ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948 ರಾಷ್ಟ್ರೀಯ ಶಕವರ್ಷ, ಜ್ಯೇಷ್ಠ ಮಾಸದ 9 ದಿನ, ಅಂದರೆ 2026 ಇಸವಿ ಮೇ ತಿಂಗಳ 30 ತಾರೀಕು ಶನಿವಾರ. ಈಗ ಸಮಯ 5:56:56. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಪುದಿಯ ನೆರವನ ಸ್ವಾತಿ ರಿಷಿತ್ ಹಾರೈಸುವ ಶುಭೋದಯ. ಶುಭ ನುಡಿ. ಮಾನವೀಯ ಗುಣ ಎನ್ನುವುದು ಸಮುದ್ರ ಇದ್ದ ಹಾಗೆ. ಸಮುದ್ರದ 4 ಹನಿ ಮಲಿನವಾಗಬಹುದು, ಅಷ್ಟು ಮಾತ್ರಕ್ಕೆ ಇಡೀ ಸಮುದ್ರವೇ ಮಲಿನಗೊಂಡಿತು ಎಂದು ತಿಳಿಯಬಾರದು. ಮಾನವೀಯತೆಯ ಮೇಲೆ ಎಂದಿಗೂ ಭರವಸೆ ಕಳೆದುಕೊಳ್ಳದಿರಿ. ಹೀಗೆಂದವರು ಮಹಾತ್ಮ ಗಾಂಧಿ.

ಆಕಾಶವಾಣಿ ಮಡಿಕೇರಿ. ಪ್ರಿಯ ಶ್ರೋತೃಗಳೇ, ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಈ ಬೆಳಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ ಪ್ರಸ್ತುತಿ ಡಿಸಿ ಗೀತಾ, 6:35 ರೈತರಿಗೆ ಸಲಹೆ, 7:15 ಭಾವಗೀತೆಗಳನ್ನು ಕೇಳುವಿರಿ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ಕದಂ, 8:35 ಆಕಾಶಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, 9:05 ನೆನಪಿನ ಬುದ್ಧಿ ಆಕಾಶವಾಣಿಯಲ್ಲಿ ಸುದೀರ್ಘ 36 ಕಾಲ ಅಭಿಯಂತರ ವಿಭಾಗದಲ್ಲಿ ಸೇವೆ ಸಲ್ಲಿಸಿ ಈ ತಿಂಗಳು ನಿವೃತ್ತಿ ಹೊಂದುತ್ತಿರುವ ಪಿ ಆನಂದ್ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಎಂ ಶಕುಂತಲಾ, ನಿರ್ವಹಣೆ ಪಿಎಂ ಜಗದೀಶ್. 9:35 ಚಿತ್ರ ಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಈ ಬೆಳಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಮೀರ್ ಖಾನ್ ಅವರ ಹಾಡುಗಾರಿಕೆ, 10:30 ಗಾನ ಭಜನ, 11:00 ಗಾನ ಡಂಗುರ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಕುರಿತು ಭಾಷಣ, ಶಾಂತಲಾ ಎಸ್ ಮುಕುಂದಿ ಮಠ ಅವರಿಂದ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, 1:20 ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ. ಇಂದು ಮಧ್ಯಾಹ್ನ 3:00 ರೂಪಕ ಗುರುನಾಯಕರು ಭಾವೈಕ್ಯತೆಯ ಝೀರಾ, ರಚನೆ ಸಂಧ್ಯಾ ಹನುಗಂಟಿಕಾರ್. 3:30 ನಾಟಕ ಚಿಲಕ ಚಿತ್ತಾರ, ರಚನೆ ವಿಜಯಕುಮಾರ್ ಕೆ ಗೋಟ್ಗಿ. 4:00 ಕನ್ನಡ ಗೀತೆಗಳು, 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು, 5:00 ಕ್ರೀಡಾಲಹರಿ ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ಮಾಸ್ಟರ್ಸ್ ಮ್ಯಾರಥಾನ್ ಸಾಧನೆ ಮಾಡುತ್ತಿರುವ ಪೆರಾಜೆ ಗ್ರಾಮದ ಬಂಗಾರಕೋಡಿ ವಿದ್ಯಾಹರೀಶ್ ಅವರೊಂದಿಗೆ ಮಾತುಕತೆ, ಸಂದರ್ಶಕರು ವಿನೋದ್ ಮೂಡಗದ್ದೆ. 5:30 ಚಿತ್ರಕಾವೇರಿ. ಇಂದು ಸಂಜೆ 6:50 ರೈತಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮದಲ್ಲಿ ರೈತರ ಫ್ರೂಟ್ಸ್ ಐಡಿಯಾ ಪ್ರಯೋಜನಗಳು ಮತ್ತು ವೈಶಿಷ್ಟ್ಯಗಳನ್ನು ಕುರಿತು ಡಾ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳಿ ಗ್ರಾಮ. 7:30 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 9:15 ಚಿತ್ರಗೀತೆಗಳು, 9:30 ಯುವವಾಣಿ ಬರಹಗಾರರು ಹಾಗೂ ವರದಿಗಾರರು ಆಗಿರುವ ಪ್ರಮೋದ ಮೋಹನ ಹೆಗಡೆ ಅವರೊಂದಿಗೆ ಸಂದರ್ಶನ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ಮಿತಾ ಮೋಕ್ಷಿ ಅವರ ಹಾಡುಗಾರಿಕೆ. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ.

ಇನ್ನು ಮುಂದೆ ಕೇಳೋಣ. ನಿಜಗುಣ ಶಿವಯೋಗಿ ಅವರ ರಚನೆ ಸುಮ್ಮನಾಗದು ವಿಧಿಯೊಳಂಗದೆ. ಹಾಡಿದ್ದಾರೆ ಪಿ ರಮಾ ಹಾಗೂ ಆರ್ ಚಂದ್ರಿಕಾ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕೋಳು ಮುಡಿಯನ ದೇವಕಿ ತಮ್ಮಯ್ಯ ಅವರ ರಚನೆ ನಮಿಸೇನು ನಾನು ಪಾರ್ವತಿ ದೇವಿಗೆ. ಹಾಡಿದ್ದಾರೆ ಸ್ನೇಹಾ.

0: ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಶ್ರೋತೃಗಳೇ, ಈಗ ಸಮಯ 6:30 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ.
2: ಭಾಷೆ ಎಂಬುದು ಇರದಿದ್ದರೆ ಜಗತ್ತು ಅಂಧಕಾರದಲ್ಲಿ ಮುಳುಗಿರುತ್ತಿತ್ತು ಎನ್ನುವುದು ಬಹು ಪುರಾತನವಾದ ಪ್ರಸಿದ್ಧ ಹೇಳಿಕೆ. ನಿಜ, ಇದುವರೆಗಿನ ಮನುಷ್ಯರ ಸಾಧನೆಗಳೆಂದು ಏನೇನನ್ನು ಗುರುತಿಸುತ್ತೇವೆಯೋ ಅದೆಲ್ಲವೂ ವ್ಯಕ್ತವಾಗಿರುವುದು ಮನುಷ್ಯರೇ ಸೃಷ್ಟಿಸಿಕೊಂಡ ಭಾಷೆಯ ಮೂಲಕವೇ. ಭಾರತದಲ್ಲಿರುವ 4,000 ಭಾಷೆಗಳಲ್ಲಿ ಕೇವಲ 400 ಭಾಷೆಗಳಷ್ಟೇ ಬಳಕೆಯಾಗುತ್ತಿವೆ. ಅವುಗಳಲ್ಲಿ ನಮ್ಮ ಕನ್ನಡ ಸುಲಭವಾಗಿ ಪಕ್ಕಕ್ಕೆ ಸರಿಯುವುದಿಲ್ಲ ಎನ್ನುತ್ತಾರೆ ಭಾಷಾ ತಜ್ಞರು. 1,000 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ತಿಳಿವನ್ನು ಇಷ್ಟು ಸಲೀಸಾಗಿ ನಾವು ಅಳಿವಿನಂಚಿಗೆ ಸರಿಸಿಬಿಡಬಹುದೇ? ನಿಜಕ್ಕೂ ಇಲ್ಲಿ ಆಗುತ್ತಿರುವುದೇನು? 1997 ನಂತರ ಹುಟ್ಟಿದ ಜೆನ್ ಝಿ ಹಾಗೂ 2013 ನಂತರ ಹುಟ್ಟಿದ ಜೆನ್ ಆಲ್ಫಾ ತಲೆಮಾರಿನ ಮಕ್ಕಳ ಬಗ್ಗೆ ಒಂದಷ್ಟು ಆಕ್ಷೇಪಗಳ ಪಟ್ಟಿಯೇ ಇದೆ. ಕೈಯಲ್ಲಿ ಮೊಬೈಲ್ ಒಂದಿದ್ಬಿಟ್ರೆ ಆಯ್ತು, ಇವರು ಗಂಭೀರವಾಗಿ ಓದು ಅಧ್ಯಯನ ಬರವಣಿಗೆ ಬೇಡ, ಕೇವಲ ಮನರಂಜನೆ ಇದ್ರೆ ಸಾಕು, ತಮ್ಮ ಆರೋಗ್ಯದ ಬಗ್ಗೆ ಗಮನ ಇಲ್ಲ, ಮನೆ ಕುಟುಂಬ ಸಂಬಂಧಗಳು ಬೇಡ, ಸುತ್ತಮುತ್ತ ಅಕ್ಕಪಕ್ಕ ಏನಾಗ್ತಿದೆ ಅನ್ನೋ ಅರಿವಿಲ್ಲ, ಅಂಥದ್ದು ಬೇಕಾಗಿಯೂ ಇಲ್ಲ, ತಮ್ಮದೇ ಲೋಕದಲ್ಲಿ ಮುಳುಗಿರ್ತಾರೆ, ತಮ್ಮ ಬಗ್ಗೆ ಆ ಕ್ಷಣದನ್ನ ಮಾತ್ರ ಯೋಚಿಸ್ತಾರೆ, ಮುಂದಾಲೋಚನೆ ಇಲ್ಲ, ಯಾರೊಂದಿಗಾದರೂ ತಮ್ಮ ಭಾವನೆಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸೋದೇ ಗೊತ್ತಿಲ್ಲ. ಮನೆಯ ಹಣಕಾಸಿನ ಸ್ಥಿತಿ ಹೇಗಾದರೂ ಇರಲಿ, ತಾವು ಬಯಸಿದ್ದು ತಮ್ಮ ಮುಂದೆ ದಿಢೀರ್ ಪ್ರತ್ಯಕ್ಷ ಆಗ್ಬಿಡ್ಬೇಕು. ಏಕಾಂಗಿಯಾಗಿರೋದೇ ಇವ್ರಿಗಿಷ್ಟ. ಒಂದು ಕಾಲದಲ್ಲಿ ದೊಡ್ಡವರು ಅಂದ್ರೆ ಭಯ, ಭಕ್ತಿ, ಗೌರವ ಇತ್ತು, ಅವ್ರು ಹೇಳಿದ್ದನ್ನ ಕೇಳುವ ಮನಸ್ಥಿತಿ ಇತ್ತು. ಈಗ ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋದಿಲ್ಲ. ಈಗ ದೊಡ್ಡವರೇ ಮಕ್ಕಳಿಗೆ ಹೆದರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗೆ ಮುಂದುವರೆದ್ರೆ ಮುಂದೆ ಮಕ್ಕಳ, ಸಮಾಜದ, ಭವಿಷ್ಯದ ಗತಿ ಏನು? ಈ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಅಡಿಗರ ವರ್ಧಮಾನ ಕವಿತೆ ನೆನಪಾಗುತ್ತೆ. ಆ ಕವಿತೆಯಲ್ಲಿ ಹಿರಿಕಿರಿ ತಲೆಮಾರುಗಳ ಸಂಘರ್ಷವಿದೆ. ತಂದೆಗೆ ಮಗನ ಬಗೆಗೆ ಪ್ರೀತಿ ಕಾಳಜಿ, ಆದ್ರೆ ಮಗನಿಗೆ ಅದು ಲೆಕ್ಕಕ್ಕೇ ಇಲ್ಲ. ಎಳಸಿನ ಮನೋಭಾವ, ಹರೆಯದ ಹುಂಬತನ, ಯೌವನೋತ್ಸಾಹ, ಇವ ಆತುರದಲ್ಲಿ ವಿವೇಚನೆ ಇಲ್ಲದೆ ಮಾಡಿಕೊಳ್ಳುವ ಅವಘಡಗಳಿಗೆ ಅವನ ಹಿಪ್ಪಿಗಳೊಂದಿಗಿನ ಸಹವಾಸ ಮಾಡಿ ಹಾಳಾಗುತ್ತಿದ್ದಾನೆಂಬ ಆತಂಕ ತಂದೆಗೆ. ಅಪ್ಪ ಕೂಗಿ ಹೇಳಿದರೂ ಮಗನ ಕಿವಿಗೆ ತಾಗೋದೇ ಇಲ್ಲ. ಯೌವನದ ಅಸ್ಪಷ್ಟ ಅಪಕ್ವತೆಯನ್ನ ದಾಟಿ ಪ್ರಬುದ್ಧರಾಗಿ ಸಾರ್ಥಕ ಬದುಕು ಕಟ್ಟಿಕೊಂಡಲ್ಲಿ ಬದುಕು ಯಶಸ್ಸು ಕಂಡಂತೆ. ಹಾಗೆಯೇ ಒಂದು ಮಹಾಕಾವ್ಯದ ಸೃಷ್ಟಿಯೂ ಕೂಡ ಎನ್ನುವುದನ್ನು ವರ್ಧಮಾನ ಕವಿತೆ ಹೇಳುತ್ತದೆ. ನಮಗೆ ಗೊತ್ತಿರುವ ಭಾಷೆಯನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರೋದೊಂದಾದ್ರೆ ನಮಗೆ ಅರ್ಥವಾಗದ ಭಾಷೆಗಳೂ ಇವೆ. ಉದಾಹರಣೆಗೆ ಹಣ, ಆಸ್ತಿ ವಿಚಾರಕ್ಕೆ ಕುಟುಂಬಗಳಲ್ಲಿ ಜಾತಿ, ಧರ್ಮ, ಹಣ, ಬಣ್ಣ, ಉದ್ಯೋಗ ಮುಂತಾದ ಶ್ರೇಷ್ಠತೆಯ ವ್ಯಸನಗಳು, ನಕಾರಾತ್ಮಕ ಆಲೋಚನೆಗಳಿಂದಾಗಿ ಭಾಷೆ ಗೊತ್ತಿದ್ದರೂ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಎಷ್ಟು ಕಾಲ ಒಟ್ಟಿಗಿದ್ದು ಎಷ್ಟೇ ಬೆರೆತರೂ ಅರಿತೇವೇನು ನಾವು ನಮ್ಮ ಅಂತರಾಳವ ಎನ್ನುವಂತೆ ಸೋಲುತ್ತೇವೆ. ಭಾಷೆಯ ಇನ್ನೊಂದು ಮಗ್ಗಲೂ ಇದೆ. ಇದು ಹೇಳಿ ಕೇಳಿ ಡಿಜಿಟಲ್ ಅಥವಾ ಯಾಂತ್ರಿಕ ಬುದ್ಧಿಮತ್ತೆಯ ಕಾಲ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರಗಳು ಮುಂದುವರಿದು ಎಲ್ಲವೂ ಅಂಗೈಗೆ ಎಟುಕುತ್ತದೆ ಎನ್ನುವುದೇನೋ ನಿಜ. ಆದರೆ ಎಐನಿಂದಾಗಿ ಎಲ್ಲವನ್ನೂ ಯಂತ್ರವೇ ಮಾಡಿದರೆ ಮನುಷ್ಯರಿಗೇನು ಕೆಲಸ ಎನ್ನುವ ಒಂದು ರೀತಿಯ ಆತಂಕ ಮನೆ ಮಾಡಿದೆ. ಅದೇನಿದ್ರೂ ಮನುಷ್ಯರ ಸೃಷ್ಟಿ, ಅದು ಸೃಜನಶೀಲವಾಗಿ ಯೋಚಿಸಲಾರದು. ಹೊಸತು ಬಂದಾಗೆಲ್ಲ ಆತಂಕ ಸಹಜ. ಇದು ಡಿಜಿಟಲ್ ಯುಗ. ನಮ್ಮ ಭಾಷೆಯನ್ನೇ ಈಗಿರುವ ಹಲವು ಕನ್ನಡ ಸಾಫ್ಟ್ವೇರ್ಗಳು, ಆಪ್ಗಳ ಮೂಲಕ ಡಿಜಿಟಲೀಕರಣಗೊಳಿಸಿದಲ್ಲಿ ತಂತ್ರಜ್ಞಾನದ ಜೊತೆಗೆ ಭಾಷೆಯೂ ಬೆಳವಣಿಗೆಯನ್ನು ಸಾಧಿಸುತ್ತದೆ. ಸದ್ಯ ಡಿಜಿಟಲ್ ವೇದಿಕೆಗಳಲ್ಲಿ ಭಾಷೆಗೆ ಹೆಚ್ಚು ಭವಿಷ್ಯ ಇದೆ. ವಸಾಹತುಶಾಹಿ ವ್ಯವಸ್ಥೆಯ ಪರಿಣಾಮದಿಂದಾಗಿ ಸ್ಥಳೀಯವಾಗಿ ಪ್ರಬಲವಾದ ಪ್ರಾದೇಶಿಕ ಭಾಷೆಗಳು ಪಕ್ಕಕ್ಕೆ ಸರಿದಂತೆ ಕಾಣುತ್ತಿದೆ. ಆದರೆ ನಮ್ಮ ಭಾಷೆಯನ್ನೇ ಹೆಚ್ಚು ಹೆಚ್ಚು ಡಿಜಿಟಲೀಕರಣಗೊಳಿಸಿದ್ರೆ ಜಗತ್ತಿನಾದ್ಯಂತ ತಲುಪುವ ಸಾಧ್ಯತೆಗಳಿವೆ. ನಾವು ಆ ನಿಟ್ಟಿನಲ್ಲಿ ನಮ್ಮ ಭಾಷೆಯನ್ನು ಪಕ್ಕಕ್ಕೆ ಸರಿಯಲು ಬಿಡದಂತೆ ಬಳಸಿ ಬೆಳೆಸುವತ್ತ ನಿರಂತರವಾಗಿ ಕಾರ್ಯರೂಪಕ್ಕೆ ತರುವತ್ತ ಗಮನ ಹರಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಯುವ ಪೀಳಿಗೆಯನ್ನೂ ಗಂಭೀರವಾಗಿ ಸಜ್ಜುಗೊಳಿಸಬೇಕಾಗುತ್ತದೆ. ಸದ್ಯ ನಮ್ಮ ಭಾಷೆಯನ್ನು ಉಳಿಸಿಕೊಳ್ಳಲು ಹೇಗೋ ಒಂದು ಪರ್ಯಾಯ ಸಿಕ್ಕಿತು ಅಂತ ಸಮಾಧಾನ ಪಟ್ಕೊಂಡ್ರಾಯ್ತೆ. ಮನುಷ್ಯರೇ ನಿರ್ಮಿಸುವ ತಂತ್ರಜ್ಞಾನದ ಬುದ್ಧಿಮತ್ತೆ ನಮ್ಮ ಆಲೋಚನಾ ಶಕ್ತಿಯನ್ನೇ ಕುಂದಿಸಿ

0: ಸಂಪೂರ್ಣವಾಗಿ ಯಂತ್ರಕ್ಕೆ ಮೊರೆ ಹೋಗುವ ಕಾಲ ದೂರ ಇಲ್ಲ ಅನ್ನೋದನ್ನು ತಳ್ಳಿಹಾಕುವಂತಿಲ್ಲ.
1: ಇದುವರೆಗೆ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:35:25. ಈಗ ಕೇಳೋಣ ರೈತರಿಗೆ ಸಲಹೆ.
3: ಕೊಡಗು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಹೈಬ್ರಿಡ್ ಮುಸ್ಕಿನ್ ಜೋಳವನ್ನು ಬೆಳ್ಕೊಳ್ತಾರೆ. ಈ ಹೈಬ್ರಿಡ್ ಮುಸ್ಕಿನ್ ಜೋಳವನ್ನು ಬೆಳ್ಕೊಳ್ಳೋದಕ್ಕೆ ಹೈಬ್ರಿಡ್ ತಳಿಗಳನ್ನು ನಾವು ಬಳಸ್ಕೋಬೇಕು. ಅದರಲ್ಲಿ MAH-14-5 ಅಂತ ಒಂದು ತಳಿ ಇದೆ, ಮತ್ತೊಂದು ಹೇಮಾ ಅಂತ ಇದೆ, ಇದನ್ನು NAH-1137 ಅಂತ ಕರೀತಾರೆ. ಮತ್ತೊಂದು ನಿತ್ಯಶ್ರೀ ಅಂತ, ಇದನ್ನು NAH-2049 ಅಂತ ಕೂಡ ಕರೀತಾರೆ. ಈ ತಳಿಗಳನ್ನು ನಾವು ಮೇ ಜೂನ್ ತಿಂಗಳಿನಲ್ಲಿ ಬಿತ್ತನೆ ಮಾಡ್ಕೋಬೋದು. ಇವೆಲ್ಲ 110-120 ದಿನದಲ್ಲಿ ಕೊಯ್ಲಿ ಬರುವಂಥ ಸಂಕರ್ಣ ತಳಿಗಳು. ಒಂದು ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 20-28 ಕ್ವಿಂಟಾಲ್ನಷ್ಟು ಧಾನ್ಯವನ್ನು ಪಡಿಬೋದು, 8 ಟನ್ನಷ್ಟು ಮೇವನ್ನು ಪಡಿಬೋದು. MAH-14-5 ಸಂಕರಣ ತಳಿ ಎಲೆ ಅಂಗಮಾರಿ ರೋಗ, ಕೇರಿಗೆ ರೋಗ ಮತ್ತು ಫ್ಯುಸೇರಿಯಂ ಕಾಂಡಕೊಳೆ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿರುತ್ತೆ. ವಿಶೇಷವಾಗಿ ಕಟಾವಿನ ಹಂತದಲ್ಲಿ ಗಿಡಗಳು ಹಸಿರಾಗಿ ತೆನೆ ಪೂರ್ಣವಾಗಿ ಒಣಗಿರುತ್ತೆ. ಇನ್ನು ಹೇಮ ಅಥವಾ NAH-1137 ಸಂಕರಣ ತಳಿಗೆ ಬಂದರೆ ಇದಕ್ಕೆ ಎಲೆ ಅಂಗಮಾರಿ ರೋಗ, ಕೇರಿಗೆ ರೋಗ ಮತ್ತು ತುಕ್ಕು ರೋಗಕ್ಕೆ ನಿರೋಧಕ ಶಕ್ತಿ ಇದೆ. ಇದು ವಿಶೇಷವಾಗಿ ಕಟಾವಿನ ಹಂತದಲ್ಲಿ ಗಿಡ ಹಸಿರಾಗಿರುತ್ತೆ, ತೆನೆ ಪೂರ್ಣ ಪ್ರಮಾಣದಲ್ಲಿ ಒಣಗಿರುತ್ತೆ. ಮತ್ತೊಂದು ಹೈಬ್ರಿಡ್ ನಿತ್ಯಶ್ರೀ ಅಂತ, ಇದನ್ನು NAH-2049 ಅಂತ ಕೂಡ ಕರೀತಾರೆ. ಇದಕ್ಕೆ ಎಲೆ ಅಂಗಮಾರಿ ರೋಗ, ಕೇರಿಗೆ ರೋಗ ಮತ್ತು ತುಕ್ಕು ರೋಗಕ್ಕೆ ನಿರೋಧಕ ಶಕ್ತಿ ಇದೆ. ಇದಲ್ಲದಲೇ ಹಲವಾರು ಖಾಸಗಿ ಕಂಪನಿಗಳು ಸಂಕರಣ ತಳಿಗಳನ್ನು ಬಿಡುಗಡೆ ಮಾಡಿದ್ದಾವೆ. ಇವನ್ನು ಕೂಡ ರೈತ ಬಾಂಧವರು ಬಳಸ್ಕೋಬೋದು. ರೈತ ಸಂಪರ್ಕ ಕೇಂದ್ರದಲ್ಲಿ ಈ ಬಿತ್ತನೆ ಬೀಜಗಳು ಲಭ್ಯವಿರ್ತವೆ, ರೈತರು ಇವುಗಳನ್ನು ಬಳಸ್ಕೋಬೋದು. ನಾವು 1 ಎಕರೆ ಪ್ರದೇಶದಲ್ಲಿ ಬೇಸಾಯ ಮಾಡಬೇಕು ಅಂದರೆ 6 ಕಿಲೋಗ್ರಾಮ್ನಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ, 3 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ, 40 ಕಿಲೋಗ್ರಾಮ್ನಷ್ಟು ಸಾರಜನಕ, 20 ಕಿಲೋಗ್ರಾಮ್ನಷ್ಟು ರಂಜಕ ಮತ್ತು 10 ಕಿಲೋಗ್ರಾಮ್ನಷ್ಟು ಪೊಟ್ಯಾಷನ್ನು ಪ್ರತಿ ಎಕರೆಗೆ ಕೊಡಬೇಕಾಗತ್ತೆ. ಇದಲ್ಲದೆ ಪ್ರತಿ ಎಕರೆಗೆ 4 ಕಿಲೋಗ್ರಾಮ್ನಷ್ಟು ಸತುವಿನ ಸಲ್ಫೇಟನ್ನು ಕೊಡಬೇಕಾಗತ್ತೆ. ಬೀಜವನ್ನು 2 ಅಡಿ ಅಂತರದ ಬೋದು ಮಾಡಿದ ಸಾಲಿನಲ್ಲಿ, ಬೀಜದಿಂದ ಬೀಜಕ್ಕೆ 1 ಅಡಿ ಅಂತರದಲ್ಲಿ, 2 ಅಂಗಳಕ್ಕಿಂತ ಜಾಸ್ತಿ ಆಳ ಇಲ್ಲದಂತೆ ಬಿತ್ತನೆಯನ್ನು ಮಾಡಬೇಕಾಗತ್ತೆ. ನಾವು ಮಳೆ ಆಶ್ರಯದಲ್ಲಿ 20 ಕಿಲೋಗ್ರಾಮ್ನಷ್ಟು ಸಾರಜನಕ ಮತ್ತು ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷು ಹಾಗೆಯೇ ಸತುವಿನ ಸಲ್ಫೇಟನ್ನು ಬಿತ್ತನೆಗಿಂತ ಮುಂಚೆ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಎಕರೆಗೆ 20 ಕಿಲೋಗ್ರಾಮ್ನಷ್ಟು ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಬಿತ್ತನೆ ಮಾಡಿದ 3-4 ವಾರದ ಒಳಗಾಗಿ ಕೊಡಬೇಕಾಗತ್ತೆ. ನಾವು ಸಾರಜನಕ ಗೊಬ್ಬರವನ್ನು ಮೇಲ್ಗೊಬ್ಬರವಾಗಿ ಕೊಡುವಾಗ ಸಾಲಿನಲ್ಲಿ ಹಾಕಿ ಮಣ್ಣನ್ನು ಮುಚ್ಚಬೇಕಾಗತ್ತೆ. ಭೂಮಿನಲ್ಲಿ ತೇವಾಂಶ ಇರೋದನ್ನು ನಾವು ನೋಡಿಕೊಂಡು ಈ ಮೇಲ್ಗೊಬ್ಬರವನ್ನು ಕೊಡಬೇಕಾಗತ್ತೆ. ಇನ್ನು ಬೀಜೋಪಚಾರ ಮಾಡೋದು ಈ ಮುಸ್ಕಿನ ಜೋಳದ ಬೆಳೆನಲ್ಲಿ ಬಹಳ ಮುಖ್ಯ. ನಾವು ಜೀವಾಣು ಗೊಬ್ಬರವನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಬೇಕಾಗತ್ತೆ. ಅಜೋಸ್ಪಿರ್ಲಮ್ಮು ಮತ್ತು ರಂಜಕವನ್ನು ಕರಗಿಸುವಂಥ ಜೀವಾಣು ಗೊಬ್ಬರವನ್ನು 1 ಎಕರೆಗೆ ಬಳಸುವಂಥ ಬಿತ್ತನೆ ಬೀಜಕ್ಕೆ 200 ಗ್ರಾಂ ಪ್ರಮಾಣದಲ್ಲಿ ಬೀಜೋಪಚಾರ ಮಾಡೋದರಿಂದ ಶಿಫಾರಸು ಮಾಡಿದ ಸಾರಜನಕ ಮತ್ತು ರಂಜಕದ ಪ್ರಮಾಣದಲ್ಲಿ 1/2 ಭಾಗದಷ್ಟನ್ನು ನಾವು ಕಡಿಮೆ ಮಾಡ್ಕೋಬಹುದು. ಮೇಲ್ಗೊಬ್ಬರ ಕೊಟ್ಟ ನಂತರ ಈ ಮುಸ್ಕಿನ ಜೋಳದ ಸಸಿಗಳ ಬುಡಕ್ಕೆ ಮಣ್ಣನ್ನು ಏರಹಾಕಬೇಕಾಗತ್ತೆ. ಜೊತೆಗೆ ಈ ಮೇಲ್ಗೊಬ್ಬರ ಕೊಡೋಕ್ಕಿಂತ ಮುಂಚೆ ಕುಂಟೆಯನ್ನು ಕೂಡ ಹಾಯಿಸಬಹುದು. ಹಾಲು ತುಂಬುವಾಗ ಅಥವಾ ಕಾಳು ಕಟ್ಟುವಂಥ ಸಮಯದಲ್ಲಿ ಗಿಡದ ತುದಿಯನ್ನು ಮುರಿಬಾರದು. ಈ ರೀತಿ ಮಾಡಿದರೆ ಇಳುವರಿ ಕಡಿಮೆ ಆಗುತ್ತೆ. ಮುಖ್ಯವಾಗಿ ಕೆಲವೊಂದು ಕ್ರಮಗಳನ್ನು ನಾವು ಮುಸ್ಕಿನ ಜೋಳದ ಬೆಳೆನಲ್ಲಿ ಅನುಸರಿಸಬೇಕಾಗತ್ತೆ. ಹಿಂದಿನ ವರ್ಷ ಬೂಜ್ ರೋಗ ಬಂದಿದ್ದಂಥ ಜಮೀನಿನಲ್ಲಿ ಮುಸ್ಕಿನ ಜೋಳವನ್ನು ಬೆಳೆಯಬಾರದು. ಇನ್ನು ಬುಡದಲ್ಲಿ ಬರುವಂಥ ಕವಲುಗಳನ್ನು ತಪ್ಪದೇ ತೆಗಿತಾ ಇರಬೇಕು. ಹಾಗೆಯೇ ಹಾಲು ತುಂಬುವಾಗ ಅಥವಾ ಕಾಳು ಕಟ್ಟುವಂಥ ಸಮಯದಲ್ಲಿ ಗಿಡದ ತುದಿಯನ್ನು ಮುರಿಬಾರದು. ಬೀಜ ಮೊಳಕೆ ಹೊಡೆಯುವಾಗ, ಹೂ ಬಿಡುವಾಗ ಮತ್ತು ಕಾಳು ಕಟ್ಟುವಂಥ ಸಮಯದಲ್ಲಿ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರಬೇಕಾಗತ್ತೆ. ಇನ್ನು ಮುಖ್ಯವಾಗಿ ನಾವು ಬಿತ್ತನೆಯನ್ನು ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಮಾಡಿಕೊಳ್ಳೋದು ಬಹಳ ಮುಖ್ಯ.
2: ರೈತರಿಗೆ ಸಲಹೆ ಕೇಳಿದಿರಿ.

0: ಗಮನಿಸಿ, ಇಂದು ಸಂಜೆ 6:50ಕ್ಕೆ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರೈತರ ಫ್ರೂಟ್ಸ್ ಐಡಿಯಾ ಪ್ರಯೋಜನಗಳು ಮತ್ತು ವೈಶಿಷ್ಟ್ಯಗಳನ್ನು ಕುರಿತು ಡಾ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಹಿಂಗ್ಯಾಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
9: ಆಕಾಶವಾಣಿಗೆ 90 ಸಂಭ್ರಮ.
10: ಆಕಾಶವಾಣಿಗೆ 90 ಸಂಭ್ರಮ.
9: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
11: ಆಕಾಶವಾಣಿಗೆ 90 ಸಂಭ್ರಮ.
9: ಆಕಾಶವಾಣಿಗೆ 90 ಸಂಭ್ರಮ. ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ ಆಕಾಶವಾಣಿಗೆ 90 ಸಂಭ್ರಮ. ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
12: ಆಕಾಶವಾಣಿಯ ಅಂತರಾಳ.
9: ಆಕಾಶ ಬುಟ್ಟಿ.
12: ಆಕಾಶ ಬುಟ್ಟಿ
9: ಆಲಿಸಿ. ಆಕಾಶ ಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
13: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3 ವಾರ್ಡ್ರೋಬ್ 8,900 ರೂಪಾಯಿಗೆ, 2 ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
14: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
15: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
16: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
17: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
18: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್. ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್
17: ಸಿನ್ಸ್ 1983. ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.

ಆಕಾಶವಾಣಿ ಮಡಿಕೇರಿ ಸ್ವರಮಾಧುರ್ಯ. ಇಂದು ಕೇಳೋಣ ಸೌಮ್ಯ ಅವರ ಹಾಡುಗಾರಿಕೆಯಲ್ಲಿ ಪಾಪನಾಶಂ ಶಿವಂ ಅವರ ಕೃತಿ ಎನ್ನತಂ ವಂಶೀಧನೈ ಯಶೋಧ ರಾಗ ಕಾಪಿ ಆದಿತಾಳ.

ಇದುವರೆಗೆ ಸೌಮ್ಯ ಅವರ ಹಾಡುಗಾರಿಕೆಯಲ್ಲಿ ಪಾಪನಾಶಂ ಶಿವಂ ಅವರ ಕೃತಿಯನ್ನು ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ.

ಶ್ರೋತೃಗಳೇ ಗಮನಿಸಿ, ಈ ಬೆಳಗ್ಗೆ 9:05 ನೆನಪಿನ ಬುತ್ತಿ ಆಕಾಶವಾಣಿಯಲ್ಲಿ ಸುದೀರ್ಘ 36 ವರ್ಷಗಳ ಕಾಲ ಅಭಿಯಂತರ ವಿಭಾಗದಲ್ಲಿ ಸೇವೆ ಸಲ್ಲಿಸಿ ಈ ತಿಂಗಳು ನಿವೃತ್ತಿ ಹೊಂದುತ್ತಿರುವ ಪಿ ಆನಂದ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲ ಭಾಗ.

0: वर्धनं श्वः रविवासरे अहमदाबादस्य नरेन्द्र मोदी क्रीडांगणे निर्णायक स्पर्धायां रॉयल चैलेंजर्स बेंगलुरु दलेन सह स्पर्धिष्यति इति वार्ताः।
1: आकाशवाणी मडिकेरी
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ।
4: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್, ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್। ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು।
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ। ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ।
1: ನಿಧನ ಸುದ್ದಿ। ಚೇಲಾವರ ಗ್ರಾಮದ ಬಿಲ್ಲವರ ದಿವಂಗತ ಚೆನ್ನಿಯಪ್ಪ ಅವರ ಪತ್ನಿ 70 ವರ್ಷ ಪ್ರಾಯದ ಬಿಲ್ಲವರ ಪೂವಮ್ಮ ಅವರು ಇಂದು ಮುಂಜಾನೆ ನಿಧನರಾಗಿದ್ದಾರೆ। ಬಿಲ್ಲವರ ಪೂವಮ್ಮ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ನಡೆಯಲಿದೆ। ಮೂಲತ ಬಿಶೆಟ್ಟಿಗೇರಿ ಕೊಂಗಣ ಕಾರಳನ ಕಡೆಮಾಡ ಚಿಟ್ಟಿಯಪ್ಪ ಚಿಟ್ಟ ಐಂಗ ಇಂದು ಮರಣಪಟ್ಟಿತು। 64 ಬೈತರ ಕಡೆಮಾಡ ಚಿಟ್ಟಿಯಪ್ಪ ಚಿಟ್ಟ ಐಂಡ ಆಕಿರಿ ಕಾರ್ಯ ಇಂದು ಮಜ್ಜಾನ 12 ಗಂಟೆಗೆ ಕಡೆಮಾಡ ಒಕ್ಕತೂಟುಂಗಳ ನಡಪ। ಚೆಟ್ಟಳ್ಳಿ ಚೇರಳ ಗ್ರಾಮತ್ರ ತಮ್ಮಂಡ ಪೌತಿ ಬೆಳ್ಳಿಯಮ್ಮಯಂಡ ಪೊಣ್ಣು ಜಯಲಕ್ಷ್ಮಿ ಐಂಗ ನೀನಾಂದು ಮರಣಪಟ್ಟಿತು। 96 ಬೈತರ ತಮ್ಮಂಡ ಜಯಲಕ್ಷ್ಮಿ ಐಂಗಡ ತಾಮನೆ ಮಾಯಮುಡಿ ಬಾನಂಡ ಆಕಿರಿ ಕಾರ್ಯ ಇಂದು ಮಜ್ಜಾನತ್ರ ಮೀದ ಸ್ವಗ್ರಾಮತ್ಲ ನಡಪ। ಪಾರಣೆ ಗ್ರಾಮತರ ಐರೀರ ಕೇಸೋಮಯ್ಯ ನಾಣು ಐಂಗ ನೀನಾಂದು ಮರಣಪಟ್ಟಿತು। 92 ಬೈತರ ಐರೀರ ಕೇಸೋಮಯ್ಯ ನಾಣು ಐಂಡ ಆಕಿರಿ ಕಾರ್ಯ ಇಂದು ದಂಡು ಗಂಟೆರ ಮೀದ ಐಂಡ ಸ್ವಂತ ಮನೆಯಲ್ಲಿ ನಡಪ। ಕುಟ್ಟ ಮಂಚಳ್ಳಿ ಗ್ರಾಮತರ ಚೋಡುಮಾಡ ಸೋಮಯ್ಯ ಐಂಗ ನೀನಾಂದು ಮರಣಪಟ್ಟಿತು। 74 ಬೈತರ ಚೋಡುಮಾಡ ಸೋಮಯ್ಯ ಐಂಡ ಆಕಿರಿ ಕಾರ್ಯ ಇಂದು ಮಜ್ಜಾನ 1 ಗಂಟೆಗೆ ನಡಪ। ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ। ಸಮಯ 7:02 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ।
5: ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ।
6: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ, ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ। ಸಂಪರ್ಕಿಸಿ cbsvlr@gmail.com।

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ನಿಮಗಾಗಿ ನಾಡಿರುವುದು ನಮಗಾಗಿ
1: ಕಣ್ಣೀರೇ. ಅಮ್ಮ ಅಮ್ಮ ಏನೇ ಅದು, ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಸ್ ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯ, ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು, ಅವರು ನಮ್ ಹಾಗೆ ಮನುಷ್ಯರಲ್ವಾ.
0: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವ ಧಾರವಾಡದಲ್ಲಿ ಇಂದು ವಸಂತ ಗಾನಲಹರಿ ರಾಷ್ಟ್ರೀಯ ಸಂಗೀತೋತ್ಸವ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿಯ 8ನೇ ಘಟಿಕೋತ್ಸವ ಇಂದು. ನಾಡಿದ್ದು ಜೂನ್ 1ರಿಂದ ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದಿಂದ ಕೃಷಿ ಭೂಮಿ ಉಳಿಸಿ ರಾಷ್ಟ್ರವ್ಯಾಪಿ ಮಾಸಿಕ ಅಭಿಯಾನ ಆರಂಭ. ಆಕಾಶವಾಣಿಯ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 134ನೇ ಆವೃತ್ತಿ ಪ್ರಸಾರ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವದ ಭಾಗವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದ ಸತ್ತೂರಿನ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಇಂದು ರಾಷ್ಟೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಆಯೋಜಿಸಿದ್ದಾರೆ. ಬೆಳಗ್ಗೆ 9:30ಕ್ಕೆ ಸಂಗೀತೋತ್ಸವ ಆರಂಭವಾಗಲಿದ್ದು ರಾತ್ರಿ 9:30ರವರೆಗೆ ಜರುಗಲಿದೆ. ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಗಾಯಕಿ ವಿದುಷಿ ಕೌಶಿಕಿ ಚಕ್ರವರ್ತಿ, ಪಂಡಿತ್ ಜಯತೀರ್ಥ ಮೇವುಂಟಿ, ಬಾನ್ಸೂರಿ ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ, ಸಿತಾರ್ ವಾದಕಿ ಅನುಪಮಾ ಭಾಗವತ್ ಸೇರಿದಂತೆ ರಾಷ್ಟ್ರಖ್ಯಾತಿಯ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸರ್ವರಿಗೂ ಸ್ವಾಗತ ಕೋರಿದ್ದಾರೆ. ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಜಯತೀರ್ಥ ಮೇವುಂಟಿ ಸರ್ವರನ್ನು ವಸಂತ ಗಾನಲಹರಿಗೆ ಆಹ್ವಾನಿಸಿದ್ದಾರೆ.
1: ನಮಸ್ಕಾರ. ನಮ್ಮ ಕೇಂದ್ರ ಸಚಿವರು ಮಾನ್ಯ ಶ್ರೀ ಪ್ರಹ್ಲಾದ ಜೋಶಿ ಅವರಿಂದ ಪ್ರೇರಿತವಾದಂತಹ ಹುಬ್ಬಳ್ಳಿ ಧಾರವಾಡ ರಾಷ್ಟ್ರೀಯ ಸಂಗೀತ ಮಹೋತ್ಸವ ಕಾರ್ಯಕ್ರಮ ಮೇ ತಿಂಗಳು ದಿನಾಂಕ 30ರಂದು ಮುಂಜಾನೆ 9:00ರಿಂದ ರಾತ್ರಿ 9:00 ತನಕ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಧ್ಯದಲ್ಲಿರುವಂತಹ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಂಗೀತ ಕಾರ್ಯಕ್ರಮ ಮಹೋತ್ಸವ ನಡೀತಾ ಇದೆ. ಇದರಲ್ಲಿ ಯುವ ಕಲಾವಿದರು ಹಿರಿಯ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ನಂದು ಮತ್ತು ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಬಾನ್ಸರಿ ಹಾಗೂ ಗಾಯನ ಜುಗಲು ಬಂದೆ ಕಾರ್ಯಕ್ರಮ ಇದು ವಿಶೇಷವಾದದ್ದು. ಹೀಗಾಗಿ ತಾವೆಲ್ಲರೂ ಮುಂಜಾನೆಯಿಂದ ರಾತ್ರಿವರೆಗೆ ಕಾರ್ಯಕ್ರಮ ಮುಗಿಯೋತನ ಇದ್ದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ.
0: ನಾಡಿದ್ದು ಜೂನ್ 1ರಿಂದ 30ರವರೆಗೆ ದೇಶಾದ್ಯಂತ ಕೃಷಿ ಭೂಮಿ ಉಳಿಸಿ ಮಾಸಿಕ ಅಭಿಯಾನ ನಡೆಯಲಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ 2 ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನ ಮುಂಗಾರು ಅಭಿಯಾನ 2026 ಉದ್ಘಾಟಿಸಿ ಮಾತನಾಡಿದರು. ದೇಶದ ರೈತರ ಕಠಿಣ ಪರಿಶ್ರಮದಿಂದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೊಸ ದಾಖಲೆ ಸೃಷ್ಟಿಸಲಾಗಿದೆ. 3,765 ಲಕ್ಷ ಟನ್ ಉತ್ಪಾದನೆ ಅಂದಾಜಿಸಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 188 ಲಕ್ಷ ಟನ್ಗಳಷ್ಟು ಏರಿಕೆಯಾಗಿದೆ ಎಂದರು. 1 ಲಕ್ಷ ಕ್ವಿಂಟಾಲ್ಗೂ ಅಧಿಕ ಪ್ರಮಾಣದ ರಾಷ್ಟೀಯ ಬೀಜ ಭಂಡಾರ ರಚಿಸಲಾಗಿದೆ. ಈವರೆಗೆ 9,17 ಲಕ್ಷಕ್ಕೂ ಅಧಿಕ ರೈತರಿಗೆ ಕಿಸಾನ್ ಕಾರ್ಡ್ ವಿತರಿಸಲಾಗಿದೆ ಎಂದು ಕೇಂದ್ರ ಸಚಿವ ಚೌಹಾಣ್ ಹೇಳಿದರು. ಹೊಸ ಆದಾಯ ತೆರಿಗೆ ಕಾಯ್ದೆಯನ್ನು ಸರಳಗೊಳಿಸಲಾಗಿದ್ದು ಇದು ತೆರಿಗೆದಾರರ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ICAI ಭವನದಲ್ಲಿ ನೇರ ತೆರಿಗೆಗಳ ಸಮಿತಿ ಹುಬ್ಬಳ್ಳಿ ಶಾಖೆ ಆಯೋಜಿಸಿದ್ದ ಆದಾಯ ತೆರಿಗೆ ಕಾಯ್ದೆ 2025 ಕುರಿತ 2 ದಿನಗಳ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಲೆಕ್ಕ ಪರಿಶೋಧಕರು ದೇಶದ ಆರ್ಥಿಕ ಶಿಸ್ತು, ತೆರಿಗೆ ಜಾಗೃತಿ ಹಾಗೂ ಕೈಗಾರಿಕಾ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಹುಬ್ಬಳ್ಳಿ ಶಾಖೆ ಉತ್ತರ ಕರ್ನಾಟಕದ ಯುವ ವೃತ್ತಿಪರರಿಗೆ ಗುಣಮಟ್ಟದ ತರಬೇತಿ ನೀಡುತ್ತಿದೆ ಎಂದು ಸಚಿವ ಜೋಶಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ

0: ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಚುರುಕಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಭಾಗವಹಿಸಲಿದ್ದಾರೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರ ರಚನೆ ಹಕ್ಕು ಮಂಡಿಸಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳ ಕಾರ್ಯಕ್ಷಮತೆ ಅಧ್ಯಯನಕ್ಕಾಗಿ ವಿಧಾನ ಪರಿಷತ್ ಶಾಸಕ ಎಸ್ ರವಿ ಅಧ್ಯಕ್ಷತೆಯಲ್ಲಿ 18 ಜನ ಶಾಸಕರು ಹಾಗೂ ಸದಸ್ಯರನ್ನೊಳಗೊಂಡ ಸಮಿತಿಯನ್ನು ಸರ್ಕಾರ ರಚಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿಯಲ್ಲಿ ಸಭೆ ಜರುಗಿತು. ಧಾರವಾಡ, ಗದಗ್, ಬೆಳಗಾವಿ, ಹಾವೇರಿ, ಬಾಗಲಕೋಟೆ ಹಾಗೂ ವಿಜಯಪುರ ವಿಭಾಗದಲ್ಲಿ ಪ್ರಸ್ತುತ ಪ್ರಗತಿಯಲ್ಲಿರುವ ಮತ್ತು ದುರಸ್ತಿಯಲ್ಲಿರುವ ಏತ ನೀರಾವರಿ ಯೋಜನೆಗಳು ಮತ್ತು ಕೆರೆ ತುಂಬಿಸುವ ಯೋಜನೆಗಳ ಕಾರ್ಯಕ್ಷಮತೆಯ ಕುರಿತಂತೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಜಲಸಂಪನ್ಮೂಲ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯ ಏತ ನೀರಾವರಿ ಯೋಜನೆಗಳು, ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಒದಗಿಸುವ ಯೋಜನೆ, ಕೆರೆ ತುಂಬಿಸುವ ಯೋಜನೆಗಳ ಹಾಗೂ ಸೂಕ್ಷ್ಮ ನೀರಾವರಿ ಯೋಜನೆಗಳನ್ನು ಸಮಿತಿ ಅಭ್ಯಸಿಸಲಿದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ AIIIT 8ನೇ ಘಟಿಕೋತ್ಸವ ಇಂದು ಬೆಳಗ್ಗೆ 11:00 ಹುಬ್ಬಳ್ಳಿ ತಾಲೂಕು ನವನಗರದಲ್ಲಿರುವ ಸಂಸ್ಥೆಯ ಕ್ಯಾಂಪಸ್ನಲ್ಲಿ ಆಯೋಜಿತವಾಗಿದೆ. ಹೊಸದಿಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ IIT ನಿರ್ದೇಶಕ ಪ್ರೊಫೆಸರ್ ರಂಗನ್ ಬ್ಯಾನರ್ಜಿ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. AIIIT ಆಡಳಿತ ಮಂಡಳಿ ಅಧ್ಯಕ್ಷ ಜಲಜ ದಾನಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ AIIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ.
4: AIIIT ಧಾರವಾಡದ 8ನೇ ಘಟಿಕೋತ್ಸವವನ್ನು 30ರಂದು ಬೆಳಗ್ಗೆ 11:00 ಆಯೋಜಿಸಲಾಗಿದೆ. ಈ ಘಟಿಕೋತ್ಸವ ಸಮಾರಂಭದಲ್ಲಿ 255 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಹೆಸರಿನ ಚಿನ್ನದ ಪದಕ, ಸಂಸ್ಥೆಯ ಪದಕ ಮತ್ತು ನಿರ್ದೇಶಕರ ಪದಕಗಳನ್ನು ಒಳಗೊಂಡು ಒಟ್ಟು 6 ಪದಕಗಳನ್ನು ವಿತರಿಸಲಾಗುವುದು. 2026-27 ಶೈಕ್ಷಣಿಕ ವರ್ಷದಿಂದ ಒಂದು ಹೊಸ ಬಿಟೆಕ್ ಇನ್ AI ಅಂಡ್ ಕಂಪ್ಯೂಟಿಂಗ್ ಕೋರ್ಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಸುಮಾರು 20 ಕೋಟಿ ವೆಚ್ಚದಲ್ಲಿ ಕ್ವಾಂಟಮ್ AI ಅಂಡ್ ಕಂಪ್ಯೂಟಿಂಗ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ಸಂಶೋಧನಾ ವಾತಾವರಣ ಸೃಷ್ಟಿಸಲು 5 MW ಡೇಟಾ ಸೆಂಟರ್ ನೊಂದಿಗೆ ಸಂಯೋಜಿಸಿದ ಸಂಶೋಧನಾ ಪಾರ್ಕ್ ಅನ್ನು ಸಹ ಮಾಡಲು ಉದ್ದೇಶಿಸಲಾಗಿದೆ.
0: ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಳೆ 31ರಂದು ಭಾನುವಾರ ಬೆಳಗ್ಗೆ 11:00 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನಾಡಲಿದ್ದಾರೆ. ಮನ್ ಕಿ ಬಾತ್ ಆಕಾಶವಾಣಿ ನ್ಯೂಸ್ ಆನ್ ಏರ್ ಆಪ್, ಯೂಟ್ಯೂಬ್ ಚಾನೆಲ್ ಸೇರಿದಂತೆ ಪ್ರಧಾನಮಂತ್ರಿ ಕಚೇರಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಪ್ರಸಾರವಾಗಲಿದೆ. ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಮನದ ಮಾತು ಬಿತ್ತರಗೊಳ್ಳಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವ ಧಾರವಾಡದಲ್ಲಿ ಇಂದು.

ವಸಂತ ಗಾನಲಹರಿ ರಾಷ್ಟ್ರೀಯ ಸಂಗೀತೋತ್ಸವ ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿಯ 8ನೇ ಘಟಿಕೋತ್ಸವ ಇಂದು. ನಾಡಿದ್ದು ಜೂನ್ 1ರಿಂದ ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದಿಂದ ಕೃಷಿ ಭೂಮಿ ಉಳಿಸಿ ರಾಷ್ಟ್ರವ್ಯಾಪಿ ಮಾಸಿಕ ಅಭಿಯಾನ ಆರಂಭ. ಆಕಾಶವಾಣಿಯ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 134ನೇ ಆವೃತ್ತಿ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 7:15:55. ಇದೀಗ ಬಂದ ನಿಧನ ಸುದ್ದಿ. ಮಡಿಕೇರಿ ಗೌಳಿಬೀದಿ ನಿವಾಸಿ ಮಾತಂಡ ಸುರೇಶ್ ಚಂಗಪ್ಪಾಯಿಂಗ ಕೈಂಜ ಇರುಳ ಮರಣಪಟ್ಟಿತು. ಮಡಿಕೇರಿ ಕೊಡವ ಸಮಾಜದ ಮಾಜಿ ಅಧ್ಯಕ್ಷ 63 ಬೈತ್ರ ಮಾತಂಡ ಸುರೇಶ್ ಚಂಗಪ್ಪ ಎಂಡ ಆಕೇರಿ ಕಾರ್ಯ ನಾಳೆ 11:30 ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತ್ಲ ನಡಪ.
1: ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ನಿಯಮಿತ ಮಡಿಕೇರಿ ಹಾಗೂ ರೋಟರಿ ಕ್ಲಬ್ ವಿರಾಜಪೇಟೆ ಇವರ ಜಂಟಿ ಆಶ್ರಯದಲ್ಲಿ ವಿರಾಜಪೇಟೆ ಮಹಿಳಾ ಸಮಾಜದ ಹತ್ತಿರವಿರುವ ರೋಟರಿ ಕ್ಲಬ್ನಲ್ಲಿ ಮಾವು ಮೇಳ ನಡೆಯುತ್ತಿದ್ದು ಇಂದು ಕೊನೆಯ ದಿನ. ರೈತರಿಂದ ನೇರವಾಗಿ ಗ್ರಾಹಕರಿಗೆ 10-15 ವಿಭಿನ್ನ ತಳಿಗಳ ಮಾವುಗಳು ಲಭ್ಯ. ಸಾರ್ವಜನಿಕರೆಲ್ಲ ಮಾವು ಮೇಳದಲ್ಲಿ ಪಾಲ್ಗೊಳ್ಳುವಂತೆ ಆಯೋಜಕರು ಕೋರಿದ್ದಾರೆ. ಕುಂದತ ಮೊಟ್ಟಲು ನೊಂದ ಕುದುರೆ ಪಾರಾಣ ಮಾನಿಲು ಅಂಜ ಕುದುರೆ ಅಂದ ಕಳಿಪೋನ ಕೊಡಗರ ಆಕಿರೆ ನಮ್ಮೆಯೂ ಆನ ಬೇರಳಿನಾಡರ ಪಾರಾಣ ನಮ್ಮೆರ ಮಾರಿಪತ್ ಮೇ 31 ನಾರಾಚ ಕಳಿಕಟ್ಟು ಜೂನ್ 1 ತಿಂಗಳಾಚ ಕುದುರೆ ಬೈಕಾಪಕ 5 ಮರೋಡಿ ಪಿಂಜ ಕಣ್ಣಗಾಲತ್ರ ಪಕ್ಕ ಉಳ್ಳ ಮಾನಿಕ ಕುಡೋ ಭಕ್ತ ಮಾಜರೆಲ್ಲ ಬಂತು ಅವರ ಆಶೀರ್ವಾದ ಪಡೆದುಕೊಂಡು ನಾಡತಕ್ಕ ಭುವೇಶ್ ದೇವಯ್ಯ ಪಿಂಜ ಎಲ್ಲಾ ತಕ್ಕಂಗ ಕಟ್ಟಣಿತ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು.
4: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್, ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7 ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ.
6: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
9: ಹಲೋ
10: ಹಲೋ
9: ರಮ್ಯಾ, ಎಲ್ಲೇ ಕಾಲೇಜ್ ಗೆ ಬರ್ತಾನೆ ಇಲ್ಲ, ಏನಾಯ್ತು?
10: ನಂಗೆ ಮನೆಯಿಂದ ಹೊರಗೆ ಬರೋಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
9: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
10: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
11: ನಾನು ತಗೊಂಡಿರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
9: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
11: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
9: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ.
6: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
9: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ.

0: ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್ ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ.
1: ನಿಮ್ಮ ಮನೆ ಕಟ್ಟಡಗಳಿಗೆ ಬೇಕಾದ ಪ್ರಖ್ಯಾತ ಕಂಪನಿಗಳ ಟೈಲ್ಸ್ಗಳಿಗಾಗಿ ಇನ್ನು ಮುಂದೆ ಅಲ್ಲಿ ಇಲ್ಲಿ ಹುಡುಕುತ್ತಾ ಹೋಗಬೇಕಾಗಿಲ್ಲ. ಇದೇ ಜೂನ್ 1 ಸುಳ್ಯದ ಗಾಂಧಿನಗರದಲ್ಲಿ ಆರಂಭಗೊಳ್ಳಲಿದೆ ಸ್ಟಾರ್ ಟೈಲ್ಸ್ ಮಳಿಗೆ. 730 ಅಧಿಕ ವೈವಿಧ್ಯಮಯ ಡಿಸೈನ್ಗಳ ಟೈಲ್ಸ್ಗಳು ಸ್ಪರ್ಧಾತ್ಮಕ ದರದಲ್ಲಿ ಲಭ್ಯ. ಭೇಟಿ ನೀಡಿ ಉತ್ತಮ ಗುಣಮಟ್ಟದ ಟೈಲ್ಸ್, ಸ್ಯಾನಿಟರಿ, ಪ್ಲಂಬಿಂಗ್, ಎಲೆಕ್ಟ್ರಿಕಲ್ ಐಟಂಗಳ ಬೃಹತ್ ಮಳಿಗೆ ಸ್ಟಾರ್ ಟೈಲ್ಸ್, ಎಂಕೆ ರೆಸಿಡೆನ್ಸಿ, ಗಾಂಧಿನಗರ, ಸುಳ್ಯ.
2: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
0: ಅಭಿಲಾಷ್ ನಲ್ಲಿ ಬ್ಯಾಕ್ ಟು ಸ್ಕೂಲ್ ಆಫರ್. ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಸ್ಕೂಲ್ ಬ್ಯಾಗ್, ಲಂಚ್ ಬ್ಯಾಗ್, ಲಂಚ್ ಬಾಕ್ಸ್, ವಾಟರ್ ಬಾಟಲ್ ಗಳ ಅತ್ಯುನೂತನ ಕಲೆಕ್ಷನ್, ಅದು ಅತ್ಯಾಕರ್ಷಕ ಆಫರ್ ಗಳೊಂದಿಗೆ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕ್ವಾಲಿಟಿ ಹಾಗೂ ಟ್ರಸ್ಟ್ ಗೆ ಹೆಸರುವಾಸಿ ಅಭಿಲಾಷ್ ಸ್ಟೋರ್. ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕುಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, BM ರೋಡ್, ಕುಶಾಲನಗರ. ಕಾಲ್ 0827629877. ಮೊಬೈಲ್ 9364881641.
3: ಅಬ್ಬಾ, ನನಗಂತೂ ಸಾಕಾಯ್ತು. ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
4: ಏನ್ ರವಿ, ವಿರಾಜಪೇಟೆಯ 2000 ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ. 2000 ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಭಾರತ್ ಮಾತಾ ಫಸ್ಟ್ ಗ್ರೇಡ್ ಕಾಲೇಜ್, ಕೊಪ್ಪ, ಕುಶಾಲನಗರ. ಇಲ್ಲಿ ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳಿಗೆ ಪ್ರವೇಶತೆ ಆರಂಭಗೊಂಡಿದೆ. ಜೊತೆಗೆ ಮೈಸೂರು ಯೂನಿವರ್ಸಿಟಿ ಸಂಯೋಜನೆಯಲ್ಲಿ ACCA ಮತ್ತು CMA ಕೋರ್ಸ್ ಮಾಡಲು ಅವಕಾಶವಿದೆ. ಗುಣಮಟ್ಟದ ಬೋಧನೆ, ಆಧುನಿಕ ಸೌಕರ್ಯ, ಪ್ಲೇಸ್ಮೆಂಟ್ ಸೌಲಭ್ಯವಿದೆ. ಕೆಲವೇ ಸೀಟುಗಳು ಲಭ್ಯವಿದ್ದು ಸಂಪರ್ಕಿಸಿ ಭಾರತ್ ಮಾತಾ ಫಸ್ಟ್ ಗ್ರೇಡ್ ಕಾಲೇಜ್, ಕೊಪ್ಪ, ಕುಶಾಲನಗರ. ಕಾಲ್ 7349050293.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್ ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್. ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
6: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
0: ಮುಳಿಯಾ ಶೋರೂಮ್, ಮಹದೇವ ಪೇಟೆ, ಮಡಿಕೇರಿ.
7: ಟೈಮ್ ನೋಡೋದಕ್ಕೆ ಮಾತ್ರ ಅಲ್ಲ, ನಿಮ್ಮ ಸ್ಟೈಲ್ ಹೇಳೋದಕ್ಕೂ ಒಂದು ಬ್ರಾಂಡೆಡ್ ವಾಚ್ ಬೇಕೇ ಬೇಕು.
0: ಹೌದು, ಈಗ ಮಡಿಕೇರಿಯ ಮಹದೇವ ಪೇಟೆಯಲ್ಲಿರುವ ಮುಳಿಯಾ ಶೋರೂಮ್ನ ಮೊದಲ ಮಹಡಿಯಲ್ಲಿ ಅಪಾರ ಸಂಗ್ರಹದ ಬ್ರಾಂಡೆಡ್ ವಾಚ್ಗಳು ನಿಮ್ಮನ್ನು ಕಾಯುತ್ತಿವೆ.
7: ಸ್ಟೈಲಿಶ್ ಡಿಸೈನ್, ಪ್ರೀಮಿಯಂ ಬ್ರ್ಯಾಂಡ್ಸ್, ಪ್ರತಿ ವಯಸ್ಸಿನವರಿಗೂ ಸೂಕ್ತವಾದ ಅದ್ಭುತ ಕಲೆಕ್ಷನ್.
0: ಗಿಫ್ಟ್ ಕೊಡಬೇಕಾ ಅಥವಾ ನಿಮ್ಮ ಲುಕ್ ಗೆ ಹೊಸ ಕ್ಲಾಸ್ ಸೇರಿಸಬೇಕಾ?
7: ಒಮ್ಮೆ ಭೇಟಿ ನೀಡಿ ಮುಳಿಯಾ ಶೋರೂಮ್, ಮೊದಲ ಮಹಡಿ, ಮಹದೇವಪೇಟೆ, ಮಡಿಕೇರಿ.
0: ಮುಳಿಯಾ ವಾಚ್ ಕಲೆಕ್ಷನ್, ಟೈಮ್ ಗೆ ಸ್ಟೈಲ್ ಸೇರಿಸುವ ಆಯ್ಕೆ. ಪ್ರಸಿದ್ಧ ಬ್ರ್ಯಾಂಡ್ಗಳಾದ ಫಾಸ್ಟ್ ಟ್ರ್ಯಾಕ್, ಸೊನಾಟಾ, ಟೈಟಾನ್ ವಾಚ್ಗಳ ಅಮೋಘ ಸಂಗ್ರಹ.
7: ಹಿಂದೆ ಭೇಟಿ ನೀಡಿ ಮತ್ತು ನಿಮ್ಮ ನೆಚ್ಚಿನ ಬ್ರಾಂಡೆಡ್ ವಾಚ್ ಆಯ್ಕೆ ಮಾಡಿ.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
8: ಹೌದಾ, ಇಲ್ಲಿ ಪೇಪರ್ ಕೂಡ?
9: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ

0: ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
0: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900 1282
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಪೊನ್ನಂಪೇಟೆ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಜೂನ್ 1 ಕೂರ್ಗ್ ಸ್ಟಾರ್ ಚಕ್ಕಿರ ಅಪ್ಪಯ್ಯ ವೇದಿಕೆ, ಜನತಾ ಪ್ರೌಢಶಾಲಾ ಮೈದಾನ, ಹುದಿಕೇರಿಯಲ್ಲಿ ಶ್ರೀ ಟಿಎಸ್ ಗೋಪಾಲ್ ಅವರ ಸಮ್ಮೇಳನಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಎಲ್ಲ ಕನ್ನಡ ಅಭಿಮಾನಿಗಳು ಬಂದು ಈ ಸಮ್ಮೇಳನವನ್ನ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಅಧ್ಯಕ್ಷರು ಮತ್ತು ಸದಸ್ಯರು ಕನ್ನಡ

0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900 1282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಪೊನ್ನಂಪೇಟೆ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಜೂನ್ 1 ಕೂರ್ಗ್ ಸ್ಟಾರ್ ಚಕ್ಕಿರ ಅಪ್ಪಯ್ಯ ವೇದಿಕೆ ಜನತಾ ಪ್ರೌಢಶಾಲಾ ಮೈದಾನ ಹುದಿಕೇರಿಯಲ್ಲಿ ಶ್ರೀ ಟಿಎಸ್ ಗೋಪಾಲ್ ಅವರ ಸಮ್ಮೇಳನಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಎಲ್ಲ ಕನ್ನಡ ಅಭಿಮಾನಿಗಳು ಬಂದು ಈ ಸಮ್ಮೇಳನವನ್ನ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಅಧ್ಯಕ್ಷರು ಮತ್ತು ಸದಸ್ಯರು ಕನ್ನಡ ಸಾಹಿತ್ಯ ಪರಿಷತ್ ಹುದಿಕೇರಿ ಮತ್ತು ಪೊನ್ನಂಪೇಟೆ ತಾಲೂಕು.
4: ಕೆವಿಜಿ ಕಾನೂನು ಮಹಾವಿದ್ಯಾಲಯ ಸುಳ್ಯ, ಇಲ್ಲಿ ಬಿಎ, ಎಲ್ಎಲ್ಬಿ 5 ಹಾಗೂ 3 ಎಲ್ಎಲ್ಬಿ ಕೋರ್ಸ್ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಡಿಕೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825-7230-603, ಮೊಬೈಲ್ 7353-756813.
5: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
6: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
2: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ 2 ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
8: ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಟೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
9: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ಬಿಪಿ, ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6-6:00 ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
10: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗುವ ಮುಂಚೆ ವಾರ್ನಿಂಗ್ ಸೈನ್ ಸಿಗತ್ತಾ?
11: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯೆಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ ಇದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು, ಇದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು, ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು, ಇಲ್ಲ ಇದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ಹೊತ್ತಾದ್ರೆ ಸರಿ ಹೊರಟೋಯ್ತು. ಏನು ಇಲ್ಲಪ್ಪ, ಚೆನ್ನಾಗಿದ್ದೀನಿ ಅಂತ ಇರಬೇಡಿ, ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
12: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
13: ಕುಂದತ ಮೆಟ್ಟಲು ನೊಂದ ಕುದುರೆ, ಪಾರಾಣ ಮಾನಿಲು ಅಳಿಂಜ ಕುದುರೆ ಅಂದ ಕಳಿಪೋನ, ಕೊಡಗರ ಆಕಿರಿ ನಮ್ಮೆಯೂ ಆನ, ಬೇರಳಿನಾಡರ ಪಾರಾಣ ನಮ್ಮೆರ ಮಾರಿಪತ್ಲು. May 31 ನಾರಾಚ ಕಳಿಕಟ್ಟು, June 1 ತಿಂಗಳಾಚ ಕುದುರೆ, ಬೈಟಾಪಕ 5 ಮರೋಡಿ ಪಿಂಜ ಕಣ್ಣಗಾಲ್ತರ ಪಕ್ಕ ಉಳ್ಳ ಮಾನಿಕ ಕುಡು ಭಕ್ತಮಾಜರಲ್ಲ ಬಂತು ದೇವರ ಆಶೀರ್ವಾದ ಪಡೆದುಕೊಂಡು ನಾಡತಕ್ಕ ಭೂಯೇಶ್ ದೇವಯ್ಯ ಪಿಂಜ ಎಲ್ಲಾ ತಕ್ಕಂಗ ಕಟ್ಟಣಿತು. ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ನಿಯಮಿತ ಮಡಿಕೇರಿ ಹಾಗೂ ರೋಟರಿ ಕ್ಲಬ್ ವಿರಾಜಪೇಟೆ ಇವರ ಜಂಟಿ ಆಶ್ರಯದಲ್ಲಿ ವಿರಾಜಪೇಟೆ ಮಹಿಳಾ ಸಮಾಜದ ಹತ್ತಿರವಿರುವ ರೋಟರಿ ಕ್ಲಬ್ನಲ್ಲಿ ಮಾವು ಮೇಳ ನಡೆಯುತ್ತಿದ್ದು ಇಂದು ಕೊನೆಯ ದಿನ. ರೈತರಿಂದ ನೇರವಾಗಿ ಗ್ರಾಹಕರಿಗೆ 10-15 ವಿಭಿನ್ನ ತಳಿಗಳ ಮಾವುಗಳು ಲಭ್ಯ. ಸಾರ್ವಜನಿಕರೆಲ್ಲ ಮಾವು ಮೇಳದಲ್ಲಿ ಪಾಲ್ಗೊಳ್ಳುವಂತೆ ಆಯೋಜಕರು ಕೋರಿದ್ದಾರೆ.

0: ಮಾತೃ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ಮಾಹಿತಿ ಶಿಕ್ಷಣ ಮನರಂಜನೆ ಸ್ಥಳೀಯ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶವಾಣಿಗೆ 90ರ ಸಂಭ್ರಮ
0: ಆಕಾಶವಾಣಿಗೆ 90ರ ಸಂಭ್ರಮ ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ ಆಕಾಶವಾಣಿಗೆ 90ರ ಸಂಭ್ರಮ ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
2: ಆಕಾಶವಾಣಿಯ ಅಂತರಾಳ.
0: ಆಕಾಶ ಬುಟ್ಟಿ
2: ಆಕಾಶ ಬುಟ್ಟಿ
0: ಆಲಿಸಿ ಆಕಾಶ ಬುಟ್ಟಿ. ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ.
3: ಶ್ರೋತೃಗಳೇ, ಗಮನಿಸಿ, ಈ ಬೆಳಗ್ಗೆ 9:05 ನೆನಪಿನ ಬುತ್ತಿ ಆಕಾಶವಾಣಿಯಲ್ಲಿ ಸುದೀರ್ಘ 36 ವರ್ಷಗಳ ಕಾಲ ಅಭಿಯಂತರ ವಿಭಾಗದಲ್ಲಿ ಸೇವೆ ಸಲ್ಲಿಸಿ ಈ ತಿಂಗಳು ನಿವೃತ್ತಿ ಹೊಂದುತ್ತಿರುವ ಪಿ ಆನಂದ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲ ಭಾಗ ಕೇಳಲಿದ್ದೀರಿ. ಗಮನಿಸಿ, ಇಂದು ಬೆಳಗ್ಗೆ 9:05 ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ. ಸಂಜೆ 5:00 ಕ್ರೀಡಾಲಹರಿ, ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ಮಾಸ್ಟರ್ಸ್ ಮ್ಯಾರಥಾನ್ನಲ್ಲಿ ಸಾಧನೆ ಮಾಡುತ್ತಿರುವ ಪೆರಾಜಿ ಗ್ರಾಮದ ಬಂಗಾರಕೋಡಿ ವಿದ್ಯಾ ಹರೀಶ್ ಅವರೊಂದಿಗೆ ಮಾತುಕತೆ.

ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರೈತರ ಫ್ರೂಟ್ಸ್ ಐಡಿಯಾ ಪ್ರಯೋಜನಗಳು ಮತ್ತು ವೈಶಿಷ್ಟ್ಯಗಳನ್ನು ಕುರಿತು ಡಾ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಮುಖ್ಯಾಂಶಗಳು. ಉದಯೋನ್ಮುಖ ಭದ್ರತಾ ಸವಾಲು ಎದುರಿಸುವ ನಿಟ್ಟಿನಲ್ಲಿ ಬಿಎಸ್ಎಫ್ಗೆ ಹೆಚ್ಚುವರಿ ಜವಾಬ್ದಾರಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 5 ದಿನಗಳ ಭೇಟಿಗಾಗಿ ಇಂದು ಭಾರತಕ್ಕೆ ಮ್ಯಾನ್ಮಾರ್ ಅಧ್ಯಕ್ಷರ ಆಗಮನ. ಉಕ್ರೇನ್ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದು ಫೈನಲ್ ತಲುಪಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ. ಉದಯೋನ್ಮುಖ ಭದ್ರತಾ ಸವಾಲುಗಳನ್ನು ಎದುರಿಸುವಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಲು ಹೆಚ್ಚುವರಿ ಜವಾಬ್ದಾರಿಯ ಕ್ಷೇತ್ರವನ್ನು ನಿಯೋಜಿಸಲು ಸರ್ಕಾರ ಪರಿಗಣಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ 2 ಕಾರ್ಯತಂತ್ರದ ನಿರ್ಣಾಯಕ ನೂತನ ಹೊರ ಠಾಣೆಗಳನ್ನು ನಿನ್ನೆ ಗುಜರಾತ್ನ ಭುಜ್ನಲ್ಲಿ ಉದ್ಘಾಟಿಸಿದ ನಂತರ ಬಿಎಸ್ಎಫ್ ಸಿಬ್ಬಂದಿಯೊಂದಿಗೆ ಅವರು ಸಂವಾದ ನಡೆಸಿದರು. ಬಿಎಸ್ಎಫ್ ಸ್ಥಾಪನೆಯ 60ನೆಯ ವರ್ಷದಲ್ಲಿ ಬಿಎಸ್ಎಫ್ನ ಗಡಿ ಭದ್ರತಾ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಪರಿವರ್ತಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಗಡಿ ಭದ್ರತೆಯ ಸಾಂಪ್ರದಾಯಿಕ ವಿಧಾನವನ್ನು ಬದಲಿಸಲು ಪ್ರಾದೇಶಿಕ ಭದ್ರತೆಯ ಹೊಸ ಪರಿಕಲ್ಪನೆಯನ್ನು ಪರಿಚಯಿಸುವ ಮೂಲಕ 4 ಕೋನಗಳ ಭದ್ರತಾ ಗ್ರಿಡ್ ಸ್ಥಾಪಿಸಲಾಗುವುದು ಎಂದು ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. ಈ ಉಪಕ್ರಮವು ಬಿಎಸ್ಎಫ್ ಸಿಬ್ಬಂದಿಯೊಂದಿಗೆ ಸಾರ್ವಜನಿಕರು, ನಾಗರಿಕ ಆಡಳಿತ, ಸ್ಥಳೀಯ ಪೊಲೀಸರು ಮತ್ತು ಮಿಲಿಟರಿಯಲ್ಲಿ ಹಂಚಿಕೊಳ್ಳಲಾದ ಪ್ರಾಥಮಿಕ ಜವಾಬ್ದಾರಿಯನ್ನು ಒಳಗೊಂಡಿರುತ್ತದೆ ಎಂದು ಅವರು ವಿವರಿಸಿದ್ದಾರೆ. ಸ್ಮಾರ್ಟ್ ಬಾರ್ಡರ್ ಸೆಕ್ಯೂರಿಟಿ ಯೋಜನೆಯಡಿಯಲ್ಲಿ ಗಡಿಗಳಲ್ಲಿ ಭದ್ರತಾ ಗ್ರಿಡ್ಗಳನ್ನು ಬಲಪಡಿಸುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ. ಈ ಪ್ರಯತ್ನಕ್ಕೆ 1,000,000,000 ರೂಪಾಯಿಗಳ ಹೂಡಿಕೆ ಅಗತ್ಯವಿದೆ. ಡ್ರೋನ್ಗಳು, ರೆಡಾರ್ಗಳು, ಕಾವಲು ಗೋಪುರಗಳು, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಭದ್ರತಾ ಸಿಬ್ಬಂದಿಗಳ ನಿಯೋಜನೆಯು ದೃಢವಾದ ಭದ್ರತಾ ಗ್ರಿಡ್ ರಚನೆಗೆ ಕಾರಣವಾಗುತ್ತದೆ. ಒಮ್ಮೆ ಸ್ಥಾಪನೆಯಾದ ನಂತರ ಯಾರೂ ದೇಶದ ಗಡಿಗಳನ್ನು ಉಲ್ಲಂಘಿಸಲು ಧೈರ್ಯ ಮಾಡುವುದಿಲ್ಲ ಎಂದು ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಹ್ಯಾಂಗ್ 5 ದಿನಗಳ ಭಾರತ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆಯನ್ನು ನಡೆಸಿದ್ದಾವೆ. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜನೆ ಮಾಡುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ಅವರು ವಿವರಣೆ ನೀಡಿದ್ದಾರೆ. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು, ಉಗಾಂಡದಲ್ಲಿರುವಂತಹ ಭಾರತೀಯ ಹೈಕಮಿಷನರ್ ಸಿಡಿಸಿಎ ಕಚೇರಿಗೆ ಅವುಗಳನ್ನು ಹಸ್ತಾಂತರಿಸಿದ್ದಾರೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯೆ ನೀಡಿರುವ ಅವರು, ಭಾರತ 2,680ಕ್ಕೂ ಹೆಚ್ಚು ಪ್ರಕರಣಗಳನ್ನು ರಾಷ್ಟೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಲಾಗಿದೆ. ಪರಿಶೀಲನೆಯ ನಂತರ ಈ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರರಾದಂತಹ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಸಮಗ್ರ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ನಿಧಿ ಬಿಡುಗಡೆ ಮತ್ತು ಬಳಕೆಯ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿವರವಾದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಮಗ್ರ ಶಿಕ್ಷಣ ಅಭಿಯಾನ, ಪಿಎಂ ಪೋಷಣೆ, ಉಲ್ಲಾಸ್, ಪಿಎಂ ಶ್ರೀ ಸೇರಿದಂತೆ ಪ್ರಮುಖ ಯೋಜನೆಗಳ ಮೂಲಕ ಸಮಗ್ರ ವಿಧಾನವನ್ನು ಈ ವರ್ಷದಿಂದ ಕೈಗೊಳ್ಳಲಾಗುವುದು. ಇದು ಶಾಲಾ ಶಿಕ್ಷಣ ಪರಿಸರ ವ್ಯವಸ್ಥೆಯಾದ್ಯಂತ ಹೆಚ್ಚಿನ ಸಮನ್ವಯ ಮತ್ತು ಪ್ರಭಾವವನ್ನು ಖಚಿತಪಡಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಚಟುವಟಿಕೆಗಳ ಪೋರ್ಟಲ್ ಜೂನ್ 1 ಕಾರ್ಯನಿರ್ವಹಿಸಲಿದೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತಿಳಿಸಿದೆ. ಅರ್ಜಿಗಳನ್ನು ಸಲ್ಲಿಸಲು ಉದ್ದೇಶಿಸಿರುವ ವಿದ್ಯಾರ್ಥಿಗಳ ಉತ್ತರ ಪ್ರತಿಗಳ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕಾಗಿ ಪಾರದರ್ಶಕ ಮತ್ತು ದೋಷಮುಕ್ತ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಮೌಲ್ಯಮಾಪನದ ಉತ್ತಮ ಗುಣಮಟ್ಟ ಖಚಿತಪಡಿಸಿಕೊಳ್ಳಲು ಪೋರ್ಟಲ್ ಸ್ಥಾಪಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ವಿದ್ಯಾರ್ಥಿಗಳು ಸಿಬಿಎಸ್ಇ ಟೆಲಿ ಕೌನ್ಸಿಲಿಂಗ್ ಸಹಾಯವಾಣಿ ಸಂಖ್ಯೆ 1800011004 ಮತ್ತು ಇಮೇಲ್ ರಿಸಲ್ಟ್ಸ್ cbse2026@cbseshikshana.in ಮೂಲಕ ಸಂಪರ್ಕಿಸಬಹುದಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್.

0: ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ವಿನ್ಯಾಸ ಲಿಂಕ್ಡ್ ಇನ್ಸೆಂಟಿವ್ DLI ಯೋಜನೆ ಉತ್ತೇಜಕ ಫಲಿತಾಂಶಗಳನ್ನು ನೀಡುತ್ತಿದೆ ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ತಿರುವನಂತಪುರಂ ಮೂಲದ ಸೆಮಿಕಂಡಕ್ಟರ್ ಸ್ಟಾರ್ಟ್ಅಪ್ ನೇತ್ರ ಸೆಮಿ ದೇಶದ ಮೊದಲ ಎಡ್ಜ್ AI ಸಿಸ್ಟಮ್ ಆನ್ ಚಿಪ್ ನೇತ್ರ A2000 ಅನ್ನು ಅಭಿವೃದ್ಧಿಪಡಿಸಿದೆ. ಇದನ್ನು ಸುಧಾರಿತ 12 nanometer ತಂತ್ರಜ್ಞಾನ ನೋಡ್ ಬಳಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ಪ್ರಮಾಣದಲ್ಲಿ ನಿಯೋಜಿಸಿದಾಗ ಕಣ್ಗಾವಲು, ಆಟೋಮೊಬೈಲ್ಗಳು, ರೋಬೋಟಿಕ್ಸ್ ಮತ್ತು ಡ್ರೋನ್ಗಳಂತಹ ಕ್ಷೇತ್ರಗಳಲ್ಲಿ ಸ್ಮಾರ್ಟ್ ವಿಷನ್ ಅಪ್ಲಿಕೇಶನ್ಗಳಿಗೆ ಚಿಪ್ ಶಕ್ತಿ ನೀಡುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 134ನೆಯ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿ, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಬಿತ್ತರಗೊಳ್ಳಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗುತ್ತಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಕ್ರೇನ್ನಲ್ಲಿನ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ. ಇದಕ್ಕೆ ಯುದ್ದ ಭೂಮಿಯಲ್ಲಿನ ಪರಿಸ್ಥಿತಿ ಸಾಕ್ಷಿಯಾಗಿದೆ ಎಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದ್ದಾರೆ. ಈ ಕುರಿತು ಪುಟಿನ್ ಅವರ ಮಾತುಗಳನ್ನು ಉಲ್ಲೇಖಿಸಿ ರಷ್ಯಾದ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಯುದ್ದ ಭೂಮಿಯಲ್ಲಿನ ಪರಿಸ್ಥಿತಿಯು ಅಂತ್ಯಗೊಳ್ಳುವ ರೀತಿಯಲ್ಲಿದೆ. ಉಕ್ರೇನ್ನಲ್ಲಿನ ಸಂಘರ್ಷದ ಅಂತ್ಯಕ್ಕೆ ನಿರ್ದಿಷ್ಟ ಸಮಯದ ಚೌಕಟ್ಟನ್ನು ಹೆಸರಿಸುವುದು ಅಜಾಗರೂಕತೆಯಾಗಿರುತ್ತದೆ. ಯುದ್ದದ ಸಮಯದಲ್ಲಿ ನಿರ್ದಿಷ್ಟ ಸಮಯದ ಚೌಕಟ್ಟು ಹಾಕುವುದು ಅಸಾಧ್ಯ ಎಂದು ಅವರು ಹೇಳಿದ್ದಾರೆ. ಉಕ್ರೇನ್ ಕುರಿತು ಮಾತುಕತೆಗಳನ್ನು ಮುಂದುವರೆಸಲು ರಷ್ಯಾ ಸಿದ್ದವಾಗಿದೆ ಮತ್ತು ಅವುಗಳನ್ನು ಎಂದಿಗೂ ತಿರಸ್ಕರಿಸಿಲ್ಲ ಎಂದು ಪುಟಿನ್ ತಿಳಿಸಿದ್ದಾರೆ. ಈ ನಡುವೆ ಉಕ್ರೇನ್ ಸಂಘರ್ಷವನ್ನು ಪರಿಹರಿಸುವ ಕುರಿತು ಲಂಡನ್ನಲ್ಲಿ ಐರೋಪ್ಯ ರಾಷ್ಟಗಳ ಪ್ರತಿನಿಧಿಗಳು ಅನೌಪಚಾರಿಕ ಮಾತುಕತೆ ನಡೆಸಲಿದ್ದಾರೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 1,74,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 9,76,000 ರೈತರ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 million ಟನ್ಗಳಷ್ಟಾಗುವ ನಿರೀಕ್ಷೆ ಇದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಐಪಿಎಲ್ T20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗುಜರಾತ್ ಟೈಟಾನ್ಸ್ 7 ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ ನಾಳೆ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಗುಜರಾತ್ ಟೈಟಾನ್ಸ್ ಸೆಣಸಾಟ ನಡೆಸಲಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ನಿಗದಿತ 20 6 ನಷ್ಟಕ್ಕೆ 214 ಗಳಿಸಿತು. ರಾಜಸ್ಥಾನ್ ರಾಯಲ್ಸ್ ಪರ ವೈಭವ್ ಸೂರ್ಯವಂಶಿ 96 ರನ್ಗಳನ್ನು ಸಿಡಿಸಿದರೆ ರವೀಂದ್ರ ಜಡೇಜಾ 45 ರನ್ ಗಳಿಸಿದರು. ಈ ಗೆಲುವಿನ ಗುರಿಯನ್ನು ಬೆನ್ನಹತ್ತಿದಂತಹ ಗುಜರಾತ್ ಟೈಟಾನ್ಸ್ 18.4 ಓವರ್ಗಳಲ್ಲಿ 3 ನಷ್ಟಕ್ಕೆ 219 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಗುಜರಾತ್ ಟೈಟಾನ್ಸ್ ಪರ ಶುಭನ್ ಗಿಲ್ 53 ಎಸೆತಗಳಲ್ಲಿ 104 ರನ್ ಬಾರಿಸಿದರು. ಸಾಯಿ ಸುದರ್ಶನ್ 32 ಎಸೆತಗಳಲ್ಲಿ 58 ರನ್ ಗಳಿಸಿದರು. ಹಾಂಕಾಂಗ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ 20 ವರ್ಷದ ಒಳಗಿನ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತನ್ನ ಅದ್ಭುತ ಪ್ರದರ್ಶನವನ್ನು ಮುಂದುವರೆಸಿದೆ. 4 ಚಿನ್ನ 2 ಬೆಳ್ಳಿ ಮತ್ತು 2 ಪದಕ ಸೇರಿದಂತೆ ಪದಕಗಳ ಸಂಖ್ಯೆ 8 ಏರಿಕೆಯಾಗಿದೆ. ಈ ಮೂಲಕ ಪದಕ ಪಟ್ಟಿಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಚೀನಾ ಮೊದಲ ಸ್ಥಾನದನ್ನು ಪಡೆದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದಯೋನ್ಮುಖ ಭದ್ರತಾ ಸವಾಲು ಎದುರಿಸುವ ನಿಟ್ಟಿನಲ್ಲಿ ಬಿಎಸ್ಎಫ್ಗೆ ಹೆಚ್ಚುವರಿ ಜವಾಬ್ದಾರಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 5 ಭೇಟಿಗಾಗಿ ಇಂದು ಭಾರತಕ್ಕೆ ಮ್ಯಾನ್ಮಾರ್ ಅಧ್ಯಕ್ಷರ ಆಗಮನ. ಉಕ್ರೇನ್ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಐಪಿಎಲ್ T20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗೆದ್ದು ಫೈನಲ್ ತಲುಪಿದ ಗುಜರಾತ್ ಟೈಟನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ ಪಾರಣಿಗ್ರಾಮ.

0: ಮಿತ್ರ ಐರೀರ ಕೆ ಸೋಮಯ್ಯ ನಾನು ಐಂಗ ನೀನಾಂದು ಮರಣಪಟ್ಟಿತ್ತು ಅಂಬತ್ತೆ ದಂಡು ಬೈತ್ರ ಐರೀರ ಕೆ ಸೋಮಯ್ಯ ನಾನು ಎಂಡ ಆಕಿರಿ ಕಾರ್ಯ ಇಂದು ದಂಡು ಗಂಟೆರ ಮೀದ ಎಂಡ ಸ್ವಂತ ಮನೆಯಲ್ಲಿ ನಡಪ ಕುಟ್ಟಮಂಚಳಿ ಗ್ರಾಮತ್ರ ಚೋಡುಮಾಡ ಸೋಮಯ್ಯ ಐಂಗ ನೀನಾಂದು ಮರಣಪಟ್ಟಿತ್ತು ಅಳವತ್ನಾಳು ಬೈತ್ರ ಚೋಡುಮಾಡ ಸೋಮಯ್ಯ ಐಂಗಡ ಆಕಿರಿ ಕಾರ್ಯ ಇಂದು ಮಜ್ಜನ ಒಂದು ಗಂಟೆಗೆ ನಡಪ ಚೇಲಾವರ ಗ್ರಾಮದ ಬಿಲ್ಲವರ ದಿವಂಗತ ಚೆನ್ನಿಯಪ್ಪ ಅವರ ಪತ್ನಿ 70 ವರ್ಷ ಪ್ರಾಯದ ಬಿಲ್ಲವರ ಪೂವಮ್ಮ ಅವರು ಇಂದು ಮುಂಜಾನೆ ನಿಧನರಾಗಿದ್ದಾರೆ ಬಿಲ್ಲವರ ಪೂವಮ್ಮ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ನಡೆಯಲಿದೆ ಮೂಲತ ಬಿಶೆಟ್ಟಿಗೇರಿ ಕೊಂಗಣಕಾರಳನ ಕಡೆಮಾಡ ಚಿಟ್ಟಿಯಪ್ಪ ಚಿಟ್ಟ ಐಂಗ ಇಂದು ಮರಣಪಟ್ಟಿದ್ದು 64 ಬೈತರ ಕಡೆಮಾಡ ಚಿಟ್ಟಿಯಪ್ಪ ಚಿಟ್ಟ ಐಂಡ ಆಕಿರಿ ಕಾರ್ಯ ಇಂದು ಮಜ್ಜನ 12 ಗಂಟೆಗೆ ಕಡೆಮಾಡ ಒಕ್ಕತೂಟಗಳಲ್ಲಿ ನಡಪ ಚೆಟ್ಟಳ್ಳಿ ಚೇರಳ ಗ್ರಾಮತ್ರ ತಮ್ಮಂಡ ಪೌತಿ ಬೆಳ್ಳಿಮಯಂಡ ಪೊಣ್ಣು ಜಯಲಕ್ಷ್ಮಿ ಐಂಗ ನೀನಾಂದು ಮರಣಪಟ್ಟಿತ್ತು 86 ಬೈತರ ತಮ್ಮಂಡ ಜಯಲಕ್ಷ್ಮಿ ಐಂಗಡ ತಾಮನೆ ಮಾಯಮುಡಿ ಬಾನಂಡ ಆಕಿರಿ ಕಾರ್ಯ ಇಂದು ಮಜಂತ್ರ ಮೀದ ಐಂಗಡ ಸ್ವಂತ ಮನೆಯಲ್ಲಿ ನಡಪ ಮಡಿಕೇರಿ ಗೌಳಿಬೀದಿ ನಿವಾಸಿ ಮಾತಂಡ ಸುರೇಶ್ ಚಂಗಪ್ಪ ಐಂಗ ಕೈಂಜ ಇರುಳು ಮರಣಪಟ್ಟಿತ್ತು ಮಡಿಕೇರಿ ಕೊಡವ ಸಮಾಜತ್ರ ಮಾಜಿ ಅಧ್ಯಕ್ಷ 63 ಬೈತರ ಮಾತಂಡ ಸುರೇಶ್ ಚಂಗಪ್ಪ ಎಂಡ ಆಕೇರಿ ಕಾರ್ಯ ನಾಳೆ 11 ಗಂಟೆಗೆ ಮಡಿಕೇರಿ ಕೊಡವ ಸಮಾಜ ಕ್ಯಾಕುಳತ್ಲು ನಡಪ ತಿತಿಮತಿ ವಿದ್ಯಾನಗರ ನಿವಾಸಿ ವಿಕೆ ಸತೀಶ್ ಅವರು ಇಂದು ಮುಂಜಾನೆ ನಿಧನರಾಗಿದ್ದಾರೆ 54 ವರ್ಷ ಪ್ರಾಯದ ವಿಕೆ ಸತೀಶ್ ಅವರ ಅಂತ್ಯಕ್ರಿಯೆ ಇಂದು ಸಂಜೆಯೊಳಗೆ ತಿತಿಮತಿಯಲ್ಲಿ ನಡೆಯಲಿದೆ ಮಾದಾಪುರ ಬಿಳಿಗೇರಿ ನಿವಾಸಿ ಬಾಚಿನಾಡಂಡ ಪೌತಿ ಕುಟ್ಟಪ್ಪ ಅಂಗಡ ಪೊಣ್ಣು ದೇವಕಿ ಅಂಗ ನಿನ್ನಾಂದು ಮರಣಪಟ್ಟಿತ್ತು 87 ಬೈತರ ಬಾಚಿನಾಡಂಡ ದೇವಕಿ ಅಂಗಡ ತಾಮನೆ ಬಾಳೆಯಡ ಆಕೇರಿ ಕಾರ್ಯ ಇಂದು ಮಜ್ಜನ 2 ಗಂಟೆಗೆ ಬಾಚಿನಾಡಂಡ ಒಕ್ಕತೂಟಂಗ್ಲತ್ತ ನಡಪ
1: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ ಗಳ ಭರ್ಜರಿ ಆಫರ್ ಮೇಳ ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ ಗೆ ಆಕರ್ಷಕ ಗಿಫ್ಟ್ 50,000 ರೂಪಾಯಿಗಳ ಬುಕಿಂಗ್ ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-ಡೋರ್ ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ ಹೋಮ್ ಡೆಲಿವರಿ ಗ್ರೀನ್ಸ್ ಫರ್ನಿಚರ್ ಬಿಟಂಗಾಲ ವಿರಾಜಪೇಟೆ
2: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ
3: ಹೌದು ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ
2: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್
4: ರೆಫ್ರಿಜರೇಟರ್ ಎಸಿ ಫ್ಯಾನ್ ಏರ್ ಕೂಲರ್ ಟಿವಿ ವಾಷಿಂಗ್ ಮಷೀನ್ ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್ ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್
1: ಅಪ್ ಟು 40% ಕ್ಯಾಶ್ ಬ್ಯಾಕ್ 0% ಇಂಟ್ರೆಸ್ಟ್ ನಲ್ಲಿ ಇಎಂಐ
4: ಭಾರತ್ ಎಲೆಕ್ಟ್ರಾನಿಕ್ಸ್ ಹಿಲ್ ರೋಡ್ ಮಡಿಕೇರಿ
5: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್ ಜನರೇಟರ್ ವಾಟರ್ ಪಂಪ್ ಮಲ್ಟಿಪರ್ಪಸ್ ಎಂಜಿನ್ ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ
6: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್ ಗ್ರಾನೈಟ್ ಸ್ಯಾನಿಟರಿ ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ
7: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್
8: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ ಕುಶಾಲ್ ನಗರ ಆಲ್ಸೋವರ್ ಇರಿಟಿ ಕಣ್ಣು ಚಿರುಪುಯ ಬೆಳ್ಳರಿಕುಂ ನೀಲೇಶ್ವರಂ ಸಿಜೆ ಬಿಲ್ಡ್ವೇರ್ ಟ್ರಸ್ಟ್ ದ ಲೆಗಸಿ
9: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್ ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ ಎಕೆ ಫರ್ನಿಚರ್ ಪಿಎಂ ರೋಡ್ ಕೊಡಗರಹಳ್ಳಿ
10: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು ಎಲ್ಲಿಗೆ ಹೋಗೋಣ
11: ಮಕ್ಕಳಿಗೆ ನಿನಗೆ ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ
10: ರೀ ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ
12: ಇಲ್ಲ ಏನಿದೆ ಅಂತದ್ದು
10: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ
12: ಹೌದಾ ಇಲ್ಲಿ ಪೇಪರ್ ಕೊಡು
11: ಹಾ ಹೌದು ನಮಗೂ ತಗೊಳ್ಳೋಣ ಡಿಸಿ ಕನ್ವರ್ಟೆಡ್ ಡಿಟಿಸಿಪಿ ಅಪ್ರೂವ್ಡ್ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ
10: ಹೌದು 50 ಫೀಟ್ ಕಾಂಕ್ರೀಟ್ ರೋಡ್ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ದೇವಸ್ಥಾನ ಸ್ವಿಮ್ಮಿಂಗ್ ಪೂಲ್ ಜಾಗಿಂಗ್ ಟ್ರ್ಯಾಕ್
12: ಅಪ್ಪಪ್ಪಾ ಇಲ್ಲಿ ನೋಡಿ ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್ 4 ಥಿಯೇಟರ್ ಸ್ಕ್ರೀನ್ ಬೌಲಿಂಗ್ ಗೇಮ್ ಶೂಟಿಂಗ್ ರೇಂಜ್ ಶಾಪ್ಸ್
10: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್ ಕ್ಲಬ್ ಹೌಸ್
12: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ
10: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ ಆರ್ಮಿ ಏರ್ ಫೋರ್ಸ್ ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್ ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ
12: 80% ಸಾಲ ಸೌಲಭ್ಯನೂ ಸಿಗುತ್ತೆ
10: ಫ್ರೀ ಆಗಿ ಸೈಟ್ ವಿಸಿಟ್

0: ಮಾಡಲು ಸಂಪರ್ಕಿಸಿ
1: 9900901282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ಭೀಮಾ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ, ಟೀಪಾಯ್, ಗ್ಲಾಸ್ ಟೇಬಲ್, ವುಡನ್ ಚೇರ್, 3-door ಶೆಲ್ಫ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಸೈಡ್ ಬಾಕ್ಸ್, ಬೆಡ್, ಪಿಲ್ಲೋ, ದಿವಾನ್ ಸೆಟ್, ಇವೆಲ್ಲ ಹೋಮ್ ಸೆಟ್ ಫರ್ನಿಚರ್ಸ್ ಸ್ಪೆಷಲ್ ಡಿಸ್ಕೌಂಟ್ ನಲ್ಲಿ, ಅದು ಕೇವಲ 59,990 ರೂಪಾಯಿಗೆ.
1: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟಂಗಾಲ.
2: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
0: ಪ್ರತಿ ವರ್ಷನೂ ಈ ಮಕ್ಕಳಿಗೆ ಎರಡೆರಡು ಬ್ಯಾಗ್ ತೆಗೆದು ಸಾಕಾಗ್ಬಿಟ್ಟಿದೆ.
3: ಗೋಣಿಗೊಪ್ಪದ ಲುಲ್ಲು ಬಜಾರ್ ಹೋಗೋಣ. ಒಳ್ಳೆ ಕ್ವಾಲಿಟಿಯ ಸ್ಕೂಲ್ ಬ್ಯಾಗ್, ನೋಟ್ ಬುಕ್, ಎಲ್ಲ ಸ್ಕೂಲ್ ಐಟಮ್ಸ್ ಅಲ್ಲೇ ತಗೋಣ.
0: ವೈಲ್ಡ್ ಕ್ರಾಫ್ಟ್, ಸ್ಕೈ, ಫಾಸ್ಟ್ ಟ್ರ್ಯಾಕ್, ಲೂನರ್ಸ್, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ಪಿಕಪ್, ಮಿಲ್ಟನ್, ಟಪ್ಪರ್ ವೇರ್ ನ ಲಂಚ್ ಬಾಕ್ಸ್, ಪಾಪಿ, ಅಂಬ್ರೆಲಾ, ನವನೀತ್ ಕ್ಲಾಸ್ಮೇಟ್ಸ್ ನೋಟ್ ಬುಕ್ ರಿಯಾಯಿತಿ ಬೆಲೆಯಲ್ಲಿ ಲಭ್ಯ.
3: ಲುಲ್ಲು ಬಜಾರ್, ಪೂಜಾರಿ ಆರ್ಕೇಡ್, ಗೋಣಿಗೊಪ್ಪ.
4: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
5: ಸುದ್ದಿ ಸಮಾಚಾರ ಓದಿನುಳ್ಳು ಮಲ್ಲೆಂಗಡ ಜಾಗೃತಿ ಅಯ್ಯಪ್ಪ. ಅಮಲು ಪದಾರ್ಥದ್ರಂತ ಕಟ್ಟ ಚಾಲಕ ಕಣಂಜೈಂಗಳ ಆ ಚಾಲೆಂಜ ಬೂರ್ತ ಉದ್ದೇಶದ ಜಿಲ್ಲಾಸ್ಪತ್ರೆಯ ತಾತ್ಕಾಲಿಕ ಆಯ್ತು ಸ್ಥಾಪನೆ ಮಾಡಿದ ವ್ಯಸನಮುಕ್ತ ಕೇಂದ್ರಕ್ಕೆ ಹಾಜರ್ಪಡುತ್ತುವ ಇಲ್ಲಿ ಉಳ್ಳ ಡಾಕ್ಟರ್ ಸ್ವಪಿನ ಸಿಬ್ಬಂದಿಯಡ ವಿವರತನ ಪೊಲೀಸ್ ಇಲಾಖೆಗೆ ಒಪ್ಪಚಿಟ್ಟಿತ್ತು. ಅನ್ನನೆ ಸಮಾಲೋಚನೆ ಬಿನ್ನ ಚಿಕಿತ್ಸೆ ಕೊಡಪಕ್ಕೆ ಬೋಂಡಿನ ಕ್ರಮ ಅಡ್ತಂಡಿತ್ತದ ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರವು ಅಣಚಿ. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ನಡೆದ ಜಿಲ್ಲಾ ಮಟ್ಟತ್ರ ಮಾದಕ ದ್ರವ್ಯ ಸಮನ್ವಯ ಕೇಂದ್ರ ಸಭೆಯ ಕೊರವು ಕಾರಿಕೆ ವಹಿಸಿದ ತಕ್ಕಂದ ಅವು ಜಿಲ್ಲೆಯ ಎಲ್ಲಾ ಸ್ಕೂಲು ಕಾಲೇಜಿನ ಡ್ರಗ್ಸ್ ಫ್ರೀ ಕ್ಯಾಂಪಸ್ ನೀತಿನ ಕಡಪತಾಯಿತು ಜಾರಿಗೆ ಮಾಡುವುದಕ್ಕೆ ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಸೂಚನೆ ಕೊಡುತ್ತದೆ. ಅಲ್ಲಿಂಜ 2020 ಆರನೇ ಏಪ್ರಿಲ್ ತಿಂಗಳು ನಡೆದ ಜಿಲ್ಲಾ ಮಟ್ಟತ್ರ ದ್ರವ್ಯ ಸಮನ್ವಯ ಕೇಂದ್ರ ಸಭೆಯ ಮೀದ ಚರ್ಚೆ ಮಾಡಿತ್ತು. ಅದನ್ನ ಮೀದ ಅಡತಂಡ ಕ್ರಮದ ಮಾಹಿತಿ ಪಡೆದಂಡತ್ತು. ಕೊಡಗಿನ ಕರ್ನಾಟಕತ್ರ ಕಾಶ್ಮೀರ ಅಂದೇ ಅಣ್ಣುವ ಆಚೆಂಗಿ ಇನ್ನೇ ಅಣ್ಣೋದು ಏನೋ ಸರಿ ಕಂಡಂಡಿ ಇಲ್ಲ ಎಂದು ಸಾಹಿತಿ ಅಬ್ದುಲ್ ರಶೀದವು ಅಭಿಪ್ರಾಯ ಪರಂದತ್ತು. ಸುಂಟಿಕೊಪ್ಪತ್ರ ಎಸ್ಎಸ್ ಇಂಟರ್ನ್ಯಾಷನಲ್ ಸಭಾಬಾಡಿರ ಕವಿ ಶಿಷ್ಯ ಪಂಜೆ ಮಂಗೇಶ್ವರಾಯ ವೇದಿಕೆಯಲ್ಲಿ ನಿನ್ನೆ ನಡೆದ ಕೊಡಗು ಜಿಲ್ಲಾ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನದತ್ರ ಅಧ್ಯಕ್ಷ ಆಯಿತು ತಕ್ಕಂದ ಅವು ಕಾಶ್ಮೀರತ್ರ ಕಷ್ಟಕಾರ್ಪಣ್ಯತ್ರ ಅರಿವಿಕೆ ಉಳ್ಳವು ಪಿನ್ನ ಕೊಡಗರ ಚಾಯಿನ ಚಾಯ್ತಿ ನೋಟು ನೋವು ದಾರುಸ ಇನ್ನೇ ಅಣ್ಣೋದು ಸರಿ ಇಲ್ಲ ಎಂದುಣ್ಣುವ ಈ ನೆಲತ್ರ ಮಣ್ಣು ಗಾಳಿ ಇಲ್ಲಿತ್ರ ತೀರಿಕೆ ಭಗವತಿ ಈಶ್ವರ ಅಯ್ಯಪ್ಪ ಕೊರತಿ ಚಾವುಂಡಿ ದೇವಡ ಕಲ್ಲು ದೇವಡ ಕಾಡು ಇಂಡಮಿದ ಪ್ರವಾಸಿಯಕ್ಕೆ ಮಾಹಿತಿ ಕೊಡಪನಕ್ಕೆ ಆಂಡು ಕನ್ನಡ ಸಾಹಿತ್ಯ ಕೋವಲು ನೈಚ ಲೇಖಕಂಗಡ ಬಲ್ಯಪಟ್ಟಿಯೇ ಉಂಡು ಕೊಡಗರ ಆದಿವಾಸಿಯಡ ಸಂಗೀತತ್ರ ಓರ್ ಆಡಿಯೋ ಲೈಬ್ರರಿ ಜಾಲತಾಣ ಸಾಮಾಜಿಕ ಮಾಧ್ಯಮತ್ರ ಡಿಜಿಟಲ್ ಚಾನೆಲ್ ಇದೆಲ್ಲ ಕನ್ನಡ ಸಾಹಿತ್ಯ ಬೊಳಚಿಕ್ಕು ಸಹಕಾರಿಯಪ್ಪ ಅಂದು ಅಣ್ಣಿಚ್ಚಿ. ಸೋಮರಪೇಟೆ ವಿದ್ಯುತ್ ವಿತರಣಾ ಉಪಕೇಂದ್ರ ತಂಜ ಪಾಂಜಿಪೋಪು ಕೊಡ್ಲಿಪೇಟೆ ಫೀಡರ್ಲು ಅವಶ್ಯ ರಿಪೇರಿ ಪಣ್ಣಿ ಉಳ್ಳಾನಗುಂಡು ಇಂದು ಪೊಲಕ 10 ಗಂಟೆಂಜ ಒಯ್ಪತ್ತು 5 ಗಂಟೆಕತ್ತನೆ ಅವರದಾಳು ಬ್ಯಾಡಗೊಟ್ಟ ದೊಡ್ಡಕುಂದ ಚಿಕ್ಕಗುಂದ ನೀರುಗುಂದ ಬೆಸೂರು ದೊಡ್ಡಬಂಡಾರ ಕಟ್ಟೆಪುರ ಸುತ್ತಮುತ್ತ ಕರೆಂಟ್ ಇಪ್ಪಲ ಎಂದು ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅರಿಚುಟ್ಟಿತು. ಸೋಮರಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತಂಗಡ ಸಂಘದ್ರ ಆದ ನೆಲೆ ಮಾದಪುರ ಗ್ರಾಮ ಪಂಚಾಯಿತಿ ಪಿನ ಮಡಿಕೇರಿ ವೈದ್ಯಕೀಯ ವಿಜ್ಞಾನ ಪಿನ ಬೋಧಕ ಆಸ್ಪತ್ರೆಯ ಕೂಡುಕೂಟತ್ತು ಇಂದು ಪೊಲಕ 10 ಗಂಟೆಂಚ ಒಯ್ಪತ್ತು 2 ಗಂಟೆಕತ್ತನೆ ಮಾದಪುರ ಗ್ರಾಮ ಪಂಚಾಯಿತಿ ಸಭಾಬಾಡಿಲು ಬಣ್ಣೆ ಆರೋಗ್ಯ ಶಿಬಿರ ನಡಪ ಇಂಡಕೂಟಕ್ಕೆ ಚೋರೆದಾನ ಶಿಬಿರ ಅಂಗಾಂಗದಾನ ನೋಂದಣಿ ಕುಡಿಪ ನೀರರ ಪರೀಕ್ಷೆಯು ನಡಪ ಎಂದು ಪ್ರಕಟಣೆ ಅರಿಚಟ್ಟಿತ. ಹಾಕಿ ಕೂರ್ಗ್ರ ಆದ ಮೇಲೆ ಬಿ ಡಿವಿಷನ್ ಲೀಗ್ ಟೂರ್ನಿ ಜೂನ್ 7ಂಜ ಪೂನಂಪೇಟೆ ಟರ್ಫ್ ಕಳಿಪರಂಬುಲ ನಡಪ ಪುರುಡು ಉಳ್ಳೋ ತಂಡಕಾರ ಜೂನ್ ದಂಡಂಡ ಉಳಲು ಪೆದ ನೋಂದಣಿ ಮಾಡಿವನಕ್ಕೆ ಹಾಕಿ ಕೂರ್ಗ್ರ ಅಧ್ಯಕ್ಷ ಪಳಂಗಂಡ ಲವಕುಮಾರ್ ಕಟ್ಟಂಡಿತ. ಅಂಚೆ ಅದಾಲತ್ರ ಸಭೆ ಜೂನ್ 8ಂಗ ಮಜನ 12 ಗಂಟೆಗೆ ಕೊಡಗು ಅಂಚೆ ವಿಭಾಗತ್ರ ವಿಭಾಗೀಯ ಕಚೇರಿ ಸಿದ್ದಪುರ ರೋಡ್ ಅಶೋಕಪುರತ ನಡಪ ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗತ್ರ ಅಂಚೆ ಸೇವೆಗೆ ಸಂಬಂಧಪಟ್ಟ ಎಲ್ಲ ಪುಕಾರನ ಸ್ವೀಕಾರ ಮಾಡಿದ ಚರ್ಚೆ ಮಾಡುವ ಪುಕಾರನ ಅಂಚೆ ಅದಾಲತ್ನಿಂದ ಅಳೆದಿತ್ತು ಅಂಚೆ ಅಧೀಕ್ಷಕಂಗ ಕೊಡಗು ಅಂಚೆ ವಿಭಾಗಕ್ಕೆ ಜೂನ್ ಅಂಚಂಡ ಉಳಲು ಐಚಿತು 8ಂಗ ನಡಪ ಸಭೆಯಲ್ಲಿ ಕೂಡಿಯಾಡುವನಕ್ಕೆ ಅಂಚೆ ಅಧೀಕ್ಷಕಂಗ ಕಟ್ಟಂಡಿತ. ವಿಶ್ವ ಪರಿಸರ ನಾಳೆ 2020 ಆರಂಡ ಮಾರಿಪತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಕೊಡಗರ ಆದ ಮೇಲೆ ಪ್ರಕೃತಿಯಿಂದ ಸ್ಫೂರ್ತಿ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಇಂಡಮೀದ ಪ್ರಾಥಮಿಕ ಪಿನ ಹೈಸ್ಕೂಲ್ ಮಕ್ಕಕ್ಕೆ ಚಿತ್ರ ಬುಡ್ತೋ ಪೈಪೋಟಿ ಪಿನ ಹೈಸ್ಕೂಲ್ ಮಕ್ಕಕ್ಕೆ ಪ್ರಬಂಧ ಉಳಿದು ಪೈಪೋಟಿನ ಜೂನ್ ದಂಡಂಗ ಪೊಲಕ 9:30 ಗಂಟೆಗೆ ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆತುವ ಪುರುಡೋಳು ಮಕ್ಕ 7760737844 ಫೋನ್ ಮಾಡಿದ್ದು ಪೆದ ನೋಂದಣಿ ಮಾಡುವುದಕ್ಕೆ ಪ್ರಾದೇಶಿಕ ಕಚೇರಿ ಕೊಡಗು ಪರಿಸರ ಅಧಿಕಾರಿ ಕಟ್ಟಡಿತ. ಕೆವಿಕಕ್ಕತ ಮಕ್ಕಳ ಸರಕಾರಿ ಪಾಠಶಾಲೆ ಮೈಸೂರು ಸಂಸ್ಥೆ ಕರ್ನಾಟಕ ರಾಜ್ಯ ಸರ್ಕಾರದ ಸಂಸ್ಥೆ ಐತಿಂಜಿತು ಸಂಸ್ಥೆಯಲ್ಲಿ ಕೆಮಿಕಕ್ಕತ ಕಣ್ಣ ಮಕ್ಕಕ್ಕೆ ಬಣ್ಣೆ ವಸತಿ ಪಿನ ಮೂಡಿ ಮಕ್ಕಕ್ಕೆ ಬಾಹ್ಯ ವಿದ್ಯಾರ್ಥಿನಿ ಆಯಿತು ಬಣ್ಣೆ 1ನೇ ಕ್ಲಾಸ್ನಿಂದ 10

0: ಕ್ಲಾಸ್ ಕಥನೆ ಬೋಧನೆ ವ್ಯವಸ್ಥೆ ಮಾಡಿತ್ತು. 2026-27 ಶೈಕ್ಷಣಿಕ ಸಾಲಕ್ಕೆ 1ನೇ ಕ್ಲಾಸ್ಗೆ 5 ಬೈತಂಜ 10 ಬೈತ್ರ ಒಳ್ಳುಳ್ಳು ಅಂಗವುನ್ನವಳು ಮಕ್ಕಳ ದಾಖಲು ಮಾಡ್ಯವ. ಇಂಟ ಪ್ರಯೋಜನ ಪಡೆದವನಿಗೆ ಜಿಲ್ಲಾ ಅಂಗವಿಕಲಂಗಡ ಕಲ್ಯಾಣಾಧಿಕಾರಿ ಕಟ್ಟಂಡಿತ. ಇಲ್ಲಿಕ್ಕೆ ಪೊಲಕತ್ರ ಸುದ್ದಿ ಸಮಾಚಾರ ತುಂದಿತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
4: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡಿಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
5: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು.
7: ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯ?
4: ನಾನ್ ತಗೊಂಡಿರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
8: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
10: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ, ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
6: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.

ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 9:05 ನೆನಪಿನ ಬುತ್ತಿ ಆಕಾಶವಾಣಿಯಲ್ಲಿ ಸುದೀರ್ಘ 36 ವರ್ಷಗಳ ಕಾಲ ಅಭಿಯಂತರ ವಿಭಾಗದಲ್ಲಿ ಸೇವೆ ಸಲ್ಲಿಸಿ ಈ ತಿಂಗಳು ನಿವೃತ್ತಿ ಹೊಂದುತ್ತಿರುವ ಪಿ ಆನಂದನ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲ ಭಾಗ ಕೇಳಲಿದ್ದೀರಿ. ಇಂದು ಮಧ್ಯಾಹ್ನ 12:35 ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲೆ ಆಗುವಂತಹ ದುಷ್ಪರಿಣಾಮಗಳು ಹಾಗೂ ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ. ಗಮನಿಸಿ, ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಶ್ರೋತೃಗಳೇ, ಈಗ ಸಮಯ 8:00 ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ತಪ್ಪಿಲ್ಲದೇ ಇರಬೇಕು. ನೀಡಿದ ವಿವರಗಳಲ್ಲಿ ನಿಖರತೆ ಇರಬೇಕು. ಏಕೆಂದರೆ ಧ್ವನಿಮುದ್ರಣದಲ್ಲಿ ಆಗುವ ಸಣ್ಣ ಅಚಾತುರ್ಯವು ಪ್ರಸಾರದ ವೇಳೆಯಲ್ಲಿ ಹಾಗೂ ಪ್ರಸಾರದ ನಂತರ ಪ್ರಮಾದಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಕಾರ್ಯಕ್ರಮ ನಿರ್ವಾಹಕರು ಹಾಗೂ ಅವರ ಸಹಾಯಕರು ಆ ಸಂದರ್ಭದಲ್ಲಿ ಜಾಗ್ರತೆ ವಹಿಸಬೇಕಾಗುತ್ತದೆ. ಕಾರ್ಯಕ್ರಮಗಳ ಲೇಖನವನ್ನು ಮೊದಲೇ ಕೇಂದ್ರಕ್ಕೆ ಕಳುಹಿಸಿರಬೇಕು. ಇದರಿಂದ ಕಾರ್ಯಕ್ರಮ ನಿರ್ವಾಹಕರು ಲೇಖನವನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ತಪ್ಪು ಒಪ್ಪುಗಳಿದ್ದಲ್ಲಿ ಅವನ್ನು ಸರಿಪಡಿಸಲು, ಲೇಖನವನ್ನು ವಿಸ್ತರಿಸುವ ಅಥವಾ ಕಡಿತಗೊಳಿಸುವ ಅವಶ್ಯಕತೆ ಇದ್ದಲ್ಲಿ ಅದರ ಬಗ್ಗೆ ಬಹಳ ಮೊದಲೇ ಕಾರ್ಯಕ್ರಮ ನೀಡುವವರಿಗೆ ತಿಳಿಸಲು ಸಾಧ್ಯವಾಗುತ್ತದೆ. ಆಕಾಶವಾಣಿಯಲ್ಲಿ ಪ್ರಸಾರಗೊಳ್ಳುವ ಎಲ್ಲ ಕಾರ್ಯಕ್ರಮಗಳು ಆಕಾಶವಾಣಿಯ ಮಾರ್ಗಸೂಚಿಗೆ ಅಂದರೆ AIR ಕೋಡ್ಗೆ ಅನುಸಾರವಾಗಿ ಇರುವುದು ಅತ್ಯವಶ್ಯಕ. ಸ್ನೇಹ ರಾಷ್ಟ್ರಗಳ ನಿಂದನೆ, ವ್ಯಕ್ತಿ ದೂಷಣೆ, ದೇಶದ ಭದ್ರತೆಗೆ ಧಕ್ಕೆ ತರುವ ಹೇಳಿಕೆಗಳು ಮುಂತಾದ ನಿಬಂಧನೆಗಳಿಗೆ ಪ್ರಸಾರದ ವಿಷಯಗಳು ಬದ್ಧವಾಗಿರಬೇಕು. ಭಾಷಣ, ಚಿಂತನ, ಸಂದರ್ಶನ, ಕಾರ್ಯಕ್ರಮ ವೈವಿಧ್ಯ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಅವಶ್ಯಕತೆಗೆ ಅನುಗುಣವಾಗಿ ಲಿಖಿತ ರೂಪದಲ್ಲಿ ಮಾಹಿತಿಯನ್ನು ನೀಡಬೇಕಾಗುತ್ತದೆ. ಧ್ವನಿ ಮುದ್ರಣದ ನಂತರ ನಿರ್ದಿಷ್ಟ ಸಂಭಾವನೆಯನ್ನು ಆಕಾಶವಾಣಿ ಕಾರ್ಯಕ್ರಮ ನೀಡುವವರಿಗೆ ಈ ಮೊದಲು ಚೆಕ್ ರೂಪದಲ್ಲಿ ನೀಡುತ್ತಿದ್ದು, ಈಗ ಆನ್ಲೈನ್ ಮೂಲಕ ಹಣ ಸಂದಾಯವನ್ನು ಮಾಡಲಾಗುತ್ತದೆ. ಧ್ವನಿ ಮುದ್ರಿಸಿಕೊಂಡ ಕಾರ್ಯಕ್ರಮವನ್ನು ತಪ್ಪಿಲ್ಲದಂತೆ ಸಂಕಲನ ಮಾಡಿ ಪ್ರಸಾರಕ್ಕೆ ಅಣಿ ಮಾಡುವುದು ಮುಂದಿನ ಹಂತ. ಪ್ರಸಾರಕ್ಕೆ ಅನುಕೂಲವಾಗಲು ಕಾರ್ಯಕ್ರಮದ ವಿವರ ಅಂದರೆ ಭಾಷಣ, ಚರ್ಚೆ, ಕಾರ್ಯಕ್ರಮ ವೈವಿಧ್ಯ, ಭಾಗವಹಿಸಿದವರ ಹೆಸರು, ಪ್ರಸ್ತುತಪಡಿಸಿದ ವಿಷಯ, ಪ್ರಸಾರದ ದಿನಾಂಕ, ಧ್ವನಿಮುದ್ರಣ ದಿನಾಂಕ, ಸಂದಾಯವಾದ ಹಣದ ವಿವರ ಮುಂತಾದ ವಿವರಗಳನ್ನು ಒಳಗೊಂಡ ಮಾಹಿತಿ ಸೂಚಿ ಅಥವಾ ಕ್ಯೂಶೀಟ್ ಅನ್ನು ಕಾರ್ಯಕ್ರಮದ ಒಡನೆ ಈ ಮೊದಲು ನೀಡಲಾಗುತ್ತಿತ್ತು. ಇದನ್ನು ನೋಡಿಯೇ ಪ್ರಸಾರಕ್ಕಾಗಿ ಉದ್ಘೋಷಕರು ಉದ್ಘೋಷಣೆಗಳನ್ನು ತಯಾರು ಮಾಡುವುದು ಹಾಗೂ ಪ್ರಸಾರ ನಿರ್ವಾಹಕರು ಅದರ ವಿವರಗಳನ್ನು ದಾಖಲಿಸುವುದು ಬಹಳ ಪ್ರಮುಖವಾದ ಕೆಲಸವಾಗಿತ್ತು. ಕಾರ್ಯಕ್ರಮ ವಿಭಾಗದ ಸಭೆ ಪ್ರತಿದಿನ ಮುಂಜಾನೆ ನಡೆಯುತ್ತದೆ. ಇದರಲ್ಲಿ ಹಿಂದಿನ ದಿನ ಪ್ರಸಾರವಾದ, ಆ ದಿನದ ಪ್ರಸಾರದ ಹಾಗೂ ಮಾರನೇ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಚರ್ಚೆಯಾಗುತ್ತದೆ. ಪ್ರಸಾರಿತ ಕಾರ್ಯಕ್ರಮಗಳ ಗುಣಮಟ್ಟಕ್ಕೆ ಅನುಗುಣವಾಗಿ ಅವುಗಳಿಗೆ ಪ್ರಸಾರ ನಿರ್ವಾಹಕರು AB, B+, C ಹೀಗೆ ಶ್ರೇಣಿಗಳನ್ನು ನೀಡುತ್ತಾರೆ. ಇವುಗಳ ಬಗ್ಗೆಯೂ ಸಭೆಯಲ್ಲಿ ಚರ್ಚೆಯಾಗುತ್ತದೆ. ಇದಲ್ಲದೆ ನಿರ್ದೇಶಕರು, ಸಹಾಯಕ ನಿರ್ದೇಶಕರು ಮುಖ್ಯ ಸೂಚನೆಗಳನ್ನು ನೀಡುತ್ತಾರೆ. ಸಿಬ್ಬಂದಿಗಳು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಒದಗುವ ತೊಂದರೆಗಳನ್ನು, ಕುಂದುಕೊರತೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತರುತ್ತಾರೆ. ಆದ್ದರಿಂದ ಈ ಸಭೆ ಮಹತ್ವಪೂರ್ಣವಾದದ್ದು ಹಾಗೂ ಘನತೆಯನ್ನು ಹೊಂದಿರುವಂತಹದು. ಅದರಲ್ಲಿ ಮುಂದಿನ ವಾರದ ಕಾರ್ಯಕ್ರಮಗಳ ಪರಿಶೀಲನೆಯೂ ಆಗುತ್ತದೆ. ಸಭೆಯ ಅಧ್ಯಕ್ಷತೆಯನ್ನು ನಿರ್ದೇಶಕರು ವಹಿಸುತ್ತಾರೆ. ಸಮನ್ವಯ ವಿಭಾಗದ ಕಾರ್ಯಕ್ರಮ ನಿರ್ವಾಹಕರು ನಡೆಸಿಕೊಡುವ ಈ ಸಭೆಯಲ್ಲಿ ಸಮನ್ವಯ ಸಹಾಯಕ ನಿರ್ದೇಶಕರು, ಇತರ ಕಾರ್ಯಕ್ರಮ ನಿರ್ವಾಹಕರು, ಪ್ರಸಾರ ನಿರ್ವಾಹಕರು, ಉದ್ಘೋಷಕರು ಹಾಜರಿರುತ್ತಾರೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ಕುಮಾರ್ LO. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ ಸರಿಯಾಗಿ 7:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ
4: ಆಕಾಶ ಬುಟ್ಟಿ.

ಆಕಾಶ ಬುಟ್ಟಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಗೆ 90. ಆಕಾಶವಾಣಿ ಆಗಿನಿಂದ ಈಗಿನವರೆಗೆ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಹೊಂದಾಣಿಕೆ ಮಾಡಿಕೊಂಡಿದೆ. ಎಲ್ಲ ವಯೋಮಾನದವರು ಕೇಳಲು ಬಯಸುವ ಕಾರ್ಯಕ್ರಮಗಳನ್ನು ನೀಡ್ತಾ ಇದೆ ಆಕಾಶವಾಣಿ. ತಾಂತ್ರಿಕವಾಗಿಯೂ ಸಾಕಷ್ಟು ಬದಲಾವಣೆಗಳು ಇವೆ.

ಆಂಟೆನಾ ಇಟ್ಟು ಅಲ್ಲಿ ಇಲ್ಲಿ ಸ್ಥಳ ಬದಲಾಯಿಸಿ ಶಬ್ದಗಳ ನಡುವೆ ಕೇಳುವಂತಹ ಕಾಲ ಈಗಿಲ್ಲ. ತಾಂತ್ರಿಕವಾಗಿ ಆಕಾಶವಾಣಿ ಬಹಳ ಮುಂದುವರೆದಿದೆ. ನ್ಯೂಸ್ ಆನ್ ಏರ್ ತಂತ್ರಾಂಶದ ಮೂಲಕ ವಿಶ್ವದ ಯಾವುದೇ ಮೂಲೆಯಿಂದ ಆಕಾಶವಾಣಿಯನ್ನ ಕೇಳಬಹುದು. ಕವಿ ಕಲಾವಿದರಿಗೆ ಪ್ರಿಯ

0: ಆಕಾಶವಾಣಿಗೆ 90. ಈ ಸಂಭ್ರಮದಲ್ಲಿ ಆಕಾಶವಾಣಿ ಜೊತೆಗಿನ ತಮ್ಮ ಒಡನಾಟವನ್ನು ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ದೀಪಕ್ ಪರಮಶಿವನ್ ಅವರು. ಸಂಸ್ಕೃತ ಭಾಷೆಯನ್ನ ಕಲಿತಿರುವವರು, ಅಪಾರ ಜ್ಞಾನವನ್ನ ಉಳ್ಳವರು, ಕನ್ನಡ ಭಾಷೆಯಲ್ಲೂ ಅಷ್ಟೇ ಜ್ಞಾನ ಇರುವಂಥವರು. ಸಂಗೀತದಲ್ಲಿ ವಿಶೇಷವಾಗಿ ಅವರು ಅಧ್ಯಯನವನ್ನು ಮಾಡಿದ್ದಾರೆ. ಅವರು ಅಧ್ಯಯನ ಮಾಡಿರೋದಷ್ಟೇ ಅಲ್ಲ, ಸಾರಂಗಿ ನುಡಿಸ್ತಾರೆ, ಹಾಡ್ತಾರೆ, ವೀಣೆ ನುಡಿಸ್ತಾರೆ. ಆಯಿತು, ನುಡಿಸೋದ್ರಲ್ಲಿ ಏನು ಅಂತ ನೀವು ಹೇಳಬಹುದು, ಆದರೆ ಹಾಡೋದ್ರಲ್ಲಿ, ವೀಣೆ ನುಡಿಸೋದ್ರಲ್ಲಿ, ಸಾರಂಗಿ ನುಡಿಸೋದ್ರಲ್ಲಿ ಆಕಾಶವಾಣಿಯಲ್ಲಿ ಅವರು ಗ್ರೇಡಿಂಗ್ ಪಡೆದಿರುವ ಕಲಾವಿದರು ಅನ್ನಕ್ಕೆ ಎಂಥ ಒಂದು ಮಟ್ಟದ ಸಂಗೀತವನ್ನು ಅವರು ಅಭ್ಯಾಸ ಮಾಡಿದ್ದಾರೆ ಅಂತ ನಮಗೆ ಅರ್ಥ ಆಗುತ್ತೆ. ಇಷ್ಟೇ ಆದರೆ ಸಂಗೀತ ಕಲಾವಿದರು ಅಂತ ಹೇಳಬಹುದು, ಅಥವಾ ಸಂಗೀತವನ್ನು ಅಧ್ಯಯನ ಮಾಡಿದ್ದಾರೆ. ಕ್ಲೈಮೇಟ್ ಸೈಂಟಿಸ್ಟ್ ಕೂಡ ಹೌದು ಅವರು. ಹವಾಮಾನದ ಬಗ್ಗೆ PhD ಮಾಡಿರುವಂತಹವರು. ಜೊತೆಗೆ ಪಾಶ್ಚಾತ್ಯ ಸಂಗೀತ ಮತ್ತು ಭಾರತೀಯ ಸಂಗೀತ, ವಿಶ್ವ ಸಂಗೀತ ಈ ಬಗ್ಗೆ ವಿಶೇಷ ಅಧ್ಯಯನವನ್ನು ಮಾಡಿ PhD ಮಾಡಿದ್ದಾರೆ. ಎರಡು PhDಗಳನ್ನು ಮಾಡಿದ್ದಾರೆ, ಒಂದು ಹವಾಮಾನ ಮತ್ತೊಂದು ಸಂಗೀತ. ಆರ್ ಪರಮಶಿವನ್ ಹೆಸರನ್ನು ನಾವೆಲ್ಲ ಕೇಳಿದ್ದೀವಿ. ಖ್ಯಾತ ಹಾರ್ಮೋನಿಯಂ ವಾದಕರು ಅವರು. ರಂಗಭೂಮಿಯಲ್ಲಿ ಅವರ ಸಾಧನೆ ಅಪಾರವಾದದ್ದು. ಆರ್ ಪರಮಶಿವನ್ ಅವರ ಪುತ್ರರು ನಮ್ಮ ದೀಪಕ್ ಅವರು. ನಮಸ್ಕಾರ ಸರ್.
1: ನಮಸ್ಕಾರ, ಧನ್ಯವಾದಗಳು.
0: IIT ನೀವು ಹೇಳ್ಕೊಡ್ತೀರಲ್ಲ ದೀಪಕ್, IIT ಸ್ಟೂಡೆಂಟ್ಸ್ ಅಂದರೆ ಒಂಥರ ಈ ಹೊರ ಜಗತ್ತಿನಲ್ಲಿ ಸಾಮಾನ್ಯರಿಗೆ IIT ಸ್ಟೂಡೆಂಟ್ಸ್ ಅಂದರೆ ಒಂದು ಬೇರೆನೇ ಒಂದು ಕಲ್ಪನೆ. ಆಮೇಲೆ IIT ತುಂಬ ಓದ್ಕೊಂಡ್ಬಿಟ್ಟಿರೋರು ಅವ್ರಿಗೆ ಬೇರೆ ಕೆಲವೆಲ್ಲ ಗೊತ್ತಾಗಲ್ಲ, ಅವ್ರಿಗೆ ಸಾಮಾನ್ಯ ಜ್ಞಾನ ಕಡಿಮೆ, ಸಾಫ್ಟ್ವೇರ್ ಅಂದರೆ ಹಿಂಗೆ, ಈ ತರಹದ್ದೆಲ್ಲ ಒಂದಷ್ಟು ಸುಮ್ಮನೆ ಮಾಡಿ ಇಟ್ಟುಬಿಟ್ಟಿದ್ದಾರೆ. ಅದು ಹಾಗಿದೆಯೋ ಇಲ್ಲವೋ ಅದು ಬೇರೆ ಪ್ರಶ್ನೆ. ಈಗ ವಿದ್ಯಾರ್ಥಿಗಳನ್ನು ನೋಡುವಾಗ ನಿಮಗೆ ಅವರ ಆಸಕ್ತಿಗಳು, ಈಗ ಸಂಸ್ಕೃತ ಆಗ್ಬೋದು ಅಥವಾ ಹವಾಮಾನ ಆಗ್ಬೋದು, ಸಂಗೀತ ಆಗ್ಬೋದು, ಇದೆಲ್ಲ ಬಹಳ ಬೇರೆನೇ ಕ್ಷೇತ್ರಗಳು. ನೀವು ಯೂತ್ನ ದಿನಾ ನೋಡೋದ್ರಿಂದ, ಅದರಲ್ಲೂ IIT ಮಟ್ಟದ ಆ ಒಂದು ಒಂದು ವರ್ಗದ ಯುವಕರನ್ನ ನೀವು ನೋಡೋದ್ರಿಂದ, ಅವರ ಆಸಕ್ತಿಗಳು ಹೇಗಿದೆ, ಈ ಭಾರತೀಯತೆ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ, ಇದೆಲ್ಲ ಒಂದಷ್ಟು ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಇವತ್ತಿನ ಯೂತ್ ಹಾಳಾಗಿಬಿಟ್ಟಿದ್ದಾರೆ ಹೀಗೆಲ್ಲ ಹೇಳ್ತೀವಲ್ಲ, ಅದು ಹೇಗನ್ಸುತ್ತೆ? ಅದು ಹೌದು ಅನ್ಸುತ್ತಾ?
1: ಇಲ್ಲ, ಈಗ ನಾನು ಸಂಸ್ಕೃತ ಕೋರ್ಸ್ ಅನ್ನು ನಾನು ಸಂಗೀತ ಮತ್ತು ಸಂಸ್ಕೃತ ಕೋರ್ಸ್ ಯಾವಾಗಲೂ 80 ಸ್ಟೂಡೆಂಟ್ಸ್ ಬರ್ತಾರೆ, 80-90 ಸ್ಟೂಡೆಂಟ್ಸ್ ತೊಗೋತಾರೆ. ಹಾಗಾಗಿ ಅದು ಫುಲ್ ಕೋರ್ಸ್ ನಡೆಯುತ್ತೆ. ತುಂಬ ಇಂಟ್ರೆಸ್ಟ್ ಇರೋರು ಇದ್ದಾರೆ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೇ ಇರೋದು ಯಾವಾಗಲೂ ಅದೊಂಥರ ಮಿಕ್ಸ್ಚರ್. ಅದು ಅದನ್ನೇನು ಮಾಡೋಕ್ಕಾಗಲ್ಲ. ಒಂದು ಕಾಲೇಜ್ ಅಂದಮೇಲೆ, ಒಂದು ಕ್ಲಾಸ್ ಅಂದಮೇಲೆ ಬುದ್ಧಿವಂತನೂ ಇರ್ತಾನೆ, ದಡ್ಡನೂ ಇರ್ತಾನೆ ಅಂತ ಏನು ಹೇಳ್ತಾರಲ್ಲ.
0: ಪರ್ಸೆಂಟೇಜ್ ವೈಸ್ ನೀವು ಸುಮ್ಮನೆ ಹಾಗೆ ತುಲನೆ ಮಾಡಿದ್ರೆ
1: ಎಲ್ರಿಗೂ ಒಂದು ಮಟ್ಟಕ್ಕೆ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಅದರಲ್ಲಿ.
0: ಯಾಕೆಂದ್ರೆ
1: 12-13 ಲಕ್ಷ ಜನ ಬರೀತಾರೆ ಪರೀಕ್ಷೆ, ಅದರಲ್ಲಿ ಕೇವಲ 1,000 ಜನ ಮಾತ್ರ ಅವ್ರಿಗೆ ಸಿಗುತ್ತೆ. ಸೊ ಹಾಗೆ ಕ್ರೀಮ್ ಆಫ್ ದ ಕ್ರೀಮ್ ಅಂತ ಏನು ಹೇಳ್ತಾರೆ ಆ ಥರದ್ದು. ನಿಜವಾಗ್ಲೂ ಶಾರ್ಪ್ ಮೈಂಡ್ಸ್ ಅವರಲ್ಲಿ ಕೆಲವ್ರಿಗೆ. ನಾನು ತರ್ಕಶಾಸ್ತ್ರ ಹೇಳ್ಕೊಟ್ಟಾಗ ಹೋದ ವರ್ಷ ಒಂದು ಸ್ಟೂಡೆಂಟ್ ಗ್ರೂಪ್, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತ ಕರೀತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ, 3 ತಿಂಗಳಲ್ಲಿ ಒಂದು LLM ಈಗ ನಾವು ChatGPT ಅಂತಾರಲ್ಲ, ಅದನ್ನೇನು ಕೇಳಿದ್ರು ಹೇಳುತ್ತೆ ಅಂತ ಆ ತರಹ ಒಂದು ತರ್ಕಕ್ಕೆ ChatGPT ಮಾಡಿಬಿಟ್ರು 3 ತಿಂಗಳಲ್ಲಿ ನನ್ನ ಸ್ಟೂಡೆಂಟ್ಸ್. ಹಾಗಾಗಿ ಇದರ ಒಂದು ಬ್ರಿಡ್ಜ್ ಏನು ನಡೀತಿದೆ ಅಲ್ಲ, ಸಂಸ್ಕೃತದ್ದು ಮತ್ತು ವಿಜ್ಞಾನದ್ದು ಒಂದು ಬ್ರಿಡ್ಜಿಂಗ್ ಕೆಲಸ, ಅದನ್ನ ತುಂಬಾ ಚೆನ್ನಾಗಿ ಮಾಡಬಲ್ಲರು ಈಗಿನ ವಿದ್ಯಾರ್ಥಿಗಳು. ಅವ್ರಿಗೆ ಇಂಟ್ರೆಸ್ಟ್ ಇರೋರು ಯಾರಿದ್ದಾರೆ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅದು ಓಕೆ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅದನ್ನೇನು ಮಾಡೋಕ್ಕಾಗಲ್ಲ, ಬೇರೆ ವಿಚಾರದಲ್ಲಿ
0: ಬೇರೆ ಇನ್ನೊಂದು ಕಡೆ ಅವರಿಗೆ ಯಾರ್ಯಾರಿಗೆ ಏನು ಆಸಕ್ತಿ ಇದೆಯೋ ಅದು ಅದರ ಕಡೆ. ಆಕಾಶವಾಣಿ ನೀವು ರೆಗ್ಯುಲರ್ ಆಗಿ ಕೇಳ್ತೀರಿ ಅಂತ ಅನ್ಕೊಂಡಿದ್ದೀನಿ. ಆಕಾಶವಾಣಿ ಮತ್ತೆ ನಿಮ್ಮ ಬಾಂಧವ್ಯದ ಬಗ್ಗೆ?
1: ಆಕಾಶವಾಣಿ ಬಗ್ಗೆ ನಮ್ಮ ತಂದೆ ಹಳೆ ವಿದ್ವಾಂಸರೆಲ್ಲ ಒಂದ್ ಮಾತು ಹೇಳೋರು, ಇದು ಮುತ್ತೈದೆ ಕೈಯಿನ ಭಿಕ್ಷೆ ಅಂತ. ಯಾರು ಕೈ ಬಿಟ್ಟರು ಆಕಾಶವಾಣಿ ಕೈ ಬಿಡಲ್ಲ ಅಂತ. ನಾವು ಅದನ್ನು ನಂಬಿಕೊಂಡು ಇದ್ದೀವಿ ನಾವೆಲ್ಲ ಸಂಗೀತಗಾರರು. ಹಾಗಾಗಿ ನೀವು ನಮ್ಮನ್ನು ಕೈ ಬಿಡಬೇಡಿ ಆದಷ್ಟು. ಈಗ ಕೇಳ್ತಿರ್ತೀನಿ ಅದೆಲ್ಲ.

0: ವಾಪಸ್ ಶುರು ಆಗಬೇಕು. ಸಂಗೀತ ಹೇಗೆ ಮೊದಲು ನಡೀತಿತ್ತು ಹಾಗೆ ಇನ್ನೂ ನಿರಂತರವಾಗಿ ನಡೀಬೇಕು. ಯಾಕೆಂದರೆ ನಾನು ಇಲ್ಲಿ ಸಾರಂಗಿ ನುಡಿಸಿದ್ದೀನಿ, ವೀಣೆ ನುಡಿಸಿದ್ದೀನಿ, ಹಾಡಿದ್ದೀನಿ ಸಾಕಷ್ಟು. ನನ್ನ ಆಕಾಶವಾಣಿಗೆ ನಾನು 4ನೇ ಕ್ಲಾಸಿಂದ ಶುರು ಆಯಿತು ನನ್ನ ಆಕಾಶವಾಣಿದು.
1: ಮೊದಲು ಯಾವ ಕಾರ್ಯಕ್ರಮ ಕೊಟ್ಟರೆ?
0: ಮೊದಲು ನಾನು ಈ ಮಾತಾಡಕ್ಕೆ ಹೋಗವೆ, ಟಾಕಿಂಗ್ ಶೋಸ್ ಏನಿದ್ರು, ಈ ಚಿಲ್ಡ್ರನ್ಸ್ ಟಾಕಿಂಗ್ ಶೋಸ್ ಅಂತ ನಡೆಯೋದು ಮೈಸೂರಿನಲ್ಲಿ. ಈ ರೈಲ್ ಬಗ್ಗೆ ಒಂದ್ ದಿವಸ ಪ್ರಾತ್ಯಕ್ಷಿಕೆ ಇದ್ರೆ ಅಲ್ಲೆಲ್ಲ ಕರ್ಕೊಂಡು ಹೋಗಿ, ರೈಲ್ವೆ ಸ್ಟೇಷನ್ ಅಲ್ಲಿ ಮಕ್ಕಳು ಪ್ರಶ್ನೆ ಕೇಳೋದು, ರೈಲ್ವೆ ಕಂಟ್ರೋಲರ್ ಉತ್ತರ ಕೊಡೋದು. ಅದಕ್ಕೆ
1: ಪ್ರಶ್ನೆ ಕೇಳೋ
0: ಮಗುವಾಗಿ, ಆಮೇಲಿಂದ ನಾಟಕಗಳಿದ್ರೆ ಚಿಕ್ಕ ಚಿಕ್ಕ ನಾಟಕಗಳು, ಕತೆ ಹೇಳೋದು, ಈ ತರಹದ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೆ ಮೈಸೂರಿನ ಆಕಾಶವಾಣಿಯಿಂದ. ಅಲ್ಲಿಂದ ಶುರು ಆಗಿದೆ ನನ್ನ ನಂಟು ಆಕಾಶವಾಣಿ ಜೊತೆ. ಈಗ ಇನ್ನು ಹೆಚ್ಚು ತೊಡಗಿಸ್ಕೊಂಡಿದ್ದೀನಿ, ಈಗ ನಿಮ್ಮಂತವ್ರ ಹತ್ರ ಎಲ್ಲ ಮಾತಾಡ್ತಿದ್ದೀನಿ ಕೂತ್ಕೊಂಡು. ಇದು ಹೀಗೆ ನಡ್ಕೊಂಡು ಹೋಗ್ಲಿ ಅಂತ ಒಂದು ಆಶಯ.
1: ಆಕಾಶವಾಣಿ ಅಂದ ತಕ್ಷಣ ನಿಮ್ಗೆ ಏನೆಲ್ಲ ಓಪನ್ ಅಪ್ ಆಗುತ್ತೆ ಮೈಂಡ್ ಅಲ್ಲಿ?
0: ನಮಗೆ ಸಂಗೀತ, ನಾವು ಹಳೆದನ್ನೆಲ್ಲ ಏನಾದ್ರು ಉಳ್ಕೊಂಡಿದ್ಯಾ ಅಂದ್ರೆ ಅದಕ್ಕೆ ನೀವೇ ಕಾರಣ. ಏಕೆಂದ್ರೆ ಯಾವ್ಯಾವ ಕಚೇರಿಗಳು, ಆಗ ನೀವು ನ್ಯಾಷನಲ್ ಪ್ರೋಗ್ರಾಮ್ ಇರ್ಬೋದು, ನ್ಯಾಷನಲ್ ಕಾನ್ಫರೆನ್ಸ್ ನಡೆಯುತ್ತೆ ಇನ್ವೈಟೆಡ್ ಆಡಿಯನ್ಸ್ಗೆ, ಅದರಲ್ಲಿ ನಾನು ನೋಡ್ತಿರ್ತೀನಿ ನಿಮ್ಮ ಆರ್ಕೈವ್ಸ್ ಅಲ್ಲಿ 1940s 1950s ಇಂದ ಹಿಡಿದು ನಮ್ಮ ತಂದೆ 1942ನಲ್ಲಿ ಮೊಟ್ಟ ಮೊದಲಿಗೆ ಚೆನ್ನೈ ಆಕಾಶವಾಣಿಯಿಂದ ಪ್ರಸಾರ ಮಾಡಿದ್ರು ಹೋಗಿ ಕರ್ನಾಟಕ ಮ್ಯೂಸಿಕ್. ಹಾಗಾಗಿ ನಮ್ಮ ಮನೆಗೆ ಆಕಾಶವಾಣಿಗೂ ನಂಟಿದೆ ಅಂತ ಹೇಳಬೇಕು. ಸಂಗೀತ ಇರಬಹುದು, ಸಾಹಿತ್ಯ ಇರಬಹುದು, ಎಲ್ಲ ರೇರೆಸ್ಟ್ ಆಫ್ ದ ರೇರ್ ಜಮ್ಸ್ ಏನಿದೆ ಅದೆಲ್ಲ ಮಾಣಿಕ್ಯಗಳು, ರತ್ನಗಳನ್ನ ನೀವು ಇಟ್ಕೊಂಡಿದ್ದೀರಿ. ಇದೊಂದು ಅಗಾಧವಾದ ರತ್ನ ರಾಶಿ ಇದು. ಇದು ಹಿಂಗೆ ಉಳಿಬೇಕು ಚೆನ್ನಾಗಿ ಇದರಿಂದ. ಯಾಕೆಂದ್ರೆ ಇನ್ನು 200-ಆರು ವರ್ಷಗಳಾದರೂ ಎಲ್ಲಿ ಸಿಗುತ್ತಪ್ಪ ನಮ್ಗೆ ಇವೆಲ್ಲ ಅಂತ ಕೇಳಿದ್ರೆ ನಾವು ಆಕಾಶವಾಣಿಗೆ ಬರಬೇಕು. ಈಗ ನಮ್ಮ ಗುರುಗಳು ಪಂಡಿತ್ ರಾಮನಾರಾಯಣ ಅವರು ಬೆಸ್ಟ್ ಆಫ್ ದ ಬೆಸ್ಟ್ ಕಚೇರಿಗಳು ಎಲ್ಲಿದೆ ಅಂದರೆ ಆಕಾಶವಾಣಿಯಲ್ಲಿ ಸಿಗುತ್ತೆ ನಮಗೆ. ದರ್ಸಾಮಯ್ಯಂಗಾರ ಹಳೆ ಕಚೇರಿಗಳು, ಎಲ್ಲ ಸಂಗೀತಗಾರರಿರ್ಬೋದು, ನಾಟಕಕಾರರಿರಬಹುದು, ಇದೆಲ್ಲ ಇಲ್ಲಿದೆ. ಹಾಗಾಗಿ ಇದರನ್ನ ನಂಬಿಕೊಂಡು ತುಂಬಾ ಜನ ಇದ್ದೀವಿ ನಾವು. ಜ್ಞಾನಿಗಳಿರಬಹುದು, ಸಂಗೀತದವರಿರಬಹುದು,
1: ಕಾಲೇಜ್
0: ಇರಬಹುದು, ವಿದ್ಯಾರ್ಥಿಗಳಿರಬಹುದು, ಎಲ್ರಿಗೂ ಇದು ಒಂದು ಜ್ಞಾನ ಭಂಡಾರ. ಇದನ್ನ ಚೆನ್ನಾಗಿ ಹಾಗೆ ಇನ್ನು ಉಳ್ಕೊಂಡು ಹೋಗ್ಲಿ, ನಮ್ಮನ್ನೆಲ್ಲ ಕಾಪಾಡ್ಲಿ ಅನ್ಸುತ್ತೆ.
1: ನೀವು ಚಿತ್ರಗಳನ್ನ ನೋಡ್ತೀರಾ ದೀಪಕ್, ಚಲನಚಿತ್ರಗಳನ್ನ?
0: ನೋಡಿದೀನಿ ಒಂದ್ ಟೈಮಲ್ಲಿ, ಈಗ ಹಂಗೆ ನಿಲ್ಸ್ಬಿಟ್ಟಿದ್ದೀನಿ.
1: ನಿಮ್ಗೆ ಇಷ್ಟವಾದ ಹಾಡು?
0: ನನ್ಗ ಕನ್ನಡದ

0: ಏನು ಏನು ಆಗಬೇಕು ಆಕಾಶವಾಣಿ ಈಗ ಯೂತ್ ನ ಇನ್ನಷ್ಟು ಇವತ್ತು ಏನಾಗಿದೆ, ಪ್ರೈವೇಟ್ ರೇಡಿಯೋ ಸ್ಟೇಷನ್ಸ್ ಬಂದಿದೆ, ಟಿವಿ ಬಂದಿದೆ, ಎಲ್ಲರ ಒಂದು ಏಕಾಗ್ರತೆ ಛಿದ್ರವಾಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಆಕಾಶವಾಣಿ ಏನು ಮಾಡಿದ್ರೆ ಜನರ ಹತ್ತಿರ ಹೋಗುತ್ತೆ ಅಂತ ನಿಮಗನ್ಸುತ್ತೆ?
1: ಆಕಾಶವಾಣಿ ಇನ್ನೂ ಹೆಚ್ಚು ಹೆಚ್ಚಿನ ಕಾರ್ಯಕ್ರಮಗಳು, ರೆಲೆವೆಂಟ್ ಕಾರ್ಯಕ್ರಮಗಳೇನು ನಮ್ಮ ಸಮಾಜಕ್ಕೆ ಮುಖ್ಯವಾದಂತಹದ್ದು, ಅವರಿಗೆ ಒಂದು ಬೌದ್ಧಿಕವಾಗಿ ಸರಿ ಮನರಂಜನೆಯೂ ಸಹ ಎರಡನ್ನೂ ಕೊಡುವಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾದರೆ ಆಗಲಿ. ಇವತ್ತೇ ನೀವು ನೋಡ್ತಾ ಇದ್ರಿ ಎಷ್ಟು ಜನ ಇನ್ನೂ ಕೇಳಿಸ್ಕೊಳ್ಳೋರು ಇದ್ದಾರೆ ಆಕಾಶವಾಣಿ. ಅದೊಂದು ಕೆಲವ್ರಿಗೊಂದು ತಪ್ಪು ಕಲ್ಪನೆ ಇದೆ ಆಕಾಶವಾಣಿನ ಕೇಳಲ್ಲ ಅಂತ. ಸಾಕಷ್ಟು ಜನ ಕೇಳ್ತಾರೆ ಇನ್ನೂ, ಅವರ ಒಂದು ಸ್ಟ್ಯಾಂಡರ್ಡ್ ಆಡಿಯನ್ಸ್ ಏನಿದೆ ಅದು ಇನ್ನೂ ಇದ್ದೇ ಇದೆ. ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ಅದನ್ನು ಹೆಚ್ಚು ಪ್ರಸಾರ ಮಾಡಿ ಪ್ರಚುರಗೊಳಿಸಿ ಅದನ್ನು ಮುಂದುವರೆಸಿದರೆ ಹೀಗೆ ಉಳ್ಕೊಂಡು ಹೋಗುತ್ತೆ. ಇದಕ್ಕೆ ಸರ್ಕಾರ ಬಹುಶಃ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬೇಕು ಅಂತ ನನ್ನ ಅಭಿಪ್ರಾಯ ಇದನ್ನು ಉಳಿಸೋಕ್ಕೆ.
0: ನಿಮ್ಮ ಮತ್ತು ಆಕಾಶವಾಣಿಯ ಈ ಬೆಚ್ಚನೆಯ ನೆನಪುಗಳು ಸದಾ ಹೀಗೆ ಉಳಿಲಿ ಅಂತ ಆಶಿಸ್ತಾ, ನೀವಿಲ್ಲಿ ಬಂದಿದ್ದಕ್ಕೆ, ಮನಸಾರೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್.
1: ನಮಸ್ಕಾರ. ಧನ್ಯವಾದಗಳು.
0: ಆಕಾಶ ಬುಟ್ಟಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು
2: ರಂಗಕರ್ಮಿ, ಸಂಗೀತ ಕಲಾವಿದರು, ಸಂಗೀತ ನಿರ್ದೇಶಕರು, ಹವಾಮಾನ ವಿಜ್ಞಾನಿ, ಸಂಸ್ಕೃತ ವಿದ್ವಾಂಸರು, ಐಐಟಿ ಪ್ರಾಧ್ಯಾಪಕರು, ಡಾಕ್ಟರ್ ದೀಪಕ್ ಪರಮಶಿವನ್.
0: ನಿರೂಪಣೆ ಹಾಗೂ ನಿರ್ಮಾಣ ಬಿಕೆ ಸುಮತಿ.
3: ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
4: ಸಮಯ ಸರಿಯಾಗಿ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
5: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸ್ಥಿರಾಯ ನಿಶ್ಚಯಂ ಯಂತ್ರವನು ಚರಿಕೆ ತಾರಾಗ್ರಹಗಳಿಷ್ಟವೋದಂತೆ ತಿರುಗಿಸಲಿ ವಿಧಿರಾಯ ನಿಶ್ಚಯಂ ಯಂತ್ರವನು ಚರಿಕೆ ತಾರಾಗ್ರಹಗಳಿಷ್ಟವೋದಂತೆ ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ

ಬದುಕಿನ ಯಂತ್ರವನ್ನು ವಿಧಿ ಹೇಗಾದರೂ ತಿರುಗಿಸಲಿ, ಗ್ರಹಗಳು ನಕ್ಷತ್ರಗಳು ತಮ್ಮ ಇಷ್ಟದ ಹಾಗೆ ಸಾಗಲಿ, ವಿಧಿ ನಮ್ಮತ್ತ ನೋಡಿ ಗೇಲಿ ಮಾಡಲಿ, ಮಾನವ ತನ್ನ ಬುದ್ಧಿಯ ಸ್ಥಿಮಿತತೆಯನ್ನು ಕಳೆದುಕೊಳ್ಳಬಾರದು. ಅಂದರೆ ಮನುಷ್ಯನ ಸ್ವಪ್ರಯತ್ನಕ್ಕೆ ಇಲ್ಲಿ ಹೆಚ್ಚು ಮಾನ್ಯತೆಯನ್ನು ಕವಿ ಕೊಡ್ತಾ ಇದ್ದಾರೆ. ವಿಧಿ ಅನ್ನೋದೊಂದು ಇದೆ, ನನ್ನನ್ನು ಅದು ನಿಯಂತ್ರಿಸ್ತಾ ಇದೆ. ನಾವು ಗ್ರಹಗತಿ ಅಂತ ಕರಿತೀವಲ್ಲ, ನಮ್ಮ ಬದುಕು ನಮಗೆ ಹೊರತಾಗಿರೋ ಪ್ರಚಂಡವಾದ ಶಕ್ತಿಯನ್ನು ಪಡೆದಿರುವ ಗ್ರಹ ನಕ್ಷತ್ರಗಳ ಚಲನೆಗೆ ಅನುಗುಣವಾಗಿ ನಡೀತಕ್ಕಂಥದ್ದು ಅನ್ನುವ ನಂಬಿಕೆ ಇಲ್ಲಿ ಕಾಣಿಸುತ್ತೆ. ವಿಧಿ ನಮ್ಮನ್ನು ನೋಡಿ ಗೇಲಿ ಮಾಡಬಹುದು, ಗ್ರಹಚಾರಗಳು ನಮ್ಮನ್ನು ನೋಡಿ ಪರಿಹಾಸ ಮಾಡಬಹುದು, ಆದರೆ ಮನುಷ್ಯ ಮಾತ್ರ ತನ್ನ ಬುದ್ಧಿ ಸ್ಥಿಮಿತತೆಯನ್ನು ಕಳ್ಕೊಳ್ಬಾರ್ದು ಅಂತ ಕವಿ ಹೇಳ್ತಾ ಇದ್ದಾರೆ. ಅಂದರೆ ಮನುಷ್ಯನಿಗೆ ಗಟ್ಟಿಯಾಗಿರೋದು ಅಥವಾ ನಂಬಿಕೊಳ್ಳಬೇಕಾದದ್ದು, ನಂಬಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು ಬುದ್ಧಿಯ ಸ್ಥಿಮಿತತೆಯೇ, ಅಂದರೆ ತನ್ನ ಆತ್ಮವಿಶ್ವಾಸ. ಯಾವ ವ್ಯಕ್ತಿ ಆತ್ಮವಿಶ್ವಾಸದಿಂದ ಕೂಡಿ ಪ್ರಯತ್ನಶೀಲನಾಗ್ತಾನೋ ಅಂತಹವನಿಗೆ ಬೇರೆ ಯಾವುದೋ ಏನೋ ಕೆಟ್ಟ ಫಲವನ್ನು ಉಂಟು ಮಾಡಿಬಿಡಬಹುದೋ ಅನ್ನುವ ಅಳುಕು ಇರೋದಿಲ್ಲ. ಅದೇ ಇದನ್ನೇ ಆತ್ಮವಿಶ್ವಾಸ ಅಂತ ಕರೆಯೋದು. ಅಂದರೆ ಎಷ್ಟೋ ಸಲ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ನಾನು ಮಾಡ್ತಾ ಇರೋದು ಸರಿ ಅನ್ನುವಂತಹ ಮನವರಿಕೆ, ಕನ್ವಿಕ್ಷನ್, ಅದು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂತಹದ್ದು. ಯಾಕೆಂದರೆ ನಾವು ಮಾಡುವ ಪ್ರಯತ್ನಕ್ಕೆ ಬೇರೆಯವರು, ಇಲ್ಲಿ ವಿಧಿ ಅಂತ ಕರೀತಾ ಇರೋದು, ನಕ್ಷತ್ರಗಳು ಅಂತ ಕರೀತಾ ಇರೋದು, ಬೇರೆ ವ್ಯಕ್ತಿಗಳು ಆಗಿರಬಹುದು, ಅವರ ರೂಪದಲ್ಲಿ ಇರಬಹುದು, ನಮ್ಮನ್ನು ಗೇಲಿ ಮಾಡಬಹುದು, ನಮ್ಮನ್ನು ತಿರಸ್ಕರಿಸಬಹುದು. ಆದರೆ ನಾವು ನಾನು ಮಾಡ್ತಾ ಇರೋದು ಸರಿ ಅಂತ ಅನ್ನಿಸಿದಾಗ, ಹಾಗೆ ಮುಂದುವರೆದಾಗ ನಮ್ಮ ಬದುಕು ಸುಮುಖವಾಗತ್ತೆ, ಗೊಂದಲಗಳಿಂದ ಕೂಡಿರೋದಿಲ್ಲ.

ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು. ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ.

0: ಇದು ಬಹಳ ಪ್ರಸಿದ್ಧವಾದಂತಹ ಪದ್ಯ. ಬದುಕು ಅನ್ನುವುದು ಒಂದು ಬಂಡಿ, ಅದನ್ನು ನಡೆಸ್ತಾ ಇರುವಂತಹ ಸಾರಥಿ ಅಂದರೆ ವಿಧಿಯೇ, ಅದನ್ನು ಎಳೆಯುವ ಕುದುರೆಯೇ ಈ ಜೀವ. ಹೀಗಾಗಿ ಈ ಕುದುರೆ ಎಲ್ಲಿಗೆ ಹೋಗಬೇಕು ಅಂದರೆ ಅದು ಸುಖದ ತಾಣವಾಗಿರಬಹುದು, ದುಃಖದ ನೆಲೆಯಾಗಿರಬಹುದು. ಗಾಡಿ ಹೊಡೆಯೋನು ಯಾವ ದಿಕ್ಕಿಗೆ ಹೋಗಬೇಕು ಅಂತ ಹೇಳ್ತಾನೋ, ಎಲ್ಲಿ ನಿಲ್ಲಬೇಕು ಅಂತ ಆಜ್ಞೆ ಮಾಡ್ತಾನೋ ಅಲ್ಲಿ ಹೋಗಬೇಕು, ಅಲ್ಲಿ ನಿಲ್ಲಬೇಕು. ಕುದುರೆ ದಣಿವುಗೊಂಡು ಕೆಳಕ್ಕೆ ಕುಸಿಬಹುದು, ಆದರೆ ಆಸರೆಗೆ ನೆಲವಿದ್ದೀವಿಯಲ್ಲ ಅಂತ ಕವಿ ಒಂದು ಬಹಳ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ. ಬದುಕು ಜಟಕಾಬಂಡಿ, ಬಹಳ ಪ್ರಸಿದ್ಧವಾದ ಮಾತುಗಳಿದು. ವಿಧಿ ಅದರ ಸಾಹೇಬ ಅಂದರೆ ಕವಿ ಇಲ್ಲಿ ಮತ್ತೆ ವಿಧಿಯ ಬಗ್ಗೆ ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೀವಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕುದುರೆ ಗಾಡಿಗೆ ಕಟ್ಟಿರುವ ಕುದುರೆ ಹಾಗೆ ಅದನ್ನು ನಡೆಸುವಂತಹ ಸಾರಥಿ ಯಾವ ದಿಕ್ಕಿಗೆ ಹೋಗು ಅಂದ್ರೆ ಆ ದಿಕ್ಕಿಗೆ ಹೋಗಬೇಕು, ಯಾವ ವೇಗದಲ್ಲಿ ಹೋಗಬೇಕು ಅಂದರೆ ಆ ವೇಗದಲ್ಲಿ ಹೋಗಬೇಕು, ಎಲ್ಲಿ ನಿಲ್ಲಬೇಕು ಅಂದರೆ ಅಲ್ಲಿ ನಿಲ್ಲಬಿಡಬೇಕು ಅಂದರೆ ಈ ಸ್ವಯಂ ವಿವೇಚನಾ ಶಕ್ತಿ ಕುದುರೆಗೆ ಹೇಗೆ ಇರೋದಿಲ್ವೋ ಅಥವಾ ಇರಬಾರದೋ ಹಾಗೆ ವ್ಯಕ್ತಿಗೂ ಇರಬಾರದು ಅಂತ ನಾವು ನಿರೀಕ್ಷಣೆ ಮಾಡಕ್ಕೆ ಸಾಧ್ಯವಾಗುತ್ತೆಯೇ. ಆದರೆ ಕವಿ ಇಲ್ಲಿ ಒಂದು ಆಶಾಭಾವನೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ನಾವು ಜೀವನದಲ್ಲಿ ದಣಿಯಬಹುದು, ಜೀವನದಲ್ಲಿ ಸುಸ್ತಾಗಬಹುದು, ಓಡಿ ಓಡಿ ನಮಗೆ ಸಾಕಾಗಬಹುದು, ಆದರೆ ಓಡಿ ಓಡಿ ಸಾಕಾದರೆ ನಮಗೊಂದು ಆಸರೆ ಇದೆ ಅಂತ ಹೇಳ್ತಾರೆ. ಆ ಆಸರೆ ಯಾವುದು? ನೆಲವೇ. ಕೆಳಗೆ ಕುಸಿದು ಬಿದ್ದರೆ ಕುದುರೆಯನ್ನು ಅಪ್ಪು ಹಿಡ್ಕೊಳ್ಳೋದಕ್ಕೆ ಕಾಪಾಡೋದಕ್ಕೆ ನೆಲ ಇದೆ. ಪ್ರಾಯಶಃ ಈ ನೆಲ ಅಂದರೆ ಯಾವುದು? ಅದು ಬದುಕೆ. ಅಂದರೆ ವಿಧಿ ಏನು ಮಾಡಿಬಿಡುತ್ತೋ ಅಂತ ಭಯ ಪಡ್ತಾ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ವಿಧಿ ಏನಾದರೂ ಮಾಡಿಕೊಳ್ಳಿ, ನಾನು ಕುಸಿದು ಬಿದ್ದರೂ ಪರವಾಗಿಲ್ಲ, ಮುಂದುವರಿತೀನಿ. ಕುಸಿದು ಬಿದ್ದರೆ ನನ್ನ ಬದುಕು ಅನ್ನೋದು ನನಗಿದ್ದೇ ಇದೆಯಲ್ಲ ಎನ್ನುವ ಸಮಾಧಾನ ನೆಮ್ಮದಿ ಇದ್ದಾಗ ಬದುಕಿನಲ್ಲಿ ನಿರಾಶೆ ಅನ್ನೋದು ಇರೋದಿಲ್ಲ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿ ವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 9:09.
1: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
2: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ, ಇದು ಹೆಂಗಾಗುತ್ತೆ ಅಂದ್ರೆ ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಮೈಸೂರು.

0: lives on. For any health emergency, call 0821-255-000. Save the number, save the life.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
8: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
9: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
10: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
9: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
11: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 16,990 ರೂಪಾಯಿಗೆ.
12: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್ ಫ್ರೀ,
11: ಫ್ರೀ ಹೋಮ್ ಡೆಲಿವರಿ. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
12: ಸಿನ್ಸ್ 1983 ಭೀಮಾ ಫರ್ನಿಚರ್, ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
9: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
13: ಇಲ್ಲ, ಏನಿದೆ ಅಂತದ್ದು?
9: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
13: ಹೌದಾ? ಇಲ್ಲಿ ಪೇಪರ್ ಕೊಡು.
14: ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
9: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
13: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
9: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
13: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
9: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
13: 80% ಸಾಲ ಸೌಲಭ್ಯ ಸಿಗುತ್ತೆ.
9: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
13: 9900-90182
9: ಆರ್ 9606084066.
15: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
9: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 9:05:17. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ.

36 ವರ್ಷಗಳ ಕಾಲ ಆಕಾಶವಾಣಿಯ ತಾಂತ್ರಿಕ ವಿಭಾಗದಲ್ಲಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವ ಪಿ ಆನಂದನ್ ಅವರೊಂದಿಗೆ ಸಂದರ್ಶನ.

0: ಮಾತು.
1: ಇವರೊಂದಿಗೆ ಮಾತುಕತೆಯಲ್ಲಿ ಎಂ ಶಕುಂತಲಾ.
0: ಆನಂದದಿಂದ
1: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ನೆನಪಿನ ಬುತ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೋತೃಗಳೇ, ಯಾವುದೇ ವ್ಯಕ್ತಿ ಸರ್ಕಾರಿ ಹುದ್ದೆಯಲ್ಲಿ ಇದ್ದು ಸುದೀರ್ಘ ಸೇವೆಯನ್ನ ಸಲ್ಲಿಸಿ ಅಂಕಿಗನುಗುಣವಾಗಿ ನಿವೃತ್ತಿ ಹೊಂದುವುದು ಸಹಜ. ನಿವೃತ್ತಿ ವಯಸ್ಸು ತಲುಪುತ್ತಿದ್ದ ಹಾಗೆಯೇ ಯಾರಿಗೇ ಆಗಲಿ ನಾನು ಸೇವೆ ಸಲ್ಲಿಸಿದಂತಹ ಸಂಸ್ಥೆಯನ್ನ ಬಿಟ್ಟು ಹೋಗುವಾಗ ಹೇಗೆ ನಾವು ಅಗಲುವುದು ಅನ್ನೋದು ನೋವು ಇದ್ದೇ ಇರುತ್ತೆ. ಇಂತಹ ಅನುಭವ ಉಳ್ಳಂತಹ ಎಷ್ಟೋ ಶ್ರೋತೃಗಳು ಇವತ್ತಿನ ನೆನಪಿನ ಬುತ್ತಿಯನ್ನ ಕೇಳ್ತಾ ಇರಬಹುದು. ತಾವು ಕೂಡ ಆ ಬುತ್ತಿಯಲ್ಲಿ ಸಿಹಿ ಕಹಿ ನೆನಪುಗಳನ್ನ ಇಟ್ಕೊಂಡಿರಬಹುದು. ಒಂದಲ್ಲ ಒಂದು ದಿನ ನಿವೃತ್ತಿ ಬದುಕನ್ನ ನಾವು ಸ್ವೀಕರಿಸಲೇಬೇಕು ಸರ್ಕಾರಿ ಹುದ್ದೆಯಲ್ಲಿ ಇರುವಾಗ ಅಂತ ಅನ್ನುವಾಗ ನಮಗೆ ಸಹಜವಾಗಿ ನೋವಾಗುವುದು ನಿಜ ತಾನೆ. ಹಾಗೆಯೇ ಇಂದಿನ ನೆನಪಿನ ಬುತ್ತಿ ವಿಶೇಷ ಕಾರ್ಯಕ್ರಮದ ಅತಿಥಿ ನಮ್ಮೆಲ್ಲರ ಹೆಮ್ಮೆಯ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಅಧಿಕಾರಿ ಯಾರು ಅಂತ ತಮ್ಮೆಲ್ಲರಿಗೆ ಗೊತ್ತಿರಬಹುದು ಹೆಸರಿನ ಮುಖಾಂತರ. ಅಭಿಯಂತರ ವಿಭಾಗದ ಸಹಾಯಕ ಅಭಿಯಂತರರಾದ ಶ್ರೀಯುತ ಪಿ ಆನಂದನ್ ಅವರು ಸುದೀರ್ಘ 36 ವರ್ಷಗಳ ಕಾಲ ನಿರಂತರವಾಗಿ ವಿವಿಧ ಆಕಾಶವಾಣಿ ಕೇಂದ್ರಗಳಲ್ಲಿ ಸೇವೆಯನ್ನ ಸಲ್ಲಿಸಿ ಇಂದು ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಈ ತಿಂಗಳಲ್ಲಿ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ನಿವೃತ್ತಿಯನ್ನ ಹೊಂದುತ್ತಾ ಇದ್ದಾರೆ. ಅವರು ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಬನ್ನಿ, ಅವರ ನೆನಪಿನ ಬುತ್ತಿಯಲ್ಲಿ ಏನೆಲ್ಲ ಇದೆ, ಏನೆಲ್ಲ ಸಂಗ್ರಹಿಸಿದ್ದಾರೆ ಅನ್ನುವಾಗ ನಾವು ತಿಳಿದುಕೊಳ್ಳೋದಕ್ಕೆ ಕುತೂಹಲ ಅಲ್ವಾ? ಬನ್ನಿ ಮಾತನಾಡಿಸೋಣ. ಸರ್ ನಮಸ್ತೆ.
2: ನಮಸ್ಕಾರ
1: ಸರ್. ಮೂಲತಃ ನೀವು ಯಾವ ಊರಿನವರು ಅಂತ ಪರಿಚಯ ಮಾಡಿಕೊಡುವ ಮುನ್ನ ಇಂದು ನೀವು ಸೇವೆ ಸಲ್ಲಿಸಿದಂತಹ ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ ಅತಿಥಿಯಾಗಿದ್ದೀರಿ, ಏನ್ ಅನ್ನಿಸ್ತಾ ಇದೆ ಸರ್?
2: ಒಂದು ಸ್ಪೆಷಲ್ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಒಂಥರ ಒಂದು ಫೀಲಿಂಗ್ ಬರ್ತಾ ಇದೆ ಮನಸ್ಸಲ್ಲಿ.
1: ನಿಜವಾಗಿ ಕೂಡ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಭಾವುಕತೆಯೂ ಕೂಡ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಾಗಿ ಆ ಭಾವುಕತೆ?
2: ಯಾಕಂದ್ರೆ ನಾನು ತುಂಬಾ ಜನರನ್ನ ರೆಕಾರ್ಡ್ ಮಾಡಿಸುವಾಗ ನೋಡಿಕೊಂಡು ಟೆಕ್ನಿಕಲ್ ಸೈಡ್ ಸಕ್ಬಿಟ್ಟು ಮಾಡ್ತಾ ಇತ್ತು, ಈ ಥರ ಮಾಡಿದರೆ ಆ ಥರ ಮಾಡಿದರೆ ಸಾಕು ಅಂದ. ಈಗ ಈ ಮೈಕ್ ಮುಂದೆ ನಾನೇ ಕೂತ್ಕೊಂಡು ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡುವಾಗ ಒಂಥರ ನಾವು ಫಸ್ಟ್ ಟೈಮ್ ಅಲ್ವಾ ಈ ಥರ ಎಕ್ಸ್ಪೀರಿಯನ್ಸ್ ಆಗೋದು, ಒಂದು ಫೀಲಿಂಗ್ ಬಂದೇ ಬರುತ್ತೆ ಜನರಿಗೆ, ಯಾರಾದರೂ ಬರುತ್ತೆ ಅದು. ಅದಕ್ಕೋಸ್ಕರ ಒಂದು ಸಣ್ಣ ಒಂದು ಫೀಲಿಂಗ್ ಇದೆ.
1: ನಮ್ಮ ಶ್ರೋತೃಗಳಿಗೂ ಕೂಡ ಅರ್ಥ ಆಗ್ತಾ ಇದೆ. ಸರ್ ಮೂಲತಃ ನೀವು ಯಾವ ಊರಿನವರು, ಪರಿಚಯ ಮಾಡಿಕೊಡಿ ಸಂಕ್ಷಿಪ್ತವಾಗಿ.
2: ನಾನು ಆಕ್ಚುಲಿ ಕೇರಳದಲ್ಲಿರುವ ಒಂದು ಚಿಕ್ಕ ಊರು ಮಾಹಿಯಿಂದ, ದಟ್ ಇಸ್ ಆಕ್ಚುಲಿ ಅದು ಕೇರಳದಲ್ಲಿ ಇದ್ದರೂ ಸಹ ಅದು ರೂಲ್ಡ್ ಬೈ ರಿಮೋಟ್ ಪ್ಲೇಸಲ್ಲಿರುವ ಪಾಂಡಿಚೇರಿ ರೂಲಿಂಗ್ ಮಾಡ್ತದೆ. ಪಾಂಡಿಚೇರಿ ಸ್ಟೇಟಲ್ಲಿ ಬಟ್ ಆಗುತ್ತೆ ಅದು. ಪಾಂಡಿಚೇರಿ ತಮಿಳುನಾಡು ಒಳಗಡೆ ಇದೆ, ಬಟ್ ಯೂರಿನ್ ಟೆರಿಟರಿ ಅದು. ಪಾಂಡಿಚೇರಿಯಲ್ಲಿರುವ ಯೂರಿನ್ ಟೆರಿಟರಿ ಒಂದು ಭಾಗ ಇದು ಮಾಹಿಯಿಂದ. ಬಟ್ ಕೇರಳ ಸುತ್ತ ಕೇರಳ ಇರುತ್ತೆ. ನಮಗೆ ಈ ಹೈಯರ್ ಎಜುಕೇಷನ್ ಎಲ್ಲ ಮಾಡಬೇಕಂದ್ರೆ ನೀವು ವ್ಯಾ ಟು ಗೋ ಪಾಂಡಿಚೇರಿ, ಕೋಟ್ ಆದರೆ ಸರಿ ಪಾಂಡಿಚೇರಿಗೆ ಹೋಗಬೇಕು. ಮತ್ತು ಕೇರಳದಲ್ಲಿ ಏನೆಲ್ಲೂ ಇದೆಯೋ ಇಲ್ಲ ಸೌಲಭ್ಯಗಳಿಲ್ಲವೋ ಅದೆಲ್ಲ ಮಾಹಿಯಲ್ಲಿ ಅವೈಲೇಬಲ್ ಇರುತ್ತೆ. ಪೊಲೀಸ್ ಆದರೂ ಪಾಂಡಿಚೇರಿಂದ ಬಿರಬೇಕು, ಕೋರ್ಟ್ ಆದರೂ ಪಾಂಡಿಚೇರಿಂದ ಬಿರಬೇಕು, ಹೈಯರ್ ಎಜುಕೇಷನ್ ಆದರೂ ಪಾಂಡಿಚೇರಿಗೆ ಹೋಗಬೇಕು. ಹತ್ರ ಒಂದು ಊರು ಮಾಹಿ, ಬಟ್ ಸ್ಪೆಷಲ್ ಊರು ಅದು. ರೂಲ್ಡ್ ಬೈ ಫ್ರೆಂಚ್ ಆ್ಯಕ್ಚುಲಿ ಮುಂಚೆ ಫ್ರೆಂಚ್ ಟೆರಿಟರಿ ಆಗಿತ್ತು, ಆಮೇಲೆ ಇಂಡಿಯಾ ಇಂಡಿಪೆಂಡೆಂಟ್ ಆದ ಮೇಲೆ ಅದು ಇಂಡಿಯಾದಲ್ಲಿ ಸೇರಿದೆ. ಫ್ರಾನ್ಸ್ ಅವರು ಬಿಟ್ಕೊಟ್ಟಿದ್ರು. ಆಗ ಅವರು ಕೊಡುವಾಗ ಪಾಂಡಿಚೇರಿ ಮಾಹಿ ಯಾನಂ ಕಾರಿಕಾಲ್ ಈ ಥರ ನಾಲ್ಕು ಊರನ್ನ ಸಪ್ರೇಟಾಗಿ ಇಟ್ಕೊಳ್ಬೇಕು, ಅದಕ್ಕೆ ಸಪ್ರೇಟ್ ಅಧಿಕಾರ ಕೊಡಬೇಕು, ನೀವು ಒಂದು ಒಪ್ಪಂದ ಮಾಡಿ ಅವರು ಬಿಟ್ಕೊಟ್ರು. ಅದಕ್ಕೆ ಪಾಂಡಿಚೇರಿ ಈವೊಂದು ಎಷ್ಟು ಅರೌಂಡ್ 12 hours ಜರ್ನಿ ಇದೆ ಬಸ್ಸಲ್ಲಿ, ಆದರೂ ರೂಲ್ಡ್ ಬೈ ನಮ್ಮ ಪಾಂಡಿಚೇರಿ ಸ್ಟೇಟ್ ಗವರ್ಮೆಂಟ್.
1: ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀರಾ. ನಿಮ್ಮ ವಿದ್ಯಾಭ್ಯಾಸ ಸರ್?
2: ನನ್ನ ವಿದ್ಯಾಭ್ಯಾಸ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಮತ್ತು AMI ಮಾಡಿದ್ದೆ. AMI ಮಾಡುವಾಗ ಸ್ವಲ್ಪ ಚೆನ್ನಾಗಿತ್ತು. ನಾನು ಸೆಕೆಂಡ್ AA ಮಾಡಿದ್ದೆ. AMI ಅಲ್ಲಿ ಎರಡು ವಿಭಾಗ ಇದೆ ಡಿಗ್ರಿ ಕಂಪ್ಲೀಟ್ ಮಾಡಬೇಕಂತ.

0: ಪ್ಲಸ್ ಬಿ ಅಂದರು. ಎ ಕಂಪ್ಲೀಟ್ ಮಾಡಿ ಬಿಗೆ ಹೋಗ ನನಗೆ ಮಾಡಲಿಕ್ಕೆ ಆಗಲಿಲ್ಲ, ಸೊ ಅದು ಬಿಟ್ಬಿಟ್ಟು ಹಾಗೆ. ಬಟ್ ಡಿಪ್ಲೊಮಾ ಮಾಡಿ ಫಸ್ಟ್ ಕ್ಲಾಸಲ್ಲಿ ಡಿಪ್ಲೊಮಾ ಮಾಡಿ ಪಾಂಡಿಚೇರಿಯಿಂದ ಮಾಡಿದ್ದು.
1: ನಿಮ್ಮ ಗುರಿ ಏನಿತ್ತು ಸರ್?
0: ನನ್ನ ಗುರಿ ಆ್ಯಕ್ಚುಲಿ ಗುರಿ ಅಂದರೆ ನನಗೆ ಮೇಯ್ನ್ ಆಗಿ
1: ಅನಿಸಿರುತ್ತೆ
0: ಆ ಟೈಮಲ್ಲಿ ನಮ್ಮದು ಫ್ಯಾಮಿಲಿ ಸಿಚುವೇಶನ್ ಭಾರಿ ವೀಕ್ ಇತ್ತು. ತಾಯಿ ತಂದೆ ಎಸ್ಪೈರ್ ಆಗಿತ್ತು, ತಾಯಿ ಮಾತ್ರ ಇದ್ದರು, ಅವರು ಕೆಲಸ ಮಾಡ್ತಾಯಿತ್ತು, ಸಣ್ಣ ಸಣ್ಣ ಕೆಲಸ ಮಾಡ್ತಾಯಿತ್ತು, ಅವ್ರನ್ನೇ ಹೆಲ್ಪ್ ಮಾಡ್ತಾಯಿತ್ತು ಎಸ್ ಎಲ್ ಸಿಗೆ ಕಲಿಯುವಾಗಲೇ ಅವ್ರು ಹೆಲ್ಪ್ ಮಾಡಿಕೊಂಡೇ ಬಂದಿದ್ದು. ಮತ್ತು ಹೇಗಾದರೂ ಮಾಡಿ ಜಾಬ್ ಸಿಗಬೇಕು ಅಂತ ಅಂದೇ ಗುರಿ ಇತ್ತು ಆಗ ಆವಾಗ. ಆಮೇಲೆ ಡಿಪ್ಲೊಮಾ ಅದಕ್ಕೆ ಡಿಪ್ಲೊಮಾಗೆ ಹೋಗಿದ್ದೆ. ಆ್ಯಕ್ಚುಲಿ ನಾನು ಸ್ಕೂಲಲ್ಲಿ ಫಸ್ಟ್ ಸ್ಟೂಡೆಂಟ್, ಸ್ಕೂಲ್ ಅಂದರೆ ಮಾಹಿಯಲ್ಲಿ ಎಸ್ ಎಸ್ ಎಲ್ ಸಿ ನಂಬರ್ ಒನ್ ಸ್ಟೂಡೆಂಟ್
1: ಪ್ರತಿಭಾವಂತ
0: ಆವಾಗಲೇ ಫಸ್ಟ್ ಸ್ಟೂಡೆಂಟ್. ಬಟ್ ಏನಾಗಿತ್ತು, ನನ್ನ ಗುರಿ ಇದ್ದಲ್ಲ ಜಾಬ್, ಅದಕ್ಕೆ ಡಿಪ್ಲೊಮಾಗೆ ಹೋಗಿದ್ದು.
1: ನಿಮ್ಮ ತಂದೆ ತಾಯಿ ಹೆಸರು ಸರ್?
0: ನನ್ನ ತಂದೆ ಪವಿತ್ರ ಅಂದ, ತಾಯಿ ಶಾರದಾ ಅಂದ.
1: ಅವರ ಆಸೆ ಏನಿತ್ತು?
0: ಅವರು ಅಣ್ಣಜಿ ಕ್ಯಾರೆಕ್ಟರ್ ಅಲ್ವಾ, ಅವರ ತಂದೆ ಸಿಕ್ಕ ವಯಸ್ಸಲ್ಲೇ ಎಸ್ಪೈರ್ ಆಗಿತ್ತು. ತಾಯಿ ಅಂದರೆ ಅವರು ಕಷ್ಟಪಡೋದು ನೋಡಿಬಿಟ್ಟು ನನಗೆ, ನಾನು ಚೆನ್ನಾಗಿ ಓದಿದ್ದೆ, ಓದುವಾಗ ಜನರೆಲ್ಲ ನಮ್ಮ ಜನರು ಅಂದರೆ ನಮ್ಮ ಮಾಹಿರ ಒಂದು ಅವರು ನಮಗೆ ತುಂಬ ಹೆಲ್ಪ್ ಮಾಡಿದರು. ಅವರು ನನ್ನ ಟೀಚರ್ ಮಾಡಿ ಬಿಡೋಣ ಅಂತ ಇತ್ತು, ಟೀಚರ್ ಟ್ರೈನಿಂಗ್ ಹೋಗಿಬಿಡಿ ಆಗ ಬೇಗ ಕೆಲಸ. ಆ ಟೈಮಲ್ಲಿ ಟಿ ಟಿ ಸಿ ಮಾಡಿದರೆ ಇಮಿಡಿಯೇಟ್ ಕೆಲಸ ಇತ್ತು. ಪೋಸ್ಟ್ ಆಫೀಸಲ್ಲಿ ಟೆಂತ್ ಒಳ್ಳೆ ಮಾರ್ಕ್ ಮಾಡಿದರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬಂದಿತ್ತು. ಬಟ್ ನಾನು ಇನ್ನೂ ಸ್ವಲ್ಪ ಓದಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಇದಕ್ಕೆ ಹೋಗಿದ್ದು, ಡಿಪ್ಲೊಮಾಕ್ಕೆ ಹೋಗಿದ್ದು. ಡಿಪ್ಲೊಮಾ
1: ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳ್ಕೊಂಡ್ರಿ, ಆ ಸಂದರ್ಭದಲ್ಲಿ ನಾನು ಓದಲೇಬೇಕು ಅನ್ನೋ ಒಂದು ಛಲ ನಿಮ್ಮಲ್ಲಿತ್ತು, ತಾಯಿಯ ಪ್ರೋತ್ಸಾಹ ಹೇಗಿತ್ತು ಸರ್?
0: ತಾಯಿಯೂ ಪ್ರೋತ್ಸಾಹ ಮಾಡಿದರು, ಮತ್ತು ನಮ್ಮದು ರಿಲೇಟಿವ್ಸ್ ಹೋಗಿ ಇಲ್ಲಿ ಮಡಿಕೆ, ನನಗೆ ಆವಾಗಲೂ ಕೊಡಗು ಕನಸು ಇದೆ. ನಮ್ಮ ತಾಯಿದು ಅಕ್ಕ ಇಲ್ಲಿ ಸಿದ್ದಾಪುರದಲ್ಲಿ ಇದ್ದರು, ಅವ್ರ ಹತ್ರ ಬರ್ತಾ ಇತ್ತು ನಾನು ಸ್ಕೂಲ್ ರಜೆ ಆಗುವಾಗ ಇಲ್ಲಿ ಬರ್ತಾ ಇತ್ತು. ಅವ್ರು ಹೇಳ್ತಾ ಇದ್ರು ಚೆನ್ನಾಗಿ ಓದಬೇಕು, ಹೋಗಿ ಓದಿದ್ರೆ ಮಾತ್ರ ನಿಮಗೆ ಕೆಲಸ ಸಿಗೋದು. ಕೆಲಸ ನಮ್ಮದು ಗುರಿ ಇತ್ತು, ಯಾವ ಸರ್ಕಾರ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಇದರಲ್ಲಿ ಇತ್ತು ನಮಗೆಲ್ಲ. ಅಷ್ಟೇ ತಾನೆ ತಿಂಕ್ ಮಾಡೋದು, ನಾವು ಐ ಎ ಎಸ್ ತಗೊಳ್ಳೋಕ್ಕಾಗುತ್ತೆ, ಡಾಕ್ಟರ್ ಆಗಬೇಕು ಅಂತ ಆಸೆ ಇಲ್ಲ. ಆ್ಯಕ್ಚುಲಿ ನಾನು ನನಗಿಂತ ಮಾರ್ಕ್ ಕಮ್ಮಿ ಇರೋರ್ಗು ಆ ಟೈಮಲ್ಲಿ ನನಗೆ ಬೇಕಂದರೆ ಟ್ರೈ ಮಾಡಿದ್ರೆ ಆಗ್ಬೋದಾಯಿತು ಅಂತ ನನಗೆ ಅನಿಸ್ತಾ ಇದೆ ಈಗ. ಬಟ್ ಓಕೆ, ನನಗೆ ಕೆಲಸ ಅಂತ ಮುಖ್ಯ ಮನಸ್ಸಲ್ಲಿ ಬಂದುಬಿಟ್ಟು ಆಮೇಲೆ ಹೇಗಾದರೂ ಕೆಲಸ ಆದರೆ ಸಾಕು. ನಮ್ಮ ರಿಲೇಟಿವ್ಸು ಹಾಗೆ ಹೇಳಿದ್ರು, ಕೆಲಸ ಬೇಕಂದರೆ ನೀವು ಡಿಪ್ಲೊಮಾಗೆ ಹೋಗು, ಅದು ಈಸಿ ಆಗುತ್ತೆ ನಿಮಗೆ, ಮತ್ತು ಐ ಟಿ ಸಿ ಮಾಡಿದರೆ ನೀವು ಟೀಚರ್ ಆಗ್ಬೋದು. ಇದು ಐ ಟಿ ಇದು ಏನದು ಬಿ ಎಡ್ ಅಲ್ಲ, ಇನ್ನೊಂದಿದೆಯಲ್ಲ ಐ ಟಿ ಸಿ ಅಲ್ವಾ, ಅದು ಮಾಡಿದರೆ ಟೀಚರ್ ಆಗ್ಬೋದು ಅಂತ ಹೇಳಿದರು. ನಾನು ಡಿಪ್ಲೊಮಾಗೆ ಹೋಗಿದ್ದು ಅಲ್ಲಿ, ಬಟ್ ನಾನೇ ಫಸ್ಟ್ ಅಲ್ಲಿ ಡಿಪ್ಲೊಮಾ ರ್ಯಾಂಕ್ ಲಿಸ್ಟಲ್ಲಿ ನನಗೆ ಫಸ್ಟ್ ಬಂತು ಅಲ್ಲಿ, ಬಿಕಾಸ್ ಒಳ್ಳೆ ಮಾರ್ಕ್ ಇತ್ತು.
1: ಅಂದರೆ ತಾಂತ್ರಿಕ ವಿಭಾಗ ಅಂತ ಹೇಳ್ಬೋದಲ್ವಾ,
0: ತಾಂತ್ರಿಕ
1: ಡಿಪ್ಲೊಮೋ ಅಂತ ಅಂದಾಗ, ಅದೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ನೀವು? ಮನೆಯಲ್ಲೇನಾದರೂ ಸಣ್ಣ ಪುಟ್ಟದ್ದೇನಾದ್ರೂ ಈ ಒಂದು ಕೆಲಸಗಳಿರುತ್ತೆ, ಮನೆಯ ಕೆಲಸಗಳು, ಈ ವೈಯರು ಮತ್ತೆ ಏನೋ ಒಂದಿರುತ್ತೆ ಎಲೆಕ್ಟ್ರಿಕ್ ಕೆಲಸಗಳು, ಅದರಲ್ಲೇನಾದ್ರೂ ನಿಮ್ಮ ಪ್ರತಿಭೆಯನ್ನ ಗುರುತಿಸ್ಕೊಂಡಿದ್ರ?
0: ಅದು ಇದು ಇತ್ತು, ಯಾಕಂದ್ರೆ ನಮ್ಮ ರಿಲೇಟಿವ್ಸು ಎಲೆಕ್ಟ್ರಿಷಿಯನ್ ಆಗಿದ್ರು, ಅವ್ರ ಜೊತೆಯಲ್ಲಿ ನಾನು ಪಾರ್ಟ್ ಟೈಮ್ ಆಗಿ ಹೋಗ್ತಾ ಇತ್ತು. ಸೊ ಎಲೆಕ್ಟ್ರಿಷಿಯನ್ ಕೆಲಸ ನನಗೆ ಆಗ ಗೊತ್ತಾಯ್ತು, ಇದು ಆಗ ವೈರ್ಮ್ಯಾನ್ ಆಗುತ್ತೆ, ಎಸ್ ಎಲ್ ಸಿಗೆ ಹೋಗೋದು ವೈರ್ಮ್ಯಾನ್ ಆಗುತ್ತೆ, ಇದು ಡಿಪ್ಲೊಮಾ ಸೂಪರ್ವೈಸರ್ ಆಗ್ಬೋದು. ಅದರಲ್ಲಿ ನಾನು ಟೆಕ್ನಿಕಲ್ ಆಗಿ ಹೋಗೋಣ ಅಂತ ಆ ಸೈಡ್ಗೆ ಹೋಗಿ, ಅದೇ ರೀಸನು.
1: ಆದಾಗ್ಯೂ ಕೂಡ ನಿಮ್ಮಲ್ಲಿ ಒಂದು ಕೆಲಸಕ್ಕೆ ಸೇರಬೇಕು, ಜಾಬ್ಗೆ ಹೋಗಬೇಕು ಅನ್ನೋದು ಒಂದೇ ಇತ್ತೇ ಹೊರತು ತಾಂತ್ರಿಕ ವಿಭಾಗವನ್ನೇ ಆಯ್ಕೆ ಮಾಡಿಕೊಳ್ಬೇಕು ಅಂತ ಇತ್ತ?
0: ಅದೇ ತಾಂತ್ರಿಕ, ಬಿಕಾಸ್ ಈ ನಮಗೆ ಆ ಟೈಮಲ್ಲಿ ಎಲೆಕ್ಟ್ರಾನಿಕ್ಸ್ ಡೆವಲಪ್ ಆಗ್ತಾ ಇತ್ತು,
1: ಅಂದರೆ ಸುತ್ತಮುತ್ತಲ ಪರಿಸರವೂ ಕೂಡ ನಮ್ಮ ಪ್ರತಿಭೆಗೆ ಕಾರಣವಾಗಬಹುದು ಅಂತ ಹೇಳಬಹುದು.
0: ಬಟ್ ಇನ್ನೊಂದು ವಿಷಯ ಅಂದರೆ ಆ ಟೈಮಲ್ಲಿ ಎಲೆಕ್ಟ್ರಾನಿಕ್ಸ್ ಇಷ್ಟು ಡೆವಲಪ್ ಆಗಿರಲಿಲ್ಲ, ಬರೀ ಎಲೆಕ್ಟ್ರಿಕಲ್ ಸೈಡೇ ಡೆವಲಪ್ ಆಗಿತ್ತು. ನಾನು ಹೋಗುವಾಗ ಎಲೆಕ್ಟ್ರಾನಿಕ್ಸ್ ಒಂದು ಹೊಸ ಬ್ರಾಂಚ್, ಆ ಬ್ರಾಂಚ್ ಸಿಗಬೇಕಂದ್ರೆ ಒಳ್ಳೆ ಕಾಂಪಿಟೇಷನ್ ಇತ್ತು. ಹಾಗೆ ನನಗೊಂದು ಆಸೆ, ಇದಿಷ್ಟು ಮಾರ್ಕ್ ಬಂದಿದ್ರೆ ನಾನು ಅದಕ್ಕೆ ಹೋಗಬೇಕು, ಆಗ ಎಲೆಕ್ಟ್ರಾನಿಕ್ಸ್ ಹೋಗಿದೆ.
1: ವಿಶೇಷವಾಗಿ ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಬೆನ್ನು ತಟ್ಟಿದಂತಹ ವ್ಯಕ್ತಿಗಳನ್ನು ನೆನೆಸ್ಕೊಳ್ಬಹುದಾ ಈ ಸಂದರ್ಭದಲ್ಲಿ?
0: ಈವನ್ ಎಸ್ ಎಲ್ ಸಿ ಆದರೂ ನಾನು ಎಸ್ ಎಲ್ ಸಿಯಲ್ಲಿ ನಮ್ಮದು ಕೆಮಿಸ್ಟ್ರಿ ಮಾಸ್ಟ್ರ್ ಒಂದು ಈಗಲೂ ಮಾಡ್ತೀನಿ, ಅವರು ಹೇಳಿದರು ನೀವು 50 out of 50 ತಗೊಂಡ್ರೆ

0: ಕೆಮಿಸ್ಟ್ರಿ ಇಲ್ಲ ಅವರು ಓದು, ಯಾಕಂದ್ರೆ ಅವರು ನೋಡುವಾಗಲೇ ನನ್ನ ಮೇಲೆ ಒಂದು ಪ್ರೀತಿ ಇತ್ತು. ತಗೊಂಡಿದ್ರೆ ನಿಮಗೆ ಒಂದು ಪ್ರೈಸ್ ನಾನು ಕೊಡ್ತೀನಿ ಅಂತ ಹೇಳಿದರು. ಅದು ಈಗಲೂ ನೆನಪಿದೆ. ಅದರಲ್ಲಿ ನನಗೆ 50 ಇಲ್ಲಿ 49 ಬಂತು, ಒಂದು ಮಾರ್ಕಲ್ಲಿ ಕಮ್ಮಿ ಆಗಿತ್ತು. ಒಂದು ಸೈಕಲ್ ಕೊಡ್ತೀನಿ ಅಂತ ಹೇಳಿದರು, ಬಟ್ ಅದು ತಗೊಳ್ಲಿಕ್ಕೆ ಆಗಲಿಲ್ಲ. ಅದು ಈಗಲೂ ನೆನಪಿದೆ ನನಗೆ.
1: ನಿಮ್ಮ ಸ್ನೇಹಿತರು ತೆಕ್ಕೊಂಡ್ರ?
0: ಸ್ನೇಹಿತರಲ್ಲ, ಅದನ್ನು ನಾನೇ ಅಲ್ಲಿ ಸ್ಕೂಲ್ ಕ್ಲಾಸಲ್ಲಿ ಟಾಪ್ ಇತ್ತಲ್ಲ, ಅದಕ್ಕೆ ಅವರೊಂದು ಆಫರ್ ಕೊಟ್ಟರು. ಆ ಥರ ಆ ಟೈಮಲ್ಲಿ ಸೈಕಲ್ ಅಂದರೆ ದೊಡ್ಡ ವಿಷಯ.
1: ಒಂದು ಅಂಕದಿಂದ ಸೈಕಲ್ ಕಳ್ಕೊಂಡ್ರೆ
0: ಅದು ಎಕ್ಸಾಮ್ ಮುಗಿಯೋವಲೇ ಗೊತ್ತಾಯ್ತು.
1: ಆಸೆಯನ್ನು ಹೇಗೆ ನೀಗಿಸ್ಕೊಂಡ್ರಿ ನೀವು? ಸೈಕಲ್ ಸಿಕ್ಕಲಿಲ್ಲ, ಸಿಗುತ್ತೆ ಅಂತ ನೀವು ಆಸೆ ಪಟ್ರಿ?
0: ಇಲ್ಲ ಇಲ್ಲ, ಎಕ್ಸಾಮ್ ಮುಗಿದ ತಕ್ಷಣ ನನಗೆ ಗೊತ್ತಾಯಿತು ಇಷ್ಟು ಮಾರ್ಕ್ಗಳಿಗೆ ನಾನು ಮಾಡಿದ್ದೀನಿ, ಇದೊಂದು ತಪ್ಪಾಗಿದೆ ಅಂತ. ಹಾಗಾಗಿ ಹೋಗಿ ಹೇಳಿದ್ದೆ, ಸರ್ ಅದು 50 ಹೋಯ್ತು ಸರ್ ಅಂತ.
1: ಒಂದು ಅಂಕಿಯಲ್ಲಿ ಸೈಕಲ್ ಕಳ್ಕೊಂಡೆ ಅಂದ್ರೆ ನಮಗೂ ಕೂಡ ಬೇಜಾರಾಗುತ್ತೆ, ನಮ್ಮ ಶ್ರೋತೃಗಳಿಗೂ ಕೂಡ. ಆ ಒಂದು ಮನಸ್ಸಿತ್ತಲ್ಲ, ಆ ನೋವು ಅರ್ಥ ಆಗುತ್ತೆ. ಒಂದು ಆಸೆ ಪಟ್ಟಿದ್ದಂಥದ್ದು, ಕಲ್ಪನೆಯಲ್ಲೇ ಆ ಸೈಕಲನ್ನ ಸವಾರಿ ಮಾಡಿಕೊಂಡು ಎಲ್ಲೆಲ್ಲೋ ಹೋಗಿ ಗುಡ್ಡ ಅನ್ನಿಸ್ಕೊಂಡು ಏನಿಲ್ಲ, ಆ ಒಂದು ಕಲ್ಪನಾಲೋಕದಲ್ಲಿ ಒಂದು ಸುತ್ತು ಸುತ್ತಿ ಬಂದು ಒಂದು ಅಂಕಿಯಲ್ಲಿ ಸೈಕಲ್ ಮಿಸ್ ಆಯಿತು ಅಂತ ಅಂದಾಗ ಸಹಜವಾಗಿ ಬೇಸರ
0: ಆಗುತ್ತೆ. ಆದರೂ ಆ ಟೈಮಲ್ಲಿ ಸೈಕಲ್ ಅಂದರೆ ಇಲ್ಲಿದ್ದು ಬೈಕ್ ಥರ, ಅದು ಒಂದು ಸೈಕಲ್ ಸಿಕ್ಕು ಅಂದರೆ ಈಸೆ ಅದು ನಮ್ಮ ನಿಮಗೆ ಇಮ್ಯಾಜಿನ್ ಮಾಡಲಿಕ್ಕೆ ಆಗಲ್ಲ ಆ ಟೈಪ್ ಇತ್ತು ಆ ಟೈಮಲ್ಲಿ.
1: ಆ ನೋವನ್ನು ತಾಯಿ ಹತ್ರ ಹೇಳ್ಕೊಂಡ್ರ?
0: ಇಲ್ಲ, ನಾವು ತಾಯಿ ಹತ್ರ, ತಾಯಿಗೆ ಹತ್ರ ಏನಿಲ್ಲ, ನೀವು ಚೆನ್ನಾಗಿ ಓದಿದ್ರೆ ಆಯಿತು ಅಷ್ಟೇ. ಅವ್ರಿಗೆ ಗೊತ್ತು ನಾನು ಏನಾದರೂ ಓದ್ತಾನೆ, ರ್ಯಾಂಕ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಲ್ವಾ. ಎಲ್ಲ ಕಡೆಯೂ ನಾನು ಶಿಸ್ತಿನಿಂದಲೇ ಫಸ್ಟ್ ರ್ಯಾಂಕೇ ಬಂದಿದ್ದೆ. ಆಫೀಸ್ ನನ್ನ ರೂಮ್ ನಮ್ಮ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಫಸ್ಟ್ ಸ್ಟೂಡೆಂಟ್ ನಾನೇ ಇರ್ತಾ ಇತ್ತು. ಸ್ಟಾರ್ಟ್ ಮಾಡೋದೇ ಏ ಅಂದ, ಸೊ ಆನಂದ ಆನಂದ ಆನಂದ ಸ್ಟಾಪ್ಲೇ ಇರ್ತಾ ಇತ್ತು. ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಹತ್ರ ಕಾಪಿ ಮಾಡಿ ಅದು ಮಾಡ್ತಾ ಇತ್ತು. ಆ ಟೈಪ್ ಇತ್ತು
1: ಹೆಸರಿನ ಮಹಿಮೆಯನ್ನು ಕೂಡ ನಾವು ಇವತ್ತು ತಿಳಿದುಕೊಂಡ್ವಿ. ಆನಂದ ಅಂತ ಅಂದ್ರೆ ಮೊದಲು ಬರುವಂತಹ ಅಕ್ಷರ ಅಂತ. ಬಹಳ ಬೇಜಾರಾಗ್ತಾ ಇದೆ ಸರ್ ಆ ಸೈಕಲ್ ನೆನಪಿಸ್ಕೊಂಡ್ರೆ. ಅಂತ ಸಂದರ್ಭ ಯಾರಿಗೂ ಬರದೇ ಇರಲಿಲ್ಲ,
0: ಬರುತ್ತೆ ಕೆಲವರಿಗೆಲ್ಲ ಲೆಕ್ಕ ಬರೋಣ.
1: ಆದರೂ ಆ ಕಾಲದಲ್ಲಿ ಒಂದು ಸಣ್ಣ ಆಸೆ ಇತ್ತಲ್ಲ ಸರ್, ಒಂದು ಬಾಲಕ ಅಥವಾ ವಿದ್ಯಾರ್ಥಿ ಅಂತ ಅಂದಾಗ ಅದು ಸಹಜವಾಗಿ ಬೇಸರ ಆಗುತ್ತೆ. ನಂತರ ಸೈಕಲ್ ತೆಕ್ಕೊಂಡ್ರ?
0: ಅಂದರೆ ನನ್ನ ಡ್ಯೂಟಿ ಇದರಲ್ಲಿ ನಮ್ಮ ಆಕಾಶವಾಣಿ ಸೇರಿ ಆಮೇಲೆ ಬೈಕೇ ತಗೊಂಡೆ ಫಸ್ಟ್. ನಂದು ಬೈಕ್ ಓಡಿಸಿದ್ದು ಫಸ್ಟ್ ನಾನು ಪರ್ಚೇಸ್ ಮಾಡಿ ಬೈಕೇ ನಾನು ಓಡಿಸಿದ್ದು ಅದು ಹಾಸನಿಂದ.
1: ಬೈಕು ಕೂಡ ನೀವು ಶ್ರಮ ಪಟ್ಟು ದುಡಿದ ಹಣದಲ್ಲಿ ಖರೀದಿಸಿದಂತಹ ಒಂದು ದ್ವಿಚಕ್ರ ವಾಹನವನ್ನ ನೀವು ಓಡಿಸೋದಿಕ್ ಶುರು ಮಾಡಿದ್ದೆ ನಿಮ್ಮ ಶ್ರಮದ ಹಣದಿಂದ ಕೊಂಡಂತಹ ಬೈಕ್ನಲ್ಲಿ ಅಂತ. ಇದು ಕೂಡ ವಿಶೇಷತೆ ಸರ್. ನಿಜವಾಗಿ ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇದ್ರು ಸರ್?
0: ಬ್ರದರ್ ಇದ್ದಾರೆ, ತಾಯಿ ಬ್ರದರು ನಾನು ಅಷ್ಟೇ ಇದ್ರು.
1: ನಿಮ್ಮ ತಮ್ಮನ ಹೆಸರೇನು?
0: ಪುಷ್ಪರಾಜ್ ಅಂತ.
1: ಅವರ ಸಹಕಾರ ಹೇಗಿತ್ತು?
0: ಅವನು ಭಾರಿ ಚಿಕ್ಕವನು. ನಾನು ಪಾಂಡಿಚೇರಿ ಓದು ಚಿಕ್ಕವನಂದ್ರೆ ಅವನು ಒಂದು 6 ವಯಸ್ಸು. ಸಹಕಾರ ಚೆನ್ನಾಗಿತ್ತು.
1: ಬಾಲ್ಯದಲ್ಲಿ ಯಾವುದಾದ್ರೂ ಒಂದು ಘಟನೆ ನೆನಪಿದೆ ಅಂದ್ರೆ ಸರ್ ಮರೆಯಲಾಗದ್ದು ಬಾಲ್ಯದ ದಿನಗಳಲ್ಲಿ?
0: ಮರೆಯಲ ಅಂದ್ರೆ
1: ಮತ್ತೆ ಮತ್ತೆ ಕಾಡುವಂತಹದ್ದು
0: ಹತ್ರ ಅದರಲ್ಲಿ ಒಂದಿದೆ. ನಾನು ಎಕ್ಸಾಮಲ್ಲಿ ಎಕ್ಸಾಮ್ ನಂದು ಮೇನ್ ಥಿಂಗ್ ಇದ್ರೆ ಓದಿದೆ, ಓದೋದು ಪುಸ್ತಕ ಓದೋದು ಓದೋದು ಮತ್ತು ಜಾಸ್ತಿ ಆಟ ಏನೂ ಇಲ್ಲ, ಕಡಿಮೆ ಆಟ ಫುಟ್ಬಾಲ್ ಆಡ್ತಾಯಿತ್ತು. ಆದರೆ ಒಂದು ಎಕ್ಸಾಮಲ್ಲಿ ನನಗೆ ವಾರ್ಷಿಕ ಎಕ್ಸಾಮಲ್ಲಿ ವಾರ್ಷಿಕ ಅಂದರೆ ಹಾಫ್ ಇಯರ್ಲಿ ಎಕ್ಸಾಮಲ್ಲಿ ಮಾರ್ಕ್ಸ್ ಲೆಕ್ಕ ಮಾಡಿ ತಪ್ಪಾಯಿತು ಅವರು, 100 ಮಾರ್ಕ್ಸ್ ತಪ್ಪಾಯಿತು. ನಾನು ಮತ್ತೆ ನನ್ನ ರ್ಯಾಂಕ್ ಬಿಟ್ಟೋಯ್ತು ಅಲ್ಲಿ. ಲೆಕ್ಕ ಮಾಡಿ ನೋಡುವಾಗ 100 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ, ಅದು ತೋರಿಸಿದೆ. 100 ಮಾರ್ಕ್ಸ್ ಬಂತು. ಆಮೇಲೆ ನಾನು ಮತ್ತೆ ಫಸ್ಟ್ ರ್ಯಾಂಕ್ ಬಂತಲ್ಲ, ಅದೊಂದು ನಿಮಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ ಆ ಖುಷಿ.
1: ಹೌದು,
0: ಅದು ಸಡನ್ ಎಲ್ಲರ ಮುಂದೆ ನಾವು ಟಾಪ್ ಆಯ್ತು ಮತ್ತೆ. ಅದೊಂದು
1: ನೀವು ಪ್ರಯತ್ನ ಪಟ್ಟು ಒಂದು ವಿಶ್ವಾಸ ಒಂದು ಕಾನ್ಫಿಡೆನ್ಸ್ ಇತ್ತು ನಾನು ಪ್ರಥಮ ಸ್ಥಾನ
0: ಪಡಿತೀನಿ.
1: ಅದು ಬರ್ಲಿಲ್ಲ ಅಂತ ಅಂದಾಗ ಏನ್ ಅನ್ನಿಸ್ತು ನಿಮ್ಗೆ?
0: ಅಲ್ಲ, ಅದು ಹೇಗೆ ಆಯ್ತು ಅಂತ ನನಗೆ ಡೌಟ್ ಇರ್ತೀನಿ. ಕ್ಷಣದಲ್ಲಿ ಅಯ್ಯೋ ಮಿಸ್ ಆಯ್ತಲ್ಲಪ್ಪ ಅಂತ ಅಂತು. ಆಮೇಲೆ ನಾನು ನಂದು ಎಕ್ಸಾಮ್ ಶೀಟ್ ವೆರಿಫೈ ಮಾಡಕ್ಕೆ ಕೇಳಿದೆ, ಅವ್ರು ಕೊಟ್ರು. ಕೊಟ್ಟು ಮುಂದೆ ನೋಡಿದ್ರೆ ಲೆಕ್ಕ ಮಾಡುವಾಗ 100 ಮಾರ್ಕ್ಸ್ ಸರ್, 115

0: ಅದಕ್ಕೆ 15 ಮಾರ್ಕ್ ಬಿಟ್ಟಿದ್ರು. ಸೊ 100 ಮಾರ್ಕ್ಸ್ ಅಲ್ಲಿ ಹೋಯ್ತಾ ಬಂತು.
1: ನಿಮಗೆ ಆ ಧೈರ್ಯ ಎಲ್ಲಿ ಬಂತು ನಿಮಗೆ?
0: ಅಲ್ಲ ನನಗೆ, ನಾನು ಮ್ಯಾಕ್ಸಿಮಮ್ ಆನ್ಸರ್ ಮಾಡಿದ್ದು ನನಗೆ ಗೊತ್ತಲ್ಲ, ಎಲ್ಲ ಆನ್ಸರು ನಾನು ಮಾಡಿದ್ದು ನನಗೆ ಗೊತ್ತಿತ್ತು. ಆದರೆ ಇದು ಅದು ಹೇಗೆ ತಪ್ಪಾಯ್ತಾ ಏಕೆ ಅಂತ ಕೇಳಲಿಕ್ಕೆ ತಗೊಂಡು ನೋಡಿದಾಗ ಅವರೇ ಲೆಕ್ಕ ಮಾಡಿಟ್ಟಿದ್ದು 15 ಮಾಡಿದ್ದಾರೆ. 115 ಇರಬೇಕಾಯ್ತು, 150 ಹತ್ರ ಬಂತು.
1: ಆಗ
0: ಅದೊಂದು ಖುಷಿ.
1: ಅಂತ ಉನ್ನತ ಸ್ಥಾನಕ್ಕೆ ಹೋದಾಗ ಒಂದು ಖುಷಿನೂ ಆಯ್ತು. ಆ ಘಟನೆ ಇವತ್ತಿಗೂ ಕೂಡ ನೀವು ಎಂದೆಂದಿಗೂ ಕೂಡ ಮರೆಯಲಾರದ್ದಂತ ಬಾಲ್ಯದ ದಿನದ್ದು ಅಂತ. ಇಂದಿನ ದಿನಗಳಲ್ಲಿ ಸರ್, ಆ ರೀತಿಯ ಘಟನೆ ನಡೆದಾಗ ಸಡನ್ ಆಗಿ ದುಡುಕ್ಬಿಡ್ತಾರೆ ವಿದ್ಯಾರ್ಥಿಗಳು, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
0: ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಕೇಳ್ಬೋದು, ಸಾರ್ ಹತ್ರ ಕೇಳ್ಬಿಟ್ಟು ರಿವ್ಯಾಲ್ಯೂಷನ್ ಮಾಡಿ ಅಂತ ಹೇಳ್ಬೋದು. ಇಲ್ಲ ನೀವು ಮಾಡಿದ್ದು ನಿಮ್ಗೆ ಗೊತ್ತಿರುತ್ತಲ್ಲ, ಅದು ನಿಮ್ಗೆ ಆನ್ಸರ್ ಗೊತ್ತೆ. ಯಾಕಂದ್ರೆ ನಾನು ಕ್ಲಾಸಲ್ಲಿ ಭಾರಿ ಕೇರ್ಫುಲ್ ಆಗಿರೋ ಸ್ಟೂಡೆಂಟು. ಸೊ ನೀವು ಯಾವ ಸ್ಟೂಡೆಂಟ್ ಆದರೆ ಸರಿ, ಸುಮ್ಮನೆ ಎಕ್ಸಾಮ್ ಬರೆಯೋದಲ್ಲ, ಅದು ಆನ್ಸರ್ ಕರೆಕ್ಟಾಗಿ ನೋಡಿಕೊಂಡೇ ಮಾಡಿ ಬರುವಾಗ ನಿಮಗೆ ಗ್ಯಾರಂಟಿ ಇದ್ದರೆ ನೀವು ಫಸ್ಟ್ ಅದು ಕೇಳಬೇಕು. ಮಾ ಸರ್ ಹತ್ರ ಕೇಳಿಬಿಟ್ಟು ನೀವು ಸರ್ ಇದೇನಾಯಿತು, ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಕೇಳಿದರೆ ಅವ್ರು ಆನ್ಸರ್ ಮಾಡ್ತಾರೆ. ಅದಕ್ಕೋಸ್ಕರ ಹೋಗಿಬಿಟ್ಟು ನಾವು ಅದು ಇದೆಲ್ಲ ಮಾಡೋದು ತಪ್ಪೋದು,
1: ಪ್ರಾಣವನ್ನೇ ಕಳ್ಕೊಳ್ಳೋದು
0: ಅದು ತಪ್ಪೇ ತಪ್ಪು.
1: ಸಂದರ್ಭವನ್ನು
0: ಮತ್ತೆ ಎಕ್ಸಾಮ್, ನನ್ನ ಇಷ್ಟವರೆಗೆ ಜೀವನದಲ್ಲಿ ಈ ಎಕ್ಸಾಮ್ ಇಸ್ ನತ್ ಏನೂ ಅಲ್ಲ, ಲೈಫ್ ಲೈಫ್ ಇನ್ನೂ ತುಂಬ ದೂರ ಇದೆ. ಅದು ನೀವು ಎಕ್ಸಾಮಲ್ಲಿ ಫೇಲಿಯರ್ ಆಗಿ ನನ್ನ ಬ್ಯಾಕ್ ಬೆಂಚಲ್ಲಿರುವವರೆಲ್ಲ ನನಗಿಂತ ದೊಡ್ಡ ಫೋಸ್ಲು ಆಗಿದ್ದಾರೆ, ಈಗ ದೊಡ್ಡ ಸಾಹುಕಾರಗಳು ಆಗಿದ್ದಾರೆ. ನಾವೀಗ ಗವರ್ಮೆಂಟ್
1: ಎಂಪ್ಲಾಯಿ ಕೂಡ ಅದನ್ನೆಲ್ಲ ನೆನಪಿಸ್ಕೊಳ್ತೀವಿ.
0: ಹೌದೌದು, ಗವರ್ಮೆಂಟ್ ಎಂಪ್ಲಾಯಿ ಆಗಿ ಒಂದು ಆಫೀಸ್ ಬಂದು ಕೂರುತ್ತೆ ಅಷ್ಟೇ. ಬಟ್ ಅವರೇ ನಮಗಿಂತ ಎಷ್ಟೋ ಹೈಟ್ಲಿ ಹೋಗಿದ್ದಾರೆ, ಬಟ್ ಬ್ಯಾಕ್ ಬೆಂಚು ಓದೋದಿಲ್ಲ ಅವ್ರು, ನೋಡ್ಕೊಳ್ಳಿ ಸುಮ್ಮನೆ ಗಲಾಟೆ ಮಾಡೋರು. ಬಟ್ ಅದಕ್ಕೆ ಹೇಳೋದು, ನೀವು ಬ್ಯಾಕ್ ಬೆಂಚು ಫ್ರಂಟ್ ಬೆಂಚು ಓದೋರು ಓದೋದವರು ಏನೂ ಇಲ್ಲ. ಎವ್ರಿಬಡಿ ಹ್ಯಾವಿಂಗ್ ಇಟ್ಸ್ ಓನ್ ಸ್ಟ್ಯಾಂಡ್ ಇನ್ ನಮ್ಮ ಸ್ಟ್ಯಾಂಡ್ ಇರುತ್ತೆ ನಮ್ಮ ಸರ್ ಇದರಲ್ಲಿ ಲೈಫಲ್ಲಿ. ಅದು ಅದು ಆಟೋಮೆಟಿಕ್ಗೆ ಬಂದೇ ಬರುತ್ತೆ, ನೀವು ಪ್ರಯತ್ನ ಪಡಬೇಕಷ್ಟೇ. ಅವರು ಮೋಸ್ಟ್ಲಿ ಬ್ಯಾಕ್ ಬೆಂಚಲ್ಲಿರೋದು ಸೋತಿರಬೇಕು, ಬಟ್ ಮುಂದೆ ಬಂದ ಆಮೇಲೆ ಅವರು ಒಳ್ಳೆ ಪೊಸಿಷನ್ ಬಂದಿರ್ತಾರೆ. ಅದು ಎಲ್ಲ ನಮ್ಮ ಕೆಪಾಸಿಟಿಯು ನಮ್ಮ ಫೈಟ್ ಇದ್ದರು ಇರುತ್ತೆ.
1: ನಿಜವಾಗಿ ಸರ್, ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ ಬಹಳ ತಾಳ್ಮೆಯಿಂದ ಸಹನೆಯಿಂದ ಬಂದಂತಹ ಸವಾಲುಗಳು ಏನೆಲ್ಲ ಇತ್ತು ಅದನ್ನು ಧೈರ್ಯವಾಗಿ ಎದುರಿಸಿದ್ದೀರಿ. ಎಷ್ಟೇ ನೊಂದುಕೊಂಡ್ರು ಆ ನೋವನ್ನು ಬೇರೆಯವರಿಗೆ ಹೇಳಿಕೊಳ್ಳದೆ ನೀವೇ ನುಂಗಿ, ಅಂದರೆ ನೋವನ್ನು ತಾನೇ ನುಂಗುವ ಹಲವು ಹೃದಯಗಳಲ್ಲಿ ನಿಮ್ಮ ಹೃದಯವು ಕೂಡ ಒಂದು ವಿಶೇಷ ಹೃದಯ ಅಂತ ಹೇಳ್ಬೋದು.

0: ಆಕಾಶವಾಣಿ ಸಂಸ್ಥೆಗೆ ಯಾವಾಗ ಬಂದ್ರಿ ಸರ್, ಯಾವಾಗ ಸೇರಿದ್ರಿ?
1: ನಾನು ಪಾಂಡಿಚೇರಿಲಿ ಓದುವಾಗ ಪಾಂಡಿಚೇರಿ ಬೀಚ್ ಇದೆ, ಪಾಂಡಿಚೇರಿಯಲ್ಲಿ ಒಂದು ಬೀಚ್ ಇತ್ತು, ಅಲ್ಲಿ ಆಕಾಶವಾಣಿ ಇತ್ತು. ಆಕಾಶವಾಣಿಯಲ್ಲಿರುವ ಸ್ಟಾಫ್ಗಳು ರೇಡಿಯೋ ಇಟ್ಕೊಂಡು ಆ ಬೀಚಲ್ಲಿ ಬಂದು ಬಿಸಿಲಿರುವಾಗ ಸಂಜೆ ಬಂದು ಕೂತ್ಕೊಳ್ತಾ ಇತ್ತು. ಅದು ಪಕ್ಕದಲ್ಲಿ ನಮ್ಮ ಫ್ರೆಂಡ್ ಮನೆ ಇತ್ತು. ನಾನು ಹೋಗುವಾಗೆಲ್ಲ ಅಂದ್ಕೊಂಡೆ ರೇಡಿಯೋ ಸ್ಟೇಷನ್, ಇದು ರೇಡಿಯೋ ಸ್ಟೇಷನ್ ಹೇಳ್ತಾರೆ ನಮ್ಮ ಒಂದು 1 kW ಟವರ್ ಇತ್ತು. ನಾನು ಆಗ ಅಂದ್ಕೊಂಡೆ ನಮ್ಮ ಯಾವಾಗಪ್ಪ ಈ ಸ್ಟೇಷನ್ಲೆಲ್ಲ ಕೆಲಸ, ಯಾಕಂದ್ರೆ ಎಲೆಕ್ಟ್ರಾನಿಕ್ಸ್ ಅಂದರೆ ಅದೆಲ್ಲ ಬರೋದ ಒಂದು ಭಾವನೆ ಇತ್ತು ನನಗೆ, ಯಾವಾಗ ಬರುತ್ತೋ ಏನೋ ಅಂತ ಇತ್ತು. ಬಟ್ ನೋಡಿ
0: ಆಕಾಶವಾಣಿ
1: ಸೇರ್ಬೇಕು ಅಂತ ಇತ್ತು. ಆಕಾಶವಾಣಿ ದೂರದರ್ಶನದಿಂದ ಎರಡು ಕನಸು ನಮಗಿತ್ತು. ಆಕಾಶವಾಣಿ ಅಂದ್ರೆ ಏನಂತ ಗೊತ್ತಿಲ್ಲ ಆ ಟೈಮಲ್ಲಿ. ಈಗ ಮಕ್ಕಳಿಗೆ
0: ಮನೆಯಲ್ಲಿ ರೇಡಿಯೋ ಕೇಳ್ತಾ ಇದ್ರು,
1: ರೇಡಿಯೋ ಕೇಳ್ತಾ ಇದ್ರು. ರೇಡಿಯೋ ಅಂದ್ರೆ ಗೊತ್ತಾ, ಮನೆಯಲ್ಲಿ ರೇಡಿಯೋ ಕೇಳಂದ್ರೆ ರೇಡಿಯೋ ಒಂದು ಈ ಟೈಮ್ ಇದು ಕಂಪೇರ್ ಮಾಡಿದ್ರೆ ಫೇಸ್ಬುಕ್ಕೇ ರೇಡಿಯೋ. ಆ ಟೈಮ್ದು ಫೇಸ್ಬುಕ್ ರೇಡಿಯೋ ಆ್ಯಕ್ಚುಲಿ. ಒಂದು ರೇಡಿಯೋಲಿ ಬರುವ ವಿಷಯಗಳೇ ಫೇಸ್ಬುಕ್ಕಲ್ಲಿ ಬರ್ತಾ ಇದೆ ಈಗ, ಡಿಫ್ರೆಂಟ್ ಡಿಫ್ರೆಂಟ್ ಮ್ಯಾಟ್ರ್ಗಳು ಅಲ್ವಾ. ಸಾಹಿತ್ಯ ಬಿರುತ್ತೆ, ಈ ಡೈಲಿ ನ್ಯೂಸ್ದು ವಿಶೇಷ ಬರುತ್ತೆ, ಪಾರ್ಟಿಗಳದ್ದು ವಿಶೇಷ ಬರುತ್ತೆ, ಒಂದೊಂದು ಎವ್ರಿ ವಿಶೇಷಗಳು ಫೇಸ್ಬುಕ್ಲಿ ಬರ್ತಾ ಇದೆ. ಮುಂದೆ ಆಗ ಇತ್ತಲ್ವಾ, ರೇಡಿಯೋದಲ್ಲಿ ಎಲ್ಲ ಬರ್ತಾ ಇತ್ತು. ಫೇಸ್ಬುಕ್ ಜಸ್ಟ್ ಆಗಿ ಫೇಸ್ಬುಕ್ ಕಾಪಿ ಮಾಡಿದೆ ಆಕಾಶವಾಣಿನ, ಡಿಫ್ರೆಂಟ್ ಡಿಫ್ರೆಂಟ್ ನ್ಯೂಸು, ಚಿತ್ರಕಥೆ, ಗೀತೆಗಳು, ಅದು ಇದು, ಫಿಲಿಮ್, ಫಿಲಿಮ್ ಸ್ಟೋರಿ ಎಲ್ಲ ಇದನ್ನು ಬರ್ತಾ ಇದೆ, ಅದನ್ನು ಬರ್ತದೆ. ಆ ಟೈಮಲ್ಲಿ ನಾವು ಅದೇ ನಮ್ದು ಮೀಡಿಯಾ, ನಾವು ರೇಡಿಯೋ ಇಟ್ಕೊಂಡು.
0: ಫಸ್ಟ್ ರ್ಯಾಂಕ್ ವಿದ್ಯಾರ್ಥಿ ನೀವು, ರೇಡಿಯೋವನ್ನ ಕೇಳೋದಕ್ಕೆ ಸಮಯ ಇತ್ತ?
1: ಅಯ್ಯೋ ರೇಡಿಯೋ ಕೇಳ್ಕೊಳ್ಳೇಬೇಕಾಗಿಲ್ಲ. ರೇಡಿಯೋ ತುಂಬ ನಾನು ಜನರಲ್ ನಾಲೆಜಲ್ಲಿ ನಂಬರ್ 1 ಇತ್ತು ಸ್ಕೂಲಲ್ಲಿ. ಸೊ ಜನರಲ್ ಮತ್ತು ನೋಟ್ ಇದು ಜನರಲ್ ನಾಲೆಜ್ ಇಂಪ್ರೂವ್ ಆಗಬೇಕಂದ್ರೆ ನಾವು ಪೇಪರ್ ಓದಬೇಕು. ಪೇಪರ್ ಓದುವಾಗ ನಮಗೆ ಒಳ್ಳೆ ನಾಲೆಜ್ ಬರುತ್ತೆ, ಅದು ಜನರಲ್ ನಾಲೆಜಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಆಗ ರಿಫ್ಲೆಕ್ಟ್ ಆಗುವಾಗ ಏನಾಗುತ್ತೆ, ಅದೊಂದು ಪ್ರೈಸ್ ಸಿಗುತ್ತೆ. ನಮ್ಮ ನಂಬರ್ 1 ಆಗೋದು ಎಲ್ಲರಿಗೂ ಆಸೆ ಇರುತ್ತಲ್ಲ, ಅದೇ ಥರ ನಾನು ನಂಬರ್ 1 ಆಗಬೇಕು ಅಂತೋಸ್ಕರ ಪೇಪರ್ ಓದ್ತಾ ಇತ್ತು, ರೇಡಿಯೋ ಕೇಳ್ತಾ ಇತ್ತು. ರೇಡಿಯೋಲಿ ತುಂಬ ಬರುತ್ತೆ, ಮತ್ತು ರೇಡಿಯೋ ನಾಟಕ ಭಾರಿ ಇಷ್ಟ ಆಗ್ತಾ ಇತ್ತು ಆವಾಗಲೂ. ರೇಡಿಯೋ ನಾಟಕ ಕೇಳ್ಕೊಂಡು ನಾವು ಬೇಜಾರು ಮಾಡ್ಕೊಂಡು ಎಷ್ಟೋ ಸಲ ಇದೆ. ರೇಡಿಯೋದಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಆಸೆ ಇತ್ತು.
0: ನಿಮ್ಮ ಹವ್ಯಾಸಗಳು ಏನಿತ್ತು ಸರ್, ಹ್ಯಾಬಿಟ್ಸ್?
1: ನಾನು ಅಭ್ಯಾಸ ಒಂದು ರೇಡಿಯೋ ಕೇಳಬೇಕು, ನ್ಯೂಸು, ಮತ್ತು ಡಿಟೆಕ್ಟಿವ್ ನೋವೆಲ್ಸ್ ಓದೋದು. ಡಿಟೆಕ್ಟಿವ್ ನೋವೆಲ್ಸ್

0: ಅದನ್ನು ಓದೋದು. ಮತ್ತು ಈ ಈ ಹಿಸ್ಟರಿ ಓದೋದು. ಹಿಸ್ಟರಿ ಅಂದರೆ ಈ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಹಿಸ್ಟರಿ ಓದೋದು, ಯಾಕಂದರೆ ಅದೊಂದು ಜನರಾಜ್ಯ ಸಂಬಂಧಪಟ್ಟು ಬರುತ್ತೆ. ಅದಕ್ಕೋಸ್ಕರ
1: ಯಾಕೆ ಅಂತ ಹೇಳಿದ್ರೆ, ಈಗ ನಿಮ್ಮ ಊರಿನ ಚರಿತ್ರೆಯನ್ನು ಆರಂಭದಲ್ಲಿ ಹೇಳಿದ್ರಿ, ಹಾಗಾಗಿ ನೀವು ಹಿಸ್ಟ್ರಿಯನ್ನು ಇಷ್ಟಪಡ್ತೀರಿ ಅಂತ ಹೇಳಬಹುದು. ಇತಿಹಾಸವನ್ನು ಓದದವನು ಇತಿಹಾಸವನ್ನು ಸೃಷ್ಟಿಸಲಾಗದು ಅಂತ ತತ್ವಜ್ಞಾನಿಗಳು ಹೇಳಿದ್ದಾರೆ. ಹಾಗೆ ನೀವು ಇತಿಹಾಸವನ್ನು ಕೂಡ ನೀವು ಓದೋದಕ್ಕೆ ಒಂದು ಆಸೆಯನ್ನು ಹೊಂದಿದ್ರಿ ಅಂತ ಹೇಳೋದಾದರೆ, ಇವತ್ತಿನ ಆಕಾಶವಾಣಿ ಕೇಂದ್ರಗಳು ಏನು ಒಂದು ಶ್ರವ್ಯ ಮಾಧ್ಯಮ ಅಂತ ಅನಿಸ್ಕೊಂಡಿದೆ, ಮಾಹಿತಿ, ಶಿಕ್ಷಣ, ಮನರಂಜನೆ ಇವೆಲ್ಲವನ್ನು ಕೊಡ್ತಾ ಇದೆ. ಅಂದು ಹೇಗಿತ್ತು ಸರ್?
0: ಅದೇ ಥರ ಇತ್ತು. ಪ್ರತಿ ಒಂದು 10 ಮಿನಿಟ್ಸ್ ಬಿಫೋರ್ 8:00 ನ್ಯೂಸ್ ಬರ್ತಾ ಇದೆಲ್ಲ, ಅದಕ್ಕೆ ಮುಂಚೆ ಒಂದು 10 ಮಿನಿಟ್ಸ್ ನಮ್ಮದು SLC ಓರಿಯೆಂಟೆಡ್ ಪ್ರೋಗ್ರಾಮ್ ಬರ್ತಾ ಇತ್ತು. ಅದು ತುಂಬ ಅಡ್ವಾಂಟೇಜ್, ಇದು ನಮಗೆ ಒಂದು ಹೆಲ್ಪ್ ಆಗ್ತಾ ಇತ್ತು. ಕ್ಲಾಸಲ್ಲಿ ಹೋಗಿ ಅದು ರಿಫ್ಲೆಕ್ಟ್ ಆಗ್ತಾ, ಅಲ್ಲಿ ಕೇಳಿಕೊಂಡು ಓಡೋದು. ಕೇಳಿಕೊಂಡು ಹೋಗುವಾಗ ಎಲ್ಲಿಯಾದ್ರೂ ರೆಡಿ ಇಟ್ಟಿದ್ರೆ ಅಲ್ಲಿ ನಿಂತ್ಕೊಂಡು 10 ನಿಮಿಷ ಅಲ್ಲಿ ಕೇಳ್ಕೊಳ್ಳೋದು. ಅದು ಬರೀ 10 ಮಿನಿಟ್ಸ್ ಅದು. ಅದು ಕೇಳಿಕೊಂಡು ಇದು ಇದು ನಮಗೆ ಕ್ಲಾಸಲ್ಲಿ ಹೋಗುವ ಟೀಚರ್ ಅದೇ ಪಾಠ ತೆಗೆಯುವಾಗ ನಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇತ್ತು. ಆಗ ರೇಡಿಯೋ ತುಂಬ ಹೆಲ್ಪ್ ಆಗಿತ್ತು ಅವಾಗಲೂ. ಈಗಲೂ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಾನು ಈಗ ರೀಸೆಂಟ್ಲಿ ಮಂಡ್ಯದಲ್ಲಿ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲಿ ಕಲೆಕ್ಟ್ರು ಹೇಳ್ತಾ ಇದ್ದು ಸೇಮ್ ಥಿಂಗ್. ಆಗ ನಾನು ಅನ್ಕೊಂಡೆ ನಮಗೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದು ಈ ರೇಡಿಯೋ. ಅವರು ಹೇಳ್ತಾ ಇದ್ರು ರೇಡಿಯೋ ನಮಗೆ ಎಲ್ಲ ಇಷ್ಟು ಹೆಲ್ಪ್ ಮಾಡಿದೆ, ನಮ್ಮನ್ನು ಈ ಲೆವೆಲ್ಗೆ ಬರಲಿಕ್ಕೆ ನಾ ರೇಡಿಯೋ ತುಂಬ ಹೆಲ್ಪ್ ಆಗಿದೆ. ಅದೇ ಥರ ನನಗೂ ಹೆಲ್ಪ್ ಆಗಿದೆ. ಬಟ್ ನಾನು ಒಂದು ಹೈಯರ್ ಸ್ಟಡಿಗೆ ಹೋಗಲಿಲ್ಲ. ಅವರೆಲ್ಲ ಹೈಯರ್ ಸ್ಟಡಿಗೆ ಹೋಗಿದ್ದಾರೆ ಬಿಕಾಸ್ ಆಫ್ ದರ್ ಕಮ್ಯುನಿಟಿ. ಇದು ಇದು
1: ಲಕ್ ಅಂದ್ರೆ ಅದೇ ಸಂಸ್ಥೆಗೆ ಬಂದ್ಬಿಟ್ಟಿದ್ರಿ ನೀವು.
0: ಹೌದು.
1: ಯಾವಾಗ ಬಂದ್ರಿ ಸರ್?
0: 90 ಬಂದಿದೆ. 1990 1990 ಹಾಸನಲ್ಲಿ ಜಾಯ್ನ್ ಆಗಿದ್ದು. ಅದಕ್ಕೆ ಮುಂಚೆ ನಾನು ಪಾಂಡಿಚೇರಿಯಲ್ಲಿ ಡಿಪ್ಲೊಮಾ ಮಾಡಿ ಒಂದು 6 ಡೇಸ್
1: ಹೇಳ್ತಾ ಇದ್ರಿ ಸರ್. ಆ ಪಾಂಡಿಚೇರಿಯಲ್ಲಿ ರೇಡಿಯೋ ಸ್ಟೇಷನ್ ಹತ್ರ ನಾನು ಕೂತ್ಕೊಳ್ತಿದ್ದೆ, ಕೇಳ್ತಾ ಇದ್ದೆ ಅಂತ. ಆಗ ಕನಸು ಕಂಡಿದ್ರ?
0: ಆಕಾಶವಾಣಿ ನೋಡಬೇಕು ಅಂತ ಆಸೆ ಇತ್ತು. ಬಟ್ ನಾನು ಇಲ್ಲಿ ಕೆಲಸ ಬರುತ್ತೆ, ಕೆಲಸ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ.
1: ಯಾವತ್ತಾದ್ರೂ ಹೋಗಿದ್ರ ಒಳಗಡೆ?
0: ಮತ್ತೆ ಇಲ್ಲ, ಟೀಚರ್ ಇದು ಸ್ಟಡಿ ಟೈಮ್ ಅಲ್ಲಿ ಹೋಗ್ಲಿಲ್ಲ.
1: ಹೋಗಿಲ್ಲ.
0: ಬಟ್ ಈ ಡಿಪಾರ್ಟ್ಮೆಂಟ್ ಬಂದ ಮೇಲೆ ಅಲ್ಲಿಗೆ ಹೋಗಿದ್ದೀನಿ.
1: ಅಂದ್ರೆ ಹಳೆಯ ನೆನಪುಗಳನ್ನೆಲ್ಲ
0: ನೋಡ್ಕೊಂಡಿದ್ದೀನಿ,
1: ನೆನಪಿಸ್ಕೊಂಡು ನೀವು ಬಂದಿದ್ದೀರಿ ಪಾಂಡಿಚೇರಿಗೆ. ಆ ತಕ್ಷಣ ನೀವು ಸರ್ ನೀವು ಅಲ್ಲಿ ಅದೇ ಕಾರಣಕ್ಕೆ ಹೋಗಿದ್ರ? ಒಮ್ಮೆ ಭೇಟಿ ಕೊಡಬೇಕು ಅಂತ ಹೋಗಿದ್ರ?
0: ಇಲ್ಲ, ನಮಗೆ ಟ್ರೈನಿಂಗ್, ಮತ್ತೆ ನಾನೊಂದು ಟ್ರೈನಿಂಗ್ ಹೋಗಿದ್ದೆ ಒಂದು ಸಲ.
1: ಕನಸಿಗೆ ವೇದಿಕೆ ಆದಂತಹ ಪಾಂಡಿಚೇರಿ ರೇಡಿಯೋ ಸ್ಟೇಷನ್ ನ ಇವತ್ತಿಗೂ ಕೂಡ ನೀವು ಮರೆಯಲ್ಲ ಅಂತ
0: ಹೇಳ್ಬೋದು.
1: ಅಲ್ಲಿ ಯಾರಿಗಾದ್ರೂ ಹಂಚಿಕೊಂಡ್ರ ನೀವು ಆ ನೆನಪು?
0: ನಾನು ಹೇಳಿದ್ದೆ ಅವರ ತಕ್ಷಣ, ನಾನು ಇಲ್ಲಿ ಈ ತರ ನಡೀತಾ ಇತ್ತು ಕೇಳುವಾಗ ನಮಗೊಂದು ಆಸೆ ಇತ್ತು. ಅವಾಗ ಯಾವಾಗ ಒಬ್ಬರು ಇಲ್ಲಿ ಆಕಾಶವಾಣಿ ಸಿಕ್ಕುತ್ತೋ ಇಲ್ವೋ ಅಂತ ಆಸೆ ಇತ್ತು ಅಂತ ಹೇಳಿದೆ. ಬಟ್ ಅವ್ರು ತಮಿಳು, ಬಟ್ ನನಗೆ ಸ್ವಲ್ಪ ತಮಿಳು ಆಗ ಬರ್ತಾ ಇತ್ತು. ಸೊ ನೋ ಪ್ರಾಬ್ಲಮ್ ಇಲ್ಲ, ಅವ್ರ ಹತ್ರ ಮಾತಾಡಿದೆ. ಅದೊಂದು ಖುಷಿ ಅಲ್ವಾ? ನೀವು ಅನಿಸಿದ ಪ್ಲೇಸಲ್ಲಿ ನೀವು ಒಂದು ಟ್ರೈನಿ ಆಗಿ, ಒಂದು ಟ್ರೈನಿ ಅಂದರೆ ನಾವು ಆ್ಯಕ್ಚುಲಿ ಟ್ರೈನಿ ಅಂದರೆ ಬರೀ ಟ್ರೈನಿ ಅಲ್ಲ, ಒಂದು ರೆಸ್ಪೆಕ್ಟ್ ಆಗಿ ಹೋಗೋದು. ಭಾರಿ ಚೆನ್ನಾಗಿತ್ತು ಅದು.
1: ಯಾವ ಹುದ್ದೆಯನ್ನು ಹೊಂದಿದ್ರಿ ಸರ್ ಆಕಾಶವಾಣಿಗೆ ಸೇರುವಾಗ?
0: ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಆಗಿ ಸೇರಿದ್ದು.
1: ಇಂಜಿನಿಯರಿಂಗ್ ಅಸಿಸ್ಟೆಂಟ್?
0: ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಆಗಿ ಸೇರಿದೆ 90 ಮತ್ತು 2023 ನಾನು ಇಂಜಿನಿಯರಿಂಗ್ ಅಸಿಸ್ಟೆಂಟಾಗೆ ಇದ್ದೆ. ಯಾಕಂದ್ರೆ ಪ್ರಮೋಷನ್ ಕೊಡಲಿಲ್ಲ ನಮಗೆ ಅಷ್ಟು ಬೇಗ. ಆ್ಯಕ್ಚುಲಿ 10 ಇಯರ್ಸ್ ಬ್ಯಾಕ್
1: ಹಾಸನ ಆಕಾಶವಾಣಿಯ ನೆನಪುಗಳನ್ನು ಹೇಳಿ ಸರ್.
0: ಹಾಸನ ಆಕಾಶವಾಣಿಯಲ್ಲಿ ಅದು ಹೊಸ ಸ್ಟೇಷನ್ ಇತ್ತು. ಹೊಸ ಸ್ಟೇಷನ್ನು, ಒಳ್ಳೆ ವಾತಾವರಣ, ನಮಗೇನು ಗೊತ್ತಿರಲಿಲ್ಲ ಆಕಾಶವಾಣಿ ಬಗ್ಗೆ. ಚೆನ್ನಾಗಿ ಎಲ್ಲ ಜನರು ಒಟ್ಟಿಗೆ ಒಂದು ಸಹೋದರದಲ್ಲಿ ಎಲ್ಲ ಬ್ಯೂಟಿಫುಲ್ ಆಗಿತ್ತು ಲೈಫಲ್ಲಿ.
1: ಯಾಕೆ ಅಂತ ಹೇಳಿದ್ರೆ ತಾಳ್ಮೆಯಿಂದ ನೀವು ರೇಡಿಯೋವನ್ನು ಪ್ರೀತಿ ಮಾಡ್ತಾ ಇದ್ರಿ. ಅಲ್ಲಿಯ ಸಹಾಯವನ್ನು, ಅಂದರೆ ಅದು ಕೊಟ್ಟಂತಹ ಶಿಕ್ಷಣವನ್ನು ನೀವು ಎಂದೂ ಕೂಡ ಮರೆಯಲ್ಲ ಅಂತ ಹೇಳ್ತಾ ಇದ್ದೀರಾ. ಅದು ಕೊಟ್ಟಂತಹ ಶಿಕ್ಷಣವೂ ಕೂಡ ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ಸಹಾಯ ಆಗಿದೆ, ಸಹಕಾರವನ್ನು ಕೊಟ್ಟಿದೆ ಅಂತ ಹೇಳೋದಾದರೆ, ಅದೇ ಒಂದು ಸಂಸ್ಥೆಗೆ ಅಧಿಕಾರಿಯಾಗಿ ಹೋದಾಗ ನಿಮ್ಮ ಕನಸುಗಳು ಬೇಕಾದಷ್ಟು ಇರಬಹುದಾ?
0: ಕನಸುಗಳು ಅಷ್ಟೇ ಅಂದರೆ ಮೇಡಮ್, ನಾನು ಈ
1: ಅಲ್ಲ, ನೀವು ವಿದ್ಯಾರ್ಥಿ ಜೀವನದಲ್ಲಿ ಆಕಾಶವಾಣಿ ಇಷ್ಟೆಲ್ಲ ಮಾಹಿತಿ ಕೊಡ್ತಾ ಇದೆ. ನೀವು ಒಂದು ಮಾತು ಚಂದದ ಮಾತು ಹೇಳಿದ್ರಿ, 10 ನಿಮಿಷಗಳ ಕಾಲ ನಾನು ಎಲ್ಲೇ ಹೋಗ್ತಾ ಇದ್ರು ಆ ಕಾರ್ಯಕ್ರಮ ಬಂದರೆ ನಾನು ಕೇಳ್ತಿದ್ದೆ. ಅದೇ ಪಾಠ ಕಾಲೇಜಲ್ಲಿ ಹೋದಾಗ ಓಪನ್ ಮಾಡಿ ಅವರು ಕೇಳಿದಾಗ

0: ಉತ್ತರ ಹೇಳೋದಕ್ಕೆ ನನಗೆ ಬಹಳ ಸಹಾಯ ಆಯಿತು ಅಂತ. ಆ ರೀತಿಯ ಒಂದು ಕನಸನ್ನು ನೀವು ಇತರ ವಿದ್ಯಾರ್ಥಿಗಳಿಗೆ ಬೆಂಬಲ ಕೊಟ್ಟರ ಅಲ್ಲಿ ಹಾಸನ ಆಕಾಶವಾಣಿಯಲ್ಲಿ?
1: ಅಲ್ಲ, ಅದು ನಾನು ಟೆಕ್ನಿಕಲ್ ಸೈಡ್ ಅಲ್ವಾ, ಬಟ್ ನಾನು ನಮ್ಮ ಫ್ರೆಂಡ್ಸ್ ಹತ್ರ ಪ್ರೋಗ್ರಾಮ್ ಸೆಕ್ಷನ್ ಹತ್ರ ಹೇಳ್ತಾ ಇತ್ತು, ಎಕ್ಸಾಮ್ ಬರುವಾಗ ನೀವು ಈ ಥರ ಒಂದು ಪ್ರೋಗ್ರಾಮ್ ಮಾಡಿದರೆ ಜನರಿಗೆ ಮಕ್ಕಳಿಗೂ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಅವರು ಕಿವಿಲಿ ಕೇಳೋದು ಬ್ರೈನ್ಗೆ ಹೋಗುತ್ತೆ ಡೈರೆಕ್ಟಾಗಿ, ಅದು ಸ್ಪೆಷಲಾಗಿ ರೇಡಿಯೋ ಕಾನ್ಸಂಟ್ರೇಟ್ ಆಗಿ ಕೇಳ್ಕೊಂಡ್ರೆ ನಿಮಗೆ ಈಸಿಯಾಗಿ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದು ನಾನು ಹೇಳಿದೆ, ಅದು ಕೆಲವರೆಲ್ಲ ಮಾಡಿದ್ದಾರೆ ಅಲ್ಲಿ, ಮತ್ತು ಈಗಲೂ ಮಾಡ್ತಾ ಇದ್ದಾರೆ. ಈಗ ನಾನು ನಿಮ್ಮದು ಪ್ರೋಗ್ರಾಮ್ ನಾನು ಒಂದ್ಸಲ ನೋಡಿದೆ, ಲಾಸ್ಟ್ ಎಸ್ ಎಲ್ ಸಿಗೆ ಏನೋ ಪ್ರೋಗ್ರಾಮ್ ಮಾಡೋ ನೀವು ನೋಡ್ ಮಾಡಿದಂಗೆ ಕಾಣುತ್ತೆ. ಮೈಸೂರಲ್ಲಿ ಮಾಡ್ತಾ ಇದ್ದಾರೆ, ಮೈಸೂರಲ್ಲಿ ದಿಗ್ವಿಜಯ ಅಂತ ಒಂದು ಪಕ್ಷ ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಬಟ್ ಅದು ಒಳ್ಳೆ ಹೆಲ್ಪ್, ಅದು ಮಕ್ಕಳಿಗೂ ಒಳ್ಳೆ ಹೆಲ್ಪ್ ಆಗುತ್ತೆ. ಒಂದು ಪ್ರೋಗ್ರಾಮು ಹೇಗೆ ಮಾಡಬೇಕು, ಹೇಗೆ ಎಕ್ಸಾಮ್ ಅಟೆಂಡ್ ಮಾಡಬೇಕು, ಯಾವುದಾದ್ರು ಫಸ್ಟ್ ತಗೋಬೇಕು, ಲಾಸ್ಟ್ ಆ ಟೈಪ್ ಅದೆಲ್ಲ ಒಂದು ಇನ್ಫಾರ್ಮೇಶನ್ ಕೊಡುವಾಗ ಹಳ್ಳಿ ಮಕ್ಕಳಿಗೂ ಅದು ಗೊತ್ತಾಗೋದಿಲ್ಲ.
0: ಮಾರ್ಗದರ್ಶನ
1: ಸಖತ್ ರೇಡಿಯೋ ಕೊಡ್ತಾ ಇದೆ, ಇವನು ಕೊಡ್ತಾ ಉಂಟು. ಆ ಟೈಮಿಂದ ಈ ಟೈಮ್ ರೇಡಿಯೋ ಪ್ರೋಗ್ರಾಮಲ್ಲಿ ಜಾಸ್ತಿ ಏನೋ ವ್ಯತ್ಯಾಸ ಬಂದಿಲ್ಲ. ಮ್ಯೂಸಿಕ್ ಸಹ ನಾ ಚಿಕ್ಕ ವಯಸ್ಸಲ್ಲಿರುವ ಮ್ಯೂಸಿಕ್ ಕೃಷಿರಂಗಕ್ಕೆ ಈಗಲೂ ಆಗ್ತಾ ಇದೆ, ಸೇಮ್ ಮ್ಯೂಸಿಕ್ಗೆ. ಯುವವಾಣಿ ನೋಡಿದ್ರೆ ಯುವವಾಣಿ ಅವತ್ತು ಯುವವಾಣಿ ಪ್ರೋಗ್ರಾಮಲ್ಲಿ ಟೂಣಿ ಸಿಗಚ್ಚು ಟೂಣು ಇವತ್ತು ಸೇಮೇ ಟೂಣು, ಏನು ಚೇಂಜ್ ಆಗಿಲ್ಲ. ಒಂದು ಪ್ರೋಗ್ರಾಮ್ ಮಾತ್ರ ಚೆನ್ನಾಗಿರುತ್ತೆ.
0: ಒಂದು ಸೂಕ್ಷ್ಮ ಸಂಗತಿಯನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಳ್ತಾ ಇದ್ದೀರಾ ನಿಮ್ಮ ಭಾವನೆಯನ್ನು. ಸರ್, ನಂತರದ ದಿನಗಳು
1: 2.5 ಇಯರ್ಸ್ ವರ್ಕ್ ಮಾಡಿದ್ದೆ ಇಲ್ಲಿ ಹಾಸನಲ್ಲಿ, ಹಾಸನದಿಂದ ಮೈಸೂರು ಮಡಿಕೇರಿಗೆ ಟ್ರಾನ್ಸ್ಫರ್ ಆಯಿತು. ನಂದು ವೈಫ್ ಹೌಸ್ ವಿರಾಜಪೇಟೆ, ಸೊ ವಿರಾಜಪೇಟೆಯಲ್ಲಿ ಇರೋದ್ರಿಂದ ನಾನು ಮಡಿಕೇರಿಗೆ.
0: ಯಾವಾಗ ಆಯಿತು ಸರ್ ವಿವಾಹ?
1: 1993 ಆಯಿತು.
0: 1993 1990 ನೀವು ಆಕಾಶವಾಣಿ ಸೇರಿದ್ರಿ, 93 ವಿವಾಹ ಆಯ್ತು.
1: ನೆಕ್ಸ್ಟ್ ಮಂತ್ ಇಲ್ಲಿಗೆ ಬಂದು ಜಾಯಿನ್ ಆಗಿ.
0: ಹೇಗೆ ಪರಿಚಯ ಆದ್ರು, ಅವ್ರ ಹೆಸರೇನು?
1: ಅದು ಫ್ಯಾಮಿಲಿ ಅವರು ಇದು ಮಾಡಿ.
0: ಅವ್ರ ಹೆಸರು
1: ಪ್ರಿಯಾ ಅಂತ, KP ಪ್ರಿಯಾ ಅಂತ, ಕನ್ನೋಲಿಕಲ್ ಪ್ರಿಯಾ ಅಂತ.
0: ಆಕಾಶವಾಣಿಯಲ್ಲಿ ನಮ್ಮ ಪತಿ ಇದ್ದಾರೆ ಅಂತ ಏನಾದರೂ ವಿಶೇಷವಾಗಿ ಆಕಾಶವಾಣಿ ಕೇಳೋಕೆ ಆರಂಭ ಮಾಡಿದ್ರ ಅವರು?
1: ಇಲ್ಲ, ಅವರು ಅಂದ್ರೆ ಅವರು ಏನು ಗೊತ್ತಾ, ಅವರು ವಿಲೇಜ್ ಟೈಪ್ ಜನರು, ಅವರು ರೇಡಿಯೋ ಕೇಳ್ತಾರೆ ಕೇಳ್ತಾರೆ. ಯಾಕಂದ್ರೆ ನಾನು ಮಾನಿಟರ್ ಮಾಡ್ತಾ ಇರಬೇಕು.
0: ಖುಷಿ ಪಟ್ರ
1: ಖುಷಿ ಪಡ್ತಾರೆ,
0: ಬಟ್ ಆ ದಿನಗಳಲ್ಲಿ
1: ಖುಷಿ ಪಡ್ತಾರೆ. ಎಸ್ಪೆಷಲಿ ಅವರೆಲ್ಲ ಕೇಳೋದು ಜಾಸ್ತಿ ಚಿತ್ರಗೀತೆಗಳು ಮತ್ತೆ ರೇಡಿಯೋ ಡ್ರಾಮಾಗಳು.
0: ಯಾವ ಊರಿನವರು ಸರ್ ಅವರು?
1: ವಿರಾಜಪೇಟೆ.
0: ವಿರಾಜಪೇಟೆ
1: ರೇಡಿಯೋ ನಾಟಕ ಬರುತ್ತೆ ನೋಡಿ, ಅದು ಕೇಳ್ತಾರೆ. ರೇಡಿಯೋ ನಾಟಕ ಮುಂಚೆ ಅಂದ್ರೆ 9:30 to 9:15 ಇಂಗ್ಲಿಷ್ ನ್ಯೂಸ್ ಮುಗಿಯುತ್ತೆ, ಆಮೇಲೆ 9:30 ಒಂದು 15 ಮಿನಿಟ್ಸ್ ಒಂದು ಪೀಸ್ ಪೀಸ್ ಆಗಿ ಡ್ರಾಮಾ ಕೊಡ್ತಾ ಇತ್ತು ನಾಟಕ. ಅದು ಕೇಳಲಿಕ್ಕೆ ಇಷ್ಟಪಡ್ತಾರೆ. ಒಂದು ನಾಳೆ ಒಂದು 15 ಮಿನಿಟ್ಸ್ ಆಮೇಲೆ ನೆಕ್ಸ್ಟ್ ಡೇ ಬಿರುತ್ತೆ, ಆ ಕುತೂಹಲ ಇಟ್ಕೊಂಡಿದ್ದಾರೆ.
0: ಅದರಿಂದ ಅವರು ಕಲಿತಿದ್ದನ್ನ ನೀವು ಗ್ರಹಿಸಿದ್ರ, ಅಬ್ಸರ್ವ್ ಮಾಡಿದ್ರ?
1: ಅವರು ರೇಡಿಯೋ ಅವರ ಎಂಟರ್ಟೈನ್ಮೆಂಟ್.
0: ಈಗ ಒಂದು ನಾಟಕವನ್ನ ಪ್ರಸ್ತುತ ಪಡಿಸಿದಾಗ ಅದರಲ್ಲೊಂದು ಥೀಮ್ ಇರುತ್ತೆ.
1: ಹೌದು.
0: ಆ ಥೀಮ್ ಯಾಕಾಗಿ ಇಷ್ಟ ಆಗ್ತಿತ್ತು ಅವ್ರಿಗೆ ಅಂತ ನೀವು ತಿಳ್ಕೊಳ್ಳೋ ಪ್ರಯತ್ನ ಪಟ್ರ ಪ್ರಿಯಾ ಅವ್ರಿಗೆ?
1: ಅವ್ರಿಗೆ ಡೌಟ್ ನನಗೆ ಗೊತ್ತಿಲ್ಲ, ಬಟ್ ಕೆಲವು ವಿಷಯಗಳು ಅದರಿಂದ ನಮಗೆ ಕಲಿಯಬಹುದು. ಕೆಲವು ವಿಷಯಗಳು ಈಗ ಏಕೆ ಆ ಥರ ಆಯಿತು ಅದು ಅವಾಯ್ಡ್ ಮಾಡಲಿಕ್ಕೆ ನಾವು ಅದು ಒಂದು ಮಾರ್ಗದರ್ಶಿ ಆಯಿತು ಆಗುತ್ತೆ. ಈಗ ಮನೆಯಲ್ಲಿ ಕೆಲಸ ಗಲಾಟೆ ಬರುವಾಗ ಏನಾದರೂ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬಂದು ಮಾತಾಡುವಾಗ ಯಾರು ಸ್ವಲ್ಪ ಸೌಂಡ್ ಕಮ್ಮಿ ಮಾಡಬೇಕು ಜಾಸ್ತಿ ಮಾಡಬೇಕು ಅಂತ ಈ ರೇಡಿಯೋದಲ್ಲಿ ಇರುವ ಕೆಲವು ವಿಷಯಗಳಲ್ಲಿ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಅದು ಬೆಸ್ಟ್ ಅಲ್ವಾ? ಅದು ರೇಡಿಯೋ ರೇಡಿಯೋ ನೋಡಿ, TV ಆವಾಗ ಇರಲಿಲ್ಲ ಜಾಸ್ತಿ, ರೇಡಿಯೋ ನಾವು ಡಿಪೆಂಡ್ ಆಗಬೇಕು. ರೇಡಿಯೋದಲ್ಲಿ ಬರುವುದು ನಮ್ಮ ಕಣ್ಣು ಮುಚ್ಚಿಬಿಟ್ಟು ರೇಡಿಯೋ ಕೇಳ್ಕ ನೋಡಿ ಎಷ್ಟು ಖುಷಿ ಆಗುತ್ತೆ ಡ್ರಾಮಾಗಳು ಕೇಳುವಾಗ.
0: ಅಂದ್ರೆ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಆಕಾಶವಾಣಿ
1: ತುಂಬಾ ಹೆಲ್ಪ್ ಆಗುತ್ತೆ,
0: ಉತ್ತಮ ಸಹಕಾರಿ
1: ತುಂಬಾ ಹೆಲ್ಪ್. ಈಗಲೂ ನೋಡಬಹುದು, ಆವಾಗಲ್ಲ ಈಗಲೂ ಅದೇ, ಅದನ್ನೇನು ಚೇಂಜ್ ಆಗಲಿಲ್ಲ. ಅದಕ್ಕೆ ಜನರು ರೇಡಿಯೋ ಈಗಲೂ ರೇಡಿಯೋ ಬದುಕು ಅಂದ್ರೆ ಅದೇ ರೀಸನ್, ಜನ ಕೇಳ್ತಾರೆ. ನಾವು ಅನ್ಕೊಳ್ಳೋದು ರೇಡಿಯೋ ಈಗ ಎಲ್ಲ ಹೊಸ ಟೆಕ್ನಾಲಜಿ ಬಂದಿದೆ ರೇಡಿಯೋ ಹೋಗಿಬಿಟ್ಟಿದೆ ಅಂತ, ಬಟ್ ಏನಿಲ್ಲ, ಜನ ಕೇಳ್ತಾರೆ. ಒಳ್ಳೆ ಪ್ರೋಗ್ರಾಮ್ ಕೊಟ್ರೆ ಈಗಲೂ ಜನ ಬರ್ತಾರೆ,
0: ಖಂಡಿತ ಜನ ಕೇಳ್ತಾರೆ ಅಂತ.
1: ಶೂರ್ ಶೂರ್.

0: ನೀವು ಸ್ವಲ್ಪ ಈ ರೇಡಿಯೋ ನಾಟಕದ ಬಗ್ಗೆ ವಿಶೇಷವಾದಂಥದ್ದೊಂದು ಸಂಗತಿ ಹೇಳಿದ್ರಿ. ಈಗ ಒಂದು ಕುಟುಂಬ, ಆ ಕುಟುಂಬದಲ್ಲಿ ಪ್ರೀತಿ, ವಿಶ್ವಾಸ, ಪ್ರಾಮಾಣಿಕತೆ, ನಂಬಿಕೆ ಇವೆಲ್ಲವೂ ಕೂಡ ಕೆಲಸ ಮಾಡುತ್ತೆ. ಈ ಒಂದು ಬಿರುಕು ಅನ್ನೋದು ಅಂತ ಬಂದಾಗ ರೇಡಿಯೋ ನಾಟಕಗಳಲ್ಲಿ ಮುಂಚಿತವಾಗಿ ಅದಕ್ಕೊಂದು ತಿರುವು ಕೊಟ್ಟಿರ್ತಾರೆ, ಅದು ಪ್ರಭಾವ ಬೀರುತ್ತೆ ಅಂತ ಹೇಳಬಹುದಾ? ಒಂದು ಕುಟುಂಬದಲ್ಲಿ ಒಂದು ನಂಬಿಕೆಯನ್ನ ಕಾಪಾಡ್ಕೊಳ್ಳೋದಿಕ್ಕೆ
1: ಗ್ಯಾರಂಟಿ. ಅದು ನಾಟಕ ಅಂದ್ರೆ ನಾವು ಅದು ಬರೀ ಕಿವಿಲಿ ಕೇಳ್ಕೊಳ್ಳೋದು ಮಾತ್ರ ಅಲ್ಲ, ನಮ್ಮ ಮೈಂಡ್ಗೂ ಹೋಗುತ್ತೆ. ಅದು ಅದೇನು ಮುಂದೆ ನಡೀತಾ ಇಲ್ಲ, ಕಿವಿಲೇ ನಡೀತಾ ಇದು, ಬ್ರೈನ್ಲಿ ನಡೀತಾ ಅದು. ನಿಮ್ಮ ಬ್ರೈನ್ಲೇ ನೀವು ನಾಟಕ ನೋಡ್ತಾ ಇದ್ದೀವಿ, ಕಿವಿಯಲ್ಲಿ ಶಬ್ದ ಬರುತ್ತೆ ಅಷ್ಟೇ, ಬ್ರೈನಲ್ಲಿ ನಿಮ್ಮ ಮನಸ್ಸಲ್ಲಿ ಕಾಣ್ತಾ ಇರುತ್ತೆ. ಏನು ಆ ಕಥಾಪಾತ್ರಗಳು ಅವರಿತ್ರ ಮಾದ ಎಲ್ಲ ಕಾಣುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ, ಕೆಲವು ನಾಟಕಗಳು ನಿಮಗೆ ಕಣ್ಣು ನೀರು ಬರುತ್ತೆ ರೇಡಿಯೋ ನಾಟಕ ಕೇಳ್ಕೊಂಡು
0: ಕೇಳ್ಕೊಂಡು
1: ಕರೆಕ್ಟಾ ಅಬ್ಸರ್ವ್ ಮಾಡಿದ್ರೆ ರೇಡಿಯೋ ನಾಟಕ ಕೇಳ್ಕೊಂಡ್ರೆ ಕಣ್ಣು ನೀರು ಬರುತ್ತೆ. ಆ ಟೈಪ್ ನಾಟಕಗಳು
0: ಮಾಡ್ತಾರೆ. ಹೆಚ್ಚು ಆನಂದ್ ಅವರೇ ಕೇಳ್ತಾ ಇದ್ರು ರೇಡಿಯೋ ಅನ್ನ ಅಂತ ನಮ್ಮ ಶ್ರೋತೃಗಳು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿರಂತರವಾಗಿ ಪ್ರಸಾರ ಆಗ್ತಾ ಇತ್ತು ರೇಡಿಯೋ ನಾಟಕಗಳು, ನಿರಂತರವಾಗಿ ಪ್ರಸಾರ ಆಗ್ತಾ ಇತ್ತು, ಈಗಲೂ ಕೂಡ ಪ್ರಸಾರ ಆಗ್ತಾ ಇದೆ.
1: ಬಟ್ ಈಗ ಅಂದ್ರೆ ಕ್ವಾಲಿಟಿ ಸ್ವಲ್ಪ ಕಡಿಮೆ ಕಾಣ್ತಾ ಇದೆ. ಬಟ್ ಮುಂಚೆ ಅಂದ್ರೆ ಡೈರೆಕ್ಟರ್ಸ್ ಸೂಪರ್ ಒಳ್ಳೆ.

0: ಈಗ ಡ್ರಾಮಾಟಿಕ್ ಸ್ವಲ್ಪ ಕಡಿಮೆ ಆಗಿದೆ. ಮುಂಚೆ ಅಂದರೆ ಒಂದು ನಮಗೆ ಕೇಳುವಾಗಲೇ ರೇಡಿಯೋ ಈಗ ಮುಂದೆ ನಡೆಯೋ ಥರ ಇರುತ್ತೆ ಇಲ್ವ?
1: ವೈವಿಧ್ಯಮಯ ಕಾರ್ಯಕ್ರಮಗಳು ಪ್ರಸಾರ ಆಗುವಾಗ ಸರ್, ನಿಮಗೆ ಬಹುಶಃ ನಾಟಕ ಕ್ಷೇತ್ರ ಹೆಚ್ಚು ಆಕರ್ಷಣೆಯನ್ನ
0: ಆಕ್ಚುಲಿ ನಾಟಕ ಅಂದ್ರೆ ನಮ್ಮ ಜೀವನದಲ್ಲಿ ಇರುವ ವಿಷಯಗಳೇ ಅದರಲ್ಲಿ ಬರೋದು ನಾರ್ಮಲಿ. ಅದು ಕೇಳುವಾಗ ಒಂಥರ ಅನಿಸುತ್ತಲ್ವಾ,
1: ನೀವು ನಿರಂತರ ಕೇಳುಗರಾಗ್ಬಿಟ್ಟಿದ್ದೀರಾ. ಆನಂತರ ಸರ್
0: ಮಡಿಕೇರಿ ಆಕಾಶವಾಣಿ ಬಂದ್ರಲ್ಲ, ಮಡಿಕೇರಿ ಆಕಾಶವಾಣಿಯಲ್ಲಿ ಬಂತು. ಇಲ್ಲಿ ಇನಾಗ್ರೇಷನ್ಗೆ ನಾನಿದ್ದೆ ಇಲ್ಲಿ. ಈಗ ಎಲ್ಲ ಇಲ್ಲಿ ಎಲ್ಲ ರೆಡಿ ಮಾಡಬೇಕಾಯಿತು, ಎಲ್ಲ ರೆಡಿ ಮಾಡಿ, ಯಾಕಂದ್ರೆ ನನಗೆ ಹಾಸನಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು.
1: ಆರಂಭದ ದಿನದಿಂದಲೇ ನೀವು ಇಲ್ಲಿ ಬಂದ್ರಿ ಅಂತ?
0: ಆಕಾಶವಾಣಿ ಆರಂಭ ಆವಾಗಲೇ ನಾನಿದ್ದೆ ಇಲ್ಲಿ
1: 1993
0: ಆಮೇಲೆ ಒಳ್ಳೆ ಡಿಫ್ರೆಂಟ್ ಸೆಷನ್ ಬಂದವರು ಇದ್ರು, ನಾನು ಬಂದೆ ಮದುವೆ ಆಗಿದ ತಕ್ಷಣ. ಬಟ್ ಇಲ್ಲಿ ಏನಾಗಿದ್ರೆ ಇಲ್ಲಿ ಕೋಟೇಸ್ ಏನು ಇರಲಿಲ್ಲ, ಕೋಟೇಸ್ ಈಗ ಇಷ್ಟು ಫೆಸಿಲಿಟಿ ಇರಲಿಲ್ಲ, ಕರೆಂಟ್ ಬರಲಿಲ್ಲ. ಆದರೂ ನನಗೆ ಮತ್ತೆ ಬಾಡಿಗೆ ಮನೆ ಸಿಕ್ಕೋದು ಭಾರಿ ಕಷ್ಟ ಇತ್ತು. ಸೊ ಇಲ್ಲಿ ಮಳೆ ಇಲ್ಲಿ ಮಳೆ ಇತ್ತು ಮಡಿಕೇರಿ ಆ ಟೈಮ್ ಮಳೆ ಎಲ್ಲ ಈ ಟೈಮ್ ಇರೋದಲ್ಲ ಅಲ್ಲಿದ್ದು, ಆ ಟೈಮ್ ಅದು ಡಿಫ್ರೆಂಟ್ ಮಳೆ, ಅದು ತುಂಬ ರಫ್ ಮಳೆ ಇತ್ತು. ವಾಸವಾಗಲಿಕ್ಕೆ ರೂಮ್ ಸಿಗಲಿಲ್ಲ. ಫೈನಲಿ ನಾನು ಇಲ್ಲಿ ನಮ್ಮದು ಸೆಕೆಂಡ್ ಸೈಟಲ್ಲಿರುವ ಕೋಟಸಲ್ಲಿ ವಿತೌಟ್ ಲೈಟ್ ಆ್ಯಂಡ್ ವಾಟರಲ್ಲಿ ಸ್ಟೇ ಮಾಡಿದರು 3-4 ತಿಂಗಳು. ಆಮೇಲೆ ಕರೆಂಟ್ ಬಂತು. ಅದಕ್ಕೆ ನಮ್ಮ ಏನಾದರೂ ಸಪೋರ್ಟ್ ಮಾಡಿದರು. ವಿತೌಟ್ ಲೈಟ್ ಆ್ಯಂಡ್ ವಾಟರ್ ವಾಸವಾಗಂದರೆ ತುಂಬ ಕಷ್ಟ ಇತ್ತು.
1: ಅಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ,
0: ಸಂಪರ್ಕ ಇಲ್ಲ,
1: ಮತ್ತೆ ವಿಪರೀತ ಮಳೆ
0: ಮಳೆ
1: ಅಚ್ಚಳಿ.
0: ಓ,
1: ಆ ಸಂದರ್ಭದಲ್ಲಿ ನೀವು ಒಂದು ಕುಟುಂಬವನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರ?
0: ಹೌದು.
1: ಅವರು ಹೇಗೆ ಬೇಜಾರ್ ಮಾಡ್ಕೊಂಡ್ರ ಏನು?
0: ಅವ್ರು ಬೇಜಾರ್ ಮಾಡ್ಲಿಲ್ಲ, ಬಟ್ ಅದೇ ಅವ್ರಿಗೆ ಗೊತ್ತಿದೆ ಏನಂದ್ರೆ ಇವ ಸ್ವಲ್ಪ ಕಹಿ ನೀರಾದ್ರೂ ಫ್ಯೂಚರ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ
1: ಗೊತ್ತಿರುತ್ತೆ.
0: ಮಾಡ್ಕೊಂಡ್ರು
1: ಆ ನಿಟ್ಟಿನಲ್ಲಿ ಪ್ರಿಯಾ ಅವರನ್ನ ಬಹಳಷ್ಟು ಪ್ರೀತಿ
0: ಮಾಡ್ಬೇಕು ಮಾಡ್ಬೇಕು ಮಾಡಿದೀನಿ. ಮತ್ತೆ ಅವರು
1: ಪತಿಗೆ ಬೆಂಬಲವಾಗಿ ನಿಂತರಲ್ಲ.
0: ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಅವರು ರೈತರ ಮಗಳೇ. ಸೊ ಅವರು ರೈತರ ಕುಟುಂಬದಿಂದ ಬಂದವರು, ಅವ್ರಿಗೆ ಇದೆಲ್ಲ ಸಹಜ. ಅದು ಈಗ ಬೇರೆ ನಾನು ಎಂಪ್ಲಾಯಿ ಆಗಿ ಇನ್ನೊಂದು ಎಂಪ್ಲಾಯಿ ಫ್ಯಾಮಿಲಿನ ಮದುವೆ ಆಗಿದ್ದರೆ ಸ್ವಲ್ಪ ಕಷ್ಟ.
1: ಆದಾಗ್ಯೂ ಹೆಣ್ಣು ಮಕ್ಕಳು ವಿವಾಹಕ್ಕೆ ಮುನ್ನ ಬಹಳಷ್ಟು ಕನಸನ್ನ ಕಂಡಿರ್ತಾರೆ. ಅವರ ಕನಸುಗಳೇ ಬೇರೆ, ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರು ವಿವಾಹ ಆದ ನಂತರ ಮಳೆಯ ಪ್ರದೇಶಕ್ಕೆ ಕರ್ಕೊಂಡು ಬಂದ್ರಿ, ವಿದ್ಯುತ್ ದೀಪಗಳ ಕೊರತೆ ಮತ್ತೆ ವಿಪರೀತ ಮಳೆ ಚಳಿ ಇವೆಲ್ಲ ಹೇಗೆ ಅವರು ಹೊಂದಿಕೊಂಡ್ರು?
0: ಮಡಿಕೇರಿ ಕ್ಲೈಮೇಟ್ ಅರೌಂಡ್ ಸೇಮ್, ಇಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಇರುತ್ತೆ ಅಷ್ಟೇ, ಬಿಟ್ಟು ಅಲ್ಲಿ ಅವರು ಫೇಸ್ ಮಾಡ್ಕೊಂಡಿದ್ದಾರೆ ಇದೆಲ್ಲ. ಇಲ್ಲಿ ಸಪ್ಲೈ ಹೋದರೆ 2 ದಿವಸ ಮಳೆ ಸಪ್ಲೈ ಇರೋದಿಲ್ಲ ಇಲ್ಲಿ ಆ ಟೈಮಲ್ಲಿ. ಈಗ ಅಲ್ಲ, ಒಂದ್ಸಲ ಸಪ್ಲೈ ಹೋದ ಮೇಲೆ 2 ಡೇಸ್ ಸಪ್ಲೈ ಬರೋದಿಲ್ಲ. ಅದು ಈಗ ಅದೇ ಪರಿಸ್ಥಿತಿಯಲ್ಲ.
1: ಮಳೆಯ ಬಗ್ಗೆ ಏನು ಹೇಳ್ತೀರಾ ಸರ್?
0: ಮಳೆ ಕಡಿಮೆ ಆಗಿದೆ ಇಲ್ಲಿ, ಮಳೆ ತುಂಬ ಕಡಿಮೆ ಆಗಿದೆ ಅಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಫೆಸಿಲಿಟಿ ಜಾಸ್ತಿ ಆಗಿದೆ, ಸಪ್ಲೈ ಜಾಸ್ತಿ ಹೋಗ್ತಾ ಇಲ್ಲ ಇಲ್ಲಿ. ಮುಂಚೆ ಎಲ್ಲ ಅಂದರೆ ಒಂದ್ಸಲ ಮಳೆ ಬಿದ್ದು ಏನಾದರೂ ಗಾಳಿ ಬಂದರೆ ಫುಲ್ಲು ಇಲ್ಲಿ ಬ್ಲ್ಯಾಕೆ, ಫುಲ್ ಸಪ್ಲೈ ಇರೋದಿಲ್ಲ. 2-3 ಡೇಸ್ ಎಲ್ಲ ಸಪ್ಲೈ ಇರೋದಿಲ್ಲ. ನಾವು ಚಾರ್ಕೋಲ್ ಹಾಕಿಬಿಟ್ಟು ಮಲಗಬೇಕು, ಅಷ್ಟು ಚಳಿ ಇತ್ತು. ಆ ಟೈಮಲ್ಲಿ ಒಂದು ಇದು ಬರ್ತಾ ಇತ್ತು ಇಲ್ಲಿ, ಒಂದು ಬಿದಲಿಂದು ಒಂದು ಕಟ್ಟೆ ಥರ, ಅದು ತಗೊಂಡು ಬಂದು ಅಲ್ಲಿ ಚಾರ್ಕೋಲ್ ಹಾಕಿ, ಚಾರ್ಕೋಲ್ ನಮ್ಮ ರೇಷನ್ ಇದು ನಮ್ದು ರೇಷನ್ ಕಾರ್ಡ್ ತಗೊಂಡು ಹೋಗಿದ್ರೆ ಒಂದು ಮೂಟೆ ಚಾರ್ಕೋಲ್ ಕೊಡ್ತಾ ಇತ್ತು ಫಾರೆಸ್ಟ್ ಅವರು.
1: ಯಾವಾಗ ಸರ್?
0: ಈ ಮಳೆಗಾಲದಲ್ಲಿ. ಈಗಲೂ ಇರುತ್ತೆ ಮೋಸ್ಟ್ಲಿ, ಬಟ್ ಅವ್ರು ಕೊಡ್ತಾ ಇತ್ತು. ಅದು ನಮ್ಮ ಮಾರ್ಕೆಟಿಂದ ಒಂದು ಒಂದು ಬಾಕ್ಸ್ ಸಿಗುತ್ತೆ, ಅದರಲ್ಲಿ ಹಾಕಿಬಿಟ್ಟು ಮಲಗದೆ, ಅಷ್ಟು ಚಳಿ ಇತ್ತು ಇಲ್ಲಿ.
1: ಬಹಳ ಚಳಿಯಲ್ಲೂ
0: ಚಳಿ ಅಂದ್ರೆ ಸಪ್ಲೈ ಇದ್ರು 2-3 ದಿವಸ ಸಪ್ಲೈ ಬರಲ್ಲ.
1: ನಿಮ್ಮ ಯೋಜನೆ ಹೇಗಿತ್ತು ಸರ್ ಆಕಾಶವಾಣಿಗೆ, ಅಂದ್ರೆ ಮಡಿಕೇರಿ ಆಕಾಶವಾಣಿಗೆ ಬಂದಾಗ ನಿಮ್ಮ ಯೋಜನೆಗಳು ಏನಿತ್ತು, ನೆನಪು ಮಾಡ್ಕೊಳ್ಬಹುದಾ?
0: ಯೋಚನೆ ಅಂದರೆ ಮಡಿಕೇರಿ ಆಕಾಶವಾಣಿ ನನ್ನದು ಜೀವನ ಅದು ಇದು ಒಂದು ಫ್ಯಾಮಿಲಿ ಥರ ಆಯಿತು. ಮಡಿಕೇರಿ ಬಿಟ್ಟರೆ ಆಫೀಸ್, ಆಫೀಸ್ ಬಿಟ್ಟರೆ ಮಡಿಕೇರಿ ಆಕಾಶವಾಣಿ ಆಗೇ ಇತ್ತು ನನ್ನದು. ನನಗೆ ಹೊರಗಡೆ ಕನೆಕ್ಷನ್ಸ್ ಯಾವುದೂ ಇಲ್ಲ, ಇಲ್ಲಿಯೇ ಕೆಲಸ ಇತ್ತು. ಇಲ್ಲಿಂದ ಸೀದಾ ಮನೆಗೆ ಹೋಗೋದು, ಮನೆಗೆ ಹೋಗಿಬಿಟ್ಟು ನೆಕ್ಸ್ಟ್ ಡೇ ಮತ್ತೆ ಬರೋದು, ಆ ಟೈಪ್ ಇತ್ತು ಕೆಲಸ. ನಮ್ದು ಒಂಥರ ನನ್ನ ಲೈಫೇ ನನ್ನದು ಫ್ಯಾಮಿಲಿಯೇ ಇಲ್ಲಿ ಥರ ಇತ್ತು.
1: ಆಕಾಶವಾಣಿಯನ್ನೇ ನೀವು ಫ್ಯಾಮಿಲಿ ಮೆಂಬರ್ ಅಂತ ತಿಳ್ಕೊಂಡ್ಬಿಟ್ರಿ.
0: ಹೌದು, ನಾನು ಮಾತ್ರ
1: ಸ್ವೀಕರಿಸಿದ್ರಿ.
0: ಹೌದು, ನಾನು ಮಾತ್ರ ಅಲ್ಲ, ಇಲ್ಲಿ ಇರುವವರೆಲ್ಲ ಹಾಗೆ ಇತ್ತು ಆಕ್ಚುಲಿ ಆ ಟೈಮಲ್ಲಿ.
1: ಆ ಸಂದರ್ಭ

0: ಕಾಲದಲ್ಲಿ ಸರ್ ನಿಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಂತಹ ಸೇವೆ ಸಲ್ಲಿಸುತ್ತಿದ್ದಂತಹ ಅಧಿಕಾರಿಗಳು
1: ಅಧಿಕಾರಿಗಳಲ್ಲಿ ಒಬ್ಬರು ಜಿ ಬಿ ಮುರಳೀಧರ ಅಂತ ಇದ್ದರು. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಒಂದು ಒಬ್ಬರು ಗೋವಿಂದ್ ಅವರ ಹೆಸರು ಇದ್ರು, ಓಕೆ ಕಟ್ ಮಾಡ್ಬೋದಲ್ಲ, ಎಸ್ ಇದ್ರು. ಮತ್ತೆ ಜಿ ಬಿ ಮುರಳೀಧರ ಅಂತ ಒಬ್ಬರು ಬಂದರು. ಇಲ್ಲಿ ಭಾರಿ ಸ್ಟ್ರಿಕ್ಟ್ ಮನುಷ್ಯನು, ಸ್ಟ್ರಿಕ್ಟ್ ಅಂದರೆ ನಿಮಗೆ ನಂಬಲಿಕ್ಕೆ ಆಗಲ್ಲ. ಒಂದು ಲೀನ್ ಮಾಡಿಕೊಂಡು ಒಂದು ಒಂದು ಕನ್ಸೋಲಲ್ಲಿ ಕೂರೋದಾಗಲಿ, ಕನ್ಸೋಲಲ್ಲಿ ಸೈಡಲ್ಲಿ ಕೂತ್ಕೊಂಡ್ರೆ ಅವರು ಬೈತಾ ಇದ್ರು. ಯಾವಾಗಲೂ ಏನಾದರೂ ಕೆಲಸ ಮಾಡ್ತಾ ಇರಬೇಕು, ಅಲ್ಲಿ ಅಲರ್ಟ್ ಆಗಿರಬೇಕು. ಮತ್ತು ಈ ಥರ ಸುಮ್ಮನೆ ಸುಮ್ಮನೆ ಆಗಿ ಲೇಸಿ ಆಗಿ ನಿಲ್ಲಬಾರದು. ನೀವು ಏನೋ ಸಮಥಿಂಗ್ ಯು ಹ್ಯಾವ್ ಟು ಡೂ, ಆ ಥರ ಇದ್ರು ಅವರು. ಎಲ್ಲರೂ ಪ್ರತಿಯೊಬ್ಬರು ನನಗೆ ಮಾತ್ರ ಅಲ್ಲ, ಬೇರೆಬೇಡಿ ಅವರು ಬರೋ ದೂರದ ಬರುವಾಗಲೇ ಇವರು ಟೂಲ್ಸ್ ತಗೊಳ್ತಾ ಇತ್ತು. ಇಲ್ಲಿ ಮೀಸ ಮುರಳೀಧರ ಅಂತ ಹೇಳ್ತಾ ಇತ್ತು, ಮೀಸ ಇತ್ತು ಅವ್ರಿಗೆ, ಒಳ್ಳೆ ದೊಡ್ಡ ಮೀಸ.
0: ಯಾವ ಊರ್ನವರು ಸರ್? ಅವರು
1: ಮೈಸೂರಿನವರು, ಬಟ್ ಅವರು ವೆರಿ ಗುಡ್ ಮನುಷ್ಯ, ಒಳ್ಳೆ ಮನುಷ್ಯ, ಸ್ಟ್ರಿಕ್ಟ್ ಮನುಷ್ಯ.
0: ಅಂದ್ರೆ ಒಂದು ಸರ್ಕಾರಿ ಸೇವೆ ಅಂತ ಬಂದಾಗ ಸಮಯವನ್ನ ವ್ಯಯ ಮಾಡಬೇಡಿ ಅಂತ ಅವರ ಒಂದು ಪಾಠ ಅಲ್ವಾ. ಅದರಿಂದ ನೀವು ಕಲ್ತಿದ್ದೀರಿ ಬಹಳಷ್ಟು. ಅಂದ್ರೆ ಅವರ ಒಂದು ವೃತ್ತಿ ಧರ್ಮದ ಫಲವಾಗಿ ನೀವು ಬಹಳಷ್ಟು ಪಾಠಗಳನ್ನ ಕಲ್ತಿದ್ದೀರಿ. ಆ ಸಂದರ್ಭದಲ್ಲಿ ಸರ್ ಕಾರ್ಯಕ್ರಮಗಳನ್ನ ನೀವು ಕೇಳ್ತಿದ್ರ?
1: ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೆ.
0: ಏನ್ ಕಾರ್ಯಕ್ರಮ ಕೇಳಿದ್ ನೆನಪಿದೆ ಸರ್?
1: ಮೇನ್ ನನಗೆ ಮೇನ್
0: ಆರಂಭದ ದಿನ ಅಲ್ವಾ?
1: ಆರಂಭ ಅಲ್ಲ, ನಾನು 2 ಇಯರ್ಸ್ ಅಲ್ಲಿ ಮಡಿಕೆ ಹಾಸನಲ್ಲಿ ಕೆಲಸ ಮಾಡಿ ಆಗಿದೆಯಲ್ಲ, ಇಲ್ಲಿ ಬಂದು ಆಮೇಲೆ ಇಲ್ಲಿ ಬಂದು ಎಲ್ಲ ಮಿಷಿನ್ಸ್ ಎಲ್ಲ ಕ್ಲಿಯರ್ ಮಾಡಿ ರೆಡಿ ಮಾಡಿ.
0: ಇಲ್ಲಿ ಆರಂಭದ ದಿನ,
1: ಈ ಆರಂಭದಲ್ಲಿ ಪ್ರೋಗ್ರಾಮ್ ಚಿತ್ರಗೀತೆಗಳ ಜಾಸ್ತಿ ಕೇಳ್ತಾ ಇತ್ತು ನಾನು. ಯಾಕಂದ್ರೆ ನಾನು ಆ್ಯಕ್ಚುಲಿ ಮಲಯಾಳಂ ಅಷ್ಟೇ ಆಗಿ ಮಲಯಾಳಿ ಅಲ್ವಾ, ಕನ್ನಡದಲ್ಲಿ ಚಿತ್ರಗೀತೆ ಮಾತ್ರ ನನಗೆ ಭಾರಿ ಇಷ್ಟ. ವಿಶ್ವವರ್ಧನ್ ಅಂದರೆ ಭಾರಿ ಇಷ್ಟ. ಆಗ ವಿಶ್ವವರ್ಧನ್ ಸಾಂಗ್ಸ್ ಎಲ್ಲ ಇಲ್ಲಿ ಇಲ್ಲಿ ಸ್ಟುಡಿಯೋಲಿ ಇಟ್ಕೊಂಡು ಕೇಳ್ತಾ ಇತ್ತು ಅವ್ರದ್ದು.
0: ಯಾಕಾಗಿ ನಿಮಗೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ
1: ಏನೋ ಅವರದು ತುಂಬ ಫಿಲಮ್ ನೋಡಿದ್ದೀನಿ, ಅದರಲ್ಲಿ ಎಲ್ಲ ನನಗೆ ಅವರೊಂದು ಇಷ್ಟ ಜಾಸ್ತಿ.
0: ಇಷ್ಟಪಟ್ಟು ನೋಡ್ತಾ ಇದ್ದಂತಹ ಸಿನಿಮಾ ನಟನ ಒಂದು ಆಕ್ಟಿಂಗ್ ನೀವು ನೋಡ್ಕೊಂಡು ಬಂದು ಆ ಚಿತ್ರದ ಗೀತೆ ಪ್ರಸಾರ ಆಗುವಾಗ ನಿಮಗೆ ಬಹಳ ಖುಷಿ ಆಗುತ್ತೆ.
1: ಎಸ್ಪೆಷಲಿ ಇದು 101 ನೆನಪು, ಅದು ಭಾರಿ ಬಂಧನ ಚಿತ್ರದಲ್ಲಿ ಅದೊಂದು ಖುಷಿಯ ವಿಷಯ ಅದು. ಮತ್ತೆ ಒಂದು ಆ ಕರ್ಣನಂತೆ ನಿಧಾನಿಯಾಗಿ ಒಂದು ಸಾಂಗ್ ಇದೆ
0: ಕರ್ಣ ಚಿತ್ರದ್ದು, ಆ ಕರ್ಣನಂತೆ ನಿಧಾನಿಯಾದೆ.
1: ಅದೊಂದು
0: ಯಾಕಾಗಿ ಸರ್ ಇಷ್ಟ?
1: ಅದು ಜಸ್ಟ್ ಗಿವಿಂಗ್ ಸ್ವಲ್ಪ ಏನೋ ಕೊಡ್ತಾ ಇದೆ ಅಲ್ಲ ಅದು, ಅದೊಂದು
0: ಆ ವಸ್ತುಸ್ಥಿತಿಗೆ ಫ್ಯಾಕ್ಟ್ಗೆ ನೀವು ಸ್ವಲ್ಪ ಹೋಲಿಕೆ ಇತ್ತ?
1: ಅಲ್ಲ ನನಗೆ ಮನಸ್ಸಲ್ಲಿ ಆಗ ಆತರ ಮನುಷ್ಯರು ಆಗಿರಬೇಕು ಅಂತ ಇತ್ತು,
0: ಆ ರೀತಿ ಇರಬೇಕು ಅಂತ,
1: ದಾನಿ ಆಗಬೇಕು ಅಂತ. ಒಂದು ಸಣ್ಣ ನಮ್ಮಲ್ಲಿ ಕೈ ಎಷ್ಟಾಗುತ್ತೋ ಅಷ್ಟು ಕೊಡಬೇಕು, ನಮ್ಮ ಪ್ರಾಣ ಕೊಡ್ಲಿಕ್ಕೆ ಆಗಲ್ಲ. ಅವರು ಈವನ್ ಅದರಲ್ಲಿ ಅವರು ಅವ್ರದ್ದು ಕಿಡ್ನಿ ಕೊಡ್ತಾ ಇದ್ದಾರೆ.
0: ಅಲ್ಲ ಈಗ ಪ್ರಾಣ ಕೊಟ್ಟು ನಮ್ಮನ್ನ ಕಾಪಾಡ್ತಾ ಇರ್ತಕ್ಕಂತ ಸೇನಾನಿಗಳ ನಾಡು ಕೊಡಗಿನಲ್ಲಿ ನೀವು ಸೇವೆ ಮಾಡುವಾಗ ಈ ಆಕಾಶವಾಣಿಯಂತಹ ಸಂಸ್ಥೆಯಲ್ಲಿ ನಾನು ಏನೆಲ್ಲ ರೀತಿಯ ಕಾರ್ಯಕ್ರಮಗಳನ್ನ ಕೇಳುವಂತಾಗಬೇಕು ಅಂತ ನೀವು ಕನಸು ಕಂಡ್ರ, ಸಲಹೆಯನ್ನ ಕೊಟ್ರ ಕಾರ್ಯಕ್ರಮ ವಿಭಾಗಕ್ಕೆ?
1: ಓ ನಾನು ತುಂಬ ಈ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದು ಈ ಥರ ಪ್ರೋಗ್ರಾಮ್ ಮಾಡಿದರೆ ಇಷ್ಟಿಷ್ಟು ಜನರಿಗೆ ಒಳ್ಳೆಯದಾಗುತ್ತೆ, ಇಷ್ಟಿಷ್ಟು ಇವರಿಗೆಲ್ಲ. ಯಾವ ಇವತ್ತಿಂದಲ್ಲ, ನಾನು ಆವಾಗಲೂ ಹೇಳ್ತಾ ಇತ್ತು ಇದು ಮಾಡಿದರೆ ಒಳ್ಳೆಯದು, ಈಗ ಸ್ಮಾಲ್ ಸೇವಿಂಗ್ಸ್ ಬಗ್ಗೆ ಮಾಡಿದರೆ ಚೆನ್ನಾಗಿರುತ್ತೆ, ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ಸ್ಮಾಲ್ ಸೇವಿಂಗ್ಸ್ ಅವ್ರು ಗೊತ್ತಿರೋದಿಲ್ಲ, ಅವ್ರು ಸುಮ್ಮನೆ ಚಿಟ್ಟಿ ಯಾವುದೆಲ್ಲ ಹಾಕ್ತಾರೆ, ಅದು ಸೆಕ್ಯೂರ್ಡ್ ಒಂದು ಅಮೌಂಟ್ ಸಿಟಿಯಲ್ಲಿ ಹಾಕ್ಬೋದು, ಇಲ್ಲ ಪೋಸ್ಟ್ ಆಫೀಸಲ್ಲಿ ಹಾಕ್ಬೋದು, ಸ್ಮಾಲ್ ಸೇವಿಂಗ್ಸು, ಮತ್ತು LIC ಇದೆಲ್ಲ ನಾನು ಹೇಳ್ತಾ ಇತ್ತು. ಅದೆಲ್ಲ ಮಾಡಿದರೆ ಒಳ್ಳೆ ಜನರಿಗೊಂದು ಬೋಧವಲ್ಕರಣ ಮಾಡಬೇಕು ಅಂತ ಆಸೆ ಇತ್ತು. ಅದು ಈ ಥರ ಪ್ರೋಗ್ರಾಮ್ ನಿಮ್ಮ ಕೈಲಿದೆ ಎಲ್ಲ ಐಟಮ್ಸ್, ನಮಗೆ ನಾವು ಜಸ್ಟ್ ನಿಮಗೆ ಟೆಕ್ನಿಕಲ್ ಸೈಡ್ ಕೊಡಲಿಕ್ಕೆ ಆಗೋದು, ಪ್ರೋಗ್ರಾಮ್ ಎಲ್ಲ ನಿಮ್ಮ ಸೈಡ್ಲಿದೆ.
0: ಅದಾಗ್ಯೂ ಕೂಡ ನಿಮ್ಮ ಮನಸ್ಸಿನಲ್ಲಿ 10 ಹಲವು ಯೋಜನೆಗಳು ಹುಟ್ಟುತ್ತಾ ಇತ್ತಲ್ಲ, ಅದು ನಿಸ್ವಾರ್ಥ ಸೇವೆಗೆ ಒಂದು ಸಾಕ್ಷಿ ಅಂತ ಹೇಳಬಹುದು.
2: ಪ್ರಿಯ

0: ಇದ್ದೀರಲ್ಲ ಶ್ರೋತೃಗಳೇ, ವಿವಿಧ ಆಕಾಶವಾಣಿಗಳಲ್ಲಿ ತಾಂತ್ರಿಕ ವಿಭಾಗದಲ್ಲಿ 36 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವಂತಹ ಪಿ ಆನಂದನ್ ಅವರ ಮಾತುಗಳಲ್ಲಿ ಭಾವುಕತೆ ಇತ್ತು, ತೃಪ್ತಿ ಇತ್ತು, ಸಂತೃಪ್ತಿಯ ನುಡಿಗಳಿತ್ತು, ಕಲಿಯುವ ಮನಸ್ಸಿನ ಅಂತರಾಳವಿತ್ತು, ಕಲಿಸುವ ಮನಸ್ಸಿನ ಭಾವನೆಯೂ ಅಡಗಿತ್ತು. ಅಂತಹ ಸಹೃದಯತೆಯುಳ್ಳಂತಹ ಪಿ ಆನಂದನ್ ಅವರ ಮಾತುಗಳಲ್ಲಿ ನಾವು ಗ್ರಹಿಸಬೇಕಾದಂಥದ್ದು ಸೇವೆಯಲ್ಲಿ ಶ್ರದ್ಧೆ, ಪ್ರಾಮಾಣಿಕತೆ, ಆಸಕ್ತಿ, ಈ ಮೂರು ಅಂಶಗಳನ್ನು ನಾವು ಗಣನೆಯಲ್ಲಿಟ್ಟುಕೊಂಡು ಸದಾಕಾಲ ಕಚೇರಿಯ ಪ್ರತಿಯೊಂದು ಕೆಲಸಗಳಲ್ಲಿ ಉತ್ಸಾಹದಿಂದ ಭಾಗಿಯಾಗುವಂಥದ್ದು ಅಪರೂಪದ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಮಡಿಕೇರಿ ಆಕಾಶವಾಣಿಯಲ್ಲಿ ಕೆಲಸವನ್ನು ನಿರ್ವಹಿಸುವಾಗ ಬಹಳಷ್ಟು ಅಡೆತಡೆ ಇತ್ತು ಅಂತ ಅವರ ಮಾತುಗಳಲ್ಲಿ ಕೇಳಿದಾಗ, ನಮ್ಮ ಕಲ್ಪನೆಯ ಅಂಗಳದಲ್ಲಿ ನಾವು ಒಮ್ಮೆ ಭೇಟಿಯಾದಾಗ ಆರಂಭದಲ್ಲಿ ಪಾಚಿ ಇತ್ತು. ಆರಂಭದ ದಿನಗಳಲ್ಲಿ ಸೇವೆಯನ್ನ ಸಲ್ಲಿಸುವ ಸಂದರ್ಭ ಬಂದಾಗ ಶ್ರೀ ಸಾಮಾನ್ಯನಂತೆ ಎಲ್ಲ ಕೆಲಸಗಳನ್ನ ತಾನೂ ಕೂಡ ಮಾಡಿದ್ದಂಥದ್ದನ್ನ ನೆನಪಿಸಿಕೊಂಡಾಗ ನಮಗೂ ಕೂಡ ಭಾವುಕತೆ ಉಂಟಾಗುತ್ತೆ. ಇಂತಹ ಸಂದರ್ಭದಲ್ಲಿ ಸೇವೆಯನ್ನ ಸಲ್ಲಿಸಿದಂತಹ ಸಂಸ್ಥೆ ಅವರ ಮಾತುಗಳಿಗೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟಾಗ ಮಾತ್ರ ಅವರ ಸಂತೃಪ್ತಿಯ ಬದುಕಿಗೆ ಸುಂದರ ರೂಪವನ್ನ ಕೊಡುವಂತಹದ್ದು ಅಂತ ಹೇಳ್ತಾ ಇವತ್ತಿನ ನೆನಪಿನ ಬುತ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಪಿ ಆನಂದನ್ ಅವರ ಮುಂದುವರೆದ ಮಾತುಗಳು ಮುಂದಿನ ಶನಿವಾರ ಬೆಳಗ್ಗೆ 9:05 ನೆನಪಿನ ಬುತ್ತಿ ಕಾರ್ಯಕ್ರಮದಲ್ಲಿ ಆಲಿಸಬಹುದು.
1: ಇದುವರೆಗೆ 36 ವರ್ಷಗಳ ಕಾಲ ಆಕಾಶವಾಣಿಯ ತಾಂತ್ರಿಕ ವಿಭಾಗದಲ್ಲಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವ ಪಿ ಆನಂದನ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಇದಾಗಿತ್ತು ನೆನಪಿನ ಬುತ್ತಿ. ಸಂದರ್ಶಕರು ಎಂ ಶಕುಂತಲ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಶ್ರೋತೃಗಳೇ, ಈಗ ಸಮಯ 10:23. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಉಸ್ತಾದ್ ಅಮೀರ್ ಖಾನ್ ಅವರ ಹಾಡುಗಾರಿಕೆ.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಮೀರ್ ಖಾನ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿರುವಿರಿ. ಈಗ ಕೇಳಿ ಜ್ಯೋತ್ಸ್ನಾ ಬೋಲೆ, ರಾಗ್ ಮಿಶ್ರಾ ಶಿವರಂಜನಿ, ತಾಲ್ ಕೆಹೆರ್ವಾ.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಮೀರ್ ಖಾನ್ ಅವರ ಹಾಡುಗಾರಿಕೆ, ಅನಂತರ ಜ್ಯೋತ್ಸ್ನಾ ಬೋಲೆ ಅವರ ಭಜನನ್ನು ಕೇಳಿದ್ರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 MHz. ಈಗ ಸಮಯ 10:31:03.

ಆರಂಭದಲ್ಲಿ ಝಡ್ ಪ್ಲಸ್ ಚಿತ್ರದ ಗೀತೆ, ಸುಖವೀಂದರ್ ಸಿಂಗ್ ಮತ್ತು ಮಾಧವಿ ಶ್ರೀವಾತ್ಸವ ಅವರ ಸ್ವರಗಳಲ್ಲಿ, ಮನೋಜ್ ಮಾಂಟಸೇರ್ ಅವರ ಸಾಹಿತ್ಯ, ಸಂಗೀತ ಸುಖವೀಂದರ್ ಸಿಂಗ್ ಹಾಗೂ ನಯಾಬ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

0: ಕೆ ಕೆ ಅವರ ಸ್ವರದಲ್ಲಿ ನಾರಿಯನ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇರ್ಷಾದ್ ಕಮೀಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಅನುಪಮ್ ಆಮೋದ್ ಅವರದಿತ್ತು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹೆರ್ಟ್ಸ್. ಈಗ ಸಮಯ 10:46:49. ಗಾನ ಭಜನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ಸಿಂಗಂ ರಿಟರ್ನ್ಸ್ ಚಿತ್ರದ ಗೀತೆ. ಅಂಕಿತ್ ತಿವಾರಿ ಮತ್ತು ತುಲಸಿ ಕುಮಾರ್ ಅವರು ಹಾಡಿರುವ ಗೀತೆ, ಸಂದೀಪ್ ನಾಥ್ ಅವರು ಬರೆದಿದ್ದಾರೆ, ಸಂಗೀತ ಅಂಕಿತ್ ತಿವಾರಿ ಅವರದು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಗಾನ ಭಜನಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಂದಿನಿ ಶ್ರೀಕರ್ ಅವರು ಹಾಡಿರುವ ಕ್ವೀನ್ ಚಿತ್ರದ ಗೀತೆ, ಅನ್ವಿತ್ ದತ್ತವರ ಸಾಹಿತ್ಯ, ರಾಗ ಸಂಯೋಜನೆ ಅಮಿತ್ ತ್ರಿವೇದಿ ಅವರದು.

ಗಾನಭಜನಾ ಕಾರ್ಯಕ್ರಮದ ಕಡೆಗೆ ಶಂಕರ್ ಮಹಾದೇವನ್ ಅವರು ಹಾಡಿರುವ ಮಂಜುನಾಥ್ ಚಿತ್ರದ ಗೀತೆ, ರಜನೀಶ್ ಬಿಷಾತ್ ಅವರ ಸಾಹಿತ್ಯ ಸಂಗೀತ ಪರಿಕ್ರಮಾ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ

0: ಆಕಾಶವಾಣಿ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ
2: ಆಕಾಶವಾಣಿಗೆ 90ರ ಸಂಭ್ರಮ.
0: ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
2: ಆಕಾಶವಾಣಿಯ ಅಂತರಾಳ.
0: ಆಕಾಶ ಬುಟ್ಟಿ.
2: ಆಕಾಶ ಬುಟ್ಟಿ
0: ಆಲಿಸಿ. ಆಕಾಶ ಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೇ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ.

ಆತ್ಮೀಯ ಕೇಳುಗರೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಗಾನಡಂಗೂರ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ದಾನಚಿಂತಾಮಣಿ ಅತ್ತಿಮಬ್ಬೆ ಅವರನ್ನು ಕುರಿತು ಭಾಷಣಕಾರರು ಶಾಂತಲಾ ಎಸ್ ಮುಕುಂದಿಮಠ, ನಿರ್ವಾಣೆ ವೆಂಕಟೇಶ್ ಬೇವಿನ ಬೆಂಚಿ, ನೆರವು ರಮಾ ಕುಲಕರ್ಣಿ. ಅನಂತರ ಭಾವಗೀತೆಗಳನ್ನು ಕೇಳುತ್ತೀರಿ. 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಯನ್ನು ಕುರಿತ ಕಾರ್ಯಕ್ರಮ, ಪ್ರಗತಿ ಪಥದಲ್ಲಿ ಪಿಎಂ ಕುಸುಮ್ ಯೋಜನಾ ಕುರಿತು ಭಾಗವಹಿಸಿ ಮಾತನಾಡುತ್ತಾರೆ ಅರಕಲಗೋಡು ವಿ ಮಧುಸೂದನ್ ಮತ್ತು ರವಿಶಂಕರ್ ಜಿಆರ್. 1:30 ಗಂಟೆಗೆ ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 3 ಗಂಟೆಗೆ ರೂಪಕ ಗುರುನಾನಕರು, ಭಾವೈಕ್ಯತೆಯ ಜೀರ, ರಚನೆ ಸಂಧ್ಯಾ ಹನುಗುಂಟಿಕ್ಕಾರ್, ನಿರ್ಮಾಣ ಸದಾನಂದ ಪೆರ್ಲ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. 3:30 ಗಂಟೆಗೆ ನಾಟಕ ಚಿಲಕ ಚಿತ್ತಾರ, ರಚನೆ ವಿಜಯಕುಮಾರ್ ಕೆ ಗೋಟ್ಕಿ, ನಿರ್ಮಾಣ ಉಷಾ ಬಿ ಪಾಟೀಲ್. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. ಅನಂತರ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 4:30 ಗಂಟೆಗೆ ನೆನಪು ನಿನ್ನಾದ ಹಳೆಯ ಕನ್ನಡ ಚಿತ್ರಗೀತೆಗಳು, ಸಂಜೆ 5 ಗಂಟೆಗೆ ಕ್ರೀಡಾಲಹರಿ, ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ಮಾಸ್ಟರ್ಸ್ ಮ್ಯಾರಥಾನ್ನಲ್ಲಿ ಸಾಧನೆ ಮಾಡುತ್ತಿರುವ ಪೆರಾಜ ಗ್ರಾಮದ ಬಂಗಾರಕೋಡಿ ವಿದ್ಯಾ ಹರೀಶ್ ಅವರೊಂದಿಗೆ ನಡೆಸಿದ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ವಿನೋದ್ ಮೂಡುಗತ್ತೆ. 5:30 ಗಂಟೆಗೆ ಸಂಜೆ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827222285558. ಇಂದು ಸಂಜೆ 6:50 ಗಂಟೆಗೆ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ರೈತರ ಫ್ರೂಟ್ಸ್ ಐಡಿಯ ಪ್ರಯೋಜನಗಳು ಮತ್ತು ವೈಶಿಷ್ಟ್ಯಗಳನ್ನು ಕುರಿತು ಡಾಕ್ಟರ್ ಜಿ ಸರಶ್ಚಂದ್ರ ರಾನಡೆ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಲಿದ್ದೀರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. FM 103.1 MHz. ಈಗ ಸಮಯ 11:05:49. ಈಗ ಗಾನಡಂಗೂರ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ವಿಜಯಪ್ರಕಾಶ್ ಅವರು ಹಾಡಿರುವ ವಾಸ್ತು ಪ್ರಕಾರ ಚಿತ್ರದ ಗೀತೆ. ಜಯಂತ್ ಕಾಕಿಣಿಯವರು ಗೀತೆಯನ್ನು ಬರೆದಿದ್ದಾರೆ. ವಿಹಾರಿ ಕೃಷ್ಣ ಅವರ ಸಂಗೀತವಿದೆ.

ಗಾನಡಂಗುರ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಚಿತ್ರದ ಗೀತೆ ಐಶ್ವರ್ಯ ರಂಗರಾಜನ್ ಅವರ ಸ್ವರದಲ್ಲಿ. ಪ್ರಮೋದ್ ಮರವಂತೆ ಅವರು ಗೀತೆಯನ್ನು ಬರೆದಿದ್ದಾರೆ. ಶಿವಪ್ರಸಾದ್ ಅವರ ಸಂಗೀತವಿದೆ.

ಕೇಳಿ ಗಾನಡಂಗೂರ ಕಾರ್ಯಕ್ರಮದಲ್ಲಿ ಈಗ ವಿಜಯ್ ಪ್ರಕಾಶ್ ಮತ್ತು ಚಿತ್ರ ಅವರು ಹಾಡಿರುವ ಮತ್ತೆ ಮುಂಗಾರು ಚಿತ್ರದ ಗೀತೆ. ದ್ವಾರ್ಕಿ ರಾಘವ್ ಅವರ ಈ ಗೀತೆಗೆ ರಾಗ ಸಂಯೋಜನೆ ಎಕ್ಸ್ ಪೌಲ್ ರಾಜ್ ಅವರದು.

ಈಗ ಕೇಳಿ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ರಾಬರ್ಟ್ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ ಅವರು.

ಕೈಲಾಶ್ ಖೇರ್ ಮತ್ತು ಸಂಗಡಿಗರ ಸ್ವರಗಳಲ್ಲಿ ಮಾಸ್ತಿಗುಡಿ ಚಿತ್ರದ ಗೀತೆಯನ್ನು ಆಲಿಸಿದ್ರಿ. ಕವಿರಾಜ್ ಅವರ ಗೀತೆಗೆ ಸಾಧು ಕೋಕಿಲ ಅವರ ಸಂಗೀತವಿತ್ತು. ಇನ್ನು ಮುಂದೆ ಪಾರು ಪಾರ್ವತಿ.

ಚಿತ್ರದ ಗೀತೆ. ಚೇತನ್ ನಾಯಕ್ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ರೋಹಿತ್ ಕೀರ್ತಿ, ಸಂಗೀತ ಆರ್ ಹರಿ ಅವರದು.

ಗೀತೆಯದು ಯಾವ ಮೋಹನ ಮುರಳಿ ಕರೆಯಿತು. ಸತ್ಯಪ್ರಕಾಶ್ ಅವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ವಿ. ನಾಗೇಂದ್ರ ಪ್ರಸಾದ್. ಸಂಗೀತ ಅನಿಲ್ ಸಿಜೆ ಅವರದು.

ನಾನದೇ ತರಗಲ ದುಗುಡ ತುಮ್ಮಾನದ ಕಡಿದಿರದ ಸುಲ್ಮಳೆ ಕೈ ಹಿಡಿದು ಮುನ್ನಡೆಸು ಓ ಜೀವದಾಸಲೆ.

ಇಂದು ನಾಗರಾಜ್ ಅವರ ಸ್ವರದಲ್ಲಿ 45 ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ವಿ ನಾಗೇಂದ್ರ ಪ್ರಸಾದ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ರಾಗ ಸಂಯೋಜನೆ ಅರ್ಜುನ್ ಚನ್ಯ ಅವರದು.

ಗಾನಡಂಗೂರ ಕಾರ್ಯಕ್ರಮದ ಕಡೆಗೆ ಕಲ್ಟ್ ಚಿತ್ರದ ಗೀತೆ ಜಸ್ಕಿರಣ್ ಸಿಂಗ್ ಮತ್ತು ಪೃಥ್ವಿ ಭಟ್ ಅವರ ಸ್ವರಗಳಲ್ಲಿ, ಅನಿಲ್ ಕುಮಾರ್ ಅವರ ಸಾಹಿತ್ಯ ಸಂಗೀತ, ಅರ್ಜುನ್ ಜನ್ಯ ಅವರದು.

ಗಾನಡಂಗೂರ ಕಾರ್ಯಕ್ರಮದಲ್ಲಿ ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 12 ಗಂಟೆ. ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಸ್ವಚ್ಛ ಭಾರತ ಮಿಷನ್ ಸ್ವಚ್ಛತೆಯೇ ಸೇವೆ ಅಭಿಯಾನದಡಿ ಬಳ್ಳಾರಿ ಮಹಾನಗರ ಪಾಲಿಕೆ ಸ್ಯಾನಿಟರಿ ತ್ಯಾಜ್ಯ ಬಳಸಿ ಗೊಬ್ಬರ ಉತ್ಪಾದಿಸಿ ಕಸದಿಂದ ಗಿಡ ಎಂಬ ಪರಿಸರ ಸ್ನೇಹಿ ಅನುಕರಣೀಯ ಯೋಗ್ಯ ಮಾದರಿ ಸೃಷ್ಟಿಸಿದೆ. ಬಳ್ಳಾರಿ ಮಹಾನಗರ ಪಾಲಿಕೆಯ 13ನೇ ವಾರ್ಡ್ನ ಸ್ವಚ್ಛತಾ ಪರಿವೀಕ್ಷಕ ಜಗನ್ನಾಥ್ ರೆಡ್ಡಿ ತ್ಯಾಜ್ಯ ವಸ್ತುಗಳನ್ನು ಹೂಕುಂಡಗಳನ್ನಾಗಿ ಪರಿವರ್ತಿಸಿ ಸಸಿ ನೆಟ್ಟು ಬೆಳೆಸುತ್ತಿದ್ದಾರೆ. ಜಗನ್ನಾಥ್ ರೆಡ್ಡಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಈ ಉಯ್ಯರಿನಲ್ಲಿರ್ತಕ್ಕಂಥ ಹಸಿ ಕಸ ಮತ್ತು ಒಣಕಸ ಹಾನಿಕಾರಕ ಕಸವನ್ನು ಸಪರೇಟ್ ಮಾಡಿ ನಮ್ಮ ಎಷ್ಟು ಬೇಕಾಗುತ್ತೆ ತ್ಯಾಜ್ಯ ಗೊಬ್ಬರ ಮಾಡಲಿಕ್ಕೆ ಈ ಏರಿಯಾ ಸಣ್ಣದಿದೆ, ಅದರಲ್ಲಿ ಮತ್ತೆ ತಗೊಂಬಂದು ನಾವು 90 ಡೇಸ್ಗೆ ಅದು ಗೊಬ್ಬರ ಆಗುತ್ತೆ. ಕೊಳಿತೆ ಕೊಳಿತದ ಮೇಲೆ ಎರೆಹುಳ ಗೊಬ್ಬರ, ಎರೆಹುಳವನ್ನು ಅದರಲ್ಲಿ ಬಿಟ್ಟು 60 ಡೇಸ್ಗೆಲ್ಲ ಗೊಬ್ಬರ ಆಗ್ಬಿಡುತ್ತೆ. ಅದೇ ಗೊಬ್ಬರವನ್ನು ನಾವು ಗಿಡಗಳಿಗೆ ಸಿಂಪರಣೆ ಮಾಡಿ ಪೌಷ್ಟಿಕಾಂಶ ಚೆನ್ನಾಗಿ ಬೇರೆ ಗಟ್ಟಿಯಾಗಿ ಬರ್ತದೆ ಅಂತೇಳಿ ಅದಕ್ಕೆ ಗಿಡಗಳಿಗೆ ವಿತರಣೆ ಮಾಡ್ತಾ ಇದ್ದೇವೆ.
0: ಬಳ್ಳಾರಿ ಮಹಾನಗರ ಪಾಲಿಕೆ 13ನೇ ವಾರ್ಡ್ ನಿವಾಸಿ ಕೃಷ್ಣವೇಣಿ ಪಾಲಿಕೆಯಿಂದ ವೈಜ್ಞಾನಿಕ ಕಸ ನಿರ್ವಹಣೆ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ.
2: ಸ್ವಚ್ಛತೆ ಬಗ್ಗೆ ಬಹಳ ನಮ್ಗೆ ಕಾರ್ಪೊರೇಟರ್ ಆಗಿರ್ಬೋದು, ನಮ್ಮ ಮುನ್ಸಿಪಾಲಿಟಿ ಸರ್ ಅವರು ಆಗಿರ್ಬೋದು, ಎಲ್ಲಾದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತಾನೆ ಇದಾರೆ. ಅದ್ರ ಬಗ್ಗೆ ವೀಕ್ಲಿ ಟ್ವೈಸ್ ಕ್ಲೀನ್ ಮಾಡಿಸ್ತಾರೆ, ಮತ್ತ ಆಮೇಲೆ ಹಸೆ ಕಸ ಮತ್ತು ಒಣ ಕಸ ಮತ್ತೆ ಹಾನಿಕಾರಕ ಕಸ ಅಂತೇಳಿ ಸಪರೇಟ್ ಸಪರೇಟ್ ತಗೊಂಡು ಹೋಗ್ತಾರೆ, ಗೊಬ್ಬರ ಮಾಡಿಸ್ಕೊಡ್ತಾರೆ.
0: ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ ಅಂಗವಾಗಿ ಕೊಪ್ಪಳ ತಾಲೂಕು ಕಲ್ ತಾವರಗೇರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಚನಡೋಣಿ ತಾಂಡಾದ ಡಿ ಹೊಸಳ್ಳಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಕೆರೆ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಕೂಲಿ ಕಾರ್ಮಿಕ ಮಹಿಳೆಯರಿಗೆ ಋತುಚಕ್ರ ನೈರ್ಮಲ್ಯದ ಕುರಿತು ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಸ್ವಚ್ಛ ಭಾರತ ಮಿಷನ್ ಯೋಜನೆಯ ನೈರ್ಮಲ್ಯ ಹಾಗೂ ಶುಚಿತ್ವ ಸಮಾಲೋಚಕಿ ಬಸಮ್ಮ ಹುಡೇದ್ ಮಾಹಿತಿ ನೀಡಿದರು. ಆಲೂಗಡ್ಡೆ ಎಲ್ಲಿ ಬೆಳೆಯುತ್ತದೋ ಅಲ್ಲಿ ಜೀವನೋಪಾಯ ಅಭಿವೃದ್ಧಿ ಹೊಂದುತ್ತದೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಆಲೂಗಡ್ಡೆ ದಿನ ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ನೇತೃತ್ವದಲ್ಲಿ ಆಲೂಗಡ್ಡೆ ಕೃಷಿ ಮತ್ತು ಮೌಲ್ಯ ಸರಪಳಿ ಸುಸ್ಥಿರ ಆದಾಯ ಹಾಗೂ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವ ಬಗ್ಗೆ ಚಿಂತನೆ

0: ಮಂಥನ ನಡೆಯಲಿದೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಯಾದಗಿರಿ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ 77 ದೂರುಗಳನ್ನು ಪರಿಶೀಲಿಸಿ 57 ಪ್ರಕರಣಗಳನ್ನು ಇತ್ಯರ್ಥಪಡಿಸಿದರು. ಸಾರ್ವಜನಿಕರ ಅಹವಾಲು ಆಲಿಕೆ ಅಧಿಕಾರಿಗಳಿಗೆ ತಮ್ಮ ಜವಾಬ್ದಾರಿಯ ಅರಿವು ಮೂಡಿಸುತ್ತದೆ. ಸರ್ಕಾರಿ ಸಿಬ್ಬಂದಿ ಗೌರವಯುತವಾಗಿ ಸಾರ್ವಜನಿಕರಿಂದ ಬಂದ ದೂರುಗಳಿಗೆ ಸಮಯೋಚಿತವಾಗಿ ಸ್ಪಂದಿಸುವುದು ಕಡ್ಡಾಯ ಎಂದರು. ಇಂದು ಬೆಳಗ್ಗೆ ಯಾದಗಿರಿಯ ಲುಂಬಿನಿ ವನಕ್ಕೆ ಭೇಟಿ ನೀಡಿ ಅವರು ಪರಿಶೀಲಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವದ ಭಾಗವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದ ಸತ್ತೂರಿನ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಇಂದು ರಾಷ್ಟೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಆಯೋಜಿಸಿದ್ದಾರೆ. ಅಪರಾಹ್ನ 4:30ಕ್ಕೆ ಹಿಂದೂಸ್ಥಾನಿ ಗಾಯಕ ಪಂಡಿತ್ ಜಯತೀರ್ಥ ಮೇವುಂಡಿ ಹಾಗೂ ಬಾನ್ಸುರಿ ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಜುಗಲ್ಬಂದಿ, ಬಳಿಕ ಸಂಜೆ 7 ಗಂಟೆಗೆ ಹಿಂದೂಸ್ಥಾನಿ ಗಾಯಕಿ ವಿದುಷಿ ಕೌಶಿಕಿ ಚಕ್ರವರ್ತಿ ತಮ್ಮ ಗಾಯನ ಪ್ರಸ್ತುತಪಡಿಸಲಿದ್ದಾರೆ. ನಾಡಿದ್ದು ಜೂನ್ 1ರಿಂದ ಬೆಂಗಳೂರಿನ ಯಶವಂತಪುರದಿಂದ ವಿಜಯಪುರ ನಡುವೆ ಹೊಸ ದ್ವಿಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಕಾರ್ಯಾರಂಭಿಸಲಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ವಿಶೇಷ ಹೈಸ್ಪೀಡ್ ರೈಲು ಶನಿವಾರ ಮತ್ತು ಸೋಮವಾರ ಯಶವಂತಪುರದಿಂದ ವಿಜಯಪುರಕ್ಕೆ, ಪ್ರತಿ ಭಾನುವಾರ ಹಾಗೂ ಮಂಗಳವಾರ ವಿಜಯಪುರದಿಂದ ಯಶವಂತಪುರ ನಡುವೆ ಸಂಚರಿಸಲಿದೆ. ನಾಳೆ 31 ವಿಶ್ವ ತಂಬಾಕು ರಹಿತ ದಿನ. ಆಕರ್ಷಣೆಯನ್ನು ಬಹಿರಂಗಪಡಿಸುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ಎದುರಿಸುವುದು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ತಂಬಾಕು ನಿಷೇಧ ಕೋಶದ ಸಮನ್ವಯ ಸಮಿತಿ ಸಭೆ ಜರುಗಿತು. ಗದಗ್ ಜಿಲ್ಲೆಯಲ್ಲಿ ನಾಳೆ 31ರಿಂದ ಜೂನ್ 30ರವರೆಗೆ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ಸೇವನೆಯ ದುಷ್ಪರಿಣಾಮದ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮಗಳು ಜರುಗಲಿವೆ. ಪಲ್ಸ್ ಪೋಲಿಯೋ ರಾಷ್ಟೀಯ ಅಭಿಯಾನ ರಾಜ್ಯಾದ್ಯಂತ ಆಯೋಜಿತವಾಗಿದ್ದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಜೂನ್ 28ರಿಂದ ಜುಲೈ 1ರವರೆಗೆ 4 ದಿನಗಳ ಕಾಲ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಆರಂಭಗೊಂಡ 2 ದಿನಗಳ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ನ ಮೊದಲ ದಿನ ತಮಿಳುನಾಡಿನ ಮಹಾಬಲಿಪುರಂನ ಕಮಲಿ ಮೂರ್ತಿ ಮಹಿಳೆಯರ ವಿಭಾಗದಲ್ಲಿ ಫೈನಲ್ ಹಂತ ಪ್ರವೇಶಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಳೆ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನಾಡಲಿದ್ದಾರೆ. 11:30ರ ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಮನದ ಮಾತು ಬಿತ್ತರಗೊಳ್ಳಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ. ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ದಾನ ಚಿಂತಾಮಣಿ ಆತ್ಮಬೆ, ಈ ಕುರಿತು ಭಾಷಣ ಹಾಗೂ ಭಾವಗೀತೆಗಳನ್ನು. ಮೊದಲಿಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಕುರಿತು ಮಾತನಾಡುತ್ತಾರೆ ಶಾಂತಲಾ ಎಸ್ ಮುಕುಂದಿಮಠ.
2: ನಮ್ಮ ನಾಡಿನ ಚರಿತ್ರೆಯಲ್ಲಿ ಸ್ತ್ರೀಗೆ ವಿಶಿಷ್ಟವಾದ ಸ್ಥಾನ ಅನಾದಿ ಕಾಲದಿಂದಲೂ ಇರುವುದನ್ನು ಕಾಣುತ್ತೇವೆ. ಹೆಣ್ಣು ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಲ್ಲಳು ಎಂಬುದಕ್ಕೆ ಅನೇಕ ಸಂಗತಿಗಳು ದೊರೆಯುತ್ತವೆ. ಅವು ಪುರಾಣ ಕಾವ್ಯಗಳಾಗಬಹುದು, ಅರಸು ರಾಣಿಯರಾಗಬಹುದು, ಇಂದಿನ ಆಧುನಿಕ ಮಹಿಳೆಯರಾಗಬಹುದು. ತಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಅವು ಮಾಡಿದಂಥ ಸಾಧನೆಗಳನ್ನು ಮರೆಯುವಂತಿಲ್ಲ. ವೇದಗಳ ಕಾಲದಲ್ಲಿ ಮಹಿಳೆ ತನ್ನ ಸ್ವಪ್ರತಿಭೆ ಸ್ವಸಾಮರ್ಥ್ಯದಿಂದ ಸಾಧನೆಗೈದಿರುವುದು ವಿಶೇಷ. ಅಂತಹವರಲ್ಲಿ ಮೈತ್ರೇಯಿ ಮತ್ತು ಗಾರ್ಗೇಯಿ ಪ್ರಮುಖರಾದವರು. ತಮ್ಮ ಸಾಧನೆಗಳಿಂದ ಇವತ್ತು ಇತಿಹಾಸದಲ್ಲಿ ಉಳಿದಿದ್ದಾರೆ. ಅದೇ ಸ್ಮೃತಿಗಳ ಕಾಲದಲ್ಲಿ ಸ್ತ್ರೀಯರಿಗೆ ವೈಯಕ್ತಿಕ ವಿಕಸನಕ್ಕೆ ಅವಕಾಶವಿರಲಿಲ್ಲ. ನ ಸ್ತ್ರೀ ಸ್ವಾತಂತ್ರ್ಯ

ಮಹಾರತಿ ಎಂದು ಮನುಶಾಸ್ತ್ರವು ಹೇಳುತ್ತದೆ. ಹೀಗಾಗಿ ಸ್ತ್ರೀಯರಿಗೆ ಸಮಾನತೆ ಇರಲಿಲ್ಲವಾದರೂ 12ನೇ ಶತಮಾನದಲ್ಲಿ ಶರಣರು ಸ್ತ್ರೀಯರಿಗೆ ಸಮಾನತೆ ತಂದುಕೊಟ್ಟಿರುವುದನ್ನು ಸ್ಮರಿಸಬಹುದು. ಇಂತಹವರಲ್ಲಿ ಶ್ರೇಷ್ಠಳು ಎನಿಸಿದಂತ ಸ್ತ್ರೀ 10-11ನೆಯ ಶತಮಾನದ ಪೂರ್ವದಲ್ಲಿದ್ದ ಜೈನ ಶ್ರಾವಕಿ ಅತಿಮಬ್ಬೆ. ಇವಳು ಕವಿ ಪೋಷಕಳು, ಕಲಾಪೋಷಕಳು, ದಾನದತ್ತಿಯ ವೀರಳು ಹಾಗೂ ಆಧ್ಯಾತ್ಮಿಕವಾಗಿ ಬಾಳಿ ಬಗೆದ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಾಚೀನ ಕರ್ನಾಟಕದ ಸ್ತ್ರೀಯರಲ್ಲಿ ಅಗ್ರಗಣ್ಯಳಾಗಿದ್ದಾಳೆ. ಅತ್ತಿಮಬ್ಬೆಯ ವಿನಯ, ವಿವೇಕ, ಶೌರ್ಯ, ಸಾಹಸಗಳಂತ ಆದರ್ಶಗಳು ಇವತ್ತಿಗೂ ಪ್ರಸ್ತುತ. ದಾನ ಎಂದ ಕೂಡಲೇ ಮೊದಲು ನೆನಪಾಗುವುದು ನಮಗೆ ಮಹಾಭಾರತದ ದಾನಶೂರಕರ್ಣ. ಅವರನ್ನು ಬಿಟ್ಟರೆ ನಂತರದಲ್ಲಿ ಸುಮಾರು 1000 ವರ್ಷಗಳ ಹಿಂದೆ ಬಾಳಿ ಬದುಕಿದ್ದ ದಾನ ಚಿಂತಾಮಣಿ ಎಂದೇ ಹೆಸರಾಗಿದ್ದ ಅತ್ತಿಮಬ್ಬೆ. ಈಕೆಯ ಜೀವನದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯುವ ಸಣ್ಣ ಪ್ರಯತ್ನ. 1000 ವರ್ಷದ ಹಿಂದೆ ಚಾಲುಕ್ಯ ರಾಜಲಿ ಬಾಳಿ ಬೆಳಗಿದ ಮಹಾಸಾಧ್ವಿ ಅತ್ತಿಮಬ್ಬೆಯ ಭವ್ಯವಾದ ಬಾಳು ದಿವ್ಯವಾದ ಕಾವ್ಯವಾಗಿ ಮಹಾಕವಿ ರನ್ನನ ಅಜಿತ ತೀರ್ಥಂಕರರ ಪುರಾಣದಲ್ಲಿ ರಸತೊರೆಯಂತೆ ರೂಪುಗೊಂಡಿದೆ. ಅವಳ ಪರಮ ಪವಿತ್ರವಾದ ಉದಾತ್ತ ಜೀವನದ ವಿವರಗಳು ಕವಿಯ ಪವಿತ್ರಾಂತರಣದಿಂದ ಹೊರಹೊಮ್ಮಿದೆ. ರನ್ನ ಹಾಡಿದ ಅತ್ತಿಮಬ್ಬೆಯ ಜೀವನ ಗೀತೆ ಸಹೃದಯರ ಕಿವಿಗೆ ಇಂಪು, ಹೃದಯಕ್ಕೆ ತಂಪು. 10ನೆಯ ಶತಮಾನದ ಉತ್ತರಾರ್ಧ ಮತ್ತು 11ನೆಯ ಶತಮಾನದ ಮೊದಲ ಭಾಗದಲ್ಲಿ ಜೀವಿಸಿದ್ದ ಅತ್ತಿಮಬ್ಬೆ ಚಾಲುಕ್ಯ ಚಕ್ರವರ್ತಿ ಅಹವಮಲ್ಲ ತೈಲಪನ ಮಗ ಇರಿವ ಬೆಡಂಗ ಸತ್ಯಾಶ್ರಯನ ಕಾಲದಲ್ಲಿದ್ದರು. ಅವರ ಪೂರ್ವಜರು ಈಗಿನ ಆಂಧ್ರಪ್ರದೇಶದಲ್ಲಿರುವ ವೆಂಗಿಮಂಡಲ ಪುಂಗನೂರಿನ ಪ್ರದೇಶದಿಂದ ಬಂದವರು. ಅತ್ತಿಮಬ್ಬೆಯ ತಂದೆಯ ತಂದೆ ನಾಗಮಯ್ಯ ಜೈನ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು. ಇವನ ಮಕ್ಕಳೇ ಮಲ್ಲಪ್ಪಯ್ಯ ಮತ್ತು ಪೊನ್ನಮ್ಮಯ್ಯ. ಈ ಸೋದರರಿಬ್ಬರ ಆಶ್ರಯದಲ್ಲಿ ಪೊನ್ನ ಶಾಂತಿ ಪುರಾಣವನ್ನು ಬರೆದ. ಪೊನ್ನಮ್ಮಯ್ಯ ತನ್ನ ದೊರೆ ತೈಲಪ್ಪನಿಗಾಗಿ ಕಾವೇರಿ ತೀರದ ಇಳದಲ್ಲಿ ಪ್ರಾಣವನ್ನು ಒಪ್ಪಿಸಿದ. ಇವರಲ್ಲಿ ಮಲ್ಲಪ್ಪಯ್ಯ ಮತ್ತು ಅಪ್ಪಕಬ್ಬೆಯ ಮಗಳೇ ಅತ್ತಿಮಬ್ಬೆ ಹಾಗೂ ಗುಂಡುಮಬ್ಬೆ. ಅತ್ತಿಮಬ್ಬೆ ಬಾಲ್ಯದಿಂದಲೂ ಅತಿ ಚತುರೆ, ವಿನಯ ವಿವೇಕ ಸಂಪನ್ನೆಯಾಗಿದ್ದಳು. ಮಲ್ಲಪ್ಪಯ್ಯ ತನ್ನ ಮಕ್ಕಳಿಗಾಗಿ ಉತ್ತಮ ಗುರುಗಳಾದಂತಹ ಜಿನಚಂದ್ರರನ್ನು ನಿಯಮಿಸಿ ಮನೆಯಲ್ಲಿಯೇ ವಿದ್ಯಾಭ್ಯಾಸವನ್ನು ಕೊಡಿಸಿದರು. ಅತ್ತಿಮಬ್ಬೆ ಜಿನಚಂದ್ರ ಗುರುಗಳಿಂದ ಜಿನತತ್ವಗಳನ್ನು ಅಧ್ಯಯನ ಮಾಡಿ ಅದರ ಸಾರವನ್ನು ಅರಿತುಕೊಂಡಳು. ಜೊತೆಗೆ ಸಹೋದರರೊಂದಿಗೆ ಕತ್ತಿ ಬರೆಸೆ, ಕುದುರೆ ಸವಾರಿ, ಬಿಲ್ವಿದ್ಯೆಗಳನ್ನು ಕಲಿತಳು. ಅತ್ತಿಮಬ್ಬೆ ಹಾಗೂ ಗುಂಡುಮಬ್ಬೆ ಜೊತೆಯಲ್ಲಿ ಚಾಲುಕ್ಯ ಚಕ್ರವರ್ತಿಯ ಅಹವಮಲ್ಲನ ಭುಜಾದಂಡದಂತಿದ್ದ ನಾಗದೇವನೊಂದಿಗೆ ಲಗ್ನವಾಯಿತು. ಈ ಶುಭ ಸಂಭ್ರಮದಲ್ಲಿ ಮಲ್ಲಪ್ಪಯ್ಯ ಪೊನ್ನನ ಶಾನ್ ಪುರಾಣದ 1000 ಹಸ್ತಪ್ರತಿಗಳನ್ನು ಮಾಡಿಸಿದನು. ಮದುವೆಗೆ ಬಂದ ಬಂಧು ಮಿತ್ರರಿಗೆ ಬಂಗಾರದ ಜಿನಬಿಂಬ ಹಾಗೂ ಹಸ್ತಪ್ರತಿಗಳನ್ನು ಉಡುಗೊರೆಯಾಗಿ ನೀಡಿದನು. ಪೊನ್ನನ ಶಾಂತಿ ಪುರಾಣದಲ್ಲಿ ಅತ್ತಿಮಬ್ಬೆಯ ತವರು ಮನೆಯ ಹಲವು ಸಂಗತಿಗಳು ಹೇಳಿರುವುದು ಕಾವ್ಯದಿಂದ ನಮಗೆ ತಿಳಿದು ಬರುತ್ತದೆ. ಅತ್ತಿಮಬ್ಬೆಯ ಆಶ್ರಯದಲ್ಲೇ ರನ್ನ ಕವಿ ಅಜಿತ ಪುರಾಣವನ್ನು ಬರೆದಿದ್ದು. ಈ ಪುರಾಣದಲ್ಲಿ 2ನೆಯ ತೀರ್ಥಂಕರರಾದ ಅಜಿತ ಸ್ವಾಮಿ ಮತ್ತು 2ನೇ ಚಕ್ರವರ್ತಿಯಾದ ಸಗರನ ಚರಿತ್ರೆಯುಳ್ಳ ಜೈನ ಪುರಾಣವಿದೆ. ಈ ಕಾವ್ಯದಲ್ಲಿ ರನ್ನನು ಅತ್ತಿಮಬ್ಬೆಯ ಗುಣವನ್ನು ಕೊಂಡಾಡುತ್ತಾ ತನಗೆ ಪೋಷಕರಾದ ಚಾಮುಂಡರಾಯ ತೈಲಪರಂತೆಯೇ ಅತ್ತಿಮಬ್ಬೆಯು ಮುಖ್ಯಳಾಗಿದ್ದಾಳೆ. ಚಕ್ರವರ್ತಿಗಳಲ್ಲಿ ತೈಲಪರೇಷ್ಠನಾಗಿರುವಂತೆ ದಾನದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಎಂಬುದು ಕವಿಯ ಹೇಳಿಕೆ. ರನ್ನನಿಂದ ಅಜಿತ ಪುರಾಣವನ್ನು ಹೇಳಿಸಿದವಳು ಅತ್ತಿಮಬ್ಬೆ. ಆದಿ ಪುರಾಣ, ಶಾಂತಿ ಪುರಾಣಗೆ ಸಮಾನವಾದ ಈ ಕೃತಿಯನ್ನು ಆಶ್ರಿತ ಚಿಂತಾಮಣಿಗತ್ತಿಮಬ್ಬೆಗರ್ತಿಯೇ ಪೇಳ್ದಂ ಇದ್ದಾನೆ ಕವಿ. ಇದರಿಂದ ಅತ್ತಿಮಬ್ಬೆ ಪರವಾಗಿರುವ ಇವನ ಗೌರವ ವ್ಯಕ್ತವಾಗುವುದಲ್ಲದೆ ಅವಳ ಆದರ್ಶ ಚಾರಿತ್ರವನ್ನು ಪೀಠಿಕಾ ಭಾಗದಲ್ಲಿ ಮುಕ್ತ ಕಂಠದಿಂದ ಹೊಗಳಿದ್ದಾನೆ ಹಾಗೂ ಅವಳ ಗುಣವನ್ನು ಲಕ್ಕುಂಡಿಯ ಶಿಲಾಶಾಸನದ

ಲಿಯು ಅವನೇ ಬಣ್ಣಿಸಿದ್ದಾನೆ. ಸಾಮಾನ್ಯವಾಗಿ ಹೆಣ್ಣು ತಾಯಿಯಾಗುವ ಸಂದರ್ಭದಲ್ಲಿ ಬಯಕೆಗಳು ಇರುವುದು ಸಹಜ. ಆದರೆ ಅತ್ತಿಮಬ್ಬೆಯ ಬಯಕೆಯೇ ವಿಶೇಷವಾಗಿತ್ತು. ಅದೆಂದರೆ ಜಿನಾಲಯಗಳನ್ನು ಕಟ್ಟಿಸಬೇಕು, 1,000 ಬಂಗಾರದ ಜಿನಬಿಂಬಗಳನ್ನು ದಾನ ಮಾಡಬೇಕು, 1,000 ಮುನಿಗಳಿಗೆ ಆಹಾರ ನೀಡಬೇಕು ಎಂಬುದೇ ಆಕೆಯ ಬಯಕೆಯಾಗಿತ್ತು. ಅವಳ ಬಯಕೆಯೂ ಈಡೇರಿತು. ಅನ್ನಿಗ ದೇವನೆಂಬ ಗಂಡು ಮಗುವಿನ ತಾಯಿಯೂ ಆದಳು. ದಾನ ಚಿಂತಾಮಣಿ ಅತ್ತಿಮಬ್ಬೆಯು ವೀರ ಶೂರಳು ಎಂಬುದಕ್ಕೆ ಪತಿ ನಾಗದೇವನೊಂದಿಗೆ ಆಗಾಗ ಯುದ್ಧಕ್ಕೆ ಹೋಗುತ್ತಿದ್ದಳು. ಸಾರಥಿಯಾಗಿ ರಥ ನಡೆಸುತ್ತಿದ್ದಳು. ಕತ್ತಿ ಹಿಡಿದು ವೀರಾವೇಶದಿಂದ ಹೋರಾಡುತ್ತಿದ್ದಳು. ಇದನ್ನು ಕಂಡ ಜನರು ರಣಧೀರೆ ಶೂರಳು ಎಂದು ಅವಳ ಶೌರ್ಯ ಸಾಹಸದ ಪರಾಕ್ರಮಗಳನ್ನ ಕೊಂಡಾಡುತ್ತಿದ್ದರು. ಅತ್ತಿಮಬ್ಬೆ ಯೌವನದಲ್ಲಿರುವಾಗಲೇ ಅವಳ ಗಂಡ ನಾಗದೇವ ಯುದ್ಧದಲ್ಲಿ ಮರಣ ಹೊಂದುತ್ತಾನೆ. ತಂಗಿ ಗುಂಡುಮಬ್ಬೆಯು ಅಕ್ಕನನ್ನು ಕಷ್ಟದಿಂದ ಒಪ್ಪಿಸಿ ಎಳೆಯ ಪ್ರಾಯದ ಅನ್ನಿಗ ದೇವನನ್ನು ಸಾಕಿ ಸಲಹುವ ಜವಾಬ್ದಾರಿಯನ್ನು ಅತ್ತಿಮಬ್ಬೆಗೆ ಒಪ್ಪಿಸಿ ಗುಂಡುಮಬ್ಬೆ ಗಂಡನೊಡನೆ ಸತಿಯಾಗುತ್ತಾಳೆ. ಪತಿ ಅಗಲಿಕೆಯಿಂದ ನೊಂದ ಅತ್ತಿಮಬ್ಬೆ ಮಗನ ಲಾಲನೆ ಪಾಲನೆಗಾಗಿ ಕಷ್ಟದಿಂದ ಉಳಿದು ಉಗ್ರ ವ್ರತ ನೇಮಾದಿಗಳಲ್ಲಿ ತನ್ನ ಜೀವನವನ್ನ ಸಾಗಿಸುತ್ತಾಳೆ. ಸುತನ ಜವಾಬ್ದಾರಿ ಪತಿಯ ಕೆಲಸದ ಹೊಣೆಯನ್ನ ಹೊತ್ತು ರಾಜಕಾರಣದಲ್ಲಿ ತೈಲಪ್ಪ ಚಕ್ರವರ್ತಿಗೆ ತಾಯಿಯಂತೆ ಸಲಹೆ ನೀಡುತ್ತಿದ್ದಳು. ತನ್ನ ಪತಿ ಮತ್ತು ಸೋದರಿಯನ್ನು ಕಳೆದುಕೊಂಡ ವಿಷಾದದಲ್ಲಿ ಮುಳುಗಿದ ಅತ್ತಿಮಬ್ಬೆಯು ದುಃಖವನ್ನು ನುಂಗಿಕೊಂಡು ವೈರಾಗ್ಯ ತಾಳಿದಳು. ಧಾರ್ಮಿಕವಾದ ಸರಳ ಜೀವನವನ್ನು ನಡೆಸಿದಳು. ಅವಳ ಜೀವನವು ಕಲೆಗಳಿಗೆ ಮತ್ತು ಧಾರ್ಮಿಕ ಪುನರ್ಜೀವನಕ್ಕೆ ಮೀಸಲಾಯಿತು. ತೈಲಪ್ಪ ಚಕ್ರವರ್ತಿಯು ಅನ್ನಿಗ ದೇವನನ್ನು ಲಕ್ಕುಂಡಿ ಪ್ರಾಂತ್ಯಕ್ಕೆ ಸಾಮಂತನನ್ನಾಗಿ ನೇಮಿಸಿದನು. ಅತ್ತಿಮಬ್ಬೆ ಮಗನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿದಳು. ಅಲ್ಲಿಯೇ ಜಿನಾಲಯವನ್ನು ಕಟ್ಟಿಸಿದಳು. ಅದರ ನಿರ್ವಹಣೆಗೆ ಅಗತ್ಯವಾದ ದಾನ ದತ್ತಿಗಳನ್ನು ಅವಳೇ ವಹಿಸಿಕೊಂಡಳು. ಜಿನಾಲಯದಲ್ಲೇ ಅವಳ ಶಾಸನವೂ ಇದೆ. ಇದು ಜೈನ ಬಸದ ಹತ್ತಿರ ನೆಟ್ಟಿರುವ ಕಲ್ಲಿನಲ್ಲಿ ಬರೆಯಲ್ಪಟ್ಟಿದೆ. ಅತ್ತಿಮಬ್ಬೆಯ ಆಧ್ಯಾತ್ಮಿಕ ಬದುಕಿನ ಇಡೀ ಚಿತ್ರಣವು ಲಕ್ಕುಂಡಿ ಶಾಸನದಲ್ಲಿ ದೊರೆಯುತ್ತದೆ. ಈ ಶಾಸನವನ್ನು ಕವಿ ರನ್ನನು ಬರೆದಿದ್ದಾನೆ. ಲಕ್ಕುಂಡಿ ಶಾಸನದ ವೈಶಿಷ್ಟ್ಯ ಈ ರೀತಿಯಾಗಿದೆ. ಅತ್ತಿಮಬ್ಬೆ ಮಹಾಕವಿ ರನ್ನನ ಆಶಯದಾತೆ. ಈಕೆ ಪೊನ್ನನ ಶಾಂತಿ ಪುರಾಣದ ಸಹಸ್ರ ಪ್ರತಿಗಳನ್ನು ಬರೆಸಿದಳು. ಸಾಮಾನ್ಯ ಜನರಿಗೆ ಉಚಿತವಾಗಿ ದಾನ ನೀಡಿದಳೆಂದು ಈ ಶಾಸನದಲ್ಲಿ ತಿಳಿದು ಬರುತ್ತದೆ. ಕವಿ ರನ್ನನಿಂದ ಅಜಿತನಾಥ ಪುರಾಣವನ್ನು ಬರೆಸಿದಳೆಂಬುದು ಈ ಶಾಸನವು ಉಲ್ಲೇಖಿಸುತ್ತದೆ. 1,500 ರತ್ನ ಖಚಿತವಾದ ಬಂಗಾರದ ಜಿನಬಿಂಬಗಳನ್ನು ಮಾಡಿಸಿ ಭಕ್ತರಿಗೆ ದಾನವಾಗಿ ನೀಡಿದಳು. ಅಂದಿನ ಕಾಲದಲ್ಲಿ ಅತ್ತಿಮಬ್ಬೆಯಂತಹ ಸ್ತ್ರೀ ಜೈನ ಧರ್ಮದ ಪ್ರಚಾರಕ್ಕಾಗಿ ಮಾಡಿದ ಕಾರ್ಯ ಮೆಚ್ಚುವಂತದ್ದು. ಪೊನ್ನನ ಶಾಂತಿ ಪುರಾಣದ 1,000 ಓಲೆಗಳ ಮೇಲೆ ಬರೆಯಿಸಿ ವಿದ್ವಾಂಸರಿಗೆ ವಿತರಣೆ ಮಾಡಿದಳು. ಓಲೆಗರಿಯ ಮೇಲೆ 1,000 ಪ್ರತಿಗಳನ್ನು ಬರೆಯಿಸುವುದು ಅಂದಿನ ಕಾಲದಲ್ಲಿ ಅದ್ಭುತ ಕಾರ್ಯವೇ ಸರಿ. ಇದರ ಮೂಲಕ ಕನ್ನಡದ ಮೊದಲ ಪ್ರಕಾಶಕಿ ಎಂಬ ಕೀರ್ತಿಗೆ ಭಾಜನಳಾದಳು. ಶಾಸ್ತ್ರದಾನ ಮಾಡಿದಳು. ಅತ್ತಿಮಬ್ಬೆಯ ತಪಸ್ಸು, ಕಠೋರ ನಿಯಮಾನುಸರಣೆ, ತ್ಯಾಗ ಹೌದಾರ್ಯಗಳನ್ನ ಲಕ್ಕುಂಡಿ ಶಾಸನವು ಕೊಂಡಾಡಿದೆ. ಅತ್ತಿಮಬ್ಬೆ ಮರಣದ ನಂತರ ಸ್ಥಾಪಿತವಾದ ಅನೇಕ ಶಾಸನಗಳು ಮತ್ತು ಹಲವು ಕವಿಗಳು ಅವಳ ದಾನ ಧರ್ಮಗಳ ಹಿರಿಮೆಯನ್ನ ಹೊಗಳಿದ್ದಾರೆ. ಮಹಾಕವಿ ರನ್ನನಂತೂ ತನ್ನ ಅಜಿತ ಪುರಾಣದಲ್ಲಿ ಅವಳ ಆದರ್ಶ ಚಾರಿತ್ರ್ಯದ ಬಗ್ಗೆ ತನ್ನ ಪದ್ಯವೊಂದರಲ್ಲಿ ಈ ರೀತಿಯಾಗಿ ವಿವರಿಸುತ್ತಾನೆ. ಬಿಳಿಯ ಹರಳೆಯಂತೆ, ಗಂಗಾಜಲದಂತೆ, ಕೊಪಣಾದ್ರಿಯಂತೆ ಧವಳ ಮಾದುದು ಚರಿತೆ ಅತ್ತಿಮಬ್ಬೆಯ ಎಂತಾಗಿ ಅವಳ ಪಾವಿತ್ರ್ಯವನ್ನು ಹೊಗಳಿದ್ದಾನೆ. ನಿಜಕ್ಕೂ ಅತ್ತಿಮಬ್ಬೆಯ ಮೈ ಮನಸ್ಸು ಶ್ವೇತ ಪವಿತ್ರ ಗಂಗಾ ಜಲದಂತೆ ವಿಶಾಲವಾದ ಹೃದಯವುಳ್ಳವಾಗಿದ್ದಳು ಎಂದೇಳುವಲ್ಲಿ ಅಚ್ಚರಿಯಿಲ್ಲ. ಆಕೆ ಸ್ವತಃ ಕಾವ್ಯ ಬರೆಯದಿದ್ದರೂ ಮಹಾಕಾವ್ಯದ ಬಾಳನ್ನು ಬೆಳಗಿದಳು. ನಂತರದಲ್ಲಿ ಬ್ರಹ್ಮಶಿವನ ಸಮಯ ಪರೀಕ್ಷೆಯಲ್ಲಿಯೂ ಅನೇಕ ಶಾಸನಗಳಲ್ಲಿಯೂ ಅತ್ತಿಮಬ್ಬೆಯನ್ನು ಮನಸಾರೆ ಹೊಗಳಲಾಗಿದೆ. ಅತ್ತಿಮಬ್ಬೆ ಮಾಡಿರುವ ಧಾರ್ಮಿಕ ಹಾಗೂ ಸಾಮಾಜಿಕ ಕೆಲಸಗಳು
ಇಂತಿವೆ. ರನ್ನನಂತ ವರಕವಿಗಳಿಗೆ ಸ್ಫೂರ್ತಿ.

0: ಪ್ರೀತಿ ಆಶ್ರಯ ಕೊಟ್ಟಳು. ನಾಗದೇವ ಅಣ್ಣಿಗ ದೇವರಂತ ರಣಕಲಿಗಳಿಗೆ ಉತ್ಸಾಹ ತುಂಬಿದಳು. ಓಲೆಗರಿ ಪ್ರತಿಗಳಲ್ಲಿ ಶಾಂತಿ ಪುರಾಣ, ಅಜಿತ ಪುರಾಣ, ಕಾವ್ಯಗಳ ಹಲವಾರು ಪ್ರತಿಗಳನ್ನು ಬರೆಯಿಸುವುದರ ಮೂಲಕ ಕನ್ನಡ ಪ್ರಕಾಶಕಿಯಾಗುವುದರೊಂದಿಗೆ ಕನ್ನಡ ಸಾಹಿತ್ಯವನ್ನು ಮತ್ತಷ್ಟು ಜೀವ ತುಂಬಿದ ಪುಣ್ಯಮೂರ್ತಿಯಾದಳು. ಜಿನಬಿಂಬಗಳನ್ನು ದಾನ ಮಾಡಿ ಭಕ್ತರನ್ನು ಉದ್ದೀಪನಗೊಳಿಸಿದಳು. ಮುನಿಗಳಿಗೆ ಆತ್ಮಾನುಸಂಧಾನದ ಧ್ಯಾನ ಕಾರ್ಯದಲ್ಲಿ ನೆರವಾದಳು. ನಾಡಿನಾದ್ಯಂತ ನೂರಾರು ಚೈತ್ಯಾಲಯಗಳನ್ನು ನಿರ್ಮಿಸುವುದರ ಮೂಲಕ ಧಾರ್ಮಿಕ ಚೈತನ್ಯದ ಮಹಾಚೇತನಳಾದಳು. ಬೇಡಿದವರಿಗೆ ಅವರು ಬೇಡಿದ್ದನ್ನು ಇಲ್ಲ ಎನ್ನದಂತೆ ತಡ ಮಾಡದೆ ಒಡನೆಯೇ ಹಿಡಿ ಹಿಡಿಯಾಗಿ ಹಿಡಿಡಿ ಎಂದು ಮುಕ್ತ ಹಸ್ತದಿಂದ ನೀಡಿದಳು. ತನ್ನದೆಂಬುದು ಸರ್ವಸ್ವವನ್ನು ಧರ್ಮ ಮತ್ತು ಸಮಾಜಕ್ಕಾಗಿ ದಾನ ಮಾಡಿದಳು. ಇಂತಹ ಮಹತ್ ಕಾರ್ಯಗಳು ಮಾಡಿದಂತ ಪುಣ್ಯಜೀವಿ ದಾನ ಚಿಂತಾಮಣಿ ಅತ್ತಿಮಬ್ಬೆ. ರನ್ನನು ಅಜಿತ ಪುರಾಣದ ಗದ್ಯದಲ್ಲಿ ಹೀಗೆ ಅವಳ ಬಗ್ಗೆ ಹೇಳಿರುವ ಸಾಲುಗಳು: ಶ್ರೀಮದ್ ಅಭಿನವ ಕವಿ ಚಕ್ರವರ್ತಿ ಕವಿರತ್ನ ನಿರ್ಮಿತ ಶ್ರೀ ದಾನ ಚಿಂತಾಮಣಿ ನಿರ್ಮಾಪಿತ ಶ್ರೀಮದ್ ಅಜಿತ ತೀರ್ಥಂಕರ ಪುರಾಣ ತಿಲಕದೋಳ್ ಎಂದು ತನ್ನ ಕಾವ್ಯಕ್ಕೆ ಪ್ರೋತ್ಸಾಹ ನೀಡಿದ ಆಕೆಯ ಸ್ಮರಣೆಯನ್ನು ರನ್ನನು ಅಪಾರವಾಗಿ ಕೊಂಡಾಡಿದ್ದಾನೆ. ತನ್ನ ಮಗಳಿಗೆ ಅತ್ತಿಮಬ್ಬೆ ಹೆಸರು ಇಡುವುದರ ಮೂಲಕ ಅವರ ಉಪಕಾರಕ್ಕೆ ಗೌರವದ ಅಭಿಮಾನ ಮೆರೆದಿದ್ದಾನೆ. ಅತ್ತಿಮಬ್ಬೆಯ ಸಮಾಜಮುಖಿ ಧಾರ್ಮಿಕ ಕಾರ್ಯಗಳನ್ನು ಮೆಚ್ಚಿ ಈಕೆಗೆ ಸಿಕ್ಕ ಬಿರುದುಗಳು ಕಡಿಮೆಯೇನಲ್ಲ. ನಮಗೆಲ್ಲ ತಿಳಿದಂತೆ ದಾನ ಚಿಂತಾಮಣಿ, ಕವಿವರ ಕಾಮಧೇನು, ಜಿನಶಾಸನ ದೀಪಿಕೆ, ಗುಣದಖನ್, ಜೈನ ಶಾಸನ ರಕ್ಷಮಣಿ, ಅಕಲಂಕ ಚರಿತೆ, ಸರ್ವ ಕಲಾವಿದೆ ಮುಂತಾದ ಬಿರುದುಗಳನ್ನು ಹೊಂದಿದ್ದಳು. ಅತ್ತಿಮಬ್ಬೆ ಬದುಕಿ ಸಾವಿರ ವರ್ಷಗಳಾಗಿದ್ದರಿಂದ ಕರ್ನಾಟಕ ಸರ್ಕಾರವು 1994-95 ಅತ್ತಿಮಬ್ಬೆ ವರ್ಷವೆಂದು ಘೋಷಿಸಿತು. ಸ್ತ್ರೀಯ ಸಾಹಿತ್ಯ ಕೃಷಿ ಅಗಾಧವಾಗಿ ಸೃಜನೆಯಾಗುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಪ್ರತ್ಯೇಕ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂಬ ಉದ್ದೇಶದಿಂದ ಅತ್ತಿಮಬ್ಬೆಯ ಸ್ಮರಣಾರ್ಥ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಪ್ರತಿಷ್ಠಾಪಿಸಿತು. ಈ ಪ್ರಶಸ್ತಿಯನ್ನು ಮೊದಲು ಟಿ ಸುನಂದಮ್ಮ, ಶಾಂತಾದೇವಿ ಮಳ್ವಾಡ್, ವೈದೇಹಿ ಮೊದಲಾದವರನ್ನೊಳಗೊಂಡು ಮಹಿಳಾ ಸಾಹಿತಿಗಳು ಈ ಪ್ರಶಸ್ತಿಗೆ ಭಾಜನರಾಗಿರುವುದು ವಿಶೇಷ. ಕನ್ನಡ ನಾಡಿನಲ್ಲಿ ಶೀಲಾ, ಅನುಪಮ ಗುಣ, ಹೌದಾರಿಯ ಅಭಿಮಾನಿಗಳಿಗೆ ಸಂಕೇತವಾಗಿ ಬಾಲಿದ ಮಹಾವ್ಯಕ್ತಿ ಅತ್ತಿಮಬ್ಬೆ ಮುಂದಿನ ಜನಾಂಗದ ಮೇಲೆಯೂ ತನ್ನ ಪ್ರಭಾವವನ್ನು ಬೀರಿದಳು. ಇಂತಹ ದಾನ ಶೂರಿಯ ದಿವ್ಯ ದರ್ಶ ಅನುಪಮ ಅನನ್ಯವಾದದ್ದು.
1: ಇದುವರೆಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಕುರಿತು ಮಾತನಾಡಿದವರು ಶಾಂತಲಾ ಎಸ್ ಮುಕುಂದಿಮಠ. ಈಗ ಕೇಳಿ ಭಾವಗೀತೆಗಳು. ಮೊದಲಿಗೆ ಕೇಳಿ ಎಂ ಆರ್ ಕಮಲಾ ಇವರ ರಚನೆಗೆ ಧ್ವನಿಯಾಗಿದ್ದಾರೆ ರತ್ನಮಾಲಾ ಪ್ರಕಾಶ್.

ಇದುವರೆಗೆ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು. ನೆರವು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
0: ಪ್ರಕಟಣೆಗಳು. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರ ವತಿಯಿಂದ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರವನ್ನು ಪ್ರಾರಂಭಿಸುವ ಸಲುವಾಗಿ ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಜಿಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇಲ್ಲಿಂದ ಕಚೇರಿ ವೇಳೆಯಲ್ಲಿ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಜೂನ್ ತಿಂಗಳ 1ರ ಒಳಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಚೈನ್ ಗೇಟ್ ಹತ್ತಿರ ಮೈಸೂರು ರಸ್ತೆ ಮಡಿಕೇರಿ ಕೊಡಗು ಜಿಲ್ಲೆ ಇಲ್ಲಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗೆ ಕಚೇರಿಯ ದೂರವಾಣಿ ಸಂಖ್ಯೆ 0827722298 ಸಂಪರ್ಕಿಸಬಹುದು.

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಗೆ ಸೌಲಭ್ಯ ಪಡೆಯಲು ಮೊದಲನೇ ಪ್ರಸವದ ಗರ್ಭಿಣಿ ಮಹಿಳೆಯರು ಮತ್ತು ಎರಡನೇ ಪ್ರಸವದ ಹೆಣ್ಣು ಮಗು ಜನಿಸಿದ ಮಹಿಳೆಯರಿಂದ ನೋಂದಣಿ ಅಭಿಯಾನ. ಮಹಿಳೆಯ ಮೊದಲ ಪ್ರಸವದ ಮತ್ತು ನಂತರದ ಸಾಕಷ್ಟು ವಿಶ್ರಾಂತಿಗಾಗಿ ಆಂಶಿಕ ಪರಿಹಾರವನ್ನು ಗರ್ಭಿಣಿ ಮತ್ತು ಬಾಣಂತಿಯರ ಆರೋಗ್ಯದಲ್ಲಿ ಸುಧಾರಣೆ ತರಲು ಪ್ರೋತ್ಸಾಹಧನದ ರೂಪದಲ್ಲಿ ವೇತನ ನಷ್ಟಕ್ಕಾಗಿ ನೀಡುವುದಾಗಿದೆ. ಮೊದಲ ಮಗುವಿಗೆ ಎರಡು ಕಂತುಗಳಲ್ಲಿ 5,000 ರೂಪಾಯಿ, ಎರಡನೇ ಮಗುವಿಗೆ ಹೆಣ್ಣು ಮಗುವಾಗಿರುವುದಕ್ಕೆ 6,000 ರೂಪಾಯಿ ನೀಡಲಾಗುವುದು. ಸರ್ಕಾರಿ ನೌಕರರು ಮತ್ತು ಸಾರ್ವಜನಿಕ ಉದ್ಯಮಿಗಳ ನೌಕರರನ್ನು ಹೊರತುಪಡಿಸಿ ಮೊದಲ ಪ್ರಸವದ ಗರ್ಭಿಣಿ ಮತ್ತು ಎರಡನೇ ಹೆಣ್ಣು ಮಗುವಿನ ಬಾಣಂತಿಯರು ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದಾಗಿದೆ. ಮಡಿಕೇರಿ, ಸೋಮವಾರಪೇಟೆ, ಪೊನ್ನಂಪೇಟೆ ತಾಲೂಕಿನ ಫಲಾನುಭವಿಗಳು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರದಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಹೀಗೆಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಪ್ರಕಟಣೆ ತಿಳಿಸಿದೆ. ನೋಂದಣಿಗೆ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಜೋಡಣೆಯಾಗಿರಬೇಕು.

ತಾಯಿ ಕಾರ್ಡ್ ಮತ್ತು ಮಗುವಿನ ಲಸಿಕೆ ಮಾಹಿತಿಯ ಪ್ರತಿ ಇರಬೇಕು. ಫಲಾನುಭವಿಯ ಆಧಾರ್ ಕಾರ್ಡ್, 10 ವರ್ಷ ಕಳೆದಿರುವ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು. ಪಡಿತರ ಚೀಟಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನರೇಗಾ ಕಾರ್ಡ್, ಈಶ್ರಮ್ ಕಾರ್ಡ್, ಆಯುಷ್ಮಾನ್ ಕಾರ್ಡ್ ಯಾವುದಾದರೂ ಒಂದರ ನಕಲನ್ನು ಇದರಲ್ಲಿ ಸೇರಿಸಿ ಅರ್ಜಿಯನ್ನು ಸಲ್ಲಿಸಬಹುದು. ಪ್ರಕಟಣೆಗಳನ್ನು ಕೇಳಿದಿರಿ. ಕೆಳಗರೆ ಇನ್ನು 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 12:35 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ ಕೇಳುಗರೆ, ಮೇ 31 ವಿಶ್ವ ತಂಬಾಕು ರಹಿತ ದಿನ. ಅನ್ಮಾಸ್ಕಿಂಗ್ ದಿ ಅಪೀಲ್ ಕೌಂಟರಿಂಗ್ ನೋಟಿಸ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್, ಅಂದ್ರೆ ತಂಬಾಕು ಮತ್ತು ನಿಕೋಟಿನ್ ಚಟವನ್ನು ಎದುರಿಸಲು ತಂಬಾಕು ಮತ್ತು ನಿಕೋಟಿನ್ ಸೇವನೆ ಕುರಿತ ತಪ್ಪು ಕಲ್ಪನೆಯ ಅನಾವರಣ, ಇದು ಈ ಬಾರಿಯ ಘೋಷವಾಕ್ಯ. ಶ್ರೋತೃಗಳೇ, ಇಂದು ವಿಶ್ವ ತಂಬಾಕು ರಹಿತ ದಿನದ ಪ್ರಯುಕ್ತ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಮೇ 31 ವಿಶ್ವ ತಂಬಾಕು ರಹಿತ ದಿನ ಅಂತ ನಾವು ಆಚರಿಸ್ತೀವಿ. ಮುಖ್ಯವಾಗಿ ಈ ಆಚರಣೆಯ ಉದ್ದೇಶ, ಇದರ ಮಹತ್ವ ಮತ್ತು ತಂಬಾಕು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಉಂಟಾಗುವಂಥ ದುಷ್ಪರಿಣಾಮ ಮತ್ತು ಈ ತಂಬಾಕು ಸೇವನೆಯ ಚಟದಿಂದ ಹೇಗೆ ಹೊರಗಡೆ ಬರಬಹುದು ಅನ್ನುವಂಥ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಆದಂತ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು. ನಮಸ್ಕಾರ ಡಾಕ್ಟರ್ ರಾಮಚಂದ್ರ ಕಾಮತ್.
3: ನಮಸ್ಕಾರ.
2: ಈಗ ಮೇ 31 ನಾವು ವಿಶ್ವ ತಂಬಾಕು ರಹಿತ ದಿನ ಅಂತ ಆಚರಿಸ್ತೀವಿ. ಈ ದಿನದ ಒಂದು ಆಚರಣೆಯ ಉದ್ದೇಶ, ಮಹತ್ವ ಏನು ಅಂತ ಪ್ರಾರಂಭದಲ್ಲಿ ಹೇಳ್ತೀರಾ?
3: ಮೇ 31 ಪ್ರತಿ ವರ್ಷ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಸಹ ಈ ದಿನವನ್ನು ಆಚರಣೆ ಮಾಡ್ತಾರೆ. ಕಾರಣ ಇಷ್ಟೇ, ಜನರಲ್ಲಿ ಈ ಧೂಮಪಾನ ಅದರ ದುಷ್ಪರಿಣಾಮಗಳು ಅದರ ಬಗ್ಗೆ ಜಾಗೃತಿ ಮೂಡಿಸೋದು, ಮತ್ತೆ ಯಾವ ರೀತಿಯಲ್ಲಿ ಇದನ್ನು ಕಡಿಮೆ ಮಾಡಬಹುದು, ಯುವ ಜನರು ಇದಕ್ಕೆ ಬಲಿಯಾಗದ ಯಾವ ರೀತಿ ನೋಡಬಹುದು, ಸೊ ಅದೆಲ್ಲ ಧ್ಯೇಯ ಇಟ್ಕೊಂಡು ಈ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ.
2: ಅಂದ್ರೆ ಮುಖ್ಯವಾಗಿ ತಂಬಾಕನ್ನ ವಿವಿಧ ರೀತಿಯಲ್ಲಿ ನಮ್ಮಲ್ಲಿ ಬಳಸ್ತಾ ಇದ್ದಾರೆ, ಅದನ್ನ ನಿವಾರಣೆ ಮಾಡೋದೇ ಈ ದಿನದ ಮುಖ್ಯವಾದ ಉದ್ದೇಶ.
3: ಹೌದು ಹೌದು. ಇಲ್ಲಿ ತಂಬಾಕು ಇಂಡಸ್ಟ್ರಿ ಅವರು ಏನ್ ಮಾಡ್ತಾರೆ ಹೇಳಿದ್ರೆ, ಅವರ ಟಾರ್ಗೆಟ್ ಯುವಜನರು.
2: ಹೌದು,
3: ಹೊಸ ಹೊಸ ಯುವಜನರು ಪ್ರತಿ ವರ್ಷ ತಂಬಾಕು ಸೇವನೆಗೆ ಗುರಿಯಾದರೆ ಅದು ಸಮಾಜದಲ್ಲಿ ನಮ್ಮ ಹೆಲ್ತ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರ್ತದೆ, ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಈ ಕಂಪನಿ ಅವರು ಏನ್ ಮಾಡ್ತಾರೆ ಹೇಳಿದ್ರೆ, ಅದಕ್ಕೆ ಅಟ್ರಾಕ್ಟಿವ್ ಆಗಿ ಹೇಳುದು, ಅದ್ರ ಬಗ್ಗೆ ತಪ್ಪು ಕಲ್ಪನೆ ಹೇಳುದು,
2: ಅಂದ್ರೆ ಆಕರ್ಷಕವಾದ ಜಾಹೀರಾತುಗಳು ಕೊಡ್ತಾರೆ.
3: ಹೌದು, ಜಾಹೀರಾತು ಕೊಡ್ತಾರೆ, ಆಗ ಯುವ ಜನರು ಅದು ಒಳ್ಳೇದು ಅಂತೇಳಿ ಅವರಿಗೆ ಗೊತ್ತಾಗುದಿಲ್ಲ ತಪ್ಪು ಕಲ್ಪನೆ. ಸೊ ಅಂತದೆಲ್ಲ ನೀವು ಏನಾದ್ರು ಇದ್ರೆ ತಂತ್ರಗಳನ್ನು ಬಹಿರಂಗ ಪಡಿಸಬೇಕು ಅಂತ. ಸೊ ನೀವೇನಾದ್ರು ಹಾಗಿದ್ರೆ ಅದನ್ನು ತಪ್ಪು ಕಲ್ಪನೆ ಕೊಡಬಾರದು, ನಿಜವಾದ ಅದ್ರಲ್ಲಿ ಏನುಂಟಂತ ಹೇಳ್ಬೇಕಂತ ಹೇಳ್ತಾರೆ.
2: ಇನ್ನು ಮುಖ್ಯವಾಗಿ ನಮ್ಮಲ್ಲಿ ಈ ತಂಬಾಕನ್ನ ಯಾವ್ಯಾವ ವಿಧಗಳಲ್ಲಿ ಬಳಸ್ತಾರೆ, ಮತ್ತೆ ಈ ತಂಬಾಕನ್ನ

0: ಬಳಸೋದಕ್ಕೆ ಏನು ಕಾರಣ ಅಂತೀರಾ?
1: ತಂಬಾಕಲ್ಲಿ ಎರಡು ವಿಧ, ಒಂದು ಸ್ಮೋಕಿಂಗ್ ಅಂತ ಹೇಳ್ತೇವೆ, ಅದು ಹೊಗೆ ಸಹಿತ, ಮತ್ತೊಂದು ಚಿವೇಬಲ್ ಅಂದ್ರೆ ಬಾಯಲ್ಲಿ ಹಾಕಿ ತಿನ್ನೋದು, ಅದನ್ನು ನಾವು ಹೊಗೆ ರಹಿತ ಅಂತ ಹೇಳ್ತೇವೆ. ನಾರ್ಮಲಿ ಫಸ್ಟ್ ಒನ್ ಹೊಗೆ ಸಹಿತ, ಬೀಡಿ ಸಿಗರೇಟ್ ಅದೆಲ್ಲ ಹೊಗೆ ಸಹಿತದಲ್ಲಿ ಬರ್ತದೆ. ಅದೇ ರೀತಿ ಹೊಗೆ ರಹಿತದಲ್ಲಿ ಗುಟ್ಕಾ ಪಾನ್ ಸೊ ಅದೆಲ್ಲ ಅದರಲ್ಲಿ ಬರ್ತದೆ. ಎರಡು ಸಹ ಡೇಂಜರಸ್. ಒಂದು ಹೊಗೆ ಸಹಿತ ಅದು ನಮ್ಮ ಶ್ವಾಸಕೋಶದ ಪರಿಣಾಮ ಬೀರ್ತದೆ, ಸೊ ಹೊಗೆ ರಹಿತ ಅದು ನಮ್ಮ ಬಾಯಿ ಕ್ಯಾನ್ಸರ್ ಅದೆಲ್ಲ ತುಂಬಾ ಆರೋಗ್ಯ ಸಮಸ್ಯೆ ಉಂಟು ಮಾಡ್ತದೆ.
0: ಅಂದ್ರೆ ಇಲ್ಲಿ ಮುಖ್ಯವಾದ ಪ್ರಶ್ನೆ ಬರುತ್ತೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ನಮ್ಮ ಆರೋಗ್ಯದ ಮೇಲೆ ಉಂಟಾಗುವಾಗಲೂ ಕೂಡ ಈ ತಂಬಾಕನ್ನ ಯಾಕಾಗಿ ನಮ್ಮ ಜನ ಬಳಸ್ತಾ ಇದ್ದಾರೆ ಅಂತ?
1: ಆಕ್ಚುಲಿ ಇದು ಏನಾಗ್ತದೆ ಹೇಳಿದ್ರೆ, 13-17 ವರ್ಷ ಆ ಏಜ್ ಗ್ರೂಪ್ ಅನ್ನು ನೀವು ಟಾರ್ಗೆಟ್ ಮಾಡಿ ಅವರಿಗೆ ಮೊದಲೇ ವಿಷಯ ಹೇಳಬೇಕು. ತಂಬಾಕು ಸೇವನೆ ಮಾಡಿದ್ರೆ ಏನಾಗ್ತದೆ, ಅದ್ರ ಮಾಡಿದ ನಂತರ ಅವ್ರು ಯಾಕೆ ಸಾವನ್ನಪ್ಪತ್ತಾರೆ, ಅವ್ರಿಗೆ ಯಾಕೆ ಅನಾರೋಗ್ಯ ಆಗ್ತದೆ. ತಂಬಾಕು ಸೇವನೆ ಮಾಡುವವರ ಲೈಫ್ ಸ್ಪ್ಯಾನ್ 10 ವರ್ಷ ಕಡಿಮೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ. 40 ವರ್ಷ ನಂತರ ಅವರಿಗೆ ಅನೇಕ ಸಮಸ್ಯೆಗಳು ಉತ್ಪಾದ, ಅಂದ್ರೆ 10-15 ವರ್ಷ ಧೂಮಪಾನ ಮಾಡಿದ್ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಪ್ರಾಬ್ಲಮ್ ಎಂತಾಗ್ತದೆ ಅಂತ ಹೇಳಿದ್ರೆ, ಅವ್ರು ಇದನ್ನು ಒಪ್ಪುದಿಲ್ಲ, ಅವರಿಗೆ ಸಮಸ್ಯೆ ಬರುವಾಗ ಅವ್ರಿಗೆ ಗೊತ್ತಾಗ್ತದೆ, ಸೊ ನಾನು ಧೂಮಪಾನ ಮಾಡಿ ನನ್ನ ಆರೋಗ್ಯ ಎಲ್ಲ ಹಾಳಾಯ್ತು, ನನ್ನ ಮಕ್ಕಳು ಇನ್ನು ಮುಂದೆ ಮಾಡಬಾರ್ದು ಅಂತ ಆ ಸ್ಟೇಜ್ ಅಲ್ಲಿ ಅವರು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ.
0: ಪ್ರಾರಂಭ ಮಾಡೋದಕ್ಕೆ ಇದರಿಂದ ಏನಾದರೂ ಅವರಿಗೆ ಒಂದ್ ರೀತಿ ಹಿತವಾದ ಒಂದು ಅನುಭವ ಉಂಟಾಗುತ್ತ?
1: ಹೌದು, ಅದು ಯಾಕಂತ ಹೇಳಿದ್ರೆ, ನಮ್ಮ ಸಂಘ, ನಮ್ಮ ಪಿಯರ್ ಗ್ರೂಪ್ ಅಂತ ನಾವು ಹೇಳ್ತೇವೆ, ನಮ್ಮ ಗೆಳೆಯರು, ಸೊ ಅಲ್ಲಿಂದ ಸ್ಟಾರ್ಟ್ ಆಗುದು. ಸೊ ಫಸ್ಟ್ ಕುತೂಹಲ, ನಂತರ ಅದು ಚಟ ಆದ್ಮೇಲೆ ಮತ್ತೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಸೊ ಅವರಿಗೆ ದಿವಸಕ್ಕೆ ಒಂದು 2 ಪ್ಯಾಕೆಟ್ ಆದ ಸಿಗರೇಟ್ ಬೇಕಾಗ್ತದೆ, ಅದು ಯಾಕಂದ್ರೆ ಅದರಲ್ಲಿರುವ ಕೆಲವು ರಾಸಾಯನಿಕ ವಸ್ತುಗಳು, ಎಸ್ಪೆಷಲಿ ನಿಕೋಟಿನ್, ಅದು ದೈಹಿಕ ಅವಲಂಬನೆ ಮತ್ತು ಮಾನಸಿಕ ಅವಲಂಬನೆ ಮಾಡ್ತದೆ. ಅವರಿಗೆ ಸಿಗರೇಟ್ ಇಲ್ಲದ್ರೆ ಯಾವ ಕಾರ್ಯ ಸ್ಟಾರ್ಟ್ ಆಗುದಿಲ್ಲ,
0: ಯಾಕಂದ್ರೆ
1: ಅವಲಂಬನೆ ಆಗ್ತದೆ.
0: ನಾವು ಕೇಳ್ತಾ ಇರ್ತೀವಿ, ಕೆಲವರು ಈಗ ಶೌಚಾಲಯಕ್ಕೆ ಹೋಗ್ತಾರೆ, ಅಲ್ಲಿ ಅವರು ಧೂಮಪಾನ ಮಾಡಲಿಲ್ಲ ಅಂದ್ರೆ ಅವರಿಗೆ ಮಲವಿಸರ್ಜನೆ ಆಗಲ್ಲ ಅಂತಾನೂ ಹೇಳ್ತಾ ಇರ್ತಾರೆ.
1: ಮತ್ತೆ ಕೆಲವರಿಗೆ ಪೇಪರ್ ಓದಾಗ ಸಿಗರೇಟ್ ಬೇಕು, ಕೆಲವರಿಗೆ ಓದುವಾಗ ಸಿಗರೇಟ್ ಬೇಕು, ಕೆಲವರಿಗೆ ಶೌಚಾಲಯ ಹೋಗಿ ಸಿಗರೇಟ್ ಬೇಕು, ಯಾವ ಸಂಬಂಧವಿಲ್ಲ. ವಿದೌಟ್ ಸಿಗರೇಟ್ ನಾವು ಶೌಚಾಲಯ ಹೋಗ್ಬೋದು, ಪೇಪರ್ ಓದ್ಬೋದು, ಬುಕ್ಸ್ ಓದ್ಬೋದು. ಕೆಲವರು ಹೇಳ್ತಾರೆ ತಂಬಾಕು ಹೇಳಿದ್ರೆ ಅವರಿಗೆ ಎನರ್ಜಿ ಬರ್ತದೆ ಅಂತ, ಅದು ಸುಳ್ಳು. ಕೆಲವರು ಹೇಳ್ತಾರೆ ಅದು ಉತ್ತೇಜನ ಕೊಡ್ತದೆ, ಉತ್ತೇಜನ ನಿಕೋಟಿನ್ ಉಂಟು ಅದು ಕೊಡ್ಬೋದು, ಆದ್ರೆ ಅದು ಟೆಂಪರರಿ.
0: ಕೆಲವರು ಈ ಒತ್ತಡದ ಸನ್ನಿವೇಶದಿಂದ ಹೊರಗಡೆ ಬರೋದಕ್ಕೂ ಕೂಡ ಈ ಧೂಮಪಾನ ಮಾಡ್ತೀವಿ ಅಂತ ಹೇಳೋದಕ್ಕೆ ಕೇಳಿದೀವಿ.
1: ಅದೇ ವಿಜ್ಞಾನ ಅದು ಒಪ್ಪುದಿಲ್ಲ, ಯಾಕಂತ ಹೇಳಿದ್ರೆ ಅದು ಒತ್ತಡ ಕಡಿಮೆ ಮಾಡುವ ವಸ್ತುವೇ ಅಲ್ಲ. ಅದು ಒತ್ತಡ ಕಡಿಮೆ ಮಾಡ್ಲಿಕ್ಕೆ ಹಲವಾರು ವಿಧಾನ ಉಂಟು. ಸಿಗರೇಟ್ ಹೇಳಿದ್ರು ಒತ್ತಡ ಕಡಿಮೆ ಮಾಡುದು ನಮ್ಗೆ ಗೊತ್ತಿಲ್ಲ.
0: ಮುಖ್ಯವಾಗಿ ಈ ತಂಬಾಕು ಸೇವನೆಯಿಂದ, ಅಂದ್ರೆ ಅದು ಧೂಮಪಾನ ಆಗ್ಬೋದು ಅಥವಾ ಬೇರೆ ರೂಪದ ಈ ಧೂಮ ರಹಿತ ಒಂದು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಆಗುವಂತ ಕೆಟ್ಟ ಪರಿಣಾಮಗಳು ಏನೇನು ಅಂತೀರಿ?
1: ಈಗ ಧೂಮಪಾನ ಸ್ಮೋಕಿಂಗ್ ಅಂತ ಹೇಳ್ತೇವೆ, ಅದು ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ಅಥವಾ ನಿಮ್ಮ ವಾಟರ್ ಪೈಪ್ಸ್ ಅಂತ ಹೇಳ್ತೇವೆ, ಅದು ಸಹ ಇರ್ಬೋದು. ಸೊ ಇಲ್ಲಿ ಏನಾಗ್ತದೆ ಹೇಳಿದ್ರೆ, ಸಿಗರೇಟ್ ಅಲ್ಲಿ ಸಾಧಾರಣ ಒಂದು 7,000 ರಾಸಾಯನಿಕ ವಸ್ತುಗಳಿವೆ, ಅದರಲ್ಲಿ 60-70 ವಸ್ತುಗಳು ಕ್ಯಾನ್ಸರ್ ಕಾರಕ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಇಷ್ಟು ವಸ್ತುಗಳು ಅದರಲ್ಲಿ ಇದ್ರೂ ಸಹ ಜನರು ಸೇವನೆ ಮಾಡ್ತಾರೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಫಸ್ಟ್ ನಮ್ಮ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರ್ತದೆ. ನಾವು ಕೋವಿಡ್ ಬರುವಾಗ ನೋಡಿದ್ದೇವೆ, ಸ್ಮೋಕಿಂಗ್ ಮಾಡುವವರಲ್ಲಿ ಕೋವಿಡ್ ಜಾಸ್ತಿ, ಯಾಕಂದ್ರೆ ಅವರಿಗೆ ಶ್ವಾಸಕೋಶ ತಗೊಳ್ಳಿಕ್ಕೆಲ್ಲ ಕಷ್ಟ, ಸ್ಟಮಿನಾ ಕಡಿಮೆ, ಸ್ವಲ್ಪ
0: ಶ್ವಾಸಕೋಶದ
1: ಸಾಮರ್ಥ್ಯ ಕಡಿಮೆ. ಆದ್ರಿಂದ ನಾವು ನೋಡಿದ್ದೇವೆ ಸ್ಮೋಕರ್ಸ್ ಅಲ್ಲಿ ಜಾಸ್ತಿ ಕೋವಿಡ್, ಸ್ಮೋಕರ್ಸ್ ಅವರು ಜಾಸ್ತಿ ಬದುಕಲಿಲ್ಲ, ಅವರಿಗೆ ಈವನ್ ಮಾರ್ಟಾಲಿಟಿ ಸಹ, ಡೆತ್ ರೇಟ್ಸ್ ಅವರಲ್ಲಿ ಜಾಸ್ತಿ.
0: ಕೋವಿಡ್ ಗೆ ಹೆಚ್ಚು ತುತ್ತಾದಂತವರು ಈ ಧೂಮಪಾನ ಮಾಡುವಂತವರು.
1: ಮತ್ತೆ ಲಾಸ್ಟ್ 15 ವರ್ಷ ನಂತರ ಅದು ಲಂಗ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ನಾವು ತುಂಬಾ ಜನ ನೋಡಿದ್ದೇವೆ ಸಿಗರೇಟ್ ಹೇಳುವವರು 15-20 ವರ್ಷ, ಸೊ ಲಾಸ್ಟ್ ದೇ ವಿಲ್ ಡೈ ಬಿಕಾಸ್ ಆಫ್ ಲಂಗ್ ಕ್ಯಾನ್ಸರ್, ಅದು 100%. ಮತ್ತೆ ನಮ್ಮ ಬಿಪಿ ಜಾಸ್ತಿ ಮಾಡ್ತದೆ, ಹೃದ್ರೋಗ ಸಮಸ್ಯೆ ತರ್ತದೆ, ಕಾಲಲ್ಲಿ ರಕ್ತ ಎಲ್ಲ ಸಂಚಾರ ಕಡಿಮೆ ಆಗಿ ಅದು ಪ್ರಾಬ್ಲಮ್ ಕೊಡ್ತದೆ, ಹಾಗೆ ಹಲವಾರು ಸಮಸ್ಯೆಗಳನ್ನು ಕೊಡ್ತದೆ. ಕಣ್ಣಿನ ಮೇಲೆ ಸಮಸ್ಯೆ ಬೀರ್ತದೆ, ಕ್ಯಾಟ್ರಾಕ್ಟ್ ಬೇಗ ಬರ್ತದೆ, ಮತ್ತೆ ದೈಹಿಕ ಅವಲಂಬನೆ ಮತ್ತು ಮಾನಸಿಕ ಅವಲಂಬನೆಯಿಂದ ಅವರಿಗೆ ಸಿಗರೇಟ್ ಇಲ್ಲದೆ ಯಾವ ಕೆಲಸ ಮಾಡುದಿಲ್ಲ. ಇದು ಅವಲಂಬನೆ ಬಿಡಿಸ್ಲಿಕ್ಕೆ ಬಹಳ ಕಷ್ಟ ಉಂಟು ಮುಂದೆ.
0: ಮತ್ತೆ ತಂಬಾಕನ್ನ ಜಗಿಯೋದ್ರಿಂದ ಬಾಯಿ ಕ್ಯಾನ್ಸರ್ ಕೂಡ ಆಗ್ಬೋದಲ್ಲ?
1: ಹೌದು, ಅದು ಜಗಿಯುವಾಗ ಅವರು ಅದರಲ್ಲಿ ತಂಬಾಕನ್ನು ಯೂಸ್ ಮಾಡ್ತಾರೆ. ವಿಳ್ಳೆದೆಲೆ ಇದರಲ್ಲಿ ಯಾವುದು ಇಲ್ಲ, ಪ್ರಾಬ್ಲಮ್ ಇಲ್ಲ, ಆದ್ರೆ ಅದರಲ್ಲಿ ಅವರು ತಂಬಾಕು ಪೀಸ್ ಹಾಕ್ತಾರೆ. ಸೊ ನಾವು ನೋಡಿದ್ದೇವೆ ಈ ಪೇಂಟಿಂಗ್ ಎಲ್ಲ ಮಾಡುವವರು, ಮನೆ ಕೆಲಸ ಎಲ್ಲ ಮಾಡುವವರು ದಿವಸಕ್ಕೆ 30-40 ಪ್ಯಾಕೆಟ್ ಪಾನ್ ಬೀಡವನ್ನು ಬಾಯಲ್ಲಿಡ್ತಾರೆ. ಸೇಮ್ ಪರ್ಸನ್ ವಿಲ್ ಕಮ್ ಆಫ್ಟರ್ 5 ಇಯರ್ಸ್, ಅವನ್ ಏನ್ ಹೇಳ್ತಾನೆ ಹೇಳಿ, ನಂಗೆ ಬಾಯಿ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅಂದ್ರೆ ಅದು ಕ್ಯಾನ್ಸರ್ ಇದ್ದ ಪ್ರಥಮ ಹಂತ ಅದು. ಸೊ ಆ ಸ್ಟೇಜ್ ಗೆ ರೀಚ್ ಆಗ್ತಾರೆ, ದಿವಸಕ್ಕೆ 20-30 ಪ್ಯಾಕೆಟ್ ಅನ್ನು ಬಾಯಲ್ಲಿ

0: ಬಿಟ್ರೆ ಅವನಿಗೆ ಮತ್ತೆ ಬಾಯಿ ಓಪನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ.
1: ಹೌದೌದು, ಕೆಲವು ಚಿತ್ರಗಳನ್ನ ನಾವು ನೋಡಿದೀವಿ, ಈ ಕೆನ್ನೆನೆ ತೂತು ಬಿದ್ದಂಗ ಆಗಿ ಅಲ್ಲೆಲ್ಲ ಕಾಣಿಸ್ತಾ ಇರುತ್ತೆ,
0: ನಾಲಿಗೆ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್, ದವಡೆ ಕ್ಯಾನ್ಸರ್, ಇದೆಲ್ಲ ಬಹಳ ಕಾಮನ್.
1: ಅಂದ್ರೆ ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ಉಂಟಾಗೋದಕ್ಕೆ ಈ ತಂಬಾಕ್ ನಲ್ಲಿರುವಂತಹ ವಿಷವಸ್ತು ಯಾವುದು ಅಂತ?
0: ನಿಕೋಟಿನ್ ಮೇನ್, ನಿಕೋಟಿನ್ ಒಂದು ಅವಲಂಬನೆ ಮಾಡುವ ಒಂದು ವಸ್ತು ಅದು. ಸೊ ಅದೇ ಬಹಳ ಹಾನಿಕಾರಕ. ಮತ್ತೆ ಅದರಲ್ಲಿ ಹೊಗೆಲ್, ಕಾರ್ಬನ್ ಮೊನಾಕ್ಸೈಡ್, ಬೆನ್ಸಿನ್, ತುಂಬಾ ಸಾಧಾರಣ 60 ಕ್ಯಾನ್ಸರ್ ಕಾರಕ ರಾಸಾಯನಿಕ ವಸ್ತುಗಳಿವೆ. ಅವುಗಳೆಲ್ಲ ದೇಹದ ಮೇಲೆ ಪರಿಣಾಮ ಬೀರ್ತದೆ. ನಾವು ಮೊದಲು ಹೇಳಿದ್ದು, ಯಾರು ನಾನು ಸ್ಮೋಕ್ ಮಾಡಿದ್ರೆ ನಂಗೆ ಪ್ರಾಬ್ಲಮ್ ಅಂತೇಳಿ, ಈಗ ಹಾಗೆಲ್ಲ, ನನ್ನ ಹತ್ರ ಯಾರು ನಿಂತರೆ ಅವರಿಗೆ ಸಹ ಪ್ರಾಬ್ಲಮ್. ಸೊ ನಾನು ಹೇಳಿದ್ರೆ ಅದು ಪ್ರತ್ಯಕ್ಷ ಆಕ್ಟಿವ್ ಸ್ಮೋಕಿಂಗ್ ಹೇಳ್ತೇವೆ. ಸೊ ನನ್ನ ಹತ್ರ ಯಾರಾದ್ರೂ ಇದ್ರೆ, ನನ್ನ ಮಕ್ಕಳು ಇರ್ಬೋದು, ನನ್ನ ಹೆಂಡತಿ ಇರ್ಬೋದು, ನನ್ನ ಗೆಳೆಯರು ಇರ್ಬೋದು, ಅವರ ಎದುರು ಸಿಗರೇಟ್ ಹೇಳಿದ್ರೆ ಅವರ ಮೇಲೆ ಸಹ ಪರಿಣಾಮ ಸೇಮ್ ಬೀರ್ತದೆ. ನಾವೆನಿಸೋದು ಸಿಗರೇಟ್ ನಾನು ಹೇಳಿದ್ದು ನನ್ನ ಹತ್ರ ಇದ್ದವರಿಗೆ ಪರಿಣಾಮ ಬೀರುವುದಿಲ್ಲ ಅಂತ. ನಾವು ತುಂಬಾ ಫ್ಯಾಮಿಲಿಯಲ್ಲಿ ನೋಡಿದ್ದೇವೆ, ಗಂಡ ಸ್ಮೋಕ್ ಮಾಡಿದ್ರೆ ಹೆಂಡತಿಗೆ ಕ್ಯಾನ್ಸರ್ ಬರ್ತದೆ. ಯಾಕಂದ್ರೆ ಈ ಸ್ಮೋಕಿಂಗ್ ನಮ್ಮ ಇಮ್ಯುನಿಟಿಯನ್ನು ಕಡಿಮೆ ಮಾಡ್ತದೆ, ಕಾಲಕ್ರಮೇಣ ಇಮ್ಯುನಿಟಿಸ್ ಕಡಿಮೆ ಮಾಡ್ತದೆ. ಅದರಿಂದ ಆಕ್ಟಿವ್ ಮತ್ತೆ ಪ್ಯಾಸಿವ್ ಸ್ಮೋಕಿಂಗ್, ಪ್ರತ್ಯಕ್ಷ ಮತ್ತು ಪರೋಕ್ಷ ಸ್ಮೋಕಿಂಗ್, ನಮ್ಮ ಹತ್ರ ಯಾರಾದ್ರೂ ಸ್ಮೋಕ್ ಮಾಡ್ತಿದ್ರೆ ಅವ್ರಿಗೆ ಕೂಡಲೇ ಹೇಳಬೇಕು ಸ್ಮೋಕ್ ಮಾಡಬೇಡ ಅಂತೇಳಿ. ಯಾಕಂದ್ರೆ ಅದು ನಮ್ಮ ಮೇಲೆ ಸಹ ಪರಿಣಾಮ ಬೀರ್ತದೆ.
1: ಮತ್ತೆ ನಮ್ಮ ನರ ವ್ಯವಸ್ಥೆ ಮತ್ತೆ ಈ ರಕ್ತ ಪರಿಚಲನಾ ವ್ಯವಸ್ಥೆ ಇದೆಯಲ್ಲ, ಅದರ ಮೇಲೂ ಕೂಡ ಕೆಟ್ಟ ಪರಿಣಾಮ ಉಂಟಾಗುತ್ತೆ.
0: ಸ್ಮೋಕರ್ಸ್ ಅಲ್ಲಿ ಇವನ್ ಸ್ಟ್ರೋಕ್ ಆಗೋದು ಜಾಸ್ತಿ, ಪಾರ್ಶ್ವವಾಯು ಅಂತ ಹೇಳ್ತೇವೆ, ಸ್ಟ್ರೋಕ್, ಬಿ ಪಿ ಬರೋ ಜಾಸ್ತಿ, ಡಯಾಬಿಟಿಸ್ ಬರೋ ಜಾಸ್ತಿ. ಸ್ಮೋಕರ್ಸ್ ದೇ ಲುಕ್ ಫೈನ್, ಬಟ್ ದೇ ಹ್ಯಾವ್ ಲಾಟ್ ಆಫ್ ಅದರ್ ಹೆಲ್ತ್ ಇಶ್ಯೂಸ್, ತುಂಬಾ ಅನಾರೋಗ್ಯ ಸಮಸ್ಯೆಗಳು ಅವಾಗ ಇರ್ತದೆ. ಸೊ ಅವರಿಗೆ ಬೇಗ ಸ್ಟ್ರೋಕ್ ಬರ್ತದೆ, 50 ಬರ್ಬೋದು, 45 ಸ್ಟ್ರೋಕ್ ಬರ್ಬೋದು. ಅವರಿಗೆ ಬಿ ಪಿ ಬೇಗ ಬರ್ತದೆ, ಅವರಿಗೆ ಶುಗರ್ ಬೇಗ ಬರ್ಬೋದು. ಅದರಿಂದ ತುಂಬಾ ಪರಿಣಾಮ ಬರುತ್ತೆ, ಆದ್ರೂ ಸಹ ಜನರು ಸ್ಮೋಕ್ ಮಾಡ್ತಾರೆ.
1: ಅಂದ್ರೆ ಈ ಧೂಮಪಾನ ಮಾಡ್ತಾ ಇರುವಾಗ ಅವರ ಜೊತೆಯಲ್ಲಿರುವಂತವ್ರಿಗೂ ಇದು ಬಹಳ ಕೆಟ್ಟ ಪರಿಣಾಮ ಉಂಟು.
0: ಸೇಮ್ ಅದು, ಇನಿಷಿಯಲಿ ವಿ ಥಾಟ್ ಓನ್ಲಿ ದ ಸ್ಮೋಕ್ ಮಾಡೋರಿಗೆ ಮಾತ್ರ ಪ್ರಾಬ್ಲಮ್ ಅಂತ, ಈಗ ಹಾಗಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗಿದೆ ಆ ಹೊಗೆಯಲ್ಲಿ ಅನೇಕ ರಾಸಾಯನಿಕ ವಸ್ತುಗಳಿವೆ, ಅದು ಹತ್ರ ನಿಂತ ಅವರ ಮೇಲೆ ಪರಿಣಾಮ ಬೀರ್ತದೆ.
1: ಈಗ ಅಲರ್ಜಿ ಇರುತ್ತೆ ಕೆಲವರಿಗೆ, ಅಂತವ್ರಂತೂ ಇಂತ ಹೊಗೆ ಏನಾದ್ರೂ ಕುಡಿದ್ರೆ ಬಹಳ ಅವರಿಗೆ ಆರೋಗ್ಯ ಬಿಗಡಾಯಿಸಬಹುದಲ್ಲ.
0: ಹೌದು, ನಾವು ಒಂದು ಸ್ಮೋಕರ್ ಹತ್ರ ಹೋಗಿ ಒಂದ್ 2 ನಿಂತ್ರೆ ಸಾಕು, ಅವ್ರು ಕೆಮ್ಮೋ ಮೊದಲೇ ನಾವು ಕೆಮ್ತೇವೆ. ಯಾಕಂದ್ರೆ ಅಷ್ಟು ಪ್ರಾಬ್ಲಮ್ ಕೊಡ್ತದೆ ಅದು, ಅಷ್ಟು ಅದರಲ್ಲಿ ಕ್ಯಾನ್ಸರ್ ಕಾರಕ ವಸ್ತುಗಳು, ರಾಸಾಯನಿಕ ವಸ್ತುಗಳಿವೆ.
1: ಮತ್ತೆ ಸೀನ್ ಬರೋದು, ಒಂದ್ ರೀತಿ ನಮಗೆ ಉಸಿರು ಕಟ್ಟದಂಗ ಆಗೋದು.
0: ಸ್ಮೋಕರ್ಸ್ ಯಾವಾಗಲೂ ಕೆಮ್ತಾ ಇರ್ತಾರೆ, ಪ್ರತಿಯೊಂದು 5-5 ಮಿನಿಟ್ ಕೆಮ್ತಾ ಇರ್ತಾರೆ, ಅದನ್ನ ಸ್ಮೋಕರ್ಸ್ ಕಾಫ್ ಅಂತ ಹೇಳ್ತೇವೆ ನಾವು. ಯಾಕಂದ್ರೆ ಅಲ್ಲಿ ಶ್ವಾಸಕೋಶ ಇರಿಟೇಟ್ ಆಗ್ತದೆ, ರಾಸಾಯನಿಕ ವಸ್ತುಗಳು ಅಲ್ಲಿ ಡೆಪಾಸಿಟ್ ಆಗ್ತದೆ. ಸೊ ಆಗ ಅವರಿಗೆ ಕೆಮ್ಮೆಲ್ಲ ಬರ್ತಾ ಇರ್ತದೆ.
1: ಇನ್ನ ಈ ತಂಬಾಕು ಬಳಕೆಯನ್ನ ಕಡಿಮೆ ಮಾಡೋದಕ್ಕೆ ನಮ್ಮ ಸರ್ಕಾರ ಏನಾದರೂ ಕಾರ್ಯಕ್ರಮಗಳನ್ನ ಹಾಕೊಂಡಿದೆಯೇ?
0: ಪ್ರತಿ ವರ್ಷ ಒಂದು ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ತಾ ಉಂಟು. ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲಾ ದೇಶಗಳಿಗೆ ಹೇಳಿದೆ, ನೀವು ಅನೇಕ ಯೋಜನೆಗಳು ಹಾಕೊಳ್ಬೇಕು, ಯುವ ಜನರು ಈ ರೋಗಕ್ಕೆ ಬಲಿಯಾಗಬಾರದು, ಯುವ ಜನರು ಪ್ರಾರಂಭ ಮಾಡದಾಗೆ ನೋಡಬೇಕು. ಹೆತ್ತವರು ಸಹ ಇದರ ಮೇಲೆ ತುಂಬಾ ಇಂಟ್ರೆಸ್ಟ್ ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಹೆತ್ತವರು ಸಿಗರೇಟ್ ಹೇಳಿದ್ರೆ ಆಟೋಮ್ಯಾಟಿಕ್ ಮಕ್ಕಳು ಸಹ ಹೇಳಿತಾರೆ, ಅದರಿಂದ ಹೆತ್ತವರು ಸಿಗರೇಟ್ ಹೇಳಿಲೇಬಾರದು, ಅದು ಮನೆಯಲ್ಲಿ ಬರಲೇಬಾರದು. ಯಾಕಂದ್ರೆ ಅದು ನಮ್ಗೆ ಯಾರು ಹೇಳಿಕೊಡ್ಲಿಲ್ಲ ಅಭ್ಯಾಸವನ್ನು, ಮನೆಯಲ್ಲಿ ನಾವು ಮಾಡಬಾರದು. ಸಣ್ಣ ಮಕ್ಳು ಇರುವಲ್ಲಿ ಸ್ಮೋಕಿಂಗ್ ಮಾಡಲೇಬಾರದು, ಬಸ್ ಅಲ್ಲಿ ಮಾಡಬಾರದು, ಪಾರ್ಕ್ ಅಲ್ಲಿ ಮಾಡಬಾರದು, ಈಗ ವರ್ಕ್ ಪ್ಲೇಸ್ ಅಲ್ಲಿ ಮಾಡಬಾರ್ದು ಹೇಳಿದ್ದಾರೆ, ಕಾರ್ಖಾನೆಗಳಲ್ಲಿ ಮಾಡಬಾರ್ದು ಹೇಳ್ತಾರೆ, ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾರ್ಮಲ್ ಈಗ ಐ ತಿಂಕ್ 70% ಕಡಿಮೆ ಆಗಿದೆ.
1: ಅಂದ್ರೆ ಶಿಕ್ಷೆ ದಂಡ ವಿಧಿಸೋದಕ್ಕೂ ಅವಕಾಶ ಇದೆಯಾ?
0: ಹೌದು, ಈಗ ಪಬ್ಲಿಕ್ ಪ್ಲೇಸ್ ಅಲ್ಲಿ ಸ್ಮೋಕಿಂಗ್ ಮಾಡ್ಲಿಕ್ಕಿಲ್ಲ. ಈವನ್ ಸಿಗರೇಟ್ ಬೀಡಿಯನ್ನು ಶಾಲೆಯ 100 ಆವರಣದಲ್ಲಿ ಸಿಗರೇಟ್ ಅಥವಾ ಅಂಗಡಿ ಇಡ್ಲಿಕ್ಕೆ ಸಹ ಇಲ್ಲ, ಮಾರ್ಲಿಕ್ಕೆ ಸಹ ಇಲ್ಲ. ಸೊ ಆಲ್ ಸ್ಕೂಲ್ ಆರ್ ಟೊಬ್ಯಾಕೋ ಫ್ರೀ ಝೋನ್, ಆಲ್ ಯೂನಿವರ್ಸಿಟೀಸ್ ಆರ್ ಇಂಡಿಯಾ ಟೊಬ್ಯಾಕೋ ಫ್ರೀ ಯೂನಿವರ್ಸಿಟೀಸ್.
1: ಮತ್ತೆ ಸರ್ಕಾರನು ಕೂಡ ಹೆಚ್ಚೆಚ್ಚು ತೆರಿಗೆಯನ್ನು ವಿಧಿಸ್ತಲೇ ಇದೆ.
0: ಹೌದು, ಅವರು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಒಂದು ಟ್ಯಾಕ್ಸ್, 10-20% ಟ್ಯಾಕ್ಸ್ ಹಾಕಿ ಆಗ ಅವರಿಗೆ ಹಣ ಇರಲು ತಗೊಳ್ಳಿಕ್ಕೆ, ಅದು ಆಟೋಮ್ಯಾಟಿಕ್ ಆಗಿ ಸೇದುವುದು
1: ಕಡಿಮೆ ಆಗಬಹುದು.
0: ಹೌದು, ಅದು ಒಂದು ಪ್ರೂವ್ ಮಾಡಿದ್ದಾರೆ ಸೈಂಟಿಫಿಕಲಿ.
1: ಇದನ್ನ ಸಿನ್ ಗೂಡ್ ಅಂತ ಪರಿಗಣಿಸ್ತಾರೆ ನಮ್ಮ ಆರ್ಥಿಕ ತಜ್ಞರು. ಅದರ ಮೇಲೆ ಹೆಚ್ಚೆಚ್ಚು ತೆರಿಗೆ ಹಾಕೋದಕ್ಕೆ ಒಂದು ಮುಕ್ತ ಅವಕಾಶ ಇರುತ್ತೆ.
0: ಅವನು ಒಂದು ಪ್ಯಾಕೆಟ್ ತೆಗೆಯುವ 1-2 ಸಿಗರೇಟ್ ಇಳಿಬಹುದು ಪರ್ ಡೇ. ಸೊ ಅವನ ಸೇವನೆ ಸಹ ಕಡಿಮೆ ಆಗ್ತದೆ. ಸ್ಲೋಲಿ ಅವನ ಹತ್ರ ಹಣ ಇರುವುದಿಲ್ಲ, ಸ್ಲೋಲಿ ಅವನು ಬಿಡ್ತಾನೆ. ಅವನು ಹೋಗಿ ನನಗೆ ಸಿಗರೇಟ್ ಬಿಡಬೇಕಂತ ಆ ಸ್ಟೇಜ್ಗೆ ಸಹ ಬರ್ತಾರೆ. ಅದು ಒಂದು. ಎರಡನೇದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ಲಿಕ್ಕಿಲ್ಲ, ಸ್ಪೋರ್ಟ್ಸ್ ಅಲ್ಲಿ ಮಾಡ್ಲಿಕ್ಕಿಲ್ಲ, ಟಿವಿಯಲ್ಲಿ ಮಾಡ್ಲಿಕ್ಕಿಲ್ಲ, ಕೊಡ್ಲಿಕ್ಕಿಲ್ಲ ಯಾವುದೇ ಸ್ಪಾನ್ಸರ್ ಮಾಡ್ಲಿಕ್ಕಿಲ್ಲ ಕಂಪನಿಯವರು. ಸೊ ಅದೊಂದು ಒಳ್ಳೆ ಮಾಡಿದ್ದಾರೆ. ಮತ್ತೆ ಸಿಗರೇಟ್ ಪ್ಯಾಕ್ ಅಲ್ಲಿ ಚಿಹ್ನೆ ಉಂಟು, ಒಂದು ಪಿಕ್ಚರ್ ಉಂಟು, ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್, ಅದೆಲ್ಲ ಚಿಹ್ನೆ ಉಂಟು,
1: ಬಾಯೆಲ್ಲ ತೂತು ಬಿದ್ದು ಗಾಯ ಆಗಿರೋದು.
0: ಹೌದು, ಅದು ಪ್ಯಾಕೆಟಿನ 75% ಕವರ್ ಆಗಿರ್ತದೆ ಚಿತ್ರ. ಮೊದಲು ಸಣ್ಣ ರೈಟಪ್ ಇತ್ತು ಓದ್ಲಿಕ್ಕೆ,
1: ಕಾಣಿಸ್ತಿರ್ಲಿಲ್ಲ.
0: ಈಗ ಹಾಗೆಲ್ಲ ದೊಡ್ಡ ಪಿಕ್ಚರ್ ಸಣ್ಣ ಇದರಲ್ಲಿ ಬರ್ದಿದ್ದಾರೆ. 70% ಪಿಕ್ಚರ್ ಉಂಟು, 30% ಆರೋಗ್ಯಕ್ಕೆ ಹಾನಿಕರ ಬರ್ದು ಸಹ ಉಂಟು. ಸೊ ಅದೊಂದು ಒಳ್ಳೆ ಮಾಡಿದ್ದಾರೆ. ಮತ್ತೊಂದು, ಎಲ್ಲ ಸಿಗರೇಟ್ ಪ್ಯಾಕ್ಗಳು

0: ಸ್ಟ್ಯಾಂಡರ್ಡ್ ಆಗಿ ಅದನ್ನು ಅಟ್ರಾಕ್ಟಿವ್ ಕಲರ್ ಆಗಿ ಮಾಡುದು, ಅವರನ್ನು ಯುವಜನರು ಬಲಿ ಆಗದಾಗಿ ನೋಡುದು, ಅದರಲ್ಲಿ ಆ ಬೀಡಿ ಸಿಗರೇಟ್ ಅಲ್ಲಿ ಅಡಿಟಿವ್ಸ್ ಹಾಕುದು, ಈಗ ಮೆಂಥಾಲ್ ಅಂತ ಹಾಕ್ತಾರೆ, ಅದನ್ನು ಸಹ ಈಗ ಬ್ಯಾನ್ ಮಾಡ್ಲಿಕ್ಕೆ ಸರ್ಕಾರ ರೆಡಿ ಆಗ್ತಾ ಉಂಟು. ಮೆಂಥಾಲ್ ಎಲ್ಲ ಇದ್ರೆ ಇನ್ನೂ ಸಹ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತದೆ. ಮತ್ತೆ ಸ್ಮೋಕ್ ಫ್ರೀ ಪ್ಲೇಸಸ್,
1: ಸಾರ್ವಜನಿಕ
0: ಈಗ ಉದಾಹರಣೆಗೆ ಶಾಲೆ ಸ್ಮೋಕ್ ಫ್ರೀ ಝೋನ್, ಮನೆ ಸ್ಮೋಕ್ ಫ್ರೀ ಝೋನ್, ವರ್ಕ್ ಪ್ಲೇಸ್ ಸ್ಮೋಕ್ ಫ್ರೀ ಝೋನ್. ಈಗ ಬೇರೆ ಕಂಟ್ರಿಯಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ನಾನು ಸಿಗರೇಟ್ ಹೇಳಿದ್ರೆ ಥರ್ಡ್ ಫ್ಲೋರ್ ನಲ್ಲಿ ಕಂಪ್ಲೇಂಟ್ ಮಾಡಬಹುದು. ಸೊ ಅದು ಇವನ್ ಮನೆಗಳಲ್ಲಿ ಸಹ ಮಾಡಬಾರ್ದು ಅಂತ ಬಂದಿದೆ. ಸೊ ಅವರಿಗೆ ವಿಪರೀತ ಫೈನ್ ಆಗ್ತಾರೆ. ಸೊ ಮನೆಗಳಲ್ಲಿ ಮಾಡಬಾರ್ದು, ಸಾರ್ವಜನಿಕರಲ್ಲಿ ಮಾಡಬಾರ್ದು, ಅದೇ ರೀತಿ ವರ್ಕ್ ಪ್ಲೇಸ್ ಅಲ್ಲಿ ಮಾಡಬಾರ್ದು.
1: ಇಷ್ಟೆಲ್ಲ ಒಂದು ನಿಯಂತ್ರಣಗಳನ್ನ ಸರ್ಕಾರ ಕೈಗೊಳ್ತಾ ಇದೆ. ಜೊತೆಗೆ ಈ ತಂಬಾಕು ಬೇಸಾಯ ಅಂದ್ರೆ ಹೊಗೆ ಸೊಪ್ಪಿನ ಬೇಸಾಯವನ್ನು ಕೂಡ ಸರ್ಕಾರ ಉತ್ತೇಜಿಸ್ತಾ ಇಲ್ಲ ಇತ್ತೀಚೆಗೆ, ಅದು ಒಂದು ಕ್ರಮ.
0: ಹೌದು, ಅನೇಕ ದೇಶಗಳಲ್ಲಿ ಆಲ್ಟರ್ನೇಟಿವ್ ಕ್ರಾಪ್, ಅವರಿಗೆ ಬೇರೆ ಕ್ರಾಪ್ ಮಾಡಲಿಕ್ಕೆ ಸರ್ಕಾರ ಸಹಕಾರ ಕೊಡ್ತಾ ಉಂಟು. ಈಗ ಆಫ್ರಿಕಾದ ಕೆನ್ಯಾದಲ್ಲಿ ಬಾಳೆಗಿಡ ನೆಟ್ಟಿದ್ದಾರೆ, ಇನ್ನು ಕೆಲವರು ವೆಜಿಟೇಬಲ್ ನೆಟ್ಟಿದ್ದಾರೆ, ಇನ್ನು ಕೆಲವರು ಪೊಟ್ಯಾಟೊ, ಫುಲ್ ಪೊಟ್ಯಾಟೊ. ಆಲ್ಟರ್ನೇಟಿವ್ ಕ್ರಾಪ್ ಕೊಟ್ಟರೆ ಐ ತಿಂಕ್ ಸ್ಲೋಲಿ ತಂಬಾಕು ಬೆಳೆಸಿದನ್ನೇ ಕಡಿಮೆ ಮಾಡಬಹುದು.
1: ಯಾಕೆಂದ್ರೆ ತಂಬಾಕು ಮತ್ತು ಆಲೂಗಡ್ಡೆ ಎರಡು ಒಂದೇ ಕುಟುಂಬಕ್ಕೆ ಸೇರಿದಂತ ಬೆಳೆಗಳು.
0: ಹೌದು,
1: ಆಲೂಗಡ್ಡೆಯನ್ನ ಬೆಳಿಬಹುದು.
0: ಹೌದು, ಆಲ್ಟರ್ನೇಟಿವ್ ಕ್ರಾಪ್ ಐ ತಿಂಕ್ ಸರ್ಕಾರ ಅವ್ರು ಯಾವಾಗ್ಲೂ ಸಹಕಾರ ಮಾಡ್ತದೆ, ಅವರಿಗೆ ಆಲ್ಟರ್ನೇಟಿವ್ ಕ್ರಾಪ್ ಕೊಡ್ತಾರೆ, ಅವರು ಅದನ್ನೇ ಮಾಡಬಹುದು. ಟೊಬ್ಯಾಕೋವನ್ನು ಗ್ರೋ ಮಾಡ್ಬೇಕಂತಿಲ್ಲ, ಒಂದು ಇಷ್ಟು ಸಣ್ಣ ಲೀಫ್ ಎಷ್ಟು ಸಮಸ್ಯೆ ಕೊಡ್ತದೆ, ಅದನ್ನು ನಾವು ಬೆಳೆಯದೇ ಇದ್ರೆ ಬಹಳ ಒಳ್ಳೇದಲ್ಲ.
1: ಹೌದು ಹೌದು ಹೌದು,
0: ಅದನ್ನು ಬೆಳೆದು ನಂತರ ಕಂಪನಿಯವರು ಅದನ್ನು ಸಿಗರೇಟ್ ಎಲ್ಲ ಬೇರೆ ಬೇರೆ ಟೈಪ್
1: ಮಾಡಿ,
0: ಹೌದು, ಯುವ ಜನರನ್ನು ಅದನ್ನು ಅಟ್ರಾಕ್ಟ್ ಮಾಡಿಸಿ ಅದಕ್ಕೆಲ್ಲ ಬೇರೆ ಬೇರೆ ಅಡಿಟಿವ್ಸ್ ಹಾಕಿ ಅಷ್ಟು ರಾಸಾಯನಿಕ ವಸ್ತುಗಳು ನಮ್ಮ ದೇಹದ ಮೇಲೆ ಅಷ್ಟು ಪರಿಣಾಮ ಬಿದ್ದರೂ ಸಹ ಅವರು ಅಷ್ಟು ಅದನ್ನು ಈಗ ಆನ್ಲೈನ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ, ಯಾಕಂದ್ರೆ ಇಲ್ಲಿ ಬೇರೆ ರೀತಿಯಲ್ಲಿ ಕೊಡ್ಲಿಕ್ಕೆ
1: ಆಗುದಿಲ್ಲ
0: ಆನ್ಲೈನ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ, ಮತ್ತೆ ಅದರ ಬಗ್ಗೆ ತಪ್ಪು ಕಲ್ಪನೆ ಕೊಡುದು, ಸಿಗರೇಟ್ ಹಿಡಿದ್ರೆ ಅದಾಗ್ತೀರಿ ಇದಾಗ್ತೀರಿ. ಈಗ ಸೆಲೆಬ್ರಿಟೀಸ್, ಸೊ ಐ ಡೋಂಟ್ ಥಿಂಕ್ ಸೊ ಒಂದು ಸಿಗರೇಟ್ ಕಾಯಲ್ಲಿ ಇದ್ರೆ ಯು ಕ್ಯಾನ್ ಡೂ ವಂಡರ್ಸ್, ಅದು ಸಾಧ್ಯವೇ ಇಲ್ಲ, ಯಾಕಂದ್ರೆ ಅದು ನಿಮಗೆ ಡ್ಯಾಮೇಜ್ ಜಾಸ್ತಿ ಮಾಡ್ತದೆ. ಬಟ್ ಪೀಪಲ್ ತಪ್ಪು ಕಲ್ಪನೆ ಅಂತ ಹೇಳಿದ್ರೆ ಸಿಗರೇಟ್ ಇದ್ರೆ ಎಲ್ಲ ಕೆಲಸ ಆಗ್ತದೆ ಅಂತ, ಅದು 100% ತಪ್ಪು.
1: ಮತ್ತೆ ನಮ್ಮ ಸರ್ಕಾರ ಕೂಡ ಈ ತಂಬಾಕು ಅಥವಾ ಹೊಗೆ ಸೊಪ್ಪನ್ನ ಬೆಳೆಯೋದಕ್ಕೆ ಪರವಾನಗಿಯನ್ನು ಕೂಡ ಈಗ ನೀಡ್ತಾ ಇಲ್ಲ, ಬಹಳಷ್ಟು ಕಡಿಮೆ ಮಾಡಿದೆ ಅಂತ ಹೇಳಬಹುದು.
0: ಹೌದು, ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲ ರಾಷ್ಟ್ರಗಳಿಗೆ ಹೇಳಿದೆ, ಎಲ್ಲಾ ದೇಶಗಳಲ್ಲಿ ಪ್ರೊಡಕ್ಷನ್ 25% ಕಡಿಮೆ ಮಾಡಿ, 10% ಕಡಿಮೆ ಮಾಡಿ, ಸೊ ಅವರಿಗೆ ಆಲ್ಟರ್ನೇಟಿವ್ ಕ್ರಾಪ್ ಕೊಡಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಉಂಟು.
1: ಅಂದ್ರೆ ಇದಕ್ಕೆ ಹೆಚ್ಚು ಬಲಿ ಬೀಳೋರು ನಮ್ಮ ಯುವಜನರನ್ನೇ.
0: ಹೌದು,
1: ಬೇರೆಯವ್ರನ್ನ ನೋಡಿ ಕಲಿಯರೆ ಜಾಸ್ತಿ.
0: ಹೌದು, ಅದು ಏಜ್ ಹಾಗೆ 12-17, ದೇ ಸಿ ಅದರ್ಸ್, ಬೇರೆಯವರನ್ನ ನೋಡುದು.
1: ಕೆಲವು ಪ್ರಸಿದ್ಧ ವ್ಯಕ್ತಿಗಳು ಜಾಹೀರಾತು ಕೊಟ್ಟಾಗ ಅದನ್ನೇ ಅನುಸರಿಸಲಿಕ್ಕೆ ಹೋಗ್ತಾರೆ.
0: ಹೌದು, ಆದ್ರೆ ಈಗ ಜಾಹೀರಾತು ಎಲ್ಲ ಬಂದಾಗಿದೆ, ಬ್ಯಾನ್ ಮಾಡಿದ್ದಾರೆ ಅಡ್ವರ್ಟೈಸ್ಮೆಂಟ್ ಎಲ್ಲ, ಎಲ್ಲಿ ಕ್ರಿಕೆಟ್ ಅಲ್ಲಿ ಆಗ್ಲಿ ಟಿವಿ ಸೀರಿಯಲ್ ಎಲ್ಲಿ ಸಹ ಮಾಡುದಿಲ್ಲ ಈಗ.
1: ಕ್ರೀಡಾಪಟುಗಳು ಮೊದಲೆಲ್ಲ ಕೊಡ್ತಾ ಇದ್ರು.
0: ಹೌದು, ಈಗ ಮಾಡ್ಲಿಕ್ಕೆ ಇಲ್ಲ ಅಂತ ಬಂದ್ವಿ.
1: ಇನ್ನು ಮುಖ್ಯವಾಗಿ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ಏನೋ ಒಂದು ಕೆಟ್ಟ ಸವಾಸಕ್ಕೆ ಬಿದ್ದು ಈ ಚಟ ಪ್ರಾರಂಭ ಆಗ್ಬಿಟ್ಟಿರುತ್ತೆ, ತಂಬಾಕನ್ನ ಜಗಿಯುವಂತಹದ್ದು ಅಥವಾ ಈ ಎಲೆ ಅಡಿಕೆ ಜೊತೆಯಲ್ಲಿ ಕಡ್ಡಿ ಪುಡಿಯನ್ನ ಹಾಕೊಳ್ಳೋದು, ಹೊಗೆ ಸೊಪ್ಪು ಹಾಕೋದು ಅಥವಾ ಬೀಡಿ ಸೇದೋದು, ಸಿಗರೇಟ್ ಸೇದೋದು, ಇಂಥದ್ದೆಲ್ಲಾನು, ಇದರಿಂದ ಹೊರಗಡೆ ಬರೋದು ಹೇಗೆ ಅಂತೀರಿ?
0: ಸರ್ಕಾರ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಹ ಡಿ ಅಡಿಕ್ಷನ್ ಸೆಂಟರ್ ಮಾಡಿದ್ದಾರೆ, ಯಾರಿಗಾದ್ರೂ ಧೂಮಪಾನ ನಿಲ್ಲಿಸಬೇಕಂತ ಕಂಡ್ರೆ ಅವರು ಆಸ್ಪತ್ರೆಗೆ ಬರಬಹುದು. ಡಿ ಅಡಿಕ್ಷನ್ ಸೆಂಟರ್ ಬಂದ್ರೆ
1: ಅಂದ್ರೆ ಚಟಮುಕ್ತಿ ಕೇಂದ್ರಗಳು ಅಂತ.
0: ಹೌದು, ಅದು ಹೌದು, ವ್ಯಸನ ಮುಕ್ತ ಕೇಂದ್ರ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡ್ತೇವೆ, ಹೇಗೆ ಸ್ಲೋಲಿ ಕಡಿಮೆ ಮಾಡಬೇಕು ಅಂತ ಹೇಳ್ತೇವೆ. ಅದೇ ರೀತಿ ನಿಕೋಟಿನ ಬದಲಿಗೆ ನಾವು ಅವರಿಗೆ ಬೇರೆ ನಿಕೋಟಿ ರಿಪ್ಲೇಸ್ಮೆಂಟ್ ಥೆರಪಿ ಕೊಡ್ತೇವೆ. ಹಾಗಾಗಿ ಒಂದು 2-3 ತಿಂಗಳು ಅವರು ನಮ್ಮ ಸೆಂಟರ್ಗೆ ಬಂದ್ರೆ ಸ್ಲೋಲಿ ಅವರನ್ನು ಧೂಮಪಾನದ ಹೊರಗೆ ತರಬಹುದು. ಇದು ಏನು ಅಸಾಧ್ಯವೇನಲ್ಲ, ಸಾಧ್ಯ ಉಂಟು.
1: ಬೇರೆ ಬೇರೆ ಒಂದು ವಿಧಾನಗಳನ್ನು ಅನುಸರಿಸ್ತೀರಾ?
0: ಹೌದು ಹೌದು, ನಿಕೋಟಿನ್ ಗಮ್ಸ್ ಚೂಯಿಂಗ್ ಗಮ್ ಅಂತ ಉಂಟು, ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಉಂಟು, ಹಾಗೆ ಅದನ್ನು ಕೊಟ್ಟು ನಾವು ಅವರಿಗೆ ಸ್ಲೋಲಿ ಕಡಿಮೆ ಮಾಡ್ತೇವೆ.
1: ಮತ್ತೆ ಜನಗಳಲ್ಲಿ ಜಾಗೃತಿ ಉಂಟು ಮಾಡುವಂತ ಕಾರ್ಯಕ್ರಮಗಳು ಕೂಡ ಏರ್ಪಾಡಾಗ್ತವೆ ಈ ಸಂದರ್ಭದಲ್ಲಿ.
0: ಜನರು ಒಗ್ಗಟ್ಟಾಗಬೇಕು, ಜನರಿಗೆ ಗೊತ್ತಿರಬೇಕು ಸ್ಮೋಕಿಂಗ್ ಇಸ್ ವೆರಿ ಬ್ಯಾಡ್. ಸೊ ಅದರಷ್ಟು ಬ್ಯಾಡ್ ಯಾವುದಿಲ್ಲ, ಜನರಿಗೆ ಗೊತ್ತಿರಬೇಕು. ಯಾರಾದರೂ ಸ್ಮೋಕ್ ಮಾಡಿದ್ರೆ ಐ ತಿಂಕ್ ಎವ್ರಿಬಡಿ ಎವ್ರಿ ಸಿಟಿಜನ್ ಅಷ್ಟು ಆಸ್ಕ್, ನೀವು ಯಾಕೆ ಸ್ಮೋಕ್ ಮಾಡ್ತೀರಿ? ಇದು ಪಬ್ಲಿಕ್ ಪ್ಲೇಸ್, ಇಲ್ಲಿ ಮಕ್ಕಳು ಇದ್ದಾರೆ, ಹೆಂಗಸರು ಇದ್ದಾರೆ, ಇಲ್ಲಿ ಎಲ್ಡರ್ಲಿ ಪೀಪಲ್ ಇದ್ದಾರೆ, ಇಲ್ಲಿ ಯಾಕೆ ಸ್ಮೋಕ್ ಮಾಡ್ತೀರಿ? ಐ ತಿಂಕ್ ವಿ ಎವ್ರಿಬಡಿ ಅಷ್ಟು ಆಸ್ಕ್, ಇಲ್ಲಿ ಸ್ಮೋಕ್ ಮಾಡಬೇಡಿ ಅಂತ.
1: ಇವತ್ತು ಲಿಂಗ ಭೇದವಿಲ್ಲದೆ ಈ ಧೂಮಪಾನದ ಚಟ ಮತ್ತೆ ಈ ತಂಬಾಕು ಸೇವನೆಯ ಚಟ ಇದೆ. ಸ್ತ್ರೀಯರು ಈ ಧೂಮಪಾನ ಮಾಡೋದ್ರಿಂದ ಅವರ ಒಂದು ಈ ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ಏನಾದರೂ ತೊಂದರೆ ಆಗುತ್ತಾ?
0: ಹೌದು, ಈಗ ಏನಾಗಿದೆ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ಮೋಕಿಂಗ್ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ ನಮ್ಮ ಇದೆಲ್ಲ ಕಾನೂನು ಬಂದ ಮೇಲೆ. ಆದ್ರೆ ಈ ಕಂಪನಿಗಳು ಯುವಜನರ ಮೇಲೆ ಪ್ರಭಾವ ಬೀರಿ ಪ್ರತಿ ವರ್ಷ ಅವರೇ ಜಾಯ್ನ್ ಆಗ್ತಾರೆ ಸ್ಮೋಕರ್ಸ್ ಆಗಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಯುವ ಜನರಲ್ಲಿ ಈವನ್ ಮಹಿಳೆಯರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಉಂಟು. ಆದ್ರೆ ಟೋಟಲ್ ಸ್ಮೋಕರ್ಸ್ ಸಂಖ್ಯೆ ಕಡಿಮೆ ಆಗಿದೆ ಈಗ. ಆದ್ರೆ ಇಲ್ಲಿ ಹುಡುಗಿಯರು ಪಕ್ಕನೆ ಸ್ಮೋಕಿಂಗ್ ಸ್ಟಾರ್ಟ್ ಮಾಡಿದ್ರೆ

0: ಅವರ ಸಂತಾನೋತ್ಪತ್ತಿ ಮೇಲೆ ಪರಿಣಾಮ ಬೀರ್ತದೆ. ಅವರಿಗೆ ಹುಟ್ಟುವ ಮಕ್ಕಳ ತೂಕ ಬಹಳ ಕಡಿಮೆ ಇರ್ತದೆ, ಅವರು ಹುಟ್ಟುವ ಮಕ್ಕಳು ಹುಟ್ಟುವ ಮೊದಲೇ ಸಾಯ್ಬೋದು. ಅದರಿಂದ ಹುಟ್ಟುವ ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರ್ತದೆ, ಅವರಿಗೆ ಅಂಗವಿಕಲತೆ ಎಲ್ಲ ಆಗ್ಬೋದು. ಅದರಿಂದ ದಯವಿಟ್ಟು ಮಹಿಳೆಯರು ಸೇದ್ಲೇಬಾರ್ದು, ಯಾಕಂದ್ರೆ ಅವರ ರಿಪ್ರೊಡಕ್ಟಿವ್ ಇದಕ್ಕೆ ಅದು ತೊಂದರೆ ಕೊಡ್ತದೆ.
1: ಅಂದ್ರೆ ಪುರುಷರ ಒಂದು ಸಂತಾನೋತ್ಪತ್ತಿ ಸಾಮರ್ಥ್ಯಕ್ಕೂ ತೊಂದರೆ ಕೊಡುತ್ತೆ,
0: ಸ್ಟೆರಿಲಿಟಿ ಅದು ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ ನಾವು, ಸೊ ಅದನ್ನು ಸಹ ಕಡಿಮೆ ಮಾಡ್ತದೆ.
1: ಹಾಗಾಗಿ ಈ ತಂಬಾಕನ್ನ ಸೇವನೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಾಡಲೇಬಾರದು.
0: ಅದೇ ಪೋಷಕರು ಶಿಕ್ಷಕರು ಸಾರ್ವಜನಿಕರು ಇದಕ್ಕೆ ಪ್ರೋತ್ಸಾಹ ಕೊಡಲೇಬಾರದು. ಸೊ ತಂಬಾಕು ಮುಕ್ತ ಮನೆಗಳು ಬೇಕು, ತಂಬಾಕು ಮುಕ್ತ ಕೆಲಸ ಮಾಡೋ ಸ್ಥಳಗಳು ಬೇಕು, ತಂಬಾಕು ಮುಕ್ತ ಗ್ರಾಮ ಪಂಚಾಯತ್ ಬೇಕು, ತಂಬಾಕು ಮುಕ್ತ ಜಿಲ್ಲೆ ಬೇಕು ನಮಗೆ. ಸೊ ಯಾರು ಇದಕ್ಕೆ ಬಲಿಯಾಗಬಾರ್ದು, ಯಾಕಂದ್ರೆ ಇದರಲ್ಲಿ ಆಗುವ ತೊಂದರೆಗಳು ಹಲವಾರು. ಮತ್ತೆ ಅವರು ಎಷ್ಟು ಅರ್ನ್ ಮಾಡ್ತಾರೆ ಎಲ್ಲ ಹಣವನ್ನು ಆ ಕ್ಯಾನ್ಸರ್ಗೆ ಹಾಕಬೇಕಾಗ್ತದೆ. ನಾವು ತುಂಬಾ ಕಡೆ ನೋಡಿದ್ದೇವೆ, ಎಲ್ಲರೂ ಒಂದು ಸ್ಮೋಕಿಂಗ್ ಅಂತ ಹೇಳ್ತಾರೆ ಅಥವಾ ಅದು ಹೊಗೆ ರಹಿತ, ಸೊ ಎರಡು ತುಂಬಾ ಸಮಸ್ಯೆ ಕೊಡ್ತದೆ. ಆ ಬಾಯಿಯ ಕ್ಯಾನ್ಸರ್, ನಾಲಗೆ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಹೊಟ್ಟೆಯಲ್ಲಿ ಹುಣ್ಣಾಗುದು, ಬಾಯಿಯಲ್ಲಿ ಹುಣ್ಣಾಗುದು ತುಂಬಾ ಸಮಸ್ಯೆ ಕೊಡ್ತದೆ.
1: ಇಡೀ ದೇಹಕ್ಕೆ ಒಂದು ರೀತಿ ತೊಂದರೆ,
0: ತಲೆಯಿಂದ ಕಾಲುವರೆಗೆ ಪ್ರತಿಯೊಂದು ಆರ್ಗನ್ಗೆ ಪರಿಣಾಮ ಬೀರ್ತದೆ,
1: ನಮ್ಮ ನರಗಳಿಗೆ ತೊಂದರೆ ಆಗುತ್ತೆ.
0: ಹೌದು, ಯಾಕಂದ್ರೆ ಅದು ಮಾನಸಿಕ ಅವಲಂಬನೆ ಆಗ್ತದೆ,
1: ರಕ್ತನಾಳಗಳ ಮೇಲೆ ತೊಂದರೆ ಆಗುತ್ತೆ,
0: ಎಲ್ಲ ಆರ್ಗನ್ಸ್ಗೆ ಪ್ರಾಬ್ಲಮ್ ಕೊಡ್ತದೆ. ಇಟ್ಸ್ ಬೆಟರ್ ನಾಟ್ ಟು ಸ್ಟಾರ್ಟ್, ಬೆಟರ್ ಟು ಕ್ವಿಟ್ ಇಫ್ ಯು ಆಲ್ರೆಡಿ ಸ್ಟಾರ್ಟೆಡ್. ಸೊ ನೀವು ಸ್ಟಾರ್ಟ್ ಮಾಡಬೇಡಿ, ಯಾರಿಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಬಿಡಬೇಡಿ, ಮಕ್ಕಳಿಗೆ ಇದನ್ನು ತೋರಿಸ್ಬೇಡಿ. ಈವನ್ ಸಮಾಜದ ಬೇರೆ ಬೇರೆ ದೇಶಗಳಲ್ಲಿ 12 ವರ್ಷದವರೆಗೆ ಸಿಗರೇಟ್ ಕೈಯಲ್ಲಿ ಕೊಡ್ಲಿಕ್ಕೆ ಇಲ್ಲ, ಬೀಡಿ ತಕೊಳ್ಲಿಕ್ಕೆ ಇಲ್ಲ ಅಂಗಡಿಗೆ ಹೋಗಿ. ಸೊ ಅವರು ಅದನ್ನು ರೂಲ್ ಮಾಡಿದ್ದಾರೆ, ಲೆಸ್ ದೆನ್ 13-15 ಇಯರ್ಸ್ ನವರಿಗೆ ಸಿಗರೇಟ್ ಈವನ್ ಯು ಕಾಂಟ್ ಸೆಲ್, ಮಾರ್ಲಿಕ್ಕೂ ಸಹ ಇಲ್ಲ, ಅವ್ರಿಗೆ ಕೊಡ್ಲಿಕ್ಕೂ ಸಹ ಇಲ್ಲ, ಈವನ್ ಪೇರೆಂಟ್ಸ್ ಕಳಿಸ್ಲಿಕ್ಕೂ ಸಹ ಇಲ್ಲ. ಒಂದು ಪ್ಯಾಕೆಟ್ ಸಿಗರೇಟ್ ತಗೊಳಿದ್ರೆ ಅಂಗಡಿಯವರು ಕೊಡುದಿಲ್ಲ.
1: ಮತ್ತೆ ಆ ಕುಟುಂಬದ ಆರ್ಥಿಕ ಸ್ಥಿತಿ ಕೂಡ ದುಸ್ಥಿತಿಗೆ ಹೋಗುತ್ತೆ.
0: ಅದೇ ಇನಿಷಿಯಲ್ ಸಂತೋಷ, ಮತ್ತೆ ಫುಲ್ ದುಃಖವೇ ಅವರಿಗೆ,
1: ಯಾಕಂದ್ರೆ ಬಹಳ ದುಬಾರಿ ಆಗ್ತಾ ಇದೆ.
0: ಯಾಕಂದ್ರೆ ಸ್ಮೋಕರಿಗೂ ತೊಂದ್ರೆ, ಅವನ ಫ್ಯಾಮಿಲಿ ಮೆಂಬರ್ಸ್ಗೂ ತೊಂದ್ರೆ, ಮನೆಯಲ್ಲಿ ಆಸ್ತಮಾಸ ಜಾಸ್ತಿ ಆಗ್ತದೆ, ಯಾಕಂದ್ರೆ ಅದು ಅಲರ್ಜಿ ಆಗಿ ಮಾಡ್ತದೆ, ಕೆಮ್ಮು ಜಾಸ್ತಿ ಮಾಡ್ತದೆ ಉಳಿದ ಜನರಲ್ಲಿ. ಸಣ್ಣ ಸಣ್ಣ ಮಕ್ಕಳಿದ್ರೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಸೊ ಅವರಿಗೆ ಸಣ್ಣ ಮಕ್ಕಳಿದ್ರೆ ಅವರಿಗೆ ನಿಮೋನಿಯಾಸ್ ಆಗ್ಬೋದು, ಅವರಿಗೆ ಶ್ವಾಸಕೋಶ ತೊಂದರೆ ಆಗ್ಬೋದು. ಸೊ ಇದನ್ನು ಮನೆಯಲ್ಲಿ ಮಾಡದೇ ಇದ್ರೆ ಎಲ್ಲರೂ ಆರೋಗ್ಯದಿಂದ ಇರ್ಬೋದಲ್ಲ. ಮೊದಲು ಅಡ್ವರ್ಟೈಸ್ಮೆಂಟ್ ಇದ್ದು ಮೇಡ್ ಫಾರ್ ಈಚ್ ಅದರ್ ಅಂತ. ಸೊ ಆಕ್ಚುಲಿ ನಾವು ಕೇಳ್ತಾ ಇದ್ದೇವೆ, ಮೇಡ್ ಫಾರ್ ಈಚ್ ಅದರ್ ಹೌ ಲಾಂಗ್ ಫಾರ್, ಎಷ್ಟು ಸಮಯ ಅದು ಮೇಡ್ ಫಾರ್ ಈಚ್ ಅದರ್? ಅದು 15 ವರ್ಷ ಆದ್ಮೇಲೆ ಅವನಿಗೆ ಯಾವ್ದೋ ಒಂದು ಕ್ಯಾನ್ಸರ್ ಬರಲೇಬೇಕು, ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸ ಕ್ಯಾನ್ಸರ್ ಬರ್ತದೆ. ಮತ್ತೆ ಮೇಡ್ ಫಾರ್ ಈಚ್ ಅದರ್ ಇಲ್ಲಿ ಅಡ್ವರ್ಟೈಸ್ಮೆಂಟ್, ಅದೇ ತಪ್ಪು ಕಲ್ಪನೆ, ಸುಳ್ಳು ಅಡ್ವರ್ಟೈಸ್ಮೆಂಟ್.
1: ಮತ್ತೆ ಬಿಡುವಾಗ್ಲೂ ಕೆಲವರಿಗೆ ಬಹಳ ಸಮಸ್ಯೆ ಆಗುತ್ತೆ, ಒಂಥರ ನೆಗಡಿ ಆಗೋದು, ತಲೆನೋವು ಬರೋದು, ಈ ರೀತಿ ಎಲ್ಲಾನು ಹೇಳ್ತಾ ಇರ್ತಾರೆ. ಅದರಿಂದ ಮುಕ್ತಿ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಾಗ
0: ಸ್ವಯಂ ಪ್ರೇರಣೆಯಿಂದ ಬಂದ್ರೆ ಒಳ್ಳೆ ಸಕ್ಸಸ್ ರೇಟ್. ಸ್ವಯಂ ಪ್ರೇರಣೆ, ನನಗೆ ಬೇಡ, ನನಗೆ ತೊಂದರೆ ಆಗಿದೆ, ನನ್ನ ಮನೆಯವರಿಗೆ ತೊಂದರೆ ಆಗಿದೆ, ನನಗೆ ತುಂಬಾ ಜನ ಪ್ರೆಷರ್ ಆಗ್ತಾರೆ, ಬಿಡು ಬಿಡು ಅಂತೇಳಿ. ಸ್ವಂತವರು ತುಂಬಾ ಜನ ನಾವು ನೋಡಿದ್ದೇವೆ, ಹೆಂಡತಿಯ ಮಾತು ಕೇಳಿ ಬಂದವರು ಇದ್ದಾರೆ, ಮಕ್ಕಳ ಮಾತು ಕೇಳಿ ಬಂದವರು ಇದ್ದಾರೆ. ಸೊ ಅವರು ಒಂದ್ 2-3 ತಿಂಗಳು ನಮ್ಮ ಡಿಎಡಿಕೆ ಸೆಂಟರ್ ಬಂದ್ರೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ ನಾವು ಅವರನ್ನು ಸ್ಲೋಲಿ ಬಿಡಿಸ್ತೇವೆ.
1: ತಕ್ಷಣ ನಿಲ್ಸಿದ್ರು ಏನು ಸಮಸ್ಯೆ ಏನಾಗಲ್ಲ,
0: ತಕ್ಷಣ ಆಗುದಿಲ್ಲ, ಯಾಕಂದ್ರೆ ಅಷ್ಟು 15 ವರ್ಷದಿಂದ ಸ್ಮೋಕ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಸ್ಮೋಕ್ ಬಿಡಿ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಅಲ್ಲ, 15 ವರ್ಷ ಮಾಡಿದ ಒಂದು ಸಲಹೆಗೆ ಬಿಡ್ತೇನೆ. ಸೊ ಡಿ ಅಡಿಕ್ಷನ್ ಸೆಂಟರ್ ಬಂದು ಚಂದ ಮಾಡಿ ಕ್ರಮ ಪ್ರಕಾರವಾಗಿ ಕೌನ್ಸಿಲಿಂಗ್ ಮಾಡಿ ಸ್ಲೋಲಿ ಅದನ್ನು ಕಡಿಮೆ ಮಾಡಿ ಲಾಸ್ಟಿಗೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಅದರ ಬದಲಿಗೆ ಬೇರೆ ಎಲ್ಲ ಕೊಡ್ತೇವೆ ನಾವು. ಸೊ ಅದರಿಂದ ಸ್ಲೋಲಿ ಕಡಿಮೆ ಮಾಡಬಹುದು.
1: ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಮಚಂದ್ರ ಕಾಮತ್?
0: ಯಾವ ಯುವ ಜನರು ಸ್ಮೋಕಿಂಗ್ ಅನ್ನು ಪ್ರಾರಂಭ ಮಾಡೋದೇ ಬೇಡ, ಯಾವ ಯುವ ಜನರು ಸಿಗರೇಟ್ ಅದು ಬಿಡಿಯನ್ನು ತಕೊಳ್ಳೋದೇ ಬೇಡ. ಎಲ್ಲರೂ ಬೇರೆಯವರಿಗೆ ಹೇಳಬೇಕು, ನೀವು ತಂಬಾಕು ಸೇವನೆ ಮಾಡಬೇಡಿ, ಧೂಮಪಾನ ಮಾಡಬೇಡಿ, ಇದರಿಂದ ತುಂಬಾ ಆರೋಗ್ಯ ಸಮಸ್ಯೆ ಬರ್ತದೆ, ಅನೇಕ ಸಮಸ್ಯೆಗಳು ನಾವು ದೂರ ಇರಬಹುದು. ಆದ್ರಿಂದ ನಾನು ತಂಬಾಕು ಮುಕ್ತ ಭಾರತ ನೋಡ್ಲಿಕ್ಕೆ ಬಹಳ ಆಶೆ ಪಡ್ತೇನೆ.
1: ಆತ್ಮೀಯ ಕೇಳಿದ್ರೆ, ತಾವು ಈ ತಂಬಾಕಿನಿಂದ ಉಂಟಾಗುವಂತ ದುಷ್ಪರಿಣಾಮಗಳು ಮತ್ತೆ ಈ ತಂಬಾಕು ಸೇವನೆಯಿಂದ ಹೇಗೆ ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ತಾವು ಡಾಕ್ಟರ್ ರಾಮಚಂದ್ರ ಕಾಮತ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9686694425. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9686694425. ತುಂಬಾ ಸಂತೋಷ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ತಾವು ಈ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ತಂಬಾಕು ಸೇವನೆಯಿಂದ ಆಗುವಂತಹ ದುಷ್ಪರಿಣಾಮಗಳು, ಈ ತಂಬಾಕು ಸೇವನೆಯ ಚಟದಿಂದ ಹೇಗೆ ನಾವು ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.

0: ನಮಸ್ಕಾರ, ಧನ್ಯವಾದಗಳು.
1: ಶ್ರೋತೃಗಳೇ, ಇದುವರೆಗೆ ವಿಶ್ವ ತಂಬಾಕು ರಹಿತ ದಿನದ ಪ್ರಯುಕ್ತ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇದರಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
2: ಅಲ್ಲ, ಬಹಳ ದಿನಗಳಾಯ್ತು ಭೇಟಿ ಮಾಡಿ. ಹೆಂಗಿದ್ಯಾ, ಏನ್ ಕತೆ?
3: ಏ, ನಾನೇನು ಯಾವಾಗಲೂ ಚೆನ್ನಾಗಿರ್ತೀನಲ್ಲ ಶಂಕರಣ್ಣ, ನನ್ ಕೇಳ್ಬೇಕ ನೀನು?
2: ಅಲ್ಲ ಅಂದ್ರೆ ಯಾಗೊಮ್ಮೆ ಈಗೊಮ್ಮೆ ಫೋನ್ ಆದ್ರೂ ಮಾಡ್ತಿದ್ದೆ, ಫೋನ್ ಈಗ ಮಾಡ್ದಂಗ ಆಗ್ಬಿಡ್ತಲ್ಲ. ಇನ್ನೇನು ಈ ಕಡೆ ಸಿಗೋದು ಆಗೋಯ್ತು, ಹಬ್ಬ ಹರಿದಿನಗಳು ಅಂತ ಆ ಕಡೆ ಕಡೆ ಎಲ್ಲ ಹೋಗಿ ಬಂದಾಯ್ತು.
3: ಏ, ಅದೇ ಸ್ವಲ್ಪ ಜಾತ್ರೆ ಹಬ್ಬ ಎಲ್ಲ ಇದ್ವಾ, ಇಲ್ಲಿ ಹೋಗೋದು ಅಂತ ಇರ್ತಾವಲ್ಲ, ಹೋಗೋದು ಇನ್ನ ಹೋಗ್ಲಿಲ್ಲ ಅಂತ ಬೇಜಾರಾಯ್ತಾರೆ. ಮತ್ ನಮ್ಮನೆಗ್ ಬರ್ಬೇಕಲ್ಲ ಅವ್ರು,
2: ಅದು ದಿಟ್ಟ ಅನ್ನು.
3: ಅದಕ್ಕೋಸ್ಕರವ ಯಾರು ಹೇಳಿದ್ರು ನನ್ನ ಮಿಸ್ ಮಾಡಕ್ಲ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಅದೇನೇ ಕಷ್ಟ ಇದ್ರು ಬಿಡಕ್ಲ, ಯಾಕೆಂದ್ರೆ ಬೇರೆ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ದನಕರಿಗೆ ಅಲ್ಲವ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ.
2: ಅಂದ್ರೆ ಈಗ ನಾವು ಹೋಗಿ ಬಂದು ಮಾಡಿದ್ರೆ ನಂಟಸ್ತಿಗೆ ಚೆನ್ನಾಗಿ ಉಳ್ಕತ್ತದೆ ಅಂತವ.
3: ಯಾವ್ದು ಗಾದೆನೆ ಮಾಡಿಲ್ವಾ, ನಂಟು ತಿರುಗದೆ ಹೋಯ್ತು ಕಂಚು ಬೆಳಗ್ದೆ ಹೋಯ್ತು ಅಂತ.
2: ಸರಿಯಾಗಿ ಹೇಳಿದೆ ನೋಡು. ಹಂಗಾಗಿ ನಾವು ಬಂದು ಹೋಗಿ ಮಾಡಿದ್ರೆ ಮಾತ್ರ ಸಂಬಂಧಗಳು ಚೆನ್ನಾಗಿ ಉಳ್ಕತ್ತವೆ.
3: ಇರ್ತಾವ ಇಲ್ದಿರಲ್ಲ.
2: ಹೌದು, ಮತ್ತೆ ನಮ್ ವಿಚಾರ ಅವ್ರಿಗೆ, ಅವ್ರ ವಿಚಾರ ನಮ್ಗೆ, ಮತ್ತೆ ಆ ಭಾಗದ್ದು ಹೆಂಗ್ ನಡೀತೈತೆ ಏನು ಐತೆ ಅಂತ ತಿಳ್ಕೊಬಹುದಲ್ವಾ?
3: ತಿಳ್ಕೊಬೇಕು, ಹೋಯ್ತಾ ಇರ್ಬೇಕು, ಬತ್ತಾ ಇರ್ಬೇಕು, ಅವ್ರನ್ನ ಕರಿಬೇಕು, ಹಿಂಗೆಲ್ಲ ಇರ್ಬೇಕು ಕಂಚಂಕರಣ. ಮತ್ತೆ ಟೈಮ್ ಇರ್ತದ ನನ್ಗೆ,
2: ಅಂದ್ರೆ ಹೋಗಿ ಬರಕ್ ಅವಕಾಶ ಐತೆ ಅಂತ.
3: ಇನ್ನೇನು ಕೆಲ್ಸಗಳು ಇರಕ್ಲವಲ್ಲ, ಜವಾಬ್ದಾರಿ ಎಲ್ಲ ಕಡಿಮೆ ಅಲ್ಲ, ಹಂಗಾಗಿ ಅದ್ನಾರು ಮಾಡೋಣ ಅಂತ ಅನ್ಕೊಂಡು.
2: ಅಲ್ಲ, ನೀನು ಜವಾಬ್ದಾರಿ ಹೆಚ್ಚಿಗೆ ಇದ್ರುವೆ ಅದನ್ನ ಬಹಳ ಸರಾಗವಾಗಿ ನಿಭಾಯಿಸ್ತೀಯ, ಹಾಗಾಗಿ ನಿನಗೇನು ಜವಾಬ್ದಾರಿ ಹೆಚ್ಚು ಅಂತ ಅನ್ಸಕ್ಕಲ್ಲ.
3: ಅದಕ್ಕೆಲ್ಲ ಜನ ಅವರಲ್ಲ, ಈ ದನಕರ ನೋಡಕ್ ಜನ ಅವ್ರೆ, ಹೊಲ ಮನೆ ನೋಡಕ್ ಜನ ಅವ್ರೆ, ಎಲ್ಲದಕ್ಕೂ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಯ್ತಾರಲ್ಲ, ನನ್ಗೇನು ಇಲ್ಲ ಶಂಕರಣ್ಣ ರಿಸ್ಕ್. ಸುಮ್ಮನೆ ಕೂತ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಈ ತರ ತಿರಿಕೊಂಡು ಇರೋದಷ್ಟೇ.
2: ಅಲ್ಲ, ನೀನು ತಿರಿಕೊಂಡು ತಿರಿಕೊಂಡು ಅನ್ನೋ ಹೊತ್ತಿಗೆ ನನ್ಗೀಗ ನೋಡು, ನಾನು ಏನ್ ಮಾತಾಡಕ್ ಬಂದಿದ್ದೆ ಅದೇ ನನಗೆ ಮರ್ತೋಗ್ಬಿಡ್ತು. ಹಂಗೆ ತಿರ್ಗಾಡ್ಕೊಂಡು ಜಮೀನ್ ಕಡೆಗೆ ಹೋದ್ನ, ಒಸಿ ನೀರ್ ಹಾಯಿಸ್ಬೇಕಾಯ್ತು. ಹೋಗಿ ಹಿಂಗೆ ಯಾಕೋ ಪಂಪ್ ಸೆಟ್ ಆನ್ ಮಾಡ್ತೀನಿ, ಕರೆಂಟ್ ಇಲ್ಲ ಅಂತೀನಿ.
3: ಏ, ಕರೆಂಟ್ ಇಲ್ಲ, ಅದು ಟೈಮ್ ಅಲ್ವಾ, ಇಂತಿಂತ ಟೈಮ್ ಇಂದ ಇಂತಿಂತ ಟೈಮ್.
2: ಅಂದ್ರೆ ನಮ್ಮ ಈ ಕರೆಂಟ್ ಆಫೀಸ್ ನವರು ಅವರಲ್ಲ, ಅವರು ಒಂದೊಂದ್ ದಿನ ಹಗಲೊತ್ ಕೊಡ್ತಾರೆ, ಒಂದೊಂದ್ ದಿನ ಮಧ್ಯಾಹ್ನ ಹೊತ್ತು ಕೊಡ್ತಾರೆ.
3: ಹಂಗೆ ಚಿಪ್ಟು ಶಿಫ್ಟ್ ಮೇಲೆ ಒಂದಿವ್ಸ ಬೆಳಗ್ಗೆ, ಒಂದಿವ್ಸ ಮಧ್ಯಾಹ್ನ, ಒಂದಿವ್ಸ ರಾತ್ರಿ, ಹಿಂಗೆಲ್ಲ ಮಾಡ್ಕೊಂಡು.
2: ನಮ್ಮ ಹುಡ್ಲಿಗಳಿಗೆ ಗೊತ್ತಾಯ್ತದ, ಅವು ಕರೆಕ್ಟ್ ಆಗಿ ಟೈಮ್ ನ ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾನು ತುಂಬಾ ದಿನಗಳಾಯ್ತಲ್ಲ ಅಂತ ಅನ್ಬಿಟ್ಟು ಹಂಗೆ ಹೋಗಿ ಹೊಸಿ ನೀರ್ ಹಾಯ್ಸೋಣ ಅಂತ ಹೋದ್ನ, ಕರೆಂಟ್ ಇಲ್ಲ ನೋಡು.
3: ಇಲ್ಲ, ನಿನ್ಗೆ ಬೇಸ್ಕಲ್ಲಿ ಮಾತ್ರ ಗೊತ್ತಾಯ್ತದ ಶಂಕರಣ. ನಾನೇನ್ ಮಾಡಿದೆ, ಭಾರಿ ಹಿಂದೆ ಒಂದ್ ನಾಲ್ಕೈದು ವರ್ಷ ಹಿಂದೆಲೆ ಈ ಟೊಮೊಟೊ ಮೆಣಸಿನಕಾಯಿ ಎಲ್ಲ ಬೆಳೆವ್ನ ಹಾಕೊಂಡು ಹೊಸಿ ಗೋಳತ್ಲಿಲ್ಲ ನಾನು. ರಾತ್ರಿ ಬರೀ ನೀರ್ ಹಾಯ್ಸೋದೇ ಆಗತ್ ನನಗೆ, ರಾತ್ರಿ ಹೊತ್ತು ಮಾತ್ರ ಇರೋದು ಕರೆಂಟ್.
2: ಕರೆಂಟ್
3: ರಾತ್ರಿ ಹೊತ್ತು ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಬೆಳಕರಿವರೆಗೂ ಬರೀ ನೀರ್ ಬಿಡದೆ.
2: ಅಂದ್ರೆ ಅಷ್ಟೊತ್ತಂಗ ಜಮೀನಲ್ಲೇ ಇರೋದು, ಹೆಸರಾಗಿರ್ತಿದ್ದೆ.
3: ಅಲ್ಲೇ ಅಲ್ಲೇ ಇದ್ಕೊಂಡು ಅಲ್ಲೇ ಮಾಡ್ಕೊಂಡಿರ್ಬೇಕು. ನಿದ್ದೆ ಇಲ್ಲ ಏನಿಲ್ಲ, ಒಳ್ಳೆ ವಯಸ್ಸು ಬೇರೆ ನಂದು. ಅವಾಗ ಆ ಟೈಮಲ್ಲಿ ನಿದ್ದೆ ಇಲ್ದಂಗ ಆಗ್ಬಿಟ್ಟು ನೋಡಿ ಈ ತರ ಆಗಿದ್ದೆ ನಾನು.
2: ಇಲ್ಲ, ನೀನ್ ಆ ಟೈಮ್ ನಂಗೆ ಮಾಡೋ ಹೊತ್ತಿಗೆ ಜಮೀನು ಚೆನ್ನಾಯ್ತು, ನೀನು ಚೆನ್ನಾದೆ, ಈಗ ಗಟ್ಬಿಟ್ಟ ಓಡಾಡ್ಕೊಂಡಿರಕ್ ಅದೇ ಸಾಧ್ಯ ಆಯ್ತು ಅಂತ ಅನ್ಕೋತೀನಿ.
3: ಅದು ಒಂದು ಅದಕ್ಕಿಂತಲೂ ಒಂದು ಒಳ್ಳೆ ಕೆಲಸ ಮಾಡಿದೆ ನಾನು.
2: ಏನು
3: ಈ PM ಕುಸುಮ್ ಯೋಜನೆ ಅಂತ ಹೇಳಿ ಬಂತು ನೋಡು, ಈಗ ಒಂದು ಎರಡ್ ಮೂರು ವರ್ಷದಲ್ಲಿ ಅದ ಮಾಡಿಸ್ಕೊಬಿಟ್ಟೆ.
2: ವಾ,
3: ಅಂದ್ರೆ

0: ಲಾಸ್ಟ್ಗಳಾಗಿ ಅವತ್ತಿಂದ ನೋಡು, ಯಾರ ಮನೆಗೆ ಹಬ್ಬಕ್ಕೆ ಕರೆದ್ರು ಹೋಗೋದು, ಯಾರ ಮನೆಗೆ ಜಾತ್ರೆಗೆ ಕರೆದ್ರು ಹೋಗೋದು, ಯಾವ ಫಂಕ್ಷನ್ ಕರೆದ್ರು ಹೋಗೋದು ಯಾಕೆ ಅಂತ ಅಂದ್ರೆ ಈ ಯೋಜನೆ ಇಂದವ.
1: ಅಂದ್ರೆ ನಿನಗೆ ಈಗ ಅವರು ಒಂದು ಸೆಟ್ಟೆ ಕೊಟ್ಬಿಟ್ರು ಅಂತಾನು.
0: ಅದು ಏನು ಅಂತ ಅಂದ್ರೆ ಈಗ ಕರೆಂಟ್ ಯಾವ್ದು ಟೈಮಿಗೆ ಕೊಡೋರ ಶಕ್ತನ, ರಾತ್ರಿ ಹೊತ್ತೆಲ್ಲ ಕೊಡೋರು, ರಾತ್ರಿ ಹೊತ್ತೆಲ್ಲ ಆಗ್ಬಿಡೋದು ನಾನು ನೀರ್ ಬಿಡೋ ಕೆಲಸ. ಅದಕ್ಕೆ ಏನು ಮಾಡಿದೆ ಅಂತ ಅಂದ್ರೆ ಕರೆಂಟ್ ಯಾವಾಗ್ಲೂ ಇರ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಟೈಮ್ಗೆ ಈ PM ಕುಸುಮ್ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಮಾಡ್ಬಿಟ್ರು ಕೇಂದ್ರ ಸರ್ಕಾರದವರು. PM ಕುಸುಮ್ ಅಂದ್ರೆ ಏನು ಅಂತ ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ ಮಹಾ ಅಭಿಯಾನ್ ಅಂತ ಹೇಳ್ಬಿಟ್ಟು.
1: ನನಗೆ ಈ ಹಿಂದಿ ಪಂದ್ಯ ಅರ್ಥ ಆಗಲ್ಲ ನೋಡು.
0: ಏನಿಲ್ಲ ಕಂಚಂಕರಣ, ಈಗ ನಮ್ಗೆ ನೀರ್ ಬಿಡಕ್ ಕರೆಂಟ್ ಬೇಕಾ?
1: ಹೌದು.
0: ಈಗ ಕರೆಂಟ್ ನಮಗೆ ಟೈಮಿಗೆ ಸರಿಯಾಗಿ ಕೊಡ್ತಾ, ಅದಕ್ಕೆ ಏನ್ ಮಾಡಿದ್ರು, ಸೂರ್ಯನ ಬಿಸಿಲು, ಆ ಬಿಸಿಲಿಗೆ ಸೋಲಾರ್ ಪ್ಯಾನಲ್ ಎಲ್ಲ ಹಾಕೊಂಡು ಅದರಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ಕೊಂಡು ಬಾವಿಯಿಂದ ನೀರೆತ್ತದು.
1: ಅಂದ್ರೆ ಸೋಲಾರ್ ಕನೆಕ್ಷನ್ ನಿಮಗೆ ಈ ಯೋಜನೆ ಕೊಟ್ಟರು ಅಂತ.
0: ಈ ಯೋಜನೆ ಕೊಟ್ರು. ಅದು ಮಾಡ್ಕೊಳ್ಳಾಗಿ ನನಗೆ ಇಷ್ಟು ಸುಲಭ ಆಗಿದ್ದು.
1: ನನಗೆ ವಿಷಯನೇ ಗೊತ್ತಾಗಿಲ್ವಲ್ಲ ಅಣ್ಣಯ್ಯ.
0: ನಾನು ಹೇಳಿರ್ತೀನಿ, ನೀನ್ ಮರ್ತಿರ್ತೀಯ ಕಂಚಕ್ರಣ. ನೀನು ನಾನೆಲ್ಲ ಪ್ರತಿಯೊಂದು ನಾನು ಏನ್ ಮಾಡ್ತೀನಿ ಎಲ್ಲದನ್ನ ನಿನಗೆ ಹೇಳ್ತೀನಿ.
1: ಅಂದ್ರೆ ನೀನು ಹಿಂಗೆ ಸೋಲಾರ್ ಹಾಕ್ಸ್ತೀನಿ ಅಂತಂದಾಗ ನಾನೇನ್ ಅನ್ಕಂದೆ ಅಂತಂದ್ರೆ, ಈಗ ಮನೆಗೇನಾರ ಹಾಕ್ಸ್ಕತ್ತಿದ್ಯಾನೋ ಈ ಕರೆಂಟಿಗೆ ಮತ್ತೆ ನೀರಿಗೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ.
0: ಏ ಮನೆಗೆ ಹಾಕ್ಸ್ಕೊಂಡು 20 ವರ್ಷ ಆಯ್ತು. ಇದು ಕರೆಂಟ್ ನನಗೆ ತೊಂದರೆ ಆಗಿತ್ತಲ್ಲ, 20 ವರ್ಷದಿಂದ ನಿದ್ರೆ ಮಾಡಿಲ್ಲ ಈ ಕಣ್ಣು, ಬರೀ ನೀರ್ ಬಿಡೋದೆ ರಾತ್ರಿ ಹೊತ್ತು.
1: ಅಂದ್ರೆ ನೀನು ಸಿಕ್ಕಾಬಟ್ಟೆ ಶ್ರಮ ಹಾಕಿದಾಗ
0: ಅದಕ್ಕಾಗಿ ಏನಾಗ್ಬಿಡ್ತು ಅಂತ ಅಂತಂದ್ರೆ, ಇದು ಒಂದು ಬಾರಿ ಮಹತ್ವಾಕಾಂಕ್ಷೆ ಯೋಜನೆ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರು. ಯಾರೇ ರೈತರಿದ್ರು ಅವ್ರಿಗೆ ಸೋಲಾರ್ ಪಂಪ್ ಸೆಟ್ ಅಳವಡಿಕೆ ಮಾಡ್ಕೊಳ್ಳಕ್ಕೆ ಇದೊಂದು ಯೋಜನೆಯಲ್ಲಿ ಅನುಕೂಲ ಅಂತ ಹೇಳಿ ಮಾಡ್ಕೊಟ್ರು. ಇದರಲ್ಲಿ ನೋಡು, ನಾವೇನ್ ಪೂರ್ತಿ ದುಡ್ಡು ಹಾಕಂಗಿಲ್ಲ.
1: ಮತ್ತೆ
0: ಈ ಕೇಂದ್ರ ಸರ್ಕಾರದವರು 30% ಕೊಡ್ತಾರೆ, ಆಯ್ತಾ? ರಾಜ್ಯ ಸರ್ಕಾರದವರು 30% ಕೊಡ್ತಾರೆ. ಇನ್ನು ಉಳಿದದ್ ನಾವೊಂದು 10% ಹಾಕೊಂಡು ಉಳಿದದ್ದು ಒಂದಷ್ಟು ಲೋನ್ ಅಪ್ಪನ್ನು ಮಾಡ್ಕೊಂಡು ಅದೆಷ್ಟಾಯ್ತದ ಒಂದು ಯೂನಿಟ್ಗೆ ಅಷ್ಟು ತಗೋಬಿಟ್ಟು ಮಾಡ್ಕೊಳ್ಳೋದು. ST ಏನಾದ್ರು ಆಗ್ಬಿಟ್ಟಿದ್ರೆ 50% ವರ್ಗೂ ಕೊಡ್ತಾರೆ.
1: ಸಬ್ಸಿಡಿಯಾ
0: ಅದ್ ಮಾಡ್ಕೊಂಡು ಹಾಕೊಂಡೆ ಕಂಚಂಕರಣ, ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಎಲ್ಲ ನೀರು ನೋಡು.
1: ಅಂದ್ರೆ ನಿನ್ಗೆ ಬಿಸಿಲು ಯಾವ ಪಟ್ಟಿ ಬತ್ತದೋ ಆ ಪಟ್ಟಿ ನೀರ್ ಎತ್ತದೆ.
0: ಏ ಕರೆಂಟ್ ಚೆನ್ನಾಗಿರ್ತದಲ್ಲ, ಇನ್ನೇನ್ ಮಳೆಗಾಲದಲ್ಲಿ ಬೇಕಾಗಿಲ್ಲ, ಯಾಕಂದ್ರೆ ಮಳೆ ಹೋಯ್ತಾ ಇರ್ತದ ಆ ಟೈಮಲ್ಲಿ ನೀರ್ ಎತ್ತ ಅಂತ ಅಗತ್ಯ ಇರೋದಿಲ್ಲ. ಇದು ನೋಡು, ಬರೀ ನಾವು ನೀರ್ ಎತ್ಕೊಳಕ್ ಅಷ್ಟೇ ಅಲ್ಲ ಶಂಕರಣ, ಇಲ್ಲಿ ಏನ್ ಕರೆಂಟ್ ಉತ್ಪಾದನೆ ಆಯ್ತದೋ ಅದ ಬೇಕಾದ್ರೆ ನಾವು ಮಾರಾಟನು ಮಾಡ್ಕೋಬಹುದು.
1: ಹೌದಾ?
0: ವಿದ್ಯುತ್ ವಿತರಣಾ ಕಂಪನಿಗಳು ಇರ್ತಾವಲ್ಲ, ಈ ಸೆಸ್ಕೋ ಅವು ಇವು ಅಂತ ಎಲ್ಲ ಅವಲ್ಲಪ್ಪ, ಕರೆಂಟ್ ಆಫೀಸ್ಗಳು, ಅವ್ರಿಗೆ ನಾವು ಹೆಚ್ಚುವರಿ ಏನಾಯ್ತದೋ ಇದರಲ್ಲಿ 3 ತರ ಮಾಡೋರೆ.
1: ಅಂದ್ರೆ
0: ಒಂದು ಏನು ಅಂತ ಅಂದ್ರೆ ಕಾಂಪೊನೆಂಟ್ ಎ ಅಂತ ಹೇಳಿ ಮಾಡೋರೆ. ಅದರಲ್ಲಿ ಏನು ಅಂತ ಅಂದ್ರೆ ರೈತರು ಅವ್ರ ಜಮೀನ್ಗೆ ಅವ್ರದ್ದು ಏನಾದ್ರು ಬೆಳೆದನ ಇರೋ ಪ್ರದೇಶ ಇರ್ತದ ನೋಡು, ಅಲ್ಲಿ ಸೋಲಾರ್ ಪ್ಲೇಟ್ ಎಲ್ಲ ಬರ್ತಾವ ನೋಡು, ಈ ಬಿಸಿಲಿಗೆಲ್ಲ ತಣತಣ ಅಂತ ಹೊಣಿತಾ ಇರ್ತಾವಲ್ಲ, ಅವ ಹಾಕೊಳ್ಳೋದು. ಅವ ಹಾಕಬಿಟ್ಟು ಅಲ್ಲಿ ಏನು ವಿದ್ಯುತ್ ಉತ್ಪಾದನೆ ಆಯ್ತದಲ್ಲ ಅದನ್ನ ಈಗ ಸೋಲಾರ್ ಪವರ್ ಪ್ಲಾಂಟ್ಸ್ ಅಂತ ಹೇಳವೆ, ಅವರಿಗೆ ಮಾರಾಟ ಮಾಡ್ಕೊಂಡು ದುಡ್ಡು ಬೇಕಾದ್ರೆ ಇಸ್ಕೋಬಹುದು ನಾವು.
1: ಅಂದ್ರೆ ಕಾಲೇಜ್ ಆಗದಾಗ ಈ ಪ್ಯಾನಲ್ ಹಾಕಂದ್ರೆ ಮಾರಾಟ ಮಾಡ್ಕೋಬಹುದು ಅಂತ
0: ಮಾಡ್ಕೋಬಹುದು. ಇನ್ನ ಕಾಂಪೊನೆಂಟ್ ಬಿ ಅಂತ ಅಂತ ಅಂದ್ರೆ ಏನು ಡೀಸೆಲ್ ಪಂಪ್ ಸೆಟ್ ಕರೆಂಟ್ ಇಂಥವೆಲ್ಲ ಇರ್ತಾ ಇದ್ವು, ಅಲ್ಲಿಗೆ ಸೌರಚಾಲಿತ ಇದನ್ನ ಹಾಕೊಂಡು ನಮಗೆಷ್ಟು ಬೇಕೋ ಅಷ್ಟು ಉತ್ಪಾದನೆ ಮಾಡ್ಕೊಂಡು ಅದ ನೀರ್ ಎತ್ತಕ್ಕೆ ನಾವು ಬಳಕೆ ಮಾಡುವಂತದ್ದು, ಇದು ಕಾಂಪೊನೆಂಟ್ ಬಿ ಅಂತ ಹೇಳಿ. ಕಾಂಪೊನೆಂಟ್ ಸಿ ಅಂತ ಅಂದ್ರೆ ಮೂರನೇ ವಿಧ. ಇದರಲ್ಲಿ ಈಗಾಗಲೇ ಇರೋಂತ ಗ್ರಿಡ್ಗಳು ಏನಿರ್ತಾವ, ಆ ಗ್ರಿಡ್ಗಳಿಗೆ ಅವು ಪಂಪ್ ಸೆಟ್ಗೆ ಕೊಟ್ಟಿರ್ತವೆ, ಅದಕ್ಕೆ ಕೊಟ್ಕೊಂಡು ಹೋಗ್ಬೇಕಾದ್ರೆ ನಾವು ದುಡ್ಡ ಮಾಡ್ಕೋಬಹುದು.
1: ಅಂದ್ರೆ ಈಗ 3 ತರದಲ್ಲೂ ಉಪಯೋಗ ಮಾಡ್ಕೋಬಹುದು.
0: ಒಂದೇನು ಅಂತ ಅಂದ್ರೆ ಶಂಕರಣ, ಈಗ ನಾವು ಬೇಸಿಗೆಯಲ್ಲಿ ಬೆಳಿತೀವೋ ಮಳೆಗಾಲದಲ್ಲಿ ಬೆಳಿತೀವೋ ಮಳೆಗಾಲದಲ್ಲಿ ಬೆಳಿತೀವೋ ಯಾವ ಟೈಮಲ್ಲಿ ಬೆಳೆದ್ರು ನಿನ್ಗೆ ಯಾವಾಗ ಅನುಕೂಲ ಆಯ್ತದೋ ಆ ಟೈಮ್ಗೆ ಹೋಗ್ಬಿಟ್ಟು ನಾವು ಮೋಟರ್ ಆನ್ ಮಾಡ್ಕೊಂಡು ನೀರ್ ಬಿಡ್ಬೋದು.
1: ಅಂದ್ರೆ ನಾವು ಪುರ್ಸತ್ ಇದ್ದಾಗ ಬೇಕಾದ್ರೆ ಹೋಗಿ ಮಾಡ್ಕೋಬಹುದು ಅಂತ
0: ಮಾಡ್ಕೋಬಹುದು. ಈಗ ಏನೋ ಒಂದು ಹಬ್ಬ ಹುಣ್ಣಿಮೆ ಅಂತ ಹೇಳ್ಬಿಟ್ಟು ಇನ್ನೊಂದೂರ್ಗೆ ಹೋಗಿರ್ತೀಯಪ್ಪ, ರಾತ್ರಿ ಹೊತ್ತು ಕರೆಂಟ್ ಕೊಡ್ತೀವಿ ಅಂತ ಅಂದ್ರೆ ರಾತ್ರಿ ಹೊತ್ತು ಬರಕ್ ಆಯ್ತದ.
1: ನಾವೀಗ ಅಲ್ಲಿ ಹಬ್ಬಕ್ಕೆ ಹೋದಂಗು ಅಲ್ಲ, ನಮ್ದಾಗಿಲ್ಲ ನಮ್ ಜಮೀನಲ್ಲಿ ಕೆಲಸ ಮಾಡ್ಕೊಂಡು
0: ನಿಮ್ದಾಗ ಹೋಗಕ್ಕೆ ಹಾಕಲ್ ಬಿಡು ಹಂಗಿದ್ದಾಗ, ಆಯ್ತಾ? ಹಂಗಾಗಿ ಏನ್ ಕೆಲ್ಸಗಳು ಇರ್ತಾವ ನಿಮ್ಗೆ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಆನ್ ಮಾಡ್ಕ, ನೀರ್ ಬಿಟ್ಕ, ಯಾವ್ದಕ್ಕೆ ಎಷ್ಟು ಬೇಕು ಬಿಡು ಮಾಡ್ಕೊಂಡು ಇರೋ ಅನ್ನ ತರದಲ್ಲಿ ಇದು ಬಾರಿ ಅನುಕೂಲ ಆಗಿರೋಂತ ಒಂದು ಯೋಜನೆ.
1: ಅಂದ್ರೆ PM ಕುಸುಮ್ ಯೋಜನೆ,
0: PM ಕುಸುಮ್ ಯೋಜನೆ
1: ಇದ್ರಾಗೆ ಸೋಲಾರ್ ಯೂನಿಟ್ ಗಳನ್ನ ನಾವು ನಮ್ ಜಮೀನಾಗೆ ಅಳವಡಿಸ್ಕೊಳಕ್ಕೆ ಸಬ್ಸಿಡಿ ಕೊಡ್ತಾರೆ.
0: ಸಬ್ಸಿಡಿ ಕೊಡ್ತಾರೆ
1: ಕೇಂದ್ರದವರು ಕೊಡ್ತಾರೆ, ರಾಜ್ಯದವರು ಕೊಡ್ತಾರೆ,
0: ರಾಜ್ಯದವರು
1: ಕೊಡ್ತಾರೆ, ಜೊತೆಗೆ ನಾವು ಲೋನ್ ಬೇಕಾದ್ರೂ ಮಾಡ್ಸ್ಕೋಬಹುದು,
0: ಲೋನ್ ಬೇಕಾದ್ರೆ ಮಾಡ್ಸ್ಕೋಬಹುದು.
1: ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ಈ ಕರೆಂಟ್ ಆಫೀಸ್ ಅವರಿಂದ ಅವ್ರು ಏನೋ ಸಬ್ಸಿಡಿ ಕೊಟ್ಟಾರೆ ಅಂತ ಅನ್ಸುತ್ತೆ.
0: ಅವರೇ ತಗೋತಾರಲ್ಲ ಕರೆಂಟ್, ಅದೇ ದುಡ್ಡು ಕೊಟ್ಬಿಡ್ತಾರ ಅವರೇ. ಹಂಗಾಗಿ ಇದೊಂಥರ ಬಾರಿ ಒಳ್ಳೆ ಅನುಕೂಲ ಇರೋಂತ ಯೋಜನೆ ನೋಡು. ನಾನು ಎಲ್ಲಾರ್ಗು ಬಿಡ್ಕಂದೆ ಮಾಡ್ಸ್ಕೊಳ್ಳಿ ಮಾಡ್ಸ್ಕೊಳ್ಳಿ ಅಂತ ಅಂತ ಅನ್ಕೊಂಡು, ಅಯ್ಯೋ ಅದೆಲ್ಲಿ ಬರ್ತದೆ ಅಷ್ಟಾಳದಿಂದವ ಈಗೆಲ್ಲ 1000 ಅಡಿ ಅಲ್ಲ.
1: ಹೌದು, ಯೋಜನೆ ಮಾಡೇ ಮಾಡ್ತಾರೆ
0: ಅಲ್ಲಿಂದ. ಆಯ್ತು,
1: ಅಲ್ಲಿಂದ ಎತ್ತುತ್ತದ ನೀರು ಅಂತ ಮಾಡ್ರು.
0: ನನ್ ಸ್ವಲ್ಪ ಮೇಲ್ಗಡೆ ಎತ್ತು ಬಿಡು ನೀರು, ಚೆನ್ನಾಗಿ ಬರ್ತೈತಲ್ಲ. ಆಯ್ತಾಯ್ತಾ ಶಂಕರಣ್ಣ, ಈಗ ಆರಾಮಾಗಿದ್ದೀನಿ ನೋಡು ನಾನು.
1: ಅಲ್ಲ ಒಳ್ಳೇದಾಯ್ತು, ನೀನು ಹೇಳಿರ್ತೀಯ ಬಹುಶಃ ನಾನು ಮರ್ತು ಬಿಟ್ಟಿದ್ದೀನಿ, ನಾನು ತಪ್ಪು ಮಾಡ್ಬಿಟ್ಟೆ ನೋಡು. ಇಂತ ಒಳ್ಳೆ ಬಿಸಿಲಿನಾಗೆ ಇಂತ ಒಂದು ಯೂನಿಟ್ ನ ಹಾಕಂದಿದ್ರೆ ಒಂದು ನಾನು ಬಳಸ್ಕೋಬಹುದಾಯ್ತು.
0: ಹೌದು,
1: ನೀನ್ ಹೇಳ್ದಂಗೆ ಈಗ ನಂದು ಖಾಲಿ ಜಮೀನು ಅಲ್ಲಿ ಏನು ಬೆಳೆಯಕಲ್ಲ ಅಂತಂದ್ರೆ ಅಲ್ಲಿಗೆ ಯೂನಿಟ್ ಗಳ ಹಾಕಿಸ್ಕೊಂಡು ಮಾರಾಟ ಮಾಡ್ಕೊಬಿಟ್ಟು ಒಸಿ ದುಡ್ಡಪ್ಪಟ್ಟಾದ್ರೂ ಮಾಡ್ಕೋಬಹುದಾಯ್ತು. ಈಗ ನಂದು ಈ ಹೆಟ್ಟಲಾಗ ಏನೋ ಗೊತ್ತಾಗಿಲ್ಲ.

0: ಓಲಿ ಬಿಡೋಣಯ್ಯ, ಈಗ ನನ್ನ ಈ ಬುದ್ಧಿ ಹೊಸಿ ಚುರುಕಾಗಕ್ಕೆ ಈ ಬಿಸಿಲಿಂದ ಬಂದಿರೋನ್ಗೆ ಒಂಚೂರು ಏನಾದ್ರು ಮಜ್ಗೆ ಪಜ್ಗೆ ಏನಾದ್ರು ಕೊಡ್ತೀಯ?
1: ಇವತ್ತು ಹಿಳ್ಳಿಕಾಯಿ ಜ್ಯೂಸ್ ಮಾಡ್ಸಿದ್ದೀನಿ.
0: ಹೌದಾ?
1: ಯಾಕೆಂತಂದ್ರೆ ಈಗ ಒಂದೂವರೆ 2 ತಿಂಗಳಿಂದ ಎಲ್ಲ ಬರೀ ಲಿಕ್ವಿಡ್ ಎಲ್ಲ ನಡೀತಾ ಇರೋದಲ್ಲ ನಂದು, ದಿವಸ ಬರೀ ಒಂದೇ ತರ ಮಜ್ಗೆ ಕುಡಿಯಕ್ ಆಗಲ್ಲ, ಒಂದೇ ತರ ಪಾನಕ ಕುಡಿಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ದಿವಸ ಒಂದೊಂದರ ಮಾಡಿಸ್ತಾ ಇದ್ದೀನಿ.
0: ಹೌದಾ?
1: ಇವತ್ತು ಹಿಳ್ಳಿಕಾಯಿ ಜ್ಯೂಸ್.
0: ಹೌದಾ?
1: ಅದಕ್ಕೆಲ್ಲ ಮೆಣಸು ಪಣಸ ಎಲ್ಲ ಕುಟ್ಟು ಪಟ್ಟಿ ಹಾಕಿದೀನಿ, ಬಾಯಲ್ಲಿ ಕುಡ್ಕೊಂಡು ಹೋಗ್ಬಿಟ್ಟು ನೀನ್ ಮೊದಲು ಅದೇನೋ ಏನೋ ಒಂದ್ ಅನುಕೂಲ ಇದ್ರ ಬೇಕಾದ್ರೆ ಇದ್ರದಲ್ಲಿ ನೀನು ಒಂದ್ ಮಾಡ್ಕೊಳ್ಳಿವಂತೆ.
0: ಸರಿ ಆಯ್ತು, ನಡಿ ಅಣ್ಣ.
1: ನಡಿ ನಡಿ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾತುಕತೆ ಮೂಡಿಬಂತು. ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆ. ಮುಖ್ಯಾಂಶಗಳು. 5 ದಿನಗಳ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಮಯನ್ಮಾರ್ ಅಧ್ಯಕ್ಷ ಬೋಧಗಯಾದ ಮಹಾಬೋಧಿ ದೇಗುಲದಲ್ಲಿ ಪ್ರಾರ್ಥನೆ. ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ಮುಂದಿನ ಮುಖ್ಯಮಂತ್ರಿ ಆಯ್ಕೆ ನಿರೀಕ್ಷೆ. ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಭಾರತ ಸಶಸ್ತ್ರ ಪಡೆಗಳು ಸಿದ್ದ, ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಮಹಿಳಾ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಹ್ಯಾಂಗ್ 5 ದಿನಗಳ ಭಾರತ ಭೇಟಿಗಾಗಿ ಇಂದು ಬಿಹಾರದ ಬೋಧ್ ಗಯಾಕ್ಕೆ ಆಗಮಿಸಿದ್ದಾರೆ. ಅವರೊಂದಿಗೆ ಹಲವು ಸಂಪುಟ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮಿಗಳನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಭಾರತಕ್ಕೆ ಆಗಮಿಸಿದೆ. ಅವರು ವಿಶ್ವಪ್ರಸಿದ್ದ ಮಹಾಬೋಧಿ ದೇಗುಲ ಮತ್ತು ಬಕ್ರೋರ್ನಲ್ಲಿರುವ ಐತಿಹಾಸಿಕ ಸುಜಾತಾ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ನವದೆಹಲಿಗೆ ತೆರಳಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿಯಾಗಲಿದ್ದಾರೆ. ನಾಳೆ ಅವರು ಭಾರತ ಮ್ಯಾನ್ಮಾರ್ ವ್ಯಾಪಾರ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಸೋಮವಾರ ಮ್ಯಾನ್ಮಾರ್ ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಜೂನ್ 2ರಂದು ಮ್ಯಾನ್ಮಾರ್ ಅಧ್ಯಕ್ಷರು ಮುಂಬೈಗೆ ಭೇಟಿ ನೀಡಲಿದ್ದು ಈ ವೇಳೆ ಕೈಗಾರಿಕೋದ್ಯಮಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರ ಭೇಟಿಯು ಉಭಯ ದೇಶಗಳ ನಡುವಿನ ಬಹುಕಾಲದ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುಜ್ರೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇಂದು ಬೆಳಗ್ಗೆ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದರು. ಭಾರತೀಯ ಸಶಸ್ತ್ರ ಪಡೆಗಳು ಇಂದು ಹೆಚ್ಚಿನ ಸನ್ನದ್ದತೆಯಲ್ಲಿವೆ. ಮತ್ತಷ್ಟು ಮಿಲಿಟರಿ ಕ್ರಮ ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಸಿದ್ದವಾಗಿದೆ ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ತಿಳಿಸಿದ್ದಾರೆ. ಪುಣೆಯ ಖಡಕ್ವಾಸ್ಲಾದಲ್ಲಿರುವ ರಾಷ್ಟೀಯ ರಕ್ಷಣಾ ಅಕಾಡೆಮಿಯಲ್ಲಿ ನೂತನ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಅಡಿಯಲ್ಲಿ ನಿಖರತೆ ಮತ್ತು ದೃಢ ನಿಶ್ಚಯದಿಂದ ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು ಭಾರತ ಪ್ರದರ್ಶಿಸಿದೆ. ಇದು ಉದಯೋನ್ಮುಖ

0: ಭದ್ರತಾ ಸವಾಲುಗಳಿಗೆ ದೇಶದ ಪ್ರತಿಕ್ರಿಯೆಗೆ ಮಾನದಂಡವನ್ನು ನಿಗದಿಪಡಿಸಿತು ಎಂದರು. ಆಪರೇಷನ್ ಸಿಂಧೂರ ರಾಷ್ಟದ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ. ಸೈನಿಕರ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಪರಿಣಾಮಕಾರಿ ನಾಯಕತ್ವವನ್ನು ನಿರ್ಮಿಸಲಾಗಿದೆ ಎಂದು ಜನರಲ್ ಉಪೇಂದ್ರ ದ್ವಿವೇದಿ ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 6 ಬಿಡುಗಡೆ ಮಾಡಿದೆ. ಇದರಲ್ಲಿ ಭಾರತದ ತಾಯಂದಿರು ಮತ್ತು ಮಕ್ಕಳ ಆರೋಗ್ಯ ಪೋಷಣೆ ಮತ್ತು ಆರ್ಥಿಕ ರಕ್ಷಣೆಯಲ್ಲಿ ವೇಗವರ್ಧಿತ ಪ್ರಗತಿಯನ್ನು ಬಿಂಬಿಸುವ ದತ್ತಾಂಶವಿದೆ. 2023-24 ಅವಧಿಯಲ್ಲಿ ಈ ಸಮೀಕ್ಷೆಯನ್ನು ನಡೆಸಿದ್ದು, ಇದು 715 ಜಿಲ್ಲೆಗಳಲ್ಲಿ 6.79 ಲಕ್ಷ ಮನೆಗಳನ್ನು ಒಳಗೊಂಡಿದೆ. ಸಮೀಕ್ಷೆಯ ಪ್ರಕಾರ ಆಸ್ಪತ್ರೆಗಳಲ್ಲಿ ಹೆರಿಗೆಗಳು ಶೇಕಡ 86.6%-90.6% ಏರಿಕೆಯಾಗಿದೆ. ಗರ್ಭಿಣಿಯರಲ್ಲಿ ಶೇಕಡ 95.9% ಜನರು ಪ್ರಸವ ಪೂರ್ವ ಆರೈಕೆಯನ್ನು ಪಡೆದಿದ್ದಾರೆ. ಮೊದಲ ತ್ರೈಮಾಸಿಕದಲ್ಲಿ ಪ್ರಸವ ಪೂರ್ವ ಆರೈಕೆಯನ್ನು ಪಡೆಯುವ ತಾಯಂದಿರ ಪ್ರಮಾಣವು ಶೇಕಡ 70%-76.2% ಏರಿಕೆಯಾಗಿದೆ. ದೇಶದ ಒಟ್ಟು ಫಲವತ್ತತೆ ದರ ಟಿಎಫ್ಆರ್ನ 2 ಉಳಿದಿದೆ. ಲಸಿಕೆ ಪಡೆದ 12-23 ತಿಂಗಳ ಮಕ್ಕಳ ಪ್ರಮಾಣ ಶೇಕಡ 96%-ಕ್ಕಿಂತ ಹೆಚ್ಚಿದೆ. ಈ ಸುಧಾರಣೆಗಳು ಮಿಷನ್ ಪರಿವಾರ್ ವಿಕಾಸ್ ಸೇರಿದಂತೆ ರಾಷ್ಟೀಯ ಕುಟುಂಬ ಯೋಜನಾ ಕಾರ್ಯಕ್ರಮಗಳ ನಿರಂತರ ಪರಿಣಾಮವನ್ನು ಪ್ರತಿಬಿಂಬಿಸುತ್ತವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಮಹಿಳೆಯರ ಡಿಜಿಟಲ್ ಸೇರ್ಪಡೆ ಮತ್ತು ಆರ್ಥಿಕ ಸಬಲೀಕರಣದಲ್ಲಿ ನಿರಂತರ ಪ್ರಗತಿಯನ್ನು ಸಮೀಕ್ಷೆ ದಾಖಲಿಸಿದೆ. ಇಂಟರ್ನೆಟ್ ಬಳಸುವ ಮಹಿಳೆಯರ ಪ್ರಮಾಣ ಶೇಕಡ 33.3%-64.3%-ಕ್ಕೆ ದ್ವಿಗುಣಗೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಇಂಧನ ಪೂರೈಕೆಯಲ್ಲಿ ಪರಿಣಾಮ ಬೀರುತ್ತಿರುವ ಕಾರಣ ಕನಿಷ್ಠ 30 ದಿನಗಳವರೆಗೆ ಸಾಕಾಗುವಷ್ಟು ಎಲ್ಪಿಜಿ ದಾಸ್ತಾನು ಶೇಖರಿಸುವಂತೆ ಕೇಂದ್ರ ಸರ್ಕಾರ ಸಾರ್ವಜನಿಕ ವಲಯದ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಸೂಚಿಸಿದೆ. ಈ ಕುರಿತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಭಾರತ ತನ್ನ ಕಚ್ಚಾ ತೈಲ ಸಂಗ್ರಹ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟನಲ್ಲಿ ಸಹ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ತಮ್ಮ ನಿಯಮಿತ ವಾಣಿಜ್ಯ ದಾಸ್ತಾನುಗಳ ಜೊತೆಗೆ ಹೆಚ್ಚುವರಿ ಸಂಗ್ರಹಣೆಗಾಗಿ ಯೋಜನೆಗಳನ್ನು ಸಿದ್ದಪಡಿಸುವಂತೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ, ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲದ ದಾಸ್ತಾನು ಸಾಕಷ್ಟಿದೆ. ಸಂಗ್ರಹಣಾಗಾರಗಳು ಅತ್ಯುತ್ತಮ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಎಲ್ಪಿಜಿ ಉತ್ಪಾದನೆಯು ದಿನಕ್ಕೆ ಸುಮಾರು 92,000 ಮೆಟ್ರಿಕ್ ಟನ್ಗಳ ಸರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ. ಕಳೆದ 4 ಸುಮಾರು 1.8 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ ಎಂದು ಸುಜಾತಾ ಶರ್ಮಾ ತಿಳಿಸಿದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನ ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಸಿಂಗಾಪುರದಲ್ಲಿ ನಡೆಯುತ್ತಿರುವ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ದಿಲನ್ ಗೇಜರಿಯಸ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು. ಬ್ರಿಸ್ಟಲ್ನಲ್ಲಿಂದು 2ನೇ ಅಂತಾರಾಷ್ಟೀಯ ಮಹಿಳಾ ಟಿ

ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಭಾರತ ಪ್ರಸ್ತುತ ಸರಣಿಯಲ್ಲಿ 1-0 ಅಂತರದ ಮುನ್ನಡೆಯಲ್ಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ನಾಳೆ ರಾತ್ರಿ 7:30 ಆರಂಭವಾಗಲಿದೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ 7 ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5 ದಿನಗಳ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಮ್ಯಾನ್ಮಾರ್ ಅಧ್ಯಕ್ಷ ಬೋಧ್ಗಯಾದ ಮಹಾಬೋಧಿ ದೇಗುಲದಲ್ಲಿ ಪ್ರಾರ್ಥನೆ. ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ಮುಂದಿನ ಮುಖ್ಯಮಂತ್ರಿ ಆಯ್ಕೆ ನಿರೀಕ್ಷೆ. ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಭಾರತೀಯ ಸಶಸ್ತ್ರ ಪಡೆಗಳು ಸಿದ್ದ, ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಹಾಗೂ ಮಹಿಳಾ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಆಕಾಶವಾಣಿಯ ಮಡಿಕೇರಿ ಕೇದವಿದು FM 103.1 MHz. ಈಗ ರಂಧಗಾನದಲ್ಲಿ ದೇಶಭಕ್ತಿ ಗೀತೆಗಳು.

ಇದುವರೆಗೂ ರಂಧಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 MHz. ಈಗ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಆತ್ಮೀಯ ಕೇಳುಗರೆ, ನಾಳೆ ತಾರೀಕು ಮೇ 31 ವಿಶ್ವ ಆರೋಗ್ಯ ಸಂಸ್ಥೆಯು ಪ್ರತಿ ವರ್ಷ ವಿಶ್ವ ತಂಬಾಕು ರಹಿತ ದಿನವನ್ನಾಗಿ ಆಚರಣೆ ಮಾಡ್ತಾ ಇದೆ. ತಂಬಾಕು ಸೇವನೆಯಿಂದ ಕುಟುಂಬ, ಸಮಾಜ, ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಮೇ 31 ವಿಶ್ವ ತಂಬಾಕು ರಹಿತ ದಿನವನ್ನಾಗಿ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ತಂಬಾಕು ಸೇವನೆ ಮತ್ತು ಅದರ ಸೇವನೆಯು ಶ್ವಾಸಕೋಶ, ಧ್ವನಿಪೆಟ್ಟಿಗೆಯ ಬಾಯಿ, ಅನ್ನನಾಳ, ಗಂಟಲು, ಮೂತ್ರಕೋಶ, ಮೂತ್ರಪಿಂಡ, ಯಕೃತ್ತು, ಹೊಟ್ಟೆ, ಮೇಧೋಜರಿಗ ಗ್ರಂಥ, ಕೊಲೋನ್ ಮತ್ತು ಗರ್ಭಕಂಠದಂತಹ ಹಲವು ರೀತಿಯ ಕ್ಯಾನ್ಸರ್ಗಳಿಗೆ ಮತ್ತು ತೀವ್ರವಾದ ಮೆಲೋಯ್ಡ್ ಲುಕೇಮಿಯಾಕ್ಕೆ ಪ್ರಮುಖ ಕಾರಣವಾಗಿದೆ. ತಂಬಾಕು ಸೇವನೆಯಿಂದಾಗಿ ಪ್ರತಿ ವರ್ಷ 1 ಕೋಟಿಗೂ ಹೆಚ್ಚು ಜನರು ಸಾಯ್ತಾ ಇದ್ದಾರೆ ಎಂದು ಅಂದಾಜು ಮಾಡಲಾಗಿದೆ. ತಂಬಾಕು ಆರೋಗ್ಯದ ಮೇಲೆ ಮಾತ್ರವಲ್ಲದೆ ಪರಿಸರದ ಮೇಲೂ ಹಲವು ರೀತಿಯಲ್ಲಿ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. 2026 ವಿಶ್ವ ತಂಬಾಕು ರಹಿತ ದಿನದ ಥೀಮ್ ಮನಸೂರೆಯನ್ನು ಬಹಿರಂಗಪಡಿಸುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ಎದುರಿಸೋದು. ಈ ಥೀಮ್ ಮಕ್ಕಳು ಮತ್ತು ಹದಿಹರೆಯದವರನ್ನು ಆಕರ್ಷಿಸಲು ತಂಬಾಕು ಮತ್ತು ನಿಕೋಟಿನ್ ಉದ್ಯಮವು ಉತ್ಪನ್ನಗಳನ್ನು ಇ ಸಿಗರೇಟ್ಗಳು, ನಿಕೋಟಿನ್ ಪೌಚ್ಗಳು ಮತ್ತು ಅಂತಹುದೇ ಉತ್ಪನ್ನಗಳು ಸೇರಿದಂತೆ ಮರು ಪ್ಯಾಕೇಜ್ ಮಾಡುತ್ತದೆ ಮತ್ತು ಮಾರಾಟವನ್ನು ಮಾಡುತ್ತೆ ಎಂಬುದನ್ನು ಬಹಿರಂಗಪಡಿಸುತ್ತದೆ.

ವಿಶ್ವ ತಂಬಾಕು ರಹಿತ ದಿನದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಪ್ರಪಂಚದಾದ್ಯಂತ ವಾರ್ಷಿಕವಾಗಿ ಸುಮಾರು 35 ಲಕ್ಷ ಹೆಕ್ಟೇರ್ ಭೂಮಿಯನ್ನು ತಂಬಾಕು ಕೃಷಿಗೆ ಬಳಸಲಾಗ್ತಾ ಇದೆ. ತಂಬಾಕು ಕೃಷಿಯಿಂದ ಉಂಟಾಗುವ ವಾರ್ಷಿಕ ಅರಣ್ಯ ನಾಶವು 2 ಲಕ್ಷ ಹೆಕ್ಟೇರ್ ಎಂದು ಅಂದಾಜಿಸಲಾಗಿದೆ. ಮೆಕ್ಕೆಜೋಳ ಬೆಳೆಯುವುದು ಮತ್ತು ಜಾನುವಾರು ಮೇಯಿಸುವಿಕೆಯಂತಹ ಇತರ ಕೃಷಿ ಚಟುವಟಿಕೆಗಳಿಗೆ ಹೋಲಿಸಿದರೆ ತಂಬಾಕು ಕೃಷಿ ಭೂಮಿಗಳು ಮರುಭೂಮೀಕರಣಕ್ಕೆ ಹೆಚ್ಚು ಒಳಗಾಗುವುದರಿಂದ ತಂಬಾಕು ಉತ್ಪಾದನೆಯು ಪರಿಸರ ವ್ಯವಸ್ಥೆಗಳ ಮೇಲೆ ಗಮನಾರ್ಹ

ವಾಗಿ ಹೆಚ್ಚಿನ ವಿನಾಶಕಾರಿ ಪರಿಣಾಮವನ್ನು ಬೀರ್ತವೆ. ಇದರ ಜೊತೆಗೆ ತಂಬಾಕು ಬೆಳೆಯಲು ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳ ಭಾರಿ ಬಳಕೆಯ ಅಗತ್ಯವಿರುತ್ತೆ. ಇದು ಮಣ್ಣಿನ ಫಲವತ್ತತೆಯನ್ನು ಕ್ಷೀಣಿಸಲು ಕಾರಣ ಆಗಬಹುದು ಮತ್ತು ಇತರ ಆಹಾರ ಬೆಳೆಗಳ ಉತ್ಪಾದನೆಯನ್ನು ಕಡಿಮೆ ಮಾಡ್ತವೆ. ಬಡ ಮತ್ತು ಮಧ್ಯಮ ಆದಾಯ ರಾಷ್ಟ್ರಗಳಲ್ಲಿ ತಂಬಾಕನ್ನು ವಾಣಿಜ್ಯ ಬೆಳೆಯಾಗಿ ಬೆಳೆದರೆ ಸುಸ್ಥಿರ ಆಹಾರ ಉತ್ಪಾದನೆಗೆ ಅಪಾಯ ಎದುರಾಗಬಹುದು. ತಂಬಾಕು ಬೆಳೆಯುವ ಅತಿದೊಡ್ಡ ಪ್ರದೇಶಗಳಲ್ಲಿ ಶೇಕಡ 90%ರಷ್ಟು ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳಾಗಿವೆ. ಇಲ್ಲಿ 4 ದೇಶಗಳು ಕಡಿಮೆ ಆದಾಯದ ಆಹಾರ ಕೊರತೆಯ ರಾಷ್ಟ್ರಗಳ ವರ್ಗಕ್ಕೆ ಸೇರಿವೆ. ಈ ಸನ್ನಿವೇಶಗಳನ್ನು ಗಮನದಲ್ಲಿಟ್ಟುಕೊಂಡು ತಂಬಾಕು ಕೃಷಿಯನ್ನು ನಿಗ್ರಹಿಸಲು ಮತ್ತು ರೈತರು ಇತರ ಆಹಾರ ಬೆಳೆಗಳ ಕೃಷಿಗೆ ಪರಿವರ್ತನೆಗೊಳ್ಳಲು ಸಹಾಯ ಮಾಡಲು ಶಾಸಕಾಂಗ ಕ್ರಮದ ತಕ್ಷಣದ ಅವಶ್ಯಕತೆ ಇದೆ. ವಿಶ್ವ ತಂಬಾಕು ರಹಿತ ದಿನವು ವಾರ್ಷಿಕ ಥೀಮ್ಗಳೊಂದಿಗೆ ಅಭಿಯಾನಗಳನ್ನು ನಡೆಸುವ ಮೂಲಕ ಈ ಮೇಲೆ ತಿಳಿಸಲಾದ ನಿರ್ದೇಶನಗಳನ್ನು ಯಶಸ್ವಿಯಾಗಿ ಸಾಧಿಸುತ್ತಿದೆ. 1987ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ರಾಜ್ಯ ಸದಸ್ಯರು ಪ್ರಪಂಚದಾದ್ಯಂತ ಸಾರ್ವಜನಿಕ ಆರೋಗ್ಯದ ಮೇಲೆ ತಂಬಾಕು ಸೇವನೆಯ ವಿನಾಶಕಾರಿ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ತಂಬಾಕು ರಹಿತ ದಿನವನ್ನು ಸ್ಥಾಪಿಸಿದರು. ವಿಶ್ವ ಆರೋಗ್ಯ ಸಭೆಯು 1987ರಲ್ಲಿ ಏಪ್ರಿಲ್ 7ರಂದು ನಿರ್ಣಯವನ್ನು ಕೈಗೊಂಡು 1988ನ್ನು ವಿಶ್ವ ಧೂಮಪಾನ ರಹಿತ ದಿನ ಎಂದು ಘೋಷಣೆ ಮಾಡಿತು. 1988ರಲ್ಲಿ WHA 42.19 ನಿರ್ಣಯವನ್ನು ಜಾರಿಗೆ ತರಲಾಯಿತು. ಮೇ 31ನ್ನು ವಿಶ್ವ ತಂಬಾಕು ರಹಿತ ದಿನವೆಂದು ಗೊತ್ತುಪಡಿಸಲಾಯಿತು.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ನಾಳೆ ತಾರೀಕು 31ರಂದು ತಂಬಾಕು ರಹಿತ ದಿನ. ಧೂಮಪಾನ ಮತ್ತು ತಂಬಾಕು ಸೇವನೆಯು ಆರೋಗ್ಯದ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತವೆ ಅನ್ನೋದಾದರೆ, ತಂಬಾಕು ಸೇವನೆ ಮತ್ತು ಧೂಮಪಾನವು ನಮ್ಮ ಆರೋಗ್ಯದ ಮೇಲೆ ಹಲವಾರು ರೀತಿಯಲ್ಲಿ ಪರಿಣಾಮವನ್ನು ಬೀರೋದರ ಜೊತೆಗೆ GERD ಅಚಲೇಷ್ಯಾ, ಕಾರ್ಡಿಯಾ, ಮೇಧೋಜೇರಕ ಗ್ರಂಥಿ, ಹೊಟ್ಟೆ, ಬಾಯಿ, ಯಕೃತ್ತು, ಗುದನಾಳ, ಕೊಲೋನ್ ಮತ್ತು ಅನ್ನನಾಳ ಇಂತಹ ಜೀರ್ಣಾಂಗ ವ್ಯವಸ್ಥೆಯ ಕ್ಯಾನ್ಸರ್, ಪಾರ್ಶ್ವವಾಯು, ಸಣ್ಣ ನಾಳಿಯ ರಕ್ತ ಕೊರತೆಯ ಕಾಯಿಲೆ ಮತ್ತು ನಾಳೀಯ ಬುದ್ಧಿಮಾಂದ್ಯತೆಯಂತಹ ಇತರ ನರ ಸಂಬಂಧಿತ ಕಾಯಿಲೆಗಳೊಂದಿಗೆ ನರನಾಳಿಯ ತೊಡಕುಗಳು ಮತ್ತು ನರವೈಜ್ಞಾನಿಕ ಅಸ್ವಸ್ಥತೆಗಳು, ಹೃದಯ ರೋಗ, ಶ್ವಾಸಕೋಶದ ರೋಗಗಳು, ಮಧುಮೇಹ, ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ, ಕ್ಷಯರೋಗ, ಕೆಲವು ಕಣ್ಣಿನ ಕಾಯಿಲೆಗಳು, ಹೀಗೆ ಹಲವು ಕಾಯಿಲೆಗಳು ಉಂಟಾಗಬಹುದು. ಜಾಗತಿಕವಾಗಿ ಪ್ರತಿ ವರ್ಷ ತಂಬಾಕು ಬೆಳೆಯಲು ಸುಮಾರು 35 ಲಕ್ಷ ಹೆಕ್ಟೇರ್ ಭೂಮಿ ನಾಶವಾಗ್ತಾ ಇದೆ. ತಂಬಾಕು ಕೃಷಿಯು ಪ್ರತಿ ವರ್ಷ 2 ಲಕ್ಷ ಹೆಕ್ಟೇರ್ ಅರಣ್ಯನಾಶ ಮತ್ತು ಮಣ್ಣಿನ ಅವನತಿಗೆ ಕಾರಣ ಆಗ್ತಾ ಇದೆ. ಜಾಗತಿಕವಾಗಿ ಪ್ರತಿ ವರ್ಷ ಸುಮಾರು 4.5 ಲಕ್ಷ ಕೋಟಿ ಸಿಗರೇಟ್ ತುಂಡುಗಳನ್ನು ಸರಿಯಾಗಿ ವಿಲೇವಾರಿ ಮಾಡಲಾಗುತ್ತಿಲ್ಲ. ಪ್ರತಿ ವರ್ಷ 80 ಕೋಟಿ KG ವಿಷಕಾರಿ ತ್ಯಾಜ್ಯವನ್ನು ಉತ್ಪಾದಿಸುತ್ತಿದೆ ಮತ್ತು ಸಾವಿರಾರು ರಾಸಾಯನಿಕಗಳನ್ನು ಗಾಳಿ, ನೀರು ಮತ್ತು ಮಣ್ಣಿನಲ್ಲಿ ಬಿಡುಗಡೆ ಮಾಡುತ್ತಿದೆ. ತಂಬಾಕು ಕೃಷಿಗೆ ಹೆಚ್ಚಿನ ಪ್ರಮಾಣದ ನೀರಿನ ಬಳಕೆ

ಗೃಹದಿಂದ ನೀರಿನ ಕೊರತೆ ಉಂಟಾಗ್ತಾ ಇದೆ. ತಂಬಾಕು ಬಳಕೆದಾರರಲ್ಲಿ ಸಂಪೂರ್ಣ ತಂಬಾಕಿನ ಜೀವನ ಚಕ್ರದ ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು, ಅದರ ಕೃಷಿ ಉತ್ಪಾದನೆ, ವಿತರಣೆ, ಬಳಕೆ ಮತ್ತು ತ್ಯಾಜ್ಯ ನಿರ್ವಹಣೆ, ಮೂಲಭೂತವಾಗಿ ಅವರಿಗೆ ಶಿಕ್ಷಣ ನೀಡುವುದು ಮತ್ತು ಅದನ್ನು ತ್ಯಜಿಸಲು ಸಾಕಷ್ಟು ಕಾರಣವನ್ನು ನೀಡುವುದು, ತಂಬಾಕು ಮತ್ತು ಧೂಮಪಾನ ಸೇವನೆಯಿಂದ ಉಂಟಾಗುವ ರೋಗಗಳು ಮತ್ತು ಮರಣವನ್ನು ನಿರ್ಮೂಲನೆ ಮಾಡುವತ್ತ ಗಮನ ಹರಿಸುತ್ತದೆ. ತಂಬಾಕು ಕಂಪನಿಗಳು ತಮ್ಮ ಉತ್ಪನ್ನವನ್ನು ಪರಿಸರ ಸ್ನೇಹಿ ಎಂದು ಮಾರಾಟ ಮಾಡುವ ವಂಚನೆಯನ್ನು ಎತ್ತಿ ತೋರಿಸುವುದು, ಪರಿಸರಕ್ಕೆ ಹಾನಿಕಾರಕವಾದ ತಂಬಾಕು ಉತ್ಪನ್ನ ತ್ಯಾಜ್ಯಕ್ಕೆ ತಂಬಾಕು ಉತ್ಪಾದಕರನ್ನು ಹೊಣೆಗಾರರನ್ನಾಗಿ ಮಾಡಲು ನೀತಿ ನಿರೂಪಕರು ಮತ್ತು ಸರ್ಕಾರವು ಕಠಿಣ ನೀತಿ ಮತ್ತು ಮಾರ್ಗಸೂಚಿಗಳನ್ನು ರೂಪಿಸುವುದು ಮತ್ತು ಅಸ್ತಿತ್ವದಲ್ಲಿರುವ ನೀತಿಯನ್ನು ಬಲಪಡಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ.

ಧೂಮಪಾನದಿಂದ ದೂರವಿರಲು ಕೆಲವು ಸಲಹೆಗಳನ್ನು ನೀಡೋದಾದರೆ, ನಿಕೋಟಿನ್ ಬದಲಿ ಚಿಕಿತ್ಸೆಯನ್ನು ಬಳಸುವುದು, ಬಾರ್ಗಳಂತಹ ಪ್ರಚೋದಕ ಪ್ರದೇಶಗಳನ್ನು ತಪ್ಪಿಸುವುದು, ತಂಬಾಕು ಹಂಬಲವನ್ನು ವಿರೋಧಿಸಲು ಸಕ್ಕರೆ ರಹಿತ ಗಮ್ ಅಥವಾ ಗಟ್ಟಿಯಾದ ಕ್ಯಾಂಡಿಯನ್ನು ಜಗಿಯೋದು, ತಂಬಾಕು ಸೇವನೆಯ ಹಂಬಲವನ್ನು ಹೋಗಲಾಡಿಸಲು ತನ್ನ ಗಮನವನ್ನು ಬೇರೆಡೆಗೆ ಸೆಳೆಯುವುದು ಮತ್ತು ಹೊಗೆ ಮುಕ್ತ ವಲಯಕ್ಕೆ ಸ್ಥಳಾಂತರಗೊಳ್ಳುವುದು, ದೈನಂದಿನ ವ್ಯಾಯಾಮ, ಒತ್ತಡವನ್ನು ಕಡಿಮೆ ಮಾಡಲು ಆಳವಾದ ಉಸಿರಾಟ, ಸ್ನಾಯುಗಳ ವಿಶ್ರಾಂತಿ, ಯೋಗ ಮತ್ತು ಸಂಗೀತದಂತಹ ಪರ್ಯಾಯ ವಿಶ್ರಾಂತಿ ತಂತ್ರಗಳನ್ನು ಪ್ರಯತ್ನಿಸುವುದು. ಒಟ್ಟಿನಲ್ಲಿ ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕಾರಕ, ಅದನ್ನು ತ್ಯಜಿಸುವುದೇ ಒಂದೇ ಪರಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆ. ಮುಖ್ಯಾಂಶಗಳು. ಇಂದು ಸಂಜೆ ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನೂತನ ನಾಯಕನ ಆಯ್ಕೆ ಕುರಿತು ಹಕ್ಕು ಮಂಡನೆ. ಸಾರ್ವಜನಿಕರ ಅಹವಾಲು ಆಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಯಾದಗಿರಿ ಲುಂಬಿನಿ ವನಕ್ಕೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ, ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ. ಆಕಾಶವಾಣಿಗೆ 90ರ ಸಂಭ್ರಮಾಚರಣೆ ಹಿನ್ನೆಲೆ ಇಂದು ಸಂಜೆ ಬೆಂಗಳೂರಿನಲ್ಲಿ ಸಂಗೀತ ಕಾರ್ಯಕ್ರಮ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನಲ್ಲಿ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇಂದು ಬೆಳಗ್ಗೆ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದರು. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಬೆಳಗ್ಗೆ ತಮ್ಮ ಗೃಹ ಕಚೇರಿ ಕಾವೇರಿಯಲ್ಲಿ ಜನತಾ ದರ್ಶನ ನಡೆಸಿದರು. ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ಬೇರೆ ಬೇರೆ ಊರುಗಳಿಂದ ಆಗಮಿಸಿದ್ದ ಜನರು ಹಂಗಾಮಿ ಮುಖ್ಯಮಂತ್ರಿಯವರಿಗೆ ತಮ್ಮ ಕುಂದು ಕೊರತೆಗಳನ್ನು ಪರಿಹರಿಸುವಂತೆ ನಿವೇದಿಸಿಕೊಂಡರು. ಜನರ ಅಹವಾಲುಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಪರಿಹರಿಸುವ ಕೆಲಸ ಮಾಡಬೇಕೆಂದು ಸಿದ್ದರಾಮಯ್ಯ ಸೂಚಿಸಿದರು. ಕರ್ನಾಟಕದ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದ ಲುಂಬಿನಿ ವನಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಪರಿಶೀಲನೆ ನಡೆಸಿದರು. ಲುಂಬಿನಿ ವನದಲ್ಲಿ ಕುಡಿಯುವ ನೀರು, ಶೌಚಾಲಯ, ಸ್ವಚ್ಛತೆ ಇನ್ನಿತರ ವಿಷಯಗಳ ಕುರಿತಂತೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರಲ್ಲದೆ ವನವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಎಂದು ಸೂಚಿಸಿದರು. ಭೇಟಿ ವೇಳೆ ಲುಂಬಿನಿ ವನದಲ್ಲಿ ಯೋಗಾಭ್ಯಾಸ ಮಾಡುತ್ತಿದ್ದ ಜನರು ಉಪ ಲೋಕಾಯುಕ್ತರಿಗೆ ಗಾರ್ಡನ್ಗೆ ಹೊರಗಡೆಯಿಂದ ಕೊಳಚೆ ನೀರು ಬರುತ್ತಿದ್ದು ಕೂಡಲೇ ಅದನ್ನು ಸರಿಪಡಿಸಬೇಕು, ಮೂಲ ಸೌಕರ್ಯವಿಲ್ಲದೆ ನಲುಗುತ್ತಿದೆ, ಸ್ವಚ್ಛತೆಗಾಗಿ ಯಾವ ಸಿಬ್ಬಂದಿಯೂ ಬರುವುದಿಲ್ಲವೆಂದು ದೂರು ನೀಡಿದರು. ತಕ್ಷಣವೇ ಉಪ ಲೋಕಾಯುಕ್ತರು ಸ್ಥಳದಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಮುಂದಿನ ದಿನಗಳಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಣೆ ಮಾಡಬೇಕೆಂದು ನಿರ್ದೇಶನ ನೀಡಿದರು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟಿಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯನ್ನು ಸಂಸದ ಬಿವೈ ರಾಘವೇಂದ್ರ ಪರಿಶೀಲನೆ ನಡೆಸಿದರು. ಘಾಟಿಯಲ್ಲಿನ ದುರಸ್ತಿ ಕಾಮಗಾರಿಯನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸಂಸದರು ಖಡಕ್ ಸೂಚನೆ ನೀಡಿದರು. ಈ ವೇಳೆ ಹುಲಿಕಲ್ ಘಾಟಿಯಲ್ಲಿ ಸಂಭವಿಸಿದ ಭೂಕುಸಿತದ ದುರಂತದಲ್ಲಿ ಮೃತಪಟ್ಟವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಶಾಸಕ ಅರಗ ಜ್ಞಾನೇಂದ್ರ ಪರಿಹಾರದ ಚೆಕ್ ಅನ್ನು ಹಸ್ತಾಂತರ ಮಾಡಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ 2026 ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುತ್ತಿದೆ. ಕರ್ನಾಟಕದಲ್ಲಿ ಈ ಪ್ರಕ್ರಿಯೆಯನ್ನು 3 ಹಂತದಲ್ಲಿ ನಡೆಸಲಾಗುತ್ತಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮೇ 25 ಅಂಕಿ ಅಂಶಗಳ ಪ್ರಕಾರ ಒಟ್ಟು 12,94,724 ಮತದಾರರಿದ್ದು, ಇವರೆಲ್ಲರನ್ನು ಈ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಒಳಪಡಿಸಲಾಗುವುದು. ಜಿಲ್ಲೆಯಾದ್ಯಂತ ಈ ಕಾರ್ಯವನ್ನು ಯಶಸ್ವಿಯಾಗಿ ಹಾಗೂ ಪಾರದರ್ಶಕವಾಗಿ ನಡೆಸಲು ಒಟ್ಟು 1,538 ಮತಗಟ್ಟೆ ಹಂತದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್

0: ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಆಕಾಶವಾಣಿಗೆ ಈಗ 90ರ ಸಂಭ್ರಮ. ಈ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಗಾಯನ ಸಮಾಜದಲ್ಲಿ 6:00 ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಹಿರಿಯ ಸಾಹಿತಿ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಕುರಿತು ಸಂಗೀತ ತಜ್ಞ ಡಾ ಎನ್ ರಘು, ಆಕಾಶವಾಣಿ ನಾಟಕಗಳ ಕುರಿತು ಡಾ ವಿದ್ಯಾ ಮಾತನಾಡಲಿದ್ದಾರೆ. ಬಳಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು ಹೆಸರಾಂತ ಕಲಾವಿದ ರಮಣ ಬಾಲಚಂದ್ರನ್ ಅವರಿಂದ ವೀಣಾ ವಾದನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ. ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತಿರುವುದನ್ನು ಪತ್ತೆ ಹಚ್ಚಿ ಅಂತಹ ಖಾತೆಗಳಿಂದ ಹಣ ಜಮೆ ಆಗುವುದನ್ನು ಸ್ಥಗಿತಗೊಳಿಸಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜಣ್ಣ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಸಭಾಂಗಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪ್ರತಿ ತಿಂಗಳು 200 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿದೆ. ಈಗಾಗಲೇ ರಾಜ್ಯ ಮಟ್ಟದ ಸಭೆಯಲ್ಲಿ ಚರ್ಚಿಸಿ ಎಲ್ಲಾ ಜಿಲ್ಲೆಗಳಲ್ಲಿ ಮೃತರ ಖಾತೆಗಳ ಬಗ್ಗೆ ಮಾಹಿತಿ ಕಲೆಹಾಕಿ ಸ್ಥಗಿತಗೊಳಿಸಲು ಕ್ರಮ ವಹಿಸಬೇಕು ಎಂದು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿ ಜಲಾವೃತವಾಗದಂತೆ ಯೋಜನೆ ರೂಪಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ಪ್ರವಾಹ ಪೀಡಿತ ಪ್ರದೇಶಗಳು ಹಾಗೂ ಇತರೆ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಬನ್ನೇರುಘಟ್ಟ ರಸ್ತೆಯ ರೈನ್ಬೋ ಮಕ್ಕಳ ಆಸ್ಪತ್ರೆ ಬಳಿ ಮಳೆಯಾದಾಗಲೆಲ್ಲ ಜಲಾವೃತವಾಗುತ್ತಿದ್ದು ವಾಹನ ಸಂಚಾರಕ್ಕೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಈ ಸಂಬಂಧ ಜಲಾವೃತ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ತಡರಾತ್ರಿ ಸುರಿದ ಮಳೆಗೆ ಹಲವೆಡೆ ಹಾನಿಯುಂಟಾಗಿದೆ. ಚಿಕ್ಕಮಗಳೂರು ನಗರ, ಕೈಮರ, ಮಲ್ಲೇನಹಳ್ಳಿ, ಮುಳ್ಳಯ್ಯನಗಿರಿ ಶ್ರೇಣಿ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಗಾಳಿ ಮಳೆಯಿಂದ ಚಿಕ್ಕಮಗಳೂರು ನಗರದ ಹೊಸಮನೆ ಬಡಾವಣೆ, ಕೋಟೆ ಭಾಗದಲ್ಲಿ 10ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು, ಕೆಲವೆಡೆ ಮರಗಳು ಉರುಳಿ ಬಿದ್ದಿವೆ. ಮರ ಉರುಳಿದ ಪರಿಣಾಮ ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದ ಕಾಂಪೌಂಡ್ ಕುಸಿದಿದ್ದು ವಿದ್ಯುತ್ ಕಂಬಗಳ ತೆರವು ಕಾರ್ಯ ನಡೆಯುತ್ತಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯ ಶ್ರೀರಾಮದೇವರ ಗುಡ್ಡದ ಪಕ್ಕದಲ್ಲಿದ್ದ ಸುಮಾರು 25,000 ಟನ್ ಹಳೆ ಕಸದ ರಾಶಿಯನ್ನು ವೈಜ್ಞಾನಿಕ ವಿಲೇವಾರಿ ಮಾಡುವ ಕಾರ್ಯಕ್ಕೆ ಗುಂಡ್ಲುಪೇಟೆ ಪುರಸಭೆ ಮುಖ್ಯಾಧಿಕಾರಿ ಶರವಣ ಚಾಲನೆ ನೀಡಿದರು. ಬಳಿಕ ಶರವಣ ಮಾತನಾಡಿ, ಪರಿಸರ ಸಂರಕ್ಷಣೆ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಆದ್ಯತೆ ನೀಡಿ ಕಸ ವಿಲೇವಾರಿ ಘಟಕದಲ್ಲಿ ದಶಕಗಳಿಂದ ಶೇಖರಣೆಯಾಗಿದ್ದ ಕಸವನ್ನು ಸಂಪೂರ್ಣವಾಗಿ ತೆರವುಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಹಳೆ ಕಸದ ರಾಶಿಯನ್ನು ತೆರವುಗೊಳಿಸುವುದರಿಂದ ಸ್ಥಳೀಯ ಪರಿಸರಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಸಿಗಲಿದೆ. ಇದರಿಂದ ಅಂತರ್ಜಲ ಹಾಗೂ ಮಣ್ಣಿನ ಮಾಲಿನ್ಯ ತಡೆಗಟ್ಟಬಹುದು. ಗಾಳಿಯ ಗುಣಮಟ್ಟ ಸುಧಾರಿಸಿ ದುರ್ವಾಸನೆ ಮತ್ತು ನೊಣಗಳ ಕಾಟದಿಂದ ಸ್ಥಳೀಯ ಸಾರ್ವಜನಿಕರಿಗೆ ಮುಕ್ತಿ ಸಿಗಲಿದೆ ಎಂದರು. ಹಾವೇರಿ ಜಿಲ್ಲೆಯಲ್ಲಿ ಜಾರಿಯಲ್ಲಿರುವ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗಳ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಗಡುವು ನೀಡಲಾಗಿದ್ದು ಜುಲೈ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಯೋಜನೆಯ ಮೊದಲ ಹಂತದಲ್ಲಿ ನೀರು ಸರಬರಾಜು ಶುರುವಾಗಲಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದಲಿತ್ ಕುಮಾರ್ ಹೇಳಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 1,325 ಕೋಟಿ ಮೊತ್ತದ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಸಂಜೆ ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನೂತನ ನಾಯಕನ ಆಯ್ಕೆ ಕುರಿತು ಹಕ್ಕು ಮಂಡನೆ. ಸಾರ್ವಜನಿಕರ ಅಹವಾಲು ಆಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ.

0: ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಯಾದಗಿರಿ ಲುಂಬಿನಿ ವನಕ್ಕೆ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ, ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ. ಹಾಗೂ ಆಕಾಶವಾಣಿಗೆ 90ರ ಸಂಭ್ರಮಾಚರಣೆ ಹಿನ್ನೆಲೆ ಇಂದು ಸಂಜೆ ಬೆಂಗಳೂರಿನಲ್ಲಿ ಸಂಗೀತ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ

ಪರಿಚಯಾತ್ಮಕ ರೂಪಕ ಕಂಸಾಳೆ. ರಚನೆ ಡಾಕ್ಟರ್ ಪಿ ಕೆ ರಾಜಶೇಖರ್. ಈಗ ಕೇಳಿ ರೂಪಕ ಕಂಸಾಳೆ.

0: ಕಂಸಾಳೆ ಎಂಬ ವಾದ್ಯವನ್ನು ನುಡಿಸಿಕೊಂಡು ಗಾಯನಕ್ಕೆ ತೊಡಗುವ ದೇವರ ಗುಡ್ಡರನ್ನು ಕಂಸಾಳೆಯವರೆಂದೂ ಕರೆಯುತ್ತಾರೆ. ಕಂಸಾಳೆಗೆ ಕೈಸಾಳೆ, ಕೈತಾಳ ಮುಂತಾದ ಜನಪದ ಶಬ್ದ ರೂಪಗಳೂ ಇವೆ. ವಾಸ್ತವವಾಗಿ ಕಾಂಸ್ಯ ತಾಳ ಎಂಬ ಸಂಸ್ಕೃತ ಶಬ್ದದ ತದ್ಭುವ ರೂಪವೇ ಕಂಸಾಳೆ.
1: ಕಂಸಾಳೆ ಗಾತ್ರದಲ್ಲಿ ದೊಡ್ಡದು, ಆಕೃತಿಯಲ್ಲಿ ವಿಶಿಷ್ಟವಾದದ್ದು. ಅಂಗೈ ಅಗಲದ ಗುಂಡಾಗಿರುವ ಬಟ್ಟಲು, ಚಿಕ್ಕ ಜಾಗಟೆಯಂತಿರುವ ಮಟ್ಟಸವಾದ ಮೇಲುತಾಳ, ಮೇಲುತಾಳದ ಮಧ್ಯಭಾಗದಲ್ಲಿ ಉಬ್ಬಿದಂತಹ ಒಂದು ಭಾಗ, ಆ ಭಾಗದಲ್ಲಿರುವ ರಂಧ್ರದ ಮೂಲಕ ಹಿಡಿದುಕೊಳ್ಳಲು ಮಾಡಿಕೊಂಡ ಗೊಂಡೇವದ ಕಲಾತ್ಮಕ ಹುರಿ, ಇವು ಕಂಸಾಳೆಯ ಮುಖ್ಯವಾದ ಭಾಗಗಳು. ಬಟ್ಟಲನ್ನು ಮೇಲ್ಮುಖವಾಗಿ ಎಡ ಅಂಗೈ ಮೇಲೆ ಇರಿಸಿಕೊಂಡು ಬಲಗೈಯಲ್ಲಿ ಹಿಡಿದ ಮೇಲುತಾಳವನ್ನು ಅದರ ಮೇಲೆ ಕುಟ್ಟುವುದರಿಂದ ಕಣಿ ಕಣಿ ಎಂಬ ಮಧುರವಾದ ನಾದ ಉಂಟಾಗುತ್ತದೆ.

0: ಮಲೆಯ ಮಾದೇಶ್ವರನೇ ಈ ಕಂಸಾಳೆಗಳನ್ನು ಹಿಡಿದು ಕ್ವಾರಣ್ಯ ಮಾಡಿದ ಮೊದಲಿಗನೆಂಬುದು ಈ ದೇವರ ಗುಡ್ಡರ ನಂಬಿಕೆ. ಆದ್ದರಿಂದ ಕಂಸಾಳೆಯು ಅವರಿಗೆ ಪೂಜ್ಯ ವಸ್ತುವೆನಿಸುವ ಬಿರುದು ಎನಿಸಿಕೊಂಡಿದೆ.
1: ಕಂಸಾಳೆಯವರನ್ನು ಮಾದೇಶ್ವರನ ಗುಡ್ಡರು, ದೇವರ ಗುಡ್ಡರು, ಸಿರಿಯ ದೇವರ ಗುಡ್ಡರು ಎಂಬೆಲ್ಲ ಹೆಸರುಗಳಿಂದ ಕರೆಯುತ್ತಾರೆ. ಗುಡ್ಡ ಎಂದರೆ ಶಿಷ್ಯ, ಸಿಸುಮಗ, ಭಕ್ತ ಎಂದು ಅರ್ಥ. ಗುಡ್ಡನನ್ನು ಬಿಡುವ ಪದ್ಧತಿ ಕಂಸಾಳೆಯವರ ಆಚರಣೆಯಲ್ಲಿ ವಿಶಿಷ್ಟವಾದದ್ದು. ವಂಶ ಪಾರಂಪರ್ಯವಾಗಿ ಬಂದ ಪದ್ಧತಿಯಂತೆ ಮನೆಗೆ ಒಬ್ಬ ಗುಡ್ಡನನ್ನು ಬಿಡುವುದು ಮಾದೇಶ್ವರನ ಒಕ್ಕಲಲ್ಲಿ ಕಡ್ಡಾಯವಾಗಿದ್ದರೂ, ಇನ್ನೂ ಕೆಲವು ವಿಶೇಷ ಕಾರಣಗಳಿಂದ ಗುಡ್ಡನನ್ನು ಬಿಡುವ ಪದ್ಧತಿಯೂ ಇದೆ. ತಮಗೆ ಕಷ್ಟ ಕಾರ್ಪಣ್ಯಗಳು ಒದಗಿ ಬಂದಾಗ ಅಥವಾ ಮಕ್ಕಳಾಗದೆ ಹೋದಾಗ ಹುಟ್ಟಿದ ಮೊದಲನೇ ಮಗನನ್ನು ಗುಡ್ಡನನ್ನಾಗಿ ಮಾಡುತ್ತೇವೆ ಎಂದು ಮಲೆಯ ಮಾದೇಶ್ವರನಿಗೆ ಹರಕೆ ಹೊರುತ್ತಾರೆ. ಹಾಗೆ ಹುಟ್ಟಿದ ಮಗು 12 ವರ್ಷ ತುಂಬುವವರೆಗೂ ತಂದೆ ತಾಯಿಯ ಮಗ. ಆ ತರುವಾಯ ಅವನು ಗುರುವಿನ ಮಗ, ಅರ್ಥಾತ್ ಸಿಸುಮಗ. ಆ ಮಗುವನ್ನು ಗುಡ್ಡನನ್ನಾಗಿ ಮಾಡುವುದಕ್ಕೆ ಒಂದು ವಿಶೇಷ ಸಮಾರಂಭವನ್ನೇ ಏರ್ಪಡಿಸಿಕೊಳ್ಳುತ್ತಾರೆ.

ದೇವರಗುಡ್ಡರ ಮುಖ್ಯಸ್ಥನನ್ನು ಪುರುಷಕಾರಿ ಎಂದು ಕರೆಯುತ್ತಾರೆ. ಅವನ ನೇತೃತ್ವದಲ್ಲಿ ಗುಡ್ಡನನ್ನು ಬಿಡುವ ಸಮಾರಂಭ ನಡೆಯುತ್ತದೆ. ಈ ದೀಕ್ಷಾ ಕಾರ್ಯ ಸಾಮಾನ್ಯವಾಗಿ ಸೋಮವಾರವೇ ಜರುಗುತ್ತದೆ.

0: ಶುಕ್ರವಾರವೂ ಇಟ್ಟುಕೊಳ್ಳಬಹುದು. ಮಾದೇಶ್ವರನ ಬೆಟ್ಟದಲ್ಲೇ ಆದರೆ ಯಾವ ದಿನವಾದರೂ ಸರಿ.
1: ನಿಮ್ಮ ಹೆಸರು?
2: ನಂಜೇಗೌಡ ಸರ್.
1: ನೀವು ಈ ಗುಡ್ಡರ ಬಿಡ್ತಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ?
2: ನಮ್ಮ ಸಾಲೂರು ಮಠದಲ್ಲಿ ಗುರುಗಳಿದ್ದಾರೆ, ಅವರು ಪುರುಷಕಾರಿ ಅಂತ ಹೇಳ್ಬಿಟ್ಟು ಒಂದು 10-12 ಇರ್ತಾರೆ. ಅವರು ಗುಡ್ಡನ್ನು ಬಿಡ್ಬೇಕಾದ್ರೆ ಕರ್ಕೊಬಂದು ನೀವು ಕುಂಡರ್ಸ್ಬಿಟ್ಟು ತವನಿಗೆ ದೀಕ್ಷಾ ಅಂತೇಳಿ ಮಾಡ್ತಾರೆ. ತಲೆ ಮಂಡೆ ಕೂದಲು ತೆಗೆದ್ಬಿಟ್ಟು ಆಮೇಲೆ ಯುವತಿ ಧಾರಣೆ ಮಾಡ್ತಾರೆ. ಯುವತಿ ಧಾರಣೆ ಮಾಡಾದ್ಮೇಲೆ ಕೊರಳಗೆ ರುದ್ರಾಕ್ಷಿ ಹಾಕ್ತಾರೆ. ರುದ್ರಾಕ್ಷಿ ಆದ್ಮೇಲೆ ಕತ್ತಿಗೆ ಜೋಳಿಗೆ ಕೊಡ್ತಾರೆ. ಕತ್ತಿಗೆ ಜೋಳಿಗೆ ಕೊಟ್ಟಾದ್ಮೇಲೆ ಕಂಸಾಳೆ ಕೊಡ್ತಾರೆ. ಕಂಸಾಳೆ ಕೊಟ್ಬಿಟ್ಟು ನಾಗಬೆತ್ತ ಕೊಡ್ತಾರೆ. ನಾಗಬೆತ್ತ ಕೊಟ್ಬಿಟ್ಟು 4 ಮನೆ ಕೋರಣ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ಅವರು ಗುಡ್ಡುಗಳು ಕಲ್ತಿರೋ ಗುಡ್ಡುಗಳು 4 ಜನ ಕರ್ಕೊಂಡು ಅವನು ಹುಡುಗನ ಮುಂದಕ್ಕೆ ಬಿಟ್ಟುಕೊಂಡು ಹಿಂದ್ಗಡೆ 4 ಜನ ಕಂಸಾಳೆ ಲಾದ್ ಮಾಡಿಕೊಂಡು ಮುಂದ್ಗಡೆ ಕರ್ಕೊಂಡು ಹೋಯ್ತಾ ಇರ್ಬೇಕಾದ್ರೆ ಬಂದ ಎದುರಿಗೆ ಬಂದು ಗುಡ್ಡುಗಳಿಗೆ ಶರಣಾರ್ಥಿ ಅಂತ ಹೇಳಿ ಅಂತ ಹೇಳ್ಕೊಡ್ತಾರೆ. ಆ ಶರಣಾರ್ಥಿ ಅಂತ ಹೇಳು ಅಂತ ಹೇಳ್ಕೊಟ್ಟಾಗ ಆ ಹುಡುಗ ಅದನ್ನ ಹೇಳ್ಬೇಕು. ಅದನ್ನ ಹೇಳಾದ ನಂತರ 4 ಮನೆ ಕೋರಣ್ಯ ಮಾಡಿಸಿ ಮತ್ತೆ ಗುರುಗಳ ಹತ್ರಕ್ಕೆ ಬಂದವಾಗ ಗುರುಗಳು ಏನ್ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ಹೊಲದಲ್ಲಿ ಮೇಯ್ತಾ ಇರ್ತಕ್ಕಂಥ ಹಸು ಹೊಡಿಬಾರ್ದು, ಮತ್ತೆ ಕಚ್ಚುವಂತ ಸರ್ಪ ಬಂದ್ರೆ ನೀನು ಹೊಡಿಯಕ್ ಹೋಗ್ಬಾರ್ದು ಅಂತೇಳಿ ಅವರು ಬುದ್ಧಿ ಹೇಳ್ಕೊಡ್ತಾರೆ. ಕಂಚಿನ ತಟ್ಟೆಲಿ ಊಟ ಮಾಡಬಾರ್ದು, ಮತ್ತೆ ಕಾಲಕ್ಕೆ ಚಪ್ಪಲಿ ಹಾಕ್ಬಾರ್ದು ಅಂತೇಳಿ ಗುರುಗಳು ದೀಕ್ಷಾ ಮಾಡಿ ನಮಗೆ ಕೊರಳಿಗೆ ರುದ್ರಾಕ್ಷಿ ಹಾಕ್ತಾರೆ. ಕಂಸಾಳೆ ಕೈ ಕೊಟ್ಟು 4 ಮನೆ ಕೋರಣ್ಯ ಮಾಡ್ಕೊ ಬಂದು ನೀನು ಮತ್ತೆ ತಗೊಬಂದು ಅದನ್ನ ಮನೆಗೆ ದೇವ್ರಿಗೆ ನಿವೇದ್ಯ ಮಾಡಬೇಕು ಅಂತ ಹೇಳಿ ದೀಕ್ಷಾ ಮಾಡ.
3: ಹೀಗೆ ಗುಡ್ಡನಾದವನು ಮಹಾದೇವನ ಕಥೆಯನ್ನು ಕಲಿತು ಕಥೆ ಮಾಡುವುದು ಮುಂದಿನ ಹೆಜ್ಜೆ.

0: ಕಾರ್ಯಕ್ರಮವನ್ನು ಕಲಿಸುತ್ತಾರೆ, ಇಲ್ಲದಿದ್ದರೆ ಸೊಲ್ಲು ಕೊಡಲೋ ಅಥವಾ ದಮ್ಮಡಿ ಹೊಡೆಯಲು ನೇಮಿಸಿಕೊಳ್ಳುತ್ತಾರೆ.
1: ಈ ಗುಡ್ಡ ಪ್ರತಿ ಸೋಮವಾರ ಮತ್ತು ಶುಕ್ರವಾರಗಳಲ್ಲಿ ಸ್ನಾನ ಮಡಿಗಳಿಂದ ಪೂಜೆ ಪುರಸ್ಕಾರಗಳನ್ನು ಮಾಡಿ ಕಂಸಾಳೆ ನುಡಿಸುತ್ತಾ ಕ್ವಾರಣ್ಯಕ್ಕೆ ತಪ್ಪದೇ ಹೋಗಬೇಕು. ಆ ಸಮಯದಲ್ಲಿ ಅವನಿಗೆ ಕಥೆ ಮಾಡಲು ಬರದಿದ್ದರೆ ಬಿಡೋಲಗ ಅಥವಾ ಕಟ್ಟೋಲಗ ಎಂಬ ಹೆಸರಿನ ಬಿಡಿ ಹಾಡುಗಳನ್ನಾದರೂ ಹಾಡುತ್ತಾನೆ.

0: ಚೆನ್ನಾಗಿ ಕಥೆ ಮಾಡುವವನಾಗಿದ್ದರೆ ಗುರು ಕಲಿಸಿದ ಕಥೆಗಳನ್ನು ಭಕ್ತರು ಬಯಸಿದಲ್ಲಿ ಹಾಡುತ್ತಾನೆ.
1: ಭಿಕ್ಷಾಟನೆ ಹಾಗೂ ಯಾತ್ರೆಗಳ ಸಂದರ್ಭದಲ್ಲಿ ಬಿಡಿ ಹಾಡುಗಳನ್ನು ಹೇಳುವುದು ಮಾತ್ರವಲ್ಲದೆ ವಿಶೇಷ ಸಂದರ್ಭಗಳಲ್ಲಿ, ಹಬ್ಬ ಆಚರಣೆಗಳಲ್ಲಿ, ಮೇಳ ನಡೆಸುವಲ್ಲಿ, ಬೀಸು ಕಂಸಾಳೆಯ ನೃತ್ಯದಲ್ಲಿ ಹಾಡಲು ಕುಣಿಯಲು ಕಂಸಾಳೆಯನ್ನು ಬಳಸುತ್ತಾರೆ.

ಕಂಸಾಳೆ ಪದಗಳನ್ನು ಹಾಡಲು ಕೊನೆ ಪಕ್ಷ ಮೂವರು ಗುಡ್ಡರಾದರೂ ಬೇಕು. ಮೇಳದಲ್ಲಿ ಏಕತಾರಿ, ದಮ್ಮಡಿ ಹಾಗೂ ಬಟ್ಟು ತಾಳಗಳನ್ನು ಬಳಸುತ್ತಾರೆ. ಮುಖ್ಯ ಗುಡ್ಡ ಕಥೆಯನ್ನು ನಿರೂಪಿಸಿದರೆ ಸೊಲ್ಲಿನವರು ಪಲ್ಲವಿಯನ್ನು ಹಾಡುವುದಲ್ಲದೆ ಕಥೆಯ ವಚನ ನಿರೂಪಣೆಯ ಪ್ರತಿ ಸಾಲಿಗೂ ಹೌದು ಹೌದೌದು ಹ್ಞೂ ಶಿವಶಿವ ಎಂದು ಹೂಗುಡುತ್ತಿರುತ್ತಾರೆ. ಗುಡ್ಡರು ಹಾಡುವ ಗೀತೆಗಳು ತಾಳದ ಗತ್ತಿಗೆ ತಕ್ಕಂತೆ ವಿವಿಧ ಮಟ್ಟುಗಳಲ್ಲಿರುತ್ತವೆ.

ಕಂಸಾಳೆಯ ಗತ್ತಿಗೆ ತಕ್ಕ ಹಾಗೆಯೇ ತಾಳಕ್ಕೆ ಅನುಗುಣವಾಗಿಯೇ ಕತೆ ಪದ್ಯ ರೂಪದಲ್ಲಿ ನಡುನಡುವೆ ವಿಶೇಷವಾಗಿ ವಚನ ರೂಪದಲ್ಲಿ ನಿರೂಪಿತವಾಗುತ್ತದೆ. ಈ ವಚನವೊಂದು ವಿಶಿಷ್ಟವಾದ ಪದ್ಯಗಂಧಿಯಾದ ಗದ್ಯ. ಈ ವಚನ ಪ್ರಾಚುರ್ಯವೇ ದೇವರಗುಡ್ಡರ ಕಾವ್ಯಗಳಲ್ಲಿ ಅತಿಯಾಗಿ ಕಾಣಸಿಗುತ್ತದೆ. ಸೊಲ್ಲು ಹಾಗೂ ನಡುನಡುವೆ ಮಾತ್ರ ಗೀತ ರೂಪದಲ್ಲಿದ್ದು ಉಳಿದೆಲ್ಲ ಭಾಗವು ವಚನದಲ್ಲೇ ನಿರೂಪಿತವಾಗುತ್ತದೆ.

0: ಇದು ಪಲ್ಲವಿಯಾದರೆ ಈ ಪಲ್ಲವಿಯನ್ನು ಬಳಸಿಕೊಂಡು ನಿರೂಪಿತವಾಗುವ ವಚನ ಹೀಗಿರುತ್ತದೆ.
1: ಲಂಕಾಪುರಿ ಪಟ್ಟಣದಲ್ಲಿ ಶ್ರವಣದೊರೆಯ ರಾಜ್ಯವನ್ನು ಆಳುವಾಗ ಮಹಾದೇಶ್ವರ ಸ್ವಾಮಿಯವರು ಏಳಮಲೆ ಕೈಲಾಸದಲ್ಲಿ ನೆಲಗೊಂಡಿದ್ದ ಮಹಾಪ್ರಭು ನೋಡಿದೀಯಾ, ಬಂಕಾಪುರಿ ಶ್ರವಣದೊರೆಯವರು ಸತ್ಯವೇ ಅಸತ್ಯ, ಅಸತ್ಯವೇ ಸತ್ಯ ಅಂತ ಹೇಳಿ, ಅಂದ್ರೆ ಧರ್ಮವೇ ಕರ್ಮ, ಕರ್ಮವೇ ಧರ್ಮ ಅಂತ ಹೇಳಿ, ಆ ಶ್ರವಣದೊರೆಯವರು ದೇವಾದಿ ದೇವಮಾನರನ್ನೇ ರಾಕ್ಷಸರೇ ಇಟ್ಟುಕೊಂಡು ರಾಜ್ಯಭಾರ ಮಾಡ್ತಿದ್ದಾರೆ. ಇವಾಗ ನನ್ನ ಮಹಿಮೆ ತೋರಬೇಕು, ನನ್ನ ಮಹಿಮೆ ನನ್ನ ಶ್ವಾಸ ತೋರಬೇಕು ಅಂತ ಹೇಳಿ ಮಹಾದೇಶ್ವರ ಸ್ವಾಮಿ ಆ ಉತ್ತರ ದೇಶದ ಮರೆದಿವರು ಮಾಯಿ ರೂಪ ತಾಳ್ಕೊಂಡು ಮಾಯಿಕಾರ ಮಹಾದೇಶ್ವರ ಅವರು ಜಂಗಮಯ

ಅಣ್ಣಜ್ಮದಕ್ಕಪ್ಪನ ರೂಪದಾಳೆ ಕಂಡು ಮಾದಪ್ಪ ಬರ್ತಾ ಇದ್ರೆ ಮುಡುಕಿದರೆ ಮಲ್ಲಿಕಾರ್ಜುನ ಬಾಗಲಲ್ಲಿ ಕಾವಲಾಗಿದ್ದರಂತೆ. ಎಲ್ಲಿ? ಬಂಗಾಪುರಿ ಪಟ್ಟಣದ ಒಳಗೆ. ಬಂದಪ್ಪ ಮಾಯಿಕಾರ ಮಹದೇಶ್ವರ ಸ್ವಾಮಿ ಬಂದ್ಯಾ ಮಹಾಭಗವಂತ ಅಂತ ಹೇಳಿ ಮುಡುಗಿದರೆ ಮಲ್ಲಿಕಾರ್ಜುನ ಮಹದೇಶ್ವರ.

0: ಹೀಗೆ ದೇವರ ಗುಡ್ಡರು ಕಂಸಾಳೆ ವಾದ್ಯಗಳನ್ನು ಬಳಸಿಕೊಂಡು ಧಾರ್ಮಿಕ, ಐತಿಹಾಸಿಕ ಹಾಗೂ ಅನೇಕ ರಮ್ಯ ಸಾಮಾಜಿಕ ವಸ್ತುಗಳನ್ನುಳ್ಳ ಹಾಡುಗತೆಗಳನ್ನೂ ಹಾಡಬಲ್ಲರು. ಇವೇ ಕಾವ್ಯಗಳನ್ನು ತಂಬೂರಿಯ ಮೇಲೆ ನೀಲಗಾರರು ಹಾಡಬಲ್ಲವರಾದರೂ ಕಂಸಾಳೆಯವರ ಅಪೂರ್ವವೂ ಅದ್ಭುತವೂ ಅಮೋಘವೂ ಆದ ಅಮರ ಕೃತಿ ಎಂದರೆ ಮಲಯ ಮಾದೇಶ್ವರ ಮಹಾಕಾವ್ಯ. ಮಲಯ ಮಾದೇಶ್ವರ ಮಹಾಕಾವ್ಯ ಈ ಅನಾಮಧೇಯ ಅನಕ್ಷರಸ್ಥ ಅಮರ ಕವಿಗಳ ಬಾಯಲ್ಲಿ ಪರಂಪರೆಯಿಂದ ಉಳಿದು ಬಂದದ್ದೇ ಈ ಕಂಸಾಳೆಯ ಕಣಿ ಕಣಿ ನಾದದಲ್ಲಿ.
1: ಈವರೆಗೆ ಡಾಕ್ಟರ್ ಪಿಕೆ ರಾಜಶೇಖರ್ ಅವರು ಬರೆದ ಕಂಸಾಳೆ ಪರಿಚಯಾತ್ಮಕ ರೂಪಕವನ್ನು ಕೇಳಿದಿರಿ.

ನಿರೂಪಣಾ ಧ್ವನಿಗಳು ಕೆಟಿ ಕೃಷ್ಣಕಾಂತ್ ಹಾಗೂ ನೇತ್ರಾವತಿ ಅಭಿರಾಮಮೂರ್ತಿ. ಕಂಸಾಳೆಯ ಗೀತೆಗಳನ್ನು ಹಾಡಿದವರು ಬೆಂಗಳೂರಿನ ಮರಿಮಾದಯ್ಯ, ಎಸ್ಎನ್ ನಂಜೇಗೌಡ, ಎಂ ಮಹದೇವಯ್ಯ, ಬಿ ರಾಮು ಹಾಗೂ ಎಲ್ ಮಹದೇವಪ್ಪ. ತಾಂತ್ರಿಕ ನೆರವು ಕೆಆರ್ ಮಧುಸೂದನ್. ನಿರ್ಮಾಣ ಡಾಕ್ಟರ್ ಬಿ

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 3:20. ಈಗಿನ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ನಿಮ್ಮ ಬಾನುಲಿ ಗೆಳತಿ ವಿನಿತಾ ಮಾದಪ್ಪ. ನಮ್ಮ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಗುರುನಾನಕರು ಭಾವೈಕ್ಯತೆಯ ಝೀರಾ ವಿಶೇಷ ರೂಪಕ. ರಚನೆ ಸಂಧ್ಯಾ ಹೊನಗುಂಟೀಕರ್. ನಿರ್ಮಾಣ ಡಾಕ್ಟರ್ ಸದಾನಂದ ಪೆರ್ಲಾ.
2: ನಮ್ಮ ಭಾರತವು ಅನಾದಿಕಾಲದಿಂದಲೂ ದಟ್ಟವಾದ ಸಂಸ್ಕೃತಿಯ ಕುಂಭವನ್ನು ಹೊತ್ತು ನಿಂತ ದೇಶವಾಗಿದೆ. ಕಾಲಾನುಕ್ರಮದಲ್ಲಿ ನಡೆಯುವ ಸಂಘರ್ಷ, ಸಂಕ್ರಮಣ ಮತ್ತು ಸುಧಾರಣೆಯು ಚಲನಶೀಲ ಹಾಗೂ ಜೀವಂತಿಕೆಯ ಬಹುಮುಖ್ಯ ಲಕ್ಷಣ. ಶಿಲಾಯುಗದಿಂದಲೂ ಇಂದಿನವರೆಗೆ ನಡೆದು ಬಂದ ಸಮಾಜದ ಅನೇಕ ವಲಯಗಳ ಪರಿಕ್ರಮದಲ್ಲಿ ಹಲವಾರು ಮೈಲುಗಲ್ಲುಗಳಾಗಿವೆ. ವೈಚಾರಿಕ ಸಂಘರ್ಷವು ಅನೇಕ ನವನವೀನ ಜ್ಞಾನಧಾರೆಗೆ ಕಾರಣವಾಗುತ್ತದೆ.
3: ಇಂಥದ್ದೇ ಒಂದು ಸಂಘರ್ಷದಲ್ಲಿ ಉದಯಿಸಿದ ವ್ಯಕ್ತಿತ್ವವೇ ಗುರುನಾನಕ್. ಧರ್ಮಗಳಲ್ಲಿಯ ಲೋಪದೋಷಗಳನ್ನ, ಡಂಬಾಚಾರವನ್ನ, ಮೌಢ್ಯವನ್ನ ತುಂಬಾ ದಿಟ್ಟತನದಿಂದ ಪ್ರಶ್ನಿಸಿದ, ಖಂಡಿಸಿದ ನಾನಕರು ಈಗ ಪಾಕಿಸ್ತಾನಕ್ಕೆ ಸೇರಿರುವ ತಳವಂಡಿ ಎಂಬ ಊರಿನಲ್ಲಿ ಏಪ್ರಿಲ್ 15, 1469 ಹಿಂದೂ ಕುಟುಂಬದ ಬಾಬಾ ಮೆಹ್ತಾ ಕಲು ಮತ್ತು ಮಾತಾ ತೃಪ್ತ ಅವರ ಉದರದಲ್ಲಿ ಜನಿಸಿದರು.

0: ಬಾಲ್ಯದಿಂದಲೂ ಹಿಂದೂ ಮುಸ್ಲಿಂ ಸ್ನೇಹಿತರ ಒಡನಾಟದಲ್ಲಿ ತೀವ್ರವಾಗಿ ಬೆರೆತಿದ್ದ ನಾನಕರು ಆ ಎರಡೂ ಧರ್ಮಗಳ ಬಗ್ಗೆ ಚಿಕ್ಕಂದಿನಲ್ಲಿಯೇ ಅರಿತುಕೊಂಡಿದ್ದರು. ಸಿದ್ಧಪಠ್ಯ ಆಧಾರಿತ ಶಿಕ್ಷಣದಲ್ಲಿ ಅಷ್ಟೊಂದು ಆಸಕ್ತಿ ತೋರದ ಬಾಲಕ ನಾನಕರು ಪಠ್ಯೇತರ ಜ್ಞಾನದಲ್ಲಿ ಮನಸ್ಸನ್ನು ತೊಡಗಿಸಿಕೊಂಡಿದ್ದರು. ಅರ್ಥವಿಲ್ಲದ ಉದ್ದೇಶರಹಿತ ಆಚರಣೆಗಳನ್ನು ಸ್ಪಷ್ಟವಾಗಿ ನಿರಾಕರಿಸುವ ಧೈರ್ಯ ಮತ್ತು ಸ್ಪಷ್ಟತೆ ನಾನಕರಿಗೆ ಇತ್ತು. ಹಾಗಾಗಿ ಅವರು ಪಾರಂಪರಿಕವಾಗಿ ಆಚರಿಸುವ ಪವಿತ್ರವಾದ ದಾರವನ್ನು ಧರಿಸುವ ಕಾರ್ಯಕ್ರಮದ ಅರ್ಥ ಉದ್ದೇಶವನ್ನು ಪ್ರಶ್ನಿಸುತ್ತಾ, ನಾನು ಎಲ್ಲ ಧರ್ಮಕ್ಕಿಂತಲೂ ಉತ್ಕೃಷ್ಟವಾದ ದಾರವನ್ನೇ ಧರಿಸುವೆ ಎಂದು ಧೈರ್ಯದಿಂದ ಹೇಳಿದರು. ಶಾಲೆಯಲ್ಲಿ ಒಂದೊಮ್ಮೆ ಶಿಕ್ಷಕರು ಮೊದಲ ವರ್ಣಮಾಲೆಯ ಅರ್ಥವನ್ನು ಕೇಳಿದಾಗ ವರ್ಣಮಾಲೆಯ ಅಂತರಾತ್ಮದ ಅರ್ಥ ಸ್ವರೂಪ ನೀಡಿ ವಿವರಿಸಿದರಂತೆ. ಆ ರೀತಿ ಹೇಳಿದಾಗ ಗುರುಗಳೇ ಅವಾಕ್ಕಾದರಂತೆ.
1: ನಾನಕರಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇಲ್ಲವೆಂದು ಅವರ ತಂದೆ ತಿಳಿದು ಅವರಿಗೆ ಅಂದಿನ ದಿನಕ್ಕೆ ಬಹು ದೊಡ್ಡ ಮೊತ್ತವಾದ 20 ರೂಪಾಯಿಯನ್ನು ಕೊಟ್ಟು ಒಳ್ಳೆಯ ವ್ಯಾಪಾರ ಮಾಡಲು ಹೇಳಿದರಂತೆ. ಆಗ ನಾನಕರು, ತಂದೆಯು ಉತ್ತಮ ವ್ಯಾಪಾರವನ್ನು ಮಾಡಲು ಹೇಳಿದ್ದಾರೆಂದು ತಿಳಿದು, ಅಂದರೆ ಸಚ್ಚ ಸೌದ ಮಾಡಬೇಕೆಂದು ಅವರ ಮನಕ್ಕೆ ನಾಟಿತು. ಹಾಗಾಗಿ ಆ ಹಣದಿಂದ ಆಹಾರ ಸಾಮಗ್ರಿಗಳನ್ನು ತಂದು

0: ಅತ್ಯಂತ ಕಡಿಮೆ ದರದಲ್ಲಿ ಬಡವರಿಗೆ ನೀಡಿದರಂತೆ.
1: ಗುರುನಾನಕರ ಈ ರೀತಿಯ ನಡವಳಿಕೆಗೆ ಅವರ ಪಾಲಕರು ಬೇಸತ್ತು ಹೋದಾಗ ಅವರ ಪ್ರೀತಿಯ ಅಕ್ಕ ನಾನಕಿ ತಂದೆ ತಾಯಿಗಳಿಗೆ, ನೀವು ಅವನನ್ನು ದಂಡಿಸಬೇಡಿ, ತಮ್ಮನೆಗೆ ನಾನು ತಿಳಿ ಹೇಳುವೆ ಎಂದು ತನ್ನ ಊರಾದ ಸುಲ್ತಾನ್ಪುರಕ್ಕೆ ಕರೆದೊಯ್ದಳು. ಆಕೆಯ ಗಂಡ ಜಾಯರಾಮಜಿಯು ತಾನು ಕೆಲಸ ಮಾಡುವ ಉಗ್ರಾಣದಲ್ಲಿ ನಾನಕರಿಗೂ ಕೆಲಸ ಕೊಡಿಸಿದರು. ಉಗ್ರಾಣದಲ್ಲಿ ಆಹಾರ ಕಾಳುಗಳನ್ನು ಅಳೆದುಕೊಡಬೇಕಾದ ಸಂದರ್ಭದಲ್ಲಿ ಹಿಂದಿಯಲ್ಲಿ ಏಕ್ ದೋ ತೀನ್ ಎಂದು ಹೇಳುತ್ತಾ ತೇರಾ ಅಂದರೆ 13 ಎಂಬ ಅಂಕಿ ಬರುತ್ತಲೇ ಇದು ಭಗವಂತನಿಗೆ ಎಂದು ಆತನ ದಯೆ ಎಂದು, ತೇರಾ ಎಂದರೆ ನಿನ್ನದು ಎಂಬ ಭಾವ ನಾನಕರಿಗೆ ಹೊಳೆದು ಅದನ್ನು ಬಡವರಿಗೆ ನೀಡಿ ಬಿಡುತ್ತಿದ್ದರಂತೆ. ಈ ಕುರಿತಾಗಿ ಎಲ್ಲರೂ ನಾನಕಜಿಯು ವ್ಯಾಪಾರದಲ್ಲಿ ಅವ್ಯವಹಾರ ಮಾಡುತ್ತಿದ್ದಾರೆ ಎಂದು ಅವರ ಅಕ್ಕನಲ್ಲಿ ದೂರು ಕೊಂಡೊಯ್ದರಂತೆ. ಮುಂದೆ ಉಗ್ರಾಣದ ಮಾಲೀಕರ ಎದುರು ವಿಚಾರಣೆ ನಡೆದು ಅಲ್ಲಿ ಎಲ್ಲಾ ಲೆಕ್ಕಪತ್ರವು ಸರಿಯಾಗಿ ಇದ್ದದ್ದು ಕಂಡುಬಂದಿತು. ಹೀಗೆ ಒಳ್ಳೆಯ ಸಂಕಲ್ಪದಿಂದ ಮಾಡಿದ ಕೆಲಸ ಒಳ್ಳೆಯದೇ ಆಗುತ್ತದೆ.
0: ಇದೇ ಸಂದರ್ಭದಲ್ಲಿ ನಾನಕರಿಗೆ ಮದುವೆಯ ಪ್ರಾಯವಾಗಿದ್ದರಿಂದ ಸುಲಖಾನಿ ಎಂಬ ಕನ್ಯೆಯೊಂದಿಗೆ ಮದುವೆಯಾಗಿ ಮುಂದೆ ಅವರಿಗೆ ಬಾಬಾ ಶ್ರೀಚಂದ್ ಹಾಗೂ ಬಾಬಾ ಲಕ್ಷ್ಮೀದಾಸ್ ಎಂಬ ಮಕ್ಕಳು ಜನಿಸಿದರು. ಗುರುನಾನಕರು ಸ್ವತಃ ಹಾಡುಗಾರರಾಗಿದ್ದು ಮರ್ದಾನಿ ಎಂಬ ಮುಸ್ಲಿಂ ಗೆಳೆಯನೊಬ್ಬ ಅವರ ಹಾಡಿಗೆ ಸೊಗಸಾದ ರಬಾಬ್ ಎಂಬ ವಾದ್ಯವನ್ನು ನುಡಿಸುತ್ತಿದ್ದ. ಅಲ್ಲದೆ ಹಿಂದೂ ಸ್ನೇಹಿತ ಬಾಲಾಜಿಯು ಅವರ ಆಪ್ತ ಸ್ನೇಹಿತನಾಗಿದ್ದ. ಹೀಗೆ ಜಾತಿ ಮತ ಭೇದವನ್ನೆಣಿಸದೆ ಎಲ್ಲರೊಡನೆ ಒಂದಾಗುವ ವಿಶಾಲ ಹೃದಯ ಅವರದಾಗಿತ್ತು.

ದಿನಗಳದಂತೆ ಗುರುನಾನಕರು ಲೌಕಿಕ ಬದುಕಿನಿಂದ ವಿಮುಖರಾಗುತ್ತಾ ಪಾರಮಾರ್ಥದ ಕಡೆಗೆ ಸಂಪೂರ್ಣವಾಗಿ ತಮ್ಮನ್ನು ಸಮರ್ಪಿಸಿಕೊಂಡರು. ಬಡವರ ಶ್ರಮಿಕರ ಪಕ್ಷಪಾತಿಯಾದ ನಾನಕರು ತಮ್ಮ ಬದುಕಿನುದ್ದಕ್ಕೂ ಮಾನವೀಯತೆಯನ್ನೇ ಸಾರುತ್ತಾ ನಡೆದರು. ಅವರು ಜೀವನದ ಉತ್ಕೃಷ್ಟ ಮೌಲ್ಯಗಳನ್ನು ಅನೇಕ ವಿಧದ ಹಾಡುಗಳ ಮೂಲಕ ಜನರಿಗೆ ಅರ್ಥೈಸುತ್ತಾ ಹೋದರು. ಅವರಿಂದ ಬಂದ ಆ ನುಡಿಗಳೇ ಗುರುಬಾನಿ ಎಂದು ಕರೆಯಲಾಯಿತು.

0: ಸಮಾಜದ ಅಂಕುಡೊಂಕುಗಳನ್ನು ನೇರ್ಪಡಿಸುವ ಹೊಣೆ ಹೊತ್ತ ಗುರುನಾನಕರು ಜಗದ ಉದ್ದಗಲಕ್ಕೂ ತಮ್ಮ ಶಿಷ್ಯ ಮಿತ್ರರೊಂದಿಗೆ ಪ್ರವಾಸ ಕೈಗೊಂಡರು. ಅರೇಬಿಯಾದ ಇಬಿಯಾನ್ ಬಟೂಟಾ ಎಂಬ ಒಬ್ಬ ಧಾರ್ಮಿಕ ಸಂತ ಇಂತಹ ದೀರ್ಘವಾದ ಪ್ರವಾಸ ಕೈಗೊಂಡದ್ದು ದಾಖಲೆಯಾದರೆ, ಗುರುನಾನಕ್ ಜಿ ಅವರು ಈ ರೀತಿಯ ಪ್ರವಾಸ ಮಾಡಿದ ಜಗತ್ತಿನ ಎರಡನೆಯ ಪ್ರವಾಸಿಯಾಗಿದ್ದಾರೆ. ಇಂತಹ ಧಾರ್ಮಿಕ ಪ್ರವಾಸವನ್ನು ಕೈಗೊಳ್ಳುವುದಕ್ಕೆ ಉದಾಸಿ ಎಂದು ಹೆಸರು. ಹೀಗೆ ನಾನಕ್ ಅವರು 4 ಬಾರಿ ಉದಾಸಿಯನ್ನು ಕೈಗೊಂಡಿದ್ದಾರೆ.
1: ಶ್ರೀಲಂಕಾ, ಇರಾನ್, ಇಸ್ರೇಲ್, ಮಕ್ಕಾ, ಮದೀನಾ, ತಾಷ್ಕೆಂಟ್, ಚೀನಾ, ಸಿರಿಯಾ, ಕಜ್ಬೈಕಿಸ್ತಾನ್, ಹೀಗೆ ಭಾರತ ದೇಶದ ಆಚೆ ಅವರು ಪ್ರವಾಸ ಮಾಡಿದ್ದಾರೆ. ಇಂತಹ ಪ್ರವಾಸದಲ್ಲಿ ನಾನಕರು ತಮ್ಮ ಪ್ರಖರವಾದ

0: ವಿಚಾರಗಳು ಮತ್ತು ಚಿಂತನೆಯಿಂದ ಜನರಲ್ಲಿ ಪರಿವರ್ತನೆಯನ್ನು ತಂದರು. ಹೀಗಾಗಿ ಜಗತ್ತಿನಾದ್ಯಂತ ನಾನಕರ ಅನುಯಾಯಿಗಳು ಲೆಕ್ಕವಿಲ್ಲದಷ್ಟು ಜನರಿದ್ದಾರೆ. ಶ್ರೀಲಂಕಾದಲ್ಲಿ ಅವರನ್ನು ನಾನಕಾಚಾರ್ಯ ಎಂದು, ನೇಪಾಳದಲ್ಲಿ ನಾನಕ ಋಷಿಯಂತಲೂ ಮತ್ತು ಟಿಬೆಟಿನಲ್ಲಿ ನಾನಕ್ ಲಾಮಾ ಎಂದು ಕರೆಯುತ್ತಾರೆ.
1: ಭಾರತದ ಪೂರ್ವ ಪಶ್ಚಿಮಕ್ಕೆ ಉತ್ತರ ದಕ್ಷಿಣಕ್ಕೂ ಸತತವಾಗಿ ಉದಾಸಿಯನ್ನು ಆಚರಿಸಿದ ನಾನಕರು ಮಧ್ಯಪ್ರದೇಶ, ಕರ್ನೂಲ್, ತಮಿಳುನಾಡು, ಕೇರಳ, ಗೋವಾ, ಗುಜರಾತ್, ನಾಂದೇಡ್, ಗೋಲ್ಕೊಂಡ, ಕರ್ನಾಟಕ, ಹೀಗೆ ದೀರ್ಘವಾದ ಪ್ರವಾಸದಿಂದ ದೇಶದಲ್ಲಿಯ ಮನೆ ಮನೆಯನ್ನು, ಮನ ಮನಗಳನ್ನು ತಟ್ಟಿದರು.
0: ಹೀಗೆ ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಅನೇಕ ವಿಶಿಷ್ಟವಾದ ಸಂಗತಿಗಳು ಘಟಿಸಿದ್ದು ತುಂಬಾ ಚಾರಿತ್ರಿಕ ಮಹತ್ವವನ್ನು ಹೊಂದಿವೆ. ಒಂದು ಬಾರಿ ನಗರವೊಂದನ್ನು ಪ್ರವೇಶಿಸಿದ ನಾನಕರು ಬಡವನಾದ ಲಾಲು ಎಂಬ ಬಡಿಗನೊಬ್ಬನ ಮನೆಯಲ್ಲಿ ಆಶ್ರಯ ಪಡೆದರು. ಆದರೆ ಅದೇ ನಗರದಲ್ಲಿ ಮಾಲಿಕ್ ಬಾಗು ಎಂಬ ಶ್ರೀಮಂತ ವ್ಯಕ್ತಿ ಅವರ ಈ ರೀತಿಯನ್ನು ಖಂಡಿಸಿ, ನೀವು ಅಂತಹ ಬಡವನ ಮನೆಯಲ್ಲಿ ಆತಿಥ್ಯ ಸ್ವೀಕರಿಸುವುದು ಸಲ್ಲದ ಮಾತು, ನಮ್ಮ ಅರಮನೆಯಂತಹ ಬಂಗಲೆಯಲ್ಲಿ ತಾವು ಇದ್ದು ಸತ್ಕಾರವನ್ನು ಸ್ವೀಕರಿಸಬೇಕು ಎಂದು ಅಹಂಭಾವದಿಂದ ನಾನಕರನ್ನು ಆಮಂತ್ರಿಸಿದನು. ಆಗ ನಾನಕರು ಒಂದು ಪ್ರಾಯೋಗಿಕ ಪರೀಕ್ಷೆಯನ್ನು ಮಾಡಿ ತೋರಿದರು. ಗುರುಗಳು ಲಾಲು ಮತ್ತು ಬಾಗೋ ಇಬ್ಬರ ಮನೆಯಲ್ಲಿ ಮಾಡಿದ ರೊಟ್ಟಿಯನ್ನು ತರಲು ಹೇಳಿದರು. ಲಾಲುನ ರೊಟ್ಟಿಯನ್ನು ನಾನಕರು ತಮ್ಮ ಅಂಗೈಯಲ್ಲಿ ಹಿಡಿದು ಗಟ್ಟಿಯಾಗಿ ಹಿಂಡಿದಾಗ ಹಾಲು ಸುರಿಯಿತು. ಅದೇ ಶ್ರೀಮಂತ ಬಾಗೋನ ರೊಟ್ಟಿ ಹಿಂಡಿದಾಗ ರಕ್ತ ಸುರಿಯಿತು. ಆಗ ನಾನಕರು ಅಲ್ಲಿ ನೆರೆದ ಜನರಿಗೆ, ಲಾಲುನ ರೊಟ್ಟಿಯಲ್ಲಿ ಶ್ರಮದ ಸಿಹಿಯಿದೆ, ಆದರೆ ಬಾಗೋನ ರೊಟ್ಟಿಯಲ್ಲಿ ಬಡವರ ಶೋಷಣೆಯ ರಕ್ತವಿದೆ. ಬಡವರನ್ನು ದೋಚಿದ ಹಿಂಸೆಯಿಂದ ಮಾಡಿದ ರೊಟ್ಟಿಯನ್ನು ನಾನು ಹೇಗೆ ತಿನ್ನಲಿ ಎಂದರು. ಆಗ ಬಾಗೋಗೆ ತನ್ನ ತಪ್ಪಿನ ಅರಿವಾಗಿ ನಾಚಿಕೆ ಪಟ್ಟುಕೊಂಡ. ಮುಂದೆ ತನ್ನನ್ನು ತಾನು ತಿದ್ದಿಕೊಂಡು ಅವರ ಆಪ್ತ ಅನುಯಾಯಿಯಾದ.

0: ಗುರುನಾನಕರು ಹೀಗೆ ಪ್ರವಾಸದಲ್ಲಿದ್ದಾಗ ಇನ್ನೊಂದು ಘಟನೆ ಸಂಭವಿಸಿತು. ಹಸನ್ ಅಫ್ದಲ್ ಎಂಬಲ್ಲಿ ವಲಿ ಕಂದಾರಿ ಎಂಬ ಅತ್ಯಂತ ದುರಾಸೆಯುಳ್ಳ ವ್ಯಕ್ತಿಯೊಬ್ಬನಿದ್ದ. ಅವನ ಮನೆಯ ಪಕ್ಕದಲ್ಲಿ ನೀರಿನ ಝರಿಯೊಂದು ಹರಿಯುತ್ತಿತ್ತು. ಆ ಊರಿನ ಜನರಿಗೆ ಹಣಕ್ಕಾಗಿ ನೀರನ್ನು ಮಾರಾಟ ಮಾಡುತ್ತಿದ್ದ. ಇಡೀ ಊರಿಗೆ ಅದೊಂದೇ ನೀರಿನ ಝರಿ ಇದ್ದುದರಿಂದ ಜನರಿಗೂ ಅದರ ಅನಿವಾರ್ಯತೆ ಇತ್ತು. ಆ ಊರಿಗೆ ನಾನಕರು ಬಂದಾಗ ಆ ಜನರಿಗೆ ಅವರಲ್ಲಿಯ ಅಪೂರ್ವವಾದ ತೇಜಸ್ಸನ್ನು ಕಂಡು ವಿಶ್ವಾಸ ಮೂಡಿತು. ಅವರನ್ನು ಗೌರವದಿಂದ ಕಾಣತೊಡಗಿದರು. ಗುಂಪು ಗುಂಪಾಗಿ ಜನರು ಬಂದು ನಾನಕರ ಉಪದೇಶಗಳನ್ನು ಕೇಳಿ ಪ್ರೇರಣೆಗೊಂಡರು. ಹೀಗೆ ಪ್ರಭಾವಗೊಂಡ ಜನರಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎರಡೂ ಧರ್ಮದವರಿದ್ದರು. ವಲಿ ಕಂದಾರಿ ಮನೆಯ ಪಕ್ಕದ ಝರಿಯ ನೀರನ್ನು ಕೇಳಲು ಬಂದ ಜನರಿಗೆ, ನಿಮ್ಮ ಗುರುನಾನಕರನ್ನ ಕೇಳಿ ಅವರಿಂದಲೇ ನೀರು ಪಡೆಯಿರಿ ಎಂದು ವ್ಯಂಗ್ಯದಿಂದ ಹೇಳಿ ಕಳುಹಿಸಿದನು. ಹಣ ಕೊಡದೆ ನೀರು ಸಿಗುವುದಿಲ್ಲ ಎಂದು ನಿರಾಕರಿಸಿದನು. ಹೀಗೆ ಎರಡು ಮೂರು ಬಾರಿ ಮನವಿ ಮಾಡಿದರೂ ಕೊಡಲಿಲ್ಲ. ಆಗ ಗುರುನಾನಕರು ತಮ್ಮ ಬಳಿ ಇದ್ದ ಒಂದು ಕೋಲಿನಿಂದ ನೆಲಕ್ಕೆ ಬಡಿದರು. ತಕ್ಷಣ ಅಲ್ಲಿ ಅತ್ಯಂತ ರಭಸದಿಂದ ಹಾಲು ಚಿಮ್ಮಿದಂತೆ ನೀರು ಚಿಮ್ಮಿತು.
1: ಆಗ ಜನ ಸಂತೋಷಗೊಂಡರು. ಆದರೆ ವಲಿಗೆ ನಾನಕರ ಮೇಲೆ ಇನ್ನೂ ಮತ್ಸರ ಹೆಚ್ಚಾಗಿ ಅವರನ್ನು ಕೊಲ್ಲಲೆಂದು ಬೆಟ್ಟದ ಮೇಲಿನ ಗುಂಡುಕಲ್ಲು ಒಂದನ್ನು ಉರುಳಿಸಿದ. ಜನರು ಗುರುವನ್ನು ತಕ್ಷಣವೇ ಅಲ್ಲಿಂದ ಪಕ್ಕಕ್ಕೆ ಸರಿಯಲು ಕೂಗಿಕೊಂಡರು. ಆದರೆ ನಾನಕರು ಸ್ವಲ್ಪವೂ ವಿಚಲಿತರಾಗದೆ ತಮ್ಮ ಅಂಗೈಯಿಂದ ಆ ಕಲ್ಲನ್ನು ತಡೆದರು. ಆಗ ಅದು ಗಾಳಿಯಲ್ಲಿಯೇ ನಿಂತುಕೊಂಡಿತು. ಎಲ್ಲರೂ ಚಕಿತರಾದರು. ಇದನ್ನು ಕಂಡ ವಲಿಯೂ ಕೂಡ ಅಚ್ಚರಿಗೊಂಡ. ಈ ಘಟನೆಯಿಂದ ನಾನಕ್ಜಿಯವರಲ್ಲಿ ನಿಜವಾಗಿಯೂ ದೈವಿ ಶಕ್ತಿ ಇದೆಯೆಂದು ಒಪ್ಪಿಕೊಂಡು ಶರಣಾಗತನಾಗಿ ಮುಂದೆ ಊರ ಜನರಿಗೆ ಪುಕ್ಕಟೆಯಾಗಿ ನೀರು ನೀಡಲು ಒಪ್ಪಿಕೊಂಡನು.

ಈಗಲೂ ಪಾಕಿಸ್ತಾನದ ಹಸನ್ ಅಬ್ದಾಲ್ನಲ್ಲಿ ಆ ಬಂಡೆಯನ್ನು ನೋಡಬಹುದು. ಅದನ್ನು ಗುರುದ್ವಾರ ಪಂಜಾ ಸಾಹಿಬ್ ಎಂದು ಕರೆಯಲಾಗುತ್ತದೆ. ಹೀಗೆ ಗುರುನಾನಕರು ತಮ್ಮ ಅಂತಃಸತ್ವದಿಂದ ಪರಿಶುದ್ಧ ಮನಸ್ಸಿನಿಂದ ಲೋಕದ ಜನರನ್ನು ಪ್ರಭಾವಿಸುತ್ತಾ ದುರಹಂಕಾರಿಗಳ ಕಣ್ಣು ತೆರೆಸುತ್ತಾ ನಡೆದರು.

1510 ಮತ್ತು 1514 ನಡುವೆ ಭಾರತದ ದಕ್ಷಿಣ ಭಾಗಕ್ಕೆ ಪ್ರವಾಸಗೈಯುತ್ತಾ ಕರ್ನೂಲ್, ತಮಿಳುನಾಡು, ಕೇರಳ, ಗುಜರಾತ್, ಗೋವಾ ಹೀಗೆ ಸಾಗುವಾಗ ನಾಂದೇಡ್ ಗೋಲ್ಕೊಂಡಕ್ಕೂ ಪ್ರವಾಸ ಮಾಡಿದ ಗುರುನಾನಕರು ಕರ್ನಾಟಕದ ಬೀದರ್ ಹಾಗೂ ಗುಲ್ಬರ್ಗಾಕ್ಕೂ ಬಂದಿದ್ದರು. ಬೀದರಿಗೆ ಗುರುನಾನಕರು ಭೇಟಿ ನೀಡಿದಾಗ ಜಲಾಲುದ್ದೀನ್ ಹಾಗೂ ಯಾಕೂಬ್ ಅಲಿ ಎಂಬ ಇಬ್ಬರು ಮುಸ್ಲಿಂ ಫಕೀರರು ಭೇಟಿಯಾದರು. ಬೀದರಿನಲ್ಲಿ ಅತಿಯಾಗಿ ಕಾಣಿಸಿಕೊಂಡಿದ್ದ ನೀರಿನ ಕ್ಷಾಮವನ್ನು ಗುರುನಾನಕರಲ್ಲಿ ವಿವರಿಸಿದರು. ಅಲ್ಲಿಯ ಜನರ ಸಂಕಷ್ಟವನ್ನು ಅವರ ಮಾತಿನಿಂದ ಅರಿತುಕೊಂಡ ನಾನಕರು ಬೀದರಿನಲ್ಲಿಯೇ ಕಬ್ಬಿಣಾಂಶಯುಕ್ತ ಕೆಂಪು ಕಲ್ಲು ಒಂದನ್ನು ಸೀಳಿದಾಗ ಅಲ್ಲಿ ಝಿಲ್ ಎಂದು ನೀರಿನ ಬುಗ್ಗೆ ಪುಟಿದು ಬಂತು.

0: ಎಂದಿಗೂ ಆ ನೀರಿನ ಸೆಲೆ ಒಂದು ದಿನವೂ ಬತ್ತಲಾರದೆ ಅಮೃತದಂತಹ ತಿಳಿನೀರಿನಿಂದ ಜನರ ನೀರಿನ ಬವಣೆ ತರಿಸಿದೆ. ಹಾಗಾಗಿ ಆ ನೀರಿನ ಬುಗ್ಗೆಯನ್ನು ನಾನಕ್ ಜೀರಾ ಎಂದು ಕರೆಯಲಾಗಿದ್ದು, ಬೀದರಿನಲ್ಲಿ ನಾನಕರು ಅಂದು ಪಾದ ಸ್ಪರ್ಶ ಮಾಡಿದ ಕ್ಷಣಗಳು ಮಹತ್ವದ ಐತಿಹ್ಯವಾಗಿವೆ. ಈಗಲೂ ಇಲ್ಲಿಗೆ ಬಂದ ಯಾತ್ರಾರ್ಥಿಗಳು ನಾನಕ್ ಜೀರಾದ ಪವಿತ್ರವಾದ ಶುದ್ಧವಾದ ನೀರನ್ನು ಶ್ರದ್ಧೆ ಮತ್ತು ಪೂಜನೀಯ ಭಾವದಿಂದ ಕುಡಿಯುತ್ತಾರೆ. ಅಷ್ಟೇ ಅಲ್ಲ, ಇಲ್ಲಿಗೆ ಬರುವ ಯಾತ್ರಾರ್ಥಿಗಳಿಗೆಲ್ಲ ಸಂತೃಪ್ತವಾದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಅದನ್ನು ಲಂಗರ್ ಎಂದು ಕರೆಯುತ್ತಾರೆ. ನಾನಕರ ಮನದಾಸೆಯಂತೆ ಜಗದಲ್ಲಿ ಯಾರು ಉಪವಾಸದಿಂದ ಬಳಲಬಾರದು ಎಂಬಂತೆ ಇಲ್ಲಿ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಎಲ್ಲರೂ ಒಟ್ಟಿಗೆ ಕುಳಿತು ಭೋಜನ ಮಾಡುವ ಉತ್ತಮವಾದ ಅವಕಾಶವಿದೆ.
1: ಗುರುನಾನಕರು ಕರುಣಿಸಿದ ಜಿರಾ, ಅವರ ಸಂದೇಶಗಳು, ಹಸಿದವರಿಗೆ ಪ್ರಸಾದ ನೀಡುವ ಲಂಗರ್ಗಳು ಇಂದಿಗೂ ನಿತ್ಯ ನಿರಂತರವಾಗಿ ನಡೆಯುತ್ತಿವೆ ಎನ್ನುತ್ತಾರೆ ಬೀದರಿನ ಮನ್ಪ್ರೀತ್ ಸಿಂಗ್ ಬಂಟಿ.
2: ಬೀದರ್ ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ ಇಲ್ಲಿ 552 ಗುರುನಾನಕ್ ದೇವ್ಜಿಯವರ ಜನ್ಮೋತ್ಸವ ನಾವು ಇಲ್ಲಿ ಮಾಡ್ತಾ ಇದೀವಿ. ಇದು ಬೀದರ್ ಗುರುದ್ವಾರ ಇತಿಹಾಸ ಅಂದ್ರೆ, ಇಲ್ಲಿ 509 ವರ್ಷ ಹಿಂದೆ ಗುರುನಾನಕ್ ದೇವ್ಜಿ ಇಲ್ಲಿ ಬಂದಿದ್ರು, ಇಲ್ಲಿ ಜಪ ತಪ ಮಾಡಿದ್ರು. ಇಲ್ಲಿ ನೀರಿಂದು ಬಹಳ ಸಮಸ್ಯೆ ಇತ್ತು. ಆ ಸಮಸ್ಯೆ ನೋಡಿ ಗುರುನಾನಕ್ ದೇವ್ಜಿಯವರು ಒಂದು ಕಲ್ ತೆಗೆದಿದ್ರು. ಅದೇ ತಲ್ಲಿಂದು ತೆಗೆದಿದ್ರೆ ಅಲ್ಲಿ ಒಂದು ಸ್ಪ್ರಿಂಗ್ ವಾಟರ್ ಬಂದಿದೆ, ಅದು ಝರ್ನಾ. ಅದು ಝರ್ನಾ ಈಗನೂ ಹಂಗೆ ನಡೀತಾ ಇದೆ. ಅದು ಝರ್ನಾ ಸ್ವೀಟ್ ವಾಟರ್ ಈಗನೂ ಇದೆ. ಎಲ್ಲರೂ ಭಕ್ತರು ಯಾರು ಪೂರ ವರ್ಲ್ಡ್ ಇಂದ ಬರ್ತಾರೆ ಇಲ್ಲಿ. ಇಲ್ಲಿ ಬಂದು ಅವರು ಇಲ್ಲಿಂದು ನೀರೌದು ಜಲ್ ಅಂತ ನಾವು ಹೇಳ್ತಿದ್ದೀವಿ, ಜಲ್ ಎಲ್ಲರೂ ತಕೊಂಡು ಹೋಗ್ತಿದ್ದಾರೆ ಇಲ್ಲಿಂದು. ಅದೇ ಇಲ್ಲಿ ಅವರು ಭಕ್ತರವರು ಬಂದು ದರ್ಶನ ತಗೋತಾರೆ. ಇಲ್ಲಿ ಗುರುದ್ವಾರನಲ್ಲಿ ಇಲ್ಲಿ ನಮ್ಮ ಹತ್ರ ಲಂಗರ್ 24 ಅವರ್ಸ್ ನಡೀತಾ ಇದೆ. ಯಾವಾಗ್ಲಿಂದು ಗುರುದ್ವಾರ ಇಲ್ಲಿ ಸ್ಥಾಪನ ಆಯಿತು ಅವಾಗ್ಲಿಂದು ಈ ತನಾನು ಲಂಗರ್ 24 ಅವರ್ಸ್ ನಡೀತಾ ಇದೆ. ದಿನ ಅರೌಂಡ್ 10,000 ಜನ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು 24 ಅವರ್ಸ್ ದಾಸೋಹ ಇರುತ್ತೆ ನಮ್ಮ ಹತ್ರ. 24 ಅವರ್ಸ್ ಇಲ್ಲಿ ಲಂಗರ್ ಯಾವಾಗಲೂ ಬಂದಿದ್ರೆ ದಾಸೋಹ ಫುಡ್ ರೆಡಿ ಇರುತ್ತೆ. ಎಲ್ಲೂ ಬಹಳ ಜನ ಬಂದು ಇಲ್ಲಿಂದು ನಾವು ಊಟ ತಕೊಂಡು ಹೋಗ್ತಾರೆ. ಬಹಳ ದರ್ಶನ ಮಾಡ್ಕೊಂಡು ಬಹಳ ಸ್ನೇಹದಿಂದ ಸನ್ಮಾನದಿಂದ ಅವರು ದರ್ಶನ ತಕೊಂಡು ಮಾಡಿ ಆರಾಮದಿಂದ ಹೋಗ್ತಾರೆ.

ಗುರು ನಾನಕರು ಶರಣರ ನಾಡಾದ ಕಲಬುರಗಿಗೂ ಬಂದಿದ್ದು ಒಂದು ಅವಿಸ್ಮರಣೀಯ ಸಂಗತಿ ಎನ್ನಬಹುದು. ಇಂದಿನ ಗಾಜಿಪುರದಲ್ಲಿ ಅವರು ಕೆಲವು ದಿನ ತಂಗಿದ್ದರು ಎಂದು ಅನೇಕರಿಂದ ತಿಳಿದು ಬರುತ್ತದೆ. ಆ ನೆನಪಿಗಾಗಿ ಸಿಖ್ ಬಾಂಧವರು ಗುರುದ್ವಾರವನ್ನು ಕಟ್ಟಲು ಅನುಮತಿ ಕೇಳಿದಾಗ ಸುಮಾರು 50 ವರ್ಷಗಳ ಹಿಂದೆ ಆಗಿನ ಜಿಲ್ಲಾಧಿಕಾರಿಯಾಗಿದ್ದ ಪ್ರತಾಪ್ ಸಿಂಗ್

0: ದರ್ದಿ ಅವರು ಗುರುದ್ವಾರ ನಿರ್ಮಿಸಲು ಅನುಮತಿ ನೀಡಿದ್ದರು. ಹೀಗೆ ಕಲಬುರಗಿಯಲ್ಲಿಯ ಗುರುದ್ವಾರಕ್ಕೂ ಕೂಡ ಒಂದು ಐತಿಹಾಸಿಕ ಮಹತ್ವದ ಕಾರಣವಿದೆ. ಗುರುನಾನಕರು ಕಲಬುರಗಿಗೆ ಭೇಟಿ ನೀಡಿದ ಸಂದರ್ಭವನ್ನು ಹಾಗೂ ನಾನಕರ ಸಂದೇಶಗಳನ್ನು ಸ್ಮರಿಸುತ್ತಾರೆ ಸರ್ದಾರ್ ಕುಲದೀಪ್ ಸಿಂಗ್ ಬೇಡಿ.
1: ವಾಹಿಗುರು ಜಿ ಕಾ ಖಾಲ್ಸಾ, ವಾಹಿಗುರು ಜಿ ಕೀ ಫತೇ. ಗುರು ನಾನಕ್ ದೇವ್ ಜಿ ಕಾ ಜನ್ಮ ತಲವಂಡಿ ಮೇ ಹುವಾ ಥಾ 1469 ಮೇ. ಗುರು ನಾನಕ್ ದೇವ್ ಜಿ ಕಾ ಸಂದೇಶ ದುನಿಯಾ ಕೆ ಲಿಯೇ ಏಕ್ ಹೀ ಥಾ, ಇಕ್ಯೋಂಕಾರ. ಇಕ್ಯೋಂಕಾರ ಕಾ ಮತಲಬ್ ಪರಮಾತ್ಮ, ವಾಹಿಗುರು, ಅಕಾಲ ಪುರುಖ ಸಬ್ ಏಕ್ ಹೈ. ಇಸ್ಕೆ ಮಾನ್ಯ ಕೆ ತರೀಕೆ ಅಲಗ್ ಅಲಗ್ ಹೈ, ಮಗರ್ ವಾಹಿಗುರು ಏಕ್ ಹೈ, ಪರಮಾತ್ಮ ಏಕ್ ಹೈ. ಗುರು ನಾನಕ್ ದೇವ್ ಜಿ ಕಾ ಉಪದೇಶ ದುನಿಯಾ ಕೆ ಲಿಯೇ ಯಹೀ ಥಾ ಕಿ ನಾಮ ಜಪೋ, ವರ್ಣ ಛಕೋ, ಔರ್ ಕೀರ್ತ ಕರೋ. ನಾಮ ಜಪೋ ಕಾ ಮತಲಬ್ ವಾಹಿಗುರು ಕೋ ಯಾದ ಕರ್ತೆ ರಹೋ, ಅಕಾಲ ಪುರುಖ ಕೋ ಜೋ ಜಿಸ್ಕೋ ಆಪ್ ಗುರು ಮಾನತೆ ಹೈ ಉನ್ಕೋ ಯಾದ ಕರ್ತೆ ರಹೋ, ಉನ್ಕೋ ಅಪ್ನೆ ಆಚರಣೆ ಮೇ ಲೋ. ಕೀರ್ತ ಕರೋ, ಕೀರ್ತ ಕರೋ ಕಾ ಮತಲಬ್ ಅಪ್ನೆ ಕರ್ಮ ಅಚ್ಛೆ ಕರೋ, ಅಚ್ಛಾ ವ್ಯವಹಾರ ಕರೋ, ಕಿಸಿ ಕಿ ಬುರಾಯಿ ಮತ್ ಕರೋ, ಔರ್ ವಂಡ್ ಛಕೋ. ವಂಡ್ ಛಕೋ ಕಾ ಮತಲಬ್ ಕಿಸಿ ಜರೂರತ್ ಮಂದ ಕೋ ಮದದ್ ಕರೋ. ಯೇ ಉನ್ಕೆ ಸಂದೇಶ ಥೆ. ಗುರು ನಾನಕ್ ದೇವ್ ಜಿ ಕಿ ಜೀವನ ಮೇ ಉನ್ಹೊನ್ನೆ ಚಾರ್ ಯಾತ್ರಾ ಕೀ ಥಿ. ಯಹಾಂ ಪರ್ ತೀಸರಿ ಉದಾಸಿ ಯಾತ್ರಾ ಕೆ ದೌರಾನ್ ಗುರು ನಾನಕ್ ದೇವ್ ಜಿ ಹೈದರಾಬಾದ್ ಬಿದರ್ ಸೆ ಹೋತೆ ಹುವೆ ಕಲಬುರಗಿ ಕೋ ಆಯೆ ಥೆ. ಯಹಾಂ ಪರ್ ಭುವಿ ಗಲಿ ಮೇ ಉನ್ಹೊನ್ನೆ ವೇ ರುಕೆ ಥೆ. ಯಹಾಂ ಸೆ ಫಿರ್ ಉನ್ಹೊನ್ನೆ ಆಗೆ ಪರಮೇಶ್ವರ ರಾಮೇಶ್ವರ ಕೆ ಲಿಯೇ ಪ್ರಸ್ಥಾನ ಕಿಯಾ ಥಾ. ಔರ್ ಏಕ್ ಸಂದೇಶ ಹೈ ಗುರು ನಾನಕ್ ದೇವ್ ಜಿ ಕೆ ಬಾರೇ ಮೇ. ಏಕ್ ಬಾರ್ ಉನ್ಕೆ ಪಿತಾಜಿ ಬೋಲೆ, ಎಲೆ 20 ರೂಪಾಯಿ ಜಾಕೆ ಆಪ್ ಕಾರೋಬಾರ್ ಕರೋ, ಕುಚ್ ತೋ ಧಂಧಾ ಶುರು ಕರೋ. ಗುರು ನಾನಕ್ ದೇವ್ ಜಿ ಜೈಸೆ 20 ರೂಪಾಯಿ ಲೇಕೆ ನಿಕಲೆ, ಆಗೇ ಉನ್ಕೋ ಕುಚ್ ಸಂತ ಲೋಗ್ ಮಿಲೆ, ಸಾಧು ಸಂತ ಲೋಗ್ ಜೋ ಕಾಫಿ ದಿನೋ ಸೆ ಮತಲಬ್ ಯಾತ್ರಾ ಕರ್ತೆ ಹುವೆ ಆ ರಹೆ ಥೆ. ಗುರು ನಾನಕ್ ದೇವ್ ಜಿ ನೆ ದೇಖಾ ಕಾಫಿ ಭೂಖೆ ಥೆ, ಉನ್ಕೋ ರುಕಾಯಾ, ಉನ್ಕಿ ಸೇವಾ ಮೇ ಉನ್ಕೋ ಭೋಜನ ಕರವಾಯಾ. ತೋ ಅಪ್ನಾ ಭೋಜನ ಕರವಾಕೆ ಆಪ್ ಜೈಸೆ ಘರ್ ಆಯೆ, ಪಿತಾಜಿ ಬೋಲೆ ಕ್ಯಾ ಕರೆ ಭಾಯಿ 20 ರೂಪಾಯಿ ಕಾ. ತೋ ಉನ್ಹೊನ್ನೆ ಬೋಲಾ, ಭಾಯಿ ಕೋಯಿ ಸಂತ ಮಹಾತ್ಮ ಗುಜರ್ ರಹೆ ಥೆ, ಲೋಗ್ ಉನ್ಕಿ ಟೋಲಿ ಗುಜರ್ ರಹಿ ಥಿ, ತೋ ಮೇನೆ ಉನ್ಕೋ ಲಂಗರ್ ಛಕಾಯಾ, ಐಸಾ ಉನ್ಕೋ ಭೋಜನ ಕರವಾಯಾ. ತೋ ಉನ್ಕೆ ಪಿತಾಜಿ ಬಡೇ ಸಂತುಷ್ಟ ಹೋಯೆ. ಕಹನೆ ಕಾ ಮತಲಬ್ ತಬ್ ಸೆ ಲಂಗರ್ ಕಿ ಪ್ರಥಾ ತಬ್ ಸೆ ಚಾಲು ಹೋಯಿ. ಯಹಿ ಉಪದೇಶ ಹೈ, ಯಹಿ ಉನ್ಕಾ ಸಂದೇಶ ಹೈ. ಆಗೇ ಮೇ ಯಹಿ ಕಹನಾ ಚಾಹತಾ ಹೂಂ ಕಿ ಆಪಸ್ ಮೇ ಹಮ್ ಸಬ್ ಪ್ಯಾರ್ ಔರ್ ಏಕ್ತಾ ರಖೇ, ಭೇದಭಾವ ಕಿಸಿ ಸೆ ನಾ ರಖೇ, ಕೋಯಿ ಜಾತ ಭಾತ ಕಾ ಭೇದಭಾವ ನಾ ರಖೇ. ಯಹಿ ಆಜ ದೇಶ ಕೋ ಇಸಿ ಕಿ ಜರೂರತ್ ಹೈ. ಇಸಿ ಕೆ ಸಾಥ್ ಮೇ ಅಪ್ನಿ ಸಂದೇಶ ಮೇ ಸಮಾಪ್ತ ಕರ್ನಾ ಚಾಹತಾ ಹೂಂ. ವಾಹಿಗುರು ಜಿ ಕಾ ಖಾಲ್ಸಾ, ವಾಹಿಗುರು ಜಿ ಕೀ ಫತಿಹ್.

0: ಗುರು ನಾನಕರು ತಮ್ಮ ಅಪಾರ ಜ್ಞಾನಪೂರಿತ ಸಂದೇಶಗಳನ್ನು ಸಾರುತ್ತಾ ಹಲವು ದೇಶಗಳನ್ನು ಸುತ್ತಿದರು. ಭಾರತದ ನಾಲ್ಕು ದಿಕ್ಕಿನೆಡೆಗೆ ಸಂಚರಿಸಿದ್ದು ದೇಶ ವಿದೇಶದಲ್ಲೂ ತಮ್ಮ ಪ್ರಭಾವ ಬೀರಿದ್ದಾರೆ. ಸಿಖ್ಖರ ಪರಮ ಪವಿತ್ರ ಗ್ರಂಥವಾದ ಗ್ರಂಥ ಸಾಹಿಬ್ ಬಹಳ ಅಮೂಲ್ಯವಾದ ವಿಚಾರಗಳನ್ನು ಒಳಗೊಂಡಿದೆ. ಇದರಲ್ಲಿ ಮೊಟ್ಟ ಮೊದಲ ಗುರುಗಳಾದ ಗುರುನಾನಕರ ಸಂದೇಶಗಳೊಂದಿಗೆ ಅವರ ತಾತ್ವಿಕತೆಯನ್ನು, ಅವರ ಚಿಂತನೆಯ ದಾರಿಯಲ್ಲಿಯೇ ನಡೆದು ಬಂದಿರುವ ಉಳಿದ ಗುರುಗಳ ಉತ್ತಮ ಸಂದೇಶಗಳಿವೆ.
1: ಗುರುನಾನಕ್ ಅವರು ಒಬ್ಬ ಧಾರ್ಮಿಕ ಸಂಸ್ಥಾಪಕರಾಗದೆ ಸಾಮಾಜಿಕ ಸುಧಾರಕ ಎಂಬುದು ಗಮನಾರ್ಹ ಸಂಗತಿ. ವಿಭಿನ್ನವಾದ ತಾತ್ವಿಕ ವಿಚಾರವುಳ್ಳವರಾಗಿದ್ದಾರೆ. ದೇವನೊಬ್ಬ ನಾಮ ಹಲವು ಎಂಬ ಮಾತಿನಂತೆ ನಾನಕರು ಈಶ್ವರ ಒಬ್ಬನೇ, ಆತನನ್ನು ಹಲವು ಹೆಸರಿನಿಂದ ಕರೆಯುತ್ತಾರೆ. ದೇವರೆಂದರೆ ಸತ್ಯ, ಆತ ಸೃಷ್ಟಿಕರ್ತ, ಆತ ಜನನ ಮರಣವೆಂಬ ಚಕ್ರ ಮೀರಿದವನು, ಆತ ಸ್ವಯಂ ಪ್ರಕಾಶವುಳ್ಳವನು ಎಂದು ದೇವರ ವಿಷಯದಲ್ಲಿ ವಿಶಿಷ್ಟವಾದ ನಿಲುವು ಹೊಂದಿದವರಾಗಿದ್ದರು. ದೇವರುಗಿಂತ ಮೊದಲು ಈ ಜಗತ್ತಿನಲ್ಲಿ ಏನಿತ್ತು, ದೇವರು ಎಲ್ಲಿರುತ್ತಾನೆ, ದೇವರು ಕಣ್ಣಿಗೆ ಏಕೆ ಕಾಣುವುದಿಲ್ಲ, ಹೀಗೆ ಸಾಮಾನ್ಯ ಜನರ ಅನೇಕ ಪ್ರಶ್ನೆಗಳಿಗೆ ಸಶಕ್ತವಾದ ಸ್ಪಷ್ಟ ಉತ್ತರಗಳನ್ನು ಗುರುನಾನಕರು ನೀಡಿ ಜನರ ಸಂಶಯವನ್ನು ದೂರು ಮಾಡುತ್ತಿದ್ದರು.
0: ಕರುಣೆಯೇ ಮಸೀದಿ, ಭಕ್ತಿಯೇ ಚಾಪೆ, ಮನುಷ್ಯತ್ವ ಖುರಾನು, ಸಹನೆ ಸನ್ನಡತೆಗಳೇ ಉಪವಾಸ, ನಡೆವ ಒಳ್ಳೆಯ ದಾರಿಯೇ ಕಾಬಾಯಾತ್ರೆ, ಪ್ರಾರ್ಥನೆಯೇ ಜಪಮಾಲೆ, ಹೀಗೆ ಅಮೂಲ್ಯವಾದ ಗುರುಬಾನಿಯಿಂದ ಕೂಡಿದ ಈ ಗ್ರಂಥ ಸಾಹೇಬ ಎಂಬ ಕೃತಿಯು ಜಗತ್ತಿಗೆ ಅನನ್ಯ ಕೊಡುಗೆಯಾಗಿದೆ. ಅಷ್ಟೇ ಅಲ್ಲ, ನಾನಕರ ಪ್ರಭಾವಕ್ಕೆ ಒಳಗಾದ ಮುಂದಿನ ಗುರುಗಳು ಕೂಡ ಅವರ ದಾರಿಯಲ್ಲಿಯೇ ನಡೆದದ್ದು ಬಹು ಮುಖ್ಯವಾದ ಸಂಗತಿ.

0: ಗುರು ನಾನಕರಂತೆಯೇ ಸಾಮಾಜಿಕ ಸುಧಾರಣೆಯ ಚಿಂತನೆ ಉಳ್ಳವರು ಗುರು ಅಮರನಾಥ್ ಸಿಂಗ್. ಅವರು ಸತೀ ಪದ್ಧತಿಯ ವಿರುದ್ಧ ತಮ್ಮ ಧ್ವನಿಯನ್ನ ಗಟ್ಟಿಗೊಳಿಸಿದ್ದರು. ಗುರು ನಾನಕರು ಸಮಾನತೆಯ ಹರಿಕಾರರಾಗಿದ್ದು ಸಮಾಜದಲ್ಲಿ ಮಹಿಳೆಯರಿಗೂ ಸಮಾನತೆಯ ಸ್ಥಾನಕ್ಕೆ ಆಗ್ರಹಪಡಿಸುತ್ತಿದ್ದರು.
1: ಮೊಘಲ ಅರಸನಾದ ಬಾಬರನು ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾ ದೇಶಗಳ ಮೇಲೆ ದಾಳಿ ಮಾಡುತ್ತಿರುವ ಸಂದರ್ಭದಲ್ಲಿ ಗುರುನಾನಕರು ಹಾಗೂ ಅವರ ಶಿಷ್ಯರು ಬಂಧನಕ್ಕೊಳಗಾದರು. ಬಂಧನದಲ್ಲಿದ್ದ ನಾನಕರು ಸ್ವಲ್ಪವೂ ವಿಚಲಿತಗೊಳ್ಳದೆ ಕಾರಾಗೃಹದ ಶಿಕ್ಷೆಗಳನ್ನು ಅಲ್ಲಿ ನೀಡುವ ಕಠಿಣವಾದ ಶ್ರಮದ ಕೆಲಸವನ್ನು ನಿರ್ವಹಿಸುತ್ತಾ ಭಗವಂತನ ಧ್ಯಾನದ ಕೀರ್ತನೆಯನ್ನು ಮಾಡುತ್ತಾ ದಿನ ಕಳೆಯುತ್ತಿದ್ದರು. ಈ ಸಂಗತಿ ಬಾಬರನ ಕಿವಿಯವರೆಗೂ ತಲುಪಿ ಆತ ಅದನ್ನು ಪರೀಕ್ಷಿಸಿ ಮನಗಂಡು ಗುರುನಾನಕರು ನಿಜವಾದ ಒಬ್ಬ ಸಂತ ಎಂಬ ತೀರ್ಮಾನಕ್ಕೆ ಬಂದು ಅವರನ್ನು ಬಂಧಮುಕ್ತಗೊಳಿಸಿದ. ಹೀಗೆ ಎಲ್ಲರನ್ನು ಸ್ಥಿತ ಪ್ರಜ್ಞೆಯಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ ಗೆಲ್ಲುವಂತಹ ವಿಶಾಲ ಹೃದಯ ನಾನಕರದಾಗಿತ್ತು.
0: ಹೀಗೆ ಬದುಕಿನುದ್ದಕ್ಕೂ ಭಗವಂತನ ಚಿಂತನೆ ಹಾಗೂ ಮುಖ್ಯವಾಗಿ ಸಮಾಜದಲ್ಲಿ ಮಾನಸಿಕ ಬೌದ್ಧಿಕ ಪರಿವರ್ತನೆಯನ್ನ ತರಲು ತಮ್ಮ ಬದುಕನ್ನೇ ಮುಡುಪ

0: 1539 ವರ್ಷದ ಸೆಪ್ಟೆಂಬರ್ 22ರಂದು ಗುರುನಾನಕ್ ಅವರು ಪ್ರಾರ್ಥನೆಗೆ ಕುಳಿತವರು ಏಳಲಿಲ್ಲ. ತಮ್ಮ ಬದುಕಿನ ಪವಿತ್ರ ಕಾರ್ಯ ಮುಗಿಸಿದ ತೃಪ್ತಿಯಿತ್ತು. ಅವರ ಅನುಯಾಯಿಗಳು ತಮ್ಮ ವಿಚಾರಗಳನ್ನು ಮುಂದುವರಿಸುತ್ತಾ ಜಗದುದ್ದಗಲಕ್ಕೂ ಹರಡುವರೆಂಬ ಭರವಸೆ ಮೂಡಿತು. ಯಾವ ರೀತಿ ಕಬೀರರ ಮರಣಾನಂತರ ಅವರ ಮೃತದೇಹಕ್ಕೆ ಅಗ್ನಿಸ್ಪರ್ಶ ಮಾಡಬೇಕೆಂದು ಹಿಂದೂಗಳು, ದಫನ್ ಮಾಡಬೇಕೆಂದು ಮುಸ್ಲಿಮರು ಯೋಚಿಸುತ್ತಿದ್ದರೋ, ನಾನಕರ ವಿಷಯದಲ್ಲೂ ಹೀಗೆ ಚರ್ಚೆಯಾಯಿತು. ಹಿಂದೂ ಮುಸ್ಲಿಂ ಇಬ್ಬರಿಗೂ ಬೇಕಾದ ಪವಿತ್ರ ಆತ್ಮ ನಾನಕರದಾಗಿತ್ತು. ಇವರ ನೆನಪಿಗಾಗಿ ಮುಸ್ಲಿಮರು, ಹಿಂದೂಗಳು ರಾವಿ ನದಿ ದಂಡೆಯಲ್ಲಿ ಸ್ಮಾರಕ ನಿರ್ಮಿಸಿದರು.
1: ಪಂಜಾಬಿನ ಜನ ನಾನಕರನ್ನು ನೆನೆಯುವುದು ಹೀಗೆ: ನಾನಕ್ ಸತ್ಯದೇವರು, ಹಿಂದೂಗಳ ಗುರು, ಮುಸಲ್ಮಾನರ ಮೌಲ್ವಿ. ಹೀಗೆ ಎಲ್ಲರಿಂದ ಆಧರಿಸಲ್ಪಟ್ಟು ಜನಸಾಮಾನ್ಯರ ನಡುವೆ ಬದುಕಿ ಜನರಿಗೆ ಅಪಾರ ಕರುಣೆ ಪ್ರೀತಿಯ ಸುದೆ ಹರಿಸಿದ ಅಸಾಮಾನ್ಯ ಗುರು ಈ ನಾನಕರು.
0: ಇಂದಿನ ಲಾಭಕೋರರ ಒಡೆದು ಆಳುವ ನೀತಿಯಿಂದ ಜನರ ಮನಸ್ಸನ್ನು ಪ್ರಕ್ಷುಬ್ಧಗೊಳಿಸುತ್ತಿರುವ ಸಂದರ್ಭದಲ್ಲಿ ನಾನಕರ ಬೋಧನೆಗಳು ಬಹಳ ಪ್ರಸ್ತುತವಾಗಿವೆ. ಭಾವೈಕ್ಯತೆ ಮತ್ತು ಸೌಹಾರ್ದತೆಯಿಂದ ಬದುಕಲು ದಾರಿದೀಪವಾಗಿವೆ.
1: ನೆಮ್ಮದಿಯ ಜೀವನಕ್ಕೆ ಮುನ್ನುಡಿಯಾಗಿವೆ. ಆಗಾಗ ಅವರ ಸಂದೇಶಗಳನ್ನು ಕೈಗನ್ನಡಿಯಾಗಿಸಿಕೊಂಡು ನಮ್ಮನ್ನ ನಾವು ನೋಡಿಕೊಳ್ಳುತ್ತಾ ಅರಿತುಕೊಳ್ಳಲು ಮಾರ್ಗದರ್ಶಿಯಾಗಿವೆ. ಗುರುನಾನಕರು ಭಾವೈಕ್ಯತೆಯ ಜೀರ ಎಂದೆಂದಿಗೂ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ನಾಟಕ ಚಿಲಕ ಚಿತ್ತಾರ

0: ಕೇಳಿ ನಾಟಕ ಚಿಲಕ ಚಿತ್ತಾರ.
1: ಅತ್ತೆಯವ್ರ ಅತ್ತೆಯವ್ರ ಕೂಸಿಗೆ ಏನ್ ಹೆಸರಿಡೋರಿ?
2: ನನ್ಗೇನ್ ಗೊತ್ತ, ನಮ್ಗೆಲ್ಲ ಗಂಡ್ ಕೂಸ್ ಬೇಕು, ಹೆಣ್ ಕೂಸ್ ಬೇಡ ಬೇಡ ಅಂದ್ರು ಅದ ಹಡದಿಯಲ್ಲ. ಅದ ಸಂಭ್ರಮಕ್ಕ ನೀನು ಬೇಕಾದ ಹೆಸರಿಟ್ಕೋ, ನನ್ಗೇನ್ ಗೊತ್ತಿಲ್ಲ ನೋಡಿದಲ್ಲ.
3: ಏನು ಮತ್ತಂಗಿ, ಕೂಸಿನ ಹೆಸರು ಏನಿಡ್ಬೇಕಂತಿ?
4: ನಿಂದ್ರಿಯವ್ವ, ನಮ್ಮ ಮನೆಯವನವರಿಗೂ ಒಂದ್ ಮಾತು ಕೇಳಿ ಬರ್ತೀನ್ರಿ.
2: ಏನ ರಂಗಮ್ಮಕ್ಕ, ಆ ಶಾಂತಿ ಅತ್ತಿ ಮರೆಯಲ್ಲ ನೋಡೊಂಚೂರು, ಹೆಂಗ್ ಉಬ್ಬಿಸಿ ಮಾಡ್ಕೊಂತಾಳಲ್ಲ, ಏನಾರಾಗಿ ಇದಕ್ಕಿಗೆ ಅಂತೀನಿ.
3: ಹೌದಾ ತಂಗಿ, ನಾನು ಅವಾಗಿಂದ ನೋಡ್ಲಿಕ್ಕತ್ತೀನಿ, ಆಕಿಗೆ ಮೊಮ್ಮಗ್ ಬೇಕಿತ್ತಂತ. ಆದ್ರ ಈಕಿ ಹೆಣ್ಣು ಹಡ್ದದಕ್ಕ ಆಕಿಗೆ ಬಹಳ ಸಿಟ್ಟು ಬಂದದಂತವ.
2: ಅಯ್ಯ ಇದಂತ ನಾ ತಾಯಕ್ಕ, ತನ್ನ ಕೇಳು, ನನ್ನ ತವರೂರಾಗ ನನ್ನ ಬಾಜುಮನೆಯವರು ಎಷ್ಟು ಉಪವಾಸ ವನವಾಸ ವೃತ ನೇಮ ಹರಕಿ ಹೊತ್ತು ಗಂಡಸ ಮಗು ಹಡದ್ರವ.
3: ಹೊಡೆದ್ರ ಏನಾಯ್ತ ಅಯ್ಯಕ್ಕ, ಚಲೋನೇ ಆಯ್ತಲ್ಲ.
2: ಅಲ್ಲ, ಇದ್ದ ಹೊಲ ಮನಿ ಮಾರಿ ಆ ಪಾರಿಗೆ ಪಟ್ಟಣದಾಗ ಹಾಸ್ಟೆಲ್ದಾಗ ಇಟ್ಟು ಓದ್ಸಿದ್ರು.
3: ಅಂದ್ರ ಬಹಳ ರೊಕ್ಕ ಖರ್ಚು ಮಾಡಿ ಸಾಲಿ ಕಲ್ಸಾರ ಅಂದಂಗಾಯ್ತು.
2: ಹ್ಮ್, ಮತ್ತ ಡಾಕ್ಟರ್ ಮಾಡಿಸಿದ್ರು, ಈಗ ಅವ ಲಗ್ನಾನು ಆಗ್ಯಾನವ.
3: ಅಯ್ಯ ಬಹಳ ಚಂದ ಆಯ್ತಲ್ಲ.
2: ಅಯ್ಯ ಮುಂದ್ ಕೇಳವ ಅವನ್ ಚಂದ, ಅವನ್ ತಂದಿ ತಾಯಿ ಕೇಳಂಗಿಲ್ಲ ಆಗನೀಗವ.
3: ಅಯ್ಯ
2: ಹೆಂಡತಿ ಮತ್ ಕೇಳಿ ಬ್ಯಾರೆ ಮನೇನು ಮಾಡನಂತವ.
3: ಶಿವ ಶಿವ, ಎಂತ ಕಾಲ ಬಂತ್ರಿ ಯವ್ವ?
2: ಈಗ ನೋಡಿದ್ರ ಅವನವ ಅಪ್ಪ ಅವಳ್ಕು ಓದ್ಕೊಂತಾರಂತ. ಗಂಡಸ್ ಮಗಗಿಂತ ಹೆಣ್ ಇದ್ದಿದ್ರ ನಮ್ಮ ಮುಪ್ಪಿನ ಕಾಲಕ್ ಸಾಕ್ತಿದ್ಲು, ಕಡಿಗಾರ್ದ ರೊಟ್ಟಿರ ಹ್ಯಾಕ್ ತನ್ ಬಲ್ಲಿ ಇಟ್ಕೋತಿದ್ಲು ಅಂತ ಅನ್ಲಿಕ್ ಹತ್ತಾರಂತ.
3: ಏನ್ ಬಂತ್ರವ ಅವ್ರ ಹಣೆ ಬರ?
2: ಈಗ ನೋಡಿದ್ರ ಮರ ಮರ ಮರಗ್ಲಿಕ್ ಹತ್ತಾರಂತ ಅವ್ರು.
3: ಹೌದ ತಂಗಿ, ಅಂತ ಸುದ್ದಿ ಅಲ್ಲ ಆ ಶಾಂತಿ ಅತ್ತಿಗೆ ಎಲ್ಲರ ತಿಳಿತದ, ತಂದೆ ನಡೆಸ್ತಾವ. ಆದ್ರೂ ಎಲ್ಲ ಗಂಡ ಹುಡುಗರು ಹಂಗೆ ಇರ್ತಾರಂತ ಹೇಳಿ ಬರಂಗಿಲ್ ಬಿಡು.
2: ಏನ್ ಮಾಡ್ಲಿಕತ್ತೀರಿ? ಇಲ್ಲಿ ಸ್ವಲ್ಪ ಬರಲ್ಲ.
5: ಏನ ಏ ಹೊರಗ ಅಷ್ಟು ಗದ್ದಲ ನಡೆದಾರ ಅಂತದ್ರಾಗ ಹೆಂಗಸರದಾಗ ಯಾಕೆ ಹಿಂಗ್ ಒದರಕತ್ತಿದಿ? ನೀನ ಯಾತು ಬಾ.
3: ರೀ ಕುಸಿಗೆ ಏನ್ ಹೆಸರು ಇಡ್ಬೇಕಂತ ಕೇಳಕ್ ಬಂದಿನ್ರಿ. ಏನ್ ಇಡು ನಂತ ಹೇಳ್ರಲ್ಲ.
5: ನನ್ಗೇನ್ ಕೇಳ್ತಿ? ಬ್ಯಾಡ ಬ್ಯಾಡ ಅಂದ್ರ ಹೆಣ್ ನಡೆದಲ್ಲ, ಅದಕ್ಕ ನಮ್ಮ ಹೋಗ ಕೇಳ.
3: ನಾ ಮೊದ್ಲ ಅತ್ತಿ ಅವ್ರಿಗೆ ಕೇಳೇನ್ರಿ.
5: ಏನಂದವ
3: ಮತ್ತೇನಂತಾಳ? ಅವ್ರಿಗೆ ಹೆಣ್ ಕೂಸು ಪಸಂದ್ ಇಲ್ಲಂತ್ರಿ. ನನಗ ನಿಮಗ ಪಸಂದ್ ಇರೋ ಹೆಸರೇ ಇಡು ಅಂತ ಹೇಳ್ಯಾರ. ಆರ್ತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಅಂತಾರಲ್ರಿ, ಅದಕ್ಕ ನಮ್ಗ ಈಗ ಮಗಳು ಹುಟ್ಟಾಳ, ಆಕಿಗೆ ಆರ್ತಿ ಅಂತ ಹೆಸರಿಟ್ರ ಹೆಂಗ್ರಿ? ಅದಕ್ಕ ಕೆಳಗ್ ಬಂದಿನ್ರಿ.
5: ಆಯ್ತಾಯ್ತು, ನಿಮ್ಗೆ ಏನ್ ತಿಳಿತದ ಅದು ಹೇಳು.
3: ರಂಗಮ್ಮಕ್ಕ, ಏ ರಂಗಮ್ಮಕ್ಕ, ಕೂಸಿಗೆ ಆರ್ತಿ ಅಂತ ಹೆಸರಿಡ್ರಿ ಅಂತ ನಮ್ಮ ಮನೆಯವರೇ ಹೇಳ್ಯಾರ.
2: ಹಂಗೆ ಆಗ್ಲವ, ಆರ್ತಿ ಅಂತ ಇಡ್ತೀವಿ.
3: ಏಕಲ ಒಂದು ಜೋಗುಳ ಪದಾರ ಅನ್ನಲ್ಲ.
2: ಆರ್ತಿ ನೋಡು.

0: Ahora.
1: ಏನ್ರಾ ಹೊತ್ತ ಹೋಗ್ತದ ಬರ್ತದ ಜಲ್ದಿ ಹೆಸರಿಲ್ರಿ ಇಲ್ಲಿ ಕರೆಂಟ್ ಬೇರೆ ಈ ಹಳೆದಾಗ ಹೋಗ್ಬಿಡ್ತಾವ ಅದಕ್ಕ ಜಲ್ದಿನ ಕಾರ್ಯ ಮುಗಿಸ್ರಿ
2: ಹಂಗೆ ಆಗ್ಲವ ಅಕ್ಕ ಹೆಸರು ಜಲ್ದಿ ಇಡ್ತೀವಂತ ಪಾರ್ವತಿ ಪಾರ್ವತಿ ಕುರ್ರಿ ಜೋರಿ ಲಕ್ಷ್ಮಿ ಕುರ್ರಿ ಜೋರಿ ಆರ್ತಿ ಕುರ್ರ ಆರ್ತಿ ಆರ್ತಿ ಕುರ್ರ
3: ಚಲೋ ಇಟ್ಟು ಬಿಡುವ ಹೆಸರು
4: ಸರಿ ರೀ ನೀವು ಇತ್ತ ಬರ್ರಿ ಮುಂದ್ ಬರ್ರಿ.

0: ಈ ಕಲ ಹೆಣ್ ಪೋರ್ ಇದ್ರ ಗಂಡ ಪಾರ ತೊಟ್ಲಕ್ ತುಗ ಹಾಡ ಹಾಡ್ಲಿಕ್ಕಿಲ್ಲ.
1: ನಂಗರ ಇದೊಂದ ಜೋಗಳ ಪದ ಬರ್ತದ ನೋಡ್ವ. ಮೊದ್ಲ ನನ್ಗೂ ಬಾ ಜೋಗಳ ಪದ ಕುಪ್ಸದ ಪದ ಬರ್ತಿದ್ದು, ಈಗರ ಎಲ್ಲ ಮರ್ತೋಗಿಬಿಟ್ಟ ನೋಡು.
2: ಏಕಲ
0: ಅದ ಪದ ಹಾಡಿದ್ರ ಎಂತ ಪದ ಬಿಡು. ಇವತ್ ನಾಳೆ ಯಾ ಮಕ್ಕಳಾದ್ರೇನು, ಮಕ್ಕಳು ಮಕ್ಕಳೇ ಅಲ್ಲ. ಕೆಲವೊಮ್ಮೆ ಗಂಡ ಪಾರಿಗಿಂತ ಅವ್ವ ಅಪ್ಪಗ ಹೆಣ್ ಪಾರಿಂದ ಚಂದ ನೋಡ್ಕೊತಾವ ಬಿಡು. ಎಂದ ಮಾತ್ ಕರೆ ಅದ ನೋಡವ,
1: ಬರಬರಿ ಅದ ನೋಡವ.
0: ತಾಯಿ ತಂದಿ ಗಂಡ ಪಾರ್ಗಳಿಗೆ ಇವತ್ ನಾಳೆ ಬಹಳ ಅಚ್ಚ ಮಾಡಿ ಬಳಸ್ತಾರ ನೋಡು. ಆಮೇಲೆ ಆ ಪಾರ್ಗಳು ಅವ ಅಪ್ಪಗ ಕೈ ಕೊಟ್ಟು ಹೆಂಡತಿ ಸೆರೆಗಿಡಿದು ಓಡ್ ಹೋಗ್ತಾವ.

0: ನೋಡ್ರಿ ನಮ್ಮ ಆತಿ ಎಷ್ಟು ಜಲ್ದಿನ ಓದ್ಲಿಕ್ಕೆ ಬರೀಲಿಕ್ಕೆ ಕಲ್ತಾಳಲ್ರಿ, ಮತ್ತ ಹಾಡುನು ಹಾಡಿ ಕಲ್ತಾಳ್ರಿ.
1: ಹಾಡ್ತಾಳ ಹಾಡ್ತಾಳ, ಹಾಡ್ದೆ ಏನ್ ಮಾಡ್ತಾಳ? ನಿನ್ನಂತ ಆದರ್ಶತಾ ಇದೆಯಲ್ಲ ಅದಕ್ಕ.
0: ಏನ್ರಿ ನೀವು ನಿಮ್ಮ ಅವನಂಗ ಹಂಗಿಸೆ ಮಾತಾಡ್ಲಿಕ್ಕತ್ತಿರಲ್ರಿ? ಮಗುವಿಗೆ ಮನೇನೇ ಮೊದಲು ಪಾಠಶಾಲಿ, ತಾಯಿನೇ ಮೊದಲು ಗುರು ಅನ್ನೋ ಮಾತು ಗೊತ್ತಿಲ್ಲೇನ್ರಿ? ಏನು ಗೊತ್ತಿಲ್ದವ್ರಂಗ ಮಾತಾಡ್ತಿರಲ್ಲ.
2: ಅಪ್ಪ ಅವ್ವ, ನಾನು ನಾನು ನಮ್ ಕ್ಲಾಸಿಗೆ ಫಸ್ಟ್ ಬಂದಿನಿ.
1: ಗೊತ್ತಿದ್ಬಿಟ್ಟಿ ನೀ ಫಸ್ಟ್ ಬರ್ತಿ ಅಂತ. ನೀ ಎಷ್ಟೇ ಆಗ್ಲಿ ನಿಮ್ ಅವನ್ ಮಗಳು ಅಲ್ಲೇನ?
0: ಯಾಕ್ರಿ ಆಕಿ ನಿಮ್ ಮಗಳು ಅಲ್ಲೇನ್ರಿ?
2: ಯಾಕ್ ಪಪ್ಪ ಹಿಂಗಂತೀಯಲ್ಲ, ನಾ ನಿನ್ ಮಗಳು ಅಲ್ಲೇನು?
1: ನೀ ಸೆಟ್ ಮಾಡ್ಕೋಬೇಡ ಪುಟ್ಟಿ, ಮಗನು ನೀನ ಮಗಳು ನೀನ ಅದಿಯಲ್ಲ.
0: ಆರ್ತಿ ಮೊದ್ಲ ನಿನ್ ಆಯಿಗೆ ನೀ ಹೇಳಿದೆ ಇಲ್ಲ?
2: ಅವ್ವ ನಾ ಮೊದ್ಲ ಆಕೆಗೆ ಹೇಳಿನಿ. ಆಯಿ ನನ್ ಹಿಂಗ್ ಅನ್ಲೋಡು.
0: ಏನನ್ಲ ಆಯಿ?
2: ನೀ ಕಲ್ತು ಮುಂದೇನಾಗ್ಬೇಕು, ಡಾಕ್ಟರ ವಕೀಲ ಆಗ್ತಿಯೇನು, ಇಂಥದ್ದೆಲ್ಲ ನಮ್ಮಂತರಿಗಲ್ಲ. ಸಾಲಿ ಗಿಲಿ ಕಲಿಯೋದ್ ಬಿಟ್ಟು ಮನ್ಯಾಗ ನಿಮ್ ಅವನ್ ಜೊತೆ ಕೆಲ್ಸ ಮಾಡ್ ಹೋಗು ಅಂತನ್ಲೋವ.
1: ಪುಟ್ಟಿ ಹೋಗಿ ಆಟ ಆಡಿ ಬಾಮ್ಮ.
2: ಪಪ್ಪ ನಾ ನನ್ ಗೆಳತಿ ಮನೆಗೆ ಆಡ್ಲಿಕ್ ಹೋಗ್ತೀನಿ.
0: ನೋಡ್ರಿ ನಿಮ್ಮವ್ವ ಆ ಸಣ್ಣ ಹುಡುಗಿ ಮುಂದ ಎಂತ ಮಾತ ಮಾತಾಡ್ತಾಳ ನೋಡ್ರಿ, ಅದಕ್ಕ ಏನ್ ತಿಳಿತದ?
1: ನಮ್ಮ ಅವ್ವ ಮೊದಲೇ ಹೆಣ್ ಕೋಸ ಅಂದ್ರ ಸೇರಲ್ಲ. ಅದ್ರಾಗ ಹೆಣ್ ಮಕ್ಳು ಸಾಲಿ ಗಿಲಿ ಕಲಿಬಾರ್ದು, ಅವ್ರ ಎಷ್ಟ್ ಕಲ್ತರು ಬೇರೆಯವ್ರ ಒಡಿ ಅಂತ ಅಂತಾಳ.
0: ಅದಕ್ಕ ನಿಮ್ಮ ಅವ್ಗ ತನ್ನ ಹೆಸರ ತನಗ್ ಬರ್ಲಿಕ್ಕೆ ಬರಂಗಿಲ್ಲ, ಬರೀ ಹೆಬ್ಬಟ್ಟ ತನ್ನಂಗೆ ಆಗ್ಬೇಕು ಅಂತ.
1: ನೀ ಯಾಕ ಅಷ್ಟ್ ಚಿಟ್ಟಿ ಬಂದಿದಿ?
0: ಹೆಣ್ಣು ಯಾವ್ದ್ರ ಕಮ್ಮಿ ಇದ್ದಾಳ್ರಿ? ಹಿಂದಿನ ಕಾಲದಾಗ ಹೆಣ್ಣು ಏನೇನ್ ಕೆಲಸ ಮಾಡಾಳ ನಿಮ್ ಗೊತ್ತದ ಏನು?
1: ಹೌದಾ, ನನಗೆಲ್ಲಾ ಗೊತ್ತದ. ನಿಮ್ಮ ಅಪ್ಪ ನಿನಗ ಮ್ಯಾಟ್ರಿಕ್ ತನಕ ಸಾಲಿ ಕಲಿಸಿ ಬಾಳ ತಪ್ಪ ಮಾಡ್ಯಾನ, ಇನ್ನ ಮುಂದ್ ಓದಿಸ್ಬೇಕಾಗಿತ್ತ.
0: ಎಲ್ಲಿ ಓದಿಸ್ತಾನ್ರಿ ನಮ್ಮ ಅಪ್ಪ, ಅವ್ರ ಹತ್ರ ರೊಕ್ಕಾನೆ ಇದ್ದಿದ್ದಿಲ್ಲ.
1: ಎದಕ್ಕಂದ್ರ ನೀ ಎಲ್ಲಾ ವಿಷಯನೂ ಹರಿದು ಕುಡಿದಿದಲ್ಲ. ಭಾರತದ ನಾರಿ ನಡೆದು ಬಂದ ದಾರಿ ಅನ್ನೋ ವಿಷಯದಾಗ ನಿಬಂಧ ಸ್ಪರ್ಧಾದಾಗ ನೀನೇ ಫಸ್ಟ್ ಬಂದಿದ ಅಂತ ನಿಮ್ಮ ಅಪ್ಪ ಅವತ್ತ ನಾನು ನಿನ್ ನೋಡಕ್ ಬಂದಾಗ ಜಂಬಾ ಕೊಂಚ್ಕೊಂಡಿದ್ದು ನನಗೆ ಇನ್ನೂ ಚಂದ ನೆನಪದ.
0: ನನಗ ನಿಮ್ಗ ಎಲ್ಲಾರ್ಗಿ ಗೊತ್ತಿರೋದಂದ್ರ ಕಿತ್ತೂರು ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಓಬವ್ವ, ಚಾಂದ್ ಬಿಬಿ ಇವರೆಲ್ಲರೂ ದೇಶದ ಸಲುವಾಗಿ ಈ ನಾಡಿನ ಸಲುವಾಗಿ ಹೋರಾಡಿದ್ದು.
1: ಹೌದಾ, ನನಗೂ ಗೊತ್ತದ. ನೀ ಅಂದದ್ದು ಅಕ್ಷರಶಃ ನಿಜ ಅದ. ನಾನು ಕನ್ನಡ ಸಾಹಿತ್ಯ ಸಂಸ್ಕೃತಿ ತಿಳ್ಕೊಂಡಿನಿ, ಈಗ ನಾ ಹೇಳೋದು ನಿನಗ ಗೊತ್ತಿರಕ್ಕೆಲ್ಲ.
0: ಹೌದ್ರಿ ನನಗ್ ಗೊತ್ತಿರಲಾರ್ದು ಹೇಳ್ರಿ, ನಾ ಕೇಳ್ತೀನಿ.
1: ಹಿಂದಿನ ಕಾಲದಾಗ ಹೆಣ್ಣು ಮಕ್ಕಳಿಗೆ ಉಪನಯನ ಅಂತ ಮಾಡ್ತಿದ್ರು.
0: ಹೌದು, ಆದ್ರ ಅದು ಈಗ ನಿಂತ ಹೋಗ್ಯದಲ್ರಿ.
1: ಹೌದಾ, ಅದು ಬರ್ಬರ್ತಾ ನಿಂತ ಹೋಯ್ತು. ಇನ್ನು ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ವಿಶ್ವದಾಗ ಪ್ರಸಿದ್ಧ ಆಗ್ಯಾರ ನೋಡು.
0: ಅದಕ್ಕ ಅಂತಾರ ನೋಡ್ರಿ, ಹೆಣ್ಣು ತ್ಯಾಗದ ಸಂಕೇತ, ಒಲಿದರೆ ನಾರಿ ಮುನಿದ್ರ ಮಾರಿ ಅನ್ನೋ ಮಾತು ಚೆನ್ನಮ್ಮ ಬ್ರಿಟಿಷರಿಗೆ ತೋರಿಸಿಕೊಟ್ಟಾಳ. ಹಿಂದ ಅತ್ತಿಮೊಬ್ಬೆ ದಾನ ಮಾಡಿ ದಾನ ಚಿಂತಾಮಣಿ ಅಂತ ಹೆಸರು ಗಳಿಸಿದ್ಲು. ಅಷ್ಟ ಯಾಕ್ರಿ, ಅಣ್ಣ ಬಸವಣ್ಣವ್ರ ಕಾಲಕ್ಕ ಅನುಭವ ಮಂಟಪದಾಗ ಹೆಣ್ಣಿಗೂ ಮಹತ್ವದ ಸ್ಥಾನ ಇತ್ತು.
1: ಏನ್ ಶಾಂತಲಾದೇವಿಯರು ಕನ್ನಡ ಸಾಹಿತ್ಯ ಸಂಸ್ಕೃತಿ ಅರೆದು ಕೊಡದಂಗದ?
0: ಇದು ಏನೂ ಅಲ್ರಿ, ಇಂಥವೆಲ್ಲ ಭಾರತದ ನಾರಿಗೆ ಯಾರು ಏನೂ ಕಲ್ಸಿಕೊಡಂಗಿಲ್ಲ, ಅದು ರಕ್ತಗತವಾಗಿ ಬಂದೇ ಬಿಡ್ತದ.
1: ಅದು ಇರಲ್ಲ ಅಂದಂಗ ನಮ್ಮ ಪುಟ್ಟಿನ ಮುಂದೆ ಏನ್ ಮಾಡಿಸ್ಬೇಕಂತಿ? ಯಾವ ದೇಶದ ರಾಣಿ ಮಾಡ್ತೀಯೋ, ಲಾಯರ್ ಮಾಡ್ತೀಯೋ, ಡಾಕ್ಟರ್ ಮಾಡ್ತೀಯೋ ಅನ್ನೋದು ಮೊದಲು ಹೇಳ.
0: ನಿಮ್ದು ಯಾವ ರಾಜ್ಯದ ರೀ ಆಕಿ ರಾಣಿಯಾಗಿ ರಾಜ್ಯಭಾರ ಮಾಡ್ಲಿಕ್ಕೆ?
1: ಅಲ್ಲ ಸುಮ್ನ ಅಂದ, ಹಂಗಾರ ಪುಟ್ಟಿಗೆ ಏನ್ ಮಾಡಿಸ್ತಿ?
0: ನಮಗ ಆರ್ತಿ ಒಬ್ಬಾಕೆ, ಮಗಳು ಆಕಿನ ಮಗನೂ ಆಕಿನ, ಅದಕ್ಕ ಸತ್ಯ ನ್ಯಾಯಕ್ಕ ಹೋರಾಡಲಿ ಅಂತ ಲಾಯರ್ ಮಾಡ್ತೀನಿ.
1: ಗುಡ್ ಐಡಿಯಾ.

0: ಶಾಂತಿ, ಏ ಶಾಂತಿ, ಬಾರ ಇಲ್ಲೇ, ಏನ್ ಮಾಡಕತ್ತಿದಿ? ಯಾವಾಗ್ಲೂ ಅಡಿಗೆ ಮನ್ಯಾಗನ ಇರ್ತಿದಿ, ನಿನಗೂ ಮನಿ ಕೆಲ್ಸ ಭಾಳ ಆಗ್ತಾವ. ಬಾ ಬಾ, ಒಂಚೂರು ಬಾ ಇಲ್ಲೇ.
1: ಯಾಕ್ರಿ ಅತ್ತಿ, ಯಾಕ ಕರಾಕತ್ತೀರಲ್ಲ? ಬಂದೆ ತಡೀರಿ.
0: ಬಾ ಬಾ ಇಲ್ಕೊಂಡ್ರು. ಅಲ್ಲ, ಆರ್ತಿದು ಹತ್ತನೇನೂ ಮುಗೀತು, ಮುಂದಿನ ಸಾಲಿನೂ ಮುಗೀತು, ಈಕಿನ ಅರ್ಗಿ ಹುಡುಗ್ಯಾರ್ದು ಮದುವೆ ಆಗಾಕತ್ತದ. ಈಕಿಗೂ ಒಂದು ಒಳ್ಳೆ ಚಂದ ಪಾರಗ ಹುಡುಕಿ ಮದುವೆ ಮಾಡೋಮೆ. ಹಾ, ಹೆಣ್ಣು ಹಳದ ತಪ್ಪಿಗೆ ಕನ್ಯಾದಾನ ಮಾಡಿಬಿಡ್ರಿ.
1: ಅತ್ತವ್ರ, ನೀವು ಮಾತ್ ಮಾತಿಗೆ ಹೆಣ್ಣು ಹಡ್ದಿ ಹೆಣ್ಣು ಹಡ್ದಿ ಅಂತ ನನಗೆ ದಿನ ಹಂಗಸ್ಬೇಡ್ರಿ.
0: ನೀ ಯಾಕೆ ಅಷ್ಟು ಹಾಲು ಬೀಳ್ತಿದಿ? ಆರ್ತಿ ನನಗೂ ಮೊಮ್ಮಗಳಲ್ಲೇನು, ನನಗೂ ಕಾಳಜಿ ಇರಂಗಿಲ್ಲ. ಏನಕ್ಕಿದು?
1: ಯಾಕ್ರಿ ಅತ್ತಿ, ಹಂಗೇನಾದ್ರೂ ಗಂಡನ ಹುಡುಕಿರೇನ? ಆರ್ತಿಗೂ ಮುಂದೆ ಕಲಿಯೋ ಆಶೆ ಅದ, ನನಗೂ ಆಕಿ ಅಪ್ಪಗೂ ಕಲಿಸೋ ಆಶೆ ಅದ. ಅಂತದ್ರಾಗ ನೀವು ಮದುವೆ ಸಾಬರಿಗೆ ಹೋಗ್ಬೇಡ್ರಿ.
0: ಅಂದ್ರ ಆಕಿಗೆ ಮದುವೆಗಿದಿ ಮಾಡಂಗಿಲ್ಲ ಏನು?
1: ಅವ್ರ ಅಪ್ಪ ಆಕಿಗೆ ಓದಿಸ್ತಾರ್ರಿ, ನಾವು ಜಲ್ದಿ ಲಗ್ನ ಮಾಡಂಗಿಲ್ಲ.
0: ಏನ ಏ, ಏನದು? ನನಗ ಎದ್ರು ಮಾತಾಡೋ ಅಷ್ಟು ಸೊಕ್ಕ ಬಂತೇನ್ ನಿನಗ? ತಿಂದು ಕೂಳು ಹೆಚ್ಚಾಯ್ತೇನು. ಬರ್ಲಿವತ್ ನಿನ್ ಗಂಡ ಮಾಡಿಸ್ತೇನೆ, ಎದ್ರು ಮಾತಾಡ್ತಾಳ. ನನಗ ಎದ್ರು ಮಾತಾಡ್ತೀನಿ, ಬರ್ಲಿವತ್ತ.
1: ನಾ ಏನ್ ಎದ್ರು ಮಾತಾಡ್ತೇನ್ರಿ, ಅವ್ರ ಮುಂದ ಚಾಡ ಹೇಳ್ಬೇಡ್ರಿ.
0: ಅಲ್ಲ, ಆ ಪೋರಿ ಕಲ್ತು ಮುಂದೇನಾಗ್ಬೇಕಾಗದ?
1: ಅತ್ತಿಯವ್ರ, ನೀವು ಎಷ್ಟು ಗದರಿಸಿದ್ರು ನಾ ಜಗ್ಗ ಹೆಣ್ಣ ಅಲ್ರಿ. ನಾನು ಹಳೆ ಬರ್ದಾಗ ಮ್ಯಾಟ್ರಿಕ್ ತನ ಓದ್ ಬರ್ದಿತ್ತು, ಮುಂದೆ ಕಲಿಯೋ ಆಶಾ ಇದ್ರು ನಮ್ಮಪ್ಪನ ಬಳಿ ಕಲಿಸ್ಲಿಕ್ಕೆ ರೊಕ್ಕ ಇದ್ದಿದ್ದಿಲ್ಲ.
0: ಮತ್ತ ಇಲ್ಲೇನು ರೊಕ್ಕದ ಗಿಡ ಹಚ್ಚಿ ಏನೇನು?
1: ಹಂಗೇನಲ್ರಿ, ಅದು ಅಲ್ದೆ ಐದು ಜನ ಹೆಣ್ಣು ಮಕ್ಕಳಿಗೆ ಕಲಿಸಿ ಮದುವೆ ಮಾಡೋದ್ರಾಗೆ ಸಾಕಾಗಿತ್ತು ನಮ್ಮಪ್ಪಗ.
0: ನಿಮ್ಮಪ್ಪ ಭಾಳ ಚಲೋ ಮಾಡ್ಯಾನ, ಎಲ್ಲಾರ್ಗೂ ಜಲ್ದಿನ ಲಗ್ನ ಮಾಡ್ಯಾನ.
1: ನೋಡ್ರಿ ಅತ್ತಿ, ನನಗರ ಕಲೀಲಿಕ್ಕೆ ಆಗ್ಲಿಲ್ಲ, ಆದ್ರ ನನ್ನ ಮಗಳು ಒಬ್ಬಾಕಿನಿ, ಆಕೆ ಎಷ್ಟು ಕಲಿತ ಅಷ್ಟು ಕಲಿಸ್ತೀನಿ. ಹೆಣ್ಣು ಹೆಣ್ಣು ಅಂತ ಹೀಗೇಳೋ ಜನರ ಕಣ್ಣು ಕಾಣದ ಗಾವಿಲರು ಅಂತ ಹೇಳಿರೇನ್ರಿ ಹಿರಿಯರು?
0: ಅಂತದೆಲ್ಲ ನನ್ಗೆ ಏನ್ ಗೊತ್ತದ, ಅದನ್ನ ತಗೊಂಡ ನಾನಾರು ಏನ್ ಮಾಡ್ಲಿ? ಎಲ್ಲರೂ ಎಲ್ಲರೇ ಹಾಳಾಗಿ ಹೋಗ್ರಿ, ನೀನು ನಿನ್ ಮಗಳು ಹಾಳಾಗಿ ಹೋಗ್ರಿ. ನನ್ ಮಾತಂದ್ರ ಈ ಮನೆಯಾಗ ಯಾರಿಗೂ ಬೇಕಾಗಿಲ್ಲ. ಪೂರಿ ಕಲಿಸಿ ಏನ್ ಮಾಡ್ತಾಳೋ ಏನೋ ನನಗರೆ ಒಂದು ತಿಳಂಗಿಲ್ಲ ಆಗ್ಯದ. ಹೋಗ್ರಿ, ಹಾಳಾಗಿ ಹೋಗ್ರಿ.

0: ಯಾಕ್ರಿ ಅವರ ಇತ್ಲ ಕಡೆ ಹೊಂಟ್ರಿ? ಗುಡಿಗೆ ಹೋಗಕತ್ತೀರೇನು?
1: ಹೌದಾ ತಂಗಿ, ನೀನು ಎಲ್ಲ ಹೊಂಟಂಗ್ ಕಾಣ್ತದಲ್ಲ.
0: ನಾನು ಅತ್ಲ ಕಡೆನೆ ಹೊಂಟ್ರಿನಿ, ಗುಡಿಗೆ ಹೊಂಟೀನ್ರಿ.
1: ನಡಿ ಹಂಗಾರೆ ಇಬ್ರು ಕೂಡ ಹೋಗು. ನಡಿ.
0: ಹಾಂ ನಡೀರಿ ಅವ. ಅಂದಂಗೆ ನಿಮ್ಮ ಆರ್ತಿ ಪಟ್ಟಣದಾಗ ಸಾಲಿ ಓದ್ಲಿಕ್ಕತ್ತಾಳನ್ರಿ?
1: ಹೌದೇವ.
0: ದಿನಾ ಬಸ್ನಾಗ ಹೋಗಿ ಬರ್ತಾಳನ್ರಿ?
1: ಹ್ಞೂ.
0: ನೀವು ಆಕಿಗೆ ಏನು ಹೇಳಂಗಿಲ್ಲ ಏನ್ರಿ? ಮತ್ತೆ
1: ನನ್ನ ಮಾತು ಯಾರು ಕೇಳಂಗಿಲ್ಲ ತಂಗಿ. ನಾ ಯಾರಿಗಂತ ಹೇಳಿ?
2: ಯಾಕ ಕಲ ಗುಡಿ ಹೊಂಟೇನು?
0: ಹೌದ್ ನೋಡ,
2: ನಾನು ಬರ್ತೀನಿ ಅಂತ ನಿಂದ್ರ.
1: ಬಾ ಬಾರವ್ವ, ಬಾ ನೀನು ಬಾ ನಮ್ ಕೂಡ.
2: ಅಂದಂಗ ನಿಮ್ ಮೊಮ್ಮಗಳ ಮಾತ ಎಲ್ಲರೂ ಮಾತಾಡ್ಲಿಕ್ಕತ್ತಾರಲ್ಲ.
1: ಏನ್ ಮಾಡ್ಲಿ ತಂಗಿ, ಎಲ್ಲ ನನ್ ಹಣೆ ಬರ.
0: ಅಲ್ಲ ಕಲ ಏನು, ಇವತ್ ನಾಳೆ ಪೋರಿಗಳು ಹಂಗೆ ಅವ.
2: ಹೌದ್ ನೋಡವ್ವ, ನಮ್ ಹಳ್ಳ್ಯಾಗ ಈಕೆನೆ ಒಬ್ಬಾಕಿ ಪಟ್ಟಣದಾಗ ಓದ್ಲಿಕ್ಕೆ ದಿನಾ ಬಸ್ನಾಗ ಹೋಗಿ ಬರ್ತಾಳ. ಅಲ್ಲಿ ಏನು ಕಲಿತಾಳೋ ಬಿಡ್ತಾಳೋ ದೇವರಿಗೆ
0: ಗೊತ್ತೇ ಗೊತ್ತು ನೋಡು.
2: ಹೌದವ್ವ.
0: ಅಲ್ಲ ಈ ಹೆಂಗಸ್ರಿಗೆ ಸಾಲಿ ಗೀಲಿ ಯಾಕಂತೀನಿ? ಹೆಣ್ಣು ಏಟ್ ಕಲ್ತ್ರು ಒಲಿ ಊದದ್ ಮಾತ್ರ ತಪ್ಪಂಗಿಲ್ಲ ನೋಡವ.
2: ಅಲ್ಲ ಈ ಪೋರಿಗೆ ತಿಳಿಯಂಗಿಲ್ಲ ಅಂದ್ರ ಸರಿ ಹೋಯ್ತು, ಶಾಂತಿ ಏನಾಗ್ಯದ ಅಂತೀನಿ.
0: ಅವರೇ ನಾ ಹಿಂಗ್ ಅಂತೀನಂತ ತಪ್ಪು ತಿಳಿಬೇಡ್ರಿ. ಪಟ್ಟಣದಾಗ ಜನ ಚಂದಿರಂಗಿಲ್ರಿ. ಕಾಲೇಜ್ನಾಗ ನೋಡ್ರಿ, ಈ ಪಾರ್ಗಳು ಮತ್ತು ಪೋರಿಗಳು ಎಲ್ಲ ಒಂದ ಕಡೆ ಕುಂದ್ರಿಸಿ ಕಲಿಸ್ತಾರಂತ.
1: ಹೌದ,
0: ಇದು ನನಗೆ ಯಾಕ ಚಂದ ಕಲಿಸಂಗಿಲ್ಲ ನೋಡ್ರಿ.
1: ಹೌದ್ ನೋಡ ಕಲ,
2: ಈ ಪರಿ ಸಾಲಿಗಿಲಿ ಕಲ್ತರ ಮದ್ವೆ ಮಾಡ್ಬೇಕಾದ್ರೂ ತ್ರಾಸ ಅವ.
0: ನಿಮ್ ಸೊಸಿಗೆ ನಿಮ್ ಮೊಮ್ಮಗಳಿಗೆ ಒಂದಷ್ಟು ಬುದ್ಧಿ ಹೇಳ್ರಿ ಅವ. ಸುಮ್ನೆ ಸಾಲಿಗಿಲಿ ಕಲ್ಸದ್ ಬಿಟ್ಟು ಮನಿ ಕೆಲ್ಸಕ್ ಹಚ್ಚ್ರಿ. ಹೆಣ್ಣಿಗೆ ಅದ ಚಂದ್ ನೋಡ್ರಿ, ಇಲ್ಲಂದ್ರ ಆರ್ತಿದು ಲಗ್ನ.

0: ಆಗಂಗಿಲ್ಲ ನೋಡ್ರಿ ಮತ್ತ.
1: ಏನ್ರಿ ಏನ್ ಮಾತಾಡ್ತೀರಿ ನೀವು? ಏನಾರ ಹೇಳಕ್ ಹೋಗಿ ಏನಾರ ಮಾತಾಡ್ತೀರಿ ಏನ? ನೀವೇನ್ ಹೇಳ್ಬೇಡ್ರಿ, ನೀವೇನ್ ಬಾಳ ಸಾಜುಕ್ ಅದೀರಿ. ಸುಮ್ಕ ನಿಮ್ ಕೆಲ್ಸ ನೀವ್ ನೋಡ್ಕೊಳ್ರಿ. ಎಲ್ಲಾರ ಮನ್ಯಾಗೂ ದೋಸಿಗ್ ತೂತ
0: ಅಲ್ಲ ಇದ್ದದ್ ಹೇಳಿದ್ರ ಅಷ್ಟಾಗ ಸಿಟ್ಟಿಗ್ ಬರ್ತೀರಿ.
2: ಹೌದಲ್ಲ,
0: ಖರೆ ಹೇಳಿಕ್ ಹೋದ್ರ ಎದ್ದು ಬಂದು ಎದಿಗ್ ಒದ್ರಂತ. ಹಂಗಾತ್ ನಮ್ ಹಣೆ ಬರ, ನಾವಿನ್ ಹೋಗ್ ಬರ್ತೀವಂದ್ರ.

0: ಶಾಂತಿ, ಏ ಶಾಂತಿ, ಎಲ್ಲಿ ಹಾಳಾಗ ಹೋಗಿಯ? ಏನಾರ ಮಾಡಕತ್ತಿದಿ? ನಮ್ಮನಿ ಮಾನ ಮರ್ಯಾದೆ ಹಾಳು ಮಾಡಕತ್ತಿ. ನಿನ್ ಮದುವೆ ಆದಾಗಿಂದ ನನಗ ನನ್ನ ಮಗಗ ಕಾಣಕತ್ತೀನಿ ಒಂದ ಸವನ.
1: ಯಾಕ್ರಿ, ನಾ ಏನ್ ನಿಮ್ ಕಾಣಲಿಕತ್ತೀನಿ?
0: ನೀನು ನಿನ್ ಮಗಳು ಏನ್ ಮಾಡ್ಬೇಕಂತೀರಿ? ನನಗ ನನ್ನ ಮಗಗ ಸುಖದಿಂದ ಇರಾಕ ಬಿಡಂಗಿಲ್ಲ. ನೀವು
1: ಯಾಕ ಹಂಗ ಬಯ್ಯಾಕತ್ತೀರಿ? ನಾ ಏನ್ ತಪ್ಪು ಮಾಡೇನ್ರಿ?
0: ಏನ್ ತಪ್ಪಂತೀಯ? ಹೋಗಿ ಊರಾಗ ಮಂದಿ ಕೇಳ. ಎಲ್ಲಾ ಮಂದಿ ನಮ್ ಮನಿದ ಮಾತಾಡಕತ್ತಾರ.
1: ಏನ್ ಮಾತಾಡ್ಲಿಕತ್ತಾರ್ರಿ? ಬಿಡಿಸರ ಹೇಳ್ರಿ.
0: ಆರ್ತಿ ಪಟ್ಟಣದಾಗ ಸಾಲಿ ಕಲಿಯೋದು, ಗಂಡ ಪಾರ್ಗಳ ಜೊತೆ ಕುಂತ ಓದೋದು ಯಾರಿಗ ಬೇಕ? ಸುಮ್ಕ ಲಗ್ನ ಮಾಡ್ರಿ ಅಂದ್ರ ಅವತ್ ನನಗ ಅವ್ಕಂದ್ರಿ. ಈಗ ಮನಿ ಮರ್ಯಾದಿ ಹಾಳಾಗಕತ್ತದ.
1: ಯಾವಾಕಿ ನಿಮ್ ತಲೆ ತುಂಬ್ಯಾಳ್ರಿ? ಆಕಿ ಹೆಸರು ಹೇಳ್ರಿ.
0: ನನಗೇನ ಕ್ಯಾಂಜಿಕೇನ? ಅದ ಆ ಕಲಾ ಶೀಲಾ ಅದಾರಲ್ಲ, ಅವರ ಹೇಳಿದ್ರು ನೋಡು.
1: ಮೊನ್ನೆ ಸಕ್ರಿ ಜ್ವಾಳ ಕಡ ಬೇಕಂತ ಬಂದಿದ್ರು. ನಾ ತಿಂಗಳ ಕೊನೆ ಅಂತ ಇಲ್ಲ ಅಂತ ಹೇಳಿನಿ. ಅದಕ್ಕ ಅವ್ರು ಸಿಟ್ಟು ಬಂದು ಹಿಂಗ ಜಗಳ ಹಚ್ಚಾರ.
2: ಸಾಲಿ ಕಲೀಲಾರ್ದವ್ರ ಕೆಲಸಾನೇ ಇಷ್ಟು
0: ಅಲ್ಲ, ಅವ್ರಿಗೆ ಯಾಕೆ ಬೈತಿದಿ? ಅವ್ರದೇನ ತಪ್ಪಿದಾಗ?
2: ನಾ ಏನ್ ಮಾಡ್ಲಿ, ನನಗ ಹೆಚ್ಚಿಗೆ ಕಲೀಲಿಕ್ಕೆ ಆಗ್ಲಿಲ್ಲ. ಆದ್ರ ಅಕಿಯಾರ ಚಂದ ಕಲತ್ರ ಸಾಕು. ಈ ಹಾಳು ಊರ್ ಮಂದಿ ಕಾಟ ನನಗೂ ಸಾಕಾಗಿ ಹೋಗ್ಯದ.
3: ಅವ ಏ ಅವ, ಯಾಕ ಅಳ್ಳಿಕತ್ತಿದಿ? ಅಯ್ಯ ಏ ಅಯ್ಯ, ನೀ ಯಾಕ ಸಿಟ್ಟಿಗೆದ್ದಿದಿ? ಏನಾಯ್ತ ಅಯ್ಯ?
0: ಇನ್ನೂ ಏನಾಗ್ಬೇಕ? ಮನೆ ಮರ್ಯಾದಿ ಹಾಳಾಗ ಹೋಯ್ತಲ್ಲ,
3: ಏನಾಗ್ಯದ ಅಯ್ಯ? ನನಗನ್ನ ಬಿಡಿಸಿ ಹೇಳ್ರಿ. ಅವ್ ಯಾಕ ಇನ್ನೂ ಅಳ್ಳಿಕತ್ತಾಳ? ನೀ ಹೊಡೆದ ಏನ್ ಮತ?
0: ನಾ ಯಾಕ ಹೊಡಿಲಿ ಅಕಿಗೆ? ಸುಮ್ನ ಭಂಡ್ ಮಾಡ್ತಾ ಭಂಡ್. ನೀನು ನಿಮ್ಮವ್ವ ಎಲ್ಲರೆ ಹಾಳಾಗ ಹೋಗ್ರ ಕಡೆ. ನಂದು ನನ್ನ ಕರ್ಮದ ಇದು.
3: ಅವ್ವ ಏ ಅವ್ವ, ಯಾಕ ಅಳ್ಳಿಕತ್ತಿದಿ? ಆಯಿ ಏನಾರ ಅನ್ಲೇ ನನಗ?
1: ನೀ ಕಾಲೇಜ್ನಾಗ ಗಂಡ್ ಹುಡುಗರ ಜೊತೆ ಸಾಲಿ ಕಲಿತಿ ಅಂತ, ಮತ್ತ ಪಟ್ಟಣ ದಾಟಿ ಬಸ್ನಾಗ ದಿನ ಹೋಗಿ ಬರ್ತಿ ಅಂತ. ಹೆಂಗಸರಿಗೆ ಸಾಲಿ ಬಹಳ ಕಲಿಸ್ಬಾರ್ದಂತ ಊರಾಗ ಮಂದಿ ಹೆಂಗಸ್ಲಿಕ್ಕೆ ಹತ್ಯಾರಂತ, ಅದಕ್ಕ ನಾನಾ ಕಾರಣ ಇದ್ದೀನಂತ ಬೈಲಿಕ್ಕತ್ತೇಳ.
3: ಅವ್ವ ಆಯಿ ದೊಡ್ಡಕ್ಕಿದ್ದಾಳ, ನೀ ಆಕಿಗೆ ಏನು ಅನ್ಬೇಡ. ಇನ್ನ 6 ತಿಂಗಳದಾಗ ನನ್ನ ಎಲ್ಲೆಲ್ಲಿ ಮುಗಿತದ? ನಾನು ವಕೀಲ ಆಗ್ತೀನಿ, ಯಾವ ಗಂಡ ಹುಡುಗನ್ಕಿಂತ ಕಮ್ಮಿ ಇಲ್ಲ ಅಂತ ತೋರಿಸ್ತೀನವ. ನೀ ಹೇಳ್ಬೇಡ, ಧೈರ್ಯದಿಂದಿರು. ಇದೆಲ್ಲ ಅಪ್ಪಗೇನು ಹೇಳಿಕ್ ಹೋಬೇಡ. ಮತ್
1: ಹಂಗೆ ಆಗ್ಲವ್ವ, ಇನ್ನೊಂದು 6 ತಿಂಗಳು ಸುಮ್ಮನೆ ಬಾಯಿ ಮಚ್ಕೊಂಡು ಕೂಡ್ತೀನಿ. ನಿಮ್ಮ ಅಯ್ಯಗೂ ನನಗೇನು ಹೇಳ್ಬೇಡ ಅಂತ ಹೇಳೋಡುವ.
3: ಅಯ್ಯ ಯಾಕ ಅವನ ಮೇಲೆ ಸಿಟ್ಟಿಗೆ ಬಂದಿದಿ? ನಾ ಇನ್ನ 6 ತಿಂಗಳದಾಗ ಓದದೇ ಬಿಡ್ತೀನಿ, ನೀ ಹೇಳ್ದಂಗ ಕೇಳ್ತೀನಂತ. ಅಯ್ಯ ಆದ್ರ ಅವ್ವಗ ನೀ ಏನು ಅನ್ಬೇಡ. ಮತ್
0: ನನ್ಗೇನ್ ಮಾಡೋದದ? ಚಂದಿರ್ರಿ ಅಂದ್ರ ಗುದ್ದಾಡನ್ ಬಾ ಅಂತೀರಿ. ನಾನ್ ಬಾಯಿ ಮುಚ್ಕೊಂಡ ಇರ್ತೀನಿ. ನಂದ್ ಈ ಮನ್ಯಾಗ ಏನ್ ನಡೀತದ ನಿಮ್ಗೆ ಹ್ಯಾಂಗ ತಿಳಿತದ? ಹಂಗ ಮಾಡ್ಕೊಂಡಿರ್ರಿ.

0: ಶಾಂತಿ. ಏ ಶಾಂತಿ, ಅಂದಂಗ ನಾಳೆ ನಮ್ಮ ಆರ್ತಿದು ಎಲ್ಲೆಲ್ಲಿ ರಿಸಲ್ಟ್ ಅದಲ್ಲ.
1: ಅಯ್ಯ ಹೌದಲ್ರಿ, ಪಾಪ ಆಕೆನೂ ಹಗಲು ರಾತ್ರಿ ಕೂಡ ಅಭ್ಯಾಸ ಮಾಡಾಳ. ಆಕಿ ಫಸ್ಟ್ ಕ್ಲಾಸ್ ಪಾಸ್ ಆದ್ರ ನಾ ಹನುಮಪ್ಪಗ 10 ಟ್ಯಾಂಕ್ ಹೊಡಿತೀನಂತ ಬೇಡ್ಕೊಂಡೇನ್ರಿ.
0: ನಿನ್ನ ಮಗಳಂದ್ರೆ ಕೇಳೋದೇನು, ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾವ?
1: ಆಕಿ ಪಾಸ್ ಆದ್ಮೇಲೆ ನಿಮ್ಮ ಅವ್ವಗ ಈ ಊರ್ ಮಂದಿಗೆ ಚಲೋ ನಿಂದ್ರಿಸಿ ಮಾತಾಡಿಸ್ತೀನ್ರಿ.
0: ಹಂಗೆ ಮಾಡುವಂತೆ.
1: ನಾಳೆಗೆ ನೀವೇ ಜಲ್ದಿ ಎದ್ದು ಜಗ ಮಾಡಿ ರಿಸಲ್ಟ್ ನೋಡ್ಕೊಂಡು ಬರ್ರೆ.
0: ಏನ್ ಮಾಡ್ಲಾಕತ್ತೀಯ?
2: ಯಾಕೋ ಎಷ್ಟರ ಖುಷಿಯಾಗಿ ಅಲ್ಲ, ಏನಾಯ್ತೋ ಲಾಟ್ರಿ ಗಿಟ್ರಿ ಏನಾರ ಹತ್ತದೇನು ಮತ್ತ?

0: ಹೋಗ್ಯಾಳ?
1: ನಿನ್ ಹೆಂಡತಿ ಆಕಿ ಮುದ್ದಿನ ಮಗಳದು ಇವತ್ತು ಪಾಸು ಫೇಲು ಅದ ಅಂತ. ಮಗಳು ಪಾಸ್ ಆಗ್ಲಿ ಅಂತ ಗುಡಿಗೆ ಹೋಗ್ಯಾಳ ಗುಡಿ. ಏನ್ ನೀನು, ನಿನ್ ಹೆಂಡತಿನೋ, ನಿನ್ ಮಗಳು, ನಿಮ್ಮನ್ನೆಲ್ಲ ಆ ದೇವ್ರೇ ಕಾಯ್ಬೇಕು.
0: ನಮ್ಗಿದು ಒಂದ್ ರೀತಿ ಲಾಟ್ರಿನ್ ಹತ್ತದ.
1: ಯೋಪ್ಪ ಜಲ್ದಿ ಹೇಳೋಪ್ಪ, ಏನ್ ಹತ್ತದದು?
0: ಅವ ಏ ಅವ, ನಮ್ ಪುಟ್ಟಿ ಫಸ್ಟ್ ಆಗಿ ಬಂದಾಳ, ನನಗ್ರೆ ಬಹಳ ಬಹಳ ಖುಷಿ ಆಗೈತ್ ನೋಡ.
1: ಇಷ್ಟ ಏನ ಇಷ್ಟ ಹೇಳಲಿಕ್ಕೆ, ಎಷ್ಟರ ಖುಷಿ ಆಗೈತೋ ಯಪ್ಪ ನಿನಗ. ನಾ ಏನು ಲಾಟ್ರಿ ಅಂದೆಲ್ಲ, ಕರ್ನಾಟಕದ್ದು ಗೋವಾದ್ದು ಲಾಟ್ರಿ ಹತ್ತದು ಅಂತ ಎಷ್ಟು ಖುಷಿ ಪಟ್ಟಿದ್ದೆ.
0: ಇದು ಅದಕ್ಕೂ ದೊಡ್ಡ ಲಾಟ್ರಿನ, ನಿನಗೂ ಅದೆಲ್ಲ ಗೊತ್ತಾಗಂಗಿಲ್ಲ.
1: ಅಂದ್ರ ನೋಡ್ ರಾಜಪ್ಪ, ಹೆಣ್ ಎಷ್ಟು ಕಲ್ತರು ದಂಡ, ಆಕಿ ಕಲ್ತ ಮಾತ್ರಕ್ಕ ಆಕಿಗೆ ಗಂಡ ಮಗ ಅನ್ನಂಗಿಲ್ಲ. ನೀ ಮೊದಲ ಇದನ್ ತಿಳ್ಕೋ, ಆಕಿ ಎಷ್ಟಿದ್ರು ಮತ್ತೊಬ್ರ ಮನೆಗೆ ಹೋಗಾಕಿ, ಇದು ಮರಿ ಬಂಡೋಣಪ್ಪ ನೀನು.
2: ಅಯ್ಯ ಪಾಪ, ಏ ಪಾಪ, ನಾ ಫಸ್ಟ್ ರ್ಯಾಂಕ್ ಬಂದಿನಿ ಪಾಪ ಅಂದಂಗ ಅವು ಎಲ್ಲಿ ಕಾಣಿಸಲ್ಲ ಹೇಳಲ್ಲ.
0: ನೀ ಪಾಸ್ ಆಗಿಲ್ಲ ಅಂತ ದೇವ್ರಗಳಿಗೆ ಹೇಳ, ಈಗ ಬರೋ ಹೊತ್ತಾಗ್ಯದ.
2: ಅಯ್ಯ ನಾ ಬರೋ ಮುಂದ ಪಪ್ಪಾಗ ನೀ ಏನೋ ಹೇಳಿಕತ್ತಿದ್ದಲ್ಲ, ಹೆಣ್ಣು ಎಷ್ಟು ಕಲತ್ರ ದಂಡ ಅಂತ. ಅಲ್ಲ ಅದೆಲ್ಲ ಹೇಳಿಕೆ ಮಾತಾಯ್ತು, ಅದು ಈಗ ಎಲ್ಲ ಬದಲಾಗ್ಯದಾಯಿ.
1: ಏಯ್ ಏನ್ ಮಾತಾಡಕತ್ತಿದಿ, ನಿಮಗೇನ್ ತಿಳಿತೈತಿ? ಬರೀ ನಾಲ್ಕ ಅಕ್ಷರ ಕಲ್ತಕ್ಕ ಆಯ್ತಂತ ತಿಳ್ಕೊಂಡೆ ನೀನು? ಸುಮ್ಕೊಂಡ್ರು, ನಮ್ ಕಾಲದಾಗ ಹೆಣ್ಣಿಗೆ ಹೊರಗೆ ಹೋಗಕ್ ಬಿಡ್ತಿದ್ದಿಲ್ಲ, ಸಾಲಿ ಕಲಿಯೋದಂತೂ ಕನಸಿನ ಮಾತು. ಈಗ ಇವ್ರಿಗೆಲ್ಲ ಏನ್ ತಿಳಿತದ?
2: ಅದಕ್ಕ ಆಯಿ ನೀ ಹಿಂಗ ಬಡ್ಕೋತಿ, ಮತ್ತ ನಮಗೂ ಬಹಳ ಜೀವ ತಿಂತಿ. ಈಗ ಆಯಿ ಈಗ ನಮಗೂ ಸ್ವಾತಂತ್ರ್ಯ ಸಿಕ್ಕದ.
1: ಏನ್ ಸಿಕ್ಕೋದೋ ಬಿಟ್ಟದೋ ಅದೆಲ್ಲ ತಗೊಂಡು ಏನ್ ಮಾಡೋದೈತಿ?
2: ಹೆಣ್ಣು ಅಬಲಿ ಅಲ್ಲ ಸಬಲಿ ಆಗ್ಯಾಳ. ಆಯಿ ಆಕಿಗೂ ಸ್ವಾತಂತ್ರ್ಯ ಅದ, ಮನ್ಯಾಗ ಒಳ್ಳೆ ತಾಯಿ ಆಗ್ಯಾಳ, ದವಾಖಾನಿಯೊಳಗ ಕರುಣಾಮಯಿ ಡಾಕ್ಟರ್ ಆಗ್ಯಾಳ, ಕೋರ್ಟಿನಾಗ ದೊಡ್ಡ ವಕೀಲ ಆಗ್ಯಾಳ, ದೊಡ್ಡ ಇಂಜಿನಿಯರ್ ಆಗ್ಯಾಳ, ಆಟದಾಗ ಪ್ರಶಸ್ತಿನೂ ಪಡಿಲಿಕತ್ತಾಳಾಯಿ, ಮತ್ತ ಸಾವಿರಾರು ಮಕ್ಕಳಿಗೆ ವಿದ್ಯಾ ಕಲಿಸೋ ಟೀಚರ್ ಆಗ್ಯಾಳ. ಹಿಂಗ ಎಲ್ಲಾ ಕ್ಷೇತ್ರದಾಗ ಹೆಣ್ಣು ಮುಂದ್ ಬಂದಾಳಾಯಿ.
1: ಇದು ಕೋರ್ಟು ಕಚೇರಿ ಅಲ್ಲ, ಇಲ್ಲೇ ನಿನ್ ವಕಾಲತ್ತೆಲ್ಲ ಮುಗಿಸ್ಬಿಡ್ಬೇಡ. ನಿಮ್ಮ ಅವ್ವನ ಮುಂದೆ ಹೇಳಕ್ಕ ಒಂದ್ ಸ್ವಲ್ಪ ಇಟ್ಕೋ, ನೀ ಕಲ್ತು ಉದ್ಧಾರ ಮಾಡೋದು ಏನದ?
3: ಅತ್ತಿಯವ್ರ ಆರ್ತಿ ಬಂದ್ಲೇನ್ರಿ, ಏನ ಅನ್ಲಿಕ್ ಹತ್ತಿರಲ್ಲ?
1: ಹೌದ ಯವ್ವ, ಕೇಳಕ್ ಹತ್ತೀನಿ. ನಿನ್ನಂಗ ನಿನ್ ಮಗಳು ಭಾಳ ಶಾಣೆ ಕದಾಳ, ಆಗ ನಿನ್ಗ ತಿದ್ದಕ್ ಆಗ್ಲಿಲ್ಲ, ಇನ್ನ ನಿನ್ ಮಗಳಿಗ್ ತಿದ್ದಕ್ಕ ನನಗೇನಾಗ್ತೈತಿ? ಎಷ್ಟ ಆಗ್ಲಿ ಹೆಣ್ಣು ಗಂಡಿನ ಆಶ್ರಯದಾಗ ಇರ್ಬೇಕು. ಹೆಣ್ಣು ಸಣ್ಣಾಕಿದ್ದಾಗ ಅಪ್ಪನ ಆಶ್ರಯದಾಗ, ದೊಡ್ಡಕ್ಕಾದಾಗ ಗಂಡನ ಆಶ್ರಯದಾಗ, ಮುದುಕಿಯಾದಾಗ ಮಗನ ಆಶ್ರಯದಾಗ ಇರ್ಬೇಕವ್ವ.
2: ಆಯಿ ನೀ ಇನ್ನ ಯಾವ ಲೋಕದಾಗಿದ್ದಿ? ಇದೆಲ್ಲ ಈಗ ಬದಲಾಗ್ಯದ, ನೀ ಹೇಳಿದ್ದ ನಾ ಬೇರೆ ರೀತಿ ಹೇಳ್ತೀನಿ ಕೇಳು.
1: ಅಲ್ಲ ಅದ ಹೆಂಗ್ ಬದ್ಲಿ ಮಾಡಿ ಹೇಳ್ತಿ ಹೇಳ?
2: ಗಂಡ ಯಾವಾಗ್ಲೂ ಹೆಣ್ಣಿನ ಆಶ್ರಯದಾಗ ಇರ್ಬೇಕು.
1: ಅದ ಹೆಂಗ? ನಾ ಹೇಳೋ ಎಲ್ಲ ಮಾತಿಗೂ ನೀ ತಿರುಮುರು ಮಾಡಕತ್ತಿಯಲ್ಲ, ಇದೇ ಎಣ್ಣೆ ಕಲ್ತದ್ದ?
2: ಅಲ್ಲ ಈ ನನ್ನ ಮಾತನ್ನ ಮೊದಲನೇ ಕೇಳ. ಗಂಡು ಬಾಲ್ಯದಾಗ ತಾಯಿ ಆಶ್ರಯದಾಗ, ಯೌವನದಾಗ ಹೆಂಡತಿ ಮೇಲ್ವಿಚಾರಣದಾಗ, ಮುಪ್ಪಿನಾಗ ಸೊಸೇಂದ್ರ ಆಶ್ರಯದಾಗ ಇರ್ಬೇಕು ಇರ್ತಾನ. ಒಟ್ಟು ಹೇಳ್ಬೇಕಂದ್ರ ಗಂಡು ಹೆಣ್ಣು ಎಂಬೋ ಭೇದ ಭಾವ ಇಲ್ಲ. ಅಯ್ಯ ಇಬ್ರಿಗೂ ಅಷ್ಟೇ ಹಕ್ಕ ಸ್ವಾತಂತ್ರ್ಯ ಅದ, ಒಬ್ರಿಗೊಬ್ರು ಬೇಕೇ ಬೇಕು. ಇನ್ನ ಒಂದು ಮಾತವಾಯಿ,
1: ಅದೊಂದು ಯಾಕೆ ಬಾಕಿ ಇಡ್ತಿ, ಅದನ್ನು ಹೇಳೇ ಬಿಡವ.
2: ಇಂದಿನ ಈ ಆಧುನಿಕ ಸಮಾಜದಾಗ ಹೆಣ್ಣಿಗೂ ತಂದೆ ಆಸ್ತಿ ಒಳಗ ಸಮಪಾಲು ಕೊಡಬೇಕು ಅಂತ ಕಾನೂನು ಬಂದದ.
1: ಏನೇನ್ ಕಾನೂನು ಬರ್ತಾವೋ ಏನೇನ್ ಕಾನೂನು ಹೋಗ್ತಾವೋ ಒಂದು ಗೊತ್ತಾಗಂಗಿಲ್ಲ. ರಾಜಪ್ಪ ಏನಪ್ಪ, ಯಾಕೋ ಮಗಳ ಮಾತ್ ಕೇಳಿ ದಂಗಾದೇನೋ ಯಪ್ಪ. ಅಲ್ಲ ಅಲ್ಲೇ ಬಾಗಿಲ್ಗೆ ಮೆತ್ಕೊಂಡು ನಿಂತಿಯಲ್ಲ, ಯಾಕೋ ಮುಗುಲ್ ಹರಿದು ನೆತ್ತಿ ಮೇಲೆ ಬಿದ್ದಂಗ ನಿಂತಿಯಲ್ಲ.
0: ನನಗೆ ಬಾ ಚಿಂತೆ ಆಗ್ಯದ.
1: ಏನದು?
0: ಈಗ ನೀನು ಆರ್ತಿ ಮಾತಾಡಕತ್ತಿದ್ರಲ್ಲ, ಅವಾಗ ನಮ್ ಕಂಪನಿ ಕಾವಲ್ಗಾರ ಬಂದಿದ್ದ, ಅವ ಹೇಳ್ದ.
1: ಏನ್ ಹೇಳ್ದಪ್ಪ?
0: ನಿನ್ನೆ ಕಂಪನಿಗೆ ಯಾರೋ ಆಫೀಸರ್ ಬಂದಿದ್ರಂತ, ಅವ್ರ ಜೊತೆ ನಮ್ ಮಾಲೀಕರು ಬಂದಿದ್ರು, ನಮ್ಮ ಕಂಪನಿಗೆ ಬಹಳ ಲಾಸ್ ಬಂದದ, ಅದಕ್ಕ ಮುಂದಿನ ತಿಂಗಳು ಮುಚ್ಚಬೇಕಂತಿದ್ರು, ಎಲ್ಲಾ ಕೆಲಸಗಾರರು ಮನೆ ಕಳಿಸ್ತಾರಂತವ.
1: ಅಯ್ಯೋ ಶಿವನ
3: ಹೆಂಗ್ರಿ ಮುಂದ
1: ಹ್ಯಾಂಗಯ್ಯಪ್ಪ, ನಮ್ಮ ಆರ್ತಿ ಮದ್ವೆ ಮಾಡೋದು ಹ್ಯಾಂಗ ಇನ್ ಮುಂದ?
0: ಶಾಂತಿ ಯಾಕೆ ಎಲ್ಲಕ್ಕೂ ದೇವ್ರದ, ನಾವು ಯಾರಿಗೆ ಕೇಳಬಾರ್ದಿಲ್ಲ, ನಮಗ ಅವ ಕೈ ಬಿಡಂಗಿಲ್ಲ.
2: ಪಪ್ಪ ನಾ ಹೋಗಿ ನೋಡ್ತೀನಿ.

0: ನೀವು ದಿನಾಂಕ ಸರ್ಕಾರಿ ಪರೀಕ್ಷೆ ಪಪ್ಪ ನೀವೀಗ ಯಾರು ಚಿಂತೆ ಮಾಡ್ಬೇಡ್ರಿ ಪಪ್ಪ ನಾ ಹೋದ ತಿಂಗಳು ಪರೀಕ್ಷೆ ಕಟ್ಟಿದ್ನಲ್ಲ ಅದ್ರಾಗ ನಾ ಪಾಸ್ ಆಗಿನ ಪಪ್ಪ ನನಗ ಸರ್ಕಾರಿ ವಕೀಲ ಅವ್ರು
1: ಸಿಕ್ಕಿದ್ಪ
0: ನಾಳೆಗೆ ನಾನು ಡ್ಯೂಟಿ ಜಾಯ್ನ್ ಆಗ್ಬೇಕಂತ ಪಪ್ಪ
2: ಎಷ್ಟು ಪುಣ್ಯ ಮಾಡಿದ್ದೇವ ನನ್ ತಾಯಿ ನನ್ ಮನಿ ಮುರಿದ್ ಬೀಳೋ ಹೊತ್ನ್ಯಾಗ ಜೀವ ಉಳಿಸ್ಕೊಟ್ಟಲ್ಲೇವ ನನ್ನವ
0: ಅಬ್ಬ ನಾವ್ ಎಷ್ಟು ಪುಣ್ಯ ಮಾಡೇವ್ರಿ ದೇವ್ರ ನಮ್ಗ ಗಂಡು ಮಗ ಕೊಳ್ಳಿಲ್ಲ ಆದ್ರೂ ಚಿಂತಿಲ್ಲ ಒಂದ್ ಹೆಣ್ಣು ರತ್ನ ಕೊಟ್ಟಾನಲ್ರಿ
2: ಶಾಂತಿ ನಿನಗ ಹೆಣ್ಣು ಹುಟ್ಟಿದಾಗ ಹುಣ್ಣು ಹುಟ್ಟಿತು ಅಂತ ಎಷ್ಟೋ ಬೈದಿದ್ದೆ ಎಷ್ಟೋ ಹಂಗಸಿದ್ದೆ ಆದ್ರೆ ನನಗೀಗ ಗೊತ್ತಾಯ್ತು ನಾನು ಒಂದು ಹೆಣ್ಣಾಗಿ ಹೆಣ್ಣಿ ಹೀಯಾಳಿಸಿದ್ನಲ್ಲ ಅಂತ ಈಗ ಹೆಣ್ಣಿನ ಮಹತ್ವದ ಅರಿವು ಆಗದ ನನ್ನನ್ನ ಕ್ಷಮಿಸ್ಬಿಡವ ಹಿಂದಿಂದೆಲ್ಲ ಮರ್ತು ಬಿಡ ನನ್ನವನೇ
0: ಅತ್ತೆಯವ್ರ ಇದ್ರಾಗ ನಿಮ್ದೇನು ತಪ್ಪಿಲ್ರಿ ಹಳೆ ಕಾಲದ ಜನರ ಹಿಂಗ
2: ಅಲ್ಲವಾ ಶಾಂತಿ ಅದ ಹಳೆ ಕಾಲದ ಜನ ಒಂದ್ ಮಾತು ಹೇಳ್ಕೋಂತ ಬಂದಾರಲ್ಲ
0: ಅದು ಯಾವ್ದಾಯಿ ಹೇಳಲ್ಲ
2: ಗಂಡ ಮಗ ಹುಟ್ಟಿದ್ರ ಚಿಲಕ ಚಿತ್ತಾರ ನಗತಾವ ಅಂತಿದ್ರು ಇನ್ ಮ್ಯಾಲ ನಾನ ಬದಲಾಗ್ತೀನಿ ನಾನ ಎಲ್ಲಾರ್ಗೂ ಹೇಳ್ತೀನಿ
0: ಏನಂತ
2: ಹೆಣ್ಣು ಹುಟ್ಟಿದ್ರ ಹುಣ್ಣು ಹುಟ್ಟು ಅಲ್ರಪ್ಪ ಹೆಣ್ಣು ಹುಟ್ಟಿದ್ರ ಚಿಲಕ ಚಿತ್ತಾರ ನಗತಾವ ಅಂತ ಅಂತೀನಿ.

0: ಇದುವರೆಗೆ ಚಿಲಕ ಚಿತ್ತಾರ ನಾಟಕ ಕೇಳಿದಿರಿ. ರಚನೆ ವಿಜಯಕುಮಾರ್ ಕೆ ಗೋತಿಗಿ. ಭಾಗವಹಿಸಿದವರು ಶಾಂತಿ, ಡಾಕ್ಟರ್ ಗಂಗಾ ಪೂಜಾರ್, ಅತ್ತೆ ಎಲ್ಎನ್ ಶಾಂತಾ, ರಾಜು ಎಸ್ಜಿ ಬಿರಾದಾರ್, ಆರತಿ ಅನಿತಾ ಕೆ ಗೋತಿಗಿ, ಶೀಲಾ ಉಪ್ಪಾರಪಳ್ಳಿ ಪನ್ನಗಲಕ್ಷ್ಮಿ, ಕಲಾ ಅಂಬುಜಾ ಚಿಂಚನ್ಸೂರ್, ರಂಗಮ್ಮ ಶೀತಲ್ ಕಿಶೋರ್ ದೇವಳಗಾಂವ್ಕರ್, ಸೀತಮ್ಮ ವಿಜಯ ಹುಣಸಗಿ. ನಿರ್ಮಾಣ ಉಷಾ ಬಿ ಪಾಟೀಲ್. ಪ್ರಸ್ತುತಿ ರಮಾ ಹಿರೇಮಠ್.
1: ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು.

0: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
4: ದೊಡ್ಡ ಕುರಿಯ ತಾಯಿ ಅಂತ ಹೇಳಲೇಬಾರದು.
5: ಒಂದ್ ಗಾದೆ ಇದೆ, ಹಂಗಾಯ್ತು.
6: ಓ ಮಲ್ಲಿ, ಏನವೇ ಇವತ್ತಿನ ಸಮಾಚಾರ?
4: ಇದು ನಿಮಗೂ ಗೊತ್ತು, ಅದು ನಮಗೂ ಗೊತ್ತು.
5: ನೈದಿಲಿ ಗಾದೆ ಘ

0: ನಿರೀಕ್ಷಿಸಿ.
1: ಮನೆ ಕೆಲ್ಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900091282
1: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.

ಆಕಾಶವಾಣಿ ಮಡಿಕೇರಿ. ಕನ್ನಡ ಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಮೊದಲಿಗೆ ಸದ್ಗುಣ ಅವರ ರಚನೆಯ ಸಾಕಿದಾಗಿನಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಹಾಗೂ ಸಂಗಡಿಗರು. ಸಂಗೀತ ನೀಡಿದ್ದಾರೆ ಗೋವರ್ಧನ್.

ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಶೃಂಗಾರ ಕಾವ್ಯ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ದೊಡ್ಡರಂಗೇಗೌಡ ಅವರ ಸಾಹಿತ್ಯವಿರುವ ಆತ್ಮ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಹೇಮಂತ್ ಹಾಗೂ ಸಂಗಡಿಗರು. ಸಂಗೀತ ನೀಡಿದ್ದಾರೆ ಪ್ರಶಾಂತ್ ರಾಜ್.

ಕಾರ್ಯಕ್ರಮದ ಕೊನೆಯಲ್ಲಿ ರಾಜಮ್ಮ ಸಾಯಿ ಪ್ರಕಾಶ್ ಅವರ ರಚನೆಯ ದೇವರಕೊಟ್ಟ ತಂಗಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
1: ಆಕಾಶವಾಣಿಯ ಅಂತರಾಳ.
0: ಆಕಾಶ ಬುಟ್ಟಿ.
1: ಆಕಾಶ ಬುಟ್ಟಿ
0: ಆಲಿಸಿ. ಆಕಾಶ ಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೇ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ.
2: ಆಕಾಶವಾಣಿ ಮಡಿಕೇರಿ.
0: ನೆನಪು ನಿನಾದ.
2: ನೆನಪು ನಿನಾದ.
0: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ.
0: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
0: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
2: ನೆನಪು ನಿನಾದ
3: ನೆನಪು ನಿನಾದ ಕಾರ್ಯಕ್ರಮದ ಮೊದಲಿಗೆ ಕೆವಿ ರಾಜು ಅವರ ಸಾಹಿತ್ಯವಿರುವ ಬೆಳ್ಳಿ ಮೋಡಗಳು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಮನು, ಸಂಗೀತ ಕಟ್ಟಿ ಮತ್ತು ಸಂಗಡಿಗರು. ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನೆನಪು ನಿನಾದ.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ.
0: ಇನ್ನು ಮುಂದೆ ಕೇಳಿ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಚಿ ಉದಯಶಂಕರ್. ಸಂಗೀತ ಉಪೇಂದ್ರ ಕುಮಾರ್.

0: ಆಕಾಶವಾಣಿ ಎಟ್ 90
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಜಿ ಉದಯಶಂಕರ್ ಅವರ ಸಾಹಿತ್ಯ

ಸಾಹಿತ್ಯವಿರುವ ಹೃದಯ ಹಾಡಿದ್ದು ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಇನ್ನು ಮುಂದೆ ಕೇಳಿ ವಿಜಯ ನರಸಿಂಹ ಅವರ ರಚನೆಯ ಕೆರಳಿದ ಸರ್ಪ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಸಂಗೀತ ನೀಡಿದ್ದಾರೆ ಸಂಗೀತ ರಾಜಾ.

ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

0: ಇದುವರೆಗೆ
1: ನೆನಪುನಿನಾದ
2: ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ

0: ಪ್ರಾಪರ್ಟಿಯು ರೀನಾ ಡೆವಲಪರ್ಸ್ ಉಲಿಕಲ್ ರೋಡ್ ಇರಿಟಿ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ ಏಳನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
4: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ, ಇದು ಹೆಂಗಾಗತ್ತೆ ಅಂದ್ರೆ ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20,00,000 ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 08212555000. ಸೇವ್ ದ ನಂಬರ್, ಸೇವ್ ದ ಲೈಫ್.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900091282
0: ಆರ್ 9606084066.
7: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
8: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
9: ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಕ್ರೀಡಾ ಲಹರಿ. ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ ಕಾರ್ಯಕ್ರಮ ಕ್ರೀಡಾ ಲಹರಿ.
10: ಎಲ್ಲಾ ಕೆಲವರಿಗೆ ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಒಬ್ಬ ಅಂತಾರಾಷ್ಟ್ರೀಯ ಮ್ಯಾರಥಾನ್ ಓಟಗಾರರಿದ್ದಾರೆ. ಇವರು ಮಾಸ್ಟರ್ಸ್ ವಿಭಾಗದಲ್ಲಿ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಧನೆಯನ್ನ ಮಾಡಿದ್ದು. ಇವರ ಸಾಧನೆಯ ಬಗ್ಗೆ ಇನ್ನಷ್ಟು ಕೇಳಿ ತಿಳ್ಕೊಳ್ಳೋಣ. ಇವರೇ ಕೊಡಗು ಜಿಲ್ಲೆ ಪೈರಾಜೆ ಗ್ರಾಮದ ಬಂಗಾರಕೋಡಿಯ ಹರೀಶ್ ವಿದ್ಯಾ. ವಿದ್ಯಾ ಅವರೇ ನಮಸ್ತೆ.
11: ನಮಸ್ತೆ ಸರ್.
10: ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮೊದಲಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಳ್ಳಿ. ನಿಮ್ಮ ಹೆಸರು, ನಿಮ್ಮ ಊರು?
11: ಸುಳ್ಯ ತಾಲೂಕು ಆಲಿಟಿ ಗ್ರಾಮದ ರಂಗತ್ಮಲೆ ಕೂಸಪ್ಪಗೌಡ ಹಾಗೂ ಸಣ್ಣವ ದಂಪತಿಗಳ ಪುತ್ರಿ. ನನ್ನ ಮದುವೆ ಅದು ಬಂಗಾರಕೋಡಿ ವೆಂಕಪ್ಪಗೌಡರ ಮಗ ಹರೀಶ ಎಂಬುವಕ್ಕೆ. ನನಗೆ 3 ಮಕ್ಕಳು, 2 ಹೆಣ್ಣು 1 ಗಂಡು ಮಕ್ಕಳು.
10: ಓಟದಲ್ಲಿ ಆಸಕ್ತಿಯನ್ನ ಗಳಿಸ್ಕೊಂಡಿದ್ರಿ, ಹಾಗೆ ಮ್ಯಾರಥಾನ್ ಕೂಡ ಬಂದ್ರಿ. ಈಗ ಮಾಸ್ಟರ್ಸ್ ಈಗ ಬರೋದಕ್ಕೆ ಕಾರಣ ಏನು ಅಂದ್ರೆ, ಈಗ 3 ಮಕ್ಕಳು ಇದ್ರು ಕೂಡ ಈ ಓಟದ ಆಸಕ್ತಿ ಹೇಗ್ ಬೆಳೀತು?
11: ನನಗೆ ಗಂಡನ ಸಪೋರ್ಟ್ ಚೆನ್ನಾಗಿತ್ತು, ಹಾಗಾಗಿ ಸ್ತ್ರೀಶಕ್ತಿ ಸಂಘದಲ್ಲಿ ತೊಡಿಕಾನದಲ್ಲಿ ಮೆತ್ತಡ್ಕ ಹೇಮಾವತಿ ಅವರು ನನಗೆ ಸ್ತ್ರೀಶಕ್ತಿ ಸಂಘದಲ್ಲಿ ಶಿಕ್ಷಕರಾಗಿದ್ರು. ಅವ್ರು ಹೇಳಿದ್ರು, ನೀನು ಹೀಗೆ ಓಟ ಉಂಟು, ನೀನು ಓಡ್ತಿ ಅಂತ ಕೇಳಿದ್ರು 2013-14. ಆಯ್ತು, ನಾನು ಹೋಗ್ತೇನೆ ಅಂತ ಹೇಳಿದೆ. ಅಲ್ಲಿಂದ ನಾನು ಮೇಲ್ಮಟ್ಟಕ್ಕೆ ನಾನು ಬಂದಿದ್ದು.
10: ಮೊದಲಿಗೆ ಎಲ್ಲಿ ಓಟವನ್ನು ಆರಂಭಿಸಿದ್ರಿ?
11: ಮೊದಲು ನಾನು ಸುಳ್ಯದಲ್ಲಿ ಓಟವನ್ನು ಆರಂಭಿಸಿದೆ. ಸುಳ್ಯದ ಸ್ತ್ರೀಶಕ್ತಿ ಭವನದಲ್ಲಿ ಓಟ ಇತ್ತು ನಮಗೆ. ಅಲ್ಲಿ ನಾನು ಫಸ್ಟ್ ಪ್ಲೇಸ್ ಆಯ್ತು. ಅಲ್ಲಿಂದ ಹಂತ ಹಂತವಾಗಿ ಗ್ರಾಮದಲ್ಲಿ ಆಯ್ತು, ಜಿಲ್ಲೆಯಲ್ಲಿ ಆಯ್ತು, ರಾಜ್ಯದಲ್ಲಿ ಆಯ್ತು, ರಾಷ್ಟ್ರದಲ್ಲಿ ಆಯ್ತು, ಅಂತಾರಾಷ್ಟ್ರದಲ್ಲಿ ಹೋಗಿ ನಾನು ಗೋಲ್ಡ್ ಮೆಡಲ್ ಅನ್ನು ಮಾಡಿಕೊಂಡು ಬಂದೆ.
10: ಹಿಡಿದಾಗೆ ಆ ಒಂದು ವಯಸ್ಸಿನಲ್ಲಿ ಇದ್ದಾಗ ನಮಗೊಂದು ಸ್ಟಾಮಿನಾ ಇರುತ್ತೆ, ಓಡೋದಕ್ಕೆ ಒಂದು ಆಸಕ್ತಿ ಎಲ್ಲ ಇರುತ್ತೆ.

0: ಈ ತರ ಮದುವೆ ಆದ ಮೇಲೆ ಅದ್ರ ಮಕ್ಕಳಾದ ಮೇಲೆ ಮಕ್ಕಳ ಜವಾಬ್ದಾರಿ ಇರುತ್ತೆ, ಮನೆ ಜವಾಬ್ದಾರಿ ಇರುತ್ತೆ, ಇದೆಲ್ಲವನ್ನ ನಿಭಾಯಿಸಿಕೊಂಡು ಈ ಓಟದ ಕಡೆ ಗಮನ ಕೊಡ್ಲಿಕ್ಕೆ ಹೇಗ್ ಸಾಧ್ಯ ಆಯ್ತು?
1: ಮದುವೆಗೆ ಮೊದಲು ನಾನು ಒಂದು ಹೈಸ್ಕೂಲ್ ಮಟ್ಟ ನಾನು ಹೋಗ್ತಾ ಇದ್ದೆ. ಆಮೇಲೆ ನಾನು ಮದುವೆ ಆದ ಮೇಲೆ ನನಗೆ ಗಂಡನ ಸಪೋರ್ಟ್ ಇತ್ತು, ಹಾಗಾಗಿ ನಾನು ನನಗೆ ಆಸಕ್ತಿ ಬಂತು ಅದರಲ್ಲಿ, ಓಡ್ಬೇಕು ಅಂತ ಒಂದು ಆಕ್ಷೇಪ ಇತ್ತು. ಆದ್ರೆ ಕಲಿತ ವಿದ್ಯೆ ಎಲ್ಲಿಗೂ ಹೋಗುದಿಲ್ಲಲ್ಲ, ಹಾಗಾಗಿ ನಾನು ಅದನ್ನ ಮುಂದುವರಿಸಿಕೊಂಡು ಬಂದೆ. ಮತ್ತೆ ನನಗೆ ಇಂಟರ್ನ್ಯಾಷನ್ ಹೋಗ್ಲಿಕ್ಕೆ ನನಗೆ ಊರವರದ್ದು, ಪಂಚಾಯತ್ ಇಲಾಖೆ ಸರ್ಕಾರದ್ದು, ಮತ್ತೆ ನಮ್ಮ ಗ್ರಾಮದವ್ರದ್ದು, ನಮ್ಮ ಊರಿನವ್ರದ್ದು, ನಮ್ಮ ನೆರೆಕರದ್ದು ಎಲ್ಲರದ್ದು ನನಗೆ ಎಲ್ಲರ ಸಹಕಾರದಿಂದ ನಾನು ಹೋಗಿದ್ದು ಇಂಟರ್ನ್ಯಾಷನಲ್ಗೆ. ಅದೇ ನಮ್ಮದೇ ಖರ್ಚು ಮಾಡಿಕೊಂಡು ನಾವು ಹೋಗ್ಬೇಕಿತ್ತು, ಹಾಗಾಗಿ ನನಗೆ ಊರಿನವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರು. ಕುಂದಲ್ಪಡಿ ನಾಗೇಶ್ಗೌಡ್ರು, ಸುಭಾಷ್ ಬಂಗಾರ್ ಕುಡಿಯವರು, ಉದಯ ಕುಂಬಳಚೇರಿ ಎಲ್ಲ ನಮ್ಮ, ಮತ್ತೆ ಆನಂದ್ ಅಣ್ಣ ಅಂತೇಳುವರು, ಮತ್ತೆ ಸುರೇಶ್ ಪೆರ್ಮುಂಡ ಎಲ್ಲರೂ ನನಗೆ ಊರಿನವರು, ಇಲ್ಲಿ ಸಂತೋಷ್ ಕುತ್ತಮಟ್ಟೆ ತೋಡಿಕಾಣದ ಎಲ್ಲ ಭಾಗದವರು ನನಗೆ ಎಲ್ಲ ಸಪೋರ್ಟ್ ಇಂದ ನಾನು ಹೋಗಿ ಬಂದಿದ್ದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ.
0: ಈಗ ನೀವು ಹೇಳಿದ್ರೆ ಆರಂಭ ದಿನಗಳಲ್ಲಿ ಒಂದು ಆಸಕ್ತಿ ಇತ್ತು, ಹಾಗೆ ಇದಕ್ಕೆ ಬಂದ್ರಿ ಅಂತ ಹೇಳಿ, ಆ ಬಂದ ದಿನಗಳಲ್ಲಿ ಹೇಗಿತ್ತು? ಅಂದ್ರೆ ನೀವು ಹೇಳಿದ್ರೆ ಕಾಲೇಜ್ ಅಲ್ಲಿ ಇದ್ದಾಗ ಆ ಟೈಮ್ ಅಲ್ಲಿ ಓಡ್ತಾ ಇದ್ರೆ ಹೌದು, ಈ ಒಂದು ಹಂತಕ್ಕೆ ಬಂದಾಗ ಹೇಗ ಅನ್ಸಿತ್ತು? ಅಂದ್ರೆ ಒಂದು ಸ್ಟಾಮಿನಾ ಇತ್ತ, ಅದಕ್ಕೆ ಅದಕ್ಕೋಸ್ಕರ ಹೆಚ್ಚು ವರ್ಕೌಟ್ ಮಾಡ್ತಿದ್ರ ಹೇಗೆ?
1: ಸ್ಟಾಮಿನ್ ಇತ್ತು ನನಗೆ, ಕೈಗೆ ವರ್ಕೌಟ್ ಆಗ್ತಾ ಇತ್ತು ನನಗೆ. ನನಗೆ ಮತ್ತೆ ಪ್ರಾಕ್ಟೀಸ್ ಗೆ ಏನು ಗ್ರೌಂಡ್ಗಳು ಏನು ಇಲ್ಲ, ನಾವು ಒಂದು ಇಂಟರ್ ಪ್ಲೇಸ್ ಕಾಡು ಗುಡ್ಡೆಯಲ್ಲಿ ಇರೋದು ಸರ್ ನಮಗೆ. ಅಂದ್ರೆ ಈಗ ಕರೆಂಟ್ ಹೇಗಾದ್ರು ಒಂದು ಆಯ್ತು ಮಾಡಿಕೊಟ್ರು, ಈಗ ರೋಡಿನ ವ್ಯವಸ್ಥೆಯೂ ಇಲ್ಲ ನಮಗೆ, ನಮಗೊಂದು ರೌಂಡ್ ಆಗಿ ಬರ್ಬೇಕಾಗ್ತದೆ ಪ್ರಾಕ್ಟೀಸ್ ಗೆ. ಯೋಗ್ಯ ಸ್ಥಳವಿಲ್ಲ, ಉತ್ತಮವಾದ ಯೋಗ್ಯವಾದಂತ ಒಂದು ಪ್ರಾಕ್ಟೀಸ್, ಒಂದು ರೋಡಿನ ವ್ಯವಸ್ಥೆ ಇದ್ರೆ ನಾವು ಇನ್ನೂ ಉನ್ನತ ಮಟ್ಟ ನನಗೆ ಇರುವಂತ ಇದು ಇದೆ ಸರ್. ಯಾವುದೇ ಪ್ರಾಕ್ಟೀಸ್, ಯಾವುದೇ ಕ್ರೀಡಾಂಗಣ ಯಾವ್ದು ನಮಗೆ ಹತ್ತಿರದಲ್ಲಿ ಇಲ್ಲ, ರೋಡಿನ ವ್ಯವಸ್ಥೆ ಇಲ್ಲ ಸರ್ ನಮಗೆ.
0: ಹಾಗಾಗಿ ಅದೇನಾದ್ರೂ ನಿಮಗೆ ಹೆಲ್ಪ್ ಆಯ್ತಾ? ಅಂದ್ರೆ ಈ ತರಕ್ಕೆ ಹೆಚ್ಚು ನಡೀತಾ ನಡೀತಾ ನಿಮಗೆ ಅದೊಂದು ಎಕ್ಸರ್ಸೈಸ್ ತರ ಆಗ್ತಾ ಇತ್ತಾ ಹೇಗೆ?
1: ಅದುವೇ ಒಂದು ನಮಗೆ ಎಕ್ಸರ್ಸೈಸ್ ಸರ್. ನಮಗೆ ಒಂದು ಒಂದು ಏನಾದ್ರು ಒಂದು ಥಿಂಗ್ಸ್ ಬೇಕು, ನಮಗೆ 3 ಕಿಲೋಮೀಟರ್ ನಡಿಬೇಕು, ತೋಡಿಕನಕಾಗ್ಲಿ ಕುಂಬಳಚೇರಿಗೆ ಆಗ್ಲಿ 4-5 ಕಿಲೋಮೀಟರ್ ನಡೆದು ಹೋಗ್ಬೇಕು. ನಮಗೆ ಅದೇ ಒಂದು ಎಕ್ಸರ್ಸೈಸ್ ಸರ್ ನಮಗೆ. ಹಾಗಾಗಿ ಅಥ್ಲೆಟಿಕ್ ಆಗಿಬಿಟ್ಟು ಈಗ ನಾನು ಡೈಲಿ ಮ್ಯಾರಥಾನ್, ನನಗೆ ಒಂದು 73 ಮ್ಯಾರಥಾನ್ ಆಯ್ತು ಸರ್ ನನಗೆ ಈಗ ಓಡುದು. ನಾನು ಅದರಲ್ಲಿ ಮಾಡಿದ್ದು ಫುಲ್ ಮ್ಯಾರಥಾನ್ 42 ಕಿಲೋಮೀಟರ್, ಮತ್ತೆ 10, 21 ಎಲ್ಲಾ ಕಡೆ ನಾವು ಹೋಗ್ತಾ ಇದ್ದೇವೆ. ಎಲ್ಲ ಸಂಡೇ ಸಂಡೇ ಎನಿ ಸಂಡೇ ನಾವು ಎಲ್ಲಾ ಕಡೆ ಹೋಗ್ತಾ ಇದ್ದೇವೆ ಸರ್ ಮ್ಯಾರಥಾನ್ಗೆ. ಕೇರಳದಲ್ಲಿ ಹೊರ ರಾಜ್ಯಕ್ಕೂ ಒಳ ರಾಜ್ಯಕ್ಕೆ ಎಲ್ಲಾ ಕಡೆ ನಾವು ಹೋಗ್ತಾ ಇದ್ದೇವೆ ಸರ್ ಮ್ಯಾರಥಾನ್ಗೆ. ಕರ್ನಾಟಕ ಒಳಗಂತೂ ಎಲ್ಲಾ ಕಡೆ ನಾನು ಹೋಗಿ ಬಂದೆ, ಕರ್ನಾಟಕ ಹೊರಗಡೆ ಸರ್ ನಾವು ಎಲ್ಲಾ ಕಡೆ ವಾರ ವಾರ ಹೋಗ್ತಾ ಇರ್ತೇವೆ ಸರ್ ನಮ್ಮ ಟೀಮ್ ಅಲ್ಲಿ.
0: ನೀವು ಮ್ಯಾರಥಾನ್ ಗೆ ಹೋಗ್ಬೇಕಾದ್ರೆ ನಿಮಗೆ ಮಾಹಿತಿಗಳು ಹೇಗ್ ಸಿಗ್ತಾವೆ ಇಂಥ ಕಡೆ ಮ್ಯಾರಥಾನ್ ಇದೆ ಅಂತ ಹೇಳಿ?
1: ಅದು ನಮಗೆ PM ನಮ್ಮ ಸರ್ ಇದ್ದಾರೆ ಒಬ್ರು ಮಂಗಳೂರಿನವರು, ಅವರು ನಮಗೆ ನಮ್ಮ ಗ್ರೂಪ್ ಅಲ್ಲೆಲ್ಲ ನಮಗೆ ಹೇಳಿಕೊಡ್ತಾರೆ ಸರ್.
0: ಈಗ ನಾವು ನೋಡಿದಾಗ ಬೇರೆ ಕಡೆ ಮಾಸ್ಟರ್ಸ್ ಅಥ್ಲೆಟಿಕ್ ಅಸೋಸಿಯೇಷನ್ ಅಂತ ಇದೆ, ಈ
1: ಹೌದು
0: ತರ ಮಾಸ್ಟರ್ ಕ್ರೀಡೆಗೋಸ್ಕರ ಆ ತರ
1: ಹೌದು,
0: ಯಾವ್ದಾದ್ರು ಅಸೋಸಿಯೇಷನ್ ಅಲ್ಲಿ ಇದ್ದೀರಾ ಹೇಗೆ?
1: ಇದ್ದೇವೆ ಸರ್ ಇದ್ದೇವೆ ಸರ್. ಆದ್ರೆ ನಾನು ಕೊಡಗಿನ ಗ್ರೂಪ್ ಅಲ್ಲಿ ಇಲ್ಲ, ಬಟ್ ನಾನು ಮಂಗಳೂರು ಗ್ರೂಪ್ ಅಲ್ಲಿ ಇದ್ದೇನೆ ಸರ್. ಮಂಗಳೂರು ಗ್ರೂಪ್ ನಮಗೆ ಎಲ್ಲ ಮಾಹಿತಿಗಳು ಬರ್ತಾ ಇರ್ತವೆ. ಆದ್ರೆ ನಾನು ಕೊಡಗಿನವಳೆ, ಆದ್ರೆ ನಾನು ಮಂಗಳೂರು ನಾನು ಮಾಸ್ಟರ್ಸ್ ನನ್ನ ಸೇರಿಸಿಕೊಂಡಿದ್ದಾರೆ ಸರ್.
0: ಈಗ ನೀವು ಎಲ್ಲರ ಕ್ರೀಡೆಗೆ ಹೋಗ್ಬೇಕು ಅಂತ ಆದ್ರೆ ಯಾವ ರೀಜನ್ ನ ರಿಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಹೆಚ್ಚಾಗಿ, ಕೊಡಗು ಕಡೆನಾ ಅಥವಾ ದಕ್ಷಿಣ ಕನ್ನಡ ಕಡೆನಾ?
1: ಇಲ್ಲ ಸರ್, ನಾನು ಕೊಡಗು ದಕ್ಷಿಣ ಕನ್ನಡ ಸಮೇತವಾಗಿ ನಾನು ಓಡ್ತಾ ಇದ್ದೇನೆ ಸರ್. ಯಾಕಂದ್ರೆ ಕೊಡಗು ನಮ್ಮದೊಂದು ಗಡಿ ಭಾಗ ಕೊಡಗು, ನಮಗೆ ಏನೇ ಸೌಕರ್ಯ ಅದು ಬೇಕಿದ್ರು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋಗ್ಬೇಕಾಗ್ತದೆ ಸರ್. ನಮಗೆ ಅಕ್ಕಿ ರೇಷನ್ ಅದು ಇದು ತೋಡಿ ಇಲ್ಲಿ ಕುಂಬಳಚೇರಿ ತೆಗಿಬೇಕು, ನಾವು ನಮಗೆ ಇಲ್ಲಿ ರೋಡ್ ಇಲ್ಲದ ಕಾರಣ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಿಂದಾಗಿ ನಾವು ಬರ್ಬೇಕಾಗ್ತದೆ ಸರ್ ಮನೆಗೆ. ಹಾಗೆ ನಾನು ಎರಡೂ ಕಡೆಯಿಂದ ನಾನು ಭಾಗವಹಿಸಿದ್ದೇನೆ, ದಕ್ಷಿಣ ಕನ್ನಡದಿಂದಲೂ ಕೊಡಗಿನಿಂದಲೂ ಎರಡೂ ಕಡೆಯಿಂದ ನಾನು ಭಾಗವಹಿಸುತ್ತಿದ್ದೇನೆ ಸರ್.
0: ಪೆರಾಜೆ ಒಂದು ಕೊಡಗಿನ ಗಡಿ ಗ್ರಾಮ, ಅಂದ್ರೆ
1: ಹಾ
0: ದಕ್ಷಿಣ
1: ಗಡಿ ಗ್ರಾಮ
0: ಕನ್ನಡಕ್ಕೆ
1: ಸರ್, ಹೌದು
0: ಹೊಂದಿಕೊಂಡಿದೆ. ಹಾಗಾಗಿ
1: ಹೌದು
0: ನಿಮ್ಮ ಏನು ಆಡಳಿತಾತ್ಮಕ ಏನಾದ್ರು ಕೆಲಸಗಳಿದ್ರು ಕೂಡ ಕೊಡಗಿಗೆ ಬರಬೇಕಾಗುತ್ತೆ, ಮತ್ತೆ ಇತರ
1: ಹಾ
0: ಕೆಲಸಗಳಿಗೆ ದಕ್ಷಿಣ ಕನ್ನಡ ಕಡೆಗೆ ನೀವು ಅವಲಂಬಿತರಾಗಿರ್ತಾ ಇದ್ದೀರಿ.
1: ಹಾ ಹೌದು ಹೌದು ಸರ್ ಹೌದು ಹೌದು.
0: ಮೊದಲ ಬಾರಿಗೆ ರಾಜ್ಯ ಮಟ್ಟದ ಒಂದು ಅಥ್ಲೆಟಿಕ್ ಮೀಟ್ ಎಲ್ಲಿತ್ತು, ಎಲ್ಲಿಗೆ ಹೋಗಿದ್ರಿ? ಈಗ ಸುಳ್ಯದಲ್ಲಿ
1: ಬೆಂಗಳೂರು
0: ಮೊದಲ ಬಾರಿ ಇತ್ತು, ನಂತರ ಅದರ
1: ಬೆಂಗ್ಳೂರ್
0: ಅನುಭವಗಳಾಗಿತ್ತು?
1: ಬೆಂಗಳೂರಿಗೆ ಹೋಗಿದ್ದೇವೆ ಸರ್.
0: ಹಾ ಹಾ
1: ಬೆಂಗಳೂರು ಕಂಠೀರವ ಸ್ಟೇಡಿಯಂ ನಮಗೆ ಅಲ್ಲಿ ರಾಜ್ಯ ಮಟ್ಟದಿತ್ತು, ಅಲ್ಲಿ ಹಲವಾರು ಜಿಲ್ಲೆಗಳು ಭಾಗವಹಿಸಿದವು. ಆದ್ರೆ ನಮಗೆ ನನಗೆ ಅದ್ರ ಎಲ್ಲದರಲ್ಲಿ ನನಗೆ ಪೇಸ್ ಆಯ್ತು. 400 ಮೀಟರ್ ಅಲ್ಲಿ, 800 ಮೀಟರ್ ಅಲ್ಲಿ, 1500 ಮೀಟರ್, 3000 ಎಲ್ಲ ಮೆದರಲ್ಲಿ ನನಗೆ ಎಲ್ಲದರಲ್ಲಿ ನನಗೆ ಗೋಲ್ಡ್ ಮೆಡಲ್ ಆಯ್ತು ಸರ್. ಆಮೇಲೆ ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ ಇತ್ತು ಸರ್ ಮೊನ್ನೆ, ಅಲ್ಲಿ ಸಹ ನಾನು ಹೋಗಿ ಬಂದೆ. ಅಲ್ಲಿ ಸಹ ನನಗೆ ನಾನು ಅಲ್ಲಿ 12 ರಾಜ್ಯಗಳು ಭಾಗವಹಿಸಿದ್ದವು, ಅಲ್ಲಿ ಸಹ ನನಗೆ ಗೋಲ್ಡ್ ಮೆಡಲ್ ಆಯ್ತು ಸರ್. ತುಂಬಾ ಖುಷಿ ಆಗ್ತದೆ ಹೋದಾಗ ಬಂದಾಗ ಎಲ್ಲದ ನಾನು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಕರ್ಕೊಂಡು ಹೋಗಿ ಚೆನ್ನಾಗಿ ಕರ್ಕೊಂಡು ಬರ್ತಾರೆ ಸರ್. ಕ್ರೀಡೆ ನನಗೆ ಹವ್ಯಾಸ ಆಗಿ ಬಿಟ್ಟಿದೆ ಸರ್.
0: ಈಗ ನೀವು ಹೇಳಿದ್ರೆ 400 ಮೀಟರ್ಸ್, 800 ಮೀಟರ್ಸ್ ಈ ತರದ ಫೀಲ್ಡ್ ಅಂಡ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ರಿ ಅಂತ, ಅಲ್ಲಿಂದ ಮ್ಯಾರಥಾನ್ ಗೆ ಹೇಗೆ ನೀವು ಬಂದ್ರಿ, ಅಲ್ಲಿಂದ ಹೇಗೆ ಆ ಜರ್ನಿ ಶುರು ಆಗ್ತಾ ಹೋಯ್ತು?
1: ಮ್ಯಾರಥಾನ್ ಫಸ್ಟ್ ಟೈಮ್ ನಮ್ಮ ಕುಂಬಳಚೇರಿಯಲ್ಲಿ ಸರ್, ಪೆರಾಜೆಯಿಂದ ನಮ್ಮ ಕುಂಬಳಚೇರಿಗೆ ಒಂದು ರನ್ನರ್ ಇಟ್ಟಿದ್ರು, ಮ್ಯಾರಥಾನ್ ಇಟ್ಟಿದ್ರು ಆವಾಗ. ಅದರಲ್ಲಿ ನನಗೆ ಅದು ಫಸ್ಟ್ ನಂದು ಮ್ಯಾರಥಾನ್, ಪೆರಾಜೆ ಜ್ಯೋತಿ ಹೈಸ್ಕೂಲ್ ಇಂದ ಕುಂಬಳಚೇರಿಗೆ ಒಂದು ಮ್ಯಾರಥಾನ್ ಇಟ್ಟಿದ್ರು. ಅಲ್ಲಿ ಅಲ್ಲಿ ನನಗೆ ಪೇಸ್ ಆಯ್ತು. ಅಲ್ಲಿಂದ ಪೊನ್ನಂಪೇಟೆ ಹೋದೆ, ಪೊನ್ನಂಪೇಟೆಯಿಂದ ಬಳ್ಳಾರಿ ಹೋದೆ, ಬಳ್ಳಾರಿಯಿಂದ ಹಾಗೆ ಗದಗ, ಅಲ್ಲಿ ಇಲ್ಲಿ ಧಾರವಾಡ, ಹುಬ್ಬಳ್ಳಿ, ಮಹಾರಾಷ್ಟ್ರ ಅಲ್ಲೆಲ್ಲ ಕಡೆ ಹೋಗ್ಲಿಕ್ಕೆ ನನಗೆ ಸ್ಟಾರ್ಟ್ ಆಯ್ತು. ಅದು ಅದು ನನಗೆ ಮ್ಯಾರಥಾನ್ ಉಂಟು ನನಗೆ ಗೊತ್ತಿರಲಿಲ್ಲ ಸರ್. ಆಮೇಲೆ

0: ಎಲ್ಲ ಹೀಗೆ ಜನಗಳೊಟ್ಟಿಗೆ ಸೇರಿಕೊಂಡು ಸ್ಪೋರ್ಟ್ಸ್ ಒಂದು ಗ್ರೂಪ್ ಇರ್ತದೆ, ಆ ಗ್ರೂಪ್ ಅಲ್ಲಿ ಒಬ್ಬರೊಂದೊಬ್ರು ಹಾಕೊಳ್ತಾರೆ. ಆಮೇಲೆ ನಾನು ಡೈಲಿ ಮ್ಯಾರಥಾನ್ ಗೆ ಹೋಗ್ತಾ ಇರ್ತೇನೆ. ಈಗ ವರ್ಷ ಅಲ್ಲಿ ಒಂದು ನಾನು ಮಾಸ್ಟರ್ಸ್ ಮಾಡ್ತೇನೆ ಸರ್, ಯಾಕಂದ್ರೆ ಮಾಸ್ಟರ್ಸ್ ಅಲ್ಲಿ ಇದ್ದೇನೆಲ್ಲ. ಮ್ಯಾರಥಾನ್ ಗೆ ಹೋದ್ರೆ ನಮಗೆ ಅದನ್ನ ತುಂಬಾ ಅನುಕೂಲ ಆಗ್ತದೆ ಸರ್. ಎಲ್ಲ ಅದ್ ಬೇರೆ ಹೊರಗಡೆ ಎಲ್ಲ ಓಡಿದ್ರೆ ನಾವು ಫಸ್ಟ್ ಪ್ಲೇಸ್ ಅವರು ನಮಗೆ ಶೂ ಕೊಡ್ತಾರೆ, ಎಲ್ಲ ಎಲ್ಲ ವ್ಯವಸ್ಥೆಗಳು ಕೊಡ್ತಾರೆ ಸರ್. ಮನೆಗೆ ಏನು ಬೇಕು ಅದನ್ನೆಲ್ಲ ಒಂದೊಂದು ಕಡೆಯಲ್ಲಿ ಮನೆಗೆ ಬೇಕಾದೆಲ್ಲ ಸಾಮಾನುಗಳನ್ನು ಕೊಡ್ತಾರೆ. ಮತ್ತೆ ಅಲ್ಲಿ ಒಳ್ಳೆ ಫೆಸಿಲಿಟಿ ಕೊಡ್ತಾರೆ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಕರ್ನಾಟಕದ ಒಳಗಂತೂ ಫ್ರೀ ಹೋಗಿ ಫ್ರೀ ಆಗಿ ಬರ್ತೀವಿ. ಹೊರಗಡೆ ನಾವು ಟ್ರೈನ್ ಅಲ್ಲಿ ಹೋದ್ರು ಅಷ್ಟೇನು ಖರ್ಚಿಲ್ಲ, ನಾವು 4-5 ಮಂದಿ ಹೋಗ್ಕೊಂಡು 4-5 ಮಂದಿ ರೂಮ್ ಅಲ್ಲಿ ಇದ್ದುಕೊಂಡು ಬರೋದು ಸರ್. ಹಾಗಾಗಿ ನಮಗೆ ಮ್ಯಾರಥಾನ್ ಎಲ್ಲ ನನಗೆ ಕ್ಯಾಶ್ ಪ್ರೈಸ್ ಗಳೇ ಸಿಗೋದು ಸರ್. ಅಥ್ಲೆಟಿಕ್ ಅಲ್ಲಿ ಹೋದ್ರೆ ಮೆಡಲ್ ಮಾತ್ರ ಸಿಗ್ತದೆ, ಮತ್ತೆ ಒಂದು ಹೆಸರು ಇರುತ್ತೆ ಅಥ್ಲೆಟಿಕ್ ಪ್ಲೇಯರ್ ಅಂತ ಒಂದು ಹೆಸರು ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತೆ ಮ್ಯಾರಥಾನ್ ಗೆ ಹೋದ್ರೆ ನಮಗೆ ಮೆಡಲ್ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ, ಅಮೌಂಟ್ ಕೊಡ್ತಾರೆ. ಅಲ್ಲಿ ಪ್ಲೇಸ್ ಆಗ್ಬೇಕು, ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸ್ ಆಗ್ಬೇಕು. ಇಲ್ಲ ಕೆಲವು ಕಡೆ ಒಂದು 4-5-6 ಪ್ಲೇಸ್ ವರೆಗೆ ಇರ್ತಾರೆ, ಆದ್ರೂ ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲಾ ಕಡೆ ಇರ್ತಾರೆ ಸರ್. ಅದು ಹೊರಗಡೆ ಹೋದ್ರೆ ಫಸ್ಟ್ ಪ್ಲೇಸ್ ಬಂದವರಿಗೆ ಇಂತಿಂತ 15-20 ಸಾವಿರದ ಶೂ ಎಲ್ಲ ಇರ್ತಾರೆ. ಹಾಗೆ ನನಗೆ ಒಂದು ಮಹಾರಾಷ್ಟ್ರ ನಾನು ಫಸ್ಟ್ ಪ್ಲೇಸ್ ಬಂದ್ರೆ ನನಗೊಂದು ಶೂ ಸಿಕ್ಕಿತ್ತು ಸರ್. ಹಾಗೆ ಎಲ್ಲ ವ್ಯವಸ್ಥೆಗಳು ಸಹ ಚೆನ್ನಾಗಿರುತ್ತೆ ಸರ್. ಕ್ಯಾಶ್ ಸಿಗ್ತದೆ ಅಲ್ಲೆಲ್ಲ ಹೋದ್ರೆ, ಮ್ಯಾರಥಾನ್ ಗೆ ಹೋದ್ರೆ ಕ್ಯಾಶ್ ಪ್ರೈಸ್ ಸಿಗ್ತಾರೆ. ಇದು ಅಥ್ಲೆಟಿಕ್ ಅಲ್ಲಿ ಹೋದ್ರೆ ಕೇರಳದಲ್ಲಿ ಮಾತ್ರ ಒಂದು ಅಮೌಂಟ್ ಇರ್ತಾರೆ ಅಥ್ಲೆಟಿಕ್ಗೆ. ನಮ್ಮ ಕರ್ನಾಟಕದಲ್ಲಿ ಅಂತೂ ಎಲ್ಲೂ ಇಟ್ಟಿಲ್ಲ. ಕೋರ್ಟ್ ಗೆ ಬಂದ್ರೆ ಹೋಗ್ತಾರೆ, ಮತ್ತೆ ಊಟ ಕಾಫಿ ಕೊಡ್ತಾರೆ, ಗೆದ್ದವರಿಗೆ ಮೆಡಲ್ ಸರ್ಟಿಫಿಕೇಟ್ ಕೊಡ್ತಾರೆ ಸರ್ ಅಷ್ಟೇ. ಕೇರಳದ ತಲಚೇರಿಯಲ್ಲಿ ನಮ್ಮ ಮಾಸ್ಟರ್ಸ್ ಗೆ ಅಮೌಂಟ್ ಕೊಡ್ತಾರೆ ಸರ್, ವರ್ಷ ಸಂಪ್ರತಿ ಕೊಡ್ತಾರೆ ಸರ್ ಅಲ್ಲಿ. ಅದು ಕರ್ನಾಟಕದಲ್ಲಿ ಹಾಗೆ ಮಾಡಿದ್ರೆ ಇನ್ನು ಒಳ್ಳೇದಿತ್ತು ಸರ್.
1: ಹೌದು, ಯಾಕಂದ್ರೆ ಬರುವಂತ ಆಟಗಾರರು ಒಂದಷ್ಟು ಖರ್ಚು ಹಾಕೊಂಡು ಬಂದಿರ್ತಾರೆ.
0: ಹೌದು ಸರ್, ಹೌದು ಸರ್. ಅಂದ್ರೆ ಈಗ 30 ವರ್ಷ ಮೇಲ್ಪಟ್ಟಂದ್ರೆ ವಯಸ್ಸಾದ್ರು ಸಹ, 90 ವರ್ಷದವ್ರು ಒಬ್ರು ಬೆಂಗಳೂರಲ್ಲಿ ಇರ್ತಾರೆ, ಅವರು ಸಹ ಕಷ್ಟಪಟ್ಟು ಬಂದು ಅವರು ಸಹ ವಿನ್ ಆಗ್ತಾರೆ ಸರ್. ಅವರು ಪಾಪ ಬಂದು ಮೆಡಲ್ ಸರ್ಟಿಫಿಕೇಟ್ ತಂದು ಹಾಗೆ ಹೋಗ್ತಾರೆ. ಈಗ ಬಂದ್ ನಮಗೆ ಜಾಸ್ತಿ ಕೊಡೋದು ಏನು ಏನ್ ಬೇಡ ಸರ್. ನಮಗೆ ಹೋಗೋ ಬರೋ ಖರ್ಚು ಒಂದು ಊಟ ಕಾಫಿ ಅಷ್ಟೊಂದು ಕರೆಕ್ಟ್ ಆಗಿ ಕೊಟ್ಟರು ಅದಾಗ್ತಿತ್ತು. ಇವಾಗ ಏನಿಲ್ಲ ಸರ್, ಊಟ ಕಾಫಿ ಹೊರಗಡೆಯಿಂದಲೇ ಮಾಡಿಕೊಳ್ಬೇಕು. ಆದ್ರೂ ನಾವು ಬಿಡ್ತಾ ಇಲ್ಲ, ಯಾಕಂದ್ರೆ ನಮ್ಮದೇ ರಾಜ್ಯದಲ್ಲಿ ಆಡುವಾಗ ನಾವು ಹೋಗಿ ಗೆಲ್ಲಲೇಬೇಕು ಅಂತ ನಮಗೊಂದು ಆಸೆ ಇರ್ತಾರೆ ಸರ್. ಎಂತದ್ರಾಗ್ಲಿ ಆದ್ರಾಗ್ಲಿ ಹೋಗ್ಲಿ, ನಾವು ಹೋಗಿ ಅಲ್ಲಿ ಭಾಗವಹಿಸಿ ವಿನ್ ಆಗಿ ನಾವು ಬರ್ತೀವಿ ಸರ್. ಆದ್ರೆ ಏನು ಕೊಡಲ್ಲ ಸರ್ ಅಲ್ಲೆಲ್ಲ. ಅದು ಇನ್ನಾದ್ರು ಜನಗಳಿಗೆ ಸ್ವಲ್ಪ ಗೊತ್ತಾಗ್ಲಿ, ಆದ್ರೆ ನಮ್ಮ ಒಂದು ಹೋಗೋ ಬರೋ ಖರ್ಚು ನಮಗೆ ಕೊಟ್ರೆ ಸಾಕು ಅಷ್ಟೇ. ಈಗ ಮ್ಯಾರಥಾನ್ ಹೋದ್ರೆ ಸರ್, ನಾವು ಈಗ ಮೊನ್ನೆ ನಾನು ಕೇರಳಕ್ಕೆ ಹೋದೆ, ಫಸ್ಟ್ ಪ್ಲೇಸ್ ಆಯ್ತು, ನನಗೆ 10,000 ಸಿಕ್ಕಿತ್ತು. ಈಗ ಆಮೇಲೆ ಬೆಳಗಾವಿ ಎಲ್ಲಾ ಕಡೆ ಹೋಗ್ತೀವಿ, ಅಲ್ಲಿ 5,000 10,000ಕ್ಕಿಂತ ಜಾಸ್ತಿ ನಮಗೆ ಅಮೌಂಟ್ ಕೊಡ್ತಾರೆ. ಏನು ಖರ್ಚು ಒಂದು 2-3 ಸಾವಿರ ಖರ್ಚಾಗುತ್ತೆ ಅಷ್ಟೇ, ಅಷ್ಟದು ಕೊಡ್ತಾರಲ್ಲ, ಅದನ್ನು ಇದರನ್ನು ಅದರಲ್ಲಿ ಪಿಕಪ್ ಮಾಡ್ತಾ ಇರ್ತೇವೆ ಸರ್.
1: ನೀವು ಮ್ಯಾರಥಾನ್ ಅಲ್ಲಿ ಭಾಗವಹಿಸ್ತಾ ಹೇಳಿದ್ರೆ ಅದು 21 ಕಿಲೋಮೀಟರ್ ಅಥವಾ 47 ಕಿಲೋಮೀಟರ್?
0: ಮ್ಯಾರಥಾನ್ ರನ್ನರ್ ಅಂತ ಹೇಳುದು 42 ಕಿಲೋಮೀಟರ್ ಆಗ್ಬೇಕು ಸರ್. ಅದಿಷ್ಟು ಟೈಮಿಂಗ್ಸ್ ಇದೆ, ಕಟ್ ಆಫ್ ಟೈಮ್ ಇದೆ ಅವರದು. 6 ಗಂಟೆ ಒಳಗಡೆ ಕಟ್ ಆಫ್ ಆಗ್ಬೇಕು. ಮತ್ತೆ ಕೆಲವೊಂದಕ್ಕೆ ಟೈಮಿಂಗ್ಸ್ ಇರ್ತಾರೆ, ಕೆಲವೊಂದು ಕಡೆ ಟೈಮಿಂಗ್ಸ್ ಇರ್ತಾರೆ, ಕೆಲವೊಂದು ಕಡೆ ಟೈಮಿಂಗ್ಸ್ ಇರುದಿಲ್ಲ. ಆದ್ರೂ ನಾನೀಗ 10 ಕಿಲೋಮೀಟರ್ 53 ನಿಮಿಷದಲ್ಲಿ ಓಡ್ತಾ ಇದ್ದೇನೆ. ಸ್ಟಾರ್ಟ್ ಅಲ್ಲಿ ನಂದು 10 ಕಿಲೋಮೀಟರ್ ಓಟ 1 ಗಂಟೆ 6 ನಿಮಿಷಕ್ಕೆ ಇತ್ತು ಸರ್. ಈಗ 53-52ಗೆ ಬರ್ತಾ ಇದ್ದೇನೆ ಈಗ. ಆದ್ರೆ ನಮಗೆ ಒಂದು ಸರಿಯಾದ ವ್ಯವಸ್ಥೆ ಇದ್ರೆ ಸರ್, ಒಂದು 45-47ಕ್ಕೆಲ್ಲ ಬರ್ಬೋದು 10 ಕಿಲೋಮೀಟರ್.
1: 42 ಕಿಲೋಮೀಟರ್ ನಿಮ್ಮ ಒಂದು ಕೆಟಗರಿ ಆಗಿರೋದ್ರಿಂದ ಆ ಒಂದು ಕೆಟಗರಿಯಲ್ಲಿ ಅಂದ್ರೆ ಫುಲ್ ಮ್ಯಾರಥಾನ್ ಎಷ್ಟು ಸಮಯದಲ್ಲಿ ಮುಗಿಸಿದಿರಿ? ಇದುವರೆಗೆ ನಿಮ್ಮ ಬೆಸ್ಟ್ ಟೈಮಿಂಗ್ಸ್ ಏನು?
0: ಬೆಸ್ಟ್ ಟೈಮ್ಸ್ ನನ್ನದು ಫಸ್ಟ್ ಟೈಮ್ ಸರ್ ಓಡಿದ್ದು, ಆದ್ರೆ ಬೆಳಿಗ್ಗೆ 4 ಗಂಟೆ ಬಿಟ್ಟಿದ್ದಾರೆ ನಮ್ಮ ನನಗೆ ಅವತ್ತು. ಅದರಲ್ಲಿ ನನಗೆ 5:59 ಆಯ್ತು, 6 ಗಂಟೆಗೆ 1 ನಿಮಿಷ ಕಡಿಮೆ ಸರ್ ಅಷ್ಟೇ.
1: ಅದು ಫಸ್ಟ್ ಪ್ಲೇಸ್ ಬಂತ ಹೇಗೆ?
0: ಫಸ್ಟ್ ಪ್ಲೇಸ್ ಬಂತು ಸರ್ ನನಗೆ, ಅಲ್ಲಿ ಫಸ್ಟ್ ಪ್ಲೇಸ್ ಬಂತು ನನಗೆ.
1: 6 ಗಂಟೆ ಕಾಲ
0: ಓಡಬೇಕಾಗುತ್ತೆ. 6 ಗಂಟೆಗಲ್ಲ, ಅದು ಸ್ಟಾರ್ಟ್ ಅಲ್ಲಿ ಸರ್. ಅದ್ರ ಮೇಲೆ ಪ್ರಾಕ್ಟಿಕ್ಸ್ ಇಲ್ಲದೆ ಓಡಿದ್ವಿ ಸರ್. ಮತ್ತೆ ಈ 5, 10, 20 ನಮಗೆ ಎನಿ ಟೈಮ್ ಪ್ರಾಕ್ಟಿಕ್ಸ್ ಇರುತ್ತೆ. ಈ 42 ನಮಗೆ ಪ್ರಾಕ್ಟಿಕ್ಸ್ ಇರಲಿಲ್ಲ. ಆದ್ರೂ ನನಗೊಂದು ಅದು ಓಡ್ಬೇಕು ಅಂತ 2026 ನನಗೊಂದು ಫುಲ್ ಮ್ಯಾರಥಾನ್ ಮಾಡ್ಬೇಕು ಅಂತ ಆಸೆ ಇಟ್ಟುಕೊಂಡಿದ್ದೆ. ಅದು ಜನವರಿಯಲ್ಲಿ ಬಂತು. ಜನವರಿಯಲ್ಲಿ ಅದನ್ನ ನಾನು ಟೈಮಿಂಗ್ ಇತ್ತು, ಅದನ್ನು ಒಂದು ಒಂದು ವಾರಕ್ಕೆ ಮುಂದೆ 21 ಕಿಲೋಮೀಟರ್ ಓಡಿದ್ದೆ. ನೋಡುವ ಇದೆ ನಾನು ಏನು ಮಾಡುದು ಅಂತ ನೋಡಿಕೊಂಡು, ನೋಡು ಆಗ್ತದ ಇಲ್ಲವ ಅಂತ ನೋಡು. ಆಗ್ತದೆ, ನಾನು ಗುರಿ ಇಟ್ಟುಕೊಂಡಿರ್ತೇನಲ್ಲ, ನಾವು 6 ಗಂಟೆ ಒಳಗೆ ಆಗ್ಬೋ ಅಂತ ಒಂದು ಗುರಿ ಇಟ್ಟುಕೊಂಡಿದ್ದೇನೆ. ಆ ಟೈಮಿಂಗ್ಸ್ ಒಳಗೆ ಓಡಿ ಬಂದೆ ಸರ್ ನಾನು. ಅದೊಂದು ಮಾಡ್ಬೇಕು ಅಂತ ಆಸೆ ಇತ್ತು, ಅದನ್ನು ಮಾಡಿದೆ. ಆದ್ರೆ ಫುಲ್ ಎಲ್ಲರೂ ಹೇಳ್ತಾರೆ ಮ್ಯಾರಥಾನ್ ಅಂದ್ರೆ ಫುಲ್ ಮ್ಯಾರಥಾನ್ ಓಡ್ಬೇಕು, 42 ಕಿಲೋಮೀಟರ್ ಓಡಿದ್ರೆ ಮಾತ್ರ ಮ್ಯಾರಥಾನ್ ರನ್ ಇರುತ್ತೆ ಹೆಸರು ಅಂತ. ಹಾಗಾಗಿ ಅದನ್ನೊಂದು ಮಾಡಿಬಿಟ್ಟೆ ಸರ್ ನಾನು.
1: ಈಗ ನಾವು ಮ್ಯಾರಥಾನ್ ಇವೆಂಟ್ಸ್ ನೋಡ್ತಾ ಇರ್ತೀವಿ, 42 ಹಾಫ್ ಮ್ಯಾರಥಾನ್, 21, 10 ಮತ್ತೆ 5 ಕಿಲೋಮೀಟರ್, ಈ ತರದ ಕ್ಯಾಟಗರಿಗಳನ್ನ ಕೂಡ ಕೊಡ್ತಾ ಇದ್ದಾರೆ.
0: ಹೌದು ಸರ್, ಹೌದು.
1: 42 ಕಿಲೋಮೀಟರ್ ಓಡಿದ್ರೆ ಒಬ್ಬ ಫುಲ್ ಮ್ಯಾರಥಾನ್ ಅಂತ.
0: ಫುಲ್ ಮ್ಯಾರಥಾನ್ ಅಂತ. ಹೌದು, ನೆಕ್ಸ್ಟ್ ಮಂತ್ ಇಂದ ಅಲ್ಟ್ರಾ ಓಡ್ಬೇಕು ಇದ್ದೇನೆ ಸರ್. ಅದೇ ಈ ವರ್ಷದ ಆಯ್ತು ಅಲ್ಟ್ರಾ, ಇನ್ ನೆಕ್ಸ್ಟ್ ಅಲ್ಟ್ರಾ ಓಡ್ಬೇಕು ಅಂತ 50 ಕಿಲೋಮೀಟರ್ ಅಲ್ಟ್ರಾ ಓಡ್ಬೇಕು ಅಂತ ಇದೆ. ನೆಕ್ಸ್ಟ್ 100 ಕಿಲೋಮೀಟರ್ ಓಡ್ಬೇಕು ಅಂತ ಇದ್ದೇನೆ ಸರ್. ಅದನ್ನು ಮಾಡಿ ಮುಗಿಸ್ಬೇಕು ಸರ್, ಮಾಡ್ಬೇಕು ಅಂತ ಆಸೆ ಇದೆ ಮನಸ್ಸಲ್ಲಿ, ಅದನ್ನ ಈಡೇರಿಸ್ತೇನೆ ಸರ್ ನಾನು.
1: ಖಂಡಿತ ನಿಮ್ಮ ಆಸೆಯನ್ನ ಈಡೇರಿಸಿ ಆದಷ್ಟು ಬೇಗ ಅದರಲ್ಲೂ ಕೂಡ ಒಂದು ಸಾಧನೆಯನ್ನ ಮಾಡಿ.
0: ಥ್ಯಾಂಕ್ ಯು ಸರ್. ಮತ್ತೆ ನನಗೆ ಈ ಓಟ ನೋಡಿ ನನಗೊಂದು ರಾಷ್ಟ್ರೀಯ ಕ್ರೀಡಾರತ್ನ ಅವಾರ್ಡ್ ಸಿಕ್ಕಿತ್ತು. ಮತ್ತೆ ನನ್ನನ್ನು ನಮ್ಮ ಊರಲ್ಲೆಲ್ಲ ಗುರುತಿಸಿದ್ದಾರೆ. ಕುಂಬಳಚೇರಿಯಲ್ಲಿ ಚಿಗುರುನವರು ನನ್ನನ್ನು ಗುರುತಿಸ್ತಾರೆ, ಕುಂಬಳಚೇರಿ ಪೆರಾಜ ಕುಂಬಳಚೇರಿಯಲ್ಲಿ ಅವರು ಗುರುತಿಸಿದ್ದಾರೆ. ಮತ್ತೆ ಇಲ್ಲಿ ತೋಡಿಕಂದಲ್ಲಿ ಗುರುತಿಸ್ತಾರೆ. ಮತ್ತೆ ನನಗೆ ಧಾರವಾಡ

0: ಸ್ವರ್ಣ ಭೂಮಿ ಫೌಂಡೇಶನ್ ಕರ್ನಾಟಕ ಅಕ್ಷರ ಭೂಮಿ ತಂದು ಅವಾರ್ಡ್ ಸಿಕ್ಕಿತ್ತು. ಆಮೇಲೆ ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ ಕ್ರೀಡಾರತ್ನ ಅಂತ ಅವಾರ್ಡ್ ಸಿಕ್ಕಿತ್ತು ಸರ್ ನನಗೆ. ಆಮೇಲೆ ಇನ್ನೂ ಎರಡು ಮೂರು ಅವಾರ್ಡ್ಗಳು ನನಗೆ ಇದೆ ಸರ್. ಒಂದು ಗುಲ್ಬರ್ಗದಲ್ಲಿ ಇದೆ, ಒಂದು ಧಾರವಾಡದಲ್ಲಿ, ಒಂದು ಹುಬ್ಬಳ್ಳಿಯಲ್ಲಿ ಇನ್ನೊಂದು ಇದೆ ಸರ್. ನಮ್ಮ ಓಟವನ್ನು ಗುರುತಿಸಿ ಅವರು ನಮಗೆ ಕೊಡ್ತಾರೆ ಸರ್.
1: ಅವನ ಸಂದರ್ಭದಲ್ಲಿ ಸಂತೋಷ ಆಗುತ್ತೆ, ಯಾಕಂತೇಳಿದ್ರೆ ನಾವು ಒಂದು ನಮ್ಮ ಕ್ರೀಡೆಯಲ್ಲಿ ಇದ್ದಾಗ ಅದನ್ನ ಬೇರೊಂದು ಸಂಸ್ಥೆಗಳು ಗುರುತಿಸಿ ಸನ್ಮಾನಿಸಿದಾಗ ಒಂದು ಸಂತೋಷ ಆಗ್ತಾ ಇರುತ್ತೆ ನಮಗೆ.
0: ಹೌದು ಸರ್, ಹೌದು ಹೌದು, ಊರಿನವರೆಲ್ಲ ಸಪೋರ್ಟ್ ಇದೆ ಸರ್ ನನಗೆ. ಆದ್ರೆ ನಾನು ಕೊಡಗು ಮತ್ತು ದಕ್ಷಿಣ ಕನ್ನಡ ಎರಡೂ ಕಡೆ, ಯಾಕಂದ್ರೆ ನಮ್ಮದೊಂದು ಗಡಿ ಭಾಗ ಇದ್ದ ಕಾರಣ ಸರ್, ನನ್ನನ್ನು ಕೊಡಗಿನ ಜನರು ಒಂದು ಖುಷಿ ಪಡ್ತಾರೆ. ಇಲ್ಲಿ ತೊಡಿಕ ನಮ್ಮ ಊರಿನವರು ಸಹ ನನ್ನ ಮೇಲೆ ಒಂದು ಹೆಮ್ಮೆ ಇರ್ತಾರೆ ಸರ್. ಆದ ಕಾರಣ ನಾನು ಕೊಡಗು ಮತ್ತು ದಕ್ಷಿಣ ಕನ್ನಡ ಎರಡೂ ಜಿಲ್ಲೆಯಿಂದ ನಾನು ಭಾಗವಹಿಸ್ತೇನೆ ಸರ್.
1: ಒಂದು ಗಡಿ ಭಾಗದವರೆಗೆ ಇದೊಂದು ಅಡ್ವಾಂಟೇಜ್ ಇರುತ್ತೆ, ಅಂದ್ರೆ ಪ್ರಾದೇಶಿಕವಾಗಿನೂ ಮತ್ತೆ ಆ ಕಡೆಗೆ ವ್ಯವಹಾರಿಕವಾಗಿನೂ ಭಾಗವಹಿಸೋದಕ್ಕೆ.
0: ಹೌದು ಸರ್, ಹೌದು ಹೌದು
1: ಈಗ ನೀವು ಹೇಳಿದ್ರು ಸುಮಾರು ಇವೆಂಟ್ ಗಳಲ್ಲಿ ಭಾಗವಹಿಸಿದ್ದೀರಿ,
0: ಹೌದು
1: ಅವೆಲ್ಲದರಲ್ಲಿ
0: ಸರ್.
1: ಒಂದು ಎಷ್ಟು ಮೆಡಲ್ ಬಂದಿರಬಹುದು?
0: ನಾನು ಟೋಟಲ್ 68 ಮ್ಯಾರಥಾನ್ ಆಯ್ತು ಸರ್ ಇವಾಗ ಟೋಟಲ್ ಓಡು. ನಾನು 68 ಮೊನ್ನೆಗೆ ಆಯ್ತು ಸರ್. 73 ಮೆಡಲ್ ಇದೆ ಸರ್ ಇದರಲ್ಲಿ. ಆಮೇಲೆ ಅಥ್ಲೆಟಿಕ್ ಇದು ಸುಮಾರು ಇದೆ. ಅಥ್ಲೆಟಿಕ್ ಅಂದ್ರೆ ನಾನು ಮೂರು ನಾಲ್ಕು ಒಂದೇ ಇವೆಂಟ್ ಒಂದು ದಿವಸಕ್ಕೆ ಮಾಡಿಬಿಡ್ತೇನೆ. ಅದ್ರಲ್ಲಿ ನಮಗೆ ಒಂದು ನಾಲ್ಕು ಮೆಡಲ್ ನಾವು ಅಥ್ಲೆಟಿಕ್ ಅಲ್ಲಿ ಮಾಡ್ತೇವೆ ಸರ್. ಅಂತ ಮೆಡಲ್ ನನಗೆ ಒಂದು ಒಂದು 8-9 ಬಾರಿ ಸಿಕ್ಕಿದೆ ಸರ್ ನನಗೆ ಅಂತ ಮೆಡಲ್.
1: ಸರಿಸುಮಾರು 100ಕ್ಕಿಂತ ಹೆಚ್ಚು ಮೆಡಲ್ ಗಳು
0: ಮೆಡಲ್
1: ಬಂದಿದೆ.
0: ಆಗಿದೆ ಆಗಿದೆ ಇಟ್ಟುಕೊಂಡಿದ್ದೇನೆ.
1: ಹೋದ ಕಡೆ ಎಲ್ಲ ಮೆಡಲ್ ಮಾಡ್ಕೊಂಡ್ ಬರ್ತಾ ಇದ್ದೀರಿ?
0: ನಾನು ಹೋದಲ್ಲೆಲ್ಲ ಇದುವರೆಗೆ ನಾನು ಮೆಡಲ್ ಮಾಡಿಕೊಂಡು ಬಂದೆ ಸರ್. ಇನ್ನು ಮುಂದೆ ಸಹ ನಾನು ಮೆಡಲ್ ಮಾಡ್ತೇನೆ ಸರ್.
1: ಈಗ ಮ್ಯಾರಥಾನ್ ಗೆ ಹೋಗುವಾಗ ಅಂದ್ರೆ ಈ ತರ ಮಾಸ್ಟರ್ಸ್ ಅಂತ ಹೇಳಿದಾಗ ನೀವೊಂದು ಏಜ್ ಲಿಮಿಟ್ ಇರ್ತದೆ, ಅಂದ್ರೆ 30-35 ವರ್ಷಕ್ಕಿಂತ ಮೇಲ್ಪಟ್ಟವರು ಅಂತ ಹೇಳಿ, ಅಂದ್ರೆ
0: ಹೌದು
1: ಅಷ್ಟು ಈಗ ನೋಡೋದಾದ್ರೆ ನಮ್ಮೊಂದು ಯುವಕರು ಇರ್ತಾರೆ, ಏನೋ ನಮ್ಮ 18 ಅಥವಾ 15 ಮೇಲಿನ ಯುವಕರು, ಇವರಿಗೆ ಒಂದು ಇರುವಂತಹ ಸ್ಟಾಮಿನಾ ಈ ಒಂದು ಕ್ಯಾಟಗರಿಲಿ ಹೆಚ್ಚಿರೋದಿಲ್ಲ. ಅಂದ್ರೆ ಈಗ ನಿಮ್ಮ ಒಂದು ಏಜ್ ಕ್ಯಾಟಗರಿಗೆ ಬಂದಾಗ ನಿಮ್ಮ ಪ್ರತಿಸ್ಪರ್ಧಿಗಳು ಇರ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಅಥವಾ ರಾಜ್ಯಗಳಿಂದ ಬಂದಿದ್ರೆ, ಅವರ
0: ಹೌದು
1: ಒಂದು ಓಟ ಹೇಗಿರುತ್ತೆ? ಅಂದ್ರೆ ಕಂಪೇರಬಲ್ ನೋಡಿದಾಗ ಅವರು ಅದಕ್ಕಿಂತ ಸ್ಟ್ರಾಂಗ್ ಇರ್ತಾರ ಅಥವಾ ಒಂದು ಏಜ್ ಕ್ಯಾಟಗರಿಗಿಂತ ಸುಮ್ಮನೆ ಬಂದಿರ್ತಾರ ಹೇಗೆ?
0: ಸರ್ ನೋಡ್ಲಿಕ್ಕೆ ಸ್ಟ್ರಾಂಗ್ ಆಗಿರ್ತಾರೆ ಸರ್. ಅವ್ರಿಗೆ ಏನಂದ್ರೆ ಅವರು ಈಗ ಕೆಲವರು 400 ಮೀಟರ್ ಓಡಿದನ್ನು 100 ಅಲ್ಲಿ ಓಡಿದಾಗ ಓಡ್ತಾರೆ ಸರ್. ಆದ್ರೆ ನಾನೇನು ಮಾಡ್ತೇನೆ ಅಂತಂದ್ರೆ 100 ಓಡುವಾಗ ನಾನು 300 ಮೀಟರ್ ಅವ್ರ ಹಿಂದ್ಗಡೆ ನಿಲ್ತೇನೆ ನಾನು, ಮತ್ತೆ 100 ಮೀಟರ್ ಯಾವ್ದು ಓಡ್ತಾ ಸರ್. ಆದ್ರೆ ಅವ್ರ ನನಗೆ ಆಗ್ತದೆ, ಓ ಇವ್ರ ಆಗಲ್ಲ ಅಂತ ಆಗ್ತದೆ ಲಾಸ್ಟ್ ಗೆ ನನಗೆ ಆಗುದಾ ಏನೋ, ಯಾವ್ದು ಏನು ಹಿಂದೆ ಬರೆಯುವುದ ಏನಂತ ಬೇಡ ನೋಡೋ, ಬಂದದ್ ಬಂದಾಯ್ತಲ್ಲ ನನ್ಗೆ ಪೇಸ್ ಆಗಿ ಆಗ್ತದೆ ಅಂತ ನಾನು ದೃಢ ಮನಸ್ಸು ಇಟ್ಟುಕೊಂಡು ಓಡುದು ಸರ್ ನಾನು. ಆದ್ರೆ ಅವರಿಗೆ ಬಂದವರಿಗೆ ಸಹ ಫಸ್ಟ್ ತಗೊಂಡ್ ಥರ್ಡ್ ಮೆಡಲ್ ಆಗಿದೆ. ಕೆಲವರಿಗೆಲ್ಲ ಏನು ಆಗುವುದಿಲ್ಲ, ಆದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಾನು ಇಷ್ಟರವರೆಗೆ ಇಷ್ಟು ಅಥ್ಲೆಟಿಕ್ ಮಾಡಿದ್ ಸರ್, ಇಷ್ಟು ಮ್ಯಾರಥಾನ್ ಮಾಡಿದ್ದೇನೆ, ಇದುವರೆಗೆ ಒಂದು ಮೆಡಲ್ ಆಗದ ಇದುವರೆಗೆ ಬಂದಿಲ್ಲ ಸರ್ ಎಲ್ಲಿ ಹೋದ್ರು ಸಹ. ಕೆಲವೊಂದು ಕೊಲ್ಲಮುಗ್ಗದಲ್ಲಿ ಮೊನ್ನೆ ಓಡಿದ್ ಸರ್, ಅಲ್ಲಿ ಓಪನ್ ಇದ್ರು, ಮಕ್ಳು ಇದ್ರು, ಏಜಿನವ್ರು ಯಾರು ಇರ್ಲಿಲ್ಲ, ಒಂದ್ ಎರಡು ಮಂದಿನ ಏಜಿನವ್ರು ಇದ್ರು. ಆದ್ರೆ ನಾನು ಅಂದುಕೊಂಡೆ ಸರ್ ಇಲ್ಲಿ ಮಕ್ಳು ಇದ್ದಾರಲ್ಲ ಏನು ಮಾಡೋದು ಅಂತ ಅಂದುಕೊಂಡೆ. ಅಲ್ಲಿ ಸಹ ಅಲ್ಲಿ ಕೊಲ್ಲಮುಗ್ಗದ ಆ ಕಡೆ ಟೈಮ್ ಇಂದ ಈ ಕಡೆ ಇಲ್ಲಿ ಲಾಸ್ಟ್ ಎಂಡ್ ತನಕ ಅದು 10 ಕಿಲೋಮೀಟರ್ ಅಂತ ಇತ್ತು. ಅಲ್ಲಿ ನನಗೆ ಫಸ್ಟ್ ಪ್ಲೇಸ್ ಆಯ್ತು ಸರ್, ಅದು ಮಕ್ಳ ಜೊತೆ ಓಡಿದ್ದು. ಅದಕ್ಕೆ ಈಗೇನಾದ ಈಗ ಈ ಮ್ಯಾರಥಾನ್ ಆದ ಮೇಲೆ ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡ್ತಾರೆ ಸರ್ ಓಡ್ತಾರೆ. ಯಾಕಂದ್ರೆ ವಾರಕ್ಕೆ ಅದು ಅಮೌಂಟ್ ಕೊಡುವ ಕಾರಣ ಇನ್ನಿನ್ನು ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ ಸರ್. ಯಾಕಂದ್ರೆ ಪ್ರತಿಯೊಬ್ಬರು ಈಗ ಮ್ಯಾರಥಾನ್ ಗೆ ಬಂದ್ಬಿಟ್ರು, ಈಗ ಮ್ಯಾರಥಾನ್ಗಳು ತುಂಬಿ ಹೋಗಿದೆ ಸರ್. ಆದ್ರೂ ಮ್ಯಾರಥಾನ್ ಗೆ ಅಷ್ಟೇ ಜನ ಬರ್ತಾರೆ ಸರ್, ಎಲ್ಲಾ ಕಡೆಯಿಂದ ಬರ್ತಾರೆ ಸರ್.
1: ಈಗ ನೀವು ಹೇಳಿದ್ರೆ ಕೆಲವು ಮಾಸ್ಟರ್ಸ್ ಅಥ್ಲೆಟಿಕ್ ಕ್ರೀಡಾಕೂಟಗಳಲ್ಲಿ ಅದರಲ್ಲಿ ಮ್ಯಾರಥಾನ್ ವಿಭಾಗದಲ್ಲಿ ಓಟ ಮಾಡ್ತಿರ್ತೀರಿ ಅಂತ ಹೇಳಿ, ಹಾಗೆ ನಾವು ಈಗ ನೋಡ್ತಾ ಇದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಓಪನ್ ಮ್ಯಾರಥಾನ್ ಗಳು ಇರುತ್ತೆ. ಈಗ ಮೈಸೂರು, ಬೆಂಗಳೂರು, ಮಂಗಳೂರು ಅಥವಾ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಓಪನ್ ಕ್ಯಾಟಗರಿಯ ಮ್ಯಾರಥಾನ್ ಗಳು ಇರುತ್ತೆ. ಇಂಥದ್ರಲ್ಲಿ ಭಾಗವಹಿಸಿದ್ದೀರಾ?
0: ಓಪನ್ ಗೆ ಫಸ್ಟ್ ಗೆ ಭಾಗವಹಿಸಿದ್ದೆ ಸರ್, ಈಗ ಭಾಗವಹಿಸಲ್ಲ. ಓಪನ್ ಅಲ್ಲಿ ನಾನು ಭಾಗವಹಿಸುದಿಲ್ಲ ಸರ್.
1: ಅಂದ್ರೆ ಎಲ್ಲಿ
0: ಇಲ್ಲ.
1: ಕಷ್ಟ ಆಗುತ್ತೆ ಅಂತ ಹೇಗೆ?
0: ಹೌದು ಹೌದು ಸರ್, ಏಕ್ ಗೊತ್ತಾ ಮಕ್ಳ ಜೊತೆ ನಮಗೆ ಆಗಲ್ಲ. ಅಂದ್ರೆ ಕೆಲವೊಂದು ಕಡೆ ನೋಡಿಕೊಂಡು ಹೋಗ್ತೀವಿ ನಾವು. ಈಗಂತೂ ಎಲ್ಲಾ ಕಡೆ ಇನ್ನು ಓಪನ್ ಗೆ ಯಾರು ಹೋಗೋದಿಲ್ಲ ಸರ್. ಯಾಕಂದ್ರೆ ಏಜನವ್ರು ಹೋಗುವಾಗಿಲ್ಲ, ಯಾಕಂದ್ರೆ ಎಲ್ಲಾ ಕಡೆ ಮ್ಯಾರಥಾನ್ ತುಂಬಿ ಹೋದ ಕಾರಣ ಓಪನ್ ಅಲ್ಲಿ ಹೋಗುವಾಗಿಲ್ಲ ಸರ್. ಈಗೆಲ್ಲ ಗೊತ್ತಾಯ್ತಲ್ಲ ಮ್ಯಾರಥಾನ್, ಎಲ್ಲರೂ ಮಕ್ಳು ಪ್ರಾಕ್ಟೀಸ್ ಮಾಡ್ತಾರೆ ಸರ್. ನಾನು ಅಲ್ಲಿ ಹೋಗುವಾಗಿಲ್ಲ, ಆದ್ರೆ ನಮ್ಮ ಊರಲ್ಲಿ ಆದ್ರೆ ನಾನು ಹೋಗ್ತೇನೆ. ಏಕ್ ಗೊತ್ತಾ ಅದೊಂದು ಊರಿನಲ್ಲಿ ಆಡ್ತಾರೆ, ಪ್ಲೇಸ್ ಆಗ್ಬೇಕು ಅಂತಲ್ಲ, ನಾನು ಹೋಗ್ತೇನೆ ಸರ್. ಆದ್ರೂ ನನಗೆ ಅಲ್ಲಿ ಪ್ಲೇಸ್ ಆಗ್ತದೆ, ನಾನು ಹೋಗ್ತೇನೆ ಸರ್ ಅಲ್ಲಿ. ಓಪನ್ ಅಲ್ಲಿ ಸಹ ಕೆಲವೊಂದು ಕಡೆ ನಾನು ಹೋಗ್ತೇನೆ ಸರ್.
1: ಅಂದ್ರೆ ಹೆಚ್ಚಾಗಿ ನೀವು ನಿಮ್ಮ ಮಾಸ್ಟರ್ಸ್ ಕ್ರೀಡಾಕೂಟಕ್ಕೆ ಗಮನ ಕೊಡ್ತಾ ಇದ್ದೀರಿ?
0: ಹೌದು ಹೌದು, ನಮ್ಮ ಏಜ್ ಅಲ್ಲಿ ಈಗ 45-55 ಎಲ್ಲೇ ಇದ್ರು ಸರ್, 40+ ಅಲ್ಲಿ ಇದ್ರು ನಾನು ಓಡ್ತೇನೆ ಸರ್. 30+ ಅಲ್ಲಿ ಇದ್ರು ನಾನು ಓಡ್ತೇನೆ ಸರ್. ಆದರೆ 30 ಇಂದ ಕೆಳಗಡೆ ಇರೋ ಕಡೆ ಕೆಲವೊಂದು ಕಡೆ ಆಗಲ್ಲ ಸರ್ ಓಡ್ಲಿಕ್ಕೆ.
1: ಈಗ ರಾಜ್ಯ ಮಟ್ಟ ಆದ್ಮೇಲೆ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಎಲ್ಲೆಲ್ಲಿ ಭಾಗವಹಿಸಿದ್ದೀರಿ?
0: ರಾಷ್ಟ್ರ ಮಟ್ಟದ್ದು ಒಂದು ಮಹಾರಾಷ್ಟ್ರದಲ್ಲಿ ಇತ್ತು ಸರ್. ಆಮೇಲೆ ಬೆಂಗಳೂರಲ್ಲಿ ಒಂದ್ಸಲ ಬಂದಿದ್ರು ಸರ್. ಬೆಂಗಳೂರಿಗೆ ರಾಷ್ಟ್ರ ಮಟ್ಟದಲ್ಲಿ ಅವ್ರು ಶ್ರೀಲಂಕಾದವರು ಬಂದಿದ್ರು ಸರ್ ಇಲ್ಲಿಗೆ. ಒಂದು ದಿವಸದವ್ರು ಶ್ರೀಲಂಕಾದವರು ಬಂದಿದ್ರು. ಅಲ್ಲಿ ನನಗೂ ಪ್ಲೇಸ್ ಆಗಿದೆ, ಅಲ್ಲಿ ಎಲ್ಲ ಕಡೆ ಪ್ಲೇಸ್ ಆಗಿದೆ. ಬೆಂಗಳೂರಲ್ಲಿ ಆಯ್ತು, ಇನ್ನೊಂದು ತಮಿಳ್ನಾಡಲ್ಲಿ ಒಂದು ಆಗಿತ್ತು ಸರ್. 3-4 ಕಡೆ ರಾಷ್ಟ್ರ ಮಟ್ಟಕ್ಕೆ ನಾನು ಭಾಗವಹಿಸಿದ್ದೀನಿ ಸರ್.
1: ಅದಾದ್ಮೇಲೆ ನೀವು ಹೇಳಿದ್ರಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗಿದ್ರಿ ಅಂತ.

0: ಅದು ಎಲ್ಲಿ ಆಯ್ತು ಮತ್ತೆ ಅಲ್ಲಿ ಏನು ಪ್ರೈಸ್ ಬಂತು?
1: ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಡೋನೇಷ್ಯಾದ ಜಕಾರ್ತದಲ್ಲಿ ಆಗಿದ್ದು ಸರ್. ಅದು ಅಲ್ಲಿ ನನಗೆ ಮೂರಲ್ಲಿ ಪ್ಲೇಸ್ ಆಯ್ತು, ಎರಡು ಗೋಲ್ಡ್ ಆಯ್ತು, ಒಂದು ಸಿಲ್ವರ್ ಆಯ್ತು ಸರ್. ಹಾಗೆ
0: ಅಲ್ಲಿ ಮ್ಯಾರಥಾನ್ ಅಥವಾ ಯಾವುದು?
1: ಇಲ್ಲ ಸರ್, ಅಲ್ಲಿ ಮಾಸ್ಟರ್ಸ್
0: ಅಲ್ಲಿ ಏನಾದ್ರು ಅಂತಾರಾಷ್ಟ್ರೀಯ ಮಟ್ಟದ ಮ್ಯಾರಥಾನ್ ಇದೆಯಾ ಈ ತರ ಮಾಸ್ಟರ್ ಕ್ಯಾಟಗರಿಯಲ್ಲಿ?
1: ಇದೆ ಸರ್, ಅಲ್ಲಿ ಸನಿ ಇದೆ ಸರ್. ಈಗ ಇಲ್ಲ, ಈಗ ಅಂತಾರಾಷ್ಟ್ರೀಯ ಮ್ಯಾರಥಾನ್ ಮೊನ್ನೆ ಆಯ್ತು ಸರ್, ಒಂದ್ ಕಡೆ ಮೊನ್ನೆ ಆಯ್ತು, ನಮಗೆ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಈಗ ಇನ್ನು ಭೂತಾನದಲ್ಲಿ ನಡೀತಾ ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಅಂತ ಹೇಳಿದ್ರು. ಸರಿ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಸನಿ. ಇಂಟರ್ನ್ಯಾಷನಲ್ ಮ್ಯಾರಥಾನ್ ಸನ್ ಈಗ ಎಲ್ಲಾ ಕಡೆ ಆಗ್ತದೆ ಸರ್. ಇದು
0: ಅದರಲ್ಲಿ ಏನಾದ್ರೂ ಭಾಗವಹಿಸುವಂತ ಒಂದು ಇದೆಯಾ?
1: ಉಂಟು ಸರ್, ಭಾಗವಹಿಸುವ ಆಸೆ ಇದೆ ಸರ್. ಸ್ವಲ್ಪ ಟೈಮಿಂಗ್ಸ್ ಇನ್ನು ಇಂಪ್ರೂವ್ಮೆಂಟ್ ಆಗ್ಬೇಕು ಸರ್.
0: ಅದೀಗ ಹೇಳ್ತಿದ್ದಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೀವು ಹೋಗಿ ಬಂದಾಗ ಆ ಮಟ್ಟದ ಒಂದು ಸ್ಪರ್ಧೆ ಹೇಗಿರುತ್ತೆ?
1: ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಒಂದು ಅಲ್ಲಿ ಜನಗಳೊಂದು ಹೊಂದಾಣಿಕೆ ಚೆನ್ನಾಗಿತ್ತು ಸರ್. ನಮ್ಮನ್ನು ಚೆನ್ನಾಗಿ ಅವರು ಮಾಡಿದ್ರಲ್ಲಿ ನಮ್ಮನ್ನು, ಮತ್ತೆ ನಮಗೆ ಪ್ಲೇಸ್ ಆದ ಕೂಡಲೇ ನಮ್ಮನ್ನು ಚೆನ್ನಾಗಿ ಪ್ಲೇಸ್ ಗೆ ಬಂದ್ಬಿಟ್ಟು, ಅಲ್ಲೊಬ್ರು ನನಗೆ ಅದು ಇಂಡೋನೇಷ್ಯಾದ ಸ್ವಲ್ಪ ಪೈಪೋಟಿ ಇತ್ತು ನಮಗೂ ಅವರಿಗೂ 800 ಮೀಟರ್ ಅಲ್ಲಿ. ಆದ್ರೆ ನನ್ನ ಈವೆಂಟ್ 800 ಸರ್, 800 1500.
0: ಈಗ ಮಾಸ್ಟರ್ಸ್ ಕ್ರೀಡಾಕೂಟಕ್ಕೆ ಬಹಳಷ್ಟು ಜನ ಭಾಗವಹಿಸ್ತಿರ್ತಾರೆ. ಬೇರೆ ಬೇರೆ ಕಡೆ ಅಸೋಸಿಯೇಷನ್ಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳು ಈ ಒಂದು ಕ್ರೀಡಾಕೂಟವನ್ನ ನಡೆಸ್ತಾ ಇರುತ್ತೆ. ರಾಜ್ಯದಿಂದ
1: ಹೌದು
0: ಇರ್ಬೋದು, ರಾಷ್ಟ್ರ ಮಟ್ಟ, ಇತ್ತೀಚೆಗೆ ಶ್ರೀಲಂಕಾ, ಜಪಾನ್, ಹೀಗೆಲ್ಲ ಬೇರೆ ಬೇರೆ ಕಡೆಗೆ ನಡೆಸ್ತಾ ಇರುತ್ತೆ.
1: ಹೌದು
0: ಇದೆಲ್ಲವೂ ಒಂದೇ ಅಸೋಸಿಯೇಷನ್ ಅಂಡರ್ಲಿ ಬರ್ತಾ ಇರುತ್ತಾ ಅಥವಾ ಅದಕ್ಕೆ ಬೇರೆ ಬೇರೆ ಏನಾದ್ರು ಇದೆಯಾ ಅಸೋಸಿಯೇಷನ್ಗಳು ಹೇಗೆ?
1: ಬೇರೆ ಬೇರೆ ಸಜೆಷನ್ಗಳು ಇದೆ ಸರ್. ಈಗ ಕೊಡಗು ಅಸೋಸಿಯೇಷನ್ ನಾನಿಲ್ಲ, ನಾನು ಮೊದಲು ಫಸ್ಟ್ ಟೈಮ್ ಒಂದ್ಸಲ ಇದ್ದೆ ಸರ್. ನಾನು ಫಸ್ಟ್ ಉಡುಪಿಯಲ್ಲಿ ಆದಾಗ ಫಸ್ಟ್ ಗೆ ಒಂದ್ಸಲ ಇದೆ. ಆಮೇಲೆ ನನಗೆ ಮತ್ತೆ ಅಲ್ಲಿ ಯಾವ್ದು ಕಾಂಟ್ಯಾಕ್ಟ್ ಇಲ್ಲ, ನನಗೆಲ್ಲ ಮಂಗಳೂರು ಇದೆ ಆಯ್ತು ಕಾಂಟ್ಯಾಕ್ಟ್. ಫಸ್ಟ್ ಗೆ ನಾನು ಸೇರಿದೆ ಕೊಡಗು ಅಸೋಸಿಯೇಷನ್, ಅಲ್ಲಿಂದ ಮತ್ತೆ ನನಗೆ ಯಾರು ಕಾಂಟ್ಯಾಕ್ಟ್ ಆಗಿಲ್ಲ. ಮತ್ತೆ ನಾನು ಒಂದು ಕಡೆ ಪೇರಾಜನ ಹಳ್ಳಿಯಲ್ಲಿ ಇರೋದು, ಎಲ್ಲ ಆ ಕಡೆ ಆಯ್ತು ಸರ್. ಮತ್ತೆ ಅಲ್ಲಿಂದ ಮತ್ತೆ ನನ್ನನ್ನು ಮಂಗಳೂರಿನವರು ನನ್ನ ಸೇರಿಸಿಕೊಂಡ್ರು, ಸೇರಿಸಿಕೊಂಡು. ಆದ್ರೆ ನಾನು ಕೊಡಗು ಜಿಲ್ಲೆ ಅಂತೆಲ್ಲ ಕೊಡೋದು ಎಲ್ಲಲ್ಲಿ ತಾನೆ, ಆದ್ರೆ ಭಾಗವಹಿಸೋದು ಎರಡು ಎರಡು ಕಡೆಯಿಂದ ನಾನು ಭಾಗವಹಿಸೋದು ಅಂತ ಹೇಳೋದು. ಆದರೆ ನನ್ನ ಅಡ್ರೆಸ್ ಫುಲ್ ಕೊಡಗು ಜಿಲ್ಲೆಗೆ ಬರ್ತದೆ ಸರ್. ಆದ್ರೆ ನಾನು ಮಂಗಳೂರು ಅಸೋಸಿಯೇಷನ್ ಇರು, ಮತ್ತೆ ಅಸೋಸಿಯೇಷನ್ ಅಂದ್ರೆ ಅದು ಬೇರೆ ಬೇರೆ ಸಜೆಷನ್ ಇರ್ತದೆ ಸರ್. ಆದ್ರೆ ಕೆಲವರದ್ದು ಅಲ್ಲಿ ಹೋದ್ರೆ ಟೀ ಶರ್ಟ್ ಕೊಡ್ತಾರೆ, ಕೆಲವರು ಹೋದ್ರೆ ಅಲ್ಲಿ ಟೀ ಶರ್ಟ್ ಕೊಡಲ್ಲ, ಖಾಲಿ ಈವೆಂಟ್ ಇದು ಹಣ ಮಾತ್ರ ತಗೊಳ್ತಾರೆ. ಕೆಲವು ಕಡೆ ಹೋದ್ರೆ ಊಟ ಕಾಫಿ ಏನು ಸಿಗಲ್ಲ, ಕೆಲವು ಕಡೆ ಹೋದ್ರೆ ಕೆಲವು ಅಸೋಸಿಯೇಷನ್ ಹೋದ್ರೆ ಊಟ ಕಾಫಿ ಚೆನ್ನಾಗಿ ಕೊಡ್ತಾರೆ, ಚೆನ್ನಾಗಿ ನೋಡಿಕೊಳ್ತಾರೆ, ಹಾಗೆಲ್ಲ ಇದೆ ಸರ್.
0: ಒಂದಷ್ಟು ಕ್ರೀಡಾಕೂಟಗಳಿಗೆ ಹೋಗಿ ಬಂದಂತಹ ಅನುಭವ ನಿಮ್ಮಲ್ಲಿತ್ತು. ಈಗ
1: ಹೌದು ಸರ್,
0: ನೀವು
1: ಹೌದು.
0: ಹೋಗಿ ಬಂದ ಮೇಲೆ ನಿಮ್ಮ ಊರಿನಲ್ಲಿ ನಿಮ್ಮ ನೆರೆಕರೆ ಇರ್ಬೋದು ಅಥವಾ ನಿಮ್ಮ ಸಂಬಂಧಿಕರು ಅವ್ರು ಯಾರಾದ್ರೂ ಇಲ್ಲ ನಾನು ಕೂಡ ಈ ತರದ ಬರ್ತೀನಿ, ನನ್ನ ಕರ್ಕೊಂಡು ಹೋಗಿ ನನ್ನ ಸೇರಿಸಿ ಅಂತ ಏನಾದ್ರು ಪ್ರೇರಣೆ ತಗೊಂಡಿದ್ದೀಯಾ ಹೇಗೆ?
1: ಸರ್, ನಾನು ಇಲ್ಲಿ ಸುಮಾರು ಜನರಿಗೆ ಹೇಳಿದೆ, ಬನ್ನಿ ನೀವು ಒಂದ್ಸಲ ಬನ್ನಿ ನಮ್ ಜೊತೆ ಬನ್ನಿ ನೋಡ್ಲಿಕ್ಕಾದ್ರೂ ಬನ್ನಿ ಅಂತ ಹೇಳಿದೆ ಸರ್. ಇಲ್ಲ ಮನೇಲಿ ಕೆಲಸ ಇದೆ, ಅದು ಇದೆ ಇದು ಇದೆ ಅಂತ ಹೇಳ್ತಾರೆ. ಕೆಲವರಿಗೆಲ್ಲ ನಾನು ಹೇಳ್ತೇನೆ, ಬನ್ನಿ ನಮ್ ಜೊತೆ ಓಡ್ಲಿಕ್ಕೆ ಬನ್ನಿ ಅಂತೆಲ್ಲ ನಾನು ಸಾಧಾರಣ ಜನಗಳಿಗೆ ಹೇಳ್ತೇನೆ. ಕೆಲವು ಹುಡುಗರಿಗೆ ಸಹ ನಾನು ಹೇಳಿದ್ದೇನೆ, ಕುಂಬಳಚೇರಿಯಲ್ಲಿ ಕೆಲವು ಹುಡುಗರಿಗೆ ಹೇಳಿದ್ದೇನೆ, ಇಲ್ಲಿ ತೋಡಿಕಾಂದಲ್ಲಿ ಕೆಲವು ಹುಡುಗರಿಗೆ ಹೇಳಿದ್ದೇನೆ, ಕೆಲವು ಮಕ್ಕಳಿಗೆ ಹೇಳಿದ್ದೇನೆ, ಬನ್ನಿ ನನ್ ಜೊತೆ ನಾನು ಕರ್ಕೊಂಡು ಹೋಗ್ತೀನಿ ಎಲ್ಲ ಹೇಳ್ತೀನಿ. ಈಗಂತೂ ಬಸ್ಸಿಗೆ ಹಣ ಕೊಡ್ಲಿಕ್ಕಿಲ್ಲಲ್ಲ, ನೀವು ಬನ್ನಿ ಅಂತ. ಇಲ್ಲ ಸರ್, ಬರ್ತೇನೆ ಅಂತ ಹೇಳ್ತಾರೆ ಸರ್, ಬರೋದಿಲ್ಲ. ಕೆಲವ್ರ ಹತ್ರ ನೀವು ಊರು ನೋಡ್ಲಿಕ್ಕಾದ್ರೂ ಬನ್ನಿ, ಜಸ್ಟ್ ಮನೆಯಲ್ಲಿ ಕೆಲಸ ಮಾಮೂಲಿ ಇರ್ತದೆ ಸರ್, ಇರೋದೇನು ಇರೋದಿಲ್ಲ, ಇರ್ತದೆ, ಬನ್ನಿ ಅಂತ ಹೇಳ್ತೇನೆ. ಅವರು ಬರೋದಿಲ್ಲ ಅಂತ ಹೇಳ್ತಾರೆ ಸರ್, ಬರ್ತೇನೆ ಅಂತ ಹೇಳ್ತಾರೆ, ಮತ್ತೆ ಕರೆಯುವಾಗ ಬರೋದಿಲ್ಲ ಅಂತ ಹೇಳ್ತಾರೆ ಸರ್. ಈಗ ನಾನು ಯಾರನ್ನು ಕರೀದೆ, ನನ್ನಷ್ಟಕ್ಕೆ ಹೋಗಿ ನನ್ನಷ್ಟಕ್ಕೆ ಬರ್ತೇನೆ ಸರ್. ಆದ್ರೆ ನನಗೆ ಮಂಗಳೂರಿಂದ ತುಂಬಾ ಜನ ಪರಿಚಯದವರು, ನನ್ನ ಫ್ರೆಂಡ್ಸ್ ಗಳಿದ್ದಾರೆ. ಈ ಕಡೆ ಮಡಿಕೇರಿ ಮಾತ್ರ ನನಗೆ ಯಾರು ನನಗೆ ಕಾಂಟ್ಯಾಕ್ಟ್ ಅಲ್ಲಿ ಓಡೋರು ಯಾರು ಕಾಂಟ್ಯಾಕ್ಟ್ ಇಲ್ಲ ಸರ್. ಹೀಗೆ ತುಂಬಾ ಜನ ಪರಿಚಯ ಇದ್ದಾರೆ. ಇನ್ನೊಬ್ರು ಪ್ರಿಯಾಂಕಾ ಅವರು ಇದ್ದಾರೆ, ನಮ್ಮ ಅಕ್ಕ ಆಗ್ಬೇಕು ಅವರಿಗೆ, ನನಗೆ ಅವರನ್ನು ಅವರು ಅವರೇ ನನಗೀಗ ಹೇಳಿದ್ ಹೀಗೆ ಅಂತ. ಅವರನ್ನು ಕರ್ದೆ ನಾನು ಸುಮಾರು ಕಡೆ, ಇಲ್ಲ ಮನೇಲಿ ಯಾರಿಲ್ಲಲ್ಲ, ಜನ ಇಲ್ಲಲ್ಲ. ಅವರು ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ ಸರ್, ಅವ್ರಿಗೆ ಸ್ಪೋರ್ಟ್ಸ್ ಎಲ್ಲ ತುಂಬಾ ನಾನು ನೋಡಿದ್ದೇನೆ ಅವರನ್ನು. ಹಾಗಾಗಿ ಅವ್ರು ಈಗ ನಾನು ಬರೋದಿಲ್ಲ, ನನಗೆ ಆಗಲ್ಲ, ಮನೇಲಿ ಯಾರಿಲ್ಲ ಅಂತ. ಅವರೊಂದು ಬಂದ್ರೆ ನನಗೊಂದು ಒಟ್ಟಿಗೆ ಒಂದು ಜನ ಆಗ್ತದೆ, ನಮ್ಮ ಕೊಡಗಿನ ಒಟ್ಟಿಗೆ ಹೋಗ್ಲಿಕ್ಕೆ ಸರ್. ಮತ್ತೆ ಬೆಳಗಾಂ, ನನಗೆ ಮೈಸೂರು, ಬೆಳಗಾಂ, ಮಂಡ್ಯ, ಮತ್ತೆ ಈ ಕಡೆ ಕಾರವಾರ ಹೊರಗಡೆ ನನಗೆ ತುಂಬಾ ಜನ ಸಪೋರ್ಟ್, ತುಂಬಾ ಜನ ಪರಿಚಯ ನನಗೆ ಸ್ಪೋರ್ಟ್ಸ್ ಮ್ಯಾನ್ ಗಳು ಹೊರಗಡೆಯಿಂದ ಸರ್. ಇಲ್ಲಿ ಅವ್ರು ಯಾರು ಬರೋದಿಲ್ಲ, ಕರೆದ್ರೇನು ಬರೋದಿಲ್ಲ ಸರ್. ಬನ್ನಿ ನಾನೇ ಕರ್ಕೊಂಡು ಹೋಗ್ತೇನೆ ಅಂದ್ರು ಬರೋದಿಲ್ಲ ಸರ್.
0: ರಾಜ್ಯದಲ್ಲಿ ಈಗ ಏನು ಮನೆ ಇದೆ ಅಲ್ಲಿ ಏನು ಕೃಷಿ ಇದೆಯಾ ಅಥವಾ ಜೀವನಾಧಾರಕ್ಕೆ ಏನ್ ಮಾಡ್ಕೊಂಡಿದ್ದೀರಿ?
1: ಕೃಷಿ ಇದೆ ಸರ್, ಇಲ್ಲಿ ಸ್ವಲ್ಪ ತೋಟ ಇದೆ, ಸ್ವಲ್ಪ ಕಾಫಿ ಗಿಡ ಸ್ವಲ್ಪ ಇದೆ ಸರ್. ಕಾಫಿ ಗಿಡ ಹಾಕಿದ್ದೇವೆ, 1300 ಗಿಡ ಕಾಫಿ ಹಾಕಿದ್ದೇವೆ, 3-4 ವರ್ಷ ಆಯ್ತು. ಇನ್ನೀಗ ನೆಕ್ಸ್ಟ್ ಫಸಲಿಗೆ ಬರ್ತದೆ ಸರ್. ಅದು ಸ್ವಲ್ಪ ಅಡಿಕೆ ಇದೆ ಸರ್ ಅಷ್ಟೇ, ಮತ್ತೇನಿಲ್ಲ.
0: ನಿಮಗೆ ಕೃಷಿಯೇ ನಿಮ್ಮ ಜೀವನಕ್ಕೆ ಮೂಲ?
1: ಹಾ ಹೌದು ಸರ್, ಹೌದು ಸರ್. ಮತ್ತೆ ವಾರ ವಾರ ಮ್ಯಾರಥಾನಿಗೆ ಹೋದ್ರೆ ಅದರಿಂದ ಏನೋ ಸಿಗ್ತಲ್ಲ ಸರ್, ಅದರಲ್ಲಿ ನೋಡಿಕೊಳ್ಳೋದು ಸರ್.
0: ಅಂದ್ರೆ ಕೃಷಿ ಅದರ ಜೊತೆಗೆ ಈಗ ಕ್ರೀಡೆಯಿಂದನೂ ಕೂಡ ನಿಮ್ಮ ಜೀವನಕ್ಕೆ ಇದು ನೋಡ್ಕೋತಾ ಇದ್ದೀರಿ.
1: ಹೌದು ಹೌದು ಸರ್, ಹೌದು ಹೌದು.
0: ಈಗ ಈ ತರದ ಸ್ಪೋರ್ಟ್ಸ್ ಗಳಿಗೆ ನೀವು ಹೋಗ್ತಾ ಇದ್ದಾಗ ಮನೆಯಲ್ಲಿ 3 ಜನ ಮಕ್ಕಳು ಅಂತ ಹೇಳಿದ್ರಿ, ಅವರ
1: ಹೌದು
0: ಒಂದು ಸಪೋರ್ಟ್ ಹೇಗಿರುತ್ತೆ? ಅಂದ್ರೆ ಈಗ ನೀವು ಹೋಗ್ಬೇಕಂದ್ರೆ

0: ಒಂದು 2 ದಿನ ಆದ್ರೂ ಬೇಕಾಗುತ್ತೆ ದೂರಕ್ಕೆಲ್ಲ ಹೋದಾಗ, ಆಗ ಮನೆಯನ್ನ ಹೇಗ್ ನೋಡ್ಕೋತಾರೆ ಅಂದ್ರೆ ಅವರೇ ನಿಭಾಯಿಸ್ಕೋತಾರ ಹೇಗೆ?
1: ಮಕ್ಕಳು ನೋಡಿಕೊಳ್ತಾರೆ ಸರ್. ಮತ್ತೆ ಇನ್ನೊಬ್ರು ನಮಗೊಂದು ರಿಲೇಶನ್, ಒಂದು ಅಕ್ಕ ಇದ್ದಾರೆ ಮನೆಯಲ್ಲಿ, ಅವರು ನಮ್ಮ ಮನೆಯಲ್ಲಿ ಇದ್ದಾರೆ ಸರ್, ಅವರು ನೋಡಿಕೊಳ್ತಾರೆ ಸರ್
0: ಹಾಗಾಗಿ ನಿಮಗೆ
1: ಮಕ್ಕಳು.
0: ಆ ಮನೆಯ ಮತ್ತು ಮಕ್ಕಳ ಒಂದು ಒತ್ತಡ ಇರೋದಿಲ್ಲ?
1: ಇಲ್ಲ ಇಲ್ಲ ಸರ್, ಹೋಗ್ಬೇಕು ಅಮ್ಮ ಸ್ಪೋರ್ಟ್ಸ್ ಹೋಗ್ಬೇಕು ಅಮ್ಮ ಬರೋದು ಎಲ್ಲ, ಅದೆಲ್ಲ ಖುಷಿಯಲ್ಲಿ ಇರ್ತಾರೆ ಸರ್ ಮಕ್ಕಳು. ನೆರೆಕೊರೆಲ್ಲ ಸ್ವಲ್ಪ ನೋಡಿಕೊಳ್ತಾರೆ ಸರ್. ಈಗ
0: ಈಗ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ?
1: ಮಕ್ಕಳು ಇನ್ನು ಡಿಎಡ್ ಮಾಡುದು ಸರ್, ತುಮಕೂರಲ್ಲಿ ಪಿ ಯು ಸಿ ಆಯ್ತು, ಡಿಎಡ್ ಮಾಡುದು ಸರ್. ಈಗ
0: ಈಗ ನೀವೊಬ್ಬರು ಕ್ರೀಡಾಪಟುವಾಗಿ ನಿಮ್ಮ ಮಕ್ಕಳಿಗೂ ಕೂಡ ಏನ್ ಹೇಳ್ತೀರಾ ಅಂದ್ರೆ ಕ್ರೀಡೆಯಲ್ಲಿ ಬನ್ನಿ ಅಂತ ಹೇಳ್ತೀರಾ, ಅಥವಾ ನಿಮ್ಮ ಬೇರೆ ರೀತಿಯಲ್ಲಿ ಜೀವನವನ್ನ ಕಟ್ಕೊಳ್ಳಿ ಅಂತ ಹೇಳ್ತೀರಾ ಹೇಗೆ?
1: ಇಲ್ಲ ಸರ್, ಮಕ್ಕಳನ್ನು ನನ್ನ ಮಗನನ್ನು ನಾನು ಅವ್ನು ಸ್ವಲ್ಪ ಇಲ್ಲಿ ಅದೇ ಕೊರೋನಾ ಟೈಮ್ ಅಲ್ಲಿ ನಮ್ಮ ಮಕ್ಳು ಇಬ್ರು ಇದ್ರು ಸ್ಪೋರ್ಟ್ಸ್ ಅಲ್ಲಿ, ಆ ಕೊರೋನಾ ಟೈಮ್ ಇಂದ ಸ್ಪೋರ್ಟ್ಸ್ ಎಲ್ಲ ಬಿಟ್ಟ ಇದೆ ಸರ್. ಆದ್ರೆ ಈಗ ಮಕ್ಕಳು ಮಗ ಇದ್ದಾನೆ ಸ್ಪೋರ್ಟ್ಸ್ ಅಲ್ಲಿ, ಸ್ವಲ್ಪ ಅದಿದ್ದು ರನ್ನಿಂಗ್ ಅಂತೆಲ್ಲ ಮಾಡ್ತಾನೆ, ಮುಂದೆ ಮಾಡ್ತೇನಮ್ಮ ಅಂತ ಹೇಳಿದಾನೆ. ಇನ್ನು ಅವನು ಸಹ ತುಮಕೂರಲ್ಲಿ ನಾನು ಹೈಸ್ಕೂಲಿಗೆ ಹಾಕು ಸರ್. ನಮಗೆ ಇಲ್ಲಿ ದೂರ ದಾರಿ ಆದ ಕಾರಣ ನಾವು ತುಮಕೂರಿಗೆ ಹಾಕುದು, ಅವನೊಂದ್ಸ ಶಾಲೆಗೆ ಅಲ್ಲಿಗೆ ಹಾಕುದು ಸರ್. ಮತ್ತೆ ಮಕ್ಕಳದೆಲ್ಲ ಸಪೋರ್ಟ್ ಇದೆ ಸರ್, ಪರವಾಗಿಲ್ಲ, ಅದೇನು ಪರವಾಗಿಲ್ಲ ಸರ್. ಮತ್ತೆ ಕೆಲವರು ಇಲ್ಲಿ ನೆರೆಕರೆ ಅವರಲ್ಲಿ ಹೇಳ್ತಾರೆ, ಯಾಕೆ ಹೋಗ್ತೀಯಾ ಸ್ಪೋರ್ಟ್ಸ್ ಗೆ ಹಾಗೆ ಹೀಗೆ ಅಂತ. ಪರವಾಗಿಲ್ಲ, ನಾನು ಹೋಗಿ ಬರ್ತೇನೆ ಅಂತ ಹೇಳ್ತೇನೆ ಸರ್ ಅಷ್ಟೇ. ಅವರಿಗೇನು ತಿರುಗುತ್ತಾರ, ನಾನೇನು ಕೊಡ್ಲಿಕ್ಕೆ ಹೋಗುದಿಲ್ಲ, ನಾನು ಹೋಗಿ ಬರ್ತೇನೆ ಅಂತ ಹೇಳೋದಷ್ಟೇ. ನೀವು ಸಹ ಬನ್ನಿ ಅಂತ ಕರಿತೇನೆ ಅವರನ್ನು ಅಷ್ಟೇ.
0: ನೀವು ಅಲ್ಲಿ ಹೋಗಿ ಬಂದ ಮೇಲೆ ಮರೆ ಹೇಳ್ತಾರೆ ಅವರಿಗೆ ಒಂದು ಕೊಟ್ಟ ದೊಡ್ಡ ಉತ್ತರ.
1: ಹೌದು ಸರ್.
0: ಹೀಗೆ ನೀವು ಈ ತರ ಹೋಗಿ ಬಂದಾಗ ನಿಮ್ಮ ಒಂದಷ್ಟು ಹೇಳಿದ್ರಿ ಸಂಘ ಸಂಸ್ಥೆಗಳು ಕೂಡ ಗುರುತಿಸಿದ್ವು ಹೀಗೆ ಅಂತೇಳಿ, ಈ ತರದ
1: ಹೌದು,
0: ಒಂದು ಕ್ರೀಡಾಪಟುಗಳಿಗೆ ಅಂದ್ರೆ ಮಾಸ್ಟರ್ಸ್ ಗೆ ಹೋದವರಿಗೆ ಸರ್ಕಾರದಿಂದ ಏನಾದರೂ ಸೌಲಭ್ಯಗಳು ಸಿಗುತ್ತಾ ಹೇಗೆ?
1: ಇಲ್ಲ ಸರ್, ಇಲ್ಲ ಸರ್, ಮಾಸ್ಟರ್ಸ್ ಗಳಿಗೆ ಏನು ಸರ್ಕಾರ ಸೌಲಭ್ಯ ಇಲ್ಲ. ಆದ್ರೆ ನನ್ನ ಫಸ್ಟ್ ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಬಂದಾಗ ನಮ್ಮೊಬ್ರು ಸರ್ ತುಮಕೂರಲ್ಲಿ ಒಂದು ಪ್ರೈವೇಟ್ ಆಗಿ ಅಂದ್ರೆ ಹೀಗೆ ಕರೆದಿದ್ರು ನನ್ನನ್ನು, ಈಗ ಬನ್ನಿ ಹೀಗೆ ಒಂದು ಕೆಲಸ ಇದೆ ನೀವು ಬನ್ನಿ ಅಂತ. ಆದ್ರೆ ಇಲ್ಲಿ ಮಕ್ಳು ಚಿಕ್ಕವರು ಅಲ್ಲಿ ಇಲ್ಲಿ ಅಂತ ಹೇಳಿಕೊಂಡು ನಾನು ಹೋಗ್ಲಿಲ್ಲ ಸರ್ ಅಷ್ಟೇ. ಮತ್ತೆ ಸರ್ಕಾರದಿಂದ ನಮಗೆ ಏನು ಸೌಲಭ್ಯ ಇಲ್ಲ ಸರ್. ಆದ್ರೆ ಸರ್ಕಾರದಿಂದ ಸೌಲಭ್ಯ ಕೊಟ್ಟರೆ ನಮಗೊಂದು ನೆಮ್ಮದಿ ಸರ್, ಒಳ್ಳೇದು ಸರ್.
0: ಈಗ ಕೊನೆಯದಾಗಿ ಬಹಳಷ್ಟು ಜನ ಆ ಒಂದು ಯೌವನದಲ್ಲಿ ಇರಬಹುದು ಅಥವಾ ಅಂದ್ರೆ ಅವರ ಶಾಲಾ ಕಾಲೇಜು ದಿನಗಳಲ್ಲಿ ಈ ತರದ ಕ್ರೀಡೆಗಳಲ್ಲಿ ಭಾಗವಹಿಸಲಿಕ್ಕೆ ಆಗೋದಿರಲ್ಲ, ಒಂದು ಮನೆ ಪರಿಸ್ಥಿತಿ ಇರಬಹುದು ಅಥವಾ ಈಗ ಮನೆಯಲ್ಲಿ ಕ್ರೀಡೆಗೆ ಬೇಡ ಓದು ಓದು ಅಂತ ಹೇಳ್ಕೊಂಡು ಅವ್ರನ್ನ ಅದರಿಂದ ದೂರ ಮಾಡಿರ್ತಾರೆ.
1: ಹೌದು
0: ಅಂತವರಿಗೆಲ್ಲ ಈ ತರ ಮಾಸ್ಟರ್ಸ್ ಅತ್ತದಿತ್ತು ಅಂದ್ರೆ ಎಲ್ಲ ಒಂದು ಜೀವನ ಸೆಟ್ಲ್ ಆದ್ಮೇಲೆ ಮದುವೆ ಆಗಿ ಮಕ್ಕಳೆಲ್ಲ ಆದ್ಮೇಲೆ ಸಮಯ ಸಿಕ್ಕಾಗ ಬಹಳಷ್ಟು ಜನ ಈಗ ಮಾಸ್ಟರ್ ಅಥ್ಲೆಟಿಕ್ಸ್ ಅಲ್ಲಿ ಕೂಡ ಬರ್ತಾ ಇದಾರೆ, ಅವ್ರ ಹೆಸರು ಮಾಡ್ತಾ ಇದ್ದಾರೆ. ಆ ತರ ಒಂದು
1: ಹೌದು.
0: ಕ್ರೀಡಾಪಟುಗಳಿಗೆ ಏನ್ ಹೇಳಿಕ್ ಬಯಸ್ತೀರಿ ಅಂದ್ರೆ ಆವಾಗ ಇಲ್ಲವಂತ ಕನಸನ್ನು ಈಗ ಸಾಕಾರ ಮಾಡ್ಕೋಬಹುದಾ ಅಥವಾ ಹೇಗೆ?
1: ಸರ್, ಆವಾಗಿಲ್ಲದ ಕನಸನ್ನು ನನಸಾಗಿ ಮಾಡಿಕೊಳ್ಬಹುದು ಸರ್, ಇದೊಂದು ಉತ್ತಮ ದಾರಿ ಸರ್. ಯಾಕೆ ಗೊತ್ತಾ, ಮಕ್ಕಳು ಈಗ ಮದುವೆ ಆದ ಮೇಲೆ ಸನಿ ಗಂಡನ ಸಪೋರ್ಟ್ ಇರ್ತದಲ್ಲ ಸರ್, ಕೆಲವರಿಗೆಲ್ಲ ಗಂಡನ ಸಪೋರ್ಟ್ ಇರ್ತದೆ, ಅದನ್ನು ಬಾಕಿದ್ದವರು ನೋಡಿ ಅದನ್ನು ಅನ್ವಯಿಸ್ಕೊಳ್ಬೇಕು. ಓ ಇವರೊಂದು ಹೋಗ್ತಾರಲ್ಲ, ನನ್ನ ನನ್ನ ನನ್ನ ಹೆಂಡತಿನ ಮದುವೆ ಆಗಿ ಮನೇಲಿ ಮಾತ್ರ ಇರಿಸಿಕೊಳ್ಳೋದಲ್ಲ, ಹೋಗ್ಬೇಕು ನಾಲ್ಕು ಕಡೆ ಹೋಗ್ಬೇಕು, ಗೊತ್ತಾಗ್ಬೇಕು. ಈಗ ನನಗೆ ಎಲ್ಲಿ ಹೋದ್ರು ಸನಿ ನನಗೆ ಒಬ್ಬೇ ಹೋಗಿ ಒಬ್ಳೆ ಬರ್ಲಿಕ್ಕೆ ನನಗೆ ಧೈರ್ಯ ಬರ್ತದೆ ಸರ್. ಎಲ್ಲಿ ಹೋದ್ರು ಸಹ ಒಬ್ಳೇ ಹೋಗಿ ಒಬ್ಳೇ ಬರೋದ ಧೈರ್ಯ ನನಗೆ ಬರ್ತದೆ. ಆಲ್ಮೋಸ್ಟ್ ಈಗ ಜನಗಳಿಗೆ ನಾನು ಹೇಳುದೇನೆಂದ್ರೆ, ಇದು ಉತ್ತಮ ಕ್ರೀಡೆ ಅನ್ನೋದು ಒಂದು ಉತ್ತಮ ಒಳ್ಳೇದೇ, ಆರೋಗ್ಯಕ್ಕೂ ಒಳ್ಳೇದೇ. ಹೊರಗಿನ ಒಂದು ವಿಷಯ ಹೋದಲ್ಲಿ ಗೊತ್ತಾಗ್ತದೆ ಏನು ಏನು ಹೇಗೆ ಅಂತೆಲ್ಲ ಗೊತ್ತಾಗ್ತದಲ್ಲ ಸರ್. ಹಾಗಾಗಿ ಇದೊಂದು ಒಳ್ಳೇದು ಅಂತ ನಾನು ಅನ್ನಿಸ್ತೇನೆ ಸರ್. ನಮ್ಮ ಊರಲ್ಲಿ ನಾವು ನಾಲ್ಕು ಗೋಡೆಗಳ ಮಧ್ಯೆ ಮಾತ್ರ, ಅಲ್ಲಿ ಅದು ಕೊಡೋದು ಇದು ಕೊಡೋದು, ಇನ್ನೊಂದು ವಸ್ತುಗೆ ಏನು ಏನು ಏನು ರೇಟ್ ಅಂತ ಗೊತ್ತಿರೋದು ಸರ್. ಹಾಗೆ ಇದೊಂದು ಉತ್ತಮ ಮದುವೆ ಆದವರಿಗೆ ಸಹ ಇದೊಂದು ಉತ್ತಮ ಅವಕಾಶ ಸರ್. ಮಾಸ್ಟರ್ಸ್ 30 ವರ್ಷ ಮೇಲೆ ನಡೆಯುವುದು, ಮದುವೆ ಆದ ಮೇಲೆ ಸಹ ಇದೊಂದು ಉತ್ತಮ ಅವಕಾಶ ಸರ್. ಗಂಡಸರಿಗಾಗ್ಲಿ ಹೆಂಗಸರಿಗಾಗ್ಲಿ ಇದು ಹೋಗ್ಲಿಕ್ಕೆ ಒಂದು ಉತ್ತಮ ಅವಕಾಶ ಸರ್ ಇದು.
0: ಸರಿ ವಿದ್ಯಾ ಅವರೇ, ಇದುವರೆಗೆ ನಿಮ್ಮ ಒಂದು ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅದರಲ್ಲೂ ಕೂಡ ಮ್ಯಾರಥಾನ್ ವಿಭಾಗದಲ್ಲಿ ನೀವು ಭಾಗವಹಿಸಿ ಬಹಳಷ್ಟು ಸಾಧನೆಯನ್ನ ಮಾಡ್ತಾ ಬರ್ತಾ ಇದ್ದೀರಿ, ಹಾಗೆ ಈ ಒಂದು ಸಾಧನೆ ಇನ್ನಷ್ಟು ಜನರಿಗೆ ಪ್ರೇರಣೆ ಆಗಲಿ, ಮತ್ತಷ್ಟು ಕ್ರೀಡಾಪಟುಗಳು ಯಾರು ಈ ತರ ಒಂದು ತಮ್ಮ ಬಾಲ್ಯದಲ್ಲಿ ಅಥವಾ ಯೌವನದಲ್ಲಿ ಕ್ರೀಡೆಯಲ್ಲಿ ಹೋಗಕ್ಕಾಗಿಲ್ಲ ಅವರಿಗೆ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅಲ್ಲಿ ಕೂಡ ಇವಾಗ ಅವಕಾಶ ಇದೆ, ಅದನ್ನ ಸದುಪಯೋಗ ಪಡಿಸಿಕೊಡ್ಲಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಒಂದು ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ, ಇನ್ನಷ್ಟು ಓಟಗಳಲ್ಲಿ ಭಾಗವಹಿಸಿ ಮತ್ತಷ್ಟು ಪ್ರಶಸ್ತಿಗಳನ್ನ ಗಳಿಸಿ ಅಂತ ಹೇಳ್ತಾ ಇದ್ದೀವಿ. ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.
2: ಇದುವರೆಗೆ ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕ್ರೀಡಾ ಲಹರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿನೋದ್ ಮೂಡಗದ್ದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ ಹಾಗಾದ್ರೆ ಆ ಫೀಸು?

0: ಬುಕ್ಸ್ ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಬುಕ್ಸ್ ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಆಕಾಶವಾಣಿ ಮಡಿಕೇರಿ. ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

ಕೇಳುಗರಿಗೆಲ್ಲ ಇಂದಿನ ರಸಪ್ರಶ್ನೆಗಳನ್ನಾಧರಿಸಿದ ನಿಮ್ಮ ನೆಚ್ಚಿನ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿಗೆ ಆತ್ಮೀಯ ಸ್ವಾಗತ. ಮಾಹಿತಿಯ ಜೊತೆಗೆ ಮನೋರಂಜನೆ ನೀಡುವ ಕಾರ್ಯಕ್ರಮವಿದು. ನೀವು ಕರೆ ಮಾಡಲು ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಬನ್ನಿ ಶ್ರೋತೃಗಳೇ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಯಾರ್ದು ಅಂತ ನೋಡುವ ಸಮಯ. ನಮಸ್ತೆ.
4: ಹಲೋ. ನಮಸ್ತೆ ಮೇಡಮ್.
3: ನಮಸ್ತೆ.
4: ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ.
3: ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಅವರು.
4: ಹೌದು
3: ಮೇಡಮ್. ಇವತ್ತು ಮೊದಲನೇ ಕರೆ ತಮಗೆ ಸಿಕ್ಬಿಟ್ಟಿದೆ ಅಲ್ವಾ?
4: ಹೌದು ಮೇಡಮ್. ಮಾತಾಡದೆ ತುಂಬಾ ಸಮಯ ಆಯ್ತು.
3: ಹೌದು ಹೌದು. ಮತ್ತೆ ಹೇಗಿದೆ ನಿಮ್ಮೂರಲ್ಲಿ ಮಳೆ ಏನಾದ್ರೂ ಬಂತ?
4: ಮಳೆ ಇಲ್ಲ ಇವತ್ತು. ಇಲ್ಲ. ಸೆಕೆ ಉಂಟು ಮೇಡಮ್. ಮೊನ್ನೆ ಎಲ್ಲ ಮಳೆ ಬಂದಿದೆ, ಇವತ್ತು ಮಳೆ ಇಲ್ಲ. ಸ್ವಲ್ಪ ಬಂದಿದೆ.
3: ಹೌದಾ? ಶೆಕೆ ಜಾಸ್ತಿ ಇದೆಯಾ?
4: ಹೌದು, ಸೆಕೆ ಉಂಟು ಮೇಡಮ್. ಮಳೆ ಬಂದ್ರೂ ಸೆಕೆ ಎಲ್ಲ.
3: ಮತ್ತೆ ಕೆಲ್ಸಕ್ಕೆಲ್ಲ ಹೋಗಿ ಬಂದ್ರಾ?
4: ಹೋಗಿ ಬಂದದ ಮೇಡಮ್.
3: ಬಂದದ್ದು ತಕ್ಷಣ ಚಿತ್ರಕಾವೇರಿಗೆ ಕರೆ ಮಾಡಿದ್ರಿ?
4: ಹೌದು ಮೇಡಮ್. ಬರುವಾಗ ಲೇಟ್ ಆಗ್ತದಲ್ಲ, ಸಿಕ್ಕೋದಿಲ್ಲ.
3: ಹಾ, ಆವಾಗ ಕರೆ ಸಿಕ್ಕೋದಿಲ್ಲ, ಕಾರ್ಯಕ್ರಮ ಕೇಳಲಿಕ್ಕೆ ಸಿಕ್ಕೋದಿಲ್ವಾ?
4: ಹೌದು, ಕಾರ್ಯಕ್ರಮ ಕೇಳಲಿಕ್ಕೆ ಸಿಕ್ಕೋದಿಲ್ಲ, ಬಂದುಕೊಂಡಿರ್ತೇನಲ್ಲ ಮೇಡಮ್.
3: ಸರಿ ಸರಿ. ಸರಸ್ವತಿ ಅವರೇ, ಯಾವ ಗೀತೆ ಪ್ರಸಾರ ಮಾಡೋಣ?
4: ನನಗೆ ಮಾಂಗಲ್ಯ ತಂತು ನಾನೇನ ಸುಮತಿ ಸುಮತಿ ಶ್ರೀಮತಿ ಅಂತ.
3: ಹಾಡ್ ಪ್ರಸಾರ ಮಾಡ್ತೀವಿ. ಅದಕ್ಕೂ ಮೊದಲೊಂದು ಪ್ರಶ್ನೆ ತಮಗೆ. ಬೆಂದ ಕಾಳೂರು ಎಂಬುದು ಬೆಂಗಳೂರಿನ ಹಳೆ ಹೆಸರಲ್ವಾ? ಕೇಳಿದ್ದೀರಾ?
4: ಕೇಳಿದ್ದೇನೆ.
3: ಬೆಂದ ಕಾಳೂರು ಅಂತ ಕರಿತಾ ಇದ್ರು ಅಂತ. ಇದಕ್ಕೂ ಮೊದಲು ಬೆಂಗಳೂರಿಗೆ ಇನ್ನೊಂದು ಹೆಸರಿತ್ತು, ಅದೇನು ಅಂತ? ಬೆಂಗಳೂರಿಗೆ ಮುಂಚೆ ಬೆಂದ ಕಾಳೂರು ಅಂತ ಬೆಂಗಳೂರನ್ನ ಕರಿತಾ ಇದ್ರು, ಅದಕ್ಕೂ ಮೊದ್ಲು ಒಂದು ಹೆಸರಿತ್ತು, ಅದೇನು ಅಂತ? ನೆನಪಿಲ್ವಾ? ನಿಮ್ಮ ಇಷ್ಟದ ಗೀತೆ ಬರ್ತಾ ಇದೆ, ಹೀಗೆ ಕರೆ ಮಾಡ್ತಾ ಇರಿ, ಹಾಡ್ ಕೇಳ್ತಾ ನೆನಪಾಗ್ಬಹುದೇನೋ. ನಮಸ್ತೆ.
4: ಥ್ಯಾಂಕ್ ಯು ಮೇಡಮ್.

0: ಮುಂದಿನ ಕರೆಯ ತುಂತ ನೋಡುವ ಸಮಯ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ವಾಣಿ ಚಂಗುಮಯ್ಯ ಅವರು.
1: ಚೇರಮ್ಮಣಿ ಕೊಳಕದಾಳುಕಾರರಿಂದ ಚೀರಮ್ಮನ ವಾಣಿ ಚಂಗುಮಯ್ಯ.
0: ತುಂಬ ದಿನದ ಮೇಲೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ.
1: ಹೌದು, ತುಂಬ ಟೈಮ್ ಆಯ್ತು ಮೇಡಮ್.
0: ಹೌದು ಹೌದು.
1: ಟ್ರೈ ಮಾಡ್ತೀನಿ, ನಾನು
0: ಹಾಂ
1: ಸಿಕ್ಕಿದ್ರೆ ಮಾತಾಡ್ತೀನಿ.
0: ಹಾಂ ಹಾಂ, ಕರೆ ಸಿಕ್ಕಿದಾಗ ನಾನು ಮೋಸ್ಟ್ಲಿ ಕರ್ತವ್ಯದಲ್ಲಿ ಇರಲ್ಲ ಅಂತ ಅನ್ಸುತ್ತೆ ನೀವು
1: ಅದೇ ಅದೇ
0: ಮಾತಾಡುವಾಗ.
1: ಇದ್ದಿರೋದಿಲ್ಲ.
0: ಹಾಂ ಹಾಂ ಹಾಂ ಹಾಂ, ಹೌದು, ಖುಷಿ ಆಗುತ್ತೆ ನಿಮ್ಮ ಜೊತೆ ಮಾತಾಡಲಿಕ್ಕೆ. ಕಾಫಿ ಎಲ್ಲ ಆಯ್ತಾ?
1: ಅದೇ
0: ಕಾಫಿ ಎಲ್ಲ
1: ಕಾಫಿ
0: ಆಯ್ತಾ?
1: ಎಲ್ಲ ಆಯ್ತು ಮೇಡಮ್.
0: ಆಯಿತು.
1: ಚಕ್ಕುಲಿ ಕಾಫಿ.
0: ಹೌದಾ, ಒಳ್ಳೇದಲ್ವಾ? ಮಳೆ ಬರೋ ಥರ ಇದೆಯಾ, ಹೇಗೆ ನಿಮ್ಮೂರಲ್ಲಿ?
1: ಮಳೆ ಗುಡುಗಿದೆ ಮೇಡಮ್. ನಿನ್ನೆ ಗುಡುಗು, ನಮ್ ಗುಡುಗು ಬರುವಾಗ ವಾನ ಭೂಮಿ ಒಂದಾ ತರ ಗುಡುಗು ಇದೆ. ಆದ್ರೆ ಮಳೆ ಬರಲ್ಲ, ಮಳೆ ಬರದೆ ಒಂದು
0: ಮಳೆ
1: ವಾರದ ಮೇಲೆ
0: ಆರ್ಭಟ
1: ಆಯ್ತು. ಇವತ್ತು
0: ಅಷ್ಟಾಗಿರಲ್ಲ.
1: ಬೆಳಿಗ್ಗೆಯಿಂದ ಮೋಡ ಇದೆ, ಈಗಲೂ ಗುಡುಗ್ತಿದೆ. ಮಳೆ ಮಳೆ ಬಂದಿಲ್ಲ, ತಂಪಿದೆ ಅಂದ್ರೆ
0: ತಂಪಾಗಿದೆ,
1: ಮಳೆ
0: ಮಳೆ
1: ಬಂದಿಲ್ಲ
0: ಬರೋ ಹಾಗಿದೆ ಹಾಗಾದ್ರೆ.
1: ಆಗಿದೆ, ಮಳೆ ಬರಬಹುದು.
0: ಆಯ್ತು ವಾಣಿ ಚಂಗುಮಯ್ಯ ಅವರೇ, ಯಾವ ಗೀತೆ ಪ್ರಸಾರ ಮಾಡೋಣ?
1: ನನಗೆ ಕೋಟಿಗೊಬ್ಬ ಚಿತ್ರದಿಂದ ಸಾಲುತ್ತಿಲ್ಲವೇ ಸಾಲುತ್ತಿದ್ದೇವೆ, ನಿನ್ನ ಹಾಗೆ ಬಿಟ್ಟ ಬೇರೆ ಎಲ್ಲವೇ, ಆ ಗೀತೆ ಬೇಕು.
0: ಹಾಡು ಪ್ರಸಾರ ಮಾಡ್ತೀವಿ. ಈ ಮೊದಲು ನಾನೊಂದು ಪ್ರಶ್ನೆ ಕೇಳಿದ್ದೆ, ಕೇಳಿಸ್ಕೊಂಡ್ರಾ ನಿಮ್ಮ ಕರೆಗೂ ಮೊದಲು?
1: ಬೆಂಗಳೂರು ಬೆಂದಕಾಳೂರಿನದ.
0: ಬೆಂಗಳೂರಿನ ಹಿಂದಿನ ಹೆಸರು ಬೆಂದಕಾಳೂರು ಅಂತ, ಅದಕ್ಕೂ ಮೊದಲು ಒಂದು ಹೆಸರಿತ್ತು,
1: ಅದು ಕಲ್ಯಾಣಪುರ ಅಂತ.
0: ಕಲ್ಯಾಣಪುರ. ಉತ್ತರ ಸರಿಯಾಗಿದೆ, ಗೊತ್ತಿತ್ತಾ?
1: ನೆನಪಿದ್ ಯಾರ ಯಾವಾಗೋ ಯಾರನ್ನೋ ಕೇಳಿದ ನೆನಪು.
0: ಕಲ್ಯಾಣಪುರ ಅಂತ ಕರಿತಾ ಇದ್ರು, ಆಮೇಲೆ ಬೆಂದಕಾಳೂರು ಆಯ್ತು, ನಂತರ ಅದು ಬೆಂಗಳೂರು ಆಯ್ತು.
1: ಅದೇನೋ ಒಂದು ಅವರೆಕಾಳು ಬೆಂದೋಗಿದೆ ಅಂತ, ಅಲ್ಲಿಂದ ಬೆಂದಕಾಳು. ನನ್ನದು ಒಂದು ಫ್ರೆಂಡ್ ಇತ್ತು ಬೆಂಗಳೂರಿನ, ಅವರು ಹೇಳಿದ್ರು ಬೆಂದಕಾಳು ಅವರು ಬೆಂಗಳೂರು. ಆಗ ನಾನು ಅವರಿಗೆ ತಮಾಷೆ ಮಾಡುವಾಗ ಹೇಳ್ತಿದ್ರು, ಅವರು ಅದು ಅವರೆಕಾಳು ಇತ್ತು, ಅವರೆಕಾಳು ಬೆಂದೋಗಿದೆ ಅಂತ, ಅದಕ್ಕೆ ಬೆಂದಕಾಳು ಅವರು ಅಂತ ಉಂಟಾ.

0: ಹಳೆ ಕಾಲದಲ್ಲಿ ಹೀಗೆ ಹಲವು ಕತೆಗಳಿದ್ವು ಅಲ್ವಾ?
1: ಕತೆಗಳಿರುತ್ತೆ, ಕತೆ ಒಂದು ಇತಿಹಾಸ ಇದ್ದೇ ಇರುತ್ತೆ,
0: ನಿಜ
1: ಯಾವುದಕ್ಕೂ ಒಂದು
0: ನಿಜ
1: ಇತಿಹಾಸ ಇದ್ದೇ ಇರುತ್ತೆ.
0: ನಿಜ ನಿಜ. ಓಕೆ, ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ಇಷ್ಟದ ಗೀತೆ
1: ಆಯಿತು,
0: ಪ್ರಸಾರ ಆಗ್ತಾ
1: ಧನ್ಯವಾದಗಳು
0: ಇದೆ.
1: ಸಮಸ್ತ
0: ನಮಸ್ತೆ.
1: ಕೇಳಲಿಕ್ಕಾಗಿ ಧನ್ಯವಾದ. ಬಾಯ್ ಬಾಯ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ನಮ್ಮ ಮುಂದಿನ ಕರೆ ನಮಸ್ತೆ.
1: ಹಾಂ ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರಿದು?
1: ಮೇಡಮ್ ಮಹೇಶ್ ಹೊಸೂರು ಶಿಕಾರಿಪುರ ಮೇಡಮ್.
0: ಶಿಕಾರಿಪುರದಿಂದ ಮಹೇಶ್ ಅವರು.
1: ಹೌದು ಮೇಡಮ್.
0: ಏನ್ ಮಾಡ್ಕೊಂಡಿದ್ದೀರಾ ಮಹೇಶ್ ಅವರೇ?
1: ಮೇಡಮ್ ನಮ್ದು ಕಿರಾಣಿ ಅಂಗಡಿ ಇದೆ ಮೇಡಮ್.
0: ಅಂಗಡಿ ಇಟ್ಕೊಂಡಿದ್ದೀರಾ?
1: ಹೌದು ಹೌದು.
0: ಇವಾಗ ಪ್ರೆಸೆಂಟ್ ಅಂಗಡಿಲೇ ಇದ್ದೀರಾ?
1: ಇಲ್ಲ ಮೇಡಮ್ ಈಗ ಸೀಟ್ ಮನೆ ಬಂದಿದೆ.
0: ಹೌದಾ?
1: ಹಾಗೆ ನಾವು
0: ಹೇಗೆ ನಡೀತಾ ಇದೆ ವ್ಯಾಪಾರ ಎಲ್ಲ?
1: ಪರವಾಗಿಲ್ಲ ಮೇಡಮ್.
0: ಪರವಾಗಿಲ್ಲ.
1: ಹೌದು
0: ಬೆಳಿಗ್ಗೆ ಎಷ್ಟೊತ್ತಿಗೆ ತೆರೀತೀರಾ?
1: ಬೆಳಗ್ಗೆ ಮೇಡಮ್ ನಮ್ದು 6:30 ಇಂದ ರಾತ್ರಿ 9:30 ವರೆಗೂ.
0: 9:30 ವರೆಗೂ ಅಂಗಡಿಲೇ ಇರ್ತೀರಾ ಹಾಗಾದ್ರೆ?
1: ಹೌದು ಮೇಡಮ್.
0: ಅಂಗಡಿಲಿ ಇರೋದ್ರಿಂದ ನಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ
1: ಹೌದು
0: ಇರ್ತೀರಾ?
1: ಮೇಡಮ್, ಯಾಕಂದ್ರೆ ಅಂಗಡಿ ಇರೋರಿಗೆಲ್ಲ ಇದಾಗಲ್ಲ ಮೇಡಮ್. ಇದೇನೇ ಇದೆಯಲ್ಲ ಮೇಡಮ್ ನಮಗೆ ಒಳ್ಳೇದು,
0: ಹೌದು
1: ಮಕ್ಕಳಿಗೆ
0: ಹೌದು.
1: ಅಷ್ಟೆಲ್ಲ,
0: ಹಾಂ
1: ಯಾಕಂದ್ರೆ
0: ಹಾಂ
1: ಎಲ್ಲ ಕೆಲಸ ಮಾಡ್ಕೊಂತಾನೆ ಕೆಲಸ ಇದು ಮಾಡ್ಬೋದಲ್ಲ.
0: ದಿನ ಕಳೆಯೋದೇ ಗೊತ್ತಾಗಲ್ಲ ಅನ್ಸುತ್ತಲ್ವಾ, ಬಂದವ್ರ ಜೊತೆ ಮಾತಾಡ್ಕೊಂಡು ರೇಡಿಯೋ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ಕೊಂಡು ಖುಷಿಯಾಗಿದ್ದೀರಾ?
1: ಹೌದು ಮೇಡಮ್. ಯಾಕೆಂದ್ರೆ ಮೇಡಮ್ ಇದು ಆನ್ ಮಾಡಿಬಿಟ್ರೆ ಮೇಡಮ್ ಮುಗಿತಲ್ಲ ಮೇಡಮ್, ಎಲ್ಲ ಕೆಲಸ ಇರ್ಬೋದಲ್ಲ ಮೇಡಮ್. ಹೌದು
0: ಹೌದು ಹೌದು. ನೀವು ಎಲ್ಲಿ
1: ಟಿ ವಿ
0: ನೋಡ್ಕೊಂಡು
1: ಆದ್ರೆ
0: ಬೇಕಾದ್ರೆ ಕೆಲಸ
1: ಮಾಡ್ಬೋದು.
0: ಮಾಡ್ಬೋದು ಅಲ್ವಾ?
1: ಹೌದು, ಟಿ ವಿ ಅದಾದ್ರೆ ನೋಡೋಕ್ಕಾಗಲ್ಲ ಮೇಡಮ್.
0: ಆ
1: ಹಾಗಾಗಿ
0: ಕಡೆ
1: ಏನೇ
0: ಕಡೆ
1: ಮಾಡ್ಬೇಕು
0: ಓಡಾಡಿಕೊಂಡು ಎಲ್ಲ ಕೆಲಸ
1: ಮಾಡ್ಬೋದು.
0: ಮಾಡ್ಬೋದು. ಹಾಂ, ನಿಜ ನಿಜ ನಿಜ.
1: ಯಾಕಂದ್ರೆ ಎಲ್ಲ ಪ್ರೋಗ್ರಾಮ್ ಸೇರ್ತಿರ್ತೀವಲ್ಲ ಮೇಡಮ್. ತುಂಬಾ ಚೆನ್ನಾಗಿರ್ತಾ ಇದೆ ಮೇಡಮ್ ಇತ್ತೀಚೆಗಂತೂ ರೇಡಿಯೋದಲ್ಲಿ ಎಲ್ಲ ಪ್ರೋಗ್ರಾಮ್ಸ್.
0: ಖುಷಿ ಆಗುತ್ತಾ ಕಾರ್ಯಕ್ರಮ ಕೇಳುವಾಗ?
1: ಹಾಂ ಹೌದು ಮೇಡಮ್, ಖುಷಿನೇ ಮೇಡಮ್.
0: ಸರಿ ಮಹೇಶ್ ಅವರೇ, ಯಾವ ಗೀತೆ ಪ್ರಸಾರ ಮಾಡೋಣ?
1: ಮೇಡಮ್ ನನಗೆ ಕೋಲಿ ಹುಡುಗ ಮೇಡಮ್. ಕುಹು ಕುಹು ಕೋಗಿಲೆ ಹಾಡುಗಿಲೆ ಈಗಲೆ ಪ್ರೇಮದ ಊರಿನ ಬಾಗಿಲು ತೆರೆಯುತ್ತಿದೆ. ಈ ಸಾಂಗ್ ಮೇಡಮ್
0: ಹಾಡು ಪ್ರಸಾರ ಮಾಡ್ತೀವಿ. ಅದಕ್ಕೂ ಮೊದಲು ಒಂದು ಪ್ರಶ್ನೆ ತಮಗೆ.
1: ಹಾಂ ಹೇಳಿ.
0: ಎಡಕಲ್ಲು ಗುಡ್ಡ ಪ್ರವಾಸಿ ತಾಣ ಎಲ್ಲಿದೆ? ಎಡಕಲ್ಲು ಗುಡ್ಡ ಕೇಳಿದ್ದೀರಲ್ವಾ?
1: ಮೇಡಮ್ ಎಡಕಲ್ಲು ಗುಡ್ಡ ಕೇಳಿದೆ ಮೇಡಮ್.
0: ಇದು ಎಲ್ಲಿದೆ ಅಂತ?
1: ಮೇಡಮ್ ಇದು ಚಿಕ್ಕಮಗಳೂರ ಡಿಸ್ಟ್ರಿಕ್ಟ್ ಇರ್ಬೋದು.
0: ಎಡಕಲ್ಲು ಗುಡ್ಡ ಪ್ರವಾಸಿ ತಾಣ ಎಲ್ಲಿದೆ ಅಂತ ಪ್ರಶ್ನೆ. ಚಿಕ್ಕಮಂಗ್ಳೂರಲ್ಲ,
1: ಏನು ಮೇಡಮ್
0: ಚಿಕ್ಕಮಂಗ್ಳೂರಲ್ಲ, ಅದು ಬಿಟ್ಟು
1: ನಮ್ಮ ಮಳೆ
0: ಅಲ್ಲ.
1: ಮೇಡಮ್. ಹಲೋ,
0: ಹಾಂ ಹೇಳಿ.
1: ಇದು ಬೆಂಗಳೂರು ಇರ್ಬೋದ ಮೇಡಮ್?
0: ಇಲ್ಲ
1: ಯಾವ ಕಡೆ
0: ಇಲ್ಲ ಇಲ್ಲ ಇಲ್ಲ, ಇದು ಕೇರಳ ರಾಜ್ಯದ ವಯನಾಡ್ ಜಿಲ್ಲೆಯಲ್ಲಿದೆ.
1: ಕೇರಳದ
0: ಕೇರಳ ರಾಜ್ಯದ ವಯನಾಡ್ ಜಿಲ್ಲೆಯಲ್ಲಿದೆ.
1: ಅಂದ್ರೆ ಮೇಡಮ್ ಅಂದ್ರೆ ಮೇಡಮ್ ಕಳೆದ ವರ್ಷ ಇದು ಇದಾಗಿತ್ತಲ್ಲ ಮೇಡಮ್ ವಯನಾಡು
0: ಹೌದು.
1: ಭೂಕಂಪದ
0: ಹಾಂ
1: ಇದಾಗ್ಬಿಟ್ಟು.
0: ಹಾಂ ಹಾಂ, ಆ
1: ಹಾಗೆ
0: ಜಿಲ್ಲೆಯಲ್ಲಿದೆ ಇದು.
1: ಓಕೆ ಓಕೆ.
0: ಸರಿ ಮಹೇಶ್ ಅವರೇ, ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗ್ತಾ ಇದೆ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.

ಆಕಾಶವಾಣಿ ಮಡಿಕೇರಿ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಕೇಳುಗರೆ, ನಾಳೆ ಬೆಳಿಗ್ಗೆ 10:55 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ದೇಶವನ್ನುದ್ದೇಶಿಸಿ ಮಾಡುವ ಭಾಷಣ ಮನ್ ಕಿ ಬಾತ್ ಪ್ರಸಾರವಾಗಲಿದೆ. 11:30 ಇದರ ಕನ್ನಡ ಅವತರಣಿಕೆ ಮನದ ಮಾತು ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ ಹಾಗೂ ಇದರ ಮರು ಪ್ರಸಾರ ನಾಳೆ ರಾತ್ರಿ 8:00. ಇನ್ನುಳಿದಂತೆ ಇದೀಗ 6:50 ರೈತ ಧ್ವನಿ ಕಿಸಾನ್ ವಾಣಿ. ರೈತರ ಫ್ರೂಟ್ಸ್ ಐಡಿಯಾ ಪ್ರಯೋಜನಗಳು ಮತ್ತು ವೈಶಿಷ್ಟ್ಯಗಳನ್ನು ಕುರಿತು ಡಾಕ್ಟರ್ ಜಿ ಶರತ್ ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನವಿದೆ. 7:20 ಸುದ್ದಿ ಜುಂಪಿ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಿಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ. ಬರಹಗಾರರು ವರದಿಗಾರರಾದ ಪ್ರಮೋದ ಮೋಹನ್ ಹೆಗಡೆ ಅವರೊಂದಿಗೆ ಸಂದರ್ಶನ. ನಂತರ ಜನಪದ ಗೀತೆಗಳನ್ನು ಕೇಳಲಿದ್ದೀರಿ.

0: ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಇದು ಕಲಬುರಗಿ ಕೇಂದ್ರದ ಕೊಡುಗೆ, 6:35 ರೈತರಿಗೆ ಸಲಹೆ, 6:45 ಕಾನೂನಿನ ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಆಕಾಶವಾಣಿಗೆ ತುಂಬತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು, ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಬೋ. 8:35 ಆಕಾಶ ಬುಟ್ಟಿ, ಆಕಾಶವಾಣಿಗೆ ತುಂಬತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಭಾಗವಹಿಸುತ್ತಾರೆ ಹಿರಿಯ ಸಾಹಿತಿ ಹಾಗೂ ಕಲಾವಿದ ಗೋಟೂರಿ. ಇದು ಆಕಾಶವಾಣಿ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಕೊಡವ ಸಿರಿ, ಎತ್ತತೆರೆ ಪಾಟ್, ಚೇನಂಡ ಮಧು ಮಾದಯ್ಯ ಮತ್ತು ಸಂಗಡಿಗರಿಂದ, ಬಳಿಕ ಹಾಡು. 9:45 ಯುವವಾಣಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. 10:00 ಚಿಣ್ಣರ ಲೋಕ, ಮಕ್ಕಳಿಗಾಗಿ ನೇರ ಫೋನಿಂಗ್ ಕಾರ್ಯಕ್ರಮ, ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08272228, ನಿರ್ವಹಣೆ ಶಕುಂತಲಾ ಎಂ. 10:30 ಗಾನಭಜಾನ, ಮಧ್ಯಾಹ್ನ 12:05 ವನಿತಾ ವಿಹಾರ, ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ತಂಬಾಕಿನಿಂದಾಗುವ ಆರೋಗ್ಯ ಸಮಸ್ಯೆಗಳು ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ, ವಯೋಸಹಜ ಕಣ್ಣಿನ ಕಾಯಿಲೆಗಳು ಕುರಿತು ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಲತೀಶ್ ಪಾಲ್ದಾನೆ. ಇದು ಮಂಗಳೂರು ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಪ್ರಗತಿ ಪಥ. 1:20 ಅಮರ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ, ನಮಸ್ಕಾರ ಭಾರತಿ ಸುತ್ತ, ಭಾರತಿ ಸುತ್ತ ಅವರ ಕುರಿತು ಎಎಲ್ ಭಟ್ ಅವರ ನೆನಪುಗಳು, ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. 3:00 ಕಥಾ, ಶ್ರೀಮದ್ ರಾಮಾಯಣದ ಭಾಗ ಅಂಗುಲಿ ಮತ್ತು ಸುಂದರಕಾಂಡ ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತ ದಾಸರು. 4:00 ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ವಿರಾಜಪೇಟೆಯ ತ್ರಿವೇಣಿ ಶಾಲೆಯ ಶಿಕ್ಷಕರಾದ ಕೃಷ್ಣ ಪ್ರಸಾದ್ ಅವರೊಂದಿಗೆ ಸಂದರ್ಶನದ ಮುಂದುವರಿದ ಭಾಗ, ಸಂದರ್ಶಕರು ಹೆಚ್ಜೆ ವಿಶಾಲಾಕ್ಷಿ. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಆಕಾಶವಾಣಿ ಮಡಿಕೇರಿ, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. Union Minister for Agriculture and Farmers Welfare Shivraj Singh Chauhan today said the Khet Bachao Abhiyan should be made a comprehensive national campaign connecting farms, farmers and villages. The minister said this while chairing a high-level meeting regarding the preparations of the Khet Bachao Abhiyan in New Delhi. During the meeting, he said the focus of the campaign will be on balanced and judicious use of fertilizers, timely advice to farmers in the view of weather-related challenges, active participation at panchayat level and delivering the benefits of the schemes directly to the villages. Prime Minister Narendra Modi will share his thoughts with the people of the country and abroad in the Mann Ki Baat program on Akashvani at 11 a.m. tomorrow. It will be the 134th episode of the monthly radio program. The program will be broadcast across the entire Akashvani and Doordarshan network. The

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ ಸಿಗತ್ತಾ?
4: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯೆಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ

0: ಇದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು. ಇದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು. ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು. ಇಲ್ಲ ಇದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ಹೊತ್ತಾದ್ರೆ ಸರಿ ಹೊರಟೋಯ್ತು. ಏನು ಇಲ್ಲಪ್ಪ, ಚೆನ್ನಾಗಿದ್ದೀನಿ ಅಂತ ಇರಬೇಡಿ, ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ, ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
4: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
10: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
9: ನಾನ್ ಡೋಣರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
10: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
11: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
9: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
12: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
13: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
14: ಆಂಟೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
15: ಭೀಮಾ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ, ಟೀಪಾಯ್, ಗ್ಲಾಸ್ ಟೇಬಲ್, ವುಡನ್ ಚೇರ್, 3-ಡೋರ್ ಶೆಲ್ಫ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಸೈಡ್ ಬಾಕ್ಸ್, ಬೆಡ್, ಪಿಲ್ಲೋ, ದಿವಾನ್ ಸೆಟ್, ಇವೆಲ್ಲ ಹೋಮ್ ಸೆಟ್ ಫರ್ನಿಚರ್ಸ್ ಸ್ಪೆಷಲ್ ಡಿಸ್ಕೌಂಟ್ ನಲ್ಲಿ, ಅದು ಕೇವಲ 59,990 ರೂಪಾಯಿಗೆ.
16: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟಂಗಾಲ.
17: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
18: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0826-298-777, ಮೊಬೈಲ್ 9364881641.
19: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
20: ರೀ, ಇವತ್ತು ನ್ಯೂಸ್ ಪೇಪರ್ ನೋಡಿದ್ರಾ?
21: ಇಲ್ಲ, ಏನಿದೆ ಅಂತದ್ದು?
20: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
21: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
20: ಹೌದು, 50 ಫೀಟ್ ಕಾಂಕ್ರೀಟ್.

0: Road, underground electricity, children's play area, Devastana, swimming pool, jogging track.
1: Appa, innode, Mysuru Hagu Piriyapatana Madhyabhagadalli VC Galaxy Mall, 4 theater screen, bowling game, shooting range, shops.
0: Ee ella saukaryadondige community hall, clubhouse.
1: Aga Mysuru Jilleya Piriyapatanadalli motta modala mall hagu multiplex theater arambhaagta ide.
0: 450 premium plots square feet ge 2999 rupay. Army, Air Force, Navy ivarige free registration. Teachers galige special discount.
1: 80% ಸಾಲ ಸೌಲಭ್ಯನು ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900 1282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತಿದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
6: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ, ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
7: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
2: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
8: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತಿದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
10: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
10: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
11: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
12: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
13: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್.

0: ಕೋಣಿಕೊಪ್ಪಲು.
1: ಅಬ್ಬಾ, ನನಗಂತೂ ಸಾಕಾಯ್ತು. ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
0: ಏನ್ ರವಿ, ವಿರಾಜ್ಪೇಟೆಯ ಪೂತಾಜ ನಾಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ಗೆ ಹೋಗಿ ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲಿ ಇದೆ. ಪೂತಾಜ್ ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜ್ಪೇಟೆ.
2: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
3: ಹಲೋ
4: ಹಲೋ
3: ರಮ್ಯಾ, ಎಲ್ಲೇ ಕಾಲೇಜ್ಗೆ ಬರ್ತಾನೆ ಇಲ್ಲ, ಏನಾಯ್ತು?
4: ನನ್ಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
3: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ಗೆ ಗುಡ್ ಬೈ ಹೇಳು.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಪ್ರತಿ ವರ್ಷನೂ ಈ ಮಕ್ಕಳಿಗೆ ಎರಡೆರಡು ಬ್ಯಾಗ್ ತೆಗೆದು ಸಾಕಾಗ್ಬಿಟ್ಟಿದೆ.
5: ಕೋಣಿಗೊಪ್ಪದ ಲುಲ್ಲು ಬಜಾರ್ ಹೋಗೋಣ. ಒಳ್ಳೆ ಕ್ವಾಲಿಟಿಯ ಸ್ಕೂಲ್ ಬ್ಯಾಗ್, ನೋಟ್ ಬುಕ್, ಎಲ್ಲ ಸ್ಕೂಲ್ ಐಟಮ್ಸ್ ಅಲ್ಲೇ ತಗೋಣ.
2: ವೈಲ್ಡ್ ಕ್ರಾಫ್ಟ್, ಸ್ಕೈ, ಫಾಸ್ಟ್ ಟ್ರ್ಯಾಕ್, ಲೂನರ್ಸ್, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ಪಿಕಾಕ್, ಮಿಲ್ಟನ್, ಟಪ್ಪರ್ ವೇರ್ ನ ಲಂಚ್ ಬಾಕ್ಸ್, ಪಾಪಿ, ಅಂಬ್ರೆಲಾ, ನವನೀತ್ ಕ್ಲಾಸ್ಮೇಟ್ಸ್ ನೋಟ್ ಬುಕ್ ರಿಯಾಯಿತಿ ಬೆಲೆಯಲ್ಲಿ ಲಭ್ಯ.
5: ಲುಲ್ಲು ಬಜಾರ್, ಪೂಜಾರಿ ಆರ್ಕೇಡ್, ಕೋಣಿಗೊಪ್ಪ.
6: ಪೊನ್ನಂಪೇಟೆ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಜೂನ್ 1ರಂದು ಕೂರ್ಗ್ ಸ್ಟಾರ್ ಚಕ್ಕೆರ ಅಪ್ಪಯ್ಯ ವೇದಿಕೆ, ಜನತಾ ಪ್ರೌಢಶಾಲಾ ಮೈದಾನ, ಹುದಿಕೇರಿಯಲ್ಲಿ ಶ್ರೀ ಟಿಎಸ್ ಗೋಪಾಲ್ ಅವರ ಸಮ್ಮೇಳನಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಎಲ್ಲ ಕನ್ನಡ ಅಭಿಮಾನಿಗಳು ಬಂದು ಈ ಸಮ್ಮೇಳನವನ್ನ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಅಧ್ಯಕ್ಷರು ಮತ್ತು ಸದಸ್ಯರು ಕನ್ನಡ ಸಾಹಿತ್ಯ ಪರಿಷತ್ ಹುದಿಕೇರಿ ಮತ್ತು ಪೊನ್ನಂಪೇಟೆ ತಾಲೂಕು.
7: ನಿಮ್ಮ ಮನೆ ಕಟ್ಟಡಗಳಿಗೆ ಬೇಕಾದ ಪ್ರಖ್ಯಾತ ಕಂಪನಿಗಳ ಟೈಲ್ಸ್ಗಳಿಗಾಗಿ ಇನ್ನು ಮುಂದೆ ಅಲ್ಲಿ ಇಲ್ಲಿ ಹುಡುಕುತ್ತಾ ಹೋಗಬೇಕಾಗಿಲ್ಲ. ಇದೇ ಜೂನ್ 1ರಂದು ಸುಳ್ಯದ ಗಾಂಧಿನಗರದಲ್ಲಿ ಆರಂಭಗೊಳ್ಳಲಿದೆ ಸ್ಟಾರ್ ಟೈಲ್ಸ್ ಮಳಿಗೆ. 730ಕ್ಕೂ ಅಧಿಕ ವೈವಿಧ್ಯಮಯ ಡಿಸೈನ್ಗಳ ಟೈಲ್ಸ್ಗಳು ಸ್ಪರ್ಧಾತ್ಮಕ ದರದಲ್ಲಿ ಲಭ್ಯ. ಭೇಟಿ ನೀಡಿ ಉತ್ತಮ ಗುಣಮಟ್ಟದ ಟೈಲ್ಸ್, ಸ್ಯಾನಿಟರಿ, ಪ್ಲಂಬಿಂಗ್, ಎಲೆಕ್ಟ್ರಿಕಲ್ ಐಟಂಗಳ ಬೃಹತ್ ಮಳಿಗೆ ಸ್ಟಾರ್ ಟೈಲ್ಸ್, ಎಂಕೆ ರೆಸಿಡೆನ್ಸಿ, ಗಾಂಧಿನಗರ, ಸುಳ್ಯ.
8: ಅಭಿಲಾಷ್ನಲ್ಲಿ ಬ್ಯಾಕ್ ಟು ಸ್ಕೂಲ್ ಆಫರ್. ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಸ್ಕೂಲ್ ಬ್ಯಾಗ್, ಲಂಚ್ ಬ್ಯಾಗ್, ಲಂಚ್ ಬಾಕ್ಸ್, ವಾಟರ್ ಬಾಟಲ್ ಗಳ ಅತಿನೂತನ ಕಲೆಕ್ಷನ್, ಅದು ಅತ್ಯಾಕರ್ಷಕ ಆಫರ್ ಗಳೊಂದಿಗೆ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕ್ವಾಲಿಟಿ ಹಾಗೂ ಟ್ರಸ್ಟ್ ಗೆ ಹೆಸರುವಾಸಿ ಅಭಿಲಾಷ್ ಸ್ಟೋರ್. ಮುಳಿಯಾ ಶೋರೂಮ್, ಮಹದೇವಪೇಟೆ, ಮಡಿಕೇರಿ.
9: ಟೈಮ್ ನೋಡೋದಕ್ಕೆ ಮಾತ್ರ ಅಲ್ಲ, ನಿಮ್ಮ ಸ್ಟೈಲ್ ಹೇಳೋದಕ್ಕೂ ಒಂದು ಬ್ರಾಂಡೆಡ್ ವಾಚ್ ಬೇಕೇ ಬೇಕು.
8: ಹೌದು, ಈಗ ಮಡಿಕೇರಿಯ ಮಹದೇವಪೇಟೆಯಲ್ಲಿರುವ ಮುಳಿಯಾ ಶೋರೂಮ್ನ ಮೊದಲ ಮಹಡಿಯಲ್ಲಿ ಅಪಾರ ಸಂಗ್ರಹದ ಬ್ರಾಂಡೆಡ್ ವಾಚ್ಗಳು ನಿಮ್ಮನ್ನು ಕಾಯುತ್ತಿವೆ.
9: ಸ್ಟೈಲಿಶ್ ಡಿಸೈನ್, ಪ್ರೀಮಿಯಂ ಬ್ರ್ಯಾಂಡ್ಸ್, ಪ್ರತಿ ವಯಸ್ಸಿನವರಿಗೂ ಸೂಕ್ತವಾದ ಅದ್ಭುತ ಕಲೆಕ್ಷನ್.
8: ಗಿಫ್ಟ್ ಕೊಡಬೇಕಾ ಅಥವಾ ನಿಮ್ಮ ಲುಕ್ಗೆ ಹೊಸ ಕ್ಲಾಸ್ ಸೇರಿಸಬೇಕಾ?
10: ಒಮ್ಮೆ ಭೇಟಿ ನೀಡಿ ಮುಳಿಯಾ ಶೋರೂಮ್, ಮೊದಲ ಮಹಡಿ, ಮಹದೇವಪೇಟೆ, ಮಡಿಕೇರಿ.
8: ಮುಳಿಯಾ ವಾಚ್ ಕಲೆಕ್ಷನ್, ಟೈಮ್ಗೆ ಸ್ಟೈಲ್ ಸೇರಿಸುವ ಆಯ್ಕೆ. ಪ್ರಸಿದ್ಧ ಬ್ರ್ಯಾಂಡ್ಗಳಾದ ಫಾಸ್ಟ್ ಟ್ರ್ಯಾಕ್, ಸೊನಾಟಾ, ಟೈಟಾನ್ ವಾಚ್ಗಳ ಅಮೋಘ ಸಂಗ್ರಹ.
9: ಹಿಂದೆ ಭೇಟಿ ನೀಡಿ ಮತ್ತು ನಿಮ್ಮ ನೆಚ್ಚಿನ ಬ್ರ್ಯಾಂಡೆಡ್ ವಾಚ್ ಆಯ್ಕೆ ಮಾಡಿ.
7: ಭಾರತ್ ಮಾತಾ ಫಸ್ಟ್ ಗ್ರೇಡ್ ಕಾಲೇಜ್, ಕೊಪ್ಪ, ಕುಶಾಲನಗರ. ಇಲ್ಲಿ ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳಿಗೆ ಪ್ರವೇಶ ಆರಂಭಗೊಂಡಿದೆ. ಜೊತೆಗೆ ಮೈಸೂರು ಯೂನಿವರ್ಸಿಟಿ ಸಂಯೋಜನೆಯಲ್ಲಿ ಎಸಿಸಿಎ ಮತ್ತು ಸಿಎಂಎ ಕೋರ್ಸ್ ಮಾಡಲು ಅವಕಾಶವಿದೆ. ಗುಣಮಟ್ಟದ ಬೋಧನೆ, ಆಧುನಿಕ ಸೌಕರ್ಯ, ಪ್ಲೇಸ್ಮೆಂಟ್ ಸೌಲಭ್ಯವಿದೆ. ಕೆಲವೇ ಸೀಟುಗಳು ಲಭ್ಯವಿದ್ದು ಸಂಪರ್ಕಿಸಿ ಭಾರತ್ ಮಾತಾ ಫಸ್ಟ್ ಗ್ರೇಡ್ ಕಾಲೇಜ್, ಕೊಪ್ಪ, ಕುಶಾಲನಗರ. ಕಾಲ್ 7349050293.
8: ಕೆವಿಜಿ ಕಾನೂನು ಮಹಾವಿದ್ಯಾಲಯ, ಸುಳ್ಯ. ಇಲ್ಲಿ ಬಿಎ, ಎಲ್ಎಲ್ಬಿ 5 ವರ್ಷ ಹಾಗೂ 3 ವರ್ಷಗಳ ಎಲ್ಎಲ್ಬಿ ಕೋರ್ಸ್ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡ

ನಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಡಿಕೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063, ಮೊಬೈಲ್ 7353756813.

ಕೇಳುಗರೆ, ನಾಳೆ ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಮಂಗಳೂರಿನ ಬೆಳ್ತಂಗಡಿಯ ಸಿರಿ ಕೈಗಾರಿಕಾ ಸಂಸ್ಥೆಗೆ ಭೇಟಿ ನೀಡಿದ ಸಂದರ್ಭದ ಬಾನುಲಿ ವರದಿ ಪ್ರಸಾರವಾಗಲಿದೆ.

ನಾಳೆ ಸಂಜೆ 5 ಗಂಟೆಗೆ ಯುವವಾಣಿ ಖ್ಯಾತ ಹಿಂದೂಸ್ತಾನಿ ಗಾಯಕ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರೊಂದಿಗೆ ಸಂದರ್ಶನವಿದೆ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ನಾಳೆ ಸಂಜೆ 6:51 ಕೃಷಿ ರಂಗ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ತಂಬಾಕುವಿನಿಂದಾಗುವ ತೊಂದರೆಗಳನ್ನು ಕುರಿತು ಡಾ. ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನವಿದೆ.

ನಾಳೆ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ. ಸ್ತ್ರೀ ಸಂವೇದನೆ ಈ ಕುರಿತು ಡಾಕ್ಟರ್ ರಾಜಶ್ರೀ ಕಲ್ಲೂರಕರ್ ಅವರಿಂದ ಭಾಷಣ. ಇದು ರಾಯಚೂರು ಕೇಂದ್ರದ ಕೊಡುಗೆ.

ಕೇಳುಗರೆ, ನಾಳೆ ಬೆಳಿಗ್ಗೆ 10:55 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ದೇಶವನ್ನುದ್ದೇಶಿಸಿ ಮಾಡುವ ಭಾಷಣ ಮನ್ ಕಿ ಬಾತ್ ಪ್ರಸಾರವಾಗಲಿದೆ. 11:30 ಇದರ ಕನ್ನಡ ಅವತರಣಿಕೆ ಮನದ ಮಾತು ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ ಹಾಗೂ ಇದರ ಮರುಪ್ರಸಾರ ನಾಳೆ ರಾತ್ರಿ 8:00 ಗಂಟೆಗೆ

0: ಧೂಮಪಾನ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಆಹ್ವಾನ.
1: ಗಂಟಲು ಕ್ಯಾನ್ಸರ್, ನಿದ್ರಾಹೀನತೆ, ಲೈಂಗಿಕ ದೌರ್ಬಲ್ಯ, ಜಠರದ ಹುಣ್ಣು, ಅಧಿಕ ರಕ್ತದೊತ್ತಡ, ಎದೆನೋವು ಹಾಗೂ ನರದೌರ್ಬಲ್ಯ ಇವು ಧೂಮಪಾನದ ಪರಿಣಾಮಗಳು.
0: ತಂಬಾಕು ನಿಯಂತ್ರಣ ಸುಖ ಜೀವನಕ್ಕೆ ಆಮಂತ್ರಣ.

ಕೇಳುಗರೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರವನ್ನು ಪ್ರಾರಂಭಿಸುವ ಸಲುವಾಗಿ ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇಲ್ಲಿಂದ ಕಚೇರಿ ವೇಳೆಯಲ್ಲಿ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಜೂನ್ 1 ಒಳಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ

ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಚೈನ್ ಗೇಟ್ ಹತ್ತಿರ ಮೈಸೂರು ರಸ್ತೆ ಮಡಿಕೇರಿ ಕೊಡಗು ಜಿಲ್ಲೆ ಇಲ್ಲಿಗೆ ಸಲ್ಲಿಸಬೇಕಾಗಿದೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08272729 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ.

ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆಯಂತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ವಸತಿ ರಹಿತ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ಅರ್ಜಿ ಸಲ್ಲಿಸಲು ಜೂನ್ 30ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಸದರಿ ಯೋಜನೆಯಡಿಯಲ್ಲಿ ಇದುವರೆಗೆ ಯಾವುದೇ ವಸತಿ ಯೋಜನೆಯಡಿ ಸೌಲಭ್ಯ ಪಡೆಯದೇ ಇರುವ ವಸತಿ ರಹಿತರು ನಿವೇಶನ ಹಳೆಯ ಕಚ್ಚಾ ಮನೆ

ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆಯಂತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ವಸತಿ ರಹಿತ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ಅರ್ಜಿ ಸಲ್ಲಿಸಲು ಜೂನ್ 30ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಸದರಿ ಯೋಜನೆಯಡಿಯಲ್ಲಿ ಇದುವರೆಗೆ ಯಾವುದೇ ವಸತಿ ಯೋಜನೆಯಡಿ ಸೌಲಭ್ಯ ಪಡೆಯದೇ ಇರುವ ವಸತಿ ರಹಿತರು, ನಿವೇಶನ ಹಳೆಯ ಕಚ್ಚಾ ಮನೆ ಉಳ್ಳವರು ಹಾಗೂ ನಿವೇಶನ ರಹಿತ ಮಹಿಳೆಯರು, ಹಿರಿಯ ನಾಗರಿಕರು, ವಿಧುರರು, ವಿಶೇಷ ಚೇತನರು ಹಾಗೂ ಮಾಜಿ ಸೈನಿಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿದಾರರು ಫೋಟೋ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವೋಟರ್ ಐಡಿ, ಬ್ಯಾಂಕ್ ಪಾಸ್ ಪುಸ್ತಕ, ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳು, ನಿವೇಶನ ಅಥವಾ ಹಳೆಯ ಕಚ್ಚಾ ಮನೆಯ ದಾಖಲೆಯೊಂದಿಗೆ https://pmay.urban.gov.in ನಲ್ಲಿ ಸ್ವಂತವಾಗಿ ಅಥವಾ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆನ್ಲೈನ್ ಮೂಲಕ ಜೂನ್ 30ರ ಒಳಗಾಗಿ ಅರ್ಜಿ ಸಲ್ಲಿಸಲು ಕೋರಲಾಗಿದೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಗರ ಸ್ಥಳೀಯ ಸಂಸ್ಥೆಗಳ ವಸತಿ ಶಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ.

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಸೌಲಭ್ಯ ಪಡೆಯಲು ಮೊದಲನೇ ಪ್ರಸವದ ಗರ್ಭಿಣಿ ಮಹಿಳೆಯರು ಮತ್ತು ಎರಡನೇ ಪ್ರಸವದಲ್ಲಿ ಹೆಣ್ಣು ಮಗು ಜನಿಸಿದ ಮಹಿಳೆಯರಿಂದ ನೋಂದಣಿ ಮಾಡಿಕೊಳ್ಳಬಹುದು. ಮೊದಲ ಮಗುವಿಗೆ ಎರಡು ಕಂತುಗಳಲ್ಲಿ ₹5,000, ಎರಡನೇ ಮಗು ಹೆಣ್ಣು ಮಗುವಾಗಿದ್ದಲ್ಲಿ ₹6,000 ನೀಡಲಾಗುವುದು. ಸರ್ಕಾರಿ ನೌಕರರು ಮತ್ತು ಸಾರ್ವಜನಿಕ ಉದ್ದಿಮೆಗಳ ನೌಕರರನ್ನು ಹೊರತುಪಡಿಸಿ ಮೊದಲ ಪ್ರಸವದ ಗರ್ಭಿಣಿ ಮತ್ತು ಎರಡನೇ ಹೆಣ್ಣು ಮಗುವಿನ ಬಾಣಂತಿಯರು ಈ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ಬಗ್ಗೆ ಮಡಿಕೇರಿ, ಸೋಮವಾರಪೇಟೆ, ಪೊನ್ನಂಪೇಟೆ ತಾಲೂಕಿನ ಫಲಾನುಭವಿಗಳು ತಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ.

0: ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
1: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.

ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ನಾನ್ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನ್ ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
3: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸ್ ಬಂದಿತ್ತು, ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೆಲ್ಲ.
2: ನಿಂಗ್ ನೆನ್ಪಿದ್ಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಅಮ್ಮ ನಂಗೆ ಬೈದಿದ್ರು.
3: ಹೌದು, ಯಾರ್ ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ ಬಿದ್ವಿ ಅಲ್ವಾ? ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
2: ದೇವ್ರ ದಯೆ, ನಮ್ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
3: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
2: ಖಂಡಿತ ಸರಿ ಹೋಗ್ತೀಯ ಕಣೋ. ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನಾರಿಸಿ, ಡ್ರಗ್ಸ್ ಅಲ್ಲ.
4: ಬಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಸರ್ವಾನುಮತದಿಂದ ಆಯ್ಕೆ. ಜೂನ್ 3ರಂದು ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಮುಖ್ಯಮಂತ್ರಿ ಪ್ರಮಾಣವಚನ. ಬೆಂಗಳೂರು ಘನತ್ಯಾಜ್ಯ ಟೆಂಡರ್ ಅಕ್ರಮಗಳ ಕುರಿತು ತುರ್ತು ತನಿಖೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ನಾಳೆ ಮನ್ ಕಿ ಬಾತ್, ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನು ಉದ್ದೇಶಿಸಿ ಮನದ ಮಾತು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇಂದು ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಮುಂದಿನ ಶಾಸಕಾಂಗ ಪಕ್ಷದ ನಾಯಕರಾಗಲಿ ಎಂಬ ಪ್ರಸ್ತಾವವನ್ನು ಡಾ ಜಿ ಪರಮೇಶ್ವರ್ ಅನುಮೋದಿಸಿದರು. ಇದಕ್ಕೆ ಎಲ್ಲ ಶಾಸಕರು ಒಮ್ಮತ ಸೂಚಿಸಿದರು. ಬಳಿಕ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಸಭೆಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಭಾಗವಹಿಸಿದರು. ಗಾಜಿನ ಮನೆಯಲ್ಲಿ ನಡೆಯಲಿರುವ ನೂತನ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿಂದು ತಿಳಿಸಿದ್ದಾರೆ. ಬೆಂಗಳೂರಿನ ನಾಗರಿಕರ ದೈನಂದಿನ ಚಟುವಟಿಕೆಗಳಿಗೆ ಅಡಚಣೆಯಾಗದಂತೆ ಹಾಗೂ ಹೊರ ಜಿಲ್ಲೆಗಳಿಂದ ಬರುವ ಕಾರ್ಯಕರ್ತರು ಅನಗತ್ಯವಾಗಿ ಪ್ರಯಾಣ ಮಾಡದಂತೆ ಈ ತೀರ್ಮಾನ

0: ಕೈಗೊಳ್ಳಲಾಗಿದೆ. ಹಾಗಾಗಿ ಕಾರ್ಯಕರ್ತರು ಅಭಿಮಾನಿಗಳು ಬೆಂಗಳೂರಿಗೆ ಆಗಮಿಸಬಾರದು. ನೂತನ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಜನರ ಆಶೀರ್ವಾದ ಪಡೆಯಲಿದ್ದಾರೆ ಎಂದು ಹೇಳಿದರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾದರೂ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಲಿದೆ ಎಂದು ಗ್ಯಾರಂಟಿ ಸಮಿತಿಗಳ ಪ್ರಾಧಿಕಾರದ ಕೋಲಾರ ತಾಲೂಕು ಅಧ್ಯಕ್ಷ ವೇಮಗಲ್ ವಿಎಂ ಮುನಿಯಪ್ಪ ಹೇಳಿದ್ದಾರೆ. ಕೋಲಾರದಲ್ಲಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿರೋಧಿಗಳ ಅಪಪ್ರಚಾರಕ್ಕೆ ಕಿವಿಕೊಡದೆ ಗ್ಯಾರಂಟಿ ಯೋಜನೆಗಳ ಸವಲತ್ತುಗಳನ್ನು ನೈಜ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟನಲ್ಲಿ ಅಧಿಕಾರಿಗಳು ಮತ್ತಷ್ಟು ದಕ್ಷತೆ ಹಾಗೂ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳ ಬಲವರ್ಧನೆಯಲ್ಲಿ ವಕೀಲರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅಭಿಪ್ರಾಯಪಟ್ಟರು. ಯಾದಗಿರಿಯ ಜಿಲ್ಲಾ ನ್ಯಾಯಾಲಯ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ ನ್ಯಾಯಾಂಗ ಅಧಿಕಾರಿಗಳು ಹಾಗೂ ವಕೀಲರ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕು ಮತ್ತು ಅವಕಾಶಗಳನ್ನು ಕಲ್ಪಿಸಿದ್ದು, ಅದರ ಆಶಯಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವ ಜವಾಬ್ದಾರಿ ಕಾನೂನು ವಲಯದ ಮೇಲಿದೆ ಎಂದರು. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಮರುಳು ಸಿದ್ದರಾಧ್ಯ, ಉಪಲೋಕಾಯುಕ್ತರು ಜಿಲ್ಲೆಯಲ್ಲಿ ನಡೆಸುತ್ತಿರುವ ಜನಜಾಗೃತಿ ಕಾರ್ಯಕ್ರಮಗಳು ಆಡಳಿತ ವ್ಯವಸ್ಥೆ ಹಾಗೂ ಸಾರ್ವಜನಿಕರಲ್ಲಿ ಕಾನೂನು ಅರಿವು ಹೆಚ್ಚಿಸಲು ಸಹಕಾರಿಯಾಗಿವೆ ಎಂದು ತಿಳಿಸಿದರು. ರೈತರು ಹಾಗೂ ತಳ ಸಮುದಾಯದ ಮಾಜಿ ಸಚಿವ ವೆಂಕಟರಮಣಪ್ಪ ಅವರು ನಿಧನರಾಗಿದ್ದಾರೆ. 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿ ಅಹಿಂದ ವರ್ಗದ ಪರವಾಗಿದ್ದ ವೆಂಕಟರಮಣಪ್ಪ ಅವರ ನಿಧನದಿಂದ ರಾಜ್ಯಕ್ಕೆ ನಷ್ಟವಾಗಿದೆ ಎಂದು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು. ಇಂದು ಪಾವಗಡದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ದರ್ಶನ ಪಡೆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಹಿಂದ ವರ್ಗದ ಧ್ವನಿಯಾಗಿದ್ದ ಅವರು ಸಮಾಜದ ತಳ ಸಮುದಾಯದವರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದು ಸಾಮಾಜಿಕ ನ್ಯಾಯಕ್ಕೆ ಬದ್ದರಾಗಿದ್ದರು. ಸ್ವತಃ ರೈತರಾಗಿದ್ದ ವೆಂಕಟರಮಣಪ್ಪನವರು ರೈತರ ಏಳಿಗೆಗೆ ಬಹುವಾಗಿ ಶ್ರಮಿಸಿದ್ದರು ಎಂದು ಅವರು ಸ್ಮರಿಸಿದರು. ಬೆಂಗಳೂರು ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ ಪ್ರಕ್ರಿಯೆಯಲ್ಲಿ ಸುಮಾರು 39,437 ಕೋಟಿ ಸಾರ್ವಜನಿಕ ವೆಚ್ಚವನ್ನು ಒಳಗೊಂಡ ಗಂಭೀರ ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ತೀವ್ರ ಆತಂಕ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೆ. ತಮ್ಮ ಪತ್ರದಲ್ಲಿ ಸಚಿವರು ಟೆಂಡರ್ ಪ್ರಕ್ರಿಯೆಯಲ್ಲಿ ನಡೆದಿರುವ ಗಂಭೀರ ಪ್ರಕ್ರಿಯಾತ್ಮಕ ಲೋಪಗಳು, ಹಣಕಾಸು ಅಕ್ರಮಗಳು, ಕಾನೂನು ಉಲ್ಲಂಘನೆಗಳು ಹಾಗೂ ಆಡಳಿತಾತ್ಮಕ ಪಕ್ಷಪಾತದ ಬಗ್ಗೆ ಉಲ್ಲೇಖಿಸಿದ್ದಾರೆ. ವಿಶೇಷವಾಗಿ ಹಣಕಾಸು ಇಲಾಖೆಯ ಸ್ಪಷ್ಟ ಆಕ್ಷೇಪಣೆ ಮತ್ತು ತಿರಸ್ಕಾರವಿದ್ದರೂ ಪ್ರಸ್ತಾವನೆಯನ್ನು ಮುಂದಕ್ಕೆ ತೆಗೆದುಕೊಂಡು ಅನುಮೋದಿಸಿರುವುದು ಪಾರದರ್ಶಕತೆ ಮತ್ತು ಕಾನೂನುಬದ್ಧತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಮೂಡಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಜೂನ್ 1 ಸೋಮವಾರ ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ರೈಲ್ವೆ ಕೆಳಸೇತುವೆ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ. ಗುಬ್ಬಿಯಲ್ಲಿ ಲೆವೆಲ್ ಕ್ರಾಸಿಂಗ್ ಗೇಟ್ ಸಂಖ್ಯೆ 48 ಬದಲಿಗೆ ಕಳ್ಳಿಪಾಳ್ಯ ಗೇಟ್ ರಸ್ತೆ ಕೆಳಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ನೈರುತ್ಯ ರೈಲ್ವೆ ವಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿಜಾಲ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಅಗ್ನಿಪಥ ಯೋಜನೆಯಡಿಯಲ್ಲಿ ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ನ ಕೇಂದ್ರ ಎಂಎಲ್ಐಆರ್ಸಿಯಲ್ಲಿ ಕಳೆದ 24 ಸೈನಿಕ ತರಬೇತಿ ಪಡೆದ 7 765 ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ ಇಂದು ನಡೆಯಿತು. ಸೈನಿಕ ವಿದ್ಯುಕ್ತ ಪೂರ್ಣ ಸಂಪ್ರದಾಯಗಳೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ ಸೆಂಟರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯ ಅವರು ಗೌರವ ವಂದನೆ ಸ್ವೀಕರಿಸಿ ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ಪರೇಡ್ ವೀಕ್ಷಿಸಿ ಪ್ರಮಾಣೀಕರಿಸಿದರು. ಅಗ್ನಿವೀರ್ ಸಂಕೇತ್ ಸಿಂಗ್ ಪರೇಡ್ನ ನೇತೃತ್ವ ವಹಿಸಿದ್ದರು. ಮೇಜರ್ ಗಜಾನನ ಪಾಟೀಲ್ ಪರೇಡ್ ಆಡಳಿತ ಅಧಿಕಾರಿಯಾಗಿ ಪಾಲ್ಗೊಂಡಿದ್ದರು. ಅಗ್ನಿವೀರರು ನಮ್ಮ ರಾಷ್ಟ್ರಧ್ವಜ, ರೆಜಿಮೆಂಟಲ್ನ ಧ್ವಜ ಮತ್ತು

0: ಧಾರ್ಮಿಕ ಪವಿತ್ರ ಪುಸ್ತಕಗಳ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಸರ್ವರಿಗೂ ಸೂರು ಎನ್ನುವ ಧ್ಯೇಯ ಉದ್ದೇಶದೊಂದಿಗೆ ಆರಂಭವಾದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ವಿಜಯಪುರ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳ್ಳುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, 2024-25 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಗೆ 51,521 ಮನೆಗಳ ಗುರಿ ನೀಡಲಾಗಿದೆ. ಅದರಲ್ಲಿ 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ಯೋಗ ಫೆಡರೇಷನ್ ವತಿಯಿಂದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ನಾಳೆ ನಗರದ ಅರಮನೆ ಆವರಣದಲ್ಲಿ ಯೋಗಾಭ್ಯಾಸ ಹಾಗೂ ಮಹಾಸಂಕಲ್ಪ ದಿವಸ ಆಚರಿಸಲಾಗಿದೆ ಎಂದು ಜಿಎಸ್ಎಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಡಾ ಶ್ರೀಹರಿ ದ್ವಾರಕನಾಥ್ ತಿಳಿಸಿದ್ದಾರೆ. ನಾಳೆ ಬೆಳಗ್ಗೆ 5:30 ಕಾರ್ಯಕ್ರಮ ಆರಂಭವಾಗಲಿದ್ದು ಸುಮಾರು 1,000 ಮಂದಿ ಯೋಗಾಸಕ್ತರು ಪಾಲ್ಗೊಳ್ಳುವರು. ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಅಂಗವಾಗಿ ಚಾಮರಾಜನಗರದಲ್ಲಿ ವಾಕಥಾನ್ ಯಶಸ್ವಿಯಾಗಿ ನಡೆಯಿತು. ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದಿಂದ ಜಿಲ್ಲಾಡಳಿತ ಭವನದವರೆಗೆ 100 ಮಂದಿ ತಂಬಾಕು ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ವಾಕಥಾನ್ ನಡೆಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಮೋನೋರೋತ್ ವಾಕಥಾನ್ಗೆ ಚಾಲನೆ ನೀಡಿ ಮಾತನಾಡಿ, ತಂಬಾಕು ಮುಕ್ತ ಸ್ವಸ್ಥ ಸಮಾಜ ಹಾಗೂ ಆರೋಗ್ಯವಂತ ಭಾರತವನ್ನು ರೂಪಿಸುವಲ್ಲಿ ಯುವ ಜನಾಂಗ ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ಹೇಳಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಜೂನ್ 1 ವಿಶ್ವ ಹಾಲು ದಿನಾಚರಣೆ ಪ್ರಯುಕ್ತ ಅಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಚಿಮುಲ್ ವತಿಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಒಳರೋಗಿಗಳಿಗೆ ಗುಡ್ ಲೈಫ್ ಹಾಲನ್ನು ವಿತರಿಸುವ ಜೊತೆಗೆ ಹಾಲಿನ ಪ್ರಾಮುಖ್ಯತೆ, ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಚಿಮುಲ್ ವ್ಯವಸ್ಥಾಪಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಭಾರತೀಯ ಜನತಾ ಪಕ್ಷವು ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ರಾಜಕೀಯ ಸಂಘಟನೆಯಾಗಿದ್ದು, ರಾಷ್ಟ್ರ ಸೇವೆ ಮತ್ತು ಸಮಾಜ ಪರಿವರ್ತನೆಯ ಧ್ಯೇಯದೊಂದಿಗೆ ಕಾರ್ಯಕರ್ತರನ್ನು ರೂಪಿಸುವ ವಿಶಿಷ್ಟ ಪರಂಪರೆಯನ್ನು ಹೊಂದಿದೆ ಎಂದು ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬ ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ 1-2 ಕಡೆ ಮಳೆಯಾಗಿದೆ. ತಿಪಟೂರಿನಲ್ಲಿ ಅತಿ ಹೆಚ್ಚು 5 ಮಳೆಯಾಗಿದೆ. ಉಳಿದಂತೆ ಮಂಗಳೂರು ವಿಮಾನ ನಿಲ್ದಾಣ, ಬೆಂಗಳೂರು ನಗರ ವೀಕ್ಷಣಾಲಯ ತಲಾ 5, ನಾಗಮಂಗಲ 4, ಕಳಸ, ಮದ್ದೂರು, ಕೃಷ್ಣರಾಜಸಾಗರ, ಮೈಸೂರು ಪಿಟಿಒದಲ್ಲಿ ತಲಾ 3 ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 40.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಕೆಲವೆಡೆ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ 1-2 ಕಡೆಗಳಲ್ಲಿ ಮಳೆಯಾಗಲಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 33, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಸರ್ವಾನುಮತದಿಂದ ಆಯ್ಕೆ. ಜೂನ್ 3 ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ. ಬೆಂಗಳೂರು ಘನತ್ಯಾಜ್ಯ ಟೆಂಡರ್ ಅಕ್ರಮಗಳ ಕುರಿತು ತುರ್ತು ತನಿಖೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ನಾಳೆ ಮನ್ ಕಿ ಬಾತ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯರನ್ನು ಉದ್ದೇಶಿಸಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ.

0: ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
1: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
2: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
1: ಅದು ಹೇಗೆ?
2: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
3: ಇದು ಯಾರ ನಂಬರ್?
2: ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
1: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
2: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
3: ಆದ್ರಣ್ಣ, ಬಳತಿರುವವರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
2: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
4: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮದಲ್ಲಿ ಇಂದು ಕೇಳಿ

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥಿಕ ಸೌಲಭ್ಯಗಳನ್ನು ರೈತರಿಗೆ ನೇರವಾಗಿ ತಲುಪಿಸೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಉಪಕ್ರಮ ಅಂದರೆ ಫ್ರೂಟ್ಸ್ ವ್ಯವಸ್ಥೆ ಅಂತ. ಈಗ ರೈತ ಬಾಂಧವರು ರಸಗೊಬ್ಬರಗಳನ್ನು ಕೊಳ್ಳೋದಕ್ಕೂ ಕೂಡ ಈ ಫ್ರೂಟ್ಸ್ ಐಡಿಯನ್ನು ಕಡ್ಡಾಯ ಮಾಡಲಾಗಿದೆ. ಆದ್ದರಿಂದ ಈ ಫ್ರೂಟ್ಸ್ ವ್ಯವಸ್ಥೆ ಬಗ್ಗೆ ಇವತ್ತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದಂಥ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರು. ನಮಸ್ಕಾರ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ.
1: ನಮಸ್ಕಾರ
0: ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ. ಈ ಕರ್ನಾಟಕ ಸರ್ಕಾರ ಆರ್ಥಿಕ ಸೌಲಭ್ಯಗಳನ್ನು ರೈತರಿಗೆ ನೇರವಾಗಿ ತಲುಪಿಸೋದಕ್ಕೆ ಯಾವ ವ್ಯವಸ್ಥೆಯನ್ನು ಜಾರಿಗೊಳಿಸಿದೆ?
1: ನೋಡಿ, ಕಿಸಾನ್ ಪಹಚಾನ್ ಪತ್ರ ಅಥವಾ ರೈತರ ವಿಶಿಷ್ಟ ಗುರುತಿನ ಚೀಟಿ ಅಥವಾ ರೈತ ಐಡಿ ಅಂತಕ್ಕಂಥದ್ದು ಭಾರತ ಸರ್ಕಾರವು ಪರಿಚಯಿಸಿರ್ತಕ್ಕಂತಹ ಆಧಾರ್ ಕಾರ್ಡ್ಗೆ ಸಂಯೋಜಿಸಲ್ಪಟ್ಟ ವಿಶಿಷ್ಟ ಡಿಜಿಟಲ್ ಗುರುತಿನ ಸಂಖ್ಯೆಯಾಗಿದೆ. ಇದು ರೈತರ ಭೂ ದಾಖಲೆಗಳು ಮತ್ತು ಕೃಷಿ ವಿವರಗಳನ್ನ ಒಂದೇ ಕಡೆ ಕ್ರೋಢೀಕರಿಸುತ್ತದೆ. ಇದಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ಅದು ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರತಕ್ಕಂತಹ ರೈತ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ ಅಥವಾ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅಥವಾ ಸಂಕ್ಷಿಪ್ತವಾಗಿ ಫ್ರೂಟ್ಸ್ ಎಂಬ ವಿಶಿಷ್ಟವಾದ 16 ಸಂಖ್ಯೆಯ ಗುರುತಿನ ಸಂಖ್ಯೆಯಾಗಿದೆ. ಇದು ರೈತ ಸ್ನೇಹಿ ಡಿಜಿಟಲ್ ವೇದಿಕೆಯಾಗಿದೆ.
0: ಈ ಫ್ರೂಟ್ಸ್ ಐಡಿ ಅಂತ ತಾವು ಹೇಳಿದ್ರಿ, ಈ ಫ್ರೂಟ್ಸ್ ಐಡಿ ವ್ಯವಸ್ಥೆ ಅಂದ್ರೆ ಏನು ಅಂತೀರಿ?
1: ಈ ಸಿಂಗಲ್ ವಿಂಡೋ ಅಥವಾ ಏಕ ಗವಾಕ್ಷಿ ಮೂಲಕ ರೈತರಿಗೆ ನೇರವಾಗಿ ಆರ್ಥಿಕ ಸೌಲಭ್ಯಗಳನ್ನು ತಲುಪಿಸಲಿಕ್ಕೋಸ್ಕರ ಕರ್ನಾಟಕ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, ಅದನ್ನು ನಾವು ಇಂಗ್ಲಿಷಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಇದರ ಇ ಆಡಳಿತ ಅಥವಾ ಎಲೆಕ್ಟ್ರಾನಿಕ್ ಗವರ್ನೆನ್ಸ್ ಅಂತಕ್ಕಂಥದ್ದು, ಇದನ್ನು ಸಂಕ್ಷಿಪ್ತವಾಗಿ DPARE ಅಂತ ಕರಿತೇವೆ. ಅದು NIC ಅಥವಾ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಅಥವಾ ರಾಷ್ಟ್ರೀಯ ಮಾಹಿತಿ ಕೇಂದ್ರದ ಸಹಯೋಗದೊಂದಿಗೆ ರೈತ ನೋಂದಣಿ ಮತ್ತು ಏಕೀಕೃತ ವ್ಯವಸ್ಥೆ ಅಥವಾ ಫ್ರೂಟ್ಸ್ ಎಂಬತಕ್ಕಂತಹ ಪೋರ್ಟಲ್ ಯೋಜನೆಯನ್ನ ಅಭಿವೃದ್ಧಿಪಡಿಸಿದೆ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ಡಿಜಿಟಲ್ ಉಪಕ್ರಮವಾಗಿದೆ. ಇದು ರೈತರು ಮತ್ತು ಇತರ ಫಲಾನುಭವಿಗಳ ವಿವರಗಳನ್ನ ಒಂದೇ ತತ್ರಾಂಶದಲ್ಲಿ ಸಂಗ್ರಹಿಸಿ ವಿವಿಧ ಇಲಾಖೆಗಳ ಮೂಲಕ ಸರ್ಕಾರ ನೀಡತಕ್ಕಂತಹ ಸವಲತ್ತುಗಳನ್ನ ಪಾರದರ್ಶಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ವಿತರಿಸಲು ಅಭಿವೃದ್ಧಿಪಡಿಸಲಾದ ಏಕ ನಿಲುಗಡೆಯ ಡಿಜಿಟಲ್ ವ್ಯವಸ್ಥೆಯಾಗಿದೆ. ಇದು ರೈತರು ಅವರ ಭೂಮಿ, ಬೆಳೆ ವಿವರಗಳು, ಬ್ಯಾಂಕ್ ಖಾತೆ, ಆಧಾರ್ ಮತ್ತು ಸರ್ಕಾರಿ ಯೋಜನೆಗಳ ಉಪಯೋಗದ ಮಾಹಿತಿಗಳನ್ನ ಸಮಗ್ರವಾಗಿ ಸಂಗ್ರಹಿಸಿ ಪರಿಶೀಲಿಸಬಹುದಾದಂತಹ ಒಂದು ಡಿಜಿಟಲ್ ವ್ಯವಸ್ಥೆಯಾಗಿದೆ. ಈ ಮಾಹಿತಿಯ ಆಧಾರದ ಮೇಲೆ ರೈತರಿಗೆ ಸಹಾಯಧನ, ಬೆಳೆ ವಿಮೆ, ಕಿಸಾನ್ ಕ್ರೆಡಿಟ್ ಕಾರ್ಡ್, ಬೆಂಬಲ ಬೆಲೆ ಯೋಜನೆ, ರಸಗೊಬ್ಬರ, PM ಕಿಸಾನ್ ಧನ ಸಹಾಯ ಮತ್ತು ಇನ್ನಿತರ ಸರ್ಕಾರಿ ಯೋಜನೆಗಳ ಲಾಭವನ್ನ ತಲುಪಿಸಲಾಗುತ್ತದೆ.
0: ಈ ಫ್ರೂಟ್ಸ್ ವ್ಯವಸ್ಥೆಯ ಪ್ರಮುಖವಾದಂತಹ ಅಂಶಗಳು ಯಾವ್ಯಾವು ಅಂತೀರಿ?
1: ನೋಡಿ, ಮೊಟ್ಟ ಮನೆಯದಾಗಿ ಈ ಫ್ರೂಟ್ಸ್ ಪೋರ್ಟಲ್ ಅಂತಕ್ಕಂಥದ್ದು ರೈತರ ಆಧಾರ ಬಳಸಿ ವಿಶಿಷ್ಟವಾಗಿ ಅವರ ಒಂದು ನೋಂದಣಿಯನ್ನ

0: ಮಾಡುತ್ತದೆ. ಇನ್ನು ಎರಡನೇದಾಗಿ, ರೈತರು ಕೃಷಿ, ತೋಟಗಾರಿಕೆ, ರೇಷ್ಮೆ, ಹೈನುಗಾರಿಕೆ, ಕುಕ್ಕುಟೋದ್ಯಮ, ಮೀನುಗಾರಿಕೆ ಸೇರಿದಂತೆ ಸರ್ಕಾರದ ವಿವಿಧ ಇಲಾಖೆಗಳ ಯೋಜನೆಗೆ ಪುನಃ ಪುನಃ ಒಂದೇ ರೀತಿಯ ದಾಖಲೆಗಳ ಪ್ರತಿಗಳನ್ನು ಆ ಇಲಾಖೆಗಳಿಗೆ ನೀಡುವುದನ್ನು ತಪ್ಪಿಸುತ್ತದೆ. ಇನ್ನು ಮೂರನೇದಾಗಿ, ಈ ವ್ಯವಸ್ಥೆ ಸಂಯೋಜಿತ ರೈತ ದತ್ತಾಂಶವನ್ನು ಒದಗಿಸಿ ಯೋಜನೆಗಳ ಸೌಲಭ್ಯಗಳು ರೈತರಿಗೆ ಸರಳವಾಗಿ, ನೇರವಾಗಿ ಹಾಗೂ ವೇಗವಾಗಿ ತಲುಪುವಂತೆ ಸಹಾಯ ಮಾಡುತ್ತದೆ. ಇನ್ನು ನಾಲ್ಕನೆಯದಾಗಿ, ಫ್ರೂಟ್ಸ್ ಅಂತಕ್ಕಂಥದ್ದು ಭೂಮಿ ಪೋರ್ಟಲ್ನೊಂದಿಗೆ ಏಕೀಕೃತಗೊಂಡಿರುವುದರಿಂದ ರೈತರು ಭೂ ವಿವರಗಳಿಗಾಗಿ ಉಪ ನೋಂದಣಿ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡತಕ್ಕಂತಹ ಅವಶ್ಯಕತೆ ಇಲ್ಲ. ಇನ್ನು ಐದನೇದಾಗಿ, ಹಲವು ಸರ್ಕಾರಿ ಯೋಜನೆಗಳಿಗೆ ಅರ್ಜಿ ಸಲ್ಲಿಕೆಯನ್ನು ಇದು ಸುಲಭಗೊಳಿಸುತ್ತದೆ. ಆರನೇದಾಗಿ, ಪೋರ್ಟಲ್ನಲ್ಲಿ ಅರ್ಜಿಯ ಸ್ಥಿತಿಯನ್ನ ರೈತರು ತಾವೇ ನೋಡಬಹುದು. ಇದರಿಂದ ಪಾರದರ್ಶಕತೆ ಅಂತಕ್ಕಂಥದ್ದು ಹೆಚ್ಚಾಗ್ತದೆ. ಇನ್ನು ಏಳನೇದಾಗಿ, ರೈತರಿಗೆ ಉಪಯುಕ್ತ ಮಾಹಿತಿಯನ್ನು ನೀಡತಕ್ಕಂತಹ ಒಂದು ಅವಕಾಶ ಇರೋದ್ರಿಂದ ಅವರು ತಾವು ತಮ್ಮ ಕೃಷಿಯಲ್ಲಿ ಏನ್ ಮಾಡಬೇಕು, ಯಾವ ಬೆಳೆಯನ್ನು ಬೆಳಿಬೇಕು, ಹೇಗೆ ಬೆಳಿಬೇಕು ಎಂಬತಕ್ಕಂಥ ನಿರ್ಣಯಕ್ಕೆ ಬರಲು ಇದು ನೆರವಾಗುತ್ತದೆ. ಇನ್ನು ಎಂಟನೇದಾಗಿ, ಈ ವ್ಯವಸ್ಥೆ ದೈಹಿಕ ಹಾಗೂ ಹಸ್ತಚಾಲಿತ ಪ್ರಕ್ರಿಯೆಗಳನ್ನ ಕಡಿಮೆಗೊಳಿಸುತ್ತದೆ. ಇನ್ನು ಒಂಬತ್ತನೇದಾಗಿ, ನಿಖರ ಹಾಗೂ ನವೀಕೃತ ದತ್ತಾಂಶವನ್ನ ಈ ವ್ಯವಸ್ಥೆ ಖಾತ್ರಿಗೊಳಿಸುತ್ತದೆ. ಹತ್ತನೇದಾಗಿ, ಅನರ್ಹ ರೈತರನ್ನ ತೆಗೆದುಹಾಕುವಲ್ಲಿ ಈ ವ್ಯವಸ್ಥೆ ನೆರವಾಗುತ್ತದೆ. ಇನ್ನು ಹನ್ನೊಂದನೆಯದಾಗಿ ಹಾಗೂ ಕೊನೆಯದಾಗಿ, ರಾಜ್ಯ ಕೃಷಿ ಇಲಾಖೆಯು ಈ ವ್ಯವಸ್ಥೆಯನ್ನ ತಳಮಟ್ಟದಲ್ಲಿ ಅನುಷ್ಠಾನಗೊಳಿಸಲು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ.
1: ಇನ್ನು ಈ ಫ್ರೂಟ್ಸ್ ವ್ಯವಸ್ಥೆಯ ಉದ್ದೇಶಗಳೇನೇನು ಅಂತೀರಿ?
0: ನೋಡಿ, ಮೊಟ್ಟ ಮೊದಲನೆಯದಾಗಿ, ಸರ್ಕಾರದ ಸೌಲಭ್ಯಗಳಿಗೆ ಒಂದೇ ಐಡಿಯಿಂದ ಪ್ರವೇಶವನ್ನ ಕಲ್ಪಿಸತಕ್ಕಂಥದ್ದು. ಎರಡನೇದಾಗಿ, ರೈತರಿಗೆ ಪಾರದರ್ಶಕವಾಗಿ ಯೋಜನೆಗಳ ವಿತರಣಾ ವ್ಯವಸ್ಥೆಯನ್ನ ಒದಗಿಸತಕ್ಕಂಥದ್ದು. ಮೂರನೇದಾಗಿ, ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ನೇರವಾಗಿ ರೈತ ಫಲಾನುಭವಿಗಳ ಖಾತೆಗೆ ಹಣವನ್ನ ಜಮಾ ಮಾಡತಕ್ಕಂಥದ್ದು. ನಾಲ್ಕನೇದಾಗಿ, ಸಹಾಯಧನ ವಿತರಣೆಯಲ್ಲಿರ್ತಕ್ಕಂತಹ ವಿಳಂಬವನ್ನ ತಡೆಗಟ್ಟತಕ್ಕಂಥದ್ದು. ಐದನೇದಾಗಿ, ಉತ್ತಮ ಉತ್ಪಾದಕತೆ ಮತ್ತು ಸುಸ್ಥಿರತೆಗಾಗಿ ಡಿಜಿಟಲ್ ಕೃಷಿ ಪದ್ಧತಿಗಳನ್ನ ಉತ್ತೇಜಿಸತಕ್ಕಂಥದ್ದು. ಆರನೇದಾಗಿ, ರೈತರು ಪದೇ ಪದೇ ದಾಖಲಾತಿಗಳನ್ನು ನೀಡುವ ಅಗತ್ಯವನ್ನು ತಪ್ಪಿಸಿ ಒಮ್ಮೆ ಮಾತ್ರ ನೋಂದಣಿ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಕಲ್ಪಿಸತಕ್ಕಂಥದ್ದು. ಇನ್ನು ಏಳನೇದಾಗಿ, ಸಹಕಾರಿ ಮತ್ತು ವಾಣಿಜ್ಯ ಬ್ಯಾಂಕುಗಳಿಂದ ರೈತರಿಗೆ ಸುಲಭವಾಗಿ ಕೃಷಿ ಸಾಲಗಳನ್ನು ಮಂಜೂರು ಮಾಡಲು ಅನುಕೂಲವನ್ನ ಕಲ್ಪಿಸತಕ್ಕಂಥದ್ದು. ಎಂಟನೇದಾಗಿ, ಬರಗಾಲ ಅಥವಾ ಅಕಾಲಿಕ ಮಳೆಯಿಂದ ಬೆಳೆ ನಷ್ಟವಾದಾಗ ಸರ್ಕಾರದಿಂದ ಪರಿಹಾರ ಪಡೆಯಲು ನೆರವಾಗತಕ್ಕಂಥದ್ದು. ಇನ್ನು ಒಂಬತ್ತನೇದಾಗಿ, ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಮುಂತಾದ ಇಲಾಖೆಗಳಿಂದ ಮಾಹಿತಿ ಮತ್ತು ಸಲಹೆಗಳನ್ನು ಪಡೆಯಲು ಅನುಕೂಲವನ್ನ ಒದಗಿಸತಕ್ಕಂಥದ್ದು. ಇನ್ನು ಹತ್ತನೆಯದಾಗಿ ಹಾಗೂ ಕೊನೆಯದಾಗಿ, ರಾಸಾಯನಿಕ ಗೊಬ್ಬರವನ್ನ ಪ್ರತಿ ಫಲಾನುಭವಿ ರೈತರಿಗೆ ನ್ಯಾಯಯುತವಾಗಿ ಹಂಚುವುದು.
1: ಇನ್ನು ರೈತರು ಈ ಫ್ರೂಟ್ಸ್ ಪೋರ್ಟಲ್ನಲ್ಲಿ ಹೇಗೆ ನೋಂದಣಿ ಮಾಡ್ಕೋಬಹುದು ಅಂತ?
0: ರೈತರು ಈ ಒಂದು ಫ್ರೂಟ್ಸ್ ಪೋರ್ಟಲ್ನಲ್ಲಿ ಎರಡು ರೀತಿಯಿಂದ ನೋಂದಣಿಯನ್ನ ಮಾಡಿಕೊಳ್ಳಬಹುದು. ಮೊದಲನೆಯದಾಗಿ, ಆಫ್ಲೈನ್ ಮೂಲಕ ಅಂತ ಹೇಳಿದ್ರೆ, ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರ RSK ಅಂತ ಏನ್ ಹೇಳ್ತೇವೆ ಅಲ್ಲಿ, ಅಥವಾ ತಾಲೂಕು ತೋಟಗಾರಿಕೆ ಅಥವಾ ಕೃಷಿ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳೊಂದಿಗೆ ನೋಂದಣಿಯನ್ನ ಮಾಡಿಕೊಳ್ಳಬಹುದು. ಇನ್ನು ಎರಡನೇದಾಗಿ, ಆನ್ಲೈನ್ ಮೂಲಕ ರೈತರು fruits.karnataka.gov.in ಗೆ ಭೇಟಿ ನೀಡಿ ನಾಗರಿಕ ಪ್ರದೇಶ ಅಥವಾ ಸಿಟಿಜನ್ಗೆ ಲಾಗಿನ್ ಆಗಿ ಈ ಒಂದು ಆಯ್ಕೆಯನ್ನ ಮಾಡಿಕೊಳ್ಳಬೇಕು. ಆಧಾರ್ ಸಂಖ್ಯೆಯನ್ನ ಅಲ್ಲಿ ನಮೂದಿಸಿ OTP ಮೂಲಕ ಲಾಗಿನ್ ಆಗಬೇಕು ಮತ್ತು ಭೂಮಿಯ ವಿವರಗಳು ಭೂಮಿಯ ತತ್ರಾಂಶದಿಂದ ಸ್ವಯಂ ಚಾಲಿತವಾಗಿ ಅವರಿಗೆ ಲಭಿಸುತ್ತದೆ. ಆ ವಿವರಗಳನ್ನು ಪಡೆದು ಅರ್ಜಿಯನ್ನ ಭರ್ತಿ ಮಾಡಿ ಸಂಬಂಧಿಸಿದ ಅನುಮೋದನಾ ಇಲಾಖೆಯನ್ನ ಆಯ್ಕೆ ಮಾಡಬೇಕು. ಅನುಮೋದನೆಯ ನಂತರ ಫ್ರೂಟ್ಸ್ನಲ್ಲಿ ರೈತರು ನೋಂದಾಯಿಸಲ್ಪಡುತ್ತಾರೆ. ಅಧಿಕಾರಿಗಳು ಅನುಮೋದಿಸಿದ ನಂತರ ಫ್ರೂಟ್ಸ್ ಐಡಿಯನ್ನ ನೇರವಾಗಿ ರೈತರು ಪಡೆಯಬಹುದಾಗಿದೆ.
1: ಈ ಫ್ರೂಟ್ಸ್ ಐಡಿ ಸಂಖ್ಯೆಯನ್ನು ಹೊಂದೋದಕ್ಕೆ ರೈತ ಬಾಂಧವರು ಯಾವ್ಯಾವ ದಾಖಲೆಗಳನ್ನು ಒದಗಿಸಬೇಕಾಗತ್ತೆ?
0: ನೋಡಿ, ಮೊಟ್ಟ ಮೊದಲನೇದಾಗಿ ಅವರು ಆಧಾರ್ ಕಾರ್ಡ್ ಅನ್ನು ಹೊಂದಿರಬೇಕು, ಜೊತೆಗೆ ಭೂಮಿಯ ಪಹಣಿ ಅಥವಾ RTC ಅನ್ನು ಹೊಂದಿರಬೇಕು. ಮೂರನೇದಾಗಿ ಜಾತಿ ಅಥವಾ ಮೀಸಲು ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ನಾಲ್ಕನೇದಾಗಿ IFSC ಕೋಡ್ನೊಂದಿಗೆ ಬ್ಯಾಂಕ್ ಖಾತೆಯ ಸಂಖ್ಯೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಪ್ರತಿಯನ್ನ ಅವರು ನೀಡಬೇಕು. ಐದನೇದಾಗಿ ಮೊಬೈಲ್ ಸಂಖ್ಯೆ ಬೇಕೇ ಬೇಕು, ಅದನ್ನು ಕೂಡ ಅವರು ಒದಗಿಸಬೇಕು.
1: ಈಗ ಕೆಲವೊಂದು ಮಾಹಿತಿಯನ್ನು ನಾವು ತಿದ್ದುಪಡಿ ಮಾಡ್ಕೋಬೇಕಾಗತ್ತೆ. ಉದಾಹರಣೆಗೆ, ಒಂದು ಬ್ಯಾಂಕ್ ಖಾತೆ ಸಂಖ್ಯೆ ಕೊಟ್ಟಿರ್ತೀವಿ, ಆಮೇಲೆ ಬ್ಯಾಂಕ್ ಖಾತೆ ಸಂಖ್ಯೆ ನಿಷ್ಕ್ರಿಯ ಆಗುತ್ತೆ ಅಥವಾ ನಾವು ಹೊಸ ಬ್ಯಾಂಕ್ ಖಾತೆಯನ್ನು ಹೊಂದ್ಕೊಳ್ತೀವಿ. ಇಂತಹ ಒಂದು ಸಂದರ್ಭದಲ್ಲಿ ನೋಂದಣಿ ನಂತರ ಪುನಃ ಮಾಹಿತಿ ತಿದ್ದುಪಡಿಗೆ ಅವಕಾಶ ಇದೆಯೇ?
0: ನೋಡಿ, ನೀವು ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ಈ ಒಂದು ನೋಂದಣಿಯ ನಂತರ ಆ ರೈತ ತನ್ನ ದೂರವಾಣಿ

0: ಸಂಖ್ಯೆಯನ್ನು ಕೂಡ ಬದಲಾಯಿಸಿಕೊಳ್ಳಬಹುದು, ಅಥವಾ ತನ್ನ ವಿಳಾಸವನ್ನು ಕೂಡ ಬದಲಾಯಿಸಿಕೊಳ್ಳಬಹುದು, ಅಥವಾ ಬ್ಯಾಂಕ್ ಖಾತೆಯನ್ನು ಕೂಡ ಅವನು ಬದಲಾಯಿಸಿಕೊಳ್ಳಬಹುದು. ಇವೆಲ್ಲ ಬದಲಾವಣೆಗಳನ್ನ ಅವನು ಸರಿಯಾದ ಕ್ರಮದಲ್ಲಿ ಮಾಡದೆ ಹೋದ್ರೆ ಅವನಿಗೆ ಈ ಒಂದು ಸರ್ಕಾರಿ ಸವಲತ್ತು ಅಂತಕ್ಕಂಥದ್ದು ತಲುಪೋದಿಲ್ಲ. ಆದ್ರಿಂದ ಆಲೋಚಿತವಾಗಿ ಅಂತಹ ತಿದ್ದುಪಡಿಗಳನ್ನ ಅವನು ಮಾಡಲೇಬೇಕು. ಯಾವ್ಯಾವ ಅಂತಹ ಅಂಶಗಳು ಅಂತ ಹೇಳಿದ್ರೆ, ಉದಾಹರಣೆಗೆ ಭೂಮಿಯನ್ನ ಅವನು ಪರಾಪರೆ ಮಾಡಬಹುದು, ಅಥವಾ ಒಂದು ಹೊಸ ಭೂಮಿಯನ್ನ ಅವನು ಕೊಂಡ್ಕೊಳ್ಬಹುದು. ಆದ್ರಿಂದ ಆ ಭೂಮಿಯ ವಿವರಗಳು, ಎರಡನೇದಾಗಿ ದೂರವಾಣಿ ಸಂಖ್ಯೆ, ಮೂರನೇದಾಗಿ ವಿಳಾಸ, ನಾಲ್ಕನೇದಾಗಿ ಬ್ಯಾಂಕ್ ವಿವರಗಳು, ಐದನೇದಾಗಿ ಜನ್ಮ ದಾಖಲೆ, ಆರನೇದಾಗಿ ಆಧಾರ್ ಹೆಸರು, ಮತ್ತು ಕೊನೆಯದಾಗಿ ಜಾತಿ ವಿವರಗಳು, ಈ ಎಲ್ಲ ಅಂಶಗಳನ್ನ ಆತ ಬದಲಾಯಿಸಿಕೊಳ್ಳಿಕ್ಕೆ ಈ ಒಂದು ನೋಂದಣಿಯಲ್ಲಿ ಅವಕಾಶಗಳನ್ನ ಕಲ್ಪಿಸಲಾಗಿದೆ.
1: ಅಂದ್ರೆ ಈಗ ರೈತ ಬಾಂಧವರು ಯಾವುದೋ ಒಂದು ಬ್ಯಾಂಕ್ ಉಳಿತಾಯ ಖಾತೆ ಸಂಖ್ಯೆಯನ್ನು ಕೊಟ್ಟಿರ್ತಾರೆ, ಆ ನಂತರ ಅದನ್ನು ಮುಂದುವರೆಸಲ್ಲ, ಬೇರೆ ಯಾವುದೋ ಹೊಸ ಖಾತೆಯನ್ನು ಹೊಂದ್ತಾರೆ. ಅಂಥ ಸಂದರ್ಭದಲ್ಲಿ ಅದನ್ನು ಜ್ಞಾಪಕ ಇಟ್ಕೊಂಡು ಬದಲಾಯಿಸೋದು ಬಹಳ ಮುಖ್ಯ ಆಗುತ್ತೆ.
0: ಹೌದೌದು. ಈಗ ಹೆಣ್ಮಕ್ಳು ಕೂಡ ಜಮೀನಿನ ಮಾಲೀಕತ್ವ ಹೊಂದಿರ್ತಾರೆ, ಮದುವೆ ಆದ್ಮೇಲೆ ಗಂಡನ ಹೆಸರು ಸೇರುತ್ತೆ. ಅಂತ ಸಮಯದಲ್ಲಿ ಜನ್ಮ ದಾಖಲೆಯನ್ನು ತಿದ್ದುಪಡಿ ಮಾಡತಕ್ಕಂತ ಪ್ರಸಂಗ ಉದ್ಭವಿಸುತ್ತೆ, ಅದನ್ನು ಕೂಡ ಅವ್ರು ಮಾಡ್ಕೋಬಹುದು.
1: ಈ ಜಂಟಿ ಭೂ ಮಾಲೀಕತ್ವ ಅನ್ನೋ ಒಂದು ವ್ಯವಸ್ಥೆ ಇದೆ. ಈ ಒಂದು ಜಂಟಿ ಭೂ ಮಾಲೀಕತ್ವವನ್ನು ಹೊಂದಿರುವಂಥ ರೈತರಿಗೆ ಈ ಫ್ರೂಟ್ಸ್ ವ್ಯವಸ್ಥೆಯಲ್ಲಿ ಯಾವ ರೀತಿ ಆಯ್ಕೆಗಳಿದಾವೆ ಅಂತೀರಾ?
0: ಎಲ್ಲರೂ ಸಂಯುಕ್ತವಾಗಿ ಜಮೀನಿನ ಉಳುಮೆ ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಅವರು ಒಟ್ಟಾಗಿ ಒಬ್ಬನೇ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ನೋಂದಾವಣೆಯನ್ನ ಮಾಡ್ಕೊಳ್ಬಹುದು. ನನಗೆ ಬೇಡಪ್ಪ ಒಬ್ಬನೇ ಹೆಸರಲ್ಲಿರೋದು ಬೇಡ, ಪ್ರತ್ಯೇಕವಾಗಿ ಇರಬೇಕು ಅಂತ ಹೇಳಿದ್ರೆ ರೈತ ಸ್ವಯಂ ಘೋಷಣೆಯ ಮೂಲಕ ಪ್ರತ್ಯೇಕವಾಗಿಯೂ ಕೂಡ ನೋಂದಣಿಯನ್ನ ಮಾಡ್ಕೊಳ್ಬಹುದು. ಇನ್ನು ಮೂರನೇದಾಗಿ ಒಂದು ಅವಕಾಶ ಇದೆ, ಅದಂತ ಹೇಳಿದ್ರೆ ಅವರಿಗೆ ಆ ಭೂಮಿಯ ಮೇಲೆ ಸಮಾನ ಹಕ್ಕು ಇದ್ದಾಗ ಪ್ರತಿ ರೈತ ಪ್ರತ್ಯೇಕವಾಗಿ ತನ್ನ ಪಾಲಿನ ಭೂಭಾಗದ ಪ್ರಕಾರ ನೋಂದಣಿಯನ್ನ ಮಾಡಿಕೊಳ್ಳಬಹುದು.
1: ಇನ್ನು ಈ ಫ್ರೂಟ್ಸ್ ಉಪಕ್ರಮದಿಂದ ರೈತರ ಕುಂದು ಕೊರತೆಗಳನ್ನ ಹೇಗೆ ನಿವಾರಿಸಬಹುದು ಅಂತೀರಿ?
0: ಫ್ರೂಟ್ಸ್ ಇರ್ತಕ್ಕಂಥದ್ದೇ ರೈತರ ಕುಂದು ಕೊರತೆಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ, ಅಂದ್ರೆ ಇದು ಒಂದು ಗ್ರಿವೆನ್ಸ್ ಸೆಲ್ ಅಂತ ಕುಂದು ಕೊರತೆಗಳ ನಿವಾರಣಾ ವಿಭಾಗದಂತೆ ಕೆಲಸ ಮಾಡ್ತದೆ. ಈ ಒಂದು ಜಾಲತಾಣ ಅಥವಾ ವೆಬ್ಸೈಟ್ ನಲ್ಲಿ ಕುಂದು ಕೊರತೆ ಅಥವಾ ಗ್ರಿವೆನ್ಸಸ್ ಮೆನು ಅಂತಕ್ಕಂಥದ್ದು ಲಭ್ಯವಿದೆ. ಇದು ನೇರವಾಗಿ ಕುಂದು ಕೊರತೆ ನಿವಾರಣಾ ಪೋರ್ಟಲ್ಗೆ ನಮ್ಮನ್ನ ಕರೆದೊಯ್ಯುತ್ತದೆ. ಇಲ್ಲಿ ರೈತರು ತಮ್ಮ ದೂರನ್ನ ದಾಖಲಿಸಿ ಅಥವಾ ತಮಗೇನಾದ್ರೂ ಸಲಹೆ ಬೇಕಾಗಿದ್ರೆ ಆ ಅಂಶಗಳನ್ನ ದಾಖಲಿಸಿ ಅದನ್ನ ಹಿಂಬಾಲಿಸಬಹುದು ಅಥವಾ ಅದರ ಸ್ಥಿತಿಯನ್ನ ಟ್ರ್ಯಾಕ್ ಮಾಡಬಹುದು. ಇಂತಹ ಒಂದು ಸಂದರ್ಭದಲ್ಲಿ ಆ ಇಲಾಖೆಯವರು ಅವರಿಗೆ ಬೇಕಾದಂತಹ ಸಲಹೆ ಸೂಚನೆಗಳನ್ನ ಅಥವಾ ಅವರ ಅನುಮಾನಗಳನ್ನ ಪರಿಹರಿಸತಕ್ಕಂತ ಕೆಲಸವನ್ನ ಮಾಡ್ತಾರೆ. ಈ ರೀತಿಯಲ್ಲಿ ರೈತರು ತಮ್ಮ ಕುಂದು ಕೊರತೆಗಳಿಗೆ ಈ ಒಂದು ಫ್ರೂಟ್ಸ್ ಪೋರ್ಟಲ್ ನಲ್ಲಿ ಪರಿಹಾರವನ್ನ ಕಂಡುಕೊಳ್ಳಬಹುದು.
1: ಇನ್ನು ಈ ಫ್ರೂಟ್ಸ್ ಐಡಿಯನ್ನ ಹೊಂದೋದ್ರಿಂದ ಅಥವಾ ಈ ಫ್ರೂಟ್ಸ್ ಉಪಕ್ರಮದಿಂದ ನಮ್ಮ ರೈತರಿಗೆ ಆಗುವಂತ ಅನುಕೂಲಗಳೇನು ಅಂತೀರಿ?
0: ಮೊಟ್ಟ ಮೊದಲನೆಯದಾಗಿ ಸರ್ಕಾರಿ ಯೋಜನೆಗಳ ಸೌಲಭ್ಯವನ್ನು ಪಡೆಯಲಿಕ್ಕೋಸ್ಕರ ಈ ಫ್ರೂಟ್ಸ್ ಐಡಿ ಅಂತಕ್ಕಂಥದ್ದು ಕಡ್ಡಾಯವಾಗಿದೆ ಮತ್ತು ಇದು ಉಪಯುಕ್ತವಾಗಿದೆ. ಎರಡನೇದಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ KCC ಅಂತ ಏನ್ ಹೇಳ್ತೇವೆ ಆ ಒಂದು ಕಾರ್ಡ್ ಅನ್ನು ಪಡೀಲಿಕ್ಕೆ ಮತ್ತು PM ಕಿಸಾನ್ ಬೆಳೆ ವಿಮೆಗಳಿಗೆ ಫ್ರೂಟ್ಸ್ ಅಂತಕ್ಕಂತಹ ಐಡಿ ಅನಿವಾರ್ಯವಾಗಿದೆ. ಇನ್ನು ಮೂರನೇದಾಗಿ ಏಕ ಮಾಲೀಕತ್ವದ ಅಥವಾ ಜಂಟಿ ಮಾಲೀಕತ್ವದ ಎಲ್ಲ ಭೂಮಿಗಳನ್ನ ಒಂದೇ ಐಡಿಯಲ್ಲಿ ದಾಖಲಿಸಬಹುದು. ಇನ್ನು ನಾಲ್ಕನೇದಾಗಿ ರೈತರು ತಮ್ಮ ಭೂಮಿ ಮತ್ತು ಬೆಳೆ ವಿವರಗಳನ್ನ ನೋಂದಾಯಿಸಬಹುದು. ಐದನೇದಾಗಿ ಸರ್ಕಾರದಿಂದ ಪಡೆದಿರತಕ್ಕಂತಹ ತಾಂತ್ರಿಕ ಅಥವಾ ಹಣಕಾಸು ಸೌಲಭ್ಯದ ವಿವರಗಳನ್ನು ರೈತರು ಇಲ್ಲಿ ಪರಿಶೀಲಿಸಬಹುದು. ಇನ್ನು ಆರನೇದಾಗಿ ತಾಂತ್ರಿಕ ಸಲಹೆಗಳು, ಹವಾಮಾನ ವರದಿ ಮತ್ತು ಮಣ್ಣಿನ ಮಾಹಿತಿಯನ್ನು ರೈತರು ಪಡೆಯಬಹುದು. ಏಳನೇದಾಗಿ ರೈತರು ಪರಿಶೀಲನೆಗಾಗಿ ಪುನಃ ದಾಖಲಾತಿಗಳನ್ನ ದಾಖಲಿಸುವ ಅಗತ್ಯ ಇಲ್ಲಿ ಇರುವುದಿಲ್ಲ. ಎಂಟನೇದಾಗಿ ರೈತರ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಅಥವಾ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತಕ್ಕಂಥದ್ದು ಅತಿ ಶೀಘ್ರದಲ್ಲಿಯೇ ಆಗುತ್ತದೆ. ಇನ್ನು ಒಂಬತ್ತನೇದಾಗಿ ರೈತರ ಸಮಯ ಮತ್ತು ಶ್ರಮದ ಉಳಿತಾಯವಾಗುತ್ತದೆ. ಹತ್ತನೇದಾಗಿ ಈ ಉಪಕ್ರಮವು ಕೃಷಿ ಉತ್ಪಾದಕತೆ ಮತ್ತು ಆದಾಯವನ್ನ ಹೆಚ್ಚಿಸುತ್ತದೆ. ಹನ್ನೊಂದನೆಯದಾಗಿ ಬರಗಾಲ ಅಥವಾ ಅಕಾಲಿಕ ಮಳೆಯಿಂದ ಬೆಳೆ ನಷ್ಟವಾದಾಗ ಸರ್ಕಾರದಿಂದ ಪರಿಹಾರ ಪಡೆಯಲು ಸಾಧ್ಯವಾಗುತ್ತದೆ. ಹನ್ನೆರಡನೆಯದಾಗಿ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಮುಂತಾದ ಕೃಷಿಗೆ ಸಂಬಂಧಿಸಿದ ಇಲಾಖೆಗಳ ಮಾಹಿತಿ ಮತ್ತು ಸಲಹೆಯನ್ನ ರೈತರು ಪಡೆಯಲು ಅನುಕೂಲವಾಗುತ್ತದೆ. ಹದಿಮೂರನೇದಾಗಿ ಸಹಕಾರಿ ಮತ್ತು ವಾಣಿಜ್ಯ ಬ್ಯಾಂಕುಗಳಿಂದ ರೈತರಿಗೆ ಸುಲಭವಾಗಿ ಸಾಲವನ್ನು ಪಡೆಯಲು ಈ ಒಂದು ವ್ಯವಸ್ಥೆ ಅನುಕೂಲವನ್ನ ಕಲ್ಪಿಸಿಕೊಡುತ್ತದೆ. ಇನ್ನು ಹದಿನಾಲ್ಕನೇದಾಗಿ ರೈತರಿಗೆ ಪಾರದರ್ಶಕವಾಗಿ ಯೋಜನೆಗಳ ವಿತರಣಾ ವ್ಯವಸ್ಥೆಯ ಲಾಭ ಸಿಗುತ್ತದೆ. ಹದಿನೈದನೇದಾಗಿ ಮಧ್ಯವರ್ತಿಗಳ ಹಸ್ತಕ್ಷೇಪವನ್ನು ತಡೆಗಟ್ಟಲು ಇದರಿಂದ ಸಾಧ್ಯವಾಗುತ್ತದೆ. ಹದಿನಾರನೇದಾಗಿ ಸರ್ಕಾರಿ ಯೋಜನೆಗಳಿಗೆ ಅರ್ಜಿ ಸಲ್ಲಿಕೆಯನ್ನು ಇದು ಸುಲಭಗೊಳಿಸುತ್ತದೆ. ಹದಿನೇಳನೇದಾಗಿ ಪೋರ್ಟಲ್ನಲ್ಲಿ ತಮ್ಮ ಅರ್ಜಿಯ ಸ್ಥಿತಿಯನ್ನ ರೈತರು ತಾವೇ ಪರಿಶೀಲಿಸಿಕೊಳ್ಳಬಹುದಾಗಿದೆ. ಇದರಿಂದ ಅವರು ಈ ಒಂದು ಅನುಮಾನ

0: ಮನೆಗಳ ಪರಿಹಾರವನ್ನ ಮಾಡಿಕೊಂಡು ಈ ಪಾರದರ್ಶಕ ರೀತಿಯಲ್ಲಿ ತಮ್ಮ ಒಂದು ಕುಂದುಕೊರತೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ. ಇನ್ನು 18ನೆಯದಾಗಿ, ರೈತರು ಉಪಯುಕ್ತ ಮಾಹಿತಿಯೊಂದಿಗೆ ಉತ್ತಮ ನಿರ್ಣಯಕ್ಕೆ ಬರಲು ಸಾಧ್ಯವಾಗುತ್ತದೆ. ಇನ್ನು 19ನೆಯದಾಗಿ, ರೈತರು ಭೂಮಿಗೆ ಸಂಬಂಧಿಸಿದಂತೆ ಸಬ್ ರಿಜಿಸ್ಟ್ರಾರ್ ಅಥವಾ ಉಪ ನೋಂದಣಿ ಅಧಿಕಾರಿಗಳ ಕಚೇರಿಗೆ ಪುನಃ ಪುನಃ ಭೇಟಿ ನೀಡುವುದು ತಪ್ಪುತ್ತದೆ. ಇನ್ನು 20ನೆಯದಾಗಿ ಹಾಗೂ ಕೊನೆಯದಾಗಿ ಹಾಗೂ ಬಹಳ ಮುಖ್ಯವಾಗಿ, ರೈತರು ರಸಗೊಬ್ಬರವನ್ನ ನ್ಯಾಯಯುತವಾಗಿ ಪಡೆಯಲು ಇದರಿಂದ ಸಾಧ್ಯವಾಗುತ್ತದೆ.
1: ಇನ್ನು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ, ಇಲ್ಲಿ ಒಂದು ಅನುಮಾನ ಬರುತ್ತೆ. ಈ ಜಮೀನನ್ನು ಹೊಂದಿರುವಂಥ ಎಲ್ಲ ರೈತರು ಕೂಡ ಫ್ರೂಟ್ಸ್ ಐಡಿಯನ್ನು ಹೊಂದೋದಕ್ಕೆ ಅರ್ಹತೆ ಪಡ್ಕೊಂಡಿರ್ತಾರೋ, ಅಥವಾ ಅದಕ್ಕೆ ಆದಂಥ ಕೆಲವು ಅರ್ಹತೆಗಳು ಅವರು ಹೊಂದಿರಬೇಕಾಗುತ್ತೋ?
0: ಹೌದು, ಬಹಳ ಮುಖ್ಯವಾಗಿ ಈಗ ಬೇರೆ ರಾಜ್ಯದವರು ಇಲ್ಲಿ ಫ್ರೂಟ್ಸ್ ಐಡಿಯನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಅವರು ಮೊಟ್ಟ ಮೊದಲನೇದಾಗಿ ಕರ್ನಾಟಕದ ನಿವಾಸಿಯಾಗಿರಬೇಕು. ಎರಡನೇದಾಗಿ ರೈತ ಅಥವಾ ಭೂಮಿ ಹೊಂದಿರತಕ್ಕಂಥ ವ್ಯಕ್ತಿ ಅವರಾಗಿರಬೇಕು. ಮೂರನೇದಾಗಿ ಅವರು ಆಧಾರ್ ದಾಖಲೆಯನ್ನ ಹೊಂದಿರಲೇಬೇಕು ಜೊತೆನಲ್ಲಿ. ನಾಲ್ಕನೇದಾಗಿ ಭೂಮಿಯ RTC ಅಥವಾ ಪಹಣಿಯನ್ನ ಹೊಂದಿರಬೇಕು. ಐದನೇದಾಗಿ ಅವರಿಗೆ ಏನಾದರೂ ಈ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಗೆ ಸಿಗುವಂತ ಸೌಲಭ್ಯಗಳು ಬೇಕಾದ್ರೆ, ಜಾತಿ ಅಥವಾ ಹಾಗೂ ಈ ವಿಶೇಷ ಚೇತನಿಗೆ ಕೊಡತಕ್ಕಂಥ ಸೌಲಭ್ಯ ಬೇಕಾದ್ರೆ ವಿಶೇಷ ಚೇತನದ ಪ್ರಮಾಣ ಪತ್ರಗಳನ್ನ ಲಗತ್ತಿಸಬೇಕು. ಈ ಒಂದು 5 ಮುಖ್ಯವಾದಂತಹ ದಾಖಲೆಗಳನ್ನು ಹೊಂದಿದ್ರೆ ಅವರು ಕರ್ನಾಟಕದಲ್ಲಿ ಫ್ರೂಟ್ಸ್ ಐಡಿಯಲ್ಲಿ ನೋಂದಾವಣೆಯನ್ನ ಮಾಡಿಕೊಳ್ಳಬಹುದು.
1: ಅಂದ್ರೆ ಪ್ರಪ್ರಥಮವಾಗಿ ಅವರು ಕರ್ನಾಟಕದ ನಿವಾಸಿಯಾಗಿರ್ಬೇಕು.
0: ಹೌದೌದು, ಯಾಕಂದ್ರೆ ಭಾರತದ ಯಾವುದೇ ಪ್ರಜೆ ಇಲ್ಲಿ ಬಂದು ಬಿಹಾರದ್ದು ನಾನು ಇಲ್ಲಿ ನೋಂದಾವಣಿ ಮಾಡ್ಕೊಳ್ತೇನೆ, ತಮಿಳುನಾಡು ಮಾಡ್ಕೊಳ್ತೇನೆ ಅಂದ್ರೆ ಸಾಧ್ಯವಿಲ್ಲ. ಅವನು ಕರ್ನಾಟಕದ ನಿವಾಸಿಯಾಗಿರಬೇಕು. ಭೂಮಿ ಅಥವಾ ಉಳುಮೆ ಮಾಡತಕ್ಕಂತ ಜಾಗ ಕರ್ನಾಟಕದಲ್ಲೇ ಇರಬೇಕು.
1: ಇವೆರಡು ಬಹಳ ಮುಖ್ಯವಾದಂತ ಅಂಶಗಳು.
0: ಹೌದು,
1: ಅಂದ್ರೆ ಅವರು ಬೇರೆ ರಾಜ್ಯದವರು ಆದರೂ ಕೂಡ ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಹೊಂದಿದ್ರೆ ಫ್ರೂಟ್ಸ್ ಐಡಿಯನ್ನು ಹೊಂದಬಹುದಾ?
0: ಅವರು ಕರ್ನಾಟಕದಲ್ಲಿ ಭೂಮಿಯನ್ನು ಹೊಂದಿದ್ರೆ ಹೊಂದಿರಬಹುದು. ಯಾಕೆಂತ ಹೇಳಿದ್ರೆ ಅವರು ಕರ್ನಾಟಕದ ನಿವಾಸಿಯಾಗಿ ಇಲ್ಲಿ ಗುರುತಿಸಿಕೊಂಡಿರಬೇಕು. ಯಾಕಂದ್ರೆ ಅವರು ಈಗ NRI ಅಂತ ಹೇಳ್ತಾರೆ, ನಾನ್ ರೆಸಿಡೆಂಟ್ ಇಂಡಿಯಾ ಅಂತ ಹೇಳಿ. ಹಾಗೆ ನಾನ್ ರೆಸಿಡೆಂಟ್ ಕರ್ನಾಟಕದವರಾಗಿದ್ರೆ ಆಗೋದಿಲ್ಲ, ಹೋಗಿ ಬರ್ತಾ ಇದ್ರೆ ಆಗೋದಿಲ್ಲ. ಅವರು ಕರ್ನಾಟಕದ ನಿವಾಸಿಯಾಗಿರಬೇಕು, ಇಲ್ಲಿ ಆಧಾರ್ ಕಾರ್ಡ್ ಇರಬೇಕು ಮತ್ತು ಅವರು ಇಲ್ಲಿಯ ಮತವನ್ನು ಚಲಾಯಿಸತಕ್ಕಂಥ ಅಧಿಕಾರವನ್ನು ಹೊಂದಿರಬೇಕು. ಆಗ ಅವರು ಕರ್ನಾಟಕದ ನಿವಾಸಿ ಅಂತ ಹೇಳಿ ಗೊತ್ತುಪಡಿಸಿಕೊಳ್ಳಲಾಗ್ತದೆ. ಆಗ ಅವರು ರಾಜ್ಯದ ರೈತರಿಗೆ ಸಿಗುವಂತಹ ಎಲ್ಲ ಸೌಕರ್ಯಗಳನ್ನು ಪಡೆಯಲಿಕ್ಕೆ ಅರ್ಹತೆಯನ್ನು ಪಡೀತಾರೆ.
1: ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೆ ಎಷ್ಟು ಜನ ರೈತರು ಈ ಫ್ರೂಟ್ಸ್ ಐಡಿಯನ್ನು ಹೊಂದಿದ್ದಾರೆ
0: ನೋಡಿ, ಇದೊಂದು ಕ್ರಾಂತಿಕಾರಕವಾದಂತಹ ಹೆಜ್ಜೆ ಆಗಿದ್ದು, ರಾಜ್ಯದಲ್ಲಿನ ಕೃಷಿ ತೋಟಗಾರಿಕೆ ಇಲಾಖೆ ರಸಗೊಬ್ಬರ ವಿತರಣೆ ಹಾಗೂ ಬೆಳೆ ಪರಿಹಾರ ಸೇರಿದಂತೆ ವಿವಿಧ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಈಗ ಆಧಾರ್ ಕಾರ್ಡ್ ಒಂದೇ ಸಾಕಾಗೋದಿಲ್ಲ. ಈ ಫ್ರೂಟ್ಸ್ ಐಡಿ ಈಗ ಕಡ್ಡಾಯವಾಗಿರೋದ್ರಿಂದ ನೋಂದಣಿ ಪ್ರಕ್ರಿಯೆ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾನೆ ಇರ್ತಾ ಇದೆ. ಕರ್ನಾಟಕದಲ್ಲಿ ಇದುವರೆಗೆ 68 ಲಕ್ಷಕ್ಕೂ ಹೆಚ್ಚು ಮಂದಿ, ಅಂದ್ರೆ 6.8 ಮಿಲಿಯನ್ ಗಿಂತಲೂ ಹೆಚ್ಚು ರೈತರು ಈಗಾಗಲೇ ಫ್ರೂಟ್ಸ್ ಐಡಿಯನ್ನ ಪಡೆದಿದ್ದಾರೆ. ತಾವೀಗಾಗಲೇ ಹೇಳಿದಂತೆ ರಸಗೊಬ್ಬರ ಬೇಕಾದರೂ ಕೂಡ ಇದು ಕಡ್ಡಾಯವಾಗಿರೋದ್ರಿಂದ ಈಗ ಎಲ್ಲ ರೈತರು ಕೂಡ ಈ ಫ್ರೂಟ್ಸ್ ಐಡಿಯನ್ನು ಹೊಂದತಕ್ಕಂಥದ್ದು ಕಡ್ಡಾಯವಾಗಿರೋದ್ರಿಂದ ಎಲ್ಲರೂ ಕೂಡ ಇದನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಅನಿವಾರ್ಯವಾಗಿದೆ.
1: ಅಂದ್ರೆ ಫ್ರೂಟ್ಸ್ ಐಡಿ ಮೂಲಕ ಅವರು ಹೊಂದಿರುವಂತಹ ಕೃಷಿ ಭೂಮಿಯ ಪ್ರಮಾಣ ಗೊತ್ತಾಗುತ್ತೆ, ಅದಕ್ಕೆ ಅನುಗುಣವಾಗಿ ಅವರು ಬೆಳೆಯುವಂತಹ ಬೆಳೆಗಳಿಗೆ ಅನುಗುಣವಾಗಿ ಅವರಿಗೆ ರಸಗೊಬ್ಬರವನ್ನ ವಿತರಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ.
0: ಅನುಕೂಲ ಆಗ್ತದೆ. ಕೃಷಿ ಇಲಾಖೆಯವರು ಅವರಿಗೆ ಗೊತ್ತುಪಡಿಸಿ ಯಾವ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತೇಳಿ. ಯಾಕಂದ್ರೆ ಈಗಾಗಲೇ ತಾವು ತಿಳಿದಿರುವಂತೆ ಈ ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನಿಂದ ರಸಗೊಬ್ಬರಗಳ ಅಭಾವವೂ ಇದೆ ಮತ್ತು ಅವುಗಳ ಬೆಲೆ ಏರಿಕೆ ಕೂಡ ಆಗ್ತಾ ಇದೆ. ಕೃತಕ ಅಭಾವ ಸೃಷ್ಟಿ ಮಾಡತಕ್ಕಂತಹ ಸಂದರ್ಭಗಳು ಇರುತ್ತೆ. ಆದ್ರಿಂದ ಅವರಿಗೆ ಯಾವುದು ಅಗತ್ಯವೋ ಎಷ್ಟು ಪ್ರಮಾಣದಲ್ಲಿ ಅಗತ್ಯವೋ ಅದನ್ನು ಮಾತ್ರ ಕೃಷಿ ಇಲಾಖೆ ನಿರ್ಧರಿಸಿ ಕೊಡ್ಲಿಕ್ಕೆ ಈ ಫ್ರೂಟ್ಸ್ ಅಂತಕ್ಕಂಥದ್ದು ಒಂದು ಉತ್ತಮ ಮಾಧ್ಯಮವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದು.
1: ಅಂದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ನಮ್ಮ ರೈತ ಬಾಂಧವರು ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಬಹುದು,
0: ಕೊಡಬಹುದು.
1: ಈಗ ಮುಖ್ಯವಾಗಿ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ, ಕರ್ನಾಟಕದ ರೈತರು ಈ ಫ್ರೂಟ್ಸ್ ಐಡಿಯಿಂದ ಸುಖಿ ರೈತ ರಾಷ್ಟ್ರದ ಹೆಮ್ಮೆ ಅಥವಾ ಹ್ಯಾಪಿ ಫಾರ್ಮರ್ ನೇಷನ್ಸ್ ಪ್ರೈಡ್ ಎಂಬ ನಾಣ್ಣುಡಿಯನ್ನು ಹೇಗೆ ಅನ್ವರ್ಥಗೊಳಿಸ್ಕೊಳ್ಬಹುದಾಗಿದೆ?
0: ನೋಡಿ, ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ರೈತ ಸುಖಿ ಆಗಿದ್ರೆ ಇಡೀ ರಾಜ್ಯ ಸಮೃದ್ಧಿಯಾಗಿರುತ್ತೆ, ದೇಶ ಸಮೃದ್ಧಿಯಾಗಿರುತ್ತೆ. ಕರ್ನಾಟಕ ಸರ್ಕಾರದ ಕೃಷಿ ತೋಟಗಾರಿಕೆ ಮತ್ತು ಇತರ ಇಲಾಖೆಗಳಿಂದ ದೊರೆತಕ್ಕಂತಹ ರಸಗೊಬ್ಬರ, ಸಹಾಯಧನ, ಬರ ಪರಿಹಾರ ಹಾಗೂ ಅಕಾಲಿಕ ಮಳೆಯಿಂದ ಬೆಳೆ ನಷ್ಟವಾದಾಗ ಸರ್ಕಾರದಿಂದ ಪರಿಹಾರವನ್ನ ನೇರ ನಗದು ವರ್ಗಾವಣೆ ಅಥವಾ DBT ಮೂಲಕ ಪಡೆಯಲು ಈ ಫ್ರೂಟ್ಸ್ ಐಡಿ ಅತ್ಯಂತ ಪ್ರಮುಖವಷ್ಟೇ ಅಲ್ಲ, ಒಂದು ಕಡ್ಡಾಯವಾದಂತಹ ಡಿಜಿಟಲ್ ವೇದಿಕೆಯಾಗಿದೆ. ರೈತರು ಮಿಂಚಂಚೆ ವಿಳಾಸ

0: ಅಥವಾ ಇಮೇಲ್ ವಿಳಾಸ ಫುಡ್ಸ್ ಹೆಲ್ಪ್ ಡೆಸ್ಕ್ ಡಾಟ್ ಕರ್ನಾಟಕ ಅಥವಾ ಅಧಿಕೃತ ಜಾಲತಾಣ ಫುಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ಗೆ ಅಥವಾ ಸಹಾಯವಾಣಿ ಸಂಖ್ಯೆ 0800-2220-3333 ಅಥವಾ 0800-2220-9331 ಇನ್ನೊಂದ್ಸತಿ ಹೇಳ್ತೀನಿ 0800-2220-9331 ಅಥವಾ 0800-2220-9332 ಇನ್ನೊಂದ್ಸಲ ಹೇಳ್ತೀನಿ 0800-2220-9332 ಇವುಗಳನ್ನ ಸಂಪರ್ಕ ಮಾಡಿ ಅವರು ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇನ್ನ ಈ ಫ್ರೂಟ್ಸ್ ಐಡಿಯನ್ನ ಪಡೆದು ರೈತರು ಸರ್ಕಾರದ ಯೋಜನೆಗಳ ಸೌಲಭ್ಯ, ಕೃಷಿ ಸಲಹೆ, ಮಣ್ಣಿನ ಮಾಹಿತಿ ಮತ್ತು ಈಗ ಅತ್ಯಮೂಲ್ಯವಾಗಿರ್ತಕ್ಕಂತಹ ಈಗ ಉಳುಮೆಯ ಒಂದು ಕಾಲ ಮಳೆಗಾಲ ಪ್ರಾರಂಭವಾಗಿರೋದ್ರಿಂದ ರಸಗೊಬ್ಬರಗಳನ್ನು ಕೂಡ ಪಡೆಯಲಿಕ್ಕೆ ಇದು ಬಹಳ ಅನುಕೂಲಕರವಾಗಿದೆ. ಜೊತೆಗೆ ಹವಾಮಾನದ ಮುನ್ಸೂಚನೆ, ಕೃಷಿ ತಾಂತ್ರಿಕತೆ ವಿವರ ಹಾಗೂ ಡಿಜಿಟಲ್ ಕೃಷಿಯ ಮಾರ್ಗದರ್ಶನ ಪಡೆದು ತಮ್ಮ ಬಾಳನ್ನ ರೈತರು ಹಸನು ಮಾಡಿಕೊಳ್ಳುವುದರೊಂದಿಗೆ ಹ್ಯಾಪಿ ಫಾರ್ಮರ್ ನೇಷನ್ಸ್ ಪ್ರೈಡ್ ಅಥವಾ ಸುಖಿ ರೈತ ರಾಷ್ಟ್ರದ ಹೆಮ್ಮೆ ಎಂಬ ನಾಣ್ಣುಡಿಯನ್ನು ಕೂಡ ಅನ್ವರ್ಥಗೊಳಿಸಿಕೊಳ್ಳಬಹುದಾಗಿದೆ. ಇದೊಂದು ಉತ್ತಮವಾದ ಅವಕಾಶವಿದ್ದು ರೈತರು ಇದು ಕಡ್ಡಾಯವೂ ಆಗಿರೋದ್ರಿಂದ ಕೂಡಲೇ ಅವರು ಸಮೀಪದ ಈ ಒಂದು ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಈ ಒಂದು ಐಡಿಯನ್ನ ಪಡೆದ್ರೆ ಅವರಿಗೂ ಒಳ್ಳೇದಾಗ್ತದೆ ಮತ್ತು ಸರ್ಕಾರದ ಎಲ್ಲ ಯೋಜನೆಗಳು ಕೂಡ ಪಾರದರ್ಶಕವಾಗಿ ಅವರಿಗೆ ತಲುಪಲಿಕ್ಕೆ ಒಂದು ಒಳ್ಳೆಯ ಯೋಜನೆ ಅಂತಕ್ಕಂಥದ್ದು ಯಶಸ್ವಿಯಾಗಲಿಕ್ಕೆ ಸಾಧ್ಯವಾಗ್ತದೆ.
1: ಈಗ ತಾವು ಹಲವಾರು ಸಹಾಯವಾಣಿಗಳ ಒಂದು ಸಂಖ್ಯೆಗಳನ್ನು ಹೇಳಿದ್ರಿ, ಇನ್ನೊಂದು ರೈತರ ಸಹಾಯವಾಣಿ ಅಂತ ಕೃಷಿ ಇಲಾಖೆಯವರೇ ನಡೆಸ್ತಾ ಇದ್ದಾರೆ.
0: ಹೌದು,
1: ಅದು 1800-4255-3553.
0: ಹೌದು,
1: 1800-4255-3553 ಈ ಸಂಖ್ಯೆಗೆ ಕರೆ ಮಾಡಿ ಕೂಡ ಅವರು ಮಾಹಿತಿಯನ್ನ ಪಡ್ಕೋಬಹುದು,
0: ಮಾಹಿತಿಯನ್ನ ಪಡಿಬಹುದು. ಇದು ಕೇವಲ ಈ ಫ್ರೂಟ್ಸ್ ಐಡಿ ನೋಂದಣಿ ಮಾಡಿಕೊಳ್ಳಿಕ್ಕೆ ಇರತಕ್ಕಂತ ವಿಶೇಷವಾದ ದೂರವಾಣಿ ಸಂಖ್ಯೆ. ತಾವು ಹೇಳಿರ್ತಕ್ಕಂತ ದೂರವಾಣಿ ಸಂಖ್ಯೆ ಸಾಮಾನ್ಯವಾಗಿ ಕೃಷಿಗೆ ಸಂಬಂಧಿಸಿದ ವಿಷಯ ಮಾಹಿತಿಯನ್ನು ಕೊಡತಕ್ಕಂತ ದೂರವಾಣಿ ಸಂಖ್ಯೆ, ಎರಡನ್ನು ಕೂಡ ಅವರು ಸಂಪರ್ಕಿಸಬಹುದು.
1: ಹೌದು, ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಫ್ರೂಟ್ಸ್ ಐಡಿ ವ್ಯವಸ್ಥೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8073-09-8233. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073-09-8233. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರು, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ರೈತರ ಅನುಕೂಲಕ್ಕಾಗಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವಂತಹ ಫ್ರೂಟ್ಸ್ ಐಡಿ ವ್ಯವಸ್ಥೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು, ನಮಸ್ಕಾರ.
2: ಇವರನ್ನು ಮಾತನಾಡಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ.
1: ರೈತ ಬಾಂಧವರು ಬಿತ್ತನೆ ಬೀಜವನ್ನು ಖರೀದಿ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಅಧಿಕೃತ ಬಿತ್ತನೆ ಬೀಜದ ಮಾರಾಟಗಾರರಿಂದಲೇ ಬಿತ್ತನೆ ಬೀಜವನ್ನು ಕೊಂಡ್ಕೋಬೇಕು. ಬಿತ್ತನೆ ಬೀಜವನ್ನು ಖರೀದಿ ಮಾಡಿದಾಗ ತಪ್ಪದೇ ಅಧಿಕೃತ ರಸೀದಿಯನ್ನು ಪಡಿಬೇಕಾಗತ್ತೆ. ರಸೀದಿಯಲ್ಲಿ ಲಾಟ್ ನಂಬರನ್ನು ನಮೂದಿಸಿರಬೇಕು. ಚೀಲದ ಮೇಲೆ ನಮೂದಿಸಿರೋ ರೀತಿಯಲ್ಲಿ ತೂಕ ಸರಿಯಾಗಿದೆಯೇ ಇಲ್ವೇ ಎಂಬುದನ್ನು ಖಚಿತ ಮಾಡ್ಕೋಬೇಕು. ಜೊತೆಗೆ ಆ ಬಿತ್ತನೆ ಬೀಜದ ಚೀಲಕ್ಕೆ ಯಂತ್ರದಿಂದ ಹೊಲಿಗೆಯನ್ನು ಹಾಕಲಾಗಿದೆಯೇ ಎನ್ನುವುದನ್ನು ಖಚಿತ ಮಾಡ್ಕೋಬೇಕಾಗತ್ತೆ. ಬಿತ್ತನೆ ಬೀಜದ ಉತ್ಪಾದಕರು ಮತ್ತು ಮಾರಾಟಗಾರರ ವಿಳಾಸವನ್ನು ಗಮನಿಸಬೇಕು. ಬಿತ್ತನೆ ಬೀಜ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪರೀಕ್ಷಿಸಲ್ಪಟ್ಟು ಗುಣಮಟ್ಟದ ಬಗ್ಗೆ ದೃಢೀಕರಣವನ್ನು ಪಡ್ಕೊಂಡಿದೆಯೇ ಇಲ್ವೇ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ದೃಢೀಕರಣಕ್ಕಾಗಿ ಕೆಲವೊಂದು ಟ್ಯಾಗ್ಗಳನ್ನು ಅಳವಡಿಸಲಾಗಿರುತ್ತೆ, ಇದನ್ನು ನಾವು ಖಾತ್ರಿಪಡಿಸ್ಕೋಬೇಕು. ಬಿತ್ತನೆಗೆ ಮುಂಚೆ ಬೀಜ ಮೊಳೆಯುವಿಕೆಯ ಪ್ರಮಾಣವನ್ನು ಪರೀಕ್ಷೆ ಮಾಡ್ಕೋಬೇಕು. ಬಿತ್ತನೆ ಬೀಜವನ್ನು ಕೀಟನಾಶಕದಿಂದ ಉಪಚರಿಸಲಾಗಿದೆಯೇ ಎಂಬುದನ್ನು ಗಮನಿಸ್ಕೋಬೇಕು. ಬಿತ್ತನೆ ಬೀಜದ ಚೀಲ, ಸ್ವಲ್ಪ ಪ್ರಮಾಣದ ಬಿತ್ತನೆ ಬೀಜ, ಜೊತೆಗೆ ಈ ದೃಢೀಕರಣದ ಬಗ್ಗೆ ಲಗತ್ತಿಸಿರುವಂಥ ಟ್ಯಾಗ್ಗಳನ್ನು ಬೆಳೆ ಕಟಾವಾಗುವವರೆಗೂ ಕೂಡ ಸುರಕ್ಷಿತವಾಗಿ ಕಾಯ್ದಿಟ್ಕೋಬೇಕಾಗತ್ತೆ. ಜೊತೆಗೆ ಆ ಬಿತ್ತನೆ ಬೀಜದ ಉತ್ಪಾದನೆ

0: ದಿನಾಂಕ ಮತ್ತು ಅದರ ವಾಯಿದೆ ಅಥವಾ ಅವಧಿ ಬಗ್ಗೆನೂ ಕೂಡ ನಾವು ಗಮನಿಸಬೇಕಾಗತ್ತೆ. ಇನ್ನು ರೈತ ಬಾಂಧವರು ಕೀಟನಾಶಕಗಳನ್ನು ಖರೀದಿ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಕೀಟನಾಶಕಗಳನ್ನು ಅಧಿಕೃತ ಮಾರಾಟಗಾರರಿಂದಲೇ ಖರೀದಿ ಮಾಡಬೇಕು. ಕೀಟನಾಶಕವನ್ನು ಖರೀದಿಸಿದಾಗ ತಪ್ಪದೇ ಅಧಿಕೃತ ರಸೀದಿಯನ್ನು ಪಡೆಯಬೇಕಾಗತ್ತೆ. ರಸೀದಿಯಲ್ಲಿ ಬ್ಯಾಚ್ ನಂಬರು ಜೊತೆಗೆ ಲಾಟ್ ನಂಬರು ಹಾಗೆಯೇ ಖರೀದಿಸಿದಂಥ ಪ್ರಮಾಣವನ್ನು ಕೂಡ ತಪ್ಪದೇ ನಮೂದಿಸಿರಬೇಕು. ಕೀಟನಾಶಕದ ಬಾಟಲಿ ಅಥವಾ ಪೊಟ್ಟಣ ತೆರೆದಿಲ್ಲ ಎನ್ನೋದನ್ನ ನಾವು ನೋಡ್ಕೋಬೇಕಾಗತ್ತೆ. ಕೀಟನಾಶಕದ ಉತ್ಪಾದಕರು ಮತ್ತು ಮಾರಾಟಗಾರರ ವಿಳಾಸವನ್ನು ಗಮನಿಸಬೇಕಾಗತ್ತೆ. ಕೀಟನಾಶಕದ ಬಾಟಲಿ ಅಥವಾ ಪೊಟ್ಟಣದ ಮೇಲೆ ISI ಚಿಹ್ನೆ ಇರೋದನ್ನು ಗಮನಿಸಬೇಕು. ಜೊತೆಗೆ ಕೀಟನಾಶಕದ ತಾಂತ್ರಿಕ ಹೆಸರು, ಮಾರಾಟದ ಹೆಸರು, ಕ್ರಿಯಾಶೀಲ ವಸ್ತು ಮತ್ತು ಅದರ ಪ್ರಮಾಣವನ್ನು ನಮೂದಿಸಲಾಗಿದೆಯೇ ಎಂಬುದನ್ನು ಖಾತ್ರಿ ಮಾಡ್ಕೋಬೇಕಾಗತ್ತೆ. ಕೀಟನಾಶಕದ ಉತ್ಪಾದನಾ ದಿನಾಂಕ ಮತ್ತು ಅವಧಿ ಮೀರುವಂಥ ದಿನಾಂಕಗಳನ್ನು ನಾವು ನೋಡ್ಕೋಬೇಕಾಗತ್ತೆ. ಅದನ್ನು ನೋಡಿಕೊಂಡೇ ಕೊಂಡ್ಕೋಬೇಕಾಗತ್ತೆ. ಕೀಟನಾಶಕದ ಗುಣಮಟ್ಟದ ಬಗ್ಗೆ ಅನುಮಾನ ಇದ್ದರೆ ಸಮೀಪದ ಕೀಟನಾಶಕ ಪರಿವೀಕ್ಷಕರ ಮುಖಾಂತರ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳಿಸಿ ಗುಣಮಟ್ಟದ ಖಾತ್ರಿಯನ್ನು ಮಾಡ್ಕೋಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸ್ಬೋದು ಅಥವಾ ಕೃಷಿ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸ್ಬೋದು. ರೈತರ ಸಹಾಯವಾಣಿ 1800435353 ಕರೆ ಮಾಡಬಹುದು. ಹಾಗೆಯೇ ಕಿಸಾನ್ ಕಾಲ್ ಸೆಂಟ್ರು ಕೂಡ ರೈತರು ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು. ಕಿಸಾನ್ ಕಾಲ್ ಸೆಂಟರ್ನ ಸಂಖ್ಯೆ ಹೀಗಿದೆ: 1800185551.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ.

0: ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು.
1: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
0: ನಿಧನ ಸುದ್ದಿ. ಶುಂಟಿಕೊಪ್ಪ ಅಂದುಗೋವೆ ಗ್ರಾಮತ್ರ ಮೊಳ್ಳೆರ ಕಾರ್ಯಪ್ಪ ಪಟ್ಟುವೆಂಗ ಇಂದು ಮರಣಪಟ್ಟಿತ್ತು. 74 ಬಯತ್ರ ಮೊಳ್ಳೆರ ಕಾರ್ಯಪ್ಪ ಪಟ್ಟುವೆಂಗಡ ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆರ ಮೀದ ಅಂದುಗೋವೆ ಗ್ರಾಮತ್ರ ಮೊಳ್ಳೆರ ಒಕ್ಕ ತುಟುಂಗಳತ್ಲ ನಡಪ. ಕೋಣಗೇರಿ ಕಾರಳಾನ ಚಿಕ್ಕೆರ ಮಾದಪ್ಪ ಎಂಗಡ ಪೊಣ್ಣು ಶಾರದಾ ಎಂಗ ಇಂದು ಮರಣಪಟ್ಟಿತ್ತು. ಚಿಕ್ಕೆರ ಚಂದ್ರಪ್ರಕಾಶ್ ಎಂಗಡ ಅಮ್ಮ 79 ಬಯತ್ರ ಶಾರದಾ ಎಂಗಡ ತಾಮನೆ ಅರಮಣೆ ಮಡ ಆಖಿರಿ ಕಾರ್ಯ ನಾಳೆ ಪೊಲಕ 10 ಗಂಟೆಗೆ ಅಂಗಡ ಸ್ವಂತ ಮನೆಯಲ್ಲಿ ನಡಪ.
6: ಆಕಾಶವಾಣಿ ಮಡಿಕೇರಿ.

0: ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ.
1: ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಡಾ ಮಾನಸ ಅವು ಮೇ 31 ಅಂದರೆ ನಾಳೆ ಐತವಾರ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಬಾರ್ನ ಹಮ್ಮಿಕೊಂಡಳೋ. ಮಾನ್ಯ ಅಧ್ಯಕ್ಷರು ನಾಳೆ ಮಧ್ಯಾಹ್ನ 1 ಗಂಟೆಗೆ ಮನೆಗೊಂದು ಗ್ರಂಥಾಲಯ ಅನುಷ್ಠಾನದ ಅಡಿಲಿ ಪ್ಯಾಟಿನ ಕೊಡಗು ಜಿಲ್ಲಾ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು ಟಿಪಿ ರಮೇಶ್ ಅವರ ನಿವಾಸದ ಕಾನ್ವೆಂಟ್ ರಸ್ತೆ ಇಲ್ಲಿ ಗ್ರಂಥಾಲಯ ಉದ್ಘಾಟನೆ ಜಂಬರಲಿ ಭಾಗವಹಿಸುವೆತ್ತ ಪ್ರಕಟಣೆಯಿಂದ ಗೊತ್ತಾಗುಟ್ಟು. 2026-27 ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಮತ್ತೆ ಪದವಿ ಪೂರ್ವ ಕಾಲೇಜಿಗ ಶುರು ಆದೆ. ಈ ವರ್ಷಕ್ಕೆ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವಿದ್ಯಾರ್ಥಿ ಬಸ್ ಪಾಸ್ ಪಡ್ಕಂಬಕ್ಕೆ ವಿದ್ಯಾರ್ಥಿಗ ಸೇವಾ ಸಿಂಧು ಪೋರ್ಟಲ್ಲಿ ಅರ್ಜಿನ ಸಲ್ಲಿಸಕ್. ಪೋರ್ಟಲ್ಲಿ ಅರ್ಜಿ ಹಾಕಿಕೆ ಯಾವುದೇ ಶುಲ್ಕ ಇರ್ದುಳೆ. ಇದರ ಬಗ್ಗೆಲಿ ಜಾಸ್ತಿ ಮಾಹಿತಿ ಬೇಕಾರೆ ದೂರವಾಣಿ ಸಂಖ್ಯೆ ಇಮೇಲ್ ವಿಳಾಸ 0802625265 ಇಮೇಲ್ ಕಾಲ್ ಸೆಂಟರ್ KSRTC ಕೂರ್ಗ್ ಇವರಿಂದ ಪಡ್ಕೊಳ್ಳುವ ಹಂಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೇಂದ್ರ ಕಚೇರಿನ ಮುಖ್ಯ ಸಂಚಾರ ವ್ಯವಸ್ಥಾಪಕರು ತಿಳಿಸಿಯೋಳು. ಕರ್ನಾಟಕ ರಾಜ್ಯ ಸಹಕಾರ ಮಂಡಳ ಇವರ ಕಡೆಯಿಂದ ನಡೆಸಿದ್ದ KICM ಚರ್ಚಾ ಪೈಪೋಟಿಲಿ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮಡಿಕೇರಿ ತರಬೇತಿ ಸಂಸ್ಥೆನ ಅಭ್ಯರ್ಥಿಗ ಶ್ರೇಯಾ ಪೊನ್ನಪ್ಪ ಬಿ ಅವು ರಾಜ್ಯಕ್ಕೆ ಶುರುವಿನ ಇನಾಮ್ ಹಂಗೆ ಕಾವ್ಯ KC ಇವು ಎರಡನೇ ಇನಾಮ್ನ ಪಡ್ಕೊಂಡಳೋ. ಇವಕ್ಕೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ವ್ಯವಸ್ಥಾಪಕರು ನಿರ್ದೇಶಕರು ಬಿ ಶಿವಶಾಮಿ ಕಾರ್ಯದರ್ಶಿಗ ಅಶ್ವಥ್ ನಾರಾಯಣ ಇವು ಇನಾಮ್ನ ಹಂಚಿದೊ. ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆ ಹಂಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜಿಲ್ಲೆನ ಎಲ್ಲಾ ಪ್ಯಾಟೆನ ಹತ್ರದ ಸಂಸ್ಥೆಲಿ ವಸತಿ ಸೌಲಭ್ಯನ ಕೊಡುವ ಬಗೆಲಿ ವಸತಿ ರಹಿತ ಹಂಗೆ ನಿವೇಶನ ರಹಿತರ ಸಮೀಕ್ಷೆಗೆ ಅರ್ಜಿ ಹಾಕಿಕೆ ಬರುವ ತಿಂಗ June 30 ಮುಟ್ಟ ಕಾಲಾವಕಾಶ ಉಟ್ಟು. ಇದುವರೆಗೆ ಯಾವುದೇ ವಸತಿ ಯೋಜನೆ ಅಡಿಲಿ ಸೌಲಭ್ಯ ಪಡೆಯದೇ ಇರುವ ವಸತಿ ರಹಿತರು ನಿವೇಶನ ಇಲ್ಲದ ಹೆಣ್ಣು ಜನ ಹಿರಿಯ ನಾಗರಿಕರು ವಿಧವೆಗ ವಿಶೇಷ ಚೇತನರು ಮಾಜಿ ಸೈನಿಕರು ಅರ್ಜಿ ಕೊಡಕ್ಕೆ ಅರ್ಜಿ ಹಾಕುವವು ಫೋಟೋ ಆಧಾರ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ವೋಟರ್ ಐಡಿ ಬ್ಯಾಂಕ್ ಪಾಸ್ ಪುಸ್ತಕ ಕುಟುಂಬದ ಸದಸ್ಯರ ಆಧಾರ ಕಾರ್ಡ್ ನಿವೇಶನ ಹಳೆಯ ಕಚ್ಚಾಮನೆ ದಾಖಲಾತಿಯೊಟ್ಟಿಗೆ ಗ್ರಾಹಕ ಸೇವಾ ಕೇಂದ್ರಲಿ ಪ್ಯಾಟೆನ ಹತ್ರದ ಸಂಸ್ಥೆಲಿ ಆನ್ಲೈನ್ ಮೂಲಕ June 30 ಅರ್ಜಿ ಸಲ್ಲಿಸಕ್. ಜಾಸ್ತಿ ಮಾಹಿತಿ ಬೇಕಾರೆ ವಸತಿ ಶಾಖೆನ ಸಂಪರ್ಕಿಸುವ ಹಂಗೆ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರು ಕೇಳಿಕೊಂಡಳು. ಅಂಚೆ ಅದಾಲತ್ನ ಮುಂದೆ ಭಾವ ಸಭೆ June 8 ಮಧ್ಯಾಹ್ನ 12 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ಸಿದ್ದಾಪುರ ರಸ್ತೆ ಅಶೋಕ್ಪುರಲ್ಲಿ ನಡೆದಿದೆ. ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗದ ಅಂಚೆ ಸೇವೆಗೆ ಸಂಬಂಧಪಟ್ಟಂಗೆ ಎಲ್ಲಾ ಬಗೆಯ ಪುಕಾರ್ಗಳನ್ನ ತಕೊಂಡು ಚರ್ಚೆ ಮಾಡುವೆ. ಏನಾರು ಪುಕಾರ್ಗಳಿದ್ದರೆ ಅಂಚೆ ಅದಾಲತ್ ತಬರ್ದು ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇವಕ್ಕೆ June 8 ತಲುಪುವ ಹಂಗೆ ಕೇಳಿಕೊಂಡಳು. ಹಂಗೆ ಸಾರ್ವಜನಿಕರು June 8 ನಡೆಯಕಿದ್ದ ಸಭೆಗೆ ಹಾಜರಾಗುವ ಹಂಗೆ ಅಂಚೆ ಅಧೀಕ್ಷಕರು ತಿಳಿಸಿಯೋಳು. ವಿಶ್ವ ಪರಿಸರ ದಿನಾಚರಣೆ 2026 ಅಂಗ ಆಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಕೊಡಗು ಇವರ ಕಡೆಯಿಂದ ಪ್ರಕೃತಿಯಿಂದ ಸ್ಫೂರ್ತಿ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಹೇಳುವ ಪ್ರಾಥಮಿಕ ಮತ್ತೆ ಪ್ರೌಢಶಾಲಾ ಮಕ್ಕಳಿಗೆ ಚಿತ್ರಕಲೆ ಪೈಪೋಟಿ ಹಂಗೆ ಪ್ರೌಢಶಾಲಾ ಮಕ್ಕಳಿಗೆ ಪ್ರಬಂಧ ಪೈಪೋಟಿ ಇದೇ ಬರುವ June 2 ಹೊತ್ತಾರೆ 10:30 ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲೆ ವಿಭಾಗದ ಜಿಮ್ನಾಸ್ಟಿಕ್ ಹಾಲ್ನಲ್ಲಿ ನಡೆಸುವೆ. ಭಾಗವಹಿಸುವ ಮಕ್ಕಳಿಗೆ ಡ್ರಾಯಿಂಗ್ ಶೀಟ್ ಮತ್ತೆ ಪ್ರಬಂಧ ಬರೆಯಕ್ಕೆ ಹಾಳೆನ ಕೊಟ್ಟವೆ. ಇದರ ಬಗ್ಗೆಲಿ ಜಾಸ್ತಿ ಮಾಹಿತಿ ಬೇಕಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಾರ್ವಜನಿಕ ಇಲಾಖೆ ಇವರನ್ನ ಸಂಪರ್ಕಿಸಕೃತ ಕೊಡಗು ಪರಿಸರ ಅಧಿಕಾರಿಗ ತಿಳಿಸಿಯೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
0: ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತೆ ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.

0: ജെ ബിൽഡ്വേ, പൈലുകുപ്പി, കുശാൽ നഗര, ഓൾസോവാറ്റ്, ഇരിട്ടി, കണ്ണൂർ, ചിറുപ്പുയ, വെള്ളരിക്കും, നീലേശ്വരം. സി ജെ ബിൽഡ്വേ, ട്രസ്റ്റ് ദ ലെഗസി.
1: ಈ ಸಲ ಫಂಕ್ಷನ್ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು. ಎಲ್ಲಿಗೆ ಹೋಗೋಣ?
2: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
3: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
3: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
5: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು.
6: ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
0: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
8: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್,
1: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
10: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
9: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
11: ನೆಕ್ಸಾ
12: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
0: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
1: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಿಟಂಗಾಲ, ವಿರಾಜಪೇಟೆ.
13: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
14: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾರ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
15: ಸುದ್ದಿ ಸಮಾಚಾರ. ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಆದನೆಲ್ಲ 11 ಕೊಡವ ಪುಸ್ತಕ ಪತ್ತಾಯತನ ಬಲ್ಬೇರ್ಲ ಉಳ್ಳ ಪಾಲಂದಿರ ಒಕ್ಕಡ ಐನ್ ಮನೆಯಲ್ಲಿ ನಾಳೆ ಪಲಾಕ 9:30 ತೊರ್ಪ. ಅಕಾಡೆಮಿರ ಅಧ್ಯಕ್ಷಗಳನ್ನ ಜಿನಿಕಂಡ ಸಿ ಮಹೇಶ್ ನಾಚಯ್ಯ, ಮುಖ್ಯಮಂತ್ರಿರ ಕಾನೂನು ಅರಿವು ಕರಳನ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ, ಮುಖ್ಯಪಟ್ಟವು ಈ ಕಾರ್ಬಾರ್ಲು ಕೂಡಿ ಆಡುವ ಅಂದ ಅರಂಜಿ ಬಂದಿತ್ತು. ಮನೆಯಲ್ಲಿ ವಿದ್ಯುತ್ ಬಳಸುವ ಹಿಂಗ ಕರೆಂಟ್ ನುಂಡ ಆಪ ತೊಂದರೆ ತಪತ್ರೆಯನ್ನು ತಪ್ಪಿಸಿಡುವಕ್ಕೆ ತಂಗಳೇ ಸ್ವಂತ ಮನೆಯಲ್ಲಿ ಏದೇ ಕರೆಂಟ್ ಕೆಲಸ ಮಾಡುವ ಕೈಯ ISI ಪ್ರಮಾಣೀಕೃತ ವಿದ್ಯುತ್ ಉಪಕರಣತ್ನ ಬಳಸಿಯ ಉಂಡು, ವಿದ್ಯುತ್ ಸ್ಥಾವರದಲ್ಲಿ ಪರಿಣಾಮಕಾರಿ ಭೂಸಂಪರ್ಕ ವ್ಯವಸ್ಥೆ ಮಾಡಿಯ ಉಂಡು, ಜೀವರಕ್ಷಕ ಆಸಿಡಿನ ಬಳಸಿಯ ಉಂಡು, ವಿದ್ಯುತ್ ತೋರ್ವಾನ ತಪ್ಪಿಸಿಡುವಕ್ಕೆ ತೊಂದರೆ ತಾಪತ್ರೆ ತಪ್ಪಿಸಿಟ್ಟೋಲು ಬಲ್ಯ ಬಲ್ಯ ವಿದ್ಯುತ್ ಪರಿಕರತನ 3 ಪಿನ್ ಪ್ಲಗ್ ಸಾಕೆಟಸ್ ಉಳ್ಳ ಪ್ರತ್ಯೇಕ ಸ್ವಿಚ್ ನಿಯಂತ್ರಣತಿಂಜ ವಿದ್ಯುತ್ ಸರಬರಾಜು ಆಪನಕ್ಕೆ ನೋಟಿಯೋಂಡು, 3 ಪಿನ್ಕ್ ಭೂಸಂಪರ್ಕ ಮಾಡಿಯೋಂಡು, ವಿದ್ಯುತ್ ಸ್ವಿಚ್ ಪಿನ್ನ ಸಾಕೆಟ್ನ ಕೈಕ್ಕೆ ಕಿಟ್ಟತನಕ್ಕೆ ಎತ್ತರತ್ಲು ಬೇಕೊಂಡು, ಪುಂಡೆ ಕೈಲು ವಿದ್ಯುತ್ ಸ್ವಿಚ್ನ ಮುಟ್ಟೋಕಾಗಂದು ಮಡಿಕೇರಿ ವಿಭಾಗತ್ರ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವುಕಂಡಿತ್ತು. ಕರ್ನಾಟಕ ರಾಜ್ಯ ಸರ್ಕಾರ ಮಹಾಮಂಡಳ ಇಯಂಗಡ ಆದನೆಲ್ಲಿ ನಡೆತನ ಅಂತರ್ KICM ಚರ್ಚಾ ಪೈಪೋಟಿಲು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮಡಿಕೇರಿ ತರಬೇತಿ ಸಂಸ್ಥೆಯ ಅಭ್ಯರ್ಥಿಗಳನ್ನು ಶ್ರೇಯಾ ಪೊನ್ನಪ್ಪ ರಾಜ್ಯಕ್ಕೆ ಆದ್ಯ ಇನಾಂ ಪಿನ್ಯ ಕಾವ್ಯ KC ದಂಡನೆ ಇನಾಂ ಪಡೆದಿತ್ತೆಂದು ಅರ್ಜಿ ಬಂದಿತ್ತು. ರಾಜೀವ ಗಾಂಧಿ ವಸತಿ ನಿಗಮತ್ರ ಸೂಚನೆ ಪೋಲೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ರಡಿಲು ಕೊಡಗರ ಎಲ್ಲ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ವಸತಿ ಸೌಲಭ್ಯ ಎತ್ತಿಚಿಡುವ ನಿಟ್ಟಿಲು ವಸತಿ ರಹಿತ ನಿವೇಶನ ಇಲ್ಲ

ಸಮೀಕ್ಷೆ ಅರ್ಜಿ ಇಡುವಕ್ಕ ಬಪ್ಪ ಜೂನ್ 30ನೇ ಕಾಲಾವಕಾಶ ಕೊಡ್ತಿತ್ತು. ಈ ಯೋಜನೆಯ ಅಡಿಲ್ ಇಕ್ಕಾಕಲೆ ಸೌಲಭ್ಯ ಪಡೆದವತೆ ಉಳ್ಳ ಪೊಮ್ಮಕ್ಕ ಪೆರಿಯ ನಾಗರಿಕಂಗ ವಿದೂರಂಗ ವಿಶೇಷ ಚೇತನಂಗ ಮಾಜಿ ಸೈನಿಕಂಗ ಮೂಲ ದಾಖಲಾತಿಯಡೆ ಆನ್ಲೈನ್ ಮೂಲಕ ಬಪ್ಪ ಜೂನ್ 30ನ ಒಳಲು ಅರ್ಜಿ ಇಡಲು. ಅವರ ವಿವರಕ್ಕೆ ಸ್ಥಳೀಯ ಸಂಸ್ಥೆಯ ವಸತಿ ಶಾಖೆನ ಕಟರಿಯಲೊಂದು ಜಿಲ್ಲಾ ನಗರಾಭಿವೃದ್ಧಿ ಕೋಶತ್ರ ಯೋಜನಾ ನಿರ್ದೇಶಕಂಗ ಕಟಡಿತು. ಕರ್ನಾಟಕ ಪುಸ್ತಕ ಪ್ರಾಧಿಕಾರತ್ರ ಅಧ್ಯಕ್ಷಗಳನ್ನ ಡಾಕ್ಟರ್ ಮಾನಸ ಅವು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕೈಕೊಡ್ತಂಡಿತು. ನಾಳೆ ಮಧ್ಯಾಹ್ನ 1 ಗಂಟೆಗೆ ಮನೆಗೊಂದು ಗ್ರಂಥಾಲಯ ಕಾರ್ಬಾರ್ ಅಡಿಯಲ್ಲಿ ಕೊಡಗು ಜಿಲ್ಲಾ ಸಾಹಿತ್ಯ ಪರಿಷತ್ರ ಮಾಜಿ ಅಧ್ಯಕ್ಷಗಳನ್ನ ಟಿಪಿ ರಮೇಶ್ ಎಂಗಡ ಮನೆಯಲ್ಲಿ ನಡಪ ಗ್ರಂಥಾಲಯಕ್ಕೆ ಮೊಳಿಯಿಡುವ ಕಾರ್ಯಕ್ರಮದಲ್ಲಿ ಕೂಡಿ ಆಡುವ ಅಂತ ಅರ್ಜಿ ಬಂದಿತ್ತು. ದಂಡಾರ್ಥ 26-27ನೇ ಕಾಲತ್ರ ಸ್ಕೂಲ್ ಪಿಂಜ ಪದವಿ ಪೂರ್ವ ಕಾಲೇಜ್ ಶುರುವಾಯಿತು. ಈ ಸಾಲರ ರಾಜ್ಯ ರಸ್ತೆ ಸಾರಿಗೆ ನಿಗಮತ್ರ ಮಕ್ಕಳ ಬಸ್ ಪಾಸ್ ಪಡೆದವಕ್ಕೆ ಸೇವಾ ಸಿಂಧು ಪೋರ್ಟಲ್ ಅರ್ಜಿ ಇಡಲು. ಸರ್ಕಾರ ಹತ್ರ ಆದೇಶ ತರಪಾಲೆ ಪೂರ್ತಿ ಗಣಕೀಕೃತ ಬಸ್ ಪಾಸ್ನ ಕೊಡಪ. ಮೇ 29ರಂಜ ಅರ್ಜಿ ಇಡಲು. ಅರ್ಜಿ ಇಡುವಕ್ಕೆ ಏದೇ ಪಣ ಕೊಟ್ಟಣ ಇಲ್ಲ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ

0: ಕರ್ನಾಟಕ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಮಾನಸ ಅವು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕೈಕೊಡ್ತಾನೀತ್. ನಾಳೆ ಮಧ್ಯಾಹ್ನ 1 ಗಂಟೆಗೆ ಮನೆಗೊಂದು ಗ್ರಂಥಾಲಯ ಕಾರ್ಬಾರ್ ಅಡಿಯಲ್ಲಿ ಕೊಡಗು ಜಿಲ್ಲಾ ಸಾಹಿತ್ಯ ಪರಿಷತ್ರ ಮಾಜಿ ಅಧ್ಯಕ್ಷರಾದ ಟಿ ಪಿ ರಮೇಶ್ ಎಂಗಡ ಮನೆಯಲ್ಲಿ ನಡೆಪ ಗ್ರಂಥಾಲಯಕ್ಕೆ ಮೊಳಿಯಿಡುವ ಕಾರ್ಯಕ್ರಮದಲ್ಲಿ ಕೂಡಿ ಆಡುವ ಅಂತ ಅರ್ಜಿ ಬಂದಿತ್ತು. ದಂಡಾರ್ಥ 26-27 ಕಾಲತ್ರ ಸ್ಕೂಲ್ ಪಿಂಜ ಪದವಿ ಪೂರ್ವ ಕಾಲೇಜು ಶುರುವಾಯಿತು. ಈ ಸಾಲರ ರಾಜ್ಯ ರಸ್ತೆ ಸಾರಿಗೆ ನಿಗಮತ್ರ ಮಕ್ಕಳ ಬಸ್ ಪಾಸ್ ಪಡೆದವಕ್ಕೆ ಸೇವಾ ಸಿಂಧು ಪೋರ್ಟಲ್ ಅರ್ಜಿ ಇಡಲು ಸರ್ಕಾರ ಹತ್ರ ಆದೇಶ ತರಪಾಲೆ ಪೂರ್ತಿ ಗಣಕೀಕೃತ ಬಸ್ ಪಾಸ್ನ ಕೊಡಪ ಮೇ 29 ಅರ್ಜಿ ಇಡಲು ಅರ್ಜಿ ಇಡುವಕ್ಕೆ ಏದೇ ಪಣ ಕಟ್ಟಣಂದು ಇಲ್ಲ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮತ್ರ ಕೇಂದ್ರ ಕಚೇರಿಯ ಮುಖ್ಯ ಸಂಚಾರ ವ್ಯವಸ್ಥಾಪಕಂಗ ಅರಿಚಿಟ್ಟಿತು. ದಂಡಾರ್ಥ 26-27 ಕಾಲತ್ರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘತ್ರ ಅಧೀನತ್ಲು ಉಳ್ಳ ವಸತಿ ಸ್ಕೂಲ್ ಕಾಲೇಜಲ್ಲಿ ಖಾಲಿ ಉಳ್ಳ ಚಾಕ್ರಿಗೆ ಅತಿಥಿ ಶಿಕ್ಷಕಗಳ ಉಪನ್ಯಾಸಕಗಳ ತಾತ್ಕಾಲಿಕವಾಯಿತು ನೇಮಕ ಮಾಡಿಯೋಕೆ ಅರ್ಜಿ ಹಾಕಿತು. ಇರಾದೆ ಉಳ್ಳ ಅಭ್ಯರ್ಥಿಯ ಬಪ್ಪ ಜೂನ್ 2 ಓಳಲು ಮೂಲ ದಾಖಲಾತಿಯೋಡೆ ಉಪನಿರ್ದೇಶಕಗಳ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆ ಇಲ್ಲೆಂಗಿ ಎಲ್ಲ ವಸತಿ ಸ್ಕೂಲ್ ಕಾಲೇಜಲ್ಲಿ ಅರ್ಜಿ ಇಡಲು ಒಂದು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಗಳನ್ನು ಶೇಖರ್ ಅವು ಅರಿಚಿಟ್ಟಿತು. ವಿಶ್ವ ಪರಿಸರ 4 ದಂಡಾರ್ಥ 26-20 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಕಚೇರಿ ಕೊಡಗು ಇದಂಡ ಆದನೆಯಲ್ಲಿ ಪ್ರಕೃತಿಂಜ ಸ್ಫೂರ್ತಿ ಅವಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಅಣ್ಣುವ ವಿಷಯತ್ರ ಮೀದ ಪ್ರಾಥಮಿಕ ಪಿಂಜ ಹೈಸ್ಕೂಲ್ ಮಕ್ಕಕ್ಕೆ ಪ್ರಬಂಧ ಪಿಂಜ ಚಿತ್ರ ಕುಡಿಪ ಪೈಪೋಟಿನ ಬಪ್ಪ ಜೂನ್ ದಂಡಾಂಗ್ ಪಲಾಕ 9:30 ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜರ ಹೈಸ್ಕೂಲ್ ವಿಭಾಗತ್ರ ಜಿಮ್ನಾಸ್ಟಿಕ್ ಸಭಾ ಬಡೆಯಲ್ಲಿ ನಡೆದಕ್ಕೆ ಕೂಡಿ ಆಡುವ ಮಕ್ಕಕ್ಕೆ ಡ್ರಾಯಿಂಗ್ ಶೀಟ್ ಪಿಂಜ ಪ್ರಬಂಧ ಒಲ್ದುವ ಪೇಪರ್ನ ಅಲ್ಲಿಯೇ ಕೊಡಪ ಕೂಡಿ ಆಡುವ ಕಿರಾದೆ ಉಳ್ಳ ಮಕ್ಕ ಅಲ್ಲಿಯೇ ಬಂದಿದ್ದು ಪೆದ ಕೊಡ್ಕೊಲೊಂದು ಪ್ರಾದೇಶಿಕ ಕಚೇರಿ ಕೊಡಗು ಪರಿಸರ ಅಧಿಕಾರಿ ಕಟ್ಟಂಡಿತ್ತು. ಇಲ್ಲಿಕ್ಕೆ ಬೈಟಿತ್ರ ಸುದ್ದಿ ಸಮಾಚಾರ ತಂದಿತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು. ಎಸ್. ಮುಖ್ಯಾಂಶಗಳು. ಖೇತ್ ಬಚಾವೋ ಅಭಿಯಾನವನ್ನು ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಲು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ಆಧುನಿಕ ತಂತ್ರಜ್ಞಾನಗಳಲ್ಲಿ ಲಿಥಿಯಂ ಬ್ಯಾಟರಿ, ಶಾಶ್ವತ ಆಯಸ್ಕಾಂತೀಯ ಖನಿಜಗಳ ಪಾತ್ರ ನಿರ್ಣಾಯಕ, ಸಚಿವ ಅಶ್ವಿನಿ ವೈಷ್ಣವ್. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು. ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ ಪ್ರವೇಶ. ಅಂತಾರಾಷ್ಟೀಯ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್, ಭಾರತದ ವಿರುದ್ದ ಟಾಸ್ ಗೆದ್ದ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಖೇತ್ ಬಚಾವೋ ಅಭಿಯಾನವನ್ನು ಕೃಷಿ ಭೂಮಿ, ರೈತರು ಮತ್ತು ಗ್ರಾಮಗಳನ್ನು ಸಂಪರ್ಕಿಸುವ ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಬೇಕು ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಖೇತ್ ಬಚಾವೋ ಅಭಿಯಾನದ ಸಿದ್ಧತೆಗಳ ಕುರಿತು ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ರಸಗೊಬ್ಬರಗಳ ಸಮತೋಲನ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವುದು ಈ ಅಭಿಯಾನದ ಗುರಿಯಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣ ಅವರು ಒಂದು ದಿನದ ಭೇಟಿಗಾಗಿ ಕೇರಳಂಗೆ ನಾಳೆ ಆಗಮಿಸಲಿದ್ದಾರೆ. ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ಸಂಸ್ಥಾಪನಾ ವಾರ್ಷಿಕೋತ್ಸವವನ್ನು ಅವರು ಉದ್ಘಾಟಿಸಲಿದ್ದಾರೆ. ರಾಜ್ಯ ಸಂಸದ ಸಿ ಸದಾನಂದನ್ ಮಾಸ್ಟರ್ ಕಣ್ಣೂರಿನಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಗಳು ಭಾಗವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕ ಭದ್ರತೆ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲ್ಯಾಂಗ್ 5 ದಿನಗಳ ಭಾರತದ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಿದರು. ಇಂದು ಮ್ಯಾನ್ಮಾರ್ ಅಧ್ಯಕ್ಷರು ಬಿಹಾರದ ಗಯಾಗೆ ಭೇಟಿ ನೀಡಿ ಮಹಾಬೋಧಿ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಅವರೊಂದಿಗೆ ಹಲವಾರು ಸಚಿವರು ಮತ್ತು ಹಿರಿಯ ಅಧಿಕಾರಿಗಳನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗವಿದೆ. ಅಧ್ಯಕ್ಷ ಯು ಮಿನ್ ಆಂಗ್ ಲ್ಯಾಂಗ್ ತಮ್ಮ ಪ್ರಸ್ತುತ ಅಧಿಕಾರಾವಧಿಯಲ್ಲಿ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು

0: ಬಲಪಡಿಸುವ ಕುರಿತು ಅವರು ಸೋಮವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಲಿಥಿಯಂ ಬ್ಯಾಟರಿಗಳು ಮತ್ತು ಶಾಶ್ವತ ಅಯಸ್ಕಾಂತೀಯ ಖನಿಜಗಳು ಹಲವಾರು ಆಧುನಿಕ ತಂತ್ರಜ್ಞಾನಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇಂದು ಅವರು ಗ್ರೇಟರ್ ನೋಯ್ಡಾದ ಸೂರಜ್ಪುರದಲ್ಲಿರುವ ಲೋಹಾಮ್ಗೆ ಭೇಟಿ ನೀಡಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಇಂತಹ ತಂತ್ರಜ್ಞಾನಗಳನ್ನು ದೇಶೀಯವಾಗಿ ಉತ್ಪಾದಿಸಿ ಅಭಿವೃದ್ಧಿಪಡಿಸಬೇಕು. ಈ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಲೋಹಾಮ್ ಎಂಬ ಯುವ ನವೋದ್ಯಮವು ಸಂಕೀರ್ಣ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಶ್ಲಾಘಿಸಿದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳುತ್ತದೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಪಿಎಂ ಸೇತು ಯೋಜನೆಯಡಿಯಲ್ಲಿ ಐಟಿಐ ಕ್ಲಸ್ಟರ್ಗಾಗಿ ಆರ್ಸೆಲೆಸ್ ಮಿತ್ತಲ್ ನಿಪ್ಪಾನ್ ಸ್ಟೀಲ್ ಇಂಡಿಯಾ ಖಾಸಗಿ ಕಂಪನಿ ಸಲ್ಲಿಸಿದ್ದ ಕಾರ್ಯತಂತ್ರದ ಹೂಡಿಕೆ ಯೋಜನೆ ಎಸ್ಐಪಿಗೆ ರಾಷ್ಟೀಯ ಚಾಲನಾ ಸಮಿತಿ ಅನುಮೋದನೆ ನೀಡಿದೆ. ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾವಕಾಶಗಳ ಪರಿವರ್ತನೆ ಮೂಲಕ ಅಪ್ಗ್ರೇಡ್ ಮಾಡಿದ ಐಟಿಐ ಯೋಜನೆ ಪಿಎಂ ಸೇತು ಅಡಿಯಲ್ಲಿ ಅನುಮೋದನೆ ಪಡೆದ ಮೊದಲ ಎಸ್ಐಪಿ ಇದಾಗಿದೆ. ಇದು ಆಂಧ್ರಪ್ರದೇಶವನ್ನು ಈ ಯೋಜನೆಯಡಿಯಲ್ಲಿ ಕೈಗಾರಿಕಾ ಪಾಲುದಾರಿಕೆಯನ್ನು ಕಾರ್ಯಗತಗೊಳಿಸುವ ಮೊದಲ ರಾಜ್ಯವಾಗಿಸುತ್ತದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇಂದು ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಯಿತು. ಬಳಿಕ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಅಧಿಕೃತವಾಗಿ ಘೋಷಿಸಲಾಯಿತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಜೂನ್ 3ರಂದು ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ನಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂದು ಫೈನಲ್ ಪ್ರವೇಶಿಸಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಜೋಡಿ ದಕ್ಷಿಣ ಕೊರಿಯಾದ ಸಿಯೋ ಸಿಯುಂಗ್ ಜೆ ಮತ್ತು ಕಿಮ್ ಓನ್ ಹೋ ಅವರನ್ನು 21-19, 21-18 ಸೆಟ್ಗಳಿಂದ ಸೋಲಿಸಿತು. ಪುರುಷರ ಡಬಲ್ಸ್ನ ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಯಿಬುಲ್ ಫಿಕ್ರಿ ಮತ್ತು ಫಜರ್ ಆಲ್ಫಿಯಾನ್ ಜೋಡಿ ಚೀನಾದ ಜೋಡಿ ಲಿಯಾಂಗ್ ವಿ ಕೆಂಗ್ ಮತ್ತು ವಾಂಗ್ ಚಾಂಗ್ ಅವರನ್ನು ಪರಾಭವಗೊಳಿಸಿದೆ. ಈ ಜೋಡಿ ಪಂದ್ಯಾವಳಿಯ ಫೈನಲ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಅವರನ್ನು ಎದುರಿಸಲಿದೆ. ಭಾರತದ ಮಿಶ್ರ ಡಬಲ್ಸ್ ಜೋಡಿ ಧ್ರುವ್ ಕಪಿಲ ಮತ್ತು ತನಿಷಾ ಕಾಸ್ಟೋ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಸಯಾಕ ಹೊಬಾರಾ ಮತ್ತು ಯುಎಚಿ ಶಿವಮೊಗಾಯಿ ವಿರುದ್ದ 16-21, 21-17, 13-21 ಸೆಟ್ಗಳಿಂದ ಸೋತರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಿರ್ಗಮಿತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರಿಗೆ ದೆಹಲಿಯಲ್ಲಿಂದು ವಿಧ್ಯುಕ್ತ ಗೌರವ ವಂದನೆಗಳೊಂದಿಗೆ ಬೀಳ್ಕೊಡುಗೆ ನೀಡಲಾಯಿತು. 1981ರಲ್ಲಿ ಭಾರತೀಯ ಸೇನೆಗೆ ನೇಮಕಗೊಂಡ ಅವರು 4 ದಶಕಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಅವರ ಅಪ್ರತಿಮ ಸೇವೆಗಾಗಿ ಪರಮ ವಿಶಿಷ್ಟ ಸೇವಾ ಪದಕ, ಉತ್ತಮ ಯುದ್ದ ಸೇವಾ ಪದಕ, ಅತಿ ವಿಶಿಷ್ಟ ಸೇವಾ ಪದಕ, ವಿಶಿಷ್ಟ ಪದಕ ಮತ್ತು ಸೇನಾ ಪದಕಗಳನ್ನು ನೀಡಲಾಗಿದೆ. ನಿರ್ಗಮಿತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರ ಸ್ಥಾನವನ್ನು ಲೆಫ್ಟಿನೆಂಟ್ ಜನರಲ್ ಎಸ್ಎಸ್ ರಾಜಾ ಸುಬ್ರಹ್ಮಣ್ಯ ಅವರು ವಹಿಸಿಕೊಳ್ಳಲಿದ್ದಾರೆ. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2023ರ ಫಲಿತಾಂಶಗಳಿಗೆ ಸಂಬಂಧಿಸಿದಂತೆ ದಾರಿ ತಪ್ಪಿಸುವ ಜಾಹೀರಾತುಗಳಿಗಾಗಿ ಖಾಸಗಿ ತರಬೇತಿ ಕೇಂದ್ರವೊಂದಕ್ಕೆ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ 7 ಲಕ್ಷ ದಂಡ ವಿಧಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಸಚಿವರು, ಗ್ರಾಹಕ ರಕ್ಷಣಾ ಕಾಯ್ದೆ 2019ರ ಅಡಿಯಲ್ಲಿ ಪ್ರಾಧಿಕಾರವು ಅಂತಿಮ ಆದೇಶವನ್ನು ಅಂಗೀಕರಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಾಧಿಕಾರವು ಇದುವರೆಗೆ ಹಲವು ತರಬೇತಿ ಸಂಸ್ಥೆಗಳಿಗೆ 60ಕ್ಕೂ ಹೆಚ್ಚು ನೋಟಿಸ್ಗಳನ್ನು ನೀಡಿದ್ದು 1.46 ಕೋಟಿ ರೂಪಾಯಿಗಿಂತ ಹೆಚ್ಚಿನ ದಂಡವನ್ನು ವಿಧಿಸಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನು ಕಾಪಾಡುವುದನ್ನು ಮತ್ತು ಮಾಹಿತಿಯುಕ್ತ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಉತ್ತೇಜಿಸುವುದನ್ನು

0: ಪ್ರಾಧಿಕಾರ ಮುಂದುವರೆಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ತಂತ್ರಜ್ಞಾನ ಪಾಲುದಾರ ಟಿಸಿಎಸ್ನ ತಾಂತ್ರಿಕ ದೋಷದಿಂದಾಗಿ ಕೆಲವು ಪರೀಕ್ಷಾ ಕೇಂದ್ರಗಳಲ್ಲಿ ಸಾಮಾನ್ಯ ವಿಶ್ವವಿದ್ಯಾಲಯದ ಪ್ರವೇಶ ಪರೀಕ್ಷೆ ಸಿಯುಇಟಿ 2026 ಆರಂಭ ವಿಳಂಬವಾಯಿತು ಎಂದು ತಿಳಿಸಿದೆ. ಈ ಸಮಸ್ಯೆಯನ್ನು ಪರಿಹರಿಸಲಾಗಿದ್ದು ಯಾವುದೇ ಅಭ್ಯರ್ಥಿಗೆ ಅನಾನುಕೂಲವಾಗದಂತೆ ನೋಡಿಕೊಳ್ಳಲು ಸಂಪೂರ್ಣ ಕಾಲಾವಕಾಶದೊಂದಿಗೆ ಪರೀಕ್ಷೆಯನ್ನು ನಡೆಸಲಾಯಿತು ಎಂದು ಎನ್ಟಿಎ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಮಧ್ಯಾಹ್ನ ಅವಧಿಯ ಸಮಯವನ್ನು ಪರಿಷ್ಕರಿಸಲಾಗಿದ್ದು ಮಧ್ಯಾಹ್ನ 2:30ಕ್ಕೆ ಅಭ್ಯರ್ಥಿಗಳು ಪ್ರವೇಶ ಅನುಮತಿಗೊಳಿಸಲಾಗಿದೆ. ಪರೀಕ್ಷೆಯು ನಿಗದಿತ ಸಮಯ 3 ಗಂಟೆಯ ಬದಲು ಸಂಜೆ 4 ಗಂಟೆಗೆ ಆರಂಭವಾಯಿತು. ಇದರಿಂದ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಉಂಟಾದ ಅನಾನುಕೂಲತೆಗೆ ಸಂಸ್ಥೆ ವಿಷಾದ ವ್ಯಕ್ತಪಡಿಸಿದೆ. ಸಿಂಗಾಪುರದಲ್ಲಿ ನಡೆಯುತ್ತಿರುವ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ದಿಲನ್ ಝೆಗೇರಿಯನ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು. ಉಭಯ ದೇಶಗಳ ನಡುವೆ ರಕ್ಷಣಾ ಸಹಕಾರ ಹೆಚ್ಚಿಸುವುದು, ಮಿಲಿಟರಿ ಸಂಬಂಧ ಬಲಪಡಿಸುವುದು ಮತ್ತು ರಕ್ಷಣಾ ಕೈಗಾರಿಕಾ ಸಹಯೋಗಕ್ಕಾಗಿ ಅವಕಾಶಗಳನ್ನು ಅನ್ವಯಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಾಯಿತು. ಭಾರತ ಮತ್ತು ನೆದರ್ಲ್ಯಾಂಡ್ಸ್ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ಇದೇ ವೇಳೆ ರಾಜೇಶ್ ಕುಮಾರ್ ಸಿಂಗ್ ಅವರು ಆಸ್ಟ್ರೇಲಿಯಾ ರಕ್ಷಣಾ ಕಾರ್ಯದರ್ಶಿ ಮೇಗನ್ ಕ್ವಿನ್ ಅವರನ್ನು ಸಹ ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ಪ್ರಗತಿಯನ್ನು ಪರಿಶೀಲಿಸಿದರು. ಅಲ್ಲದೆ ಅವರು ಐರೋಪ್ಯ ಒಕ್ಕೂಟದ ವಿವಿಧ ನಾಯಕರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಬ್ರಿಸ್ಟಲ್ನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿಯಂತೆ ಇಂಗ್ಲೆಂಡ್ ಮಹಿಳೆಯರ ತಂಡ 10 ಓವರ್ಗಳಲ್ಲಿ 2 ವಿಕೆಟ್ನಷ್ಟಕ್ಕೆ 71 ರನ್ ಗಳಿಸಿ ಆಟವಾಡುತ್ತಿದೆ. ಭಾರತ ಪ್ರಸ್ತುತ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆಯಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಾಳೆಯಲ್ಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ನಾಳೆ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇತ್ ಬಚಾವೋ ಅಭಿಯಾನವನ್ನು ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಲು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ಆಧುನಿಕ ತಂತ್ರಜ್ಞಾನಗಳಲ್ಲಿ ಲಿಥಿಯಂ ಬ್ಯಾಟರಿ, ಶಾಶ್ವತ ಅಯಸ್ಕಾಂತೀಯ ಖನಿಜಗಳ ಪಾತ್ರ ನಿರ್ಣಾಯಕ, ಸಚಿವ ಅಶ್ವಿನಿ ವೈಷ್ಣವ್. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿ ರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ ಪ್ರವೇಶ. ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಷ್ಟ್ರಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ರಾಜ್ಯದ 8 ಸಾಧಕರ ಪೈಕಿ 3 ಪ್ರಶಸ್ತಿ ಸ್ವೀಕಾರ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ. ಜೂನ್ 18 ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ರಾಷ್ಟ್ರಪತಿ ಭವನದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. 2 ಸಾಧಕರಿಗೆ ಪದ್ಮವಿಭೂಷಣ, 6 ಸಾಧಕರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಾ ಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಸಮಾರಂಭದಲ್ಲಿ ಕರ್ನಾಟಕದ 3 ಸಾಧಕರಿಗೆ ರಾಷ್ಟ್ರಪತಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಶತಾವಧಾನಿ ಡಾ ಆರ್ ಗಣೇಶ್ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಸಾಮಾಜಿಕ ಸೇವೆಯ ವಿಭಾಗದಲ್ಲಿ ಪುಸ್ತಕ ಮನೆ ಖ್ಯಾತಿಯ ಅಂಕೇಗೌಡ ಎಂ ಮತ್ತು ಎಸ್ಟಿ ಸುಶೀಲಮ್ಮ ಅವರು ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದರು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ್ರ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರ ಕ್ಷೇತ್ರಗಳಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲಯಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಇದೇ ವೇಳೆ ಕನ್ನಡಿಗರಾದಂತಹ ಅಂಕೇಗೌಡರು ಎಸ್ಜಿ ಸುಶೀಲಮ್ಮ ಅವರ ಜೊತೆಗೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ,

0: ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ರಾಜ್ಯಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೆ ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. ಜೂನ್ 26ರಂದು ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1ರಂದು ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನಾಂಕವಾಗಿದೆ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11ರಂದು ಕೊನೆಯ ದಿನಾಂಕವಾಗಿದೆ. ಮತದಾನ ಪ್ರಕ್ರಿಯೆ ಜೂನ್ 18ರಂದು ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಾಸಿರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನಿಲ್ ವಲ್ಯಾಪುರೆ ಮತ್ತು ಗೋವಿಂದರಾಜು ಅವರ ಅಧಿಕಾರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ವಿಧಾನಸೌಧದಲ್ಲಿ 175ನೇ ರಾಜ್ಯ ಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,987 ಕೋಟಿ ರೂಪಾಯಿ ಮೊತ್ತದ ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಆದ್ಯತಾ ವಲಯಕ್ಕೆ 503,264 ಕೋಟಿ ರೂಪಾಯಿ, ಕೃಷಿ ವಲಯಕ್ಕೆ 250,548 ಕೋಟಿ ರೂಪಾಯಿ, ಎಂಎಸ್ಎಂಇ ವಲಯಕ್ಕೆ 227,208 ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 2,528 ಕೋಟಿ ರೂಪಾಯಿ, ಆದ್ಯತಾ ವಸತಿ ಯೋಜನೆಗೆ 9,465 ಕೋಟಿ ರೂಪಾಯಿ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಎಲ್ಲಾ ಬ್ಯಾಂಕರ್ಗಳಿಗೆ ತಕ್ಷಣವೇ ಪ್ರತಿ ಗ್ರಾಮ ಪಂಚಾಯತಿಗೆ ಒಬ್ಬ ಬಿಸಿ ಸಖಿಯನ್ನು ಹಾಗೂ ದೀರ್ಘಾವಧಿಯಲ್ಲಿ ಪ್ರತಿ ಗ್ರಾಮಕ್ಕೆ ಒಬ್ಬ ಬಿಸಿ ಸಖಿಯನ್ನು ಖಚಿತಪಡಿಸುವಂತೆ ತಿಳಿಸಿದ್ದಾರೆ. ಮನೆ ಇಲ್ಲದವರಿಗೆ ಆಶ್ರಯ ಒದಗಿಸಲು ಗೃಹ ಸಾಲಗಳನ್ನು ಆದ್ಯತೆಯ ಮೇರೆಗೆ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳೊಂದಿಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗಾಗಿ ಸರ್ಕಾರಕ್ಕೆ ಕಡತ ಕಳುಹಿಸಿದ್ದಾರೆ. ಪ್ರತ್ಯೇಕ ಪಾಲಿಕೆ ಪ್ರಸ್ತಾವನೆ ಇತ್ಯರ್ಥಗೊಳಿಸಲು ಸರ್ಕಾರವು ಕೆಲವು ನಿಬಂಧನೆ ಪಾಲಿಸಬೇಕು ಎಂದು ರಾಜ್ಯಪಾಲರು ಸರ್ಕಾರಕ್ಕೆ ಕಳುಹಿಸಿರುವ ಅನುಮೋದನೆಯಲ್ಲಿ ಷರತ್ತು ವಿಧಿಸಿದ್ದಾರೆ. ಅಸ್ತಿತ್ವದಲ್ಲಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಚುನಾಯಿತ ಸಂಸ್ಥೆಯ ಅವಧಿ ಪೂರ್ಣಗೊಂಡ ನಂತರ ವಿಭಜನೆಯ ಅಧಿಸೂಚನೆಯು ಜಾರಿಗೊಳ್ಳಬೇಕು. ಸದ್ಯ ನಡೆಯುತ್ತಿರುವ ಜನಗಣತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಅಸ್ತಿತ್ವದಲ್ಲಿರುವಂತಹ ಗಡಿಗಳನ್ನು ಬದಲಾಯಿಸದಂತೆ ಷರತ್ತು ವಿಧಿಸಲಾಗಿದೆ. ಆದರೆ ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಗಳಿಗೆ ಆರ್ಥಿಕ ನೆರವು ಹಾಗೂ ಆದಾಯ ವಿತರಣೆ ಲಭ್ಯವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ರಾಜ್ಯಪಾಲರು ಸಲಹೆ ನೀಡುವ ಕಡತ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ಬದಲಾಗುತ್ತಿರುವ ತಾಂತ್ರಿಕತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಜಾಗತಿಕ ಮಟ್ಟಕ್ಕೆ ಸಜ್ಜುಗೊಳಿಸಲು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯವು ನಾವೀನ್ಯತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಯಾಂಪಸ್ಗೆ ಭೇಟಿ ನೀಡುವ ಅನೇಕ ತಜ್ಞರಿಂದ ವಿಟಿಯು ಪಠ್ಯಕ್ರಮವು ದೇಶದ ಪ್ರತಿಷ್ಠಿತ ಐಐಟಿ ಸಂಸ್ಥೆಗಳಿಗೆ ಸಮಾನವಾಗಿದೆ ಎಂಬ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದ್ದಾರೆ. ತಂತ್ರಜ್ಞಾನದ ಹೊಸ ಆವಿಷ್ಕಾರಗಳಿಗೆ ವಿದ್ಯಾರ್ಥಿಗಳನ್ನು ತೆರೆದಿಡುವ ಉದ್ದೇಶದಿಂದ ವಿಶ್ವವಿದ್ಯಾಲಯದ ವತಿಯಿಂದ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 19 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ಶೀಘ್ರದಲ್ಲೇ ಸ್ಥಾಪಿಸಲಾಗುವುದು ಎಂದು ಹೇಳಿದ್ದಾರೆ. ಇಡೀ ದೇಶದಲ್ಲೇ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಒದಗಿಸಿದ ಮೊದಲ ವಿಶ್ವವಿದ್ಯಾನಿಲಯ ಎಂಬ ಹೆಗ್ಗಳಿಕೆಗೆ ವಿಟಿಯು ಪಾತ್ರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಡಿಜಿಟಲ್ ವೇದಿಕೆಯ ಮೂಲಕ ಈಗಾಗಲೇ 83,000 ವಿದ್ಯಾರ್ಥಿಗಳು ಮನೆಯಲ್ಲೇ ಕುಳಿತು ತಮಗೆ ಬೇಕಾದ ಕೈಗಾರಿಕೆಗಳನ್ನು ಆಯ್ಕೆ ಮಾಡಿಕೊಂಡು ಇಂಟರ್ನ್ಶಿಪ್ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. ಜಾಗತಿಕ ತಂತ್ರಜ್ಞಾನ ದೈತ್ಯ ಗೂಗಲ್ ಸಂಸ್ಥೆಯು ವಿಟಿಯು ಜೊತೆ ಒಪ್ಪಂದ ಮಾಡಿಕೊಳ್ಳಲು ಮುಂದೆ ಬಂದಿದೆ ಎಂದು ಹೇಳಿದ್ದಾರೆ. ಭಾರತದ ಯಾವುದೇ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಗೂಗಲ್ ಸಂಸ್ಥೆಯು ಒಪ್ಪಂದ ಮಾಡಿಕೊಳ್ಳುತ್ತಿರುವುದು ಇದೇ ಮೊದಲು. ಈ ಒಪ್ಪಂದದ ಅಡಿಯಲ್ಲಿ 25,000 ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಮೇಲೆ ಇಂಟರ್ನ್ಶಿಪ್ ತರಬೇತಿ ನೀಡಲು ಗೂಗಲ್ ಸಮ್ಮತಿಸಿದೆ. ಅಂತಾರಾಷ್ಟೀಯ ಶೃಂಗಸಭೆಯಲ್ಲಿ ಭಾಗಿಯಾಗಿ ಬಂದ ಬಳಿಕ ಈ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಲಾಗುವುದು ಎಂದು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ಸ್ಪಷ್ಟಪಡಿಸಿದ್ದಾರೆ.
1: ಅನೇಕರು ನಮ್ಮ ಕ್ಯಾಂಪಸ್ಗೆ ವಿಸಿಟ್ ಮಾಡಿ ವಿಟಿಯುನ ಸಿಲೆಬಸ್ ಇಟ್ ಈಸ್ ಈಕ್ವಲ್ ಟು ಎನಿ ಐಐಟಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿನ ಸ್ಕಿಲ್ ಲ್ಯಾಬ್ ಅನ್ನ ನೋಡಿ ಅನೇಕರು ಇವತ್ತು ಯುಎಸ್ಸಿ ಇಂದ ಮೊನ್ನೆ ಬಂದಿದ್ರು, ನಮ್ಮ ಜೊತೆ ಒಡಂಬಡಿಕೆ ಮಾಡಿಕೊಂಡು ಅಲ್ಲಿನ ಮಕ್ಕಳಿಗೆ ಇಲ್ತಂದು ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿ ಅಲ್ಲಿನ ಡೈರೆಕ್ಟರ್ ಬಂದಿದ್ರು ತ್ರಿಪಾಠಿ ಅವರು. ನಿಮ್ಮಲ್ಲಿ ನಾವು ಎಂಒಯು ಮಾಡಿಕೊಂಡು ಟ್ರೈನಿಂಗ್ ಅನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ನು ಮುಂದಿನ ದಿನಗಳಲ್ಲಿ ಈಗ 25 ಕೋಟಿಯನ್ನು ಕೊಟ್ಟು 19 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಇಂತ ಅನೇಕ ಬದಲಾವಣೆಗಳು ಬದಲಾಗಿಸಿರುವ ತಾಂತ್ರಿಕತೆಗೆ ಅನುಕೂಲವಾಗಲಿ ಅಂತ ಹೇಳಿ ವಿದ್ಯಾರ್ಥಿಗಳು

0: ಅದನ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಹೇಳಿ ನಾವಿಂತ ಅನೇಕ ಕಾರ್ಯಕ್ರಮಗಳನ್ನ ಹಾಕೊತೀವಿ. ನಾವು ಮಾಡುತ್ತಿರೋ ಕಾರ್ಯಕ್ರಮವು ಪ್ರತಿಯೊಂದು ಹೊಸದು. ನಾವೇನು ಪ್ಲಾಟ್ಫಾರ್ಮ್ ಅನ್ನ ಕೊಟ್ವಿ, ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್. ಇಡೀ ದೇಶದಲ್ಲಿ ಈ ವಿಶ್ವವಿದ್ಯಾಲಯ ಮೊದಲನೇ ವಿಶ್ವವಿದ್ಯಾಲಯ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಅನ್ನ ಕೊಟ್ಟು 83,000 ಮಕ್ಕಳಿಗೆ ನಾವು ಮನೆಯಲ್ಲೇ ಕೂತು ಅವರಿಗೆ ಯಾವ ಇಂಡಸ್ಟ್ರಿ ಬೇಕೋ ಅಂತ ಇಂಡಸ್ಟ್ರಿಯನ್ನ ಚೂಸ್ ಮಾಡಿಕೊಂಡು ಇಂಟರ್ನ್ಶಿಪ್ ಮಾಡುವಂತಹ ಅವಕಾಶವನ್ನ ಕೊಟ್ಟಿದ್ದೀವಿ. ಮತ್ತೆ ಈಗ ಇನ್ನು ಮುಂದೆ ಆ ಪ್ಲಾಟ್ಫಾರ್ಮ್ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಈಗಾಗಲೇ ಮೊನ್ನೆ ಗೂಗಲ್ ಹೋಗಿ ಬಂದಿದ್ದೀನಿ. ಗೂಗಲ್ ಈಸ್ ಗೋಯಿಂಗ್ ಟು ಮೇಕ್ MOU ವಿತ್ ದಿ ಫಸ್ಟ್ ಯೂನಿವರ್ಸಿಟಿ ಇನ್ ದ ಕಂಟ್ರಿ ವೇರ್ ಗೂಗಲ್ ಈಸ್ ಗೋಯಿಂಗ್ ಟು ಸೈನ್ ಅನ್ MOU. ಇಲ್ಲಿವರೆಗೂ ಅವರು ಯಾವ ವಿಶ್ವವಿದ್ಯಾಲಯದ ಜೊತೆ MOU ಮಾಡ್ಕೊಂಡಿಲ್ಲ. ಅಂತ ಒಂದು ಗೂಗಲ್ ನಮ್ಮ ಜೊತೆ MOU ಮಾಡಿಕೊಂಡು 25,000 ವಿದ್ಯಾರ್ಥಿಗಳಿಗೆ AI ಮೇಲೆ ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಒಪ್ಪಿದ್ದಾರೆ. ನಾವು ಮುಂದಿನ June 25 ನಂತರ ನಾನೊಂದು ಅವರ ಜೊತೆ ಒಂದು ಸಮಿಟ್ ಗೆ ಹೋಗ್ತಾ ಇದ್ದೀನಿ, ಇಂಟರ್ನ್ಯಾಷನಲ್ ಸಮಿಟ್ ಗೆ. ಅಲ್ಲಿಂದ ಬಂದ ನಂತರ ಅವರು ನಮ್ಮ ಜೊತೆ MOU ಸೈನ್ ಮಾಡ್ತಾರೆ. ಮತ್ತೆ ವಿದ್ಯಾರ್ಥಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ಗೂಗಲ್ ಜೊತೆಗೆ ಸೇರಿ ಕೊಡಬೇಕು ಅಂತ ನಮ್ಮ ಮೂಲ ಉದ್ದೇಶ. ಬರೀ UBT TT ಮಕ್ಕಳಲ್ಲ, ಇಡೀ ವಿಶ್ವವಿದ್ಯಾಲಯದ 400,000 ಅಂದ್ರೆ ಪ್ರತಿ ವರ್ಷ 80,000 ಮಕ್ಕಳು ಹೊರಗೆ ಬರ್ತಾರೆ, ಅವರನ್ನು ಉದ್ಯೋಗಿಗಳನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.
1: ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನವೋದ್ಯಮ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವ ಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಿ ಇರಲಿದೆ ಎಂದು ತಿಳಿಸಿದ್ದಾರೆ. 21ನೇ ಶತಮಾನವು ಜ್ಞಾನ, ನಾವೀನ್ಯತೆ, ಸಂಶೋಧನೆ ಮತ್ತು ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ದೇಶದ ಯುವ ಎಂಜಿನಿಯರ್ಗಳು, ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ರಾಷ್ಟೀಯ ಮಿಷನ್ಗಳು ಹೊಸ ಹಾದಿಗಳನ್ನು ತೆರೆದಿದ್ದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಎಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ತಿಳಿಸಿದ್ದಾರೆ.
2: ದಿ ನೇಷನ್ ಹ್ಯಾಸ್ ಪ್ಲೇಸ್ಡ್ ಸ್ಟ್ರಾಂಗ್ ಎಂಫಸೈಸ್ ಆನ್ ಇನಿಷಿಯೇಟಿವ್ಸ್ ಸಚ್ ಆಸ್ ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಅಂಡ್ ಟುಡೇ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಆಲ್ಸೋ ದಿ ಗ್ರೀನ್ ಎನರ್ಜಿ ಅಂಡ್ ದಿಸ್ ಆತ್ಮ ನಿರ್ಭರ್ ಭಾರತ್ ಈಸ್ ಗೋಯಿಂಗ್ ಟು ಡಿಕ್ಟೇಟ್ ದ ಟೈಮ್ಸ್ for the entire world in the future. That means we are not going to dictate terms negatively, but we are going to dictate terms in the most positive way. So the entire humanity will be benefited out of the development of India. The national missions are opening opportunities for young engineers, researchers, innovators and the entrepreneurs. 21st century belongs to the nations that invest in knowledge, innovation, research and human capital. Engineering institutions have a crucial responsibility to nurture problem solvers, innovators, ethical leaders and nation builders. In line with the vision of Viksit Bharat 2047, I am happy to learn that the college has taken important initiatives in strengthening the research and innovation through the AICTE Idea Lab, Drone Technology Laboratory, Advanced Research Infrastructure and Innovation Ecosystem.
1: ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್, ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದಕ್ಕೂ ಮೊದಲು ಉಪರಾಷ್ಟಪತಿಯವರು ಬೆಂಗಳೂರಿನಲ್ಲಿ ನಡೆದಂತಹ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದ 45ನೇ ವಾರ್ಷಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಭಕ್ತಿ ಎಂದರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬ, ನಮ್ಮ ಸಮಾಜ, ರಾಷ್ಟ್ರ ಮತ್ತು ಒಟ್ಟಾರೆಯಾಗಿ ಮಾನವ ಕುಲದ ಸಮರ್ಪಣೆ ಎಂದು ತಿಳಿಸಿದ್ದಾರೆ. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವುದು ಒಂದು ಕಲೆ ಎಂದು ಹೇಳಿದ್ದಾರೆ. ಧ್ಯಾನ, ಜ್ಞಾನ, ಗಾನ ನಮ್ಮ ಜೀವನ ಮತ್ತು ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಕುರಿತಂತೆ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದಂಥ ಡಾ ಬಿಆರ್ ಗುರುಪ್ರಸಾದ್ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು, ಕೇಂದ್ರ ಸರ್ಕಾರದ ಪ್ರೋತ್ಸಾಹದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ವರ್ಷಗಳಲ್ಲಿ ಅತ್ಯುತ್ತಮ ಸಾಧನೆಗಳು ಆಗಿವೆ ಎಂದು ತಿಳಿಸಿದ್ದಾರೆ. ಅಂತರಿಕ್ಷ, ರಕ್ಷಣೆ, ಅರೆವಾಹಕ, ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ದು, ಸಂಶೋಧನೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಧನ ಸಂಪನ್ಮೂಲವೂ

0: ದೊರೆತಿದೆ ಎಂದು ಹೇಳಿದ್ದಾರೆ.
1: ಕಳೆದ ಒಂದು ದಶಕದ ಸುಮಾರಿನಲ್ಲಿ ಭಾರತ ಸರ್ಕಾರದ ಅನೇಕ ಪ್ರೋತ್ಸಾಹಗಳಿಂದಾಗಿ ದೇಶದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಕಣ್ಣಿಗೆ ಕಟ್ಟುವಂತಹ ಚಟುವಟಿಕೆಗಳು ನಡೆದಿವೆ. ಇದು ಅಂತರಿಕ್ಷ ಕ್ಷೇತ್ರದಲ್ಲಿರಬಹುದು, ರಕ್ಷಣಾ ಕ್ಷೇತ್ರದಲ್ಲಿರಬಹುದು, ಸೆಮಿಕಂಡಕ್ಟರ್ಸ್ ಇವುಗಳ ಕ್ಷೇತ್ರದಲ್ಲಿರಬಹುದು. ಹೊಸದಾಗಿ ಪ್ರಾರಂಭವಾಗುತ್ತಾ ಇರುವಂತಹ ಸಣ್ಣ ಪುಟ್ಟ ಉದ್ದಿಮೆದಾರರೇನಿರ್ತಾರೆ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ, ಕೈಗಾರಿಕೆಗೆ ಸಂಬಂಧಿಸಿದಂತೆ, ಅವುಗಳಿಗೆ ಪ್ರೋತ್ಸಾಹ ನೀಡೋದು ಜೊತೆಗೆ ಈ ಸಂಶೋಧನೆ ಮತ್ತು ಅಭಿವೃದ್ಧಿ ಇವುಗಳಿಗೆ ಸಂಬಂಧಿಸಿದಂತೆ ಧನ ಸಂಪನ್ಮೂಲಗಳನ್ನು ವ್ಯಾಪಕವಾಗಿ ಒದಗಿಸೋದು, ಇವೆಲ್ಲ ಭಾರತ ಸರ್ಕಾರ ಕೈಗೊಂಡಿರುವಂತಹ ದಿಟ್ಟತನದ ಕ್ರಮಗಳು. ಇವು ನಮ್ಮ ದೇಶ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಮೇಲೇರೋದಕ್ಕೆ ಸಹಾಯ ಆಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಮೊದಲನೇದಾಗಿ ಭಾರತ ಸರ್ಕಾರ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಅಭಿವೃದ್ಧಿ ಏನಿದೆ ಇದು ಇವತ್ತು ನಮ್ಮ ದೇಶದ ಪ್ರಿಯಾರಿಟೀಸ್ ಅಂತ ನಾವೇನು ಹೇಳ್ತೀವಿ ಅಂದ್ರೆ ಆದ್ಯತೆ ಯಾವುದಕ್ಕಿದೆ ನಮ್ಮ ದೇಶದಲ್ಲಿ ಆ ಆದ್ಯತೆಗೆ ಸಂಬಂಧಿಸಿದಂತೆ ಅದೇ ದಿಕ್ಕಿನಲ್ಲೇ ಇವು ಕೂಡ ಸಾಗುವಂತೆ ಇದರಿಂದ ದೇಶ ಮತ್ತಷ್ಟು ಎತ್ತರಕ್ಕೆ ಇರುವಂತೆ ವಿಜ್ಞಾನ ತಂತ್ರಜ್ಞಾನ ಹಾಗೂ ಅದಕ್ಕೆ ಪೂರಕವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಮೇಲೆ ಇರುವಂತೆ ಮಾಡೋದ್ರಲ್ಲಿ ಸಹಕಾರಿಯಾಗಿದೆ, ಯಶಸ್ವಿಯಾಗಿದೆ ಅಂತ ಹೇಳ್ಬೋದು.
0: ಈ ನಡುವೆ ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಆರ್ಥಿಕ ತಜ್ಞ ನವೀನ್ ಕುಮಾರ್, ಪ್ರಧಾನಿ ನರೇಂದ್ರ ಮೋದಿಯವರು ಆಡಳಿತಕ್ಕೆ ಬಂದ ಬಳಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಸುಲಭವಾಗಿದೆ ಎಂದು ತಿಳಿಸಿದ್ದಾರೆ. ಡಿಜಿಟಲ್ ಬ್ಯಾಂಕ್ಗಳ ಮೂಲಕ ಖಾತೆ ತೆರೆಯುವುದು ಸುಲಭವಾಗಿದ್ದು ಜನರು ವ್ಯವಹಾರಿಕವಾಗಿ ಹೆಚ್ಚು ಹೆಚ್ಚು ಭಾಗಿಯಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ನಡುವೆ ಕೇಂದ್ರ ಸರ್ಕಾರದ ನೇರ ಹಣಕಾಸು ನೆರವು ಮತ್ತು ಆದಾಯದ ಬೆಂಬಲದ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಅಪಾಯ ನಿರ್ವಹಣೆ, ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಬೆಳಗಾವಿಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಎಚ್ ಡಿ ಕೋಳೇಕರ ತಿಳಿಸಿದ್ದಾರೆ. ಕೃಷಿ ಉತ್ಪನ್ನಗಳ ವೃದ್ಧಿಯಿಂದ ರೈತರ ಆರ್ಥಿಕ ಸಬಲತೆ ಹೆಚ್ಚಿ ರೈತರ ಕಲ್ಯಾಣಕ್ಕೆ ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ. ಆಕಾಶವಾಣಿ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ಕುರಿತ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಉತ್ಕರ್ಷ್ ಕೆಎಸ್ ಅಂಕಣಕಾರರು. ಸಂವಾದವನ್ನು ನಡೆಸಿಕೊಡಲಿದ್ದಾರೆ ಡಾ ಬಿ ನಾರಾಯಣಸ್ವಾಮಿ, ನಿವೃತ್ತ ಮುಖ್ಯ ವಿಜ್ಞಾನಿ ಐಐಎಚ್ಆರ್ ಬೆಂಗಳೂರು.
2: ಆತ್ಮೀಯ ಶ್ರೋತೃಗಳೇ ನಮಸ್ಕಾರ. ಈ ಎನ್ಡಿಎ ಸರ್ಕಾರದ ವತಿಯಿಂದ 10 ಹಲವು ಸಾಧನೆಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ನಾವು ನಡೆಸಲಾಗಿದೆ. ಇದರಲ್ಲಿ ವಿಶೇಷವಾಗಿ ಈಗ ನಾವು ಯಾಕೆ ಅದರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ವಿಜ್ಞಾನ ಮತ್ತು ಸಂಶೋಧನೆ ಜೊತೆಗೆ ಸಂಶೋಧನೆಯಿಂದ ಬಂದಂತಹ ನಾವೀನ್ಯತೆಯ ಕ್ರಮಗಳು, ಇವುಗಳು 10 ಹಲವು ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳಿಂದಾಗಿ, ಯೋಜನೆಗಳಿಂದಾಗಿ ಇಡೀ ತ್ವರಿತಗತಿಯಲ್ಲಿ ಸಮಾಜದ ಎಲ್ಲ ವರ್ಗದ ಜನರನ್ನು ತಲುಪಲಿಕ್ಕೆ ಅವಕಾಶ ಆಗಿದೆ. ಎಷ್ಟೋ ಅಂತಹ ಉದಾಹರಣೆಗಳು ನಮ್ಮ ಗ್ರಾಮೀಣ ಭಾರತ ಮಾತ್ರ ಅಲ್ಲದೆ ನಗರೀಕರಣ ಆಗಿರಬಹುದು, ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಅಥವಾ ದೇಶದ ಅಭಿವೃದ್ಧಿ ಆಗಿರಬಹುದು, ಇಲ್ಲಿ ಸಾಧನೆಯನ್ನು ಮಾಡಿ ಇವತ್ತಿನ ದಿವಸ ನಾವು ಯೋಚಿಸ್ತಾ ಇರತಕ್ಕಂಥದ್ದು, ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರ್ತಕ್ಕಂಥದ್ದು ಬರುವ 2047ನೇ ಇಸವಿಗೆ ವಿಕಸಿತ ಭಾರತ ಎನ್ನುವಂತಹ ಘೋಷದೊಂದಿಗೆ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಈಗ ಹಾಕಿಕೊಂಡಿರ್ತಕ್ಕಂತಹ ಎಲ್ಲ ಯೋಜನೆಗಳು ಪೂರಕವಾಗಿರುತ್ತೆ ಅಂತಕ್ಕಂಥದ್ದು ಯಾವುದೇ ನಿರ್ವಿವಾದದ ಮಾತು. ಅದರಿಂದ ಕಳೆದ 12 ವರ್ಷಗಳಲ್ಲಿ ಈ ಒಂದು ದೃಷ್ಟಿಯಿಂದ ವಿಜ್ಞಾನ ಮತ್ತು ಸಾಧನೆ ಸಂಶೋಧನೆಗಳು ಯಾವೆಲ್ಲ ಕ್ಷೇತ್ರದಲ್ಲಿ ತನ್ನ ಪ್ರಗತಿಯನ್ನು ಸಾಧಿಸಿವೆ ಅನ್ನೋದ್ರ ಬಗ್ಗೆ ಈ ಒಂದು ಸಂವಾದದಲ್ಲಿ ಭಾಗವಹಿಸಲಿಕ್ಕೆ ನಮ್ಮೊಟ್ಟಿಗೆ ಸ್ಟುಡಿಯೋದಲ್ಲಿ ಇರ್ತಕ್ಕಂಥವರು ನನ್ನಯ ಕೆ ಎಸ್ ಉತ್ಕರ್ಷ್ ಅವರು. ಉತ್ಕರ್ಷ್ ಅವರು ಸಮರ್ಥ ಭಾರತ ಟ್ರಸ್ಟಿನ ಸದಸ್ಯರು, ಜೊತೆಗೆ ನಮ್ಮ ABVPಯ ರಾಷ್ಟ್ರೀಯ ಸಹ ಸಂಚಾಲಕರೂ ಆಗಿದ್ದಂತಹವರು. ಇದರ ಜೊತೆಗೆ ಮಾಜಿ ಸಹ ಕಾರ್ಯದರ್ಶಿಗಳು ರಾಜ್ಯ ಮಟ್ಟದಲ್ಲಿ ಇದೇ ABVPಗೆ ಆಗಿದ್ದಂತಹವರು, ಲೇಖಕರು, ಅಂಕಣಕಾರರು, ಜೊತೆಗೆ 10 ಹಲವು ಚರ್ಚೆ ಸಮಾರಂಭಗಳಲ್ಲಿ ಭಾಗವಹಿಸಿ ಸಮಾಜಮುಖಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಉತ್ಕರ್ಷ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಉತ್ಕರ್ಷ್ ಅವರೇ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಕಳೆದ 12 ವರ್ಷಗಳಲ್ಲಿನ ಒಂದು ಸರ್ಕಾರದ ವಿಶೇಷ ಯೋಜನೆಗಳು ವಿಜ್ಞಾನಕ್ಕೆ ಸಂಬಂಧಪಡೋದಾಗಿ ಮಾತಾಡೋದಾದ್ರೆ, ಈ ಯೋಜನೆಗಳು

0: ಸಂಶೋಧನೆ ಯಾವೆಲ್ಲ ಕ್ಷೇತ್ರದಲ್ಲಿ ವಿಶೇಷವಾಗಿ ಗಮನ ಹರಿಸಿ ಎಲ್ಲ ವರ್ಗದ ಜನರಿಗೆ ಕಟ್ಟಕಡೆಯ ವ್ಯಕ್ತಿಗೂ ಸಂಶೋಧನೆ ತಲುಪುವಾಗಿ ಮಾಡುವಾಗ ಯಾವ ಕ್ಷೇತ್ರಗಳಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬಹುದೇ?
1: ಸರ್ ನೋಡಿ, ಒಂದು ಕಳೆದ 12 ವರ್ಷಗಳಿಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಅನೇಕ ರೀತಿಯ ಯೋಜನೆಗಳನ್ನ, ಅಂತ್ಯೋದಯ ಕಲ್ಪನೆ ಅನ್ನುವಂಥದ್ದು ನಮ್ಮೆಲ್ಲರದ್ದು ಇದೆ. ಅಂದ್ರೆ ತಳಮಟ್ಟದಲ್ಲಿ ವಾಸ ಮಾಡ್ತಕ್ಕಂಥ, ಅಂದ್ರೆ ಗ್ರಾಮಗಳಲ್ಲಿ ವಾಸ ಮಾಡ್ತಕ್ಕಂಥ ಆ ಜನರಿಗೆ ನಮ್ಮ ಯೋಜನೆಗಳನ್ನ ತಲುಪಿಸಬೇಕೆನ್ನುವಂಥ ದೂರದೃಷ್ಟಿಯ ಚಿಂತನೆಯನ್ನು ಇಟ್ಕೊಂಡು ಒಂದು ಸುಶಾಸನ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ಸುಭದ್ರವಾದಂಥ ಒಂದು ಆಡಳಿತ ವ್ಯವಸ್ಥೆಯನ್ನ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಕೂಡ ಒಪ್ಕೊಳ್ತಕ್ಕಂಥ ಮಾತು. ನೀವು ಯೋಜನೆಗಳ ಬಗ್ಗೆ ಮಾತಾಡ್ತಿದ್ರಿ ನೋಡಿ, ಇವತ್ತು ಡಿಜಿಟಲ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಇವತ್ತು ಅನೇಕ ರೀತಿ ಯೋಜನೆಗಳು, ಇವತ್ತಿನ ಯಂಗ್ಸ್ಟರ್ಸ್ ನಾವೇನು ಜೆನ್ ಝೆಡ್ ಅಂತ ಹೇಳ್ತೀವಿ ಆ ಯುಗದಲ್ಲಿ ನಾವೆಲ್ಲ ಇರ್ತಕ್ಕಂಥವ್ರು, ಅದು ಸ್ಟಾರ್ಟ್ಅಪ್ ಇಂಡಿಯಾ ಇರ್ಬೋದು, ಸ್ಕಿಲ್ ಇಂಡಿಯಾ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಟಿಂಕರಿಂಗ್ ಲ್ಯಾಬ್ಸ್ ಇರ್ಬೋದು, ಇನೋವೇಷನ್ ಸೆಂಟರ್ಸ್ ಇರ್ಬೋದು, ಸ್ಟಾರ್ಟ್ಅಪ್ ಇಂಡಿಯಾ ಇರ್ಬೋದು, ಇಂಡಿಯನ್ ಎಐ ಮಿಷನ್ ಇರ್ಬೋದು, ಸೆಮಿಕಂಡಕ್ಟರ್ ಇಂಡಿಯಾ ಇರ್ಬೋದು, ಈ ರೀತಿ ಅನೇಕ ಹೊಸ ಯೋಜನೆಗಳಿದೆಲ್ಲ, ಇಂಥ ಯೋಜನೆಗಳನ್ನು ಉಪಯೋಗಿಸಿಕೊಂಡು ಇವತ್ತಿನ ಯುವ ಪೀಳಿಗೆಗೆ ಯಾವ ನಿಟ್ಟಿನಲ್ಲಿ ನಾನು ತಲುಪಬೇಕು, ಯಾವ ರೀತಿ ಒಂದು ಟೆಕ್ನಾಲಜಿ ಆಧಾರಿತವಾದಂತಹ ಭಾರತ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕೆನ್ನುವಂತ ಸ್ಪಷ್ಟ ಚಿತ್ರಣದ ಅಡಿಯಲ್ಲಿ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ.
0: ಈ ನಿಟ್ಟಿನಲ್ಲಿ ಸಂಶೋಧನೆಗಳು 10 ಹಲವಾರು ದಶಕಗಳಿಂದ ಭಾರತದಲ್ಲಿ ಆಗಿಲ್ವೆ? ಉದಾಹರಣೆಗೆ ನಾವು ಹಸಿರು ಕ್ರಾಂತಿಯನ್ನ ಸಾಧನೆ ಮಾಡಿದ್ವಿ ಕೃಷಿನಲ್ಲಿ, ವೈಟ್ ರೆವಲ್ಯೂಷನ್, ಧವಳ ವಿಪ್ಲವ, ನೀಲಕ್ರಾಂತಿ ಇತ್ಯಾದಿಗಳು ಕೂಡ ಸಂಶೋಧನೆಗಳಿಂದಾಗಿ ನಾವು ಭಾರತ ಕಂಡಂತಹ ಪ್ರಗತಿ ಅಂತ ಹೇಳಬಹುದು. ಇಲ್ಲಿ ಕಳೆದ 12 ವರ್ಷಗಳಿಂದಲೇ ವಿಶೇಷವಾಗಿ ಈ ಒಂದು ವಿಜ್ಞಾನದ ವಿಶೇಷ ತಂತ್ರಜ್ಞಾನಗಳು ಏನಂತೀರಿ ಉತ್ಕರ್ಷ ಅವರೇ?
1: ನೋಡಿ, ವಿಜ್ಞಾನದ ವಿಚಾರಕ್ಕೆ ಬಂದಾಗ ಬಹುಶಃ ಕಳೆದ 12 ವರ್ಷಗಳಲ್ಲಿ ಚಂದ್ರಯಾನ ಮಿಷನ್ ನಮ್ಮ ಅತ್ಯಂತ ದೊಡ್ಡ ಸಾಧನೆ. ಅದು ಆದಿತ್ಯ L1 ಮಿಷನ್ ಇರ್ಬೋದು, ಈ ರೀತಿ ಅನೇಕ ಯೋಜನೆ, ಮತ್ತೆ ಇಸ್ರೋ ವಿಚಾರಕ್ಕೆ ಬಂದಾಗ ಅದಕ್ಕೆ ಕೊಟ್ಟಿರ್ತಕ್ಕಂಥ ಅನುದಾನ ಇರ್ಬೋದು, ಮತ್ತೆ ಮಾಡ್ತಾ ಇರ್ತಕ್ಕಂಥ ಹೊಸ ಯೋಜನೆಗಳನ್ನ ಬಹಳಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟು ಸರ್ಕಾರ ನಡೆಸ್ತದೆ. ನೋಡಿ, ಒಂದು ಕಾಲಘಟ್ಟದಲ್ಲಿ ದೇಶದ ವಿಜ್ಞಾನಿಗಳು ಅಂತಂದ್ರೆ ಅತ್ಯಂತ ಕೆಟ್ಟದಾಗಿ ನೋಡ್ತಾ ಇದ್ರು. ಹಸು ಹಾಲಿನ ಗಂಜಲವನ್ನು ಕುಡಿತಕ್ಕಂಥ ಭಾರತದ ವಿಜ್ಞಾನಿಗಳ ಕೈಯಲ್ಲಿ ಯಾವ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಇದೇ APJ ಅಬ್ದುಲ್ ಕಲಾಂ ಅವರು ಒಂದು ಕಾಲಘಟ್ಟದಲ್ಲಿ ಸೈಕಲ್ ಅಲ್ಲಿ ಹೋಗಿ ರಾಕೆಟ್ ಗಳನ್ನ ಲಾಂಚ್ ಮಾಡುವಂತ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು ದೇಶದ ಪರಿಸ್ಥಿತಿ ವಿಜ್ಞಾನ ಕ್ಷೇತ್ರದಲ್ಲಿ ಎಷ್ಟು ಮುಂದುವರೆದಿದೆ ಅಂತಂದ್ರೆ, ಇವತ್ತು ಚಂದ್ರನ ಮೇಲೂ ಕೂಡ ತಿರಂಗವನ್ನ ಹಾರಿಸೋ ಮಟ್ಟಿಗೆ ಇವತ್ತು ವಿಜ್ಞಾನ ಕ್ಷೇತ್ರ ಬೆಳೆದು ನಿಂತಿದೆ ಅಂತಂದ್ರೆ, ಅದಕ್ಕೆ ಸರ್ಕಾರದ ಯೋಜನೆ, ಸರ್ಕಾರದ ಉತ್ತೇಜನ ಇಲ್ಲದೆ ನೋಡಿ, ನೀವು ಖುದ್ದು ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ನರೇಂದ್ರ ಮೋದಿ ಅವರು ಹೋಗಿ ಅಲ್ಲಿ ವಿಜ್ಞಾನಿಗಳ ಜೊತೆ ಆ ಸಂದರ್ಭದಲ್ಲಿ ನಿಲ್ತಾರೆ ಅಂತಂದ್ರೆ, ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸ ವಿಜ್ಞಾನ ಕ್ಷೇತ್ರಕ್ಕೆ, ವಿಶೇಷವಾಗಿ ವಿಜ್ಞಾನಿಗಳಿಗೆ ಕೂಡ ಸರ್ಕಾರ ಇವತ್ತು ಮಾಡ್ತಾ ಇದೆ. ಯಾಕಂದ್ರೆ ಒಂದು ಕಾಲಘಟ್ಟದಲ್ಲಿ ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್, ಅತ್ಯಂತ ಸೈಡ್ ಲೈನ್ ಮಾಡಿದ್ದಂತ ಒಂದು ಟಾಪಿಕ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತಂದ್ರೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರಲಿಲ್ಲ. ಆದ್ರೆ ಇವತ್ತು ವಿಜ್ಞಾನಕ್ಕೆ ಕೂಡ ಬಹಳಷ್ಟು ಮಹತ್ವ. ಇವತ್ತು ನೋಡಿ, ಥಿಂಕ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ನಾವು ಏನೇ ಹೇಳ್ಬೋದು ಅದೆಲ್ಲವೂ ಇದ್ರ ಅಡಿಯಲ್ಲೇ ಬರ್ತಕ್ಕಂಥ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ. ಆಮೇಲೆ ಬಹಳ ಸ್ಪಷ್ಟವಾಗಿ ಅದರ ಜೊತೆ ಜೊತೆಯಲ್ಲಿ ಕಳೆದ 12 ವರ್ಷಗಳಲ್ಲಿ ಕೃಷಿ ಇರ್ಬೋದು, ಆರ್ಥಿಕತೆ ಇರ್ಬೋದು, ಅಥವಾ ಅನೇಕ ರೀತಿಯ ಬಡವರ ಸಬಲೀಕರಣ ಇರ್ಬೋದು, ನಾನು ನರೇಂದ್ರ ಮೋದಿ ಅವರನ್ನ ಚಾಂಪಿಯನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಾನೆ ಹೇಳ್ತೀನಿ, ಸೋಷಿಯಲ್ ಜಸ್ಟಿಸ್ ನ ಚಾಂಪಿಯನ್ ಅಂತಾನೆ ಹೇಳ್ತೀವಿ. ಎಲ್ಲಾ ವರ್ಗದವರಿಗೆ ಮುಟ್ಟುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಕೆಲಸ ಮಾಡಿರ್ತಕ್ಕಂಥದ್ದು. ಈಗ ನೋಡಿ, ನೀವು ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಒಂದ್ ಕಡೆ ಆದ್ರೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಉಜ್ವಲ ಯೋಜನೆ, ಆವಾಸ್ ಯೋಜನೆ, ಈ ರೀತಿ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ ಬಡವರ ಸಬಲೀಕರಣಕ್ಕೋಸ್ಕರ, ಮಧ್ಯಮ ವರ್ಗ ಸಬಲೀಕರಣಕ್ಕೋಸ್ಕರ. ನೋಡಿ, ನಾನು ನಿಮ್ಗೊಂದು ರಿಪೋರ್ಟ್ ಹೇಳ್ಬಿಡ್ತೀನಿ, ಆವಾಸ್ ಯೋಜನೆಯ ಮುಖಾಂತರ ಸುಮಾರು 5 ಕೋಟಿ ಮನೆಗಳನ್ನ ಗ್ರಾಮೀಣ ಭಾಗದಲ್ಲಿ ಕಟ್ಕೊಡುವಂತ ಕೆಲಸ ಮಾಡಿದ್ದಾರೆ. ಉಜ್ವಲ ಯೋಜನೆ ಅಡಿಯಲ್ಲಿ ಸುಮಾರು 11.5 ಕೋಟಿ LPG ಸಿಲಿಂಡರ್ಸ್ ಅನ್ನ ಮನೆಗಳಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ರೀತಿ ಅನೇಕ ಯೋಜನೆಗಳು ತಳಮಟ್ಟದ ಜನರಿಗೆ ಗ್ರಾಮಗಳಲ್ಲಿ ತಲುಪ್ತಾ ಇದೆ. ಇತ್ತೀಚೆಗೆ ನಾನು ಪಾವಗಾಡದ ಒಂದು ಕುಗ್ರಾಮಕ್ಕೆ ಹೋದಂತ ಸಂದರ್ಭದಲ್ಲಿ, ಒಂದು ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ, ಕಟ್ಟ ಕಡೆಯ ಹಳ್ಳಿ, ಅಲ್ಲಿ ಜಲ್ ಜೀವನ್ ಮಿಷನ್ ಮುಖಾಂತರ ನೀರಿನ ಸೌಲಭ್ಯ ಹಳ್ಳಿಗಳಿಗಿದೆ. ಬಹಳ ಖುಷಿ ಅಲ್ವಾ ಸರ್? ಅಂತ್ಯೋದಯ ಕಲ್ಪನೆ ಏನಿದೆ, ಗ್ರಾಮಗಳಲ್ಲಿ ವಾಸ ಮಾಡ್ತಕ್ಕಂಥ ಬಡವರು, ಹಿಂದುಳಿದವರು, ಶೋಷಿತರು, ದಲಿತರ ಪರವಾಗಿ ಒಂದು ಧ್ವನಿಯಾಗಿ ನಿಂತ್ಕೋಬೇಕು ಸರ್ಕಾರಗಳು ಅನ್ನುವಂಥದ್ದೇ ಎಲ್ರದ್ದು ಆಶಯ ಅಲ್ವಾ? ಅದೇ ಆಶಯದ ಅಡಿಯಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಕೆಲಸ ಮಾಡ್ತಿರ್ತಕ್ಕಂಥದ್ದು. ನಾನು ಅದೇ ಕಾರಣಕ್ಕೆ ಹೇಳದಂಥದ್ದು, ಇವತ್ತಿನ ಯಂಗ್ಸ್ಟರ್ಸ್ ಜೊತೆ ಜೊತೆಗೆ ಎಲ್ಲಾ ವರ್ಗದವರನ್ನ ಜೊತೆಗೆ ತಗೊಂಡು ಹೋಗ್ತಕ್ಕಂಥ ಒಬ್ಬ ಮಹಾನ್ ನಾಯಕರು ನರೇಂದ್ರ ಮೋದಿ.
0: ಅದೇ ವಿಜ್ಞಾನ ಮತ್ತೆ ಸಂಶೋಧನೆ ಜೊತೆಗೆ ಸಂಶೋಧನೆಯ ಪ್ರತಿಫಲವನ್ನ ತ್ವರಿತಗತಿಯಲ್ಲಿ ಎಲ್ಲ ವರ್ಗದ ಜನರಿಗೆ ತಲುಪಿಸುವಾಗ ಹಾಕಿಕೊಳ್ಳುವಂತಹ ಯೋಜನೆಗಳು, ಇದರಿಂದಾಗಿ ಹೆಚ್ಚು ಲಾಭ ಪಡೀಲಿಕ್ಕೆ ಅವಕಾಶ ಅನ್ನೋದು ನಿಮ್ಮ ಮಾತಿನ ಒಂದು ಅರ್ಥ. ತುಂಬ ಸಂತೋಷ ಉತ್ಕರ್ಷ ಅವರೇ. ಇಲ್ಲಿ ಮುಖ್ಯವಾಗಿ ತಂತ್ರಜ್ಞಾನಗಳ ನಾವೀನ್ಯತೆಗೆ ಈ ಸರ್ಕಾರ ಕಳೆದ 10-12 ವರ್ಷಗಳಲ್ಲಿ ಕೊಟ್ಟಂತಹ ಒಂದು ಉದಾಹರಣೆಗಳು ಯಾವುದೆಲ್ಲ ಇದೆ?

0: ಅಂದರೆ ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್ಸ್ ಅಂತ ನಾವೀನ್ಯತೆಗಳು. ಆ ನಾವೀನ್ಯತೆಯಿಂದ ಬೇಗ ತ್ವರಿತಗತಿಯಲ್ಲಿ ತಲುಪಲಿಕ್ಕೆ ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬಹುದೇ?
1: ನೋಡಿ, ಒಂದು ಕಾಲಘಟ್ಟದಲ್ಲಿ ಸ್ಟಾರ್ಟ್ಅಪ್ಸ್ ಅಂತಂದ್ರೆ ನಮ್ಮ ದೇಶದ ಜನರಿಗೆ ಅದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ. ಆದ್ರೆ ಇವತ್ತು ನೀವು ಬರೀ ಕರ್ನಾಟಕ ಇಸ್ ದ ಸೆಂಟರ್ ಆಫ್ ಸ್ಟಾರ್ಟ್ಅಪ್, ಸುಮಾರು 2 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು ಬರೀ
0: ಕರ್ನಾಟಕದಲ್ಲಿ.
1: ಅಂದ್ರೆ ಯಾವ ಯುವಕರಿಗೆ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು, ಹೊಸ ತಂತ್ರಜ್ಞಾನಿಕೆಯನ್ನು ಉಪಯೋಗಿಸ್ಕೊಂಡು ಕೆಲಸವನ್ನ ಮಾಡಬೇಕು ಅಂತ ಮುಂದೆ ಬರ್ತಕ್ಕಂಥ ಯುವಕರಿಗೆ ಇವತ್ತು ಸರ್ಕಾರ ಉತ್ತೇಜನ ಕೊಡ್ತಾ ಇದೆ. ಮುದ್ರಾ ಯೋಜನೆಯ ಉದ್ದೇಶ ಏನ್ ಹೇಳಿ, ಯಾವ ಯುವಕರು ಆ ರೀತಿ ಬರ್ತಾರಂತ ಯುವಕರಿಗೆ ಒಂದು ಲೋನಿನ ಅವಕಾಶವನ್ನು ಮಾಡಿಕೊಟ್ಟು, ಸಣ್ಣ ಪುಟ್ಟ ಸಮಾಜದವರು ಸರ್ ಅವರೆಲ್ಲ, ಸಣ್ಣ ಪುಟ್ಟ ಸಮಾಜದವರು, ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ನ ವಿದ್ಯಾರ್ಥಿಗಳು, ನಾನು ಸೈನ್ಸ್ ಅನ್ನು ಉಪಯೋಗಿಸ್ಕೊಂಡು, ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಒಂದು ಬಿಸ್ನೆಸ್ ಅನ್ನ ಮಾಡಬೇಕು, ಹೊಸ ರೀತಿಯ ಸ್ವರೂಪವನ್ನು ದೇಶಕ್ಕೆ ಕೊಡಬೇಕು ಅಂತ ಬಂದಾಗ ಸರ್ಕಾರ ಇವತ್ತು ಕೈ ಜೋಡಿಸ್ತಾ ಇದೆ. ಅದಕ್ಕೆ ಪ್ರತಿರೂಪವಾಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಸರ್ಕಾರದ ಯೋಜನೆಗಳು. ಇವತ್ತು ಸ್ಟಾರ್ಟ್ಅಪ್ ಇಂಡಿಯಾ ಒಂದು ಕಾಲಘಟ್ಟದಲ್ಲಿ ಸ್ಟಾರ್ಟ್ಅಪ್ ಗಳನ್ನು ಮಾಡಬೇಕು ಅಂತಂದ್ರೆ ದೇಶದ ಪರಿಸ್ಥಿತಿ ಯಾವ ರೀತಿ ಇತ್ತು, ಯೋಚನೆ ಕೂಡ ಮಾಡ್ತಿರ್ಲಿಲ್ಲ ನಾವು ಬಿಸ್ನೆಸ್ ಅನ್ನು ಮಾಡಬಹುದಾ, ಬಿಸ್ನೆಸ್ ಮಾಡುವಂತ ಪರಿಸ್ಥಿತಿ ಇದೆಯಾ. ಮತ್ತೆ ನೋಡಿ, ನೀವು ಟೆಕ್ನಾಲಜಿ ವಿಚಾರದಲ್ಲಿ ಹೇಳಿದಾಗ ನಾನು ಆಗ್ಲೇ ಹೇಳದಂಗೆ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ನ ಮುಖಾಂತರ ಎಷ್ಟೋ ಇನೋವೇಷನ್ಸ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಯಂಗ್ಸ್ಟರ್ಸ್ ಮಾಡ್ತಾ ಇದ್ದಾರೆ. ಡಿಜಿಟಲ್ ಇಂಡಿಯಾ, ಮತ್ತೆ ಬಹಳ ಪ್ರಮುಖವಾಗಿ 50 ಕೋಟಿ ಜನ ದಿನನಿತ್ಯ ಫೋನ್ ಪೇ, ಗೂಗಲ್ ಪೇ ಅಂತ UPI ಪೇಮೆಂಟ್ಸ್ ಯೂಸ್ ಮಾಡ್ತಾರೆ ಅಂತಂದ್ರೆ, ನೀವು ಅಮೆರಿಕ, ಫ್ರಾನ್ಸ್, ಜರ್ಮನಿ ಅಂತ ರಾಷ್ಟ್ರಗಳು ಯೋಚನೆ ಮಾಡಿರಲಿಲ್ಲ ಇಂಥ UPI ಪೇಮೆಂಟ್ಸ್ ಬರುತ್ತೆ, ಇಂಥ ಫೋನ್ ಪೇ, ಗೂಗಲ್ ಪೇ ಬರುತ್ತೆ ಅನ್ನೋಂಥದ್ದು.
0: ಇಷ್ಟೇ ಅಲ್ಲ, ಇವತ್ತಿನ ಕಾಲಘಟ್ಟದಲ್ಲೂ ಕೂಡ ಅಮೆರಿಕದವರು ನೇರವಾಗಿ ಹಣವನ್ನ ಟ್ರಾನ್ಸಾಕ್ಟ್ ಮಾಡ್ತಾ ಇದ್ದಾರೆ ನೋಟ್ಗಳ ಮುಖಾಂತರ ಅಂತ ಹೇಳೋದಾದ್ರೆ, ನಮ್ಮ UPI ಅತಿ ಹೆಚ್ಚು ಮಾದರಿಯಾಗಿರ್ತಕ್ಕಂಥದ್ದು ಇಡೀ ವಿಶ್ವಕ್ಕೆ ಅಂತ ಅಮೆರಿಕದವರೇ ಒಪ್ಪಿಕೊಂಡಿದ್ದಾರೆ.
1: 50 ಕ್ರೋರ್ ಪೀಪಲ್ ಆನ್ ಅ ಡೈಲಿ ಬೇಸಿಸ್ ಯೂಸ್ ಇಟ್, ಅಂದ್ರೆ ದೊಡ್ಡ ಸಾಧನೆ ಅಲ್ವಾ ಇದು.
0: ಇದೇ ರೀತಿ ಈ ಸಂಶೋಧನೆ, ವಿಶೇಷವಾಗಿ ಎಂತೆಂತಹ ತ್ವರಿತಗತಿಯ ಸಂಶೋಧನೆ ಮತ್ತೆ ಅದರ ಒಂದು ನಾಲೆಡ್ಜ್ ಜ್ಞಾನ, ಈ ಕೃಷಿ ಕ್ಷೇತ್ರ ಮತ್ತೆ ನಮ್ಮ ದೇಶದ ಬೆಳವಣಿಗೆಗೆ ಅದು ಮಾದರಿಯಾಗಿದೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬಹುದೇ?
1: ಖಂಡಿತವಾಗ್ಲೂ ಸರ್. ಯಾಕಂದ್ರೆ ಕೃಷಿ ಕ್ಷೇತ್ರದಲ್ಲಿ ಬಹಳ ಪ್ರಮುಖವಾಗಿ ಭಾರತ ಒಂದು ಕೃಷಿ ರಾಷ್ಟ್ರ. ಆದ್ರೆ ಇವತ್ತು ನರೇಂದ್ರ ಮೋದಿ ಅವರು ಬಂದ್ಮೇಲೆ ಅನೇಕ ಹೊಸ ಹೊಸ ಯೋಜನೆಗಳಿಗೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇರ್ಬೋದು, ಈ ರೀತಿಯ ಫಸಲ್ ಬಿಮಾ ಯೋಜನೆ ಇರ್ಬೋದು, ಈ ರೀತಿಯ ಅನೇಕ ಯೋಜನೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ನರೇಂದ್ರ ಮೋದಿ ಅವರು ಒಂದು ಉತ್ತೇಜನ ಕೊಡ್, ಮತ್ತೆ ಇಸ್ರೇಲ್ ಮಾಡೆಲ್ ಆಫ್ ಅಗ್ರಿಕಲ್ಚರ್ ಅನ್ನು ಕೂಡ ನಾವಿವತ್ತು ಆ ಕೃಷಿಯಲ್ಲಿ ಅನೇಕ ಜನ ಇರ್ತಕ್ಕಂತ, ನಾನು ಒಬ್ಬ ಕೃಷಿ ಪದವೀಧರ, ಡ್ರೋನ್ ಟೆಕ್ನಾಲಜಿ ಇವತ್ತು ಬಂದಿದೆ, ಯಾವತ್ತಿಗೂ ಕೂಡ ಇರಲಿಲ್ಲ. ಈ ಹಿಂದೆ ಕೂಡ ಬಂದಂತ ಅನೇಕ ಸರ್ಕಾರಗಳು ಅದ್ರ ಬಗ್ಗೆ ಮಹತ್ವ ಅನ್ಕೊಳ್ಳಿ. ಆದ್ರೆ ಇವತ್ತು ಡ್ರೋನ್ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್ ಸ್ಪ್ರೇ ಅನ್ನ ಮಾಡ್ತಕ್ಕಂಥದ್ದು, ಇವತ್ತು ನಿಮ್ಗೆ ಇರ್ತಕ್ಕಂಥ ಇರಿಗೇಷನ್ ಫೆಸಿಲಿಟೀಸ್ ಇರ್ಬೋದು, ಎಲ್ಲವೂ ಕೂಡ ಮುಂದುವರಿತಾ ಇದೆ. ಆಮೇಲೆ ನೋಡಿ, ಬಹಳ ಪ್ರಮುಖವಾಗಿ ಕೃಷಿ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಬಹಳ ದೊಡ್ಡ ಬದಲಾವಣೆ ಏನಂತಂದ್ರೆ DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ರೈತರಿಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಇದೆ. ಒಂದು ಖುಷಿ ಏನಂತಂದ್ರೆ ಇವತ್ತು ಡ್ರೋನ್ ಟೆಕ್ನಾಲಜಿ ಇರ್ಬೋದು, ಇವತ್ತು ಬರ್ತಾ ಇರ್ತಕ್ಕಂಥ ಹೊಸ ಕೌಶಲ್ಯಕರಣವಾದಂತ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಇರ್ಬೋದು, ಅದು ರೈತರಿಗೆ ತಲುಪ್ತಾ ಇದೆ. ತೋಟಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ರೇಷ್ಮೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು,
0: ಇವುಗಳಿಂದಲೇ ಜಾಸ್ತಿ ಸ್ಟಾರ್ಟ್ಅಪ್ ಗಳನ್ನ ಮಾಡ್ಲಿಕ್ಕೆ ಇರತಕ್ಕಂತ ಅವಕಾಶಗಳು, ಇದಕ್ಕೆ ಯಾವುದೇ ದೊಡ್ಡ ದೊಡ್ಡ ಪದವಿಗಳ ಅಗತ್ಯ ಇಲ್ಲ,
1: ಅವಶ್ಯಕತೆ ಇಲ್ಲ. ಪೌಲ್ಟ್ರಿ ಫಾರ್ಮಿಂಗ್ ಇರ್ಬೋದು, ಹನಿ ಬೀ ರೇರಿಂಗ್ ಇರ್ಬೋದು, ರೇಷ್ಮೆ ಸಾಕಾಣಿಕೆ ಇರ್ಬೋದು, ಈ ರೀತಿ ಅನೇಕ ಹೊಸ ಸ್ಟಾರ್ಟ್ಅಪ್ ಗಳನ್ನ ಮಾಡ್ಲಿಕ್ಕೆ ಕೂಡ ಸರ್ಕಾರ ಉತ್ತೇಜನ ಕೊಡ್ತಾ ಇದೆ. ಮತ್ತೆ ಈ ಫಾರ್ಮಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥ ಟೆಕ್ನಾಲಜಿಕಲ್ ಟೂಲ್ಸ್ ಅದನ್ನು ಕೂಡ ಸರ್ಕಾರ ಉತ್ತೇಜನ ಕೊಡ್ತಾ ಇದೆ. ಹೊಸ ಹೊಸ ಟೂಲ್ಸ್ ಬರ್ತಿದೆ, ಇಂಡಿಯನ್ ಟೆಕ್ನಾಲಜಿ ಇರ್ಬೋದು, ಜರ್ಮನ್ ಟೆಕ್ನಾಲಜಿ ಟೂಲ್ಸ್ ಇವತ್ತು ರೈತರಿಗೆ ಸಿಗ್ತಾ ಇದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ಕೃಷಿ ವರ್ಗದವರು ಕೂಡ ತಳಮಟ್ಟಕ್ಕೆ ತಲುಪೋದ್ರಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಏನು ಅಂತ ನಾವೆಲ್ಲ ಕೂಡ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ.
0: ಯಾವುದೇ ಒಂದು ದೇಶದ ಪ್ರಗತಿಗೆ ರಾಷ್ಟ್ರ ಮಟ್ಟದಲ್ಲಿ ಹಾಕಿಕೊಳ್ತಕ್ಕಂತಹ ದೊಡ್ಡ ದೊಡ್ಡ ಯೋಜನೆಗಳು ಹಿಂದೆ ನೋಡಿದ್ವಿ ನಾವು. ಪಂಚವಾರ್ಷಿಕ ಯೋಜನೆಗಳು ಯೋಜನೆಗಳಂತೂ ಇದ್ದವು, ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ವೈಜ್ಞಾನಿಕ ಯುಗದಲ್ಲಿ ಡಿಜಿಟಲ್ ಯುಗದಲ್ಲಿ ಈ ತಂತ್ರಜ್ಞಾನಗಳೇ ಯಾವ ರೀತಿ ಯಾವ ಕ್ಷೇತ್ರದಲ್ಲಿ ನಾವು ಅವುಗಳನ್ನು ಬಳಸ್ಕೊಂಡ್ರೆ ಬೇಗ ಕಟ್ಟಕಡೆಯ ಸಾಮಾನ್ಯನಿಗೆ ತಲುಪ್ತವೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಈ 12 ವರ್ಷಗಳಲ್ಲಿ ಈ NDA ಸರ್ಕಾರದ ವತಿಯಿಂದ ಇಂತಹ ನಾವೀನ್ಯತೆ, ತಾವ್ ಹೇಳಿದ್ರಿ ಡಿಜಿಟಲ್ ಇಂಡಿಯಾ ಅಂದ್ರಿ, ಕೃಷಿಯ ಒಂದು ಪ್ರಗತಿ ಅಂದ್ರಿ, ಇತರೆ ಅಭಿವೃದ್ಧಿಗೆ ಪೂರಕವಾಗ್ತಕ್ಕಂತಹ ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಕಮ್ಯುನಿಕೇಶನ್ ಆಗಿರಬಹುದು, ಸಂವಹನ, ಮತ್ತೆ ರಾಜ್ಯಗಳ ಮಟ್ಟದ ಒಂದು ಸಮತೋಲನವನ್ನು ಕಾಪಾಡುವಾಗ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ತಕ್ಕಂಥದ್ದು, ಇಂಥದ್ರಲ್ಲಿ ವಿಶೇಷವಾಗಿ ಯಾವ ಯಾವ ಕಾರ್ಯಕ್ರಮಗಳನ್ನ ನಾವು ಗಮನಿಸಬಹುದು ಅಂತೀರಿ ಈ 12 ವರ್ಷದಲ್ಲಿ ಎಲ್ಲ ಕ್ಷೇತ್ರದ ಪ್ರಗತಿನಲ್ಲಿ?
1: ಎಲ್ಲ ಕ್ಷೇತ್ರದ ಪ್ರಗತಿಯಲ್ಲಿ ಕಳೆದ 12 ವರ್ಷಗಳಲ್ಲಿ ಬಹಳಷ್ಟು ಮಹತ್ತರವಾದಂತಹ ಯೋಜನೆಗಳನ್ನ ಸರ್ಕಾರ ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಅದರಲ್ಲಿ ನಿಮಗೆ ಬಹಳ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಡಿಜಿ ಲಾಕರ್ ಇರ್ಬೋದು, ಭಾರತ್ ನೆಟ್

0: ಇರ್ಬೋದು, ಉಮಾಂಗ್ ಇರ್ಬೋದು, ಡಿಬಿಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಈ ರೀತಿ ಅನೇಕ ಯೋಜನೆಗಳು ಇವತ್ತು ಕೇಂದ್ರ ಸರ್ಕಾರ ತಗೊಂಬರುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಆಮೇಲೆ ಇನ್ನ ಅನೇಕ ಯೋಜನೆಗಳಿವೆ, ಜನವಿಶ್ವಾಸ ಯೋಜನೆ ಇರ್ಬೋದು, ಆಮೇಲೆ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಇರ್ಬೋದು, ಇಂಡಿಯಾ ಎ ಮಿಷನ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇವತ್ತು ಎಲ್ಲ ಯಂಗ್ಸ್ಟರ್ಸ್ ಅದನ್ನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಬಂದಿದೆ ಇವತ್ತು. ಹಾಗಾಗಿ ಅದಕ್ಕೂ ಕೂಡ ಮಹತ್ವವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಜನಪರವಾಗಿರ್ತಕ್ಕಂಥ ಆವಾಸ್ ಯೋಜನೆ, ಫಸಲ್ ಬಿಮಾ ಯೋಜನೆ ಇರ್ಬೋದು, ಉಜ್ವಲ ಯೋಜನೆ ಇರ್ಬೋದು, ಈ ರೀತಿ ಅನೇಕ ಯೋಜನೆಗಳು ಜನರನ್ನು ಕೂಡ ತಲುಪಿರ್ತಕ್ಕಂಥದ್ದು. ಮುದ್ರಾ ಯೋಜನೆ ಇರ್ಬೋದು, ಇರ್ನಾಮ್ ಇರ್ಬೋದು, ಇನಾಮ್ ಸ್ಕೀಮ್ಸ್ ಇರ್ಬೋದು, ಈ ರೀತಿ ಅನೇಕ ಸ್ಕೀಮ್ಗಳು ಜನರನ್ನ ತಲುಪ್ತಾ ಇರ್ತಕ್ಕಂಥ, ತಳಮಟ್ಟದ ಜನರಿಗೆ ತಲುಪ. ಆಗ್ಲೇ ನಿಮ್ಗೆ ಅಂಕಿ ಅಂಶ ಕೂಡ ಕೊಟ್ಟೆ, 1000 ಕೋಟಿ ಜನಕ್ಕೆ, 100 ಕೋಟಿ ಜನಕ್ಕೆ ತಲುಪಿರ್ತಕ್ಕಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಪ್ರಶಂಸಾರ್ಹ.
1: ಈಗ ಜನವಿಶ್ವಾಸ ಯೋಜನೆಗಳು ಅಂತ ಹೇಳಿ ಈ 12 ವರ್ಷಗಳಲ್ಲಿ ಕಂಡುಕೊಂಡಂತ ವಿಶೇಷ ಒಂದಿದು. ಅದೇ ರೀತಿ ಸ್ವಚ್ಛ ಭಾರತ್ ಕಾರ್ಯಕ್ರಮ,
0: ಹೌದು,
1: ಅಂತ್ಯೋದಯದ ಒಂದು ಯೋಜನೆಗಳನ್ನ ಗಾಂಧೀಜಿಯವರ ಪ್ರಾರಂಭದಿಂದ ಹಿಡಿದು ನಾವು ನೋಡಿದ್ವಿ. ಇಂತಹ ಕಾಲಘಟ್ಟದಲ್ಲೂ ಕೂಡ ಸ್ವಚ್ಛ ಭಾರತ್ ಅಂತ ಕಾರ್ಯಕ್ರಮ ಆಗಿರಬಹುದು ಅಥವಾ ಸಾಮಾನ್ಯನ ಒಂದು ಬದುಕನ್ನು ಸುಗಮಗೊಳಿಸತಕ್ಕಂತಹ ವಿಶೇಷ ಕಾರ್ಯಕ್ರಮಗಳು, ಒಂದು ವ್ಯಾಪಾರ ವ್ಯವಸ್ಥೆ ಆಗಿರಬಹುದು, ಸುಲಲಿತವಾದಂತಹ ಕಾರ್ಯಕ್ರಮಗಳು, ಮತ್ತೆ ಈ ಟ್ಯಾಕ್ಸಿನ್ಗೆ ವಿಶೇಷವಾಗಿ ತೆರಿಗೆಯ ಒಂದು ರಿಫಾರ್ಮ್ಸ್ ಅನ್ನ ಈ 12 ವರ್ಷಗಳನ್ನ ನಾವು ವಿಶೇಷವಾಗಿ ಯಾವಾಗ ಕಂಡು ಯಾವ ರೀತಿಯಲ್ಲಿ ನಾವು ಕಾಣೋದಕ್ಕಾಯ್ತು?
0: ಸ್ವಚ್ಛ ಭಾರತ್ನ ಅಡಿಯಲ್ಲಿ ನೀವು ಹೇಳಿದ ಒಳ್ಳೇದಾಯ್ತು. ಸ್ವಚ್ಛ ಭಾರತ್ನ ಅಡಿಯಲ್ಲಿ ಸುಮಾರು 12 ಕೋಟಿ ಶೌಚಾಲಯಗಳನ್ನ ಇಡೀ ದೇಶದಲ್ಲಿ ಕಟ್ಟಿಸುವಂತ ಕೆಲಸ ಮಾಡಿದೀವಿ. ಗ್ರಾಮ ಭಾಗಗಳಲ್ಲಿ ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗಬೇಕು ಅಂತಂದ್ರೆ ಬಹಳ ಕಟ್ಟದ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು 12 ಕೋಟಿ ಶೌಚಾಲಯಗಳು ಅಂತಂದ್ರೆ ಯೋಚನೆ ಮಾಡಿ ಎಷ್ಟು ಜನಕ್ಕೆ ತಲುಪಿದೆ ಅಂತ. ಆಮೇಲೆ ಬಹಳ ಪ್ರಮುಖವಾಗಿ ಒಂದು ಯೋಜನೆ ಯಾವುದು ಅಂದ್ರೆ PM ವಿಶ್ವಕರ್ಮ ಯೋಜನೆ. ಸಣ್ಣ ಪುಟ್ಟ ಸಮುದಾಯದವರು ಅವರು ನಂಬಿರ್ತಕ್ಕಂಥ ಯಾವ ಕುಶಲಕರ್ಮಿಗಳು ಇದೆ ಅದಕ್ಕೆ ಮಹತ್ವ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಅಂದ್ರೆ ನೀವು ಯೋಚನೆ ಮಾಡಿ ಎಷ್ಟು ದೂರದೃಷ್ಟಿಯ ಚಿಂತನೆ ನರೇಂದ್ರ ಮೋದಿ. ನೀವು ಬರೀ ಯೋಚನೆ ಮಾಡುವಂತದ್ದಲ್ಲ, ಆ ಸಮುದಾಯಗಳಿಗೆ ಯಾವ ಅವಕಾಶ ಕೊಡಬೇಕು ಆ ಯೋಜನೆಯ ಮುಖಾಂತರ ಅದನ್ನು ಕೊಡ್ತಕ್ಕಂಥ, ಮತ್ತೆ ಅವ್ರ ಕುಲಕಸುಬನ್ನ ಹಾಗೆ ಸಂರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ಕೆಲಸ ಮಾಡ್ತಾ ಇದೆ. ಈ ರೀತಿಯ ಅನೇಕ ತಳಮಟ್ಟದ ಜನರಿಗೆ ಅಂತ್ಯೋದಯದ ಕಲ್ಪನೆ ಏನಿದೆ, ತಳಮಟ್ಟದ ವ್ಯಕ್ತಿ ಕೂಡ ಯೋಜನೆಗಳು ತಲುಪಬೇಕನ್ನುವಂಥದ್ದು ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇರತಕ್ಕಂಥದ್ದು. ಮತ್ತೆ ವಿಶೇಷವಾಗಿ ಇವತ್ತಿನ ಯುವ ಪ್ರಾಯಕ್ಕೆ ಬೇಕಾದಂತಹ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನೋವೇಷನ್ ಇರ್ಬೋದು ಅಥವಾ ಡಿಜಿಟಲ್ ಸೆಕ್ಟರ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಇವೆಲ್ಲವನ್ನ ಒಳಗೊಳ್ಳತಕ್ಕಂಥ ಯೋಜನೆಗಳನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ನೀವು ನೋಡಿ, ನರೇಂದ್ರ ಮೋದಿ ಅವರು ಬಂದ ಮೇಲೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, AIIMS ಎಷ್ಟಿತ್ತು, 13 ಇದ್ದಂಥದ್ದು 21 ಆಯ್ತು, IIT 7 ಇದ್ದಂಥದ್ದು 15 ಆಯ್ತು, IIM ಇರ್ಬೋದು, ಈ ರೀತಿಯ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲವೂ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು.
1: ಖಂಡಿತ, ಈ ಎಲ್ಲಾ ಸಂಸ್ಥೆಗಳಿಂದ ಕೇವಲ ಪದವೀಧರನ ಸೃಷ್ಟಿ ಮಾಡೋದು ಮಾತ್ರ ಅಲ್ಲ, ಅಲ್ಲಿ ಸಂಶೋಧನೆಗೆ ಹೆಚ್ಚು ಅವಕಾಶ ಆಯ್ತು ಅಂತಕ್ಕಂಥದ್ದು ನಿರ್ವಿವಾದದ ಒಂದು ಮಾತು. ನಿಜ, ಆರೋಗ್ಯದ ಒಂದು ಹೆಲ್ತ್ ಕೇರಿನ ವಿಷಯದಲ್ಲಿ ಮತ್ತೆ ಇದೇ ರೀತಿ ಇಂತಹ ಸಂಶೋಧನೆಗಳಿಂದ ಮಕ್ಕಳ ಒಂದು ಪಾಲನೆ ಪೋಷಣೆ ಬಗ್ಗೆ, ಅವರ ಒಂದು ಪೌಷ್ಟಿಕಾಂಶದ ವಿಶೇಷವಾಗಿ ಮಹಿಳೆಯರ ಬಗ್ಗೆ ಯಾವೆಲ್ಲ ಕಾರ್ಯಕ್ರಮಗಳನ್ನ ನಾವು ಕಾಣಬಹುದು ಅಂತೀರಿ? ಅನುಕೂಲ ಆದಂತ
0: ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋಂತ ದೊಡ್ಡ ಯೋಜನೆ ಅದು. ಇವತ್ತು ಹೆಣ್ಮಕ್ಳಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇರಲಿಲ್ಲ, ಅವರ ಮಾರ್ಟ್ಯಾಲಿಟಿ ರೇಟ್ಸ್ ಕಮ್ಮಿ ಇರ್ತಿತ್ತು ಹಳ್ಳಿ ಭಾಗದಲ್ಲಿ, ಅವ್ರಿಗೊಂದು ವಿದ್ಯಾಭ್ಯಾಸವನ್ನ ಕೊಟ್ಟು ಹೆಣ್ಮಕ್ಳಿಗೆ ಸುರಕ್ಷಿತವಾದಂತಹ ಒಂದು ನೆಲೆಯನ್ನ ಕಟ್ಟಿಸ್ಕೊಡ್ಬೇಕೆನ್ನುವಂತ ಯೋಜನೆ ಅಡಿಯಲ್ಲಿ ನರೇಂದ್ರ ಮೋದಿ ಅವರು ಯೋಚನೆ ನೋಡಿ ಎಂತ ಹೆಸರು ಅದು, ಬೇಟಿ
1: ಬಚಾವೋ
0: ಬೇಟಿ
1: ಪಡಾವೋ
0: ಅಂತಂದ್ರೆ ಹೆಣ್ಮಕ್ಳನ್ನ ರಕ್ಷಣೆ ಮಾಡಿ, ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ ಅನ್ನುವಂತ ಒಂದು ಕಲ್ಪನೆ ಇದೆಯಲ್ವಾ, ಅದಕ್ಕಿಂತ ದೊಡ್ಡ ಕಲ್ಪನೆ ಯಾರು ಕೂಡ ಊಹೆ ಮಾಡಕ್ ಆಗೋದಿಲ್ಲ. ಆಮೇಲೆ ಏಕ್ ಪೇಡ್ ಮಾ ಕೆ ನಾಮ್, ತಾಯಿಯ ಹೆಸರಲ್ಲಿ
1: ಒಂದು ಮರವನ್ನು
0: ನೀಡಿ ಅಂದ್ರೆ ಒಂದು ಹೆಣ್ಣಿಗೂ ಮತ್ತು ಈ ಭೂಮಿಗೆ ಇರ್ತಕ್ಕಂಥ ಸಂಬಂಧದ ಬಗ್ಗೆ ಜನರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಹೇಳಿದಂಥದ್ದು, ಪರಿಸರ ಸಂರಕ್ಷಣೆಗೆ ಮತ್ತು ತಾಯಿಗಿರ್ತಕ್ಕಂಥ ಸಂಬಂಧ, ಹೆಣ್ಣಿಗಿರ್ತಕ್ಕಂಥ ಸಂಬಂಧದ ಬಗ್ಗೆ, ಒಬ್ಬ ಮಹಿಳೆಗಿರ್ತಕ್ಕಂಥ ಸಂಬಂಧದ ಬಗ್ಗೆ ನರೇಂದ್ರ ಮೋದಿ ಅವರು ವಿಶ್ಲೇಷಣೆ ಮಾಡಿದಂಥ ರೀತಿ. ಸೊ ಹಾಗೆ ಈ ರೀತಿ ಅನೇಕ ಮಹಿಳಾ ಪರವಾಗಿರ್ತಕ್ಕಂಥ ಯೋಜನೆಗಳು ಕೂಡ ಇವತ್ತು ಬಹಳ ಚೆನ್ನಾಗಿ ಆಗ್ತಾ ಇರ್ತಕ್ಕಂಥದ್ದು ನಮಗೆ ಬಹಳ ಖುಷಿ ತರ್ತಕ್ಕಂಥ ವಿಚಾರ.
1: ಉತ್ಕರ್ಷ ಅವರೇ, ಮುಖ್ಯವಾಗಿ ಎಷ್ಟು ಕ್ಷೇತ್ರದಲ್ಲಿ ನಾವು ಇವತ್ತಿನ ದಿವಸ 12 ವರ್ಷದಲ್ಲಿ ಸಾಧನೆಯನ್ನ ಮಾಡಲಾಗಿದೆ, ಯಾವೆಲ್ಲ ಯೋಜನೆಗಳನ್ನ ಒಂದೊಂದಾಗಿ ನಾವು ತೆಗೆದುಕೊಂಡ್ರೆ ಗಂಟೆಗಟ್ಟಲೆ ಬೇಕಾಗ್ತದೆ ಚರ್ಚೆ ಮಾಡಲಿಕ್ಕೆ. ಆದ್ರೆ ವಿಶೇಷವಾಗಿ ನಮ್ಮ ಶ್ರೋತೃಗಳಿಗೆ ಕೆಲವು ಅಂಶಗಳನ್ನ ಬೆಳಕು ಚೆಲ್ಲೋದಾದ್ರೆ, ಸ್ಟೇಟ್ ಆಫ್ ಆರ್ಟ್ ಟೆಕ್ನಾಲಜೀಸ್ ಅಂತ ನಾವು ಕರಿತೇವೆ, ತಂತ್ರಜ್ಞಾನಗಳು ನಿಖರವಾಗಿ ಅವನಿಗೆ ತಲುಪುವ ಹಾಗೆ, ಮುಟ್ಟುವ ಹಾಗೆ, ಜೀವನಕ್ಕೆ ಬೆಳಕು ಚೆಲ್ಲುವ ಹಾಗೆ ತಂತ್ರಜ್ಞಾನಗಳಿವೆ, ಸ್ಟೇಟ್ ಆಫ್ ಆರ್ಟ್ ಟೆಕ್ನಾಲಜಿ ಅಂತಕ್ಕಂಥದ್ದು. ಇನ್ಸ್ಪೈರ್ ಅವಾರ್ಡ್ಸ್ ಅಂತಕ್ಕಂಥದ್ದು ಅಂದ್ರೆ ಮಾನಕ್ ಯೋಜನೆ ಅನ್ವಯ ವಿಶೇಷವಾಗಿ ಎಲ್ಲ ವರ್ಗದ ವಿದ್ಯಾರ್ಥಿಗಳಾಗ್ಲಿ ಸಂಶೋಧಕರಾಗ್ಲಿ ಇವರಿಗೆ ಮಾನಕ್ ಯೋಜನೆ ಅಂತ ಹೇಳಿ

0: ಎಲ್ಲ ಏನು ಲಾಂಚ್ ಮಾಡಿದ್ರಲ್ಲ ಇತ್ತೀಚೆಗೆ, ಇದರ ಒಂದು ವಿಶೇಷತೆ ಏನಂತ ಹೇಳ್ತೀರಿ?
1: ಅಲ್ಲ ಒಂದು ನೋಡಿ,
0: ಮಿಲಿಯನ್ ಮೈಂಡ್ಸ್ ಒಂದು ಒಂದು ರೀತಿಯ
1: ಮಾನಕ್ ಯೋಜನೆ ಅಡಿಯಲ್ಲಿ ನೀವು ಹೇಳಿದಾಗೆ ಅನೇಕ ರೀತಿಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಯುವಕರಿಗೆ ಮಹತ್ವನ ಕೊಡಬೇಕನ್ನುವಂಥದ್ದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಇದು ಮಾಡ್ತದೆ. ಮತ್ತೆ ಇದು ಕೂಡ ನೇರವಾಗಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಯೋಜನೆ. ಅಂದ್ರೆ ಈಗ ಒಂದು ಇನ್ನೋವೇಶನ್ ಅನ್ನ ಕೊಡಬೇಕು, ಹೊಸ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಹತ್ವವನ್ನು ಕೊಡಬೇಕು. ಮತ್ತೆ ಬಹಳ ಪ್ರಮುಖವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಆ ಚಿಕ್ಕ ವಯಸ್ಸಿಂದಾನೆ ಆ ಇನ್ನೋವೇಶನ್ ಅಂದ್ರೆ ಯಾವ ರೀತಿ ಮಾಡ್ತಾರೆ, ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಯಾವೆಲ್ಲ ಮಹತ್ವಗಳಿದೆ ಅನ್ನೋದನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ, ಆಮೇಲೆ ಇನ್ಸ್ಪೈರ್ ಅವಾರ್ಡ್ ನೀವು ಹೇಳಿದ್ರೆ 1,000 ರೂಪಾಯಿಯನ್ನ ಅವ್ರಿಗೆ ಕೊಡ್ತಕ್ಕಂಥದ್ದು ಸಹಕಾರವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನೋಡಿ, ಚಿಕ್ಕ ಮಕ್ಕಳೆಲ್ಲ ಆ ವಯಸ್ಸಿನವರಿಂದನೇ ಇನ್ನೋವೇಶನ್, ಸೈನ್ಸ್,
0: ಟೆಕ್ನಾಲಜಿ ಬಗ್ಗೆ ಒಂದು ಅರಿವು,
1: ವಿಶೇಷವಾಗಿ ರಿಸರ್ಚ್ ಅಧ್ಯಯನದ ಬಗ್ಗೆ ಒಂದು ಕೌಶಲ್ಯತೆಯನ್ನ ಮಕ್ಕಳಲ್ಲಿ ಬೆಳೆಸಬೇಕೆನ್ನುವಂತ ಉದ್ದೇಶ ಇಟ್ಕೊಂಡು ಮಾನಕ್ ಯೋಜನೆಯನ್ನ ತಂದಿರ್ತಕ್ಕಂಥದ್ದು. ಹಾಗಾಗಿ ಇಷ್ಟು ಸಣ್ಣ ವಯಸ್ಸಿನ ವಿದ್ಯಾರ್ಥಿಗಳಿಂದ ಹಿಡಿದು 90, 95, 100 ವರ್ಷ ಆಗಿರ್ತಕ್ಕಂಥ ವಯಸ್ಕರ ಬಗ್ಗೆ ಕೂಡ ನರೇಂದ್ರ ಮೋದಿ ಅವರು ಯೋಚನೆ ಮಾಡ್ತಾರೆ ಅಂತಂದ್ರೆ, ಆ ಯೋಜನೆಗಳ ತರುವಂತ ನಿಟ್ಟಿನಲ್ಲಿ ಅವ್ರಿಗಿರ್ತಕ್ಕಂಥ ಬದ್ಧತೆ ಅಂತದ್ ಯೋಚನೆ ಮಾಡಿ. ಅವ್ರು ಎಷ್ಟು ಚಿಕ್ಕವರಾಗಿರ್ಬೇಕು ಆ ಯೋಜನೆಯನ್ನು ತರಬೇಕು ಅಂದ್ರೆ, ಅವ್ರು ಎಷ್ಟು ಯೋಚನೆ ಮಾಡಿರ್ತಾರೆ ಆ ವಿಷಯದ ಬಗ್ಗೆ ಅನ್ನುವಂಥದ್ದು.
0: ಇದೇ ರೀತಿ ನಿಧಿ ಅಂತಕ್ಕಂಥ ಮತ್ತೊಂದು ಯೋಜನೆಯನ್ನು ಕೂಡ ಇದೆ. ಆ ನಿಧಿಯಿಂದ ವಿಶೇಷವಾಗಿ ತಂತ್ರಜ್ಞಾನಗಳನ್ನು ಕೂಡ ನಿಧಿ ಯೋಜನೆ ಅನ್ವಯ ಬರುವಂತೆ ಮಾಡಿ ಸಾಮಾನ್ಯನಿಗೆ ತಲುಪುವಂತೆ ಮಾಡಿದಂತಹ ಕ್ರಮ, ಅದರ ಬಗ್ಗೆ ಹೇಳಬಹುದಾ?
1: ಅಲ್ಲ, ಒಂದು ಏನು ನ್ಯಾಷನಲ್ ಇನಿಶಿಯೇಟಿವ್ ಫಾರ್ ಡೆವಲಪಿಂಗ್ ಅಂಡ್ ಹಾರ್ನೆಸಿಂಗ್ ಇನೋವೇಶನ್ ಅಂತ ಹೇಳ್ತೀವಿ.
0: ಹೌದು, ತಂತ್ರಜ್ಞಾನವನ್ನ ಹೇಗೆ ಉಪಯೋಗಿಸಿಕೊಳ್ಬೇಕು ಅಂತ,
1: ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಜನರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಒಂದು ಐಡಿಯಾ ಮತ್ತು ಪ್ರೋಟೋಟೈಪ್ ಅಂತ ಹೇಳ್ತೀವಿ ನಾವು. ಆಂಟರ್ಪ್ರಿನರ್ಸ್ಗೆ ಮಹತ್ವನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಅದು ನಿಧಿ ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್ ಇರ್ಬೋದು, ಆಂಟರ್ಪ್ರಿನರ್ ಇನ್ ರೆಸಿಡೆನ್ಸ್ ಇರ್ಬೋದು, ಸೀಟ್ ಸಪೋರ್ಟ್ ಪ್ರೋಗ್ರಾಮ್ಸ್ ಇರ್ಬೋದು, ಈ ರೀತಿ ಅನೇಕ ಜನಪರವಾದಂತ ಯೋಜನೆಗಳನ್ನ ತರುವಂತ ನಿಟ್ಟಿನಲ್ಲಿ ಯುವಕರ ಆವಿಷ್ಕಾರಗಳಿಗೆ ಒಂದು ಯಶಸ್ಸನ್ನ ಮತ್ತು ಮಹತ್ವವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಮಾಡಿರುವಂತದ್ದು. ಆಮೇಲೆ ನೋಡಿ, ನೀವು ಹೇಳದಂಗೆ ಯಾವುದೇ ಟೆಕ್ನಾಲಜಿ ಏನೇ ಬಂದ್ರು ಕೂಡ ಅದು ಜನರಿಗೆ ತಲುಪಬೇಕು ನೇರವಾಗಿ, ಅದು ಬಹಳ ಮಹತ್ವ. ನೀವು ಇನೋವೇಶನ್ ಅನ್ನ ಮಾಡ್ತೀವಿ, ಹೊಸ ಸೈನ್ಸ್ ಟೆಕ್ನ ತರ್ತೀನಿ ಅನ್ನೋಂಥದ್ದಲ್ಲ, ಆ ಜನರಿಗೆ ತಲುಪ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಇವತ್ತು ಯೋಜನೆ ಮಾಡ್ತಾ ಇದೆ, ಯೋಜನೆ ಕೂಡ ರೂಪಿಸ್ತಾ ಇದೆ.
0: ಇದೇ ರೀತಿ ನೋಡಿ, ಸಾಮಾನ್ಯನಿಗೆ ಅನುಕೂಲ ಆಗುವ ಹಾಗೆ ಕ್ಷೀರ ಸ್ಕ್ಯಾನರ್ ಅಂತಕ್ಕಂತ ಒಂದು ಕಾರ್ಯಕ್ರಮ, ಜೊತೆ ಈ ಒಂದು ಆಂಟಿ ಡಯಾಬಿಟಿಕ್ ಹರ್ಬಲ್ ಡ್ರಗ್ ಉಪಯೋಗಿಸ್ತಕ್ಕಂತಹದ್ದು, ಆರೋಗ್ಯ ಕ್ಷೇತ್ರದಲ್ಲಿ ವಿಜ್ಞಾನದ ಪ್ರತಿಫಲವನ್ನ ತೆಗೆದುಕೊಂಡು ಈ ಡಯಾಬಿಟಿಕ್ ನಂತಹ ಸಮಸ್ಯೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಸ್ಟ್ರೆಪ್ಟೋಕೋಕಿಯ ಕೈನೇಸ್ ಅಂತಕ್ಕಂಥ ಒಂದು ಯೋಜನೆ, ಇವೆಲ್ಲ ವೈಜ್ಞಾನಿಕವಾಗಿ ಆದರೂ ಕೂಡ ಸರಳವಾಗಿ ಇನ್ನೋವೇಟಿವ್ ಮೆಥಡ್ ಮುಖಾಂತರ, ನಿಖರವಾದಂತಹ ತಂತ್ರಜ್ಞಾನದ ಮುಖಾಂತರ ತಲುಪೋಗಿ ಮಾಡಿದ್ರ ಬಗ್ಗೆ ವಿಶೇಷವಾಗಿ ತಾವು ಬೆಳಕು ಚೆಲ್ಲಬಹುದೇ?
1: ಒಂದೇನಂತಂದ್ರೆ, ಈಗ ನೋಡಿ, ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಡಯಾಬಿಟೀಸ್ ಇರ್ಬೋದು, ಈ ರೀತಿಯ ಅನೇಕ ರೋಗಗಳು ನಮ್ಮ ದೇಶದ ಜನ ಅನುಭವಿಸ್ತಾ ಇದ್ದಾರೆ ಅನೇಕ ರೀತಿಯ. ಇಟ್ಸ್ ಅ ವೆರಿ ಕಾಮನ್ ಸಿನಾರಿಯೋ. ಆದ್ರೆ ಇವತ್ತು ಈ ರೀತಿಯ ಸ್ಟ್ರೆಪ್ಟೋಕೈನೇಸ್ ಇರ್ಬೋದು, ಬೇರೆ ಬೇರೆ ರೀತಿಯ ಹೊಸ ಡಯಾಬಿಟೀಸ್ಗೆ ಕೇಂದ್ರಿತವಾದಂತ ಯೋಜನೆಗಳನ್ನ ತರೋ ಮುಖಾಂತರ ಎಲ್ಲೋ ಯಾವ ಜನಕ್ಕೆ ಈಗ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನೋ ಅಥವಾ ಹೆಲ್ತ್ ಟ್ರೀಟ್ಮೆಂಟ್ ಅನ್ನೋ ತಗೊಳ್ಲಿಕ್ಕೆ ಆಗೋದಿಲ್ಲ, ಅಂಥವ್ರಿಗೆ ಯೋಜನೆಗಳು ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇದರಲ್ಲಿ ಮಾಡ್ತಕ್ಕಂಥ ಹೊಸ ಟೆಕ್ನಾಲಜಿಯ ಮುಖಾಂತರ ಮಾಡಿಸ್ಕೊಂಡಾಗ ಅವರು ಟ್ರೀಟ್ಮೆಂಟ್ ಅನ್ನು ತಗೊಂಡಾಗ ಅವ್ರಿಗೆ ಬೇಗ ಅವರ ಇದರಿಂದ ಆಚೆ ಬರ್ತಕ್ಕಂಥದ್ದು, ಅವ್ರಿಗೆ ಒಂದು ಹೆಲ್ತ್ ಬೆನಿಫಿಟ್ಸ್ ಆಗ್ತಕ್ಕಂಥದ್ರ ಕಡೆ ಕೂಡ ಸರ್ಕಾರ ಯೋಚನೆ ಮಾಡ್ತಿರುವಂಥದ್ದು ಬಹಳ ಸ್ವಾಗತಾರ್ಹ. ಕಳೆದ 12 ವರ್ಷಗಳಿಂದ ಹೊಸ ಹೊಸ ರೀತಿಯ ಯೋಜನೆಗಳು ನೋಡಿ, ನೀವು 2014 ಇದ್ದಂಥ ಯೋಜನೆಗಳು ಇವತ್ತಿಲ್ಲ. ಅಂದ್ರೆ ಹೊಸ ರೀತಿಯ ನವೀಕರಣ, ಹೊಸ ರೀತಿಯ ಸೆಟಪ್ ಅಲ್ಲಿ ಇವತ್ತು ಯೋಜನೆಗಳನ್ನ ಟೆಕ್ನಾಲಜಿಯನ್ನು ತರುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮಾಡ್ತಿರುವಂತದ್ದು ಪ್ರಶಂಸನೀಯ.
0: ಅಂದ್ರೆ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತೆ ತಂತ್ರಜ್ಞಾನ ಜೊತೆಗೆ ಸಂಶೋಧನೆಯ ಪ್ರತಿಫಲ ರಿಸರ್ಚ್ ಅನ್ನ ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಅದನ್ನ ಗಣನೆಗೆ ತೆಗೆದುಕೊಂಡು ಅದನ್ನ ಬಳಸ್ಕೊಳ್ಬೇಕು ಅಂತಕ್ಕಂತ ವಿಷಯದಲ್ಲಿ 12 ವರ್ಷದಲ್ಲಿ ಸಾಕಷ್ಟು ಗಣನೀಯವಾದಂತಹ ಕಾರ್ಯಕ್ರಮಗಳು ಜರುಗಿವೆ, ಜನರಿಗೆ ಲಾಭ ಆಗ್ತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ, ಒಪ್ಪೋಣ. ಆದ್ರೆ ಇವತ್ತಿನ ದಿವಸ ಸ್ವಾವಲಂಬಿ ಭಾರತ, ಏಕ ಭಾರತ, ಅಭಿವೃದ್ಧಿ ಹೊಂದಿದ ಭಾರತ ಅನ್ನುವಂತ ಒಂದು ಗುರಿ ಸಾಧನೆಯಲ್ಲಿ ನಾವು ಅದೇ ವಿಕಸಿತ ಭಾರತಕ್ಕೆ ಈ ಒಂದು ವಿಜ್ಞಾನ ಮತ್ತೆ ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಸಹಕಾರಿಯಾಗಿದೆ, ಮುಂದೇನು ಕೂಡ ಆಗಬಲ್ಲದಂತೀರಿ?
1: ಬಹಳ ದೊಡ್ಡ ಕೊಡುಗೆ ವಿಜ್ಞಾನ ಕ್ಷೇತ್ರಕ್ಕೆ ವಿಕಸಿತ ಭಾರತದ ಕಲ್ಪನೆಗೆ ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ, ನರೇಂದ್ರ ಮೋದಿಯವರ ಬಹಳ ದೊಡ್ಡ ಕಲ್ಪನೆ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ವಿಚಾರಗಳಲ್ಲೂ ಯುವಕರಿಗೆ ಮಹತ್ವವನ್ನ ಕೊಡಬೇಕು, ಯುವಕರನ್ನ ಮುನ್ನೆಲೆಗೆ ತರಬೇಕು ಅಂತ. ಯುವ ವಿಜ್ಞಾನಿಗಳಿರ್ಬೋದು, ಯುವ ರಾಜಕಾರಣಿ

0: ಇರ್ಬೋದು, ಯುವ ವ್ಯಾಪಾರಸ್ಥರಿರ್ಬೋದು, ಎಲ್ಲರನ್ನು ಕೂಡ ಮುನ್ನೆಲೆಗೆ ತರುವಂತ ನಿಟ್ಟಿನಲ್ಲಿ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ಬೇಕನ್ನುವಂಥದ್ದು. ಹಾಗಾಗಿ ವಿಕಸಿತ ಭಾರತದ ಕಲ್ಪನೆ ಏನು ಅಂತಂದ್ರೆ ಎಲ್ಲಾ ವರ್ಗಗಳಲ್ಲೂ ಭಾರತ ಆರಾಧಿಸಬೇಕು, ಸುಳಿಯಲ್ಲಿರಬೇಕು ಮತ್ತು ಭಾರತದ ಮೇಲ್ಪಂಕ್ತಿ ಇರಬೇಕು ಅನ್ನುವಂಥದ್ದು. ಹಾಗಾಗಿ ವಿಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನು ಬಿಟ್ಟು ನಾವು ದೇಶವನ್ನ ಚರ್ಚೆ ಮಾಡ್ಲಿಕ್ಕೆ ಆಗ್ತದ? ಅಬ್ದುಲ್ ಕಲಾಂರನ್ನು ಬಿಟ್ಟು ದೇಶ ಕಟ್ಟಲಿಕ್ಕೆ ಆಗ್ತದ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಂತ ವಿಚಾರಗಳ ಮೇಲ್ಪಂಕ್ತಿ
1: ವಿಜ್ಞಾನ ಮತ್ತು ಸಂಶೋಧನೆ ಅಷ್ಟು ಮಹತ್ವವನ್ನು
0: ಅಂತ ಹೊಂದಿರತಕ್ಕಂಥದ್ದು. ಹಾಗಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಬಹಳಷ್ಟು ಮುಂದಿನ ದಿನಗಳಲ್ಲಿ ಯುವ ವಿಜ್ಞಾನಿಗಳಿಗೆ, ಯುವ ಅಧ್ಯಯನಗಳಿಗೆ ಮತ್ತು ಹೊಸ ರೀತಿಯ ಇನೋವೇಷನ್ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ನರೇಂದ್ರ ಮೋದಿ ಅವರು ಒಂದು ಮಹತ್ವವನ್ನು ಕೊಡಬೇಕನ್ನುವಂತ ನಿರ್ಧಾರವನ್ನು ಈಗಾಗಲೇ ಮಾಡಿದ್ದಾರೆ. ಹಾಗಾಗಿ 2047 ಏನು ಭಾರತಕ್ಕೆ 100 ವರ್ಷ ಆಗುತ್ತೆ ಅಂತ ಸಂದರ್ಭದಲ್ಲಿ
1: ವಿಕಸಿತ ಭಾರತ
0: ಸಂದರ್ಭದಲ್ಲಿ ಜಗತ್ತು ನೋಡುವಂತಹ ಮಹಾನ್ ವಿಜ್ಞಾನಿಗಳು ಈ ದೇಶದಲ್ಲಿ ಬರಬೇಕನ್ನುವಂತ ಕಲ್ಪನೆ ಕೂಡ ಅವ್ರದ್ದಿರ್ತಕ್ಕಂಥದ್ದು. ಹಾಗಾಗಿ ವಿಜ್ಞಾನವನ್ನ ಬಿಟ್ಟು ನಾವು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡ್ಲಿಕ್ಕೆ ಅಸಾಧ್ಯ.
1: ಆದರೂ ಕೂಡ ನಮ್ಮ ಒಂದು ಜನಸಂಖ್ಯೆಯನ್ನ ನೋಡೋದಾದ್ರೆ, ರಾಜ್ಯಗಳ ಒಂದು ವೈವಿಧ್ಯತೆಯನ್ನು ನಾವು ನೋಡೋದಾದ್ರೆ, ಇತರ ರಾಷ್ಟ್ರಗಳಿಗಿಂತ ನಮ್ಮ ಭಾರತ ತುಂಬಾ ವಿಭಿನ್ನವಾಗಿದೆ. ಭೌಗೋಳಿಕ ಹಿನ್ನೆಲೆ ತೆಗೆದುಕೊಳ್ಳಿ, ಜನಸಂಖ್ಯೆ ತೆಗೆದುಕೊಳ್ಳಿ, ನಮ್ಮ ಎಲ್ಲ ಶಿಕ್ಷಣ ಮಟ್ಟವನ್ನು ತೆಗೆದುಕೊಳ್ಳಿ, ಯಾವುದೋ ಒಂದು 12-13 ಕೋಟಿ ಇರತಕ್ಕಂತ ರಾಷ್ಟ್ರ, ಜನಸಂಖ್ಯೆಯ ರಾಷ್ಟ್ರ, ಇವತ್ತೊಂದು ದಿವಸ ಪ್ರಗತಿ ಹೊಂದಿದ ರಾಷ್ಟ್ರ ಅಂತ ಹೇಳಿ ವಿಶ್ವದಲ್ಲಿ ನಾವು ಕಾಣ್ಕೊಂತೇವೆ. ಆದ್ರೆ ನಮ್ಮ ಒಂದು ತಂತ್ರಜ್ಞಾನ ಮತ್ತೆ ಈ ವಿಜ್ಞಾನ ನಾವೀನ್ಯತೆಗಳನ್ನು ಅಳವಡಿಸುವಾಗ ಇಂತಹ ಸಂದರ್ಭದಲ್ಲಿ ಇರತಕ್ಕಂತಹ ಸಮಸ್ಯೆಗಳು ಏನೆಲ್ಲ ಇದೆ, ಇವುಗಳನ್ನ ಯಾವ ರೀತಿ ಬಗೆಹರಿಸಿಕೊಂಡ್ರೆ ಇನ್ನೂ ಅತ್ಯುತ್ತಮವಾದಂತಹ ಭಾರತ ನಾವು ಕಟ್ಟಲಿಕ್ಕೆ ಸಾಧ್ಯ ಅಂತೀರಿ?
0: ನೋಡಿ, ಖಂಡಿತವಾಗ್ಲು ಒಂದು ಪಾಪ್ಯುಲೇಷನ್ ಅನ್ನುವಂಥದ್ದು ನಮಗೆ ಬಹಳ ದೊಡ್ಡ ಚಾಲೆಂಜು. ಡೆಮೋಗ್ರಫಿ ನಮಗೆ ಚಾಲೆಂಜ್ ಇರತಕ್ಕಂಥದ್ದು. ಮತ್ತೆ ಇವತ್ತಿನ ಬಹಳ ಪ್ರಮುಖವಾದಂತಹ ಅಂಶ ಏನಂತಂದ್ರೆ, ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಯಂಗ್ ಜನರೇಷನ್. ಯಾಕಂದ್ರೆ 65% ಭಾರತ ದೇಶದ ಜನಸಂಖ್ಯೆ ಯುವಕರೇ ಇರತಕ್ಕಂಥದ್ದು. ಹಾಗಾಗಿ ಆ ಯುವಕರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ, ಅವರ ಮೆಂಟಲ್ ಹೆಲ್ತ್ ಬಗ್ಗೆ, ಆಮೇಲೆ ಹೆಣ್ಮಕ್ಳಿಗೆ ಬರ್ತಕ್ಕಂಥ ಸವಾಲುಗಳ ಬಗ್ಗೆ ಇವತ್ತಿಗೂ ಕೂಡ ಬಹಳಷ್ಟು ಸಮಸ್ಯೆಗಳಿವೆ. ಆಮೇಲೆ ಒಂದು ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕೇನು ಅಂತಂದ್ರೆ, ಎಲ್ಲೋ ಒಂದ್ ಕಡೆ ನಮ್ಮ ಪಾಪ್ಯುಲೇಷನ್ ಬಹಳ ದೊಡ್ಡ ಸಮಸ್ಯೆ ಆಗ್ತದೆ, ಭಾರತ ಹಿಂದುಳಿತಿದ್ಯಾ? ಖಂಡಿತವಾಗ್ಲಿಲ್ಲ. ಇವತ್ತು 4ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಬೆಳೆದು ಇವತ್ತು 3ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಭಾರತ ಬೆಳೆದ್ ನಿಂತಿದೆ. ಅದು ಸಾಮಾನ್ಯದ ಮಾತಲ್ಲ. ಯಾಕಂದ್ರೆ ನೀವು MSMEs ತಗೊಳ್ಳಿ, ಯಂಗ್ ಬಿಸ್ನೆಸ್ ಮ್ಯಾನ್ ಗಳನ್ನು ತಗೊಳ್ಳಿ,
1: ಬೆಳೀತಾ
0: ಇದೆ. ಎಸ್, ನಮ್ಗೆ ಇಲ್ಲಿ ಡೆಮೋಗ್ರಫಿ ಅನ್ನುವಂತ ಚಾಲೆಂಜ್ ಇದೆ, ಒಂದಷ್ಟು ಇಂಟರ್ನಲ್ ಜಿಯೋಗ್ರಫಿಕಲ್ ಟೆನ್ಷನ್ಸ್ ಇದೆ, ಇಲ್ಲಿ ಒಂದಷ್ಟು ಭಯೋತ್ಪಾದಕ ವಿಚಾರಗಳು ಕೂಡ ನಮ್ಗೆ ಇರ್ತಕ್ಕಂಥದ್ದು, ಅನೇಕ ರೀತಿಯ ಗೊಂದಲಗಳು ಖಂಡಿತವಾಗ್ಲೂ ಇದೆ. ಆದ್ರೆ ಇವೆಲ್ಲವನ್ನ ಮೆಟ್ಟಿ ನಿಂತು ಭಾರತ ಇವತ್ತು 4ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ, ಬಲಾಢ್ಯ ರಾಷ್ಟ್ರವಾಗಿ ಇವತ್ತು ಭಾರತ ಬೆಳೀತಾ ಇದೆ ಅಂತಂದ್ರೆ, ಅದಕ್ಕೆ ಇರ್ತಕ್ಕಂಥ ಒಂದು ಶಕ್ತಿ ಅದಕ್ಕೆ ಕಾರಣ ಅನ್ನುವಂಥ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಖಂಡಿತವಾಗ್ಲೂ ಯಾವುದೇ ದೇಶಕ್ಕಾಗ್ಲಿ ಒಂದು ಇಂಟರ್ನಲ್ ಟೆನ್ಷನ್ಸ್, ಇಂಟರ್ನಲ್ ಚಾಲೆಂಜಸ್ ಇದೇ ಇರ್ತದೆ. ಆದ್ರೆ ಅದನ್ನ ಮೆಟ್ಟಿ ನಿಂತು ಆ ಮುನ್ನೆಲೆಗೆ ಬರತಕ್ಕಂಥದ್ದೇ ಭಾರತದ ಶಕ್ತಿ. ಮತ್ತೆ ನೀವು ನೋಡಿ, ಇವತ್ತು 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಭಾರತ. ಇವತ್ತು ನಮಗೆ ಪಾಪ್ಯುಲೇಷನ್ ಬಹಳ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಅನ್ನುವಂಥದ್ದು ಒಂದ್ ಕಡೆ, ಆದ್ರೆ ಇನ್ನೊಂದ್ ಕಡೆ ಅದೇ 140 ಕೋಟಿ ಜನರಿಗೆ ಕೋವಿಡ್ ಟೈಮಲ್ಲಿ 2 ಬಾರಿ ವ್ಯಾಕ್ಸಿನ್ ಕೊಟ್ಟಂತ ದೇಶ ನನ್ನದು.
1: ಅಲ್ಲಿ ತಂತ್ರಜ್ಞಾನ
0: ಇದೆ, ಅದಕ್ಕಿಂತ ಹೆಚ್ಚಾಗಿ ನನ್ನ ದೇಶದಲ್ಲೇ ತಯಾರಾದಂತ ವ್ಯಾಕ್ಸಿನ್ ಅನ್ನ ಕೊಟ್ಟಿದ್ದು ನಮ್ಮ ಮೆಡಿಕಲ್ ಇನೋವೇಷನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಕ್ಟರ್.
1: ವಿಶ್ವದಲ್ಲೇ 90 ರಾಷ್ಟ್ರಗಳಿಗಿಂತಲೂ ಹೆಚ್ಚು ದೇಶಗಳಿಗೆ ನಮ್ಮ
0: ವ್ಯಾಕ್ಸಿನ್ ಹೋಗಿದೆ. ಅಂದ್ರೆ ಇಲ್ಲಿನ ಮೆಡಿಕಲ್ ಸೆಕ್ಟರ್, ಇಲ್ಲಿನ ಇನೋವೇಷನ್, ಇಲ್ಲಿನ ಟೆಕ್ನಾಲಜಿಯನ್ನ ಬೇರೆ ದೇಶಗಳು ಕೂಡ ಒಪ್ಕೊಳ್ತಾ ಇದೆ, ಒಪ್ಕೋಬೇಕು ಅನ್ನುವಂಥದ್ದೇ ನರೇಂದ್ರ ಮೋದಿ ಅವರ ಸಂಕಲ್ಪ ಕೂಡ.
1: ಇಷ್ಟೇ ಅಲ್ಲ, ಮತ್ತೊಂದು, ತಾವು ಕೂಡ ಕೃಷಿ ಪದವೀಧರರಾಗಿರೋದ್ರಿಂದ, ಮತ್ತೊಂದು ಕೃಷಿ ಕ್ಷೇತ್ರದ ಬೆಳವಣಿಗೆ ಭಾರತದಲ್ಲಿ ಎಲ್ಲ ಕಾಲದಲ್ಲೂ ಆಗ್ಲೇಬೇಕಾಗಿದೆ. ಅದರಲ್ಲಿ ವಿಜ್ಞಾನವು ಕೂಡ ಕೈ ಜೋಡಿಸ್ತಾ ಇದೆ, ತಂತ್ರಜ್ಞಾನಗಳು ಕೂಡ ಇದೆ. ಏರ್ತಾ ಇರತಕ್ಕಂಥ ಜನಸಂಖ್ಯೆನಲ್ಲಿ 67.5% ಅಥವಾ 68% ಕೃಷಿಯನ್ನೇ ಅವಲಂಬಿತ ಆಗಿರ್ತಕ್ಕಂಥ ಈ ಭಾರತದ ಜನಸಂಖ್ಯೆನಲ್ಲಿ ಎಷ್ಟು ತಂತ್ರಜ್ಞಾನಗಳು ಬಂದರೂ ಕೂಡ ಸಾಕಾಗ್ತಾ ಇಲ್ಲ ಅಂತ ಒಂದು ಕಡೆ. ಇದರಲ್ಲಿ ತಾವು ಹೇಳಿದ್ರಿ, ದ್ರೋಣ್ ಕಾರ್ಯಕ್ರಮಗಳಾಗಿರ್ಬೋದು, ಮಹಿಳೆಯರಿಗೆ ದ್ರೋಣ್ ದೀದಿ ಯೋಜನೆ ಬಂತು, ಈಗ ಮಣ್ಣು ಪರೀಕ್ಷೆದು ತಂತ್ರಜ್ಞಾನಗಳು ತ್ವರಿತವಾಗಿ ಅಳವಡಿಸಲಿಕ್ಕೆ ಇನ್ನೂ ಸ್ವಲ್ಪ ಕಷ್ಟದ ಒಂದು ಸಂಕೇತಗಳು ಸಿಗ್ತಾ ಇವೆ. ಇದರಲ್ಲಿ ತಮ್ಮ ಅಭಿಪ್ರಾಯ ಏನಂತ?
0: ಹೌದು, ಖಂಡಿತವಾಗ್ಲೂ. ಯಾಕಂದ್ರೆ ಒಂದು, ಭಾರತದ ಜನಸಂಖ್ಯೆಯನ್ನು ನೋಡಿದಾಗ ಬಹಳ ಜನ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಕ್ಕಂಥವ್ರು, ಆಮೇಲೆ ವಿಶೇಷವಾಗಿ ಎಲ್ಲ ರೈತ ಸಮಾಜದಿಂದ ಬರ್ತಕ್ಕಂಥವ್ರು. ಎಸ್, ಅವರ ನಡುವೆ ಟೆಕ್ನಾಲಜಿ ಮತ್ತೆ ಹೊಸ ಇನೋವೇಷನ್ ಅನ್ನ ತಗೊಂಡು ಹೋಗ್ತಕ್ಕಂಥದ್ದು ಇಟ್ಸ್ ಚಾಲೆಂಜಿಂಗ್
1: ಚಾಲೆಂಜ್,
0: ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್. ಯಾಕಂದ್ರೆ ನೀವು ನಾನು ಕೂಡ ಒಬ್ಬ ಕೃಷಿ ಪದವೀಧರ, ಬಹಳ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂತಂದ್ರೆ, ರೈತರು ಅಷ್ಟು ಸುಲಭವಾಗಿ ಇನ್ನೊಬ್ರು ಹೇಳಿದಂತ ಮಾತನ್ನ ಕೇಳುವಂತ ಪರಿಸ್ಥಿತಿ
1: ಇಮಿಡಿಯೇಟ್ ಆಗಿ
0: ಅಳವಡಿಸ್ಕೊಡೋದಿಲ್ಲ, ಇಮಿಡಿಯೇಟ್ ಆಗಿ ಅವ್ರು ಕೇಳೋದು ಇಲ್ಲ. ಯಾಕಂದ್ರೆ ರೈತರಿಗೆ ಅವರು ಕೃಷಿಯನ್ನೇ ನಂಬ್ಕೊಂಡು ಕಸಬನ್ನ ಮಾಡ್ಕೊಂಡ್ ಬಂದಿರತಕ್ಕಂಥ ವ್ಯಕ್ತಿಗಳು.

0: ಅಷ್ಟು ಸುಲಭವಾಗಿ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳ್ತಕ್ಕಂಥದ್ದು ಕಷ್ಟ ಆಗ್ತದೆ. ಆದ್ರೆ ಅಳವಡಿಸ್ಕೊಂಡಿಲ್ವಾ, ಖಂಡಿತವಾಗ್ಲೂ ಅಳವಡಿಸ್ಕೊಂಡಿರ್ತಕ್ಕಂತ ಅನೇಕ ಜನ ರೈತರು ನಮಗೆ ನಮ್ ಕಣ್ಮುಂದೇನೆ ಸಿಗ್ತಾರೆ. ಅನೇಕ ಜನ ಕರ್ನಾಟಕದಲ್ಲಿ ಇದ್ದಾರೆ. ನೀವು ಆನೇಕಲ್ ಭಾಗಕ್ಕೊಂದ್ಸಲಿ ನೋಡಿದಾಗ ನಾರಾಯಣ ರೆಡ್ಡಿ ಅನ್ನುವಂತ ಪ್ರಗತಿಪರ ರೈತರು ಎಷ್ಟು ಚೆನ್ನಾಗಿ ಕೃಷಿಯನ್ನು ಮಾಡಿದ್ರು. ಈ ರೀತಿ ಅನೇಕ ಜನ ರೈತರು ನಮಗೆ ಸುಮಾರು ಜನ ಸಿಗ್ತಾರೆ. ಸೊ ಹಾಗಾಗಿ ಎಸ್, ಟೆಕ್ನಾಲಜಿಯನ್ನ ತಗೊಂಡು ಹೋಗ್ತಕ್ಕಂಥದ್ದು ಒಂದು ಚಾಲೆಂಜ್ ಇದ್ದೇ ಇದೆ ಸರ್ಕಾರದ ಅಧಿಕಾರಿಗಳು ಕೂಡ ಸರ್ಕಾರ ಕೂಡ. ಆದ್ರೆ ಆ ಪ್ರಯತ್ನವನ್ನು ಬಿಟ್ಟಿದ್ದಾರೆ? ಖಂಡಿತವಾಗ್ಲೂ ಇಲ್ಲ. ಇಡೀ ದೇಶದಾದ್ಯಂತ ನೀವು ಮನ್ ಕಿ ಬಾತ್ ಅಲ್ಲೇ ನರೇಂದ್ರ ಮೋದಿ ಮಾಡಿರ್ತಕ್ಕಂಥ ಸಾವಿರಾರು ಮನ್ ಕಿ ಬಾತ್ ಗಳಲ್ಲಿ ಎಷ್ಟೋ ಈ ರೀತಿ ಯುವ ಪ್ರಗತಿಪರ ರೈತರ ಬಗ್ಗೆ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಹಾಗಾಗಿ ಟೆಕ್ನಾಲಜಿ ಅನ್ನುವಂಥದ್ದು ಬಹಳ ದೊಡ್ಡ ಆ ಜನಗಳ ನಡುವೆ ತಗೊಂಡು ಹೋಗ್ತಕ್ಕಂಥ ಒಂದು ಚಾಲೆಂಜ್ ಇದ್ದೇ ಇದೆ. ಆದ್ರೆ ತಗೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ.
1: ನಾವು ಒಟ್ಟಾರೆ ಈ ಒಂದು ಸಂವಾದದಲ್ಲಿ ಈ NDA ಸರ್ಕಾರದ ಈ 12 ವರ್ಷಗಳ ಸಾಧನೆಯ ಮೈಲುಗಲ್ಲುಗಳು ಅಂತ ನಾವು ಹೇಳೋದಾದ್ರೆ, ಇನ್ನೂ ಸಾಧನೆ ಮಾಡಬೇಕಾಗಿರೋದೇನಿದೆ, ಇವೆಲ್ಲವೂ ಕೂಡ ಸಂಪೂರ್ಣತೆಯನ್ನ ಪಡೆದಿವೆ ಅಂತಕ್ಕಂಥ ಭಾವನೆ ನಿಮ್ಗಿದೆಯಾ?
0: ಖಂಡಿತವಾಗ್ಲು. ಕೊನೆಯದಾಗಿ ಹೇಳಬೇಕು ಅಂತಂದ್ರೆ, ಒಂದು ಡಿಜಿಟಲ್ ವಿಚಾರದಲ್ಲಿ, ಡಿಜಿಟಲ್ ಇಂಡಿಯಾ ಮಾಡುವ ನಿಟ್ಟಿನಲ್ಲಿ, ಮತ್ತೆ ವಿಜ್ಞಾನ ಕ್ಷೇತ್ರಕ್ಕೆ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಮತ್ತು ಮಹಿಳಾ ಸಬಲೀಕರಣಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ವಿಶೇಷವಾದಂಥ ಕೊಡುಗೆ, ಮತ್ತೆ ಬಹಳ ಪ್ರಮುಖವಾಗಿ ಬಡವರು, ನಿರ್ಗತಿಕರು, ಮಧ್ಯಮ ವರ್ಗದವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಮತ್ತು ಯುವಕರಿಗೆ, ಅಷ್ಟೂ ವರ್ಗದವರನ್ನ ಸೇರಿಸಿಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ತಲುಪ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಬಹಳ ದೊಡ್ಡ ಕಲ್ಪನೆ ಏನು ಅಂತಂದ್ರೆ, ಭಾರತ ವಿಕಸಿತ ರಾಷ್ಟ್ರ ಆಗಬೇಕು. ಅದಕ್ಕೆ ಈ ಅಷ್ಟೂ ವರ್ಗದವರು, ಬಡವರು, ರೈತರು, ಕೃಷಿಕರು, ಕಾರ್ಮಿಕರು, ವಿದ್ಯಾರ್ಥಿಗಳು ಎಲ್ಲ ಕೂಡ ಕೈ ಜೋಡಿಸ್ತಾರೆ. ಭಾರತವನ್ನು ವಿಕಸಿತ ರಾಷ್ಟ್ರ ಮಾಡೋದ್ರಲ್ಲಿ ಎಲ್ಲ ಕೂಡ ಮುಂಚೂಣಿಯಲ್ಲಿ ಇರ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅದೇ ನನ್ನ ಆಶಯ.
1: ತುಂಬಾ ಸಂತೋಷ ಉತ್ಕರ್ಷ್ ಅವರೇ, ಈ ಸಮಯ ಮುಗಿತಾ ಬಂತು. ಈ ಒಂದು NDA ಸರ್ಕಾರದ 12 ವರ್ಷದ ಸಾಧನೆಯ ಒಂದು ಮೈಲುಗಲ್ಲುಗಳಲ್ಲಿ ಸಂಶೋಧನೆ, ವಿಜ್ಞಾನ, ಇದರ ಒಂದು ಲಾಭಾಂಶಗಳು, ಜೊತೆಗೆ ನಾವೀನ್ಯತೆ, ಇವುಗಳನ್ನು ತ್ವರಿತಗತಿಯಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಿಸುವಂತೆ ಆಗುವಲ್ಲಿ ಕೈಗೊಂಡಂತಹ ಯೋಜನೆಗಳು, ಕಾರ್ಯಕ್ರಮಗಳು, ಸಮಾಜದ ಎಲ್ಲ ವರ್ಗದವರನ್ನ, ಮಹಿಳೆಯರು ತಾವು ಹೇಳಿದ್ರಿ, ಯುವಕರು ಹೇಳಿದ್ರಿ, ರೈತ ಕುಟುಂಬದವರು, ಜನಸಾಮಾನ್ಯರಿಗೂ ಕೂಡ ತಬ್ಬಿಸುವಂತಹ ಯೋಜನೆ ಸಾಕಷ್ಟು ಮಹತ್ವವನ್ನು ಪಡೆದಿವೆ. ಇನ್ನೂ ವಿಕಸಿತ ಭಾರತಕ್ಕೆ 10 ಹಲವಾರು ಕಾರ್ಯಕ್ರಮಗಳು ಖಂಡಿತ ನಡೆಸಬಹುದು ಅಂತಕ್ಕಂಥದ್ದನ್ನ ತಾವು ಬೆಳಕು ಚೆಲ್ಲಿದ್ರಿ. ಸ್ಟುಡಿಯೋದಲ್ಲಿ ಬಂದು ಇಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಶ್ರೋತೃಗಳ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
2: ಇದುವರೆಗೂ NDA ಸರ್ಕಾರದ 12 ವರ್ಷಗಳ ಸಾಧನೆ ಕುರಿತಾದಂತಹ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಉತ್ಕರ್ಷ್, KS ಅಂಕಣಕಾರರು. ಸಂವಾದವನ್ನು ನಡೆಸಿಕೊಟ್ಟವರು ಡಾಕ್ಟರ್ ಬಿ ನಾರಾಯಣಸ್ವಾಮಿ, ನಿವೃತ್ತ ಮುಖ್ಯ ವಿಜ್ಞಾನಿ, IAHR ಬೆಂಗಳೂರು. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಆಕಾಶವಾಣಿ ಬೆಂಗಳೂರು, ಸಮಯ 8:33. ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಭ್ರಮ ಚಿತ್ರದ ಗೀತೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಹಂಸಲೇಖ ಅವರ ಗೀತರಚನೆ ಮತ್ತು ಸಂಗೀತವಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ್ದೇ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಂದಿನ ಗೀತೆ ನಮ್ಮೂರ್ ಹುಡುಗ ಚಿತ್ರದ್ದು. ಶಂಕರ್ ಶಾನ್ಭಾಗ್ ಮತ್ತು ವಿ ಆರ್ ಛಾಯಾ ಸಂಗಡಿಗರ ಧ್ವನಿಯಲ್ಲಿದೆ. ಮಿ ಮನೋಹರ್ ಅವರ ಸಂಗೀತವಿದೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ವಿಶ್ವನಾಥ್ ನಾಕೋಡ್ ಅವರ ಧ್ವನಿಲಿ ಡಾಕ್ಟರ್ ದೊಂಡರಾಗೇಗೌಡ, ಆನಂದಕಂದ, ವೇದವ್ಯಾಸ ಜೋಶಿಯವರ ರಚನೆಗಳನ್ನು ಕೇಳಿದಿರಿ. ಭಾವಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ ಯುವವಾಣಿ.

0: ಎಲ್ಲರಿಗೂ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕನ್ನಡದ ಉದಯೋನ್ಮುಖ ಯುವ ಬರಹಗಾರ ಪತ್ರಕರ್ತ ಪ್ರಮೋದ ಮೋಹನ ಹೆಗಡೆ ಅವರು ನಮ್ಮೊಂದಿಗಿದ್ದಾರೆ. ಇವರ ಕಾವ್ಯನಾಮ ಪದಚಿಹ್ನ. ಪದಚಿಹ್ನ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ, ನಾನು ಪದಚಿಹ್ನ. ಯುವವಾಣಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಇಡೀ ಆಕಾಶವಾಣಿ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು.
0: ಪದಚಿಹ್ನ ಅವರೇ, ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಯ ಸೆಳೆತ ಡಿಜಿಟಲ್ ನತ್ತ ಹೆಚ್ಚಾಗಿದೆ, ಆದರೆ ಬರವಣಿಗೆಯತ್ತ ಅವರ ಆಕರ್ಷಣೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಅಂತ ಹೇಳೋರೆ ಹೆಚ್ಚು. ಆದರೆ ನೀವು ಈ ಸಾಲಿನಲ್ಲಿ ಬಹಳ ಅಪರೂಪವಾಗಿ ನಿಲ್ತೀರ. ನೀವು ಇಲ್ಲಿಯವರೆಗೂ 8 ಪುಸ್ತಕಗಳನ್ನ ಬರೆದಿದ್ದೀರ. ಮೈಸೂರು ಪಾಕ್ ಹುಡುಗ, ನಾವು ಏಕೆ ಬದುಕಬೇಕು, ಮಾಯಾ ನಿಕೇತನ, ನಿಮ್ಮದಿ ನೆಮ್ಮದಿ, ಸ್ವಪ್ನಗಿರಿ ಡೈರೀಸ್, ಅಷ್ಟಾವಕ್ರ, ಮನಸ್ಸು ಜೋಪಾನ, ಜೊತೆಗೆ ಹಿಂದಿ ಕವಿತೆಗಳ ಸಂಕಲನವನ್ನ ಕೂಡ ಹೊರತಂದಿದ್ದೀರಾ, ದಿಲ್ ಕೋ ಕುಚ್ ಕೆಹನಾ ಬಾಕಿ ಹೇ. ನಿಮ್ಗೆ ಇಷ್ಟು ಪುಸ್ತಕಗಳನ್ನ ಬರೆಯೋದಕ್ಕೆ ಇಷ್ಟು ಕಡಿಮೆ ಅವಧಿಯಲ್ಲಿ ಹೇಗ್ ಸಾಧ್ಯ ಆಯ್ತು?
1: ಹೇಗ್ ಸಾಧ್ಯ ಆಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ನಂಗೂ ಸರಿಯಾಗಿ ಗೊತ್ತಿಲ್ಲ. ಅಂದ್ರೆ ಸ್ಕೂಲು ಅಥವಾ ಕಾಲೇಜು ಸಮಯದಲ್ಲಿ ನನ್ನ ಫ್ರೆಂಡ್ಸ್ ಸುತ್ತಮುತ್ತರೆಲ್ಲ ತುಂಬಾ ಜನ ಓದೋರು, ಆದ್ರೆ ನನಗೆ ಅಂತಹ ಓದು ಅಥವಾ ಬರವಣಿಗೆಯ ದೊಡ್ಡ ಅಭ್ಯಾಸ ಅಂತೇನಿಲ್ಲ. ಆದ್ರೆ ಕೆಲವೊಮ್ಮೆ ಈ ಕೆಲವು ಯಾವುದೋ ಒಂದು ವಿಷಯನ ನಾವು ನೇರವಾಗಿ ಹೇಳಕ್ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಹೇಗ್ ಹೇಳ್ಬೋದು ಅಂತ ಯೋಚನೆ ಮಾಡಕ್ ಹೋದಾಗ ಓಕೆ, ಒಂದು 4 ಸಾಲಿನ ಕವಿತೆಯಲ್ಲಿ ಹೇಳ್ಬೋದು ಅಂತ ಶುರುವಾಗತ್ತೆ. ಹಾಗೆ ನನಗೆ ಮೊದಲು ತುಂಬಾ ಇಷ್ಟ ಆಗಿದ್ದು ಗುಲ್ಜಾರ್. ಗುಲ್ಜಾರ್ ಕವಿತೆಗಳು ನಾನು ತುಂಬಾ ಚೆನ್ನಾಗಿ ಕೇಳ್ತಿದ್ದೆ, ಓದ್ತಿದ್ದೆ. ಹಂಗ್ ಬರಿಬೇಕಾದ್ರೆ ಬರೆದ್ರೆ ಒಂದ್ ಗುಲ್ಜಾರ್ ತರದ ಒಂದ್ 4 ಲೈನ್ ಬರೆಯೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ದೆ. ಪಿ ಯು ಸಿ ಯಲ್ಲಿ ಇದ್ದಾಗ ಅದು ಶುರುವಾಗಿದ್ದು. ನಾನು ಮೊದಲು ಬರೆಯಕ್ ಶುರು ಮಾಡಿದ್ದು ಹಿಂದಿಯಲ್ಲಿ. ಅಲ್ಲಿಂದ ಇಂಜಿನಿಯರಿಂಗ್ ಬರೋಷ್ಟೊತ್ತಿಗೆ ಒಂದು ಓಕೆ 2-3 ಪ್ಯಾರ ಆಗಿ ಒಂದು ಕತೆ ತರ ಬರೆಯೋಣ ಅಂತ ಅನ್ಕೊಂಡು ಶುರು ಮಾಡಿದ್ದು. ಆಮೇಲೆ 2021 ಜೋಗಿ ಸರ್ ಮತ್ತೆ ಕುಂಟಿನಿ ಅವರು, ಅವರ ಪರಿಚಯ ಆಯ್ತು. ಹಂಗೆ ಅವರ ಒಂದು ಬಳಗದಲ್ಲಿ, ಅವರ ಒಂದು ತಂಡದಲ್ಲಿ ಸೇರಿದಾಗ ಒಂದು ಕಥೆನ ಹೇಗೆ ಬರಿಬೇಕು ಅಥವಾ ಹೇಗೆ ನೋಡ್ಬೇಕು ಅನ್ನೋದನ್ನ ತಿಳಿಸ್ತಾ ಹೋದ್ರು. ಅಲ್ಲಿಂದ ಒಂದ್ ಸ್ವಲ್ಪ ಕಲಿಯಕ್ಕೆ ಶುರು ಮಾಡಿದ್ದು, ಇನ್ನು ಕಲಿತಾ ಇದ್ದೀನಿ. ಹೀಗೆ ಶುರುವಾಗಿದ್ದು ಒಂದು ಪಯಣ.
0: 2021
1: ನನ್ನ ಮೊದಲನೇ ಪುಸ್ತಕ ಪ್ರಕಟ ಆಗಿದ್ದು, ಈಗ 26 9 ಪ್ರಕಟ ಆಗ್ತಾ ಇದೆ, ಇನ್ನೊಂದ್ 2-3 ಈ ವರ್ಷನೇ ಬರೋ ಆಗಿದೆ. ನಾನು ಪುರ್ಸೊತ್ತಿದ್ದಾಗ ಬರಿತೀನಿ ಅಥವಾ ನನಗೇನೋ ಮಾಡಕ್ಕೇನು ಕೆಲಸ ಇಲ್ದಿದ್ದಾಗ ಬರಿತೀನಿ ಅಂತಲ್ಲ, ನಾನು ಬರಿತೀನಿ. ಬರೆಯೋದು ಪಾರ್ಟ್ ಆಫ್ ಬದುಕು. ನಂಗೆ ಎಲ್ಲದೂ ಬೇಕು ಬದುಕಲ್ಲಿ. ನಂಗೆ ಬರವಣಿಗೆ ಮಾತ್ರ ಬದುಕು ಅಂತ ಹೇಳಲ್ಲ. ನಾನು ಪುರ್ಸೊತ್ತಿದ್ದಾಗ ನನಗೆ ಗಾಡಿ ತಗೊಂಡು ಒಬ್ನೇ ತಿರುಗಾಡೋದಕ್ಕೂ ಇಷ್ಟ, ಯಾವ್ದೋ ಒಂದಿಷ್ಟ ಅದ್ಭುತ ದೃಶ್ಯಗಳು ಕಂಡಾಗ ನನಗೆ ಫೋಟೋ ತೆಗಿಯೋದಕ್ಕೂ ಇಷ್ಟ. ಯಾವ್ದಾದ್ರು ಒಬ್ರು ನಾಟಕ ಇದೆ ಮಾಡಕ್ ಬರ್ತೀಯ ಅಂತ ಕೇಳಿದ್ರೆ ಖಂಡಿತ ಖುಷಿಯಿಂದ ಹೋಗ್ತೀನಿ.

0: ಅದು ಎಲ್ಲದೂ ಬೇಕು ನಂಗೆ.
1: ಜೀವನದ ನಾನಾ ಆಯಾಮಗಳನ್ನ ಜೀವನದ ಜೊತೆ ಜೊತೆಯಾಗಿ ಬದುಕ್ತಾ ಹೋಗ್ತಾ ಇದ್ದೀರಾ. ಒಬ್ಬ ಲೇಖಕನಾಗಿ ನಿಮ್ಗನ್ಸೋ ಹಾಗೆ ಓದುಗರು ಕೃತಿಯನ್ನ ಓದುವಾಗ ಏನನ್ನ ಅರಸ್ತಾ ಇರ್ತಾರೆ, ಏನನ್ನ ಹುಡುಕ್ತಾ ಇರ್ತಾರೆ?
0: ಅಂದ್ರೆ ಈಗ ತುಂಬಾ ಜನ ಈ ಡಿಜಿಟಲ್ ಬಂದಿದೆ ಅಥವಾ ಸೋಷಿಯಲ್ ಮೀಡಿಯಾ ಇದೆ, ಎಲ್ಲದು ಬೆರಳು ತುದಿಗೆ ಸಿಕ್ಬಿಡುತ್ತೆ. ಸೊ 3 ಸೆಕೆಂಡ್ ಇಂತ ಜಾಸ್ತಿ ಇರುವಂತ ರೀಲ್ಸ್ ನೋಡೋದಿಕ್ಕೂ ತುಂಬಾ ಜನ ಟೈಮ್ ಇಲ್ಲ ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಅದೆಲ್ಲೋ ಒಂದ್ ಕಡೆ ಪುಸ್ತಕ ಕೈಯಲ್ಲಿ ಹಿಡಿದಾಗ ಒಂದ್ ಫೀಲ್ ಕೊಡುತ್ತಲ್ಲ, ಅದಕ್ಕೂ ಜನ ಕಾಯ್ತಿರ್ತಾರೆ. ಈಗ್ಲೂ ಆ ಕ್ಷಣ ಸಿಕ್ಕಿದ್ರೆ, ತುಂಬಾ ಜನ ಒಳ್ಳೆ ಪುಸ್ತಕ ಸಿಕ್ಕಿದ್ರೆ ತಗೊಂಡು ಓದ್ಬೇಕು ಅನ್ನೋ ಒಂದ್ ಆಸೆ ಖಂಡಿತ ಇರುತ್ತೆ, ಯಾರಿಗೂ ಇರಲ್ಲ ಅಂತಲ್ಲ. ಆ ಪ್ರಿಂಟ್ ಆಗಿರುವಂತಹ ಒಂದು ಅಕ್ಷರಗಳನ್ನ ನೋಡೋದಕ್ಕಿದೆಯಲ್ಲ, ಅದನ್ನ ಓದ್ಬೇಕಾದ್ರೆ, ಆ ಪುಸ್ತಕ ಓದ್ಬೇಕಾದ್ರೆ ನಮ್ಮಲ್ಲಿ ಒಂದು ಪ್ರಪಂಚ ಸೃಷ್ಟಿ ಆಗ್ತಾ ಹೋಗುತ್ತೆ. ಅದು ನಮ್ಮ ಪ್ರಪಂಚ ಮತ್ತೆ ಆ ಪ್ರಪಂಚ ಎರಡು ಎಲ್ಲೋ ಒಂದು ಕಡೆ ಸೇರ್ತಾ ಹೋಗುತ್ತೆ. ಜನ ಅದನ್ನ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ.
1: ಒಬ್ಬ ಲೇಖಕನೇ ಆ ಒಂದು ಕೃತಿಯ ಮೊದಲ ಓದುಗ, ನಿಮ್ಮ ಕೃತಿಯನ್ನ ನೀವು ಮೊದಲು ಓದ್ದಾಗ ನಿಮಗೆ ಮೂಡ್ ಬರೋ ಭಾವನೆ ಯಾವುದು?
0: ನಾನು

0: ಅಂತ ರೀಲ್ಸ್ ನೋಡೋದಕ್ಕೂ ತುಂಬಾ ಜನ ಟೈಮ್ ಇಲ್ಲ ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಅದೆಲ್ಲೋ ಒಂದು ಕಡೆ ಪುಸ್ತಕ ಕೈಯಲ್ಲಿ ಹಿಡಿದಾಗ ಒಂದು ಫೀಲ್ ಕೊಡುತ್ತಲ್ಲ, ಅದಕ್ಕೂ ಜನ ಕಾಯ್ತಿರ್ತಾರೆ. ಈಗಲೂ ಆ ಕ್ಷಣ ಸಿಕ್ಕಿದ್ರೆ ತುಂಬಾ ಜನ ಒಳ್ಳೆ ಪುಸ್ತಕ ಸಿಕ್ಕಿದ್ರೆ ತಗೊಂಡು ಓದ್ಬೇಕು ಅನ್ನೋ ಒಂದು ಆಸೆ ಖಂಡಿತ ಇರುತ್ತೆ, ಯಾರಿಗೂ ಇರಲ್ಲ ಅಂತಲ್ಲ. ಆ ಪ್ರಿಂಟ್ ಆಗಿರುವಂತಹ ಒಂದು ಅಕ್ಷರಗಳನ್ನ ನೋಡೋದಕ್ಕಿದೆಯಲ್ಲ, ಅದನ್ನ ಓದ್ಬೇಕಾದ್ರೆ, ಆ ಪುಸ್ತಕ ಓದ್ಬೇಕಾದ್ರೆ ನಮ್ಮಲ್ಲಿ ಒಂದು ಪ್ರಪಂಚ ಸೃಷ್ಟಿ ಆಗ್ತಾ ಹೋಗುತ್ತೆ. ಅದು ನಮ್ಮ ಪ್ರಪಂಚ ಮತ್ತೆ ಆ ಪ್ರಪಂಚ ಎರಡೂ ಎಲ್ಲೋ ಒಂದು ಕಡೆ ಸೇರ್ತಾ ಹೋಗುತ್ತೆ. ಜನ ಅದನ್ನ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ.
1: ಒಬ್ಬ ಲೇಖಕನೇ ಆ ಒಂದು ಕೃತಿಯ ಮೊದಲ ಓದುಗ, ನಿಮ್ಮ ಕೃತಿಯನ್ನ ನೀವು ಮೊದಲು ಓದಿದಾಗ ನಿಮಗೆ ಮೂಡ್ಬರೋ ಭಾವನೆ ಯಾವುದು?
0: ನಾನು ಒಂದು ಪೂರ್ತಿ ಪುಸ್ತಕ ರೆಡಿ ಆದ್ಮೇಲೆ ಅದನ್ನ ನಾನು ಓದೋದಕ್ಕಿಂತ ಹೆಚ್ಚು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಗಣೇಶ್ ಅಂತ, ಅವನು ಓದ್ತಾನೆ, ಇಲ್ಲದೆ ಹೋದ್ರೆ ನಮ್ಮಅಮ್ಮ ಓದ್ತಾರೆ. ಅವರು ಪ್ರೂಫ್ ರೀಡಿಂಗ್ ಇಂದ ಹಿಡಿದು ಏನಾರು ಸಣ್ಣ ಪುಟ್ಟ ತಪ್ಪುಗಳಿದ್ರು ಹೇಳೋದು ಅವರೇ. ಇನ್ನು ಪ್ರಿಂಟ್ ಆಗಿ ಬಂದ್ಮೇಲೆ ನಮ್ಮಅಪ್ಪ ಓದ್ತಾರೆ, ಅವರು ಪ್ರೂಫ್ ರೀಡಿಂಗ್ ಮತ್ತೆ ಹೊಸದಾಗಿ ಮಾಡ್ತಾರೆ. ಅಮ್ಮ ಅಥವಾ ಗಣೇಶ ನಂಗೇನಾದ್ರು ಹಾ ಇಲ್ಲ ಇದು ಚೆನ್ನಾಗಿದೆ ಅಂತ ಅಂದ್ರು ಅಂದ್ರೆ ನನಗದು ಸಾಕು, ನನಗೆ ಇನ್ನು ಹೆಚ್ಚಿನದ್ದು ಇನ್ನೇನು ಬೇಡ, ಇನ್ನು ಉಳಿದಿದ್ದೇನೆ ಬಂದ್ರೆ ಅದು ಬೋನಸ್.
1: ನೀವು ಯಾವ ರೀತಿ ಪ್ರಿಪೇರ್ ಆಗ್ತೀರಾ ಒಂದು ಪುಸ್ತಕವನ್ನ ಬರಿಬೇಕಾದ್ರೆ?
0: ಡಿಪೆಂಡ್ಸ್ ನಾನು ಏನ್ ಬರೀತಾ ಇದ್ದೀನಿ ಅನ್ನೋದ್ರ ಮೇಲೆ. ಈಗ ಕೆಲವೊಮ್ಮೆ ಮೋಟಿವೇಶನಲ್ ಪುಸ್ತಕ ಬರಿಬೇಕು ಅಂತಂದಾಗ ನಂಗೆ ತುಂಬಾ ರೆಫರೆನ್ಸ್ಗಳು ಬೇಕಾಗತ್ತೆ. ಮಹಾಭಾರತದಲ್ಲಿ ಕೃಷ್ಣ ಏನ್ ಹೇಳಿದಾನೆ ಅನ್ನೋದ್ರಿಂದ ಹಿಡಿದು ಈಗಿನ ಕಾಲದ ಹೊಸ ಮೋಟಿವೇಶನಲ್ ಸ್ಪೀಕರ್ಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದ್ರವರೆಗೂ ನಂಗೆ ಯಾವ್ದೇ ರೆಫರೆನ್ಸ್ ಸಿಕ್ಕಿದ್ರು ನಂಗದು ಬೋನಸ್. ಹಿಂಗ್ ಬೇರೆ ಬೇರೆ ರೆಫರೆನ್ಸ್ಗಳು ಏನಿರುತ್ತೋ ಅದು ಇಟ್ಕೊಂಡಿರ್ತೀನಿ. ಅದನ್ನು ಹೊರತಾಗಿಯೂ ಬರಿಬೇಕಾದ್ರೆ ನಾನು ಮತ್ತೆ ಲ್ಯಾಪ್ಟಾಪ್ ಎರಡೇ ಇರುವಂತದ್ದು. ಅದು ಹೆಂಗಾಗುತ್ತೋ ಹಂಗೆ.
1: ನೀವೇ ಬರೆದಿರುವಂತಹ ಕವಿತೆಗಳ ಒಂದಷ್ಟು ಸಾಲುಗಳನ್ನ ನಮಗೆ ಹೇಳ್ಬೋದಾ?
0: ಇತ್ತೀಚೆಗೆ ಬರೆದಿರೋ ಕವಿತೆ: ನಿನ್ನ ಪ್ರಪಂಚ ಬೇರೆ, ನನ್ನ ಅಸ್ತಿತ್ವ ಬೇರೆ, ನಿನಗೆ ಬಿಡುವುದು ಕಷ್ಟವಿರಬಹುದು, ನನಗೆ ಗೊತ್ತಿಲ್ಲ ಹೊಸದಾಗಿ ಕಟ್ಟುವುದು, ಆದರೆ ಒಪ್ಪಿದರೆ ನೀನು ಇಬ್ಬರು ಹೊಸ ಕಾಲದಲ್ಲಿ ಬದುಕಬಹುದು. ನಿನ್ನ ಕಥೆಯೇ ಬೇರೆ, ನಾ ಬರೆದ ಕವಿತೆ ಬೇರೆ, ನಿನ್ನ ಕಥೆಯಲ್ಲಿ ನಾನಿಲ್ಲ, ನನ್ನ ಕವಿತೆಗೆ ನೀ ಗೊತ್ತೇ ಇಲ್ಲ, ಆದರೆ ಒಪ್ಪಿದರೆ ನೀನು ಇಬ್ಬರು ಕಾದಂಬರಿಯ ಬರೆಯಬಹುದು. ನೀ ಸಾಗುವ ದಾರಿ ಬೇರೆ, ನಾನಿರುವ ವಿಳಾಸ ಬೇರೆ, ನಿನ್ನ ದಾರಿಗೆ ವಿಳಾಸವಿಲ್ಲ, ನನ್ನ ವಿಳಾಸಕ್ಕೆ ದಾರಿ ಗೊತ್ತಿಲ್ಲ, ಆದರೆ ಒಪ್ಪಿದರೆ ನೀನು ಇಬ್ಬರು ಸೇರಿ ಹೊಸ ದಾರಿಯಲ್ಲಿ ಹೊಸ ವಿಳಾಸ ಬರೆಯಬಹುದು.
1: ತುಂಬಾ ಚಂದದ ಸಾಲುಗಳು. ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಬರೀತೀರಾ, ಅದೇ ರೀತಿಯಲ್ಲಿ ಹಿಂದಿಯಲ್ಲಿ ಕೂಡ ಕವಿತೆಯನ್ನ ಬರೀತೀರಾ ನೀವು ಅಂತ ಕೇಳಲ್ಪಟ್ಟಿದ್ವಿ. ಹಿಂದಿಯಲ್ಲಿರೋ ಸಾಲುಗಳನ್ನ ಹೇಳ್ಬೋದಾ?
0: ಹಾ, ಮೈ ಲಿಖನಾ ಸಕಾ ತುಮ್ ಪಡನಾ ಸಕೆ, ಮೇರೆ ಹಾಥ್ ಮೇ ತೆರೆ ನಾಮ್ ಕಿ ಲಕೀರ್, ತೆರೆ ದಿಲ್ ಮೇ ಮೇರಾ ತಸ್ವೀರ್, ಚಾಹೇ ಏಕ ದಿನ ಯಾ ಚಾಹೇ ಏಕ ಪಲ್, ಜಹಾ ತುಮ್ ಔರ್ ಮೇ ಏಕ ಹೋ, ಐಸಾ ಕೋಯಿ ತಕದೀರ್ ಮೈ ಲಿಖನಾ ಸಕಾ, ತೆರೆ ಗಲಿ ಕೋ ಢೂಂಡತೆ ಅಂಜಾನ್ ರಾಹ ಪರ್, ಹಾಥ್ ಮೇ ವೋ ಖತ್ ಪಕಡ್ಕರ್, ಜಿಸ್ ಮೇ ಲಿಖಿ ತಿ ಕಹಾನಿ ಅಪ್ನಿ, ಅನ್ ಕಹಿ ಬಾತೇ ದಿಲ್ ಕಿ, ಜೋ ಭೀಗ್ ಗಯಾ ತಾ ಬಾರಿಶ್ ಮೇ, ಉನ್ ಶಬ್ದೋಂ ಕೋ ಟುಕಡೋಂ ಕೋ ತುಮ್ ಪಡ ನಾ ಸಕೆ, ಮುಜೆ ಫಿರ್ ಲಿಖನೆ ಕಿ ಆಸ್ ತಿ ಪರ್ ಶಬ್ದ ಟೂಟ ಗಯೆ, ಚಾಹ ಕರ್ ಬಿ ತುಮ್ ಪಡ ನಾ ಸಕೆ, ಸಾರೇ ಜಜ್ಬಾತ್ ರೂಟ ಗಯೆ, ನಾ ಕಿಸ್ಮತ ಸಾಥ್ ತಿ ನಾ ಹಮ್ ಸಾಥ್ ರಹೆ, ಹಮಾರಿ ವೋ ಕಹಾನಿ ಬನ್ ಗಯೆ, ಜಿಸೆ ಮೇ ಲಿಖ ನಾ ಸಕಾ ತುಮ್ ಪಡ ನಾ ಸಕೆ. ಇದು ಒಂದು ಅಪೂರ್ಣ ಪ್ರೇಮ ಕವಿತೆ ತರ, ಅಂದ್ರೆ ನಾನು ಬರೆಯೋಕೆ ಸಾಧ್ಯ ಆಗ್ಲಿಲ್ಲ, ನಿನಗೆ ಓದೋಕೆ ಸಾಧ್ಯ ಆಗ್ಲಿಲ್ಲ ಅಂತ. ನನ್ನ ಕೈಯಲ್ಲಿ ನಿನ್ನ ಹೆಸರು, ನನ್ನ ಹೃದಯದಲ್ಲಿ ನಿನ್ನ ಫೋಟೋ, ಯಾವ್ದಾದ್ರು ಒಂದು ಕ್ಷಣ ನಾವಿಬ್ರು ಒಂದೇ ಆಗಿರುವಂಥದ್ದು, ಆ ಥರದ್ದೊಂದು ವಿಧಿನ ನಾನು ಬರೆಯೋಕ್ಕಾಗಲಿಲ್ಲ. ನೀನಿರೋ ಜಾಗಕ್ಕೆ ನಾನು ಕಳಿಸಿರುವಂಥ ಒಂದು ಪತ್ರ, ಅದರಲ್ಲಿರುವಂಥ ಮುರಿದೋಗಿರೋ ಶಬ್ದಗಳು, ಅದನ್ನು ನೀನು ಯಾವಾಗಲೂ ಓದೋಕ್ಕೆ ಆಗಲಿಲ್ಲ. ನನಗೆ ಮತ್ತೊಮ್ಮೆ ಬರೆಯೋ ಆಸೆ ಇತ್ತು, ನಿನಗೆ ಮತ್ತೊಮ್ಮೆ ಓದಿಸೋ ಆಸೆ ಇತ್ತು, ಆದರೆ ಬರೆಯೋದಕ್ಕೆ ನನ್ನ ಹತ್ರ ಶಕ್ತಿ ಇರಲಿಲ್ಲ, ಶಬ್ದಗಳು ಜೀವಂತವಾಗಿರಲಿಲ್ಲ. ನಮ್ಮಿಬ್ಬರ ಕಥೆ ಎಷ್ಟು ಅಪೂರ್ಣವಾಗಿತ್ತು ಅಂತಂದರೆ ನಾನು ಬರೆಯೋಕ್ಕಾಗಲಿಲ್ಲ, ನೀನು ಓದೋಕ್ಕಾಗಲಿಲ್ಲ.
1: ಹಿಂದಿಯಲ್ಲಿ ಮತ್ತೆ ಕನ್ನಡದಲ್ಲಿ ಎರಡರಲ್ಲೂ ಕೂಡ ನೀವು ಸಾಹಿತ್ಯ ರಚನೆಯನ್ನ ಮಾಡ್ತಿದ್ದೀರಾ, ಏನಾದರೂ ಕಷ್ಟ ಅನ್ಸುತ್ತಾ ಅಥವಾ ಏನಾದರೂ ವ್ಯತ್ಯಾಸ ಅನ್ಸುತ್ತಾ?
0: ವ್ಯತ್ಯಾಸ ಭಾಷೆಯಷ್ಟೇ ವ್ಯತ್ಯಾಸ ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ನಂಗೆ ಕಾಣಲ್ಲ. ನಾನು ಮೊದಲು ಬರೆಯಕ್ಕೆ ಶುರು ಮಾಡಿದ್ದು ಹಿಂದಿಯಲ್ಲಿ ಆಗಿದ್ದರಿಂದ ನನಗೆ ಹಿಂದಿನೂ ಸುಲಭನೇ, ಖುಷಿನೇ. ಕನ್ನಡದಲ್ಲಿ ಕನ್ನಡ ನನ್ನ ಭಾಷೆ ಆಗಿದ್ದಕ್ಕೆ ಅದರ ಮೇಲೆ ಒಲವು ಕೂಡ ಜಾಸ್ತಿ ಇದೆ, ಹಂಗಾಗಿ ಅದರಲ್ಲಿ ಬರಿಬೇಕಾದ್ರೆ ನಂಗೆ ತುಂಬಾ ಮಜಾ ಬರುವಂತದ್ದು.
1: ಇದೆಲ್ಲದರ ಜೊತೆ ನೀವು ಒಬ್ಬ ನಟ ಕೂಡ,
0: ಹಾ,
1: ಹೇಗೆ ಶುರುವಾಯಿತು ನಟನೆಯ ಜರ್ನಿ?
0: ಚಿಕ್ಕ ವಯಸ್ಸಿಂದನೂ ನಾಟಕ ಮಾಡಿ ತುಂಬಾ ಇಷ್ಟ, ಪೌರಾಣಿಕ ನಾಟಕಗಳಿಂದನೇ ಶುರುವಾಗಿರುವಂತದ್ದು. ಸುಧನ್ವಾರ್ಜುನ ಇರ್ಬೋದು, ಆಮೇಲೆ ನಾವಪ್ಪ ತಾಳಮದ್ಲೆ ಅರ್ಥಧಾರಿಗಳು, ಹಾಗಾಗಿ ಯಕ್ಷಗಾನನು ಒಂದ್ ಸ್ವಲ್ಪ ಹೆಚ್ಚು ಇಷ್ಟ ನಮಗೆ. ಅದ್ರ ಜೊತೆಗೆ ಆಮೇಲೆ ಕಾಲೇಜಿಗೆ ಬಂದ ತಕ್ಷಣ ಮತ್ತೆ ನಮ್ದೊಂದು ನಾಟಕದ ಟೀಮಲ್ಲಿ ನಾವೆಲ್ಲ ನಾಟಕ ಮಾಡ್ತಾ ಇದ್ವಿ. ಅದಾದ್ಮೇಲೆ ಇನ್ನೊಂದು ಕಾಲೇಜೆಲ್ಲ ಮುಗಿದ ಮೇಲೆ ಕೆಲಸ ಮಾಡಬೇಕಾದ್ರೆ ಇನ್ನೊಂದು ನಾಟಕದ ತಂಡದ ಜೊತೆ ಒಂದು ಸ್ವಲ್ಪ ಸಮಯ ಕೆಲಸ ಮಾಡ್ತಿದ್ದೆ. ಅದಾದ್ಮೇಲೆ ಹಂಗೆ ಒಲವು ನಾಟಕದ ಬಗ್ಗೆ, ಅದು ವೇದಿಕೆ ಮೇಲೆ ಹೋದಾಗ ಅದೊಂಥರ ಖುಷಿ, ನಾನು ನಾನಾಗಿರಲ್ಲ ಬೇರೆ ಏನೋ ಆಗಿರ್ತೀವಿ ಅಲ್ಲ, ಆ ಖುಷಿ ಹೆಚ್ಚಿಷ್ಟಪಡ್ತೀನಿ ನಾನು.
1: ಬಹುಶಃ

0: ನಿಮ್ಗೆ ಇದೇ ಕಾರಣಕ್ಕೆ ಸಾಹಿತ್ಯನೂ ಜಾಸ್ತಿ ಇಷ್ಟ ಅಂತ ಅನ್ಸುತ್ತೆ, ಯಾಕಂದ್ರೆ ಒಂದು ಕಥೆಯನ್ನು ಬರೆಯುವಾಗ್ಲೂ ಕಾದಂಬರಿ ಬರೆಯುವಾಗ್ಲೂ ನಾವು ನಾವಾಗಿರಲ್ಲ.
1: ಹೌದು.
0: ಇದೆಲ್ಲದರ ಜೊತೆ ನೀವು ಒಬ್ಬ ಫೋಟೋಗ್ರಾಫರ್, ಟ್ರಾವೆಲರ್, ಸ್ವಯಂ ಸೇವಕರಾಗಿ ಸಾಕಷ್ಟು ಸಮಾಜ ಸೇವಾ ಸಂಸ್ಥೆಗಳ ಜೊತೆಯಾಗಿ ಕೆಲಸ ಮಾಡ್ತಿರ್ತೀರ. ಬದುಕಿನ ನಾನಾ ಆಯಾಮಗಳಲ್ಲಿ ಈ ರೀತಿಯಾಗಿ ತೊಡಗಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯ್ತು ನಿಮ್ಗೆ?
1: ಸ್ವಯಂ ಸೇವಕ ಕಾರ್ಯಗಳು ಅಂತಂದಾಗ ನಂಗದೊಂದು ಸಣ್ಣ ಜವಾಬ್ದಾರಿ, ನಮ್ದು ಇನ್ನೊಂದು ದೃಷ್ಟಿಕೋನದಲ್ಲಿ ಇನ್ನೊಂದು ಆಯಾಮದಲ್ಲಿ ಒಂದು ವಿಷಯನ ನೋಡಬಹುದು, ನೋಡೋದಕ್ಕೆ ಅವಕಾಶ ಇರುವಂಥದ್ದು. ಟ್ರಾವೆಲ್ ಅಂತ ಬಂದಾಗಲೂ ಹಾಗೆ ಆಗೋದು, ನಾವು ಇನ್ನೆಲ್ಲೋ ಹೋದಾಗ ಅಲ್ಲಿಯ ಒಂದು ಕಥೆ, ಅಲ್ಲಿಯ ಒಂದು ವಿಶೇಷತೆ ಇವೆಲ್ಲ ನಮಗೆ ಹೆಚ್ಚು ಮನಸ್ಸಿಗೆ ಹತ್ತಿರ ಆಗುವಂಥದ್ದು. ಅದು ನನ್ನ ಪ್ರಕಾರ ಅವೆಲ್ಲವೂ ಮನುಷ್ಯನನ್ನು ಇನ್ನೊಂದು ಸ್ವಲ್ಪ ಹಂಬಲ್ ಮಾಡುತ್ತೆ. ಯಾವುದನ್ನು ಇದು ನನ್ನ ಕೆಲಸ, ಇದು ಇದಕ್ಕೋಸ್ಕರ ನಾನು ಮಾಡ್ತೀನಿ ಅನ್ನೋ ಭಾವನೆಯಲ್ಲಿ ನಾನು ಮಾಡಲ್ಲ, ನನಗೆ ಅವೆಲ್ಲ ನನಗೆ ಖುಷಿ ಕೊಡುತ್ತೆ, ಹಾಗಾಗಿ ಮಾಡೋದು.
0: ಖುಷಿಯನ್ನ ಅರಸ್ತಾ ಖುಷಿಗೋಸ್ಕರನೇ ಖುಷಿಯಾಗಿ ಬದುಕ್ತಾ ಇದ್ದೀರಾ. ಪದಚಿನ್ಹ ಅವರೇ, ಯುವವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ನಿಮಗೆ ನಮ್ಮ ಆಕಾಶವಾಣಿ ಬೆಂಗಳೂರು ಕಡೆಯಿಂದ ಪ್ರೀತಿಯ ಧನ್ಯವಾದ.
1: ಧನ್ಯವಾದಗಳು.
0: ಕೇಳುಗ್ರೆ, ನಮ್ಮ ಇಂದಿನ ಯುವವಾಣಿ ಕಾರ್ಯಕ್ರಮವನ್ನ ಇದೀಗ ಮುಂದುವರಿಸ್ತಾ ಇದ್ದೀವಿ ಜನಪದ ಗೀತೆಗಳ ಜೊತೆಯಾಗಿ. ಜನಪದ ಗೀತೆಗಳನ್ನ ಪ್ರಸ್ತುತಪಡಿಸೋದಕ್ಕೆ ಉತ್ಸಾಹಿ ಯುವಕರ ತಂಡವೊಂದು ನಮ್ಮ ಜೊತೆಯಾಗಿದೆ. ನಮಸ್ಕಾರ.
2: ನಮಸ್ತೆ. ನನ್ನ ಹೆಸರು ಮಿಲಿಂದ ಅಂತ, ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಂಎಸ್ ಇನ್ ಅಪ್ಲೈಡ್ ಜಿಯಾಲಜಿ ಓದ್ತಾ ಇದ್ದೀನಿ.
3: ನನ್ನ ಹೆಸರು ಪ್ರವೇಕ್ ಎಸ್ ಆಚಾರ್ ಅಂತ, ನಾನು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ.
4: ನನ್ನ ಹೆಸರು ವೀಣಾ, ನಾನು ಓದಿದ್ದು ಬಿಕಾಂ, ಸದ್ಯಕ್ಕೆ ನನಗೆ ದೊಡ್ಡಬಳ್ಳಾಪುರದಲ್ಲಿ ವಾಸವಾಗಿದ್ದೇನೆ.
5: ನನ್ನ ಹೆಸರು ಗಿರೀಶ್ ಅಂತ, ನಾನು ಶೇಷಾದ್ರಿಪುರಂ ಕಾಲೇಜ್ನಲ್ಲಿ MBA ವ್ಯಾಸಂಗ ಮಾಡ್ತಾ ಇದ್ದೀನಿ.
0: ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೀಗ ನಮ್ಮ ಯುವವಾಣಿ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳ ಗಾಯನ ಆರಂಭವಾಗ್ತಿದೆ.
3: ಮೊದಲಿನ ಗೀತೆ ಮಂಟೇಸ್ವಾಮಿ ಅವರ ಕುರಿತಕ್ಕಂತಹ ಒಂದು ಜನಪದ ಗೀತೆ.
6: ಗಜಮುಖನೇ ಗರ್ಭ

ಮುಂದಿನ ಹಾಡು ಸೋಮಚೋಮನ ಕುಣಿತದ ಸಂದರ್ಭದಲ್ಲಿ ಆ ಸೋಮನ ಕುಣಿತದ ಗೊಂಬೆಯನ್ನು ಕೆಳಗಿಳಿಸಿದಾಗ ವಿಶ್ರಾಮದ ಸಮಯದಲ್ಲಿ ಹಾಡುವಂತಹ ಹಾಡು, ವಿಭಿನ್ನವಾದಂತಹ ಹಾಡು, ತಾಲಿಲ್ಲ ಇಲ್ಲಿಲ್ಲ ಇಲ್ಲೋ ಅಂತ.

0: ಮುಂದಿನ ಗೀತೆ ದರಗೆ ದೊಡ್ಡವರ ಮೇಲಿರುವಂತ ತಿಂಗಳು ಮುಳುಗಿದವು.
1: ಈ ಎಡ್ಗಾಡೆ ಕಂಡಾಯಾ

ಜಾನಪದ ಗೀತೆಗಳ ಸೊಗಡನ್ನ ಉಣಬಡಿಸಿದ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡದ ಉದಯೋನ್ಮುಖ ಯುವ ಬರಹಗಾರ ಪತ್ರಕರ್ತ ಪದಚಿನ್ಹ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ನಂತರ ಪ್ರಸ್ತುತ

0: ಸಲ್ಲಿಸಲಾದ ಜನಪದ ಗೀತೆಗಳ ಗಾಯನದಲ್ಲಿ ಭಾಗವಹಿಸಿದವರು ಮಿಲಿಂದ ಎಸ್ ಮ್ಯಾಗೇರಿ, ಗಿರೀಶ್ ವಿ, ವೀಣಾ, ಪ್ರವೇಕ ಎಸ್ ಆಚಾರ್. ಕಾರ್ಯಕ್ರಮದ ನಿರೂಪಣೆ ಮಮತಾ, ಸಂಕಲನ ಮುಖೇಶ್, ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಹೆಂಡ, ತಂಬಾಕು ಹಾಗೂ ಅಮಲು ಪದಾರ್ಥಗಳ ದಾಸರಾಗುವುದು ಸುಲಭ, ಆದರೆ ಅಂಟಿಸಿಕೊಂಡ ವ್ಯಸನಗಳಿಂದ ಹೊರಬರುವುದು ಕಠಿಣ. ವ್ಯಸನಗಳತ್ತ ಆಕರ್ಷಿತರಾಗುವವರ ಮನಸ್ಸನ್ನು ಸಂಗೀತ, ಸಾಹಿತ್ಯ, ಕ್ರೀಡೆ, ಯೋಗ ಮತ್ತು ಲಲಿತ ಕಲೆಗಳತ್ತ ಸೆಳೆಯಲು ಯತ್ನಿಸಿರಿ. ವ್ಯಸನಮುಕ್ತವಾದ, ಆರೋಗ್ಯಪೂರ್ಣ ಹಾಗೂ ಸದೃಢ ಸಮಾಜ ನಿರ್ಮಾಣ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ.
2: ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.
3: ಭಾರತೀಯ ಕಾರ್ಯಕ್ರಮ ಮೇ ಆಜ್ ಹಮ್ ಆಪ್ಕೋ ಸುನ್ವಾನೆ ಜಾ ರಹೆ ಹೈ ವಿದುಷಿ ಸ್ಮಿತಾ ಮೊಕಾಶಿ ಕಾ ಶಾಸ್ತ್ರಿ ಗಾಯನ್.
4: ನಮಸ್ಕಾರ. ಇನ್ ಟುಡೇಸ್ ಆಲ್ ಇಂಡಿಯಾ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್ ವಿ ಬ್ರಿಂಗ್ ಟು ಯು ಅ ಕ್ಲಾಸಿಕಲ್ ವೋಕಲ್ ಪರ್ಫಾರ್ಮೆನ್ಸ್ ಬೈ ವಿದುಷಿ ಸ್ಮಿತಾ ಮೊಕಾಶಿ.
3: ಸುರೂ ಕಿ ಸಾಧನಾ ಔರ್ ಶಾಸ್ತ್ರಿ ಗಾಯನ್ ಕಿ ಸಮೃದ್ಧ ಪರಂಪರಾ ಕೋ ಆತ್ಮಸಾತ್ ಕರ್ನೆ ವಾಲಿ ಆಕಾಶವಾಣಿ ಔರ್ ದೂರದರ್ಶನ್ ಕಿ ಟಾಪ್ ಗ್ರೇಡ್ ಕಲಾಕಾರ ವಿದುಷಿ ಸ್ಮಿತಾ ಮೊಕಾಶಿ ಪಂಡಿತ್ ಅಜಯ್ ಪೋಹನ್ಕರ್ ಜೆಸಿ ದಿಗ್ಗಜ್ ಗುರುವೋ ಕೆ ಸಾನಿಧ್ಯ ಮೇ ತರಾಶಾ ಗಯಾ ಸ್ವರ ಹೈ.
4: ಅ ಟಾಪ್ ಗ್ರೇಟ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ ಅಂಡ್ ದೂರದರ್ಶನ್ ವಿದುಷಿ ಸ್ಮಿತಾ ಮೊಕಾಶಿ ಹ್ಯಾಸ್ ಡೆಡಿಕೇಟೆಡ್ ಹರ್ ಸೆಲ್ಫ್ ಟು ದ ಪರ್ಸ್ಯೂಟ್ ಆಫ್ ನೋಟ್ಸ್ ಅಂಡ್ ಥರೋಲಿ ಅಬ್ಸಾರ್ಬ್ ದ ರಿಚ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಸಿಂಗಿಂಗ್. ಹರ್ ವಾಯ್ಸ್ ಹ್ಯಾಸ್ ಬೀನ್ ಬ್ಯೂಟಿಫುಲಿ ನರ್ಚರ್ಡ್ ಅಂಡರ್ ದ ಗೈಡೆನ್ಸ್ ಆಫ್ ಲೆಜೆಂಡರಿ ಗುರುಸ್ ಇನ್ಕ್ಲೂಡಿಂಗ್ ಪಂಡಿತ್ ಅಜಯ್ ಫುಹಾನ್ಕರ್.
3: ತಾನ್ಸೇನ್ ಔರ್ ಅಮೀರ್ ಖಾನ್ ಜೆಸಿ ಪ್ರತಿಷ್ಠಿತ ಸಮಾರೋಹ ಕಿ ಆಪ್ ಶೋಭಾ ಬಡಾ ಚುಕಿ ಹೈ. ಪ್ರಯಾಗ್ ಮಹಾಕುಂಭ ಸೆ ಲೇಕರ್ ಲಂಡನ್ ಕಿ ನೆಹರು ಸೆಂಟರ್ ತಕ್ ಆಪ್ನೆ ಅಪ್ನಿ ಗಾಯಕಿ ಕಿ ಛಾಪ್ ಛೋಡಿ ಹೈ.
4: ಶೀ ಹ್ಯಾಸ್ ಗ್ರೇಸ್ಡ್ ಪ್ರೆಸ್ಟೀಜಿಯಸ್ ಮ್ಯೂಸಿಕ್ ಫೆಸ್ಟಿವಲ್ಸ್ ಲೈಕ್ ದ ತಾನ್ಸೇನ್ ಸಮಾರೋಹ್ ಅಂಡ್ ಉಸ್ತಾದ್ ಆಮಿರ್ ಖಾನ್ ಸಮಾರೋಹ್, ಲಿವಿಂಗ್ ಅನ್ ಇಂಡೆಲಿಬಲ್ ಮಾರ್ಕ್ ವಿತ್ ಹರ್ ಸಿಂಗಿಂಗ್ ಫ್ರಮ್ ದ ಪ್ರಯಾಗ್ ಮಹಾಕುಂಭ ಟು ದ ನೆಹರು ಸೆಂಟರ್ ಇನ್ ಲಂಡನ್.
3: ಆಪ್ಕೋ ಕಲಾಶ್ರೀ ಔರ್ ಮೊಹಮ್ಮದ್ ರಫಿ ಜೆಸೆ ಕೈ ಸಮ್ಮಾನೋ ಸೆ ನವಾಜಾ ಗಯಾ ಹೈ. ಆಪ್ಕಿ ಪ್ರಸ್ತುತಿಯಾ ನಾ ಕೇವಲ ತಕ್ನೀಕಿ ರೂಪ ಸೆ ಸುದೃಢ ಹೈ ಬಲ್ಕಿ ಉನ್ಮೇ ಭಾರತೀಯ ಸಂಗೀತ ಕಿ ಗಹರಿ ರೂಹಾನಿಯತ್ ಭಿ ಝಲಕ್ತಿ ಹೈ.
4: ಆನರ್ಡ್ ವಿತ್ ಸೆವರಲ್ ಅಕೋಲೇಟ್ಸ್ ಇನ್ಕ್ಲೂಡಿಂಗ್ ದ ಕಲಾಶ್ರೀ ಅಂಡ್ ಮೊಹಮ್ಮದ್ ರಫಿ ಅವಾರ್ಡ್ಸ್, ಹರ್ ಪರ್ಫಾರ್ಮೆನ್ಸಸ್ ಆರ್ ನಾಟ್ ಓನ್ಲಿ ಟೆಕ್ನಿಕಲಿ ಫ್ಲಾಲೆಸ್ ಬಟ್ ಆಲ್ಸೋ ಡೀಪ್ಲಿ ರಿಫ್ಲೆಕ್ಟ್ ದ ಸೋಲ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್.
3: ಆಜ್ ಆಪ್ ಸರ್ವಪ್ರಥಮ ಪ್ರಸ್ತುತ ಕರ್ ರಹಿ ಹೈ ರಾಗ ಮಾರು ಬಿಹಾಗ್. ವಿಲಂಬಿತ ರಚನಾ ಏಕ್ ತಾಲ್ ಮೇ ನಿಬದ್ಧ ಹೈ ಜಿಸ್ಕಿ ಬೋಲ್ ಹೈ ಮಾನ ತಜ್ ದೇಹೋ ಪ್ಯಾರೆ. ಮಧ್ಯಲೇ ತೀನ್ ತಾಲ್ ಮೇ ನಿಬದ್ಧ ರಚನಾ ಕಿ ಬೋಲ್ ಹೈ ಮಾನೋ ನ ಜಿಯರಾ ಮೋರಾ ಔರ್ ಏಕ್ ತಾಲ್ ಮೇ ನಿಬದ್ಧ ದ್ರುತ ರಚನಾ ಕಿ ಬೋಲ್ ಹೈ ಮಾನೋ ನ ಹೀ ತುಮರಿ ಬಾತ್. ಆಪ್ಕೆ ಸಾಥ್ ತಬಲೆ ಪರ್ ಸಂಗತ್ ಕರ್ ರಹೆ ಹೈ ಗಾಂಧಾರ್ ರಾಜ್ ಹಂಸ್ ಔರ್ ಹಾರ್ಮೋನಿಯಂ ಪರ್ ಪ್ರಮೋದ್ ಬೋರ್ಗಾಂವ್ಕರ್.
4: ಟು ಬಿಗಿನ್ ಹರ್ ರೆಸೈಟಲ್ ಟುಡೇ ಶಿ ಪ್ರೆಸೆಂಟ್ಸ್ ರಾಗ್ ಮಾರು ಬಿಹಾಗ್. ದ ಫಸ್ಟ್ ಇಸ್ ವಿಲಂಬಿತ್ ಕಂಪೋಸಿಷನ್ ಸೆಟ್ ಟು ಏಕ್ ತಾಲ್ ವಿತ್ ದ ಲಿರಿಕ್ಸ್ ಮಾನ್ ತಜ್ ದೇಹೋ ಪ್ಯಾರಿ. ದಿಸ್ ಇಸ್ ಫಾಲೋಡ್ ಬೈ ಅ ಮಧ್ಯ ಲಯ ಕಂಪೋಸಿಷನ್ ಸೆಟ್ ಟು ತೀನ್ ತಾಲ್ ವಿತ್ ದ ಲಿರಿಕ್ಸ್ ಮಾನೋ ನ ಜಿಯರಾ ಮೋರಾ. ಶಿ ಕನ್ಕ್ಲೂಡ್ಸ್ ದಿಸ್ ರಾಗ್ ವಿತ್ ಅ ದ್ರುತ್ ಕಂಪೋಸಿಷನ್ ಸೆಟ್ ಟು ಏಕ್ ತಾಲ್ ವಿತ್ ದ ಲಿರಿಕ್ಸ್ ಮಾನೋ ನಾಹಿ ತುಮರಿ ಬಾತ್. ಅಕಂಪನಿಂಗ್ ಹರ್ ಆನ್ ದ ತಬ್ಲಾ ಇಸ್ ಗಾಂಧಾರ್ ರಾಜ್ ಹನ್ಸ್ ಅಂಡ್ ಆನ್ ದ ಹಾರ್ಮೋನಿಯಂ ಇಸ್ ಪ್ರಮೋದ್ ಬೋರ್ಗಾಂವ್ಕರ್.

ಆಕಾಶವಾಣಿ ಬೆಂಗಳೂರು, ಸಮಯ 11:10. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರೆ ಗಮನಿಸಿ, ಬೆಳ್ತಂಗಡಿಯಲ್ಲಿ ನಿರ್ಮಾಣಗೊಂಡಿರುವ ಸಿರಿ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಭಾರತದ ಗೌರವಾನ್ವಿತ ಉಪರಾಷ್ಟಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಉದ್ಘಾಟಿಸಿರುವ ಕಾರ್ಯಕ್ರಮದ ಬಾನುಲಿ ವರದಿ ನಾಳೆ ರಾತ್ರಿ 9:30 ಮೂಡಿಬರಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಬೆಳಗ್ಗೆ 10:55 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ರಾತ್ರಿ 8:00 ಈ ಕಾರ್ಯಕ್ರಮ ಮರು ಪ್ರಸಾರವಾಗಲಿದೆ. ಅನುವಾದ ಕೆ ಸತ್ಯಪ್ರಸಾದ್ ಮತ್ತು ರಾಧಾ ಪ್ರಸಾದ್, ನಿರ್ಮಾಣ ಕೆ ವಿ ಕೃಷ್ಣಪ್ಪ ಮತ್ತು ನಂದನ್ ಕುಮಾರ್ ಎಲ್ವೋ, ಪ್ರಸ್ತುತಿ ಬಿ ಎಸ್ ಸುಬ್ರಹ್ಮಣ್ಯ, ಸಮಗ್ರ ನಿರ್ವಹಣೆ ಡಾ ಎ ಎಸ್ ಶಂಕರನಾರಾಯಣ. ಇನ್ನುಳಿದಂತೆ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ಶುಭೋದಯ ಕರ್ನಾಟಕ. 6:30 ಸಿದ್ದಲಿಂಗ ಪೂಜಾರಿ ಅವರಿಂದ ಚಿಂತನ ಮೂಡಿಬರಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಮೂಡಿಬರಲಿದೆ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎ ಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆಗಳು. ನಾಳೆ ಬೆಳಿಗ್ಗೆ 7:15 ರೇಣುಕಾ ನಾಕೋಡ್ ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. ನಾಳೆ ಬೆಳಿಗ್ಗೆ 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶ ಬುಟ್ಟಿ ಭಾಗವಹಿಸಲಿದ್ದಾರೆ ಹಿರಿಯ ಸಾಹಿತಿ ಹಾಗೂ ಕಲಾವಿದ ಗೋಟೂರಿ. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. 8:50 ಕಗ್ಗದ ಸಿರಿ ಪಲಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಚಿತ್ರಗೀತೆ ಗೀತ ಪಲ್ಲವ. 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಸುನಾರೆ ಪಲ್ ಮೂಡಿಬರಲಿದೆ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ವಿರೋಧಿ ದಿನದ ಅಂಗವಾಗಿ ತಂಬಾಕಿನಿಂದ ಉಂಟಾಗುವ ಆರೋಗ್ಯದ ಸಮಸ್ಯೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಡಾ ನವೀನ್ ಚಂದ್ರ ಕುನಾಲ್ ಅವರೊಂದಿಗೆ, ಹಾಗೂ ವಯೋಸಹಜ ಕಣ್ಣಿನ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾ ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:00 ಪ್ರಗತಿಪಥ ಹೊಸ ಯುಗದ ಮೂಲಸೌಕರ್ಯಗಳು ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ಅಧಿಕಾರಿ ಶರಶ್ಚಂದ್ರ ರಾನಡೆ. 1:20 ಚಿತ್ರಗೀತೆಗಳು. 1:30 ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಚೈತ್ರವನ, ಪ್ರಸ್ತುತಿ ಡಾ ಎ ಎಸ್ ಶಂಕರನಾರಾಯಣ. ನಾಳೆ ಮಧ್ಯಾಹ್ನ 2:40 ಜಿಎಸ್ ಶಿವರುದ್ರಪ್ಪ ಅವರನ್ನು ಕುರಿತು ಮಾತನಾಡುತ್ತಾರೆ ಪ್ರೊಫೆಸರ್ ಸಿಎನ್ ರಾಮಚಂದ್ರನ್. 3:00 ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ನಾಳೆ ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಕ್ಷಮಾ ವಿ ಅವರಿಂದ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕಳೆ ನಿರ್ವಹಣೆ ಕುರಿತು ಡಾ ಆನಂದ್ ಎಂಆರ್ ಅವರೊಡನೆ ಸಂದರ್ಶನ. ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ತತ್ವ

ಕೇಳಲಿದ್ದೀರಿ. 7:45 ಸ್ತ್ರೀ ಸಂವೇದನೆ ಕುರಿತು ಡಾ ರಾಜಶ್ರೀ ಕಲ್ಲೂರ್ಕರ್ ಅವರಿಂದ ಭಾಷಣ, ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 9:15 ಕೆಎಸ್ ಅಮೂಲ್ಯ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಇದುವರೆಗೂ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.